ಇಂದು ಭಾನುವಾರ, 1948 ರಾಷ್ಟ್ರೀಯ ಶಕ ವರ್ಷ, ಜ್ಯೇಷ್ಠ ಮಾಸದ 24 ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳ 14 ತಾರೀಕು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 5:58.43. ಇನ್ನೂರ 75.5 ಮೀಟರ್ 1089 kHz ತರಂಗಾಂತರ ಮತ್ತು ಎಫ್ಎಂ ಬ್ಯಾಂಡ್ನ 100.3 MHz ಕಂಪನಾಂಕದಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಬೆಳಗಿನ ಪ್ರಸಾರಕ್ಕೆ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಈ ಹೊತ್ತಿನ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಗುರುಪ್ರಸಾದ್.

0: Easter on Friday. And that is the end of this news bulletin.
1: ಆಕಾಶವಾಣಿ ಮಂಗಳೂರು, ಸಮಯ 6:10:05 ವಂದನಾ ಪ್ರಸಾರವಾಗಲಿದೆ. ಮೊದಲಿಗೆ ಕೇಳಿ ತಿಟ್ಟೆ ಕೃಷ್ಣ ಅಯ್ಯಂಗಾರ್ ಹಾಡಿರುವ ಪುರಂದರದಾಸರ ರಚನೆ ಉಗಾಭೋಗ ಹರಿನಿನ್ನಲುಮೆ.

0: ಚಿಂತನ ಜಿಎಸ್ ಉಬರಡ್ಕ ಅವರಿಂದ.
1: ಮಾತು ಮಾತು ಮಥಿಸಿ ಬಂದ ನಾದದ ನವನೀತ ಎಂಬುದು ವರ ಕವಿ ದರಾಬೇಂದ್ರೆಯವರ ಬಂತೆಲ್ಲಿಗೆ ಕವಿತೆಯ ಒಂದು ಸಾಲು. ಮಾತು ಮಾತು ಮಥಿಸುವ ಶಕ್ತಿಯಿಂದ ಇಲ್ಲಿ ಕಾವ್ಯದ ಸೃಷ್ಟಿಯಾಗಿದೆ. ಇದು ಅಂತಿಂತ ಕಾವ್ಯವಲ್ಲ, ಇದು ಹಿತಮಿತವಾದ ಮಾತಿನ ಮಥನದಿಂದ ಸೃಷ್ಟಿಯಾದ ನಾದದ ನವನೀತ. ಭಾವ, ಧ್ವನಿಶಕ್ತಿ ಮತ್ತು ಚಿಂತನಶೀಲ ಗುಣವನ್ನು ಹೊಂದಿರುವ ಶ್ರೇಷ್ಠ ಕಾವ್ಯ ಹೇಗೆ ಸಂಕೀರ್ಣವೋ ಹಾಗೆ ಹಿತಮಿತವಾದ ಮಾತು ಕೂಡ. ಆದುದರಿಂದ ಮಾಣಿಕ್ಯವಾಗುವುದು, ಮುತ್ತಾಗುವುದು, ಕೊನೆಗೆ ಮಾತೇ ಜ್ಯೋತಿರ್ಲಿಂಗವಾಗುವುದು ಹಿತಮಿತವಾದ ಮಾತಿನ ಶಕ್ತಿಯಿಂದಲೇ. ಕಾವ್ಯಕ್ಕೆ ರಸವೇ ಮುಖ್ಯವೆಂದು ಕೆಲವರ ವಾದವಿದ್ದರೆ ಮತ್ತೆ ಕೆಲವರದು ಧ್ವನಿಯೆಂದು. ಇಂತಹ ವಾದಗಳೇನೇ ಇದ್ದರೂ ಕಾವ್ಯದ ಶರೀರ ಮಾತ್ರ ಮಾತು ಅಥವಾ ಧ್ವನಿ ಎಂಬುದರಲ್ಲಿ ಎರಡು ಮಾತಿಲ್ಲ. ಕವಿತೆ ವಾಚ್ಯವಾದರೆ ಅಂಥ ಕವಿತೆ ಕಾವ್ಯವೆಂದು ಪರಿಗಣಿಸಲ್ಪಡುವುದಿಲ್ಲ. ಒಬ್ಬ ವ್ಯಕ್ತಿಯ ಮಾತಾದರೂ ಕೂಡ ಹಿತಮಿತವಾಗಿದ್ದರೆ ಅದಕ್ಕೊಂದು ಘನತೆ ಪ್ರಾಪ್ತವಾಗುತ್ತದೆ. ಹಾಗಿಲ್ಲದೇ ಇರುವ ವ್ಯಕ್ತಿಯನ್ನು ವಾಚಾಳಿ ಎನ್ನುತ್ತೇವೆ. ಇಂತಹ ವಾಚಾಳಿತನದಿಂದ ಸಂಘರ್ಷಗಳು ಉಂಟಾದ, ನಗೆ ಪಾಟಲಿಗೆ ಗುರಿಯಾದ ಅನೇಕ ಉದಾಹರಣೆಗಳಿವೆ. ಹಿತಮಿತವಾದ ಮಾತುಗಾರಿಕೆ ಎಂದರೆ ಯಕ್ಷಗಾನ ತಾಳಮದ್ದಳೆಯ ಅರ್ಥಗಾರಿಕೆಯಂತೆ. ಪ್ರಸಂಗದ ಪಾತ್ರಕ್ಕೆ ಉಚಿತವಾಗಿ, ಸಂದರ್ಭಕ್ಕೆ ಅನುಗುಣವಾಗಿ, ವ್ಯಾಪ್ತಿ ಮೀರದಂತೆ ಅರ್ಥ ಹೇಳುವುದು ಅಥವಾ ಮಾತನಾಡುವುದು ಒಂದು ಕಲೆ. ಅದಕ್ಕೊಂದು ಶ್ರೇಷ್ಠ ಉದಾಹರಣೆ ನೀಡುವುದಿದ್ದರೆ, ನನ್ನ ದೃಷ್ಟಿಯಲ್ಲಿ ದೇರಾಜೆ ಸೀತಾರಾಮಯ್ಯನವರ ಅರ್ಥಗಾರಿಕೆ. ಇದು ಇಷ್ಟೇ ಅಲ್ಲ, ಮಾತಿನ ಕಲೆಗಾರಿಕೆ ಕೂಡ. ದೇರಾಜೆಯವರೀಗ ನಮ್ಮೊಂದಿಗೆ ಇಲ್ಲದಿದ್ದರೂ ಅವರ ಹಿತಮಿತವಾದ ಅರ್ಥಗಾರಿಕೆಯ ನೆನಪು ಇನ್ನೂ ನನ್ನ ಸ್ಮೃತಿ ಪಟಲದಲ್ಲಿ ಗಾಢವಾಗಿ ಉಳಿದುಕೊಂಡಿದೆ. ನನ್ನ ಚಿಂತನೆಯ ಆರಂಭದಲ್ಲಿ ಹಿತಮಿತವಾದ ಮಾತಿಗೆ ಕಾವ್ಯದ ಉದಾಹರಣೆಯನ್ನು ನಾನು ನೀಡಿದೆ. ಈಗ ಅಂಥದೇ ಇನ್ನೊಂದು ಉದಾಹರಣೆ ಹೀಗಿದೆ. ನವ್ಯ ಕಾವ್ಯದ ರೂವಾರಿ ಎಂದು, ಒಂದು ಜನಾಂಗದ ಕಣ್ಣು ತೆರೆಯಿಸಿದ ಕವಿಯೆಂದು ಪ್ರಸಿದ್ಧಿ ಪಡೆದ ಗೋಪಾಲಕೃಷ್ಣ ಅಡಿಗರ ಶರದ್ಗೀತಾ ಕವಿತೆಯಲ್ಲಿನ ಅರ್ಥಗರ್ಭಿತವಾದ ಪ್ರಸಿದ್ಧ ಚರಣವೊಂದು ತಟ್ಟನೆ ನನ್ನ ನೆನಪಿಗೆ ಬರುತ್ತದೆ. ಆ ಚರಣ ಹೀಗಿದೆ: ಈಗ ಈ ಲೋಕ ಅಸ್ತವ್ಯಸ್ತ, ಗಡಿಯಾರ ಬಿಚ್ಚಿ, ಯಂತ್ರೋಪಯಂತ್ರಗಳ ಚೆಲ್ಲಾಪಿಲ್ಲಿ ಚೆಲ್ಲಿ, ಕೈಕಟ್ಟಿ ಕುಳಿತ ರಿಪೇರಿಯವನಂತೆ, ಯಾವ ತಿರುಗಣಿ ಮಳೆಯ ನೆಲ್ಲಿ ಹಾಕಲಿ, ಮತ್ತೆ ಈ ಸುರುಳಿ ತಂತಿಯನ್ನೆಲ್ಲಿ ತುರುಕಲಿ, ಗಡಿಯಾರವಿದೆ, ಯಂತ್ರವಿದೆ, ಎಲ್ಲ ಇವೆ, ಇಲ್ಲ ಸಾವಯವ ಶಿಲ್ಪದ ಸಮಗ್ರೀಕರಣ ಬಲ, ಎಲ್ಲ ಇದ್ದು ಜೋಡಣೆ ಸಮರ್ಪಕವಾಗದೇ ಇದ್ದರೆ ಯಾವುದೇ ವಸ್ತು ಒಟ್ಟಂದದಲ್ಲಿ ಪರಿಪೂರ್ಣವಲ್ಲ ಎಂಬುದೇ ಈ ಚರಣದ ತಾತ್ಪರ್ಯ. ಇದನ್ನು ಹಿತಮಿತವಾದ ಮಾತಿಗೆ ಅನ್ವಯಿಸಿ ಹೇಳುವುದಾದರೆ, ಯಾವ ಮಾತನ್ನು ಎಲ್ಲಿ ಹೇಳಬೇಕು, ಎಷ್ಟು ಹೇಳಬೇಕು, ಯಾರಿಗೆ ಹೇಳಬೇಕು ಎನ್ನುವ ಯುಕ್ತಾಯುಕ್ತ ವಿವೇಚನೆ ನಮಗಿರಬೇಕು.
0: ಜಿಎಸ್ ಉಬರಡ್ಕ ಅವರಿಂದ ಚಿಂತನ ಕೇಳಿದರೆ. ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳಿಗರೆ, ನಿಲಯದಿಂದ ಇಂದು ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಪರಿಚಯ. 6:40 ತತ್ವಪದ ಪ್ರಸಾರವಾಗಲಿದೆ. 6:45 ಆರೋಗ್ಯ ಮಂಥನ ಡಾಕ್ಟರ್ ಸಂತೋಷ್ ಅವರಿಂದ. 6:50 ರೈತರಿಗೆ ಸಲಹೆ ಕೇಳುವಿರಿ. 7:15 ಸುಗಮ ಸಂಗೀತ. 7:45 ರಾಗರಂಜನೆ, ಕನ್ನಡ ಚಿತ್ರಗೀತೆಗಳ ಪ್ರಸಾರ. 8:30 ಪ್ರಾಯೋಜಿತ ಕಾರ್ಯಕ್ರಮ ಅರುಣ್ ಭಂಡಾರಿ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ವಾರದ ಅತಿಥಿ ಕರಾವಳಿಯ ಹೆಮ್ಮೆಯ ಉದ್ಯಮಿ ಮತ್ತು ಹ್ಯಾಮ್ ರೇಡಿಯೋ ಆಪರೇಟರ್ ಕೂಡೂರು ರಾಮಚಂದ್ರ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ. ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ. 9:05

ನಿಮಿಷಕ್ಕೆ ಸುಗಮ ಸಂಗೀತ ಪ್ರಸಾರವಾಗಲಿದೆ. 9:20 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 10:00 ಬಾಲವೃಂದ. ಶ್ರೀ ಶಾರದಾ ಸಂಸ್ಕಾರ ಕೇಂದ್ರ ಸುರತ್ಕಲ್ ಇಲ್ಲಿನ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 10:30 ಕಥಾ ಕಾಲಕ್ಷೇಪ. ತುಮಕೂರು ಲಕ್ಷ್ಮಣದಾಸ್ ಅವರಿಂದ ಪ್ರಸಂಗ ಚುಂಚನಗಿರಿ ಮಹಾತ್ಮೆ. 11:30 ಹಿಂದಿ ಚಿತ್ರಗೀತೆಗಳು. 12:05 ವನಿತಾ ವಿಹಾರ. ರಂಗಭೂಮಿ ಕಲಾವಿದೆ ಗಿರಿಜಾ ಸಿದ್ದಿಯವರೊಂದಿಗೆ ಮಾತುಕತೆ. ಇವರೊಂದಿಗೆ ಆಶಾ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ವಿಕಿರಣ ಔಷಧಿಗಳು ಅಥವಾ ನ್ಯೂಕ್ಲಿಯರ್ ಮೆಡಿಸಿನ್ ಕುರಿತು ಡಾಕ್ಟರ್ ಆಶೀಶ್ ಆಚಾರ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 11:00 ಪ್ರಗತಿಪಥ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತು ಮಾಹಿತಿ. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 11:20 ಸ್ವರಮಾಧುರ್ಯ. ಬಿಆರ್ ಛಾಯಾ ಹಾಡಿರುವ ಭಕ್ತಿಗೀತೆಗಳು. 11:30 ಚಕೋರಿ. ಕೇಳುಗರ ಸಂದೇಶಗಳನ್ನು ಆಧರಿಸಿದ ಹೊಸ ಚಿತ್ರಗೀತೆಗಳ ಕೋರಿಕೆಯ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 2:40 ನಾಟಕ ನರಕದ ನಾಯಿ. ಆರ್ಥರ್ ಕೋನನ್ ಡೊಯಲ್ ಅವರ ಇಂಗ್ಲಿಷ್ ಕಾದಂಬರಿ ದಿ ಹೌಂಡ್ ಆಫ್ ದಿ ಬಾಸ್ಕರ್ವಿಲ್ಸ್, ಇದರ ಕನ್ನಡ ಅನುವಾದ. ಬಾನುಲಿ ರೂಪ ಮತ್ತು ನಿರ್ಮಾಣ ಕೆಟಿ ಕೃಷ್ಣಕಾಂತ್.

ಕೇಳುಗರೆ, ನಮ್ಮ ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಯುವ ಸಾಹಿತಿ ಗ್ಲಾನಿಶ್ ಜೂಡಾ ಮೆರಿಟ್ಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಮಾ ಆರ್ ಮಿತ್ರ. 5:30 ಹಿಂದಿ ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳ ಪ್ರಸಾರ, 6:30 ತುಳು ಚಿತ್ರಗೀತೆಗಳನ್ನು ಕೇಳುವಿರಿ. 6:50 ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ಇಂಗ್ಲೆಂಡ್ನಲ್ಲಿ ನಡೆಯಲಿರುವ ICC T20 ಮಹಿಳೆಯರ ಕ್ರಿಕೆಟ್ ವಿಶ್ವಕಪ್ 2026 ಪಂದ್ಯಾಟದ ವೀಕ್ಷಕ ವಿವರಣೆ, ವಾರ್ತಾ ಪ್ರಸಾರಗಳನ್ನು ಹೊರತುಪಡಿಸಿ ಆಟದ ಮುಕ್ತಾಯದವರೆಗೂ ಕೇಳುವಿರಿ. ಕೇಳುಗರೆ, ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳು.

0: ಕೇಳಿದರೆ ಇಂದು 8:30 ಪ್ರಾಯೋಜಿತ ಕಾರ್ಯಕ್ರಮ ಅರುಣ್ ಭಂಡಾರಿ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ ಪ್ರಸಾರವಾಗಲಿದೆ. ಕರಾವಳಿಯ ಹೆಮ್ಮೆಯ ಉದ್ಯಮಿ ಮತ್ತು ಹ್ಯಾಮ್ ರೇಡಿಯೋ ಆಪರೇಟರ್ ಕೂಡೂರು ರಾಮಚಂದ್ರ ಭಟ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಹಾಗೆ 10:00 ಬಾಲವೃಂದ ಪ್ರಸಾರವಾಗಲಿದೆ. ಶ್ರೀ ಶಾರದಾ ಸಂಸ್ಕಾರ ಕೇಂದ್ರ ಸುರತ್ಕಲ್. ಇಲ್ಲಿನ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
1: ಆಕಾಶವಾಣಿ ಮಂಗಳೂರು.

0: ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಮೂಲವ್ಯಾಧಿಯ ತಪಾಸಣೆ ಹಾಗೂ ಚಿಕಿತ್ಸೆ. ಪ್ರಸ್ತುತಿ ಡಾಕ್ಟರ್ ಸಂತೋಷ್.
1: ಮೇನ್ ಆಗಿ ನಾವು ಹೇಳುದು ಒಂದು ಪ್ರೊಕ್ಟೋಸ್ಕೋಪಿ ಅಂತ ಹೇಳ್ತೇವೆ. ಪ್ರೊಕ್ಟೋಸ್ಕೋಪಿ ಅದು ಗುದ ಭಾಗದಲ್ಲಿ ನೋಡುದು ಅಥವಾ ಒಂದು ಒಂದು ಲೈಟ್ ಹಾಕಿ ಒಂದು ಪ್ರೊಕ್ಟೋಸ್ಕೋಪ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಅನ್ನು ಒಳಗಾಕಿ ಅಲ್ಲಿ ಏನಾಗಿದೆ, ಏನು ತೊಂದರೆ ಆಗಿದೆ ಪೇಷಂಟ್ಗೆ ಅಂತ ನೋಡಿದಾಗ ಗೊತ್ತಾಗ್ತದೆ

0: ಸಾಮಾನ್ಯವಾಗಿ ಏನಿದೆ ಅಂತ. ಸಾಮಾನ್ಯವಾಗಿ ಏನಾಗಿರ್ಬೋದು ಅಂತ ಒಂದು ಕಲ್ಪನೆ ಸಿಗ್ತದೆ. ಅದನ್ನ ಬಿಟ್ಟರೆ ನಾವು ಮತ್ತೆ ದೈಹಿಕ ಪರಿಶೀಲನೆ ಮಾಡ್ತೇವೆ, ಅಥವಾ ಈಗ ಇದು ಬಿಟ್ಟು ಬೇರೆ ಕಾರಣಗಳಿಂದ ಏನಾದ್ರೂ ಇದ್ರೆ ಮತ್ತೆ ಫರ್ದರ್ ಅದಕ್ಕೆ ಬೇರೆ ಬೇರೆ ಬೇರೆ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡ್ತೇವೆ. ಈಗ ಫಿಶರ್ ಅಂತ ಬಂದರೆ ಪೇಷಂಟ್ಗಳು, ಸಾಮಾನ್ಯವಾಗಿ ನಾವು ಏನು ಮಾಡ್ತೇವೆ ಅಂತಂದರೆ ಫಿಶರಿಗೆ ಆಹಾರದ ಬಗ್ಗೆ ತುಂಬ ಒತ್ತು ಕೊಡ್ತೇವೆ. ಆಹಾರ ಹೇಗೆ ಸೇವಿಸಬೇಕು, ತುಂಬ ನೀರು ಕುಡಿಯುವಂಥದ್ದು, ಮತ್ತು ಆದಷ್ಟು ಮಲವಿಸರ್ಜನೆಯನ್ನು ಟೈಮ್ ಟೈಮಿಗೆ ಹೋಗುವಂಥದ್ದು, ಇದನ್ನು ಜಾಸ್ತಿ ನಾವು ಇದು ಮಾಡ್ತೇವೆ. ಮತ್ತು ಅವರಿಗೆ ಹೇಳ್ತೇವೆ, ಒಂದು ನಾವೊಂದು ಕಷಾಯ ಕೊಡ್ಬೋದು, ಆ ಕಷಾಯವನ್ನು ನೀರಲ್ಲಿ ಹಾಕಿ ಕೂತ್ಕೊಳ್ಳಿ, ಆಗ ನೋವು ಮತ್ತು ಇದೆಲ್ಲ ಕಡಿಮೆ ಆಗ್ತದೆ ಅಂತ. ಹೆಮರಾಯ್ಡ್ಸಿಗೆ ಏನಾದರೂ ಬಂದರೆ ಸಾಮಾನ್ಯವಾಗಿ ಅದು ಕೂಡ ಹಾಗೇ, ಬಟ್ ಇನಿಷಿಯಲ್ ಸ್ಟೇಜಸ್ಸಲ್ಲಿ ನಾವು ಆಹಾರದ ಬಗ್ಗೆನೇ ಒತ್ತು ಕೊಡ್ತೇವೆ. ಈಗ ಮಾಂಸದಾಗೆ ಹೊರಗೆ ಬರ್ತಾ ಇದೆ ಅಂತ ಹೇಳಿದರೆ ಮತ್ತು ನಾವು ಮುಂದಿನ ಪ್ರಕ್ರಿಯೆಗೆ ರಕ್ತ ಜಾಸ್ತಿ ಇದೆ ಅಂದರೆ ನಮ್ಮಲ್ಲಿ ಒಂದು ಕ್ಷಾರ ಅನ್ನುವ ಒಂದು ಔಷಧಿ ಇದೆ, ಅದರಲ್ಲಿ ಎರಡು ಥರನೂ ಮಾಡ್ತೇವೆ. ಒಂದು ಲೇಪವನ್ನು ಮಾಡ್ತೇವೆ, ಇನ್ನೊಂದು ಸೂತ್ರವನ್ನು ಅಂತ ಮಾಡ್ತೇವೆ. ಈ ಲೇಪ ಚಿಕಿತ್ಸೆಯನ್ನು ನಾವು ಹೆಮರಾಯ್ಡ್ಸಿಗೆ ಮಾಡ್ಬೋದು. ಸೂತ್ರ ಅನ್ನೋದೊಂದು ದಾರದ, ಇದನ್ನು ನಾವು ಫಿಸ್ಟುಲೈನ್ ಏನೋ ಅಲ್ಲಿ ತುಂಬ ಪರಿಣಾಮಕಾರಿಯಾಗಿ ಔಷಧಿ ಅದು ಕೆಲಸ ಮಾಡ್ತದೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಎಲ್ಲ ರೋಗಿಗಳಿಗೂ ಮೂಲವ್ಯಾಧಿ ಅಂತ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಕಷಾಯವನ್ನು ಒಂದು ಸಣ್ಣ ಟಬ್ಬಿನಾಗೆ ಅದರಲ್ಲಿ ಹಾಕಿ, ಬಿಸಿನೀರು ಹಾಕಿ ಅದರಲ್ಲಿ ಕೂತ್ಕೊಳ್ಳೋದು. ಅದರಲ್ಲಿ ಕೂತ್ಕೊಂಡಾಗ ನಿಮಗೆ ನೋವು ಕೂಡ ನಿವಾರಣೆ ಆಗ್ತದೆ, ಮತ್ತು ಅಲ್ಲಿ ಈ ಇಂಟರ್ನಲ್ ಸ್ಪಿಂಕ್ಟರ್ ಸ್ಪಾಸಮ್ಸ್ ಅಂತ ಹೇಳ್ತೇವೆ ಅದು ಕೂಡ ಒಂದು ಸ್ವಲ್ಪ ಕಡಿಮೆ ಆಗ್ತದೆ. ಮಲವಿಸರ್ಜನೆಗೆ ಅವರಿಗೆ ತುಂಬ ಹೆಲ್ಪ್ ಆಗ್ತದೆ. ಈ ಮಲವಿಸರ್ಜನೆ ಸರಿ ಆಯಿತು ಅಂತ ಆದರೆ ಅವರ ಅರ್ಧ ತೊಂದರೆಗಳೆಲ್ಲ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತದೆ ಅವರಿಗೆ. ಹಾಗೆ ನಾವು ಜಾಸ್ತಿ ಈ ಕಷಾಯ ಹಾಕೋದ್ರಿಂದ ಕಷಾಯದಲ್ಲಿ ಔಷಧಿಯ ಇದು ಕೂಡ ಇರ್ತದೆ. ಸೊ ಅದು ಕೂಡ ನಿಮಗೆ ಸ್ವಲ್ಪ ಗಾಯಗುಣ ಆಗಲಿಕ್ಕೆ ಅಥವಾ ಕ್ಯೂ ಏನಾದ್ರು ಇದ್ರೆ ಅಲ್ಲಿ ಕ್ಲೀನ್ ಆಗಲಿಕ್ಕೆ ಎಲ್ಲ ಹೆಲ್ಪ್ ಆಗ್ತದೆ.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಮೂಲವ್ಯಾಧಿಯ ತಪಾಸಣೆ ಹಾಗೂ ಚಿಕಿತ್ಸೆ. ಪ್ರಸ್ತುತಿ ಡಾಕ್ಟರ್ ಸಂತೋಷ್. ಕಾರ್ಯಕ್ರಮ ನಿರ್ಮಾಣ ಲತೇಶ್ ಪಾಲ್ದಾನೆ.
2: ಆಕಾಶವಾಣಿ ಮಂಗಳೂರು, ಇದೀಗ ರೈತರಿಗೆ ಸಲಹೆ.
3: ಕನ್ನಡದಲ್ಲಿ ಲೋಳೆಸರ, ಸಂಸ್ಕೃತದಲ್ಲಿ ಕುಮಾರಿ ಕರೆಯುವಂತಹ ಹೆಸರು ಅಲವೇರಾ. ಇದು ಎತ್ತರಕ್ಕೆ ಬೆಳೆಯುವುದಿಲ್ಲ, ಕಾಲಾನುಕ್ರಮ ಗಾತ್ರದಲ್ಲಿ ದೊಡ್ಡದಾಗಿ ಎಲೆಗಳು ದೊಡ್ಡದಾಗಿ ಬೆಳೆಯುತ್ತದೆ. ಸಣ್ಣ ಎಲೆಗಳು ಗಿಡದ ಸುತ್ತಲೂ ಕೂಡ ಬೆಳೆಯುತ್ತವೆ, ಹೊರಗಿನ ಎಲೆಗಳು ನೆಲಕ್ಕೆ ಸಮಾಂತರವಾಗಿ ಬೆಳೆಯುತ್ತಾ ಹೋಗ್ತದೆ. ಇದಕ್ಕೆ ಸ್ಥಿರವಾದಂತಹ ಉಷ್ಣತೆ ಬೇಕು, ಬೇಸಿಗೆ ಕಾಲದಲ್ಲಿ ಸಾಕಷ್ಟು ನೀರನ್ನು ಕೊಟ್ಟರೆ ಮಾತ್ರ ಈ ಗಿಡ ಚೆನ್ನಾಗಿ ಬೆಳೆಯುತ್ತದೆ. ಸರಿಸುಮಾರು ಗಿಡಕ್ಕೆ ದಿನಕ್ಕೆ ಒಂದು 200 ml ನೀರಾದರೂ ಕೂಡ ಅಗತ್ಯ. ಸಾಮಾನ್ಯವಾದ ತೋಟದಲ್ಲಿ ಇದನ್ನು ಬೆಳೆಸುವುದಾದರೆ 3/2 ಮಣ್ಣು ಹಾಗೂ 1/2 ಮರಳನ್ನು ಸೇರಿಸಬೇಕು. ಕುಂಡದಲ್ಲಿ ತಳಭಾಗದಲ್ಲಿ ಒಂದು ಪದರದಲ್ಲಿ ಜಲ್ಲಿಕಲ್ಲನ್ನು ಹಾಕಿ ನೀರಿನ ಹರಿದಾಟಕ್ಕೆ ಅನುಕೂಲ ಮಾಡಿದರೆ ಚೆನ್ನಾಗಿ ಬೆಳೆಯಬಹುದು. ಆದರೆ ಇದರಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಬೇಕು. ನೀರು ನಿಂತರೆ ಈ ಗಿಡ ಕೊಳೆತು ಹೋಗ್ತದೆ, ಕೆಲವೊಮ್ಮೆ ಹಳದಿ ಅಥವಾ ಕಂದು ಬಣ್ಣಕ್ಕೆ ತಿರುಗ್ತದೆ. ಆಗ ಇದಕ್ಕೆ ಯಾವುದೋ ಕ್ರಿಮಿಗಳ ಬಾಧೆ ಇದೆ ಅಂತ ಹೇಳಿ ತಿಳ್ಕೊಳ್ಬೇಕು. ಸುಮಾರು ಇದರಲ್ಲಿ 250 ಹೆಚ್ಚು ಜಾತಿಗಳು ಇದೆ ಅಂತ ಹೇಳಲಾಗಿದೆ. ಇದು ಆಫ್ರಿಕಾದಿಂದ ಬಂದಂತಹ ಗಿಡ, 1 ಇಂಚಿನಿಂದ 2 ಅಡಿಯವರೆಗೆ ಬೆಳೆಯುವಂಥ ಗಿಡ ಇದು. ಇದನ್ನು ಹೊರಾಂಗಣದಲ್ಲೇ ಬೆಳೆಯುವುದು ಬಹಳ ಉತ್ತಮ. ಸೂರ್ಯನ ಬೆಳಕು, ಉಷ್ಣತೆ ಇದಕ್ಕೆ ತುಂಬ ಅಗತ್ಯ. ಹೆಚ್ಚು ಪ್ರಮಾಣದ ನೀರನ್ನು ಎಲೆ ಮತ್ತು ಬೇರುಗಳಲ್ಲಿ ಇದು ಸಂಗ್ರಹಿಸಿ ಇಡುತ್ತದೆ. ವರ್ಷಕ್ಕೊಮ್ಮೆ ಕೊಟ್ಟಿಗೆ ಗೊಬ್ಬರ ಹಾಕಿದರೆ ಇದು ಹೊಲಸಾಗಿ ಬೆಳೆಯುತ್ತದೆ. ನೆಟ್ಟ ಆರಂಭದ ಸಮಯದಲ್ಲಿ ಇದು ನೆರಳಿನಲ್ಲಿ ಇರಬೇಕು. 3 ನಂತರ ಸೂರ್ಯನ ಬೆಳಕಿಗೆ ತಂದರೆ ಗಿಡ ಚೆನ್ನಾಗಿ ಬೆಳೆಯುತ್ತದೆ. ಎಲೆಯ ಎರಡೂ ಬದಿಗಳಲ್ಲಿ ಮುಳ್ಳಿನಂತಹ ರಚನೆಗಳನ್ನು ನಾವು ಈ ಗಿಡದಲ್ಲಿ ಕಾಣಬಹುದು. ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಎಲೆಗಳನ್ನು ಕತ್ತರಿಸಿ ಆ ನೀರಿನ ಕೆಳಭಾಗದಲ್ಲಿ ಪಾತ್ರೆಯನ್ನು ಇಡಬೇಕು. ನಂತರ ತಾಮ್ರದ ಪಾತ್ರೆಯಲ್ಲಿಟ್ಟು ಅವಕಾಶ ಮಾಡಿಕೊಡಬೇಕು. ಗಿಡದ ಕೆಳಭಾಗದ ಎಲೆಯನ್ನು ತೆಗೆದುಹಾಕಿ ಅಡ್ಡಲಾಗಿ ಕತ್ತರಿಸಿ ಲೋಡ್

0: ಲೋಡೆಯನ್ನು ತೆಗಿಬಹುದು. ಒಂದು ಲೋಡೆಸರದ ಗಿಡವನ್ನು ಆಯ್ದುಕೊಂಡು ಪಿಳ್ಳೆಯೊಂದನ್ನು ಬುಡದಿಂದ ಕಿತ್ತು ಪ್ರತ್ಯೇಕಿಸಬೇಕು. ಎರಡು ದಿನಗಳಿಂದ ಒಂದು ವಾರದ ತನಕ ಅದನ್ನು ನೆರಳಲ್ಲಿ ಇಡಬಹುದು. ನಂತರ ಮಣ್ಣು ಮತ್ತು ಮರಳು ಮಿಶ್ರಿತ ಕುಂಡದಲ್ಲಿ ಇದನ್ನು ನೆಡಬಹುದು. ಈ ಗಿಡದ ಉಪಯೋಗದ ಬಗ್ಗೆ ಹೇಳುವುದಾದರೆ ಇದನ್ನು ಅಲಂಕಾರಿಕ ಗಿಡವಾಗಿ ಕೂಡ ಉಪಯೋಗಿಸಬಹುದು. ಇದರಲ್ಲಿರುವಂತಹ ಸೂಕ್ಷ್ಮಾಣುಕಾರಕ ಅಲೋಯಿನ್ ಎಂಬಂತಹ ರಾಸಾಯನಿಕವು ವಿರೇಚಕ ಅಂತೇಳಿ ಹೇಳಲಾಗಿದೆ. ಚರ್ಮದ ತೇವಾಂಶ ಕಾಯ್ದುಕೊಳ್ಳುವಲ್ಲಿ ಹಾಗೂ ಮೃದುಗೊಳಿಸುವಲ್ಲಿ ಇದನ್ನು ಬಳಸ್ತಾರೆ. ನಮಗೆಲ್ಲ ಗೊತ್ತಿದ್ದ ಹಾಗೆ ಈಗ ಸಾಬೂನು, ಕ್ರೀಮ್ ಮತ್ತು ಶಾಂಪೂಗಳಲ್ಲಿ ಅಲೋವೆರಾವನ್ನು ಬಳಸ್ತಾರೆ. ಇದೊಂದು ಅಂತಾರಾಷ್ಟ್ರೀಯ ಔಷಧವಾಗಿ ಕೂಡ ಬಳಸುವಂಥದ್ದನ್ನು ಕಾಣ್ತೇವೆ. ಗಾಯಗಳಿಗೆ ಇದರ ಲೋಳೆಯನ್ನು ಹಚ್ಚಿದರೆ ಬೇಗ ಗುಣವಾಗ್ತದೆ ಅಂತ ಹೇಳಲಾಗಿದೆ. ಡಯಾಬಿಟೀಸ್, ಅಸ್ತಮ, ಅಪಸ್ಮಾರ, ಜಠರದ ಹುಣ್ಣು, ಮೂಲವ್ಯಾಧಿಗಳಲ್ಲಿ ಇದನ್ನು ಉಪಯೋಗಿಸ್ತಾರೆ. ಮಲಬದ್ಧತೆ ಹಾಗೂ ಅತಿಸಾರ ಇದೆರಡರಲ್ಲೂ ಕೂಡ ಇದರ ಉಪಯೋಗ ಮಾಡಲಾಗ್ತದೆ. ಕರುಳಿನಲ್ಲಿರುವ ವಿಷಕಾರಿ ಅಂಶ ಹಾಗೆ ನಂಜುಕಾರಕ ಅಂಶಗಳನ್ನು ಇದು ಹೀರಿಕೊಳ್ಳುತ್ತದೆ. ಕೆಂಪು ರಕ್ತ ಕಣಗಳಲ್ಲಿನ ಆಮ್ಲಜನಕದ ಸಾಗಾಟದ ಸಾಮರ್ಥ್ಯ ಇದನ್ನು ಸೇವಿಸುವುದರಿಂದ ಅಧಿಕವಾಗ್ತದೆ. ಸುಸ್ತು ಬಳಲಿಕೆಯನ್ನು ನಿವಾರಿಸುವಲ್ಲಿ ಈ ಗಿಡ ಸಹಕಾರಿ. ಔಷಧ ವಿಜ್ಞಾನದಲ್ಲಿ ಸಣ್ಣ ಗಾಯದಲ್ಲಿನ ರಕ್ತಸ್ರಾವವನ್ನು ತಡೆಗಟ್ಟುತ್ತದೆ ಅಂತ ಹೇಳಲಾಗಿದೆ. ಚರ್ಮದ ಸ್ಥಿತಿಸ್ಥಾಪಕ ಗುಣ ಅಂದರೆ ಇಲಾಸ್ಟಿಸಿಟಿ ಅಂತ ನಾವೇನು ಹೇಳ್ತೇವೆ, ಇದು ಹೆಚ್ಚುತ್ತದೆ. ಆದ್ದರಿಂದ ಚರ್ಮವನ್ನು ಮೃದು ಮತ್ತು ಕಾಂತಿಗೊಳಿಸುವಲ್ಲಿ ಅಲೋವೆರಾ ಸಹಕಾರಿಯಾಗಿದೆ.
1: ರೈತರಿಗೆ ಸಲಹೆ ಕೇಳಿದರೆ ಆಕಾಶವಾಣಿ ಮಂಗಳೂರು.
2: ಆತ್ಮೀಯ ಕೇಳುವರೆ, ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ತರಂಗಾಂತರಗಳ ಆಚೆಗೂ ಪ್ರೀತಿ ಹಂಚುವ ಹ್ಯಾಮ್ ರೇಡಿಯೋ ಆಪರೇಟರ್, ಉದ್ಯಮ ಲೋಕದ ಧ್ರುವತಾರೆ ಕೋಡೂರು ರಾಮಚಂದ್ರ ಭಟ್.
3: ಹವ್ಯಾಸಿ ರೇಡಿಯೋ ಅಂತ ಹೇಳಿದರೆ ಹ್ಯಾಮ್ ರೇಡಿಯೋ ಅಥವಾ ಅಮೆಚೂರ್ ರೇಡಿಯೋ ಅಂತ ಹೇಳ್ತೇವೆ. ಇದು ತೀರಾ ಎಕ್ಸ್ಪೆರಿಮೆಂಟ್ ಪರ್ಪಸ್ಸಿಗೆ, ಸೆಲ್ಫ್ ಟ್ರೈನಿಂಗಿಗೆ ಇರುವಂಥದ್ದು. ಯಾವುದೇ ಥರದ ಫೋನಿಗೆ ಅಥವಾ ಇತರ ಮೋಡ್ ಆಫ್ ಕಮ್ಯುನಿಕೇಷನ್ಗೆ ಹೋಲಿಸಿದರೆ ಇದು ಕೇವಲ ಹವ್ಯಾಸಕ್ಕೆ ಅಥವಾ ಸೆಲ್ಫ್ ಲರ್ನಿಂಗಿಗೆ ಇರುವಂಥದ್ದು. ಅಥವಾ ತೀರಾ ಏನಾದರೂ ಡಿಸಾಸ್ಟರ್ಸ್ಗಳಾದಾಗ, ನ್ಯಾಚುರಲ್ ಕ್ಯಾಲಮಿಟೀಸ್ ಆದಾಗ, ಎಲ್ಲ ವ್ಯವಸ್ಥೆಗಳು ಫೇಲ್ ಆದಾಗ ಅಮೆಚೂರ್ ರೇಡಿಯೋ ಅಂತ ಹೇಳುವಂಥದ್ದು ಇದಾಗ್ತದೆ.
2: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು, ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ ಇಂದು ಬೆಳಗ್ಗೆ 8:30.
4: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
5: ಪ್ರಕೃತಿಯ ಮಧ್ಯೆ ತೆಗೆದ ಚಿತ್ರಣ ತುಂಬಾ ನನಗೆ ಇಷ್ಟವಾಯಿತು.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಕೇಳುಗರೆ, ನಮ್ಮ ಇಂದಿನ ಆಕಾಶವಾಣಿ ನಿಲಯದಲ್ಲಿ ಕಥಾ ಕಾಲಕ್ಷೇಪ 10:30 ತುಮಕೂರು ಲಕ್ಷ್ಮಣದಾಸ್ ಅವರಿಂದ ಚುಂಚನಗಿರಿ ಮಹಾತ್ಮೆ ಪ್ರಸಂಗವನ್ನು ಕೇಳುವಿರಿ. 12:05 ವನಿತೆ ವಿಹಾರದಲ್ಲಿ ರಂಗಭೂಮಿ ಕಲಾವಿದೆ ಗಿರಿಜಾ ಸಿದ್ದಿಯವರೊಂದಿಗೆ ಮಾತುಕತೆ ನಡೆಯಲಿದೆ. ಇವರೊಂದಿಗೆ ಇರಲಿದ್ದಾರೆ ಆಶಾ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಹಾಗೆ 12:35 ಆರೋಗ್ಯ ಸಂಚಿಕೆಯಲ್ಲಿ ವಿಕಿರಣ ಔಷಧಿಗಳು ಅಥವಾ ನ್ಯೂಕ್ಲಿಯರ್ ಮೆಡಿಸಿನ್ ಕುರಿತು ಡಾಕ್ಟರ್ ಆಶಿಷ್ ಆಚಾರ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಬಾಲ್ದಾನೆ. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಂಗಳೂರು, ಸಮಯ 6:55 ಆಗಲಿದೆ. ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಫ್ರಾನ್ಸ್ ದೇಶಸ್ಯ ನೀಸ್ ನಗರಂ ಸಂಪ್ರಾಪ್ತವಾನ್. ಭಾರತೀಯ ಪ್ರವಾಸಿ ಜನೈ ತಸ್ಯ ಹಾರ್ದಿಕಂ ಸ್ವಾಗತಂ ಕೃತಂ. ಭಾರತಸ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಹೋದಯಃ ರಾತ್ರೌ ಫ್ರಾನ್ಸ್ ಸ್ಲೋವಾಕಿಯಾ ದೇಶಯೋಃ ಯಾತ್ರಾಯಾಃ ಪ್ರಥಮಚರಣೆ ನೀಸ್ ನಗರಂ ಸಂಪ್ರಾಪ್ತವಾನ್. ತತ್ರ ಫ್ರಾನ್ಸ್ ದೇಶಸ್ಯ ವರಿಷ್ಠಾಧಿಕಾರಿಭಿಃ ತಸ್ಯ ಹಾರ್ದಿಕಂ ಸ್ವಾಗತಂ ಕೃತಂ. ತತ್ರ ಹೋಟೆಲ್ ನೆಗ್ರೆಸ್ಕೋ ಸ್ಥಳೆ ಭಾರತೀಯ ಪ್ರವಾಸಿ ಜನೈ ತೇಷಾಂ ಹಾರ್ದಿಕಂ ಸ್ವಾಗತಂ ಕೃತಂ. ಪ್ರಧಾನಮಂತ್ರಿ ಸ್ವೀಯ ಯಾತ್ರಾ ಕಾಲೇ ಫ್ರಾನ್ಸ್ ರಾಷ್ಟ್ರಪತಿನಾ ಸಹ ದ್ವಿಪಕ್ಷೀಯ ವಾರ್ತಾಂ ಕರಿಷ್ಯತಿ ತಥಾ ವಿವಿಧೇಷು ಕಾರ್ಯಕ್ರಮೇಷು ಸಹಭಾಗಿತ್ವಂ ವಹಿಷ್ಯತಿ. ಫ್ರಾನ್ಸ್ ದೇಶಸ್ಯ ನೀಸ್ ನಗರೆ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಭಾರತೀಯ ಪ್ರವಾಸಿ ಜನೈ ಭವ್ಯಂ ಸ್ವಾಗತಂ ಕೃತಂ. ತತ್ರ ಫ್ರಾನ್ಸ್ ಇಟಲಿ ಕಲಾಕಾರೈ ಪ್ರಸ್ತುತಾನಿ ಕಥಕ ಭರತನಾಟ್ಯಾದೀನಿ ಭಾರತೀಯ ಶಾಸ್ತ್ರೀಯ ನೃತ್ಯಾನಿ ಅಪಿ ದೃಷ್ಟಾನಿ. ನೀಸ್ ನಗರೆ ಭಾರತೀಯ ಪ್ರವಾಸಿ ಜನಾನಾಂ ಸ್ನೇಹಪೂರ್ಣ ಸ್ವಾಗತಾಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೇಷಾಂ ಧನ್ಯವಾದಂ ಅಕರೋತ್. ಫ್ರಾನ್ಸ್ ದೇಶಸ್ಯ ನೀಸ್ ನಗರೆ ಪ್ರಾಪ್ತಸ್ಯ ಹಾರ್ದಿಕ ಸ್ವಾಗತಸ್ಯ ಕೃತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾರತೀಯ ಪ್ರವಾಸಿ ಜನೇಭ್ಯಃ ಧನ್ಯವಾದಂ ಅಕರೋತ್. ಸಾಮಾಜಿಕ ಅಂತರ್ಜಾಲ ಮಾಧ್ಯಮೇನ ಪ್ರಕಾಶಿತೆ ಸಂದೇಶೆ ತೇನ ಉಕ್ತಂ ಯತ್ ಏತತ್ ಸ್ವಾಗತಂ ಸ್ಮರಣೀಯಂ. ಸಹ ಅವದತ್ ಯತ್ ಸ್ವದೇಶಾತ್ ದೂರಸ್ಥಿತಃ ಅಪಿ ಭಾರತೀಯಃ ಪ್ರವಾಸಿನಃ ಜನಾಃ ಭಾರತೇನ ಸಹ ಸ್ವೀಯಂ ದೃಢಂ ಸಂಬಂಧಂ ನಿರಂತರಂ ಧಾರಯಂತಿ. ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಸ್ಲೋವಾಕಿಯಾ ಯಾತ್ರಾ ಭಾರತ್ ಸ್ಲೋವಾಕಿಯಾ ಸಂಬಂಧಾನ್ ಸುದೃಢೀಕರಿಷ್ಯತಿ. ಸ್ಲೋವಾಕಿಯಾ ದೇಶೆ ಭಾರತಸ್ಯ ರಾಜದೂತಃ ಅಪೂರ್ವ ಚಂದ್ರಃ ಉಕ್ತವಾನ್ ಯತ್ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಸ್ಲೋವಾಕಿಯಾ ಯಾತ್ರಾ ಉಭಯೋಃ ದೇಶಯೋಃ ಸಹಯೋಗಸ್ಯ ನೂತನಾನ್ ಮಾರ್ಗಾನ್ ಉದ್ಘಾಟಯಿಷ್ಯತಿ. ಬ್ರಾತಿಸ್ಲಾವಾ ನಗರೆ ಆಕಾಶವಾಣ್ಯಾ ವಾರ್ತಾಹರೇಣ ಸಹ ವಾರ್ತಾಲಾಪೇ ಅಸೌ ಅವದತ್ ಯತ್ ಏಷಾ ಯಾತ್ರಾ ವಿಶೇಷತಃ ಆರ್ಥಿಕ ವ್ಯಾಪಾರಿಕ ಸಂಬಂಧಾನಾಂ ಸುದೃಢೀಕರಣೆ ಮಹತ್ವಪೂರ್ಣಾಂ ಭೂಮಿಕಾಂ ನಿರ್ವಹಿಷ್ಯತಿ. ಭಾರತೀಯ ಅಂತರಿಕ್ಷ ಅನುಸಂಧಾನ ಸಂಸ್ಥಾಯಾಃ ಅಧ್ಯಕ್ಷಃ ಡಾಕ್ಟರ್ ವಿ ನಾರಾಯಣನಃ ಸೂಚಿತವಾನ್ ಯತ್ ಇಸ್ರೋ ತಥಾ ಪರಮಾಣು ಊರ್ಜಾ ವಿಭಾಗಃ ಚಂದ್ರ ಅವತರಣ ಜ್ಞಾನಸ್ಯ ವಿಕಾಸಾರ್ಥಂ ಸಂಯುಕ್ತ ರೂಪೇಣ ಕಾರ್ಯಂ ಕುರುತಃ. ಭಾರತೀಯ ಅಂತರಿಕ್ಷ ಅನುಸಂಧಾನ ಸಂಸ್ಥಾಯಾಃ ಅಧ್ಯಕ್ಷಃ ಡಾಕ್ಟರ್ ವಿ ನಾರಾಯಣನ ಅವದತ್ ಯತ್ ಇಸ್ರೋ ಪರಮಾಣು ಊರ್ಜಾ ವಿಭಾಗೇನ ಸಹ ಮಿಲಿತ್ವಾ ಅತ್ಯಂತ ಶೀತಲ ಪರಿಸ್ಥಿತೇಃ ಸಂರಕ್ಷಣಾರ್ಥಂ ಉನ್ನತ ಕೃತ್ರಿಮ ತಾಪನ ಪ್ರಣಾಳೀಂ ಚ ವಿಕಸಿತುಂ ಕಾರ್ಯಂ ಕುರುತಃ. ಬೆಂಗಳೂರು ನಗರೆ ಆಯೋಜಿತೆ CSIR RISE ಸಮ್ಮೇಳನೆ ಸಹ ಉಕ್ತವಾನ್ ಯತ್ ಸೌರ ಊರ್ಜೆಯಾ ಸಂಚಾಲಿತಂ ಚಂದ್ರಯಾನ ತ್ರಯಸ್ಯ ಲ್ಯಾಂಡರ್ ವಿಕ್ರಮ ಅವತರಣಯಾನಂ ಚಂದ್ರೇ ಕೇವಲಂ ಚತುರ್ದಶ ದಿನಾನಿ ಯಾವತ್ ಕಾರ್ಯಂ ಅಕರೋತ್. ಅವತರಣಯಾನಂ ನಿರ್ಮಾತುಂ ಪ್ರಯಾಸಾನ್ ಕರಿಷ್ಯತಃ ಇದಾನೀಂ ಉಭೌ ವಿಭಾಗೌ ಯೇನ ಇದಾನೀಂ 200 ದಿನ ಪರ್ಯಂತಂ ಚಂದ್ರೇ ಕಾರ್ಯಂ ಭವೇತ್. ಕೃತ್ರಿಮ ತಾಪನ ಪ್ರಣಾಳ್ಯಾ ಯುಕ್ತಂ ಏತತ್ ಯಾನಂ ಚಂದ್ರಸ್ಯ ಕಠೋರ ಜಲವಾಯು ಪರಿಸ್ಥಿತಿಷು ಅಪಿ ಕಾರ್ಯಂ ಕರಿಷ್ಯತಿ ತಥಾ ಚ ಭವಿಷ್ಯ ದೀರ್ಘಕಾಲಿಕ ಚಂದ್ರ ಅನ್ವೇಷಣ ಅಭಿಯಾನೇಷು ಅಪಿ ಸಹಾಯಕಂ ಭವಿಷ್ಯತಿ. ಕೇಂದ್ರೀಯ ಸಂಚಾರ ಮಂತ್ರಿ ಜ್ಯೋತಿರಾದಿತ್ಯ ಸಿಂಧಿಯಾ ಹಿಮಾಚಲ ಪ್ರದೇಶೇ ಡಾಕ್ ವಿಭಾಗಸ್ಯ ಡ್ರೋನ್ ಆಧಾರಿತ ಡಾಕ ಪರಿವಹನ ಸೇವಾಯಾಃ ಶುಭಾರಂಭಂ ಅಕರೋತ್. ಏಷಾ ಸೇವಾ ಮಂಡಿ ಪ್ರಧಾನ ಡಾಕ ಕಾರ್ಯಾಲಯಾತ್ ರೇಹರ ಧಾರಾ ಶಾಖಾ ಡಾಕ ಕಾರ್ಯಾಲಯ ಪರ್ಯಂತಂ ಪ್ರವೃತ್ತಾ. ಅಮೆರಿಕಾ ದೇಶಸ್ಯ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪ್ ಉಕ್ತವಾನ್ ಯತ್ ಇರಾನ್ ದೇಶೇನ ಸಹ ಯುದ್ಧ ಸಮಾಪನ ಸಂಬದ್ಧಸ್ಯ ಸಂಧಿಪತ್ರೆ ಅದ್ಯ ಹಸ್ತಾಕ್ಷರಂ ಸಂಭಾವ್ಯತೆ. ತೇನ ಉಕ್ತಂ ಯತ್ ಅಸ್ಯ ಸಂದೇಹೆ ಲಕ್ಷ್ಯಂ ಇರಾನಸ್ಯ ಪರಮಾಣು ಅಸ್ತ್ರೇಭ್ಯಃ ದೂರೀಕರಣಮಸ್ತಿ. ಏಕ ದಿವಸೀಯ ಪುರುಷ್ ಕ್ರಿಕೆಟ್ ಶೃಂಖಲಾಯಾಃ ಪ್ರಥಮ ಸ್ಪರ್ಧಾಯಾಂ ಭಾರತೇನ ಅಫ್ಘಾನಿಸ್ತಾನದಲಂ ಪರಾಜಿತಂ. ಹಿಮಾಚಲ ಪ್ರದೇಶಸ್ಯ ಧರ್ಮಶಾಲಾ ನಗರೆ ಪ್ರಥಮ ಏಕದಿವಸೀಯ ಕ್ರಿಕೆಟ್

0: ಸ್ಪರ್ಧಾಯಾಂ ಭಾರತೇನ ಅಫ್ಘಾನಿಸ್ತಾನದಲಂ ಸಪ್ತ ಕ್ರೀಡಕ ಪುರಸ್ಸರಂ ಪರಾಜಿತಂ ಇತಿ ವಾರ್ತಾಃ.
1: ಆಕಾಶವಾಣಿ ಮಂಗಳೂರು.
2: ಆತ್ಮೀಯ ಕೇಳುಗರೆ, ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ತರಂಗಾಂತರಗಳ ಆಚೆಗೂ ಪ್ರೀತಿ ಹಂಚುವ ಹ್ಯಾಮ್ ರೇಡಿಯೋ ಆಪರೇಟರ್, ಉದ್ಯಮ ಲೋಕದ ಧ್ರುವತಾರೆ ಕೋಡೂರು ರಾಮಚಂದ್ರ ಭಟ್.
3: ಹವ್ಯಾಸಿ ರೇಡಿಯೋ ಅಂತ ಹೇಳಿದರೆ ಹ್ಯಾಮ್ ರೇಡಿಯೋ ಅಥವಾ ಅಮೆಚೂರ್ ರೇಡಿಯೋ ಅಂತ ಹೇಳ್ತೇವೆ. ಇದು ತೀರಾ ಎಕ್ಸ್ಪೆರಿಮೆಂಟ್ ಪರ್ಪಸ್ಸಿಗೆ, ಸೆಲ್ಫ್ ಟ್ರೈನಿಂಗಿಗೆ ಇರುವಂಥದ್ದು. ಯಾವುದೇ ಥರದ ಫೋನಿಗೆ ಅಥವಾ ಇತರ ಮೋಡ್ ಆಫ್ ಕಮ್ಯುನಿಕೇಷನ್ಗೆ ಹೋಲಿಸಿದರೆ ಇದು ಕೇವಲ ಹವ್ಯಾಸಕ್ಕೆ ಅಥವಾ ಸೆಲ್ಫ್ ಲರ್ನಿಂಗಿಗೆ ಇರುವಂಥದ್ದು. ಅಥವಾ ತೀರಾ ಏನಾದರೂ ಡಿಸಾಸ್ಟರ್ಸ್ಗಳಾದಾಗ, ನ್ಯಾಚುರಲ್ ಕ್ಯಾಲಮಿಟೀಸ್ ಆದಾಗ, ಎಲ್ಲ ವ್ಯವಸ್ಥೆಗಳು ಫೇಲ್ ಆದಾಗ ಅಮೆಚೂರ್ ರೇಡಿಯೋ ಅಂತ ಹೇಳುವಂಥದ್ದು ಇದಾಗ್ತದೆ.
2: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು. ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ, ಇಂದು ಬೆಳಗ್ಗೆ 8:30.
4: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
5: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
4: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
5: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
4: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242.
1: ಆಕಾಶವಾಣಿ ಮಂಗಳೂರು, ಸಮಯ 7:02 ಆಗಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರಿಗೆ.
6: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
7: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
8: ನಮ್ಮ ಆಹಾರದ ಒಂದಂಶ,
7: ನಮ್ಮ ಸಮಯದ ಒಂದಂಶ,
8: ನಮ್ಮ ಆದಾಯದ ಒಂದಂಶ,
7: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
8: ಆಗ ನಮ್ಮ ಬದುಕು ಪಾವನವಾಗುವುದು.
7: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್ বাংলা ভাষায় এখন ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন.

0: अथ मराठी भाषा न्यूज ऑन AIR ऐप मध्ये उपलब्ध आहे.
1: और बिहार के सभी भाषा के कार्यक्रम को सुन.
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप.
3: राग्रम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಯೂಟ್ಯೂಬ್ ಯೋಗಥಾನ್, ಕೇಂದ್ರ ಆಯುಷ್ ಸಚಿವಾಲಯದಿಂದ ಯೋಗ ಸಪ್ತಾಹಕ್ಕೆ ಇಂದು ಬೆಳಗ್ಗೆ 6:15ಕ್ಕೆ ಚಾಲನೆ. ಜಾಗತಿಕ ಬಿಕ್ಕಟ್ಟಿನ ಮಧ್ಯೆಯೂ ಕೇಂದ್ರದಿಂದ ಕರ್ನಾಟಕದ ರೈತರಿಗೆ ಅಗತ್ಯ ರಸಗೊಬ್ಬರ ಪೂರೈಕೆ, ಸಚಿವ ಪ್ರಹ್ಲಾದ್ ಜೋಶಿ. ದೀರ್ಘಾಯುಷ್ಯ ಮತ್ತು ದೀರ್ಘಾವಧಿ ಕಾರ್ಯಾಚರಣೆಯ ಚಂದ್ರನ ಲ್ಯಾಂಡರ್ ಅಭಿವೃದ್ಧಿಪಡಿಸಲು ಇಸ್ರೋ ಸಿದ್ಧತೆ. ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಧ್ಯೇಯದೊಂದಿಗೆ 21ನೇ ತಾರೀಕು ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ ಕೇಂದ್ರ ಆಯುಷ್ ಸಚಿವಾಲಯ ಇಂದು ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಥಾನ್ಗೆ ಚಾಲನೆ ನೀಡಿದೆ. ಗಿನ್ನಿಸ್ ದಾಖಲೆಗಾಗಿ ಸಾಪ್ತಾಹಿಕ ಯೋಗಥಾನ್ನ ಈ ಸಾಂಘಿಕ ಪ್ರಯತ್ನದಲ್ಲಿ ಸಾರ್ವಜನಿಕರು ಆನ್ಲೈನ್ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಆಯುಷ್ ಇಲಾಖೆ ಮನವಿ ಮಾಡಿದೆ. ಕೇಂದ್ರ ಆಯುಷ್ ಖಾತೆ ಸಚಿವ ಪ್ರತಾಪ್ರಾವ್ ಗಣಪತ್ರಾವ್ ಜಾಧವ್ ಪಾಲ್ಗೊಂಡಿದ್ದು, ಯೋಗ ಗುರು ಸೌರಭ್ ಬೋತ್ರಾ ಯೋಗಥಾನ್ ನೇತೃತ್ವ ವಹಿಸಿದ್ದಾರೆ. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಕೇಂದ್ರ ಸರ್ಕಾರ ಕರ್ನಾಟಕದ ರೈತರಿಗೆ ಮುಂಗಾರು ಹಂಗಾಮಿಗೆ ಅಗತ್ಯ ರಸಗೊಬ್ಬರವನ್ನು ಪೂರೈಸಿದ್ದು ಲಭ್ಯತೆಯನ್ನು ಖಾತ್ರಿಪಡಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟಪಡಿಸಿದ್ದಾರೆ. ಎಕ್ಸ್ ಮಾಧ್ಯಮದಲ್ಲಿ ಸಚಿವರು ಮಾಹಿತಿ ನೀಡಿದ್ದು, ಯೂರಿಯಾ 313,000 ಮೆಟ್ರಿಕ್ ಟನ್, ಡಿಎಪಿ ರಸಗೊಬ್ಬರ 257,000 ಮೆಟ್ರಿಕ್ ಟನ್ ಲಭ್ಯತೆ ಖಚಿತಪಡಿಸಲಾಗಿದೆ, ಎನ್ಪಿಕೆಎಸ್ 506,000 ಮೆಟ್ರಿಕ್ ಟನ್ ಲಭ್ಯವಿದೆ. ವಾಸ್ತವದಲ್ಲಿ ಮುಂಗಾರು ಹಂಗಾಮಿಗೂ ಮುನ್ನವೇ ಕರ್ನಾಟಕಕ್ಕೆ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದ ರಸಗೊಬ್ಬರವನ್ನು ಪೂರೈಸಲಾಗಿತ್ತು. ದಾಸ್ತಾನು ದಂಧೆ, ಕಾಳಸಂತೆ, ಮಾರುಕಟ್ಟೆ ಮಾರಾಟ ಮತ್ತು ಸಬ್ಸಿಡಿ ರಸಗೊಬ್ಬರಗಳ ದುರುಪಯೋಗವನ್ನು ತಡೆಗಟ್ಟದೆ, ರೈತರಿಗೆ ಅಗತ್ಯವಿರುವ ಕಡೆ ದಾಸ್ತಾನು ಒದಗಿಸದೇ ಇರುವುದು ರಾಜ್ಯ ಸರ್ಕಾರದ ವೈಫಲ್ಯವಾಗಿದೆ ಎಂದು ಸಚಿವ ಜೋಶಿ ಟೀಕಿಸಿದ್ದಾರೆ. ದೀರ್ಘಾಯುಷ್ಯ ಮತ್ತು ದೀರ್ಘಾವಧಿ ಕಾರ್ಯಾಚರಿಸಬಲ್ಲ ಚಂದ್ರನ ಲ್ಯಾಂಡರ್ ಅನ್ನು ಅಭಿವೃದ್ಧಿಪಡಿಸಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಕೆಲಸ ಮಾಡಲಿದೆ ಎಂದು ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಸಿಎಸ್ಐಆರ್ ರೈಸ್ ಕಾನ್ಕ್ಲೇವ್ನಲ್ಲಿ ಮಾತನಾಡಿದ ಅವರು, ಸೌರಶಕ್ತಿ ಚಾಲಿತ ಚಂದ್ರಯಾನ 3 ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲೆ 14 ದಿನಗಳವರೆಗೆ ಮಾತ್ರ ಕಾರ್ಯನಿರ್ವಹಿಸುತ್ತದೆ. 200 ದಿನಗಳವರೆಗೆ ಚಂದ್ರನ ಮೇಲೆ ಬದುಕಬಲ್ಲ ಚಂದ್ರನ ಲ್ಯಾಂಡರ್ ಅನ್ನು ಅಭಿವೃದ್ಧಿಪಡಿಸಲು ಇಸ್ರೋ ಈಗ ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಕೆಲಸ ಮಾಡಲಿದೆ ಎಂದರು. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ಸಿಎಸ್ಐಆರ್ ತಾಂತ್ರಿಕ ಸಹಕಾರದ 40 ಕ್ಷೇತ್ರಗಳನ್ನು ಗುರುತಿಸಿದೆ. ಆ ಪೈಕಿ 17 ಕ್ಷೇತ್ರಗಳನ್ನು ಈಗಾಗಲೇ ಮೊದಲ ಹಂತದಲ್ಲಿ ಅನುಷ್ಠಾನಕ್ಕೆ ಅನುಮೋದಿಸಲಾಗಿದೆ ಎಂದು ವಿ ನಾರಾಯಣನ್ ಹೇಳಿದರು. ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಆಕ್ಸಿಯಂ 4 ಕಾರ್ಯಾಚರಣೆ ಸಮಯದಲ್ಲಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ನಡೆಸಿದ ಸೂಕ್ಷ್ಮ ಗುರುತ್ವಾಕರ್ಷಣೆಯ ಪ್ರಯೋಗಗಳ ಹಿನ್ನೆಲೆ ಇಸ್ರೋ ಜೈವಿಕ ತಂತ್ರಜ್ಞಾನ ಇಲಾಖೆಯೊಂದಿಗೆ ಸಹ ಕೆಲಸ ಮಾಡುತ್ತಿದೆ. 20 ಲಕ್ಷಕ್ಕೂ ಅಧಿಕ ಪುಸ್ತಕಗಳನ್ನು ಸ್ವಂತ ಆದಾಯದಲ್ಲಿ ಖರೀದಿಸಿ ಸಂಗ್ರಹಿಸಿರುವ ಅಪರೂಪದ ಪುಸ್ತಕ ಪ್ರೇಮಿ ಪದ್ಮಶ್ರೀ ಪುರಸ್ಕೃತ ಮಂಡ್ಯ ಜಿಲ್ಲೆ ಪಾಂಡವಪುರದ ಅಂಕೇಗೌಡರು ಧಾರವಾಡದ ಮನೋಹರ ಗ್ರಂಥಮಾಲೆಯ ಅಟ್ಟಕ್ಕೆ ಭೇಟಿ ನೀಡಿ ಸಂತಸ ವ್ಯಕ್ತಪಡಿಸಿದರು. ಪದ್ಮಶ್ರೀ ಜಿಬಿ ಜೋಶಿ ಅವರಿಂದ ಸ್ಥಾಪಿತವಾದ ಮನೋಹರ ಗ್ರಂಥಮಾಲೆಯ ಪ್ರಕಟಣೆಗಳನ್ನು ಪ್ರಬಂಧಕ ಸಮೀರ್ ಜೋಶಿ ಪರಿಚಯಿಸಿದರು. ಪುಸ್ತಕ ಭಂಡಾರವನ್ನು ವೀಕ್ಷಿಸಿ ಅಭಿಮಾನ ವ್ಯಕ್ತಪಡಿಸಿದ ಅಂಕೇಗೌಡರು ಮಕ್ಕಳಿಗೆ ಪುಸ್ತಕಗಳನ್ನೇ ಉಡುಗೊರೆಯಾಗಿ ನೀಡುವಂತೆ ಮನವಿ ಮಾಡಿದರು.
1: ಸ್ನೇಹಿತರೆ, ಕಂಪ್ಯೂಟರ್ ಯುಗ ಬಂದಿದೆ, ಇನ್ನು ಪುಸ್ತಕವನ್ನು ಯಾರೂ ಮುಟ್ಟೋದಿಲ್ಲ. ಆದ್ದರಿಂದ ಮುಂದೆ ಏನು ಅನ್ನೋದು ನಿಮ್ಮ ಆಲೋಚನೆ ಇರಬಹುದು. ಒಂದು ಮಾತು ಸತ್ಯ ಹೇಳ್ತೇನೆ, ಏನೇ ಅಲ್ಲೋಲ್ ಕಲ್ಲೋಲ ಆದರೂ ಜನ

0: ಮರಳಿ ಪುಸ್ತಕ ಲೋಕಕ್ಕೆ ಬರ್ತಾರೆ, ಬರಲೇಬೇಕು. ಒಂದು ಕುವೆಂಪು ಮಳೆಗಳಲ್ಲಿ ಮದುಮಗಳು, ಕಾನೂರು ಗಳಿತೆ ಪುಸ್ತಕ ನಾವು ಕಂಪ್ಯೂಟರ್ ಕುಂತ್ಕೊಂಡು ಓದ್ತೀವಿ ಅಂದರೆ ಅದು ಹೇಗಿರ್ಬೋದು ಅಂತ ನೀವು ನೋಡಿ. ಅದೇ ಬದಲು ಪುಸ್ತಕನ ಹಿಡ್ಕೊಂಡು ಅದನ್ನು ಓದಿದಾಗ ಆಗೋ ಆನಂದ ಇದು ಅಂತ ನಮ್ಮ ಮಕ್ಕಳನ್ನ ಸಾಧ್ಯವಾದಷ್ಟು ಓದೋದ್ರ ಕಡೆಗೆ ಸೆಳೆತ ಮಾಡೋಣ. ಮೊಬೈಲ್ ಇದೆಯಲ್ಲ, ಅದನ್ನು ದೂರ ಎಸೆದು ಸಾಹಿತ್ಯದ ಕಡೆ ಗಮನ ಕೊಡಿ ಅಂತ ನಾವು ಹೇಳೋಣ. ಈ ಧಾರವಾಡ ಕ್ಷೇತ್ರಕ್ಕೆ ನಾನು ಕಾಲಿಟ್ಟಾಗ ಮೈ ಪುಳುಕಿತಾಯಿತು. ಯಾಕೆಂದರೆ ಒಂದು ಕಾಲದಲ್ಲಿ ಧಾರವಾಡ ಸಾಹಿತಿಗಳ ಒಂದು ಲೋಕ ಆಗಿತ್ತು. ಒಂದು ಕಲ್ಲು ಎಸೆದು ಯಾವ ಕಲ್ಲು ಹೋಗಿ ಸಾಹಿತಿಗಳ ಮನೆ ಮೇಲೆ ಬೀಳ್ತಾ ಇತ್ತು ಅಂತ ಸ್ಥಳದಲ್ಲಿ ನಾನು ಇವತ್ತು ಭೇಟಿ ಮಾಡಿ ತಮ್ಮನ್ನೆಲ್ಲ ಇದು ಮಾಡಿದ್ದೀನಿ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಾನವೀಯತೆಯ ಒಂದು ಹನಿ, ರಕ್ತ ನೀಡಿ ಜೀವಗಳನ್ನು ಉಳಿಸಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ. ಸ್ವಯಂ ಪ್ರೇರಿತ ರಕ್ತದಾನಿಗಳ ಔದಾರ್ಯ ಪ್ರತಿದಿನ ಅಮೂಲ್ಯ ಮಾನವ ಜೀವಗಳನ್ನು ಉಳಿಸುತ್ತಿದೆ. ಹೀಗಾಗಿ ಲಕ್ಷಾಂತರ ಸ್ವಯಂ ಸೇವಕ ರಕ್ತದಾನಿಗಳ ಉದಾರತೆಗೆ ಜಾಗತಿಕವಾಗಿ ಗೌರವ ಸಲ್ಲಿಸುವ ದಿನ. ಈವರೆಗೆ 124 ಬಾರಿ ಸ್ವಯಂ ಪ್ರೇರಿತ ರಕ್ತದಾನ ಮಾಡಿರುವ ಧಾರವಾಡದ ಖ್ಯಾತ ಪ್ರಸೂತಿ ಹಾಗೂ ಸ್ತ್ರೀ ಆರೋಗ್ಯ ತಜ್ಞ ಡಾ ಸಂಜೀವ್ ಕುಲಕರ್ಣಿ ಪ್ರದೇಶ ಸಮಾಚಾರಕ್ಕಾಗಿ ರಕ್ತದಾನದ ಮಹತ್ವ ತಿಳಿಸಿದ್ದಾರೆ.
4: ವೈದ್ಯಕೀಯ ವಿಜ್ಞಾನದಲ್ಲಿ ಆಗಿರುವ ಅನೇಕ ಸಂಶೋಧನೆಗಳು ಮತ್ತು ಅಧ್ಯಯನಗಳ ಪರಿಣಾಮವಾಗಿ ಇಂದು ನಾವು ಮನುಷ್ಯರು ನಮ್ಮ ಜೀವಿತಾವಧಿ ಮುಗಿಯುವ ಮೊದಲು ಅಥವಾ ತೀರಿಕೊಂಡ ಬಳಿಕವೂ ಕೂಡ ಇನ್ನೊಬ್ಬರಿಗೆ ಹಲವು ರೀತಿಯಿಂದ ಸಹಾಯ ಮಾಡುವಂತಹ ಸಾಧ್ಯತೆಗಳು ಇಂದು ಹೆಚ್ಚುತ್ತಿವೆ. ಸತ್ತ ಬಳಿಕ ದೇಹದಾನ ಮಾಡುವುದು ಒಂದು ರೀತಿಯಾದರೆ, ಜೀವಂತವಿರುವಾಗಲೇ ಒಬ್ಬ ವ್ಯಕ್ತಿ ಕಿಡ್ನಿ, ಲಿವರ್ ಮುಂತಾದ ಅಂಗಗಳನ್ನೂ ದಾನ ಮಾಡಬಹುದು. ಇದರ ಜೊತೆಗೆ ಇನ್ನೊಂದು ಮಹತ್ವದ ದಾನವೆಂದರೆ ಅದು ರಕ್ತದಾನ. ರಕ್ತದಾನದ ವಿಶೇಷವೇನೆಂದರೆ ಒಬ್ಬ ವ್ಯಕ್ತಿ ಮತ್ತೆ ಮತ್ತೆ ರಕ್ತದಾನ ಮಾಡಬಹುದು. ಒಬ್ಬ ಆರೋಗ್ಯವಂತ ವ್ಯಕ್ತಿ 18 ವಯಸ್ಸಿನಿಂದ ಪ್ರಾರಂಭಿಸಿ 65 ವಯಸ್ಸಿನವರೆಗೂ, ಅವರು ಪುರುಷರಾಗಿರಬಹುದು ಮಹಿಳೆಯಾಗಿರಬಹುದು, ಅವರು ಆರೋಗ್ಯವಂತರಾಗಿದ್ದರೆ ಪ್ರತಿ 4 ತಿಂಗಳಿಗೊಮ್ಮೆ ರಕ್ತದಾನ ಮಾಡಿ ಅವಶ್ಯಕತೆ ಇರುವಂತವರಿಗೆ ಕೆಂಪು ರಕ್ತ ಕಣಗಳನ್ನು ಕೊಡೋದಾಗಿರಬಹುದು, ಪ್ಲಾಸ್ಮಾ ಕೊಡೋದಾಗಿರಬಹುದು, ಹೀಗೆ ಹಲವು ರೀತಿಯಲ್ಲಿ ಸಹಾಯ ಮಾಡುವುದು ಸಾಧ್ಯವಿದೆ. ರಕ್ತದಾನ ಮಾಡುವುದರಿಂದ ರಕ್ತದಾನ ಮಾಡುವ ವ್ಯಕ್ತಿಗೂ ಲಾಭವಾಗುತ್ತದೆ, ರೋಗಿಗೂ ಲಾಭವಾಗುತ್ತದೆ.
3: ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಶಾ ಧಾಮ್ಜಿ ಜಾಧವ್ಜಿ ಛೇಡಾ ಸ್ಮಾರಕ ರಾಷ್ಟ್ರೋತ್ಥಾನ ರಕ್ತನಿಧಿ ರಕ್ತದೂತ ಎಂಬ ವಿಶಿಷ್ಟ ಸೇವೆ ಆರಂಭಿಸಿದೆ. ರಕ್ತದ ತುರ್ತು ಅವಶ್ಯಕತೆ ಇರುವವರು 9353632822 ಸಂಖ್ಯೆಗೆ ಕರೆ ಮಾಡಿದರೆ ಕೇವಲ 100 ರೂಪಾಯಿ ಹೆಚ್ಚುವರಿಯಾಗಿ ಪಡೆದು ರಕ್ತದೂತರು ಸ್ಥಳಕ್ಕೆ ಆಗಮಿಸಿ ರಕ್ತವನ್ನು ನೀಡುತ್ತಾರೆ. ರಕ್ತದೂತ ಸೇವೆ ಬಗ್ಗೆ ರಾಷ್ಟೋತ್ಥಾನ ರಕ್ತನಿಧಿಯ ಸಂಚಾಲಕ ದತ್ತಮೂರ್ತಿ ಕುಲಕರ್ಣಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
5: ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ಇದೊಂದು ಸೇವಾ ಸಂಸ್ಥೆ. 2010 ಪ್ರಾರಂಭವಾದ ಸಂಸ್ಥೆ. ಸುಮಾರು 2500 ಯೂನಿಟ್ ಪ್ರತಿ ತಿಂಗಳ ನಾವು ರಕ್ತವನ್ನ ಹುಬ್ಬಳ್ಳಿ, ಧಾರವಾಡ, ಹಾವೇರಿ, ಗದಗ ಮತ್ತು ಅಕ್ಕಪಕ್ಕದ ಎಲ್ಲಾ ತಾಲೂಕು ಜಿಲ್ಲೆಯಲ್ಲಿ ಕೊಡ್ತಾ ಇದೀವಿ. ಡಿಸೆಂಬರ್ 2015 ರಕ್ತದೂತ ಸೇವೆ ಅಂತ ಹೇಳಿ ಪ್ರಾರಂಭ ಮಾಡಿದೀವಿ. ಅನೇಕ ಆಸ್ಪತ್ರೆಗಳಿಗೆ ರಕ್ತದ ಅವಶ್ಯಕತೆ ಇದ್ದಾಗ ಯಾವ ಬ್ಲಡ್ ಬ್ಯಾಂಕ್ ಗೆ ಹೋಗಬೇಕು, ಅವೈಲೇಬಿಲಿಟಿ ಎಲ್ಲಿದೆ ಅಂತ ಹೇಳಿ ಗೊತ್ತಿರೋದಿಲ್ಲ. ಆಸ್ಪತ್ರೆದವರಿಗೂ ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದೀವಿ, ಮೊಬೈಲ್ ನಂಬರ್. ಆಸ್ಪತ್ರೆಗಳಿಗೆ ಫೋನ್ ಬಂದ ತಕ್ಷಣ ನಮ್ಮ ಸಿಬ್ಬಂದಿ ಹಿಂದ್ಗಡೆಗೆ ಒಂದು ಐಸ್ ಪ್ಯಾಕ್ ಇರುವಂತಹ ಒಂದು ಬಾಕ್ಸ್ ಅನ್ನ ತೆಗೆದುಕೊಂಡು ಆಸ್ಪತ್ರೆಗೆ ಹೋಗಿ ಬ್ಲಡ್ ಸ್ಯಾಂಪಲ್ ಮತ್ತು ಹಾಸ್ಪಿಟಲ್ ಲೆಟರ್ ತೆಗೆದುಕೊಂಡು ಬ್ಲಡ್ ಬ್ಯಾಂಕ್ ಗೆ ಬಂದು ಅವು ಎರಡು ಕ್ರಾಸ್ ಮ್ಯಾಚಿಂಗ್ ಮಾಡಿ ಮತ್ತೆ ಆಸ್ಪತ್ರೆಗೆ ಮುಗಿಸುವ ಒಂದು ವ್ಯವಸ್ಥೆ, ನೂತನ ಸೇವೆಯನ್ನ ಪ್ರಾರಂಭ ಮಾಡಿದೀವಿ. ಬಹಳ ಒಳ್ಳೆ ಸ್ಪಂದನೆ ಇದೆ ಎಲ್ಲಾ ಆಸ್ಪತ್ರೆಗಳದ್ದು. ಇನ್ನೂ ಅನೇಕ ಆಸ್ಪತ್ರೆಗಳಿಗೆ ಇದನ್ನ ವಿಸ್ತರಣೆ ಮಾಡ್ತಾ ಇದೀವಿ. 15 ಬೆಳಗ್ಗೆ 8 ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ನೀಲಿಜಿನ್ ರೋಡ್ ನಲ್ಲಿ ರಕ್ತದಾನ ಶಿಬಿರ ಜಾಗೃತಿಗಾಗಿ ನಡಿಗೆ ಕಾರ್ಯಕ್ರಮ. 2000 ಸಂಖ್ಯೆಯ ಸ್ಕೂಲ್ ಸ್ಟೂಡೆಂಟ್ಸ್ ಮೆಡಿಕಲ್ ಸ್ಟೂಡೆಂಟ್ಸ್ ಇರ್ತಾರೆ. ರಕ್ತದಾನ ಮಾಡೋಣ, ಮಿತ್ರರನ್ನು ಕರ್ಕೊಂಡೋಣ ರಕ್ತದಾನಕ್ಕೆ.
3: ಕೃಷಿ ಹೊಂಡದಲ್ಲಿ ಮುಳುಗಿ ಇಬ್ಬರು ಮಕ್ಕಳು ಸಾವನ್ನಪ್ಪಿದ ದುರ್ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ತೊಗರಿಘಟ್ಟ ಗ್ರಾಮದಲ್ಲಿ ಸಂಭವಿಸಿದೆ. ಕೇಂದ್ರದ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಹಿನ್ನೆಲೆ ವಿಜಯಪುರ ಜಿಲ್ಲೆ ದೇವರಹಿಪ್ಪರಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನಸೇವಾ ಆಡಳಿತ ದಿನಾಚರಣೆ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯೂಟ್ಯೂಬ್ ಯೋಗಥಾನ್, ಕೇಂದ್ರ ಆಯುಷ್ ಸಚಿವಾಲಯದಿಂದ ಯೋಗ ಸಪ್ತಾಹಕ್ಕೆ ಇಂದು ಬೆಳಗ್ಗೆ 6:15 ಚಾಲನೆ. ಜಾಗತಿಕ ಬಿಕ್ಕಟ್ಟಿನ ಮಧ್ಯೆಯೂ ಕೇಂದ್ರದಿಂದ ಕರ್ನಾಟಕದ ರೈತರಿಗೆ ಅಗತ್ಯ ರಸಗೊಬ್ಬರ ಪೂರೈಕೆ, ಸಚಿವ ಪ್ರಹ್ಲಾದ್ ಜೋಶಿ. ದೀರ್ಘಾಯುಷ್ಯ ಮತ್ತು ದೀರ್ಘಾವಧಿ ಕಾರ್ಯಾಚರಣೆಯ ಚಂದ್ರನ ಲ್ಯಾಂಡರ್ ಅಭಿವೃದ್ಧಿಪಡಿಸಲು ಇಸ್ರೋ ಸಿದ್ಧತೆ. ಇಂದು ವಿಶ್ವ ರಕ್ತದಾನಿಗಳ

0: ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಮಂಗಳೂರು ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಕೇಳಿ ವೃಂದಗಾನದಲ್ಲಿ ಜಿಎಸ್ ಶಿವರುದ್ರಪ್ಪ ಅವರ ರಚನೆ ನವೋದಯದ ಕಿರಣಲೀಲೆ.

0: ಭಾವಗೀತೆಗಳನ್ನು ಕೇಳಿದರೆ. ಆಕಾಶವಾಣಿ ಮಂಗಳೂರು.
1: ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಆಯುಷ್ ಇಲಾಖೆ, ಆಯುಷ್ ಕಾಲೇಜುಗಳು, ಸ್ಕೌಟ್ಸ್ ಮತ್ತು ಗೈಡ್ಸ್ ಹಾಗೂ ಯೋಗ ಸಂಘಟನೆಗಳ ಆಶ್ರಯದಲ್ಲಿ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದಡಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು

0: ರಾಜ್ಯಾದ್ಯಂತ ಆಚರಿಸಲಾಗುತ್ತಿದೆ. ಪ್ರಧಾನ ಕಾರ್ಯಕ್ರಮ ದಿನಾಂಕ 21/6/2026 ಮಂಗಳೂರು ಪುರಭವನದಲ್ಲಿ ಬೆಳಿಗ್ಗೆ 8:00 ನಡೆಯಲಿದೆ. ಸರ್ವರಿಗೂ ಆದರದ ಸ್ವಾಗತ.
1: ಭವಿಷ್ಯದ ಕನಸುಗಳಿಗೆ ಹೊಸ ದಾರಿ
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸಸ್.
1: ಅತ್ಯಾಧುನಿಕ ಲ್ಯಾಬ್ಗಳು, ಅನುಭವಿ ಉಪನ್ಯಾಸಕರು, ಉತ್ತಮ ಪ್ಲೇಸ್ಮೆಂಟ್ ಹಾಗೂ ಸಂಶೋಧನಾ ಅವಕಾಶಗಳು.
2: ಸಂಶೋಧನೆ, ಆಸ್ಪತ್ರೆಗಳು, ಫಾರ್ಮಸಿ ಕಂಪನಿಗಳು, ಮೆಡಿಕಲ್ ರೈಟಿಂಗ್, ಸರ್ಕಾರಿ ಕೆಲಸಗಳು, ಸಾವಿರಾರು ಉದ್ಯೋಗಾವಕಾಶಗಳು.
1: ದ್ವಿತೀಯ ಪಿಯುಸಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. ಬಿ ಫಾರ್ಮಾ 4 ವರ್ಷ 8 ಸೆಮಿಸ್ಟರ್ಗಳು. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 9448250305.
2: ವೆಬ್ ವಿಳಾಸ www.vips.puttur.org.
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸಸ್ ಪುತ್ತೂರು.
3: ಸುಂದರ ಭವಿಷ್ಯಕ್ಕೆ ವಿಶ್ವಾಸದ ಹೆಜ್ಜೆ.
4: ಆತ್ಮೀಯ ಕೇಳುಗರೆ, ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ತರಂಗಾಂತರಗಳ ಆಚೆಗೂ ಪ್ರೀತಿ ಹಂಚುವ ಹ್ಯಾಮ್ ರೇಡಿಯೋ ಆಪರೇಟರ್, ಉದ್ಯಮ ಲೋಕದ ಧ್ರುವತಾರೆ ಕೂಡೂರು ರಾಮಚಂದ್ರ ಭಟ್.
5: ಹವ್ಯಾಸಿ ರೇಡಿಯೋ ಅಂತ ಹೇಳಿದರೆ ಹ್ಯಾಮ್ ರೇಡಿಯೋ ಅಥವಾ ಅಮೆಚೂರ್ ರೇಡಿಯೋ ಅಂತ ಹೇಳ್ತೇವೆ. ಇದು ತೀರಾ ಎಕ್ಸ್ಪೆರಿಮೆಂಟ್ ಪರ್ಪಸ್ಸಿಗೆ, ಸೆಲ್ಫ್ ಟ್ರೈನಿಂಗಿಗೆ ಇರುವಂಥದ್ದು. ಯಾವುದೇ ಥರದ ಫೋನಿಗೆ ಅಥವಾ ಇತರ ಮೋಡ್ ಆಫ್ ಕಮ್ಯುನಿಕೇಷನ್ಗೆ ಹೋಲಿಸಿದರೆ ಇದು ಕೇವಲ ಹವ್ಯಾಸಕ್ಕೆ ಅಥವಾ ಸೆಲ್ಫ್ ಲರ್ನಿಂಗಿಗೆ ಇರುವಂಥದ್ದು. ಅಥವಾ ತೀರಾ ಏನಾದರೂ ಡಿಸಾಸ್ಟರ್ಸ್ಗಳಾದಾಗ, ನ್ಯಾಚುರಲ್ ಕ್ಯಾಲಮಿಟೀಸ್ ಆದಾಗ, ಎಲ್ಲ ವ್ಯವಸ್ಥೆಗಳು ಫೇಲ್ ಆದಾಗ ಅಮೆಚೂರ್ ರೇಡಿಯೋ ಅಂತ ಹೇಳುವಂಥದ್ದು ಇದಾಗ್ತದೆ.
4: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು. ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ, ಇಂದು ಬೆಳಗ್ಗೆ 8:30.
6: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
7: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
6: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
7: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
6: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700-01-4242
7: 8700-01-4242.
8: ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆಗಳು, ಬಳಿಕ ಕನ್ನಡದಲ್ಲಿ ವಾರ್ತೆಗಳು.

0: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
1: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
0: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
2: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, ಬಿಎ, ಬಿಸಿಎ, ಬಿಬಿಎ ಮತ್ತು ಇನ್ನಷ್ಟು.
0: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ಗೆ ಸ್ಟ್ರಾಂಗ್ ಫೌಂಡೇಶನ್.
2: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
0: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975200206.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಫ್ರಾನ್ಸ್ನ ನೈಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಇಂದು ಭಾರತ್ ಇನ್ನೋವೇಟಿವ್ಸ್ ಉದ್ಘಾಟನೆ. ಇರಾನ್ ಜೊತೆಗಿನ ಯುದ್ಧ ಕೊನೆಗೊಳಿಸುವ ಒಪ್ಪಂದಕ್ಕೆ ಇಂದು ಸಹಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಶಯ. ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಅಫ್ಘಾನಿಸ್ತಾನದ ವಿರುದ್ಧ ಭಾರತಕ್ಕೆ 7 ವಿಕೆಟ್ಗಳ ಜಯ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಬ್ರೆಜಿಲ್ ಮೊರ

0: ಪಾಕೋ ನಡುವಿನ ಸಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ವಾರ್ತೆಗಳ ವಿವರ. ಫ್ರಾನ್ಸ್ ಮತ್ತು ಸ್ಲೊವಾಕಿಯಾಕ್ಕೆ ಎರಡು ರಾಷ್ಟಗಳ ಭೇಟಿಯ ಮೊದಲ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಫ್ರಾನ್ಸ್ನ ನೈಸ್ ತಲುಪಿದ್ದಾರೆ. ತಮ್ಮ ಭೇಟಿಯ ಸಮಯದಲ್ಲಿ ಪ್ರಧಾನಿಯವರು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಇಂದು ಉಭಯ ನಾಯಕರು ಭಾರತ್ ಇನೋವೇಟ್ಸ್ ಅನ್ನು ಜಂಟಿಯಾಗಿ ಉದ್ಘಾಟನೆ ಮಾಡಲಿದ್ದಾರೆ. ಭಾರತ, ಫ್ರಾನ್ಸ್ ಮತ್ತು ಇತರ ದೇಶಗಳಿಂದ ಉನ್ನತ ನಾವೀನ್ಯತೆ, ನವೋದ್ಯಮ ಮತ್ತು ವೆಂಚರ್ ಕ್ಯಾಪಿಟಲ್ ನಿಧಿಗಳನ್ನು ಒಟ್ಟುಗೂಡಿಸುವ ಭಾರತ್ ಇನೋವೇಟ್ಸ್ ಒಂದು ಪ್ರಮುಖ ವೇದಿಕೆಯಾಗಿದೆ. ಉಭಯ ನಾಯಕರು ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಮತ್ತು G7 ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇದಕ್ಕೂ ಮುನ್ನ ನೈಸ್ಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅನಿವಾಸಿ ಭಾರತೀಯರು ಆತ್ಮೀಯವಾಗಿ ಸ್ವಾಗತ ಕೋರಿದರು. ಚಂದ್ರನ ಘನೀಕರಿಸುವ ಹವಾಮಾನದಿಂದ ಚಂದ್ರನ ಲ್ಯಾಂಡರ್ ಅನ್ನು ರಕ್ಷಿಸುವ ಸುಧಾರಿತ ಕೃತಕ ತಾಪನ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಸಹಯೋಗ ಹೊಂದಿದ್ದೇವೆ ಎಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷ ವಿ ನಾರಾಯಣನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ಸಿಎಸ್ಐಆರ್ ಆರ್ಐಎಸ್ಇ ಕಾನ್ಕ್ಲೇವ್ ಉದ್ದೇಶಿಸಿ ಮಾತನಾಡಿದ ಇಸ್ರೋ ಮುಖ್ಯಸ್ಥರು, ಸೌರಶಕ್ತಿಯಿಂದ ಇಂಧನ ಪಡೆದ ಚಂದ್ರಯಾನ 3 ಲ್ಯಾಂಡರ್ ವಿಕ್ರಮ್ ಚಂದ್ರನ ಮೇಲೆ 14 ದಿನಗಳವರೆಗೆ ಮಾತ್ರ ಕಾರ್ಯನಿರ್ವಹಿಸುತ್ತದೆ ಎಂದು ವಿವರಿಸಿದ್ದಾರೆ. ಇಸ್ರೋ ಈಗ ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಕೆಲಸ ಮಾಡಿ ಚಂದ್ರನ ಮೇಲೆ 200 ದಿನಗಳವರೆಗೆ ಬದುಕಬಲ್ಲ ಚಂದ್ರ ಲ್ಯಾಂಡರ್ ಅನ್ನು ಅಭಿವೃದ್ಧಿಪಡಿಸಲಿದೆ ಎಂದು ಹೇಳಿದ್ದಾರೆ. ಇರಾನ್ ಜೊತೆಗಿನ ಯುದ್ದವನ್ನು ಕೊನೆಗೊಳಿಸುವ ಒಪ್ಪಂದಕ್ಕೆ ಇಂದು ಸಹಿ ಹಾಕಲಾಗುವುದು ಮತ್ತು ಆನಂತರ ತಕ್ಷಣವೇ ಹರ್ಮುಜ್ ಜಲಸಂಧಿಯನ್ನು ಎಲ್ಲಾ ದೇಶಗಳಿಗೂ ಕೂಡ ತೆರೆಯಲಾಗುವುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪುನರುಚ್ಚರಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಇನ್ನೊಂದೆಡೆ ಒಪ್ಪಂದ ನಿರೀಕ್ಷೆಯಂತೆ ಆಗದಿದ್ದರೆ ಅಂತಿಮ ಪರ್ಯಾಯ ಮಾರ್ಗದಂತೆ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ನಡುವೆ ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕುವುದು ತಕ್ಷಣ ನಡೆಯುವ ಸಾಧ್ಯತೆ ಇಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಎಸ್ಮಾಯಿಲ್ ಭಗೈ ಹೇಳಿದ್ದಾರೆ. ಒಪ್ಪಂದ ಇಂದು ಆಗುವ ಸಾಧ್ಯತೆ ಇಲ್ಲ ಮತ್ತು ಮುಂಬರುವ ದಿನಗಳಲ್ಲಿ ನಡೆಯಬಹುದು ಎಂದು ಅವರು ಹೇಳಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದಾದ್ಯಂತ ಶಿಕ್ಷಣ, ಕೌಶಲ್ಯ, ನಾವೀನ್ಯತೆ ಮತ್ತು ನವೋದ್ಯಮಗಳಂತಹ ನೂತನ ಸಂಸ್ಕೃತಿಯನ್ನು ಘೋಷಣೆ ಮಾಡಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿಯವರು ಕೈಗೊಂಡ ವಿವಿಧ ನೀತಿಗಳಿಂದಾಗಿ ಭಾರತ ವಿಶ್ವದ 2ನೇ ಅತಿದೊಡ್ಡ ಉನ್ನತ ಶಿಕ್ಷಣದ ಜಾಲವನ್ನು ಹೊಂದಿದೆ ಎಂದು ಹೇಳಿದ್ದಾರೆ. ದೇಶದಲ್ಲಿ 2 ಲಕ್ಷಕ್ಕೂ ಹೆಚ್ಚು ನವೋದ್ಯಮಗಳೊಂದಿಗೆ 3ನೇ ಅತಿದೊಡ್ಡ ನವೋದ್ಯಮ ಪರಿಸರ ವ್ಯವಸ್ಥೆಯನ್ನು ಹೊಂದಿದೆ. 60 ದಶಲಕ್ಷಕ್ಕಿಂತಲೂ ಹೆಚ್ಚು ಯುವಕರಿಗೆ ಕೌಶಲ್ಯಾಭಿವೃದ್ಧಿ ಮೂಲಕ ಅಗಾಧ ಬೆಳವಣಿಗೆ ಸಾಧಿಸಲಾಗಿದೆ. 120 ದಶಲಕ್ಷಕ್ಕೂ ಹೆಚ್ಚು ಮುದ್ರಾ ಸಾಲಗಳು ಮತ್ತು 300ಕ್ಕೂ ಹೆಚ್ಚು ಬಾಹ್ಯಾಕಾಶ ನವೋದ್ಯಮಗಳು ಇಂದಿನ ಯುವಕರು ಉದ್ಯೋಗ ಸೃಷ್ಟಿಕರ್ತರು ಎಂಬುದಕ್ಕೆ ಪುರಾವೆಯಾಗಿವೆ ನಿಂತಿದೆ ಎಂದು ಹೇಳಿದ್ದಾರೆ. ಐಐಟಿ ಮತ್ತು ಏಮ್ಸ್ ಸೇರಿದಂತೆ 1200ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳು, 1000ಕ್ಕೂ ಹೆಚ್ಚು ಖೇಲೋ ಇಂಡಿಯಾ ಕೇಂದ್ರಗಳು ಮತ್ತು 34 ರಾಜ್ಯ ಶ್ರೇಷ್ಠತಾ ಕೇಂದ್ರಗಳೊಂದಿಗೆ ಯುವಕರು ಕ್ರೀಡಾ ಕ್ಷೇತ್ರದಲ್ಲಿ ಅದಮ್ಯ ಸಾಧನೆ ಮೆರೆಯುತ್ತಿದ್ದಾರೆ ಎಂದು ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಭಾರತೀಯ ನೌಕಾ ಸಂಸ್ಥೆಯ ಅತ್ಯಾಧುನಿಕ ಯುದ್ದ ನೌಕೆ ಐಎನ್ಎಸ್ ತರ್ಕಶ್ ಸೆಷಲ್ಸ್ ಪೋರ್ಟ್ ವಿಕ್ಟೋರಿಯಾವನ್ನು ತಲುಪಿದೆ. ನೈಋತ್ಯ ಹಿಂದೂ ಮಹಾಸಾಗರ ವಲಯದಲ್ಲಿ ನಿಯೋಜನೆಗೊಂಡಿರುವಂತಹ ಈ ನೌಕೆಯು ಪ್ರವಾಸದ ಭಾಗವಾಗಿ ಸೆಷಲ್ಸ್ ತೀರಕ್ಕೆ ಆಗಮಿಸಿದೆ. ಕೋಲ್ಕತ್ತಾದಲ್ಲಿ ನವೀಕರಣಗೊಂಡಿರುವಂತಹ ಸೆಷಲ್ಸ್ ಕರಾವಳಿ ಕಾವಲು ಪಡೆಯ ಪಿಎಸ್ ಜೋರೋ ಆಸ್ಟರ್ ನೌಕೆಗೆ ಭಾರತದಿಂದ ಸೆಷಲ್ಸ್ವರೆಗಿನ ಸಮುದ್ರಯಾನದಲ್ಲಿ ಐಎನ್ಎಸ್ ತರ್ಕಶ್ಗೆ ಯಶಸ್ವಿಯಾಗಿ ಬೆಂಗಾವಲು ಸೇವೆ ಒದಗಿಸಿದೆ. ಈ ಉಭಯ ನೌಕೆಗಳ ಜಂಟಿ ಯಾನವು ಹಡಗು ನಿರ್ಮಾಣ ಮತ್ತು ನಿರ್ವಹಣಾ ಕ್ಷೇತ್ರದಲ್ಲಿ ಭಾರತ ಮತ್ತು ಸೆಷಲ್ಸ್ ನಡುವೆ ಇರುವಂತಹ ದೀರ್ಘಕಾಲೀನ ಕಡಲ ಸಹಭಾಗಿತ್ವಕ್ಕೆ ಸಾಕ್ಷಿಯಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಹಿಮಾಚಲ ಪ್ರದೇಶ ಅಸೋಸಿಯೇಷನ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಮಳೆಯಿಂದ ಬಾಧಿತವಾದ 3 ಪಂದ್ಯಗಳ ಕ್ರಿಕೆಟ್ ಸರಣಿಯ ಮೊದಲ ಏಕದಿನ ಪಂದ್ಯದಲ್ಲಿ ಭಾರತ ತಂಡ ಆಫ್ಘಾನಿಸ್ತಾನ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. ನೂರ

0: ರನ್ಗಳನ್ನು ಬೆನ್ ಹತ್ತಿದಂತಹ ಭಾರತ ತಂಡ 22.5 ಓವರ್ಗಳಲ್ಲಿ ಗುರಿಯನ್ನು ತಲುಪಿತು. ಭಾರತದ ನಾಯಕ ಶುಭ್ಮನ್ ಗಿಲ್ 66 ಎಸೆತಗಳಲ್ಲಿ ಅಜೇಯ 84 ರನ್ನನ್ನು ಗಳಿಸಿದರು. ಮೊದಲು ಬ್ಯಾಟಿಂಗ್ ಮಾಡಿದ ಅಫ್ಘಾನಿಸ್ತಾನದ ತಂಡ 24.5 ಓವರ್ಗಳಲ್ಲಿ 194 ರನ್ಗಳಿಗೆ ಆಲೌಟ್ ಆಯಿತು. ಶುಭ್ಮನ್ ಗಿಲ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಅಫ್ಘಾನಿಸ್ತಾನ ಪರ ರಹಮಾನುಲ್ಲಾ ಗುರ್ಬಾಸ್ 51 ಎಸೆತಗಳಲ್ಲಿ 102 ರನ್ ಗಳಿಸುವ ಮೂಲಕ ಅದ್ಭುತ ಶತಕವನ್ನು ಸಿಡಿಸಿದರು. ಭಾರತದ ಪರ ಚೊಚ್ಚಲ ಆಟಗಾರ ಹರ್ಷ್ ದುಬೆ ಮತ್ತು ಗುರ್ನೂರ್ ಬ್ರಾರ್ ತಲಾ 3 ವಿಕೆಟ್ಗಳನ್ನು ಕಬಳಿಸಿದರು. ಭಾರತ ಮತ್ತು ಆಫ್ಘಾನಿಸ್ತಾನ ತಂಡ ನಡುವಿನ ಎರಡನೆಯ ಏಕದಿನ ಪಂದ್ಯ 17 ಲಕ್ನೋದ ಭಾರತ ರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಅಮೆರಿಕ ನ್ಯೂಜರ್ಸಿಯ ಮೆಟ್ಲೈಫ್ ಕ್ರೀಡಾಂಗಣದಲ್ಲಿ ನಡೆದಂತಹ ಸಿ ಗುಂಪಿನ ಪಂದ್ಯದಲ್ಲಿ ಬ್ರೆಜಿಲ್ ತಂಡ ಮೊರಾಕೋ ವಿರುದ್ದ 1-1 ಡ್ರಾದ ಜೊತೆಗೆ ತನ್ನ ಅಭಿಯಾನವನ್ನು ಆರಂಭ ಮಾಡಿತು. ಬ್ರೆಜಿಲ್ ಪರವಾಗಿ ವಿನಿಸಿಯಸ್ ಜೂನಿಯರ್ 32ನೇ ನಿಮಿಷದಲ್ಲಿ ಸಮಬಲದ ಗೋಲನ್ನು ಗಳಿಸಿದರು. ಇದಕ್ಕೂ ಮೊದಲು ಅಮೆರಿಕ ತಂಡ ಕ್ಯಾಲಿಫೋರ್ನಿಯಾದ ಸ್ಯಾನ್ ಫ್ರಾನ್ಸಿಸ್ಕೋ ಬೇ ಏರಿಯಾ ಕ್ರೀಡಾಂಗಣದಲ್ಲಿ ಕತಾರ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ನಡುವಿನ ಬಿ ಗುಂಪಿನ ಪಂದ್ಯದಲ್ಲಿ 1-1 ಡ್ರಾನಲ್ಲಿ ಕೊನೆಗೊಂಡಿತು. ಈ ನಡುವೆ ಇಂದು ನಡೆಯುವ ಡಿ ಗುಂಪಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಮತ್ತು ಟರ್ಕಿ ತಂಡಗಳು ಮುಖಾಮುಖಿಯಾಗಲಿವೆ. ಭಾರತೀಯ ಕಾಲಮಾನ ಪಂದ್ಯ 9:30 ಆರಂಭವಾಗಲಿದೆ. ಜರ್ಮನಿ ಮತ್ತು ಕುರಕಾವೋ ತಂಡಗಳ ನಡುವೆ ನಡೆಯುವಂತಹ ಈ ಗುಂಪಿನ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭಗೊಳ್ಳಲಿದೆ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಭಾರತ ತಂಡ ಇಂದು ಬರ್ಮಿಂಗ್ಹ್ಯಾಂನ ಎಡ್ಜ್ ಬ್ಯಾಸ್ಟನ್ನಲ್ಲಿ ಗ್ರೂಪ್ ಎ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ದ ತನ್ನ ಅಭಿಯಾನವನ್ನು ಆರಂಭ ಮಾಡಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಆರಂಭವಾಗಲಿದೆ. ಭಾರತ ತಂಡ ಮಹಿಳಾ ಟಿ20 ಅಂತಾರಾಷ್ಟೀಯ ಪಂದ್ಯಗಳಲ್ಲಿ ಪಾಕಿಸ್ತಾನದ ವಿರುದ್ದ ಪ್ರಬಲ ದಾಖಲೆಯನ್ನು ಹೊಂದಿದ್ದು ಆಡಿದ 16 ಪಂದ್ಯಗಳಲ್ಲಿ 13 ಪಂದ್ಯಗಳನ್ನು ಗೆದ್ದಿದೆ. ಇಂದು ನಡೆಯುವ ಮತ್ತೊಂದು ಪಂದ್ಯದಲ್ಲಿ ನೆದರ್ಲ್ಯಾಂಡ್ಸ್ ತಂಡ ಬಾಂಗ್ಲಾದೇಶ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 10:30 ಆರಂಭವಾಗಲಿದೆ. ಇದಕ್ಕೂ ಮೊದಲು ಇಂಗ್ಲೆಂಡ್ನ ಸೌತ್ಹ್ಯಾಂಪ್ಟನ್ನಲ್ಲಿ ಇಂದು ನಡೆದಂತಹ ಬಿ ಗುಂಪಿನ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡ ಹಾಲಿ ಚಾಂಪಿಯನ್ ನ್ಯೂಜಿಲೆಂಡ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. ನ್ಯೂಜಿಲೆಂಡ್ ತಂಡ 6 ವಿಕೆಟ್ಗಳನ್ನಷ್ಟಕ್ಕೆ 162 ರನ್ ಗಳಿಸಲು ಶಕ್ತವಾಯಿತು. ಈ ಗುರಿಯನ್ನು ಬೆನ್ನತ್ತಿದಂತಹ ವೆಸ್ಟ್ ಇಂಡೀಸ್ ತಂಡ 1 ಚೆಂಡು ಬಾಕಿ ಇರುವಾಗಲೇ ತನ್ನ ಗುರಿಯನ್ನು ತಲುಪಿತು. ಶಮೈನ್ ಕ್ಯಾಂಪೆಲ್ 90 ರನ್ ಗಳಿಸಿ ಅಜೇಯರಾಗಿ ಉಳಿದರು. ಮತ್ತೊಂದು ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ತನ್ನ ಟಿ20 ವಿಶ್ವಕಪ್ ಅಭಿಯಾನವನ್ನು ಆರಂಭಿಸಿತು. ನಿನ್ನೆ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ನಲ್ಲಿ ನಡೆದಂತಹ ಎ ಗುಂಪಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ದ 65 ರನ್ಗಳ ಜಯವನ್ನು ದಾಖಲಿಸಿತು. ಆಸ್ಟ್ರೇಲಿಯಾ 8 ವಿಕೆಟ್ನಷ್ಟಕ್ಕೆ 172 ರನ್ ಗಳಿಸಲು ಹೋರಾಡಿತ್ತು. ಈ ಗುರಿಯನ್ನು ಬೆನ್ನತ್ತಿದಂತಹ ಪ್ರೋಟಿಯಸ್ 16.4 ಓವರ್ಗಳಲ್ಲಿ 107 ರನ್ ಗಳಿಸಿತು. ಜಾರ್ಜಿಯಾ ವೇರ್ಹ್ಯಾಮ್ 22 ಎಸೆತಗಳಲ್ಲಿ 32 ರನ್ ಗಳಿಸಿ ಆಲ್ರೌಂಡ್ ಪ್ರದರ್ಶನ ನೀಡಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಬಿ ಗುಂಪಿನ ಪಂದ್ಯದಲ್ಲಿ ಸ್ಕಾಟ್ಲ್ಯಾಂಡ್ ನಿನ್ನೆ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ನಲ್ಲಿ ಐರ್ಲೆಂಡ್ ತಂಡವನ್ನು 40 ರನ್ ಗಳಿಂದ ಮಣಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಸ್ಕಾಟ್ಲೆಂಡ್ ತಂಡ 20 ಓವರ್ಗಳಲ್ಲಿ 5 ವಿಕೆಟ್ಗೆ 161 ರನ್ ಗಳಿಸಿತು. ನಂತರ ಐರ್ಲೆಂಡ್ 19.1 ಓವರ್ಗಳಲ್ಲಿ 121 ರನ್ ಗಳಿಗೆ ಆಲೌಟ್ ಆಯಿತು. ಸ್ಕಾಟ್ಲೆಂಡ್ ನಾಯಕಿ ಕ್ಯಾಥರಿನ್ ಬ್ರೈಸ್ 60 ರನ್ ಗಳಿಸಿ 2 ವಿಕೆಟ್ಗಳನ್ನು ಪಡೆದು ಆಲ್ರೌಂಡ್ ಪ್ರದರ್ಶನ ನೀಡಿದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಮೂಲಸೌಕರ್ಯ ಅಭಿವೃದ್ಧಿಯ ಜೊತೆಗೆ ಉದ್ಯೋಗ ಸೃಷ್ಟಿಗೂ ಸಾರಿಗೆ ಸಚಿವಾಲಯ ವಿಶೇಷ ಒತ್ತು ನೀಡುತ್ತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ದೇಶದಾದ್ಯಂತ ಚಾಲನಾ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸುವ ಕಾರ್ಯವನ್ನು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕೈಗೊಂಡಿದೆ ಎಂದು ಅವರು ಮಾಹಿತಿಯನ್ನು ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫ್ರಾನ್ಸ್ನ ನೈಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಇಂದು ಭಾರತ್ ಇನೋವೇಟ್ಸ್ ಉದ್ಘಾಟನೆ. ಇರಾನ್ ಜೊತೆಗಿನ ಯುದ್ಧ ಕೊನೆಗೊಳಿಸುವ ಒಪ್ಪಂದಕ್ಕೆ ಇಂದು ಸಹಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಶಯ. ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಅಫ್ಘಾನಿಸ್ತಾನದ ವಿರುದ್ದ ಭಾರತಕ್ಕೆ 7 ವಿಕೆಟ್ಗಳ ಜಯ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಬ್ರೆಜಿಲ್ ಮೊರಾಕೋ ನಡುವಿನ ಸಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12
1: ಆಕಾಶವಾಣಿ ಮಂಗಳೂರು.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಸಾವು ಅನ್ನುವುದು ಅನಿವಾರ್ಯ. ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಈವರೆಗೆ 60,000 ಹೆಚ್ಚು ಹೃದಯವಂತರು ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಂಡಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಅಂಗಾಂಗ ದಾನಕ್ಕೆ ಇಂದೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮರುಜೀವ ನೀಡುವ ಈ ಮಹತ್ ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
3: 10,00,000 ಕೊಡಿ, ಬಚಾವ್ ಆಗ್ತೀರಾ.
1: ಸರ್, ಅಷ್ಟೊಂದ್ ಎಲ್ಲಿಂದ ಕೊಡ್ಲಿ?
3: ಒಂದು ಲಿಂಕ್ ಕಳಿಸಿದೀನಿ, ಈಗ್ಲೇ ಪ್ರೊಸೆಸಿಂಗ್.
2: 2,00,000 ಕಳಿಸಿ, ಉಳಿದದ್ದು ಆಮೇಲೆ.
1: ಸರ್, 2,00,000?
4: ಏನಾಯ್ತಪ್ಪ?
1: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
2: ಅರೆ,
1: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
1: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
3: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಆಕಾಶವಾಣಿ ಮಂಗಳೂರು, ಸಮಯ 7:47:25. ರಾಗರಂಜನಿ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಮೊದಲಿಗೆ ಕೇಳಿ SP ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಹಾಡಿರುವ ಏಕದಂತ ಚಿತ್ರದ ಗೀತೆ. ಸಾಹಿತ್ಯ ಶಿವ, ಸಂಗೀತ ಸಂಯೋಜನೆ ಗುರುಕಿರಣ್ ಅವರದ್ದು.

ಪಿಬಿ ಶ್ರೀನಿವಾಸ್ ಸಂಗಡಿಗರೊಂದಿಗೆ ಹಾಡಿರುವ ಸಾಕ್ಷಾತ್ಕಾರ ಚಿತ್ರದ ಗೀತೆ. ಸಾಹಿತ್ಯ ಕಣಗಲ್ ಪ್ರಭಾಕರ ಶಾಸ್ತ್ರಿ, ಸಂಗೀತ ಸಂಯೋಜನೆ ಎಂ ರಂಗರಾವ್.

ರಾಗರಂಜನಿಯಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದರೆ ಆಕಾಶವಾಣಿ ಮಂಗಳೂರು. ಸಮಯ 8 ಗಂಟೆ ಆಗಲಿದೆ. ಕೇಳುಗರೆ, ಮುಂದೆ ಹಿಂದಿ ಚಿತ್ರಗೀತೆಗಳು, ಹಿಂದಿ ವಾರ್ತೆಗಳು, ಬಳಿಕ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಭಂಡಾರಿ ಬಿಲ್ಡರ್ಸ್ ಆಂಡ್ ಡೆವಲಪರ್ಸ್, ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565.
1: ಈ ವಾರದ ಅತಿಥಿಯಾಗಿ ತಮ್ಮ ಮಾತಿನ ಮಂಟಪ ಕಟ್ಟುವವರು ಮಣ್ಣಿನ ಮಗನಾಗಿ ಉದ್ಯಮದಲ್ಲಿ ಬೆಳಗಿದವರು, ಹ್ಯಾಮ್ ರೇಡಿಯೋ ತರಂಗಗಳ ಸದ್ದಿನಲ್ಲಿ ಜಗವನ್ನೇ ಬೆಸೆದವರು, ಶ್ರಮದ ಹಾದಿಯಲ್ಲಿ ಯಶೋಗಾಥೆ ಬರೆದವರು ನಮ್ಮ ಹೆಮ್ಮೆಯ ಉದ್ಯಮ ಲೋಕದ ಸಾಧಕ ಕೂಡೂರು ರಾಮಚಂದ್ರ ಭಟ್. ಆ ನೆನಪಿನ ಪಯಣಕ್ಕೆ ಸಾಥ್ ನೀಡಲಿದ್ದಾರೆ ಲತೀಶ್ ಪಾಲ್ದಾನೆ. ಬನ್ನಿ ಕೂಡೂರು ರಾಮಚಂದ್ರ ಭಟ್ ಅವರ ಮಾತಿನ ಅರಮನೆಗೆ.
2: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವಾರದ ಅತಿಥಿಯಾಗಿ ನಮ್ಮ ಜೊತೆಗೆ ಇರುವವರು ಕೂಡೂರು ರಾಮಚಂದ್ರ ಭಟ್ ಅವರು. ಇವರು ಓಶಿಮಾ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಸಂಸ್ಥೆಯನ್ನು ಹುಟ್ಟು ಹಾಕಿದವರು. ಈಗ ಪ್ರಸ್ತುತ ಅದರ ಚೇರ್ಮನ್, ಹಾಗೆಯೇ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ. ಅದರ ಜೊತೆಗೆ ಇವರ ಪರಿಚಯ ಮಾಡೋದಾದರೆ, ಇವರು ಉದ್ಯಮಿಯ ಜೊತೆಗೆ ಇವರು ಹ್ಯಾಮ್ ರೇಡಿಯೋ ಆಸಕ್ತರು ಕೂಡ ಹೌದು, ಹಾಗೆಯೇ ಹವ್ಯಾಸಿ ಫೋಟೋಗ್ರಾಫರ್ ಕೂಡ ಹೌದು, ಜೊತೆಗೆ ಕೃಷಿ ಚಟುವಟಿಕೆಗಳಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ. ಆಕಾಶವಾಣಿಯ ಎಲ್ಲ ಕೇಳುಗರಿಗೆ ನಮ್ಮ ಶುಭಾಶಯಗಳು.
2: ಸರ್, ಈಗ ತಮ್ಮ ಬಗ್ಗೆ ಹೇಳೋದಾದರೆ, ತಾವು ಮಾಡಿದ್ದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಬಿ ಇನ್ ಎಲೆಕ್ಟ್ರಿಕಲ್ ಅಂತ. ಈ ಒಂದು ಕ್ಷೇತ್ರದ ಬಗ್ಗೆ ತಮಗೆ ಆಸಕ್ತಿ ಮುಂಚೆಯಿಂದ ಇತ್ತ, ಅಥವಾ ತಾವು ಒಂದು ಇಂಜಿನಿಯರಿಂಗ್ ಮಾಡಬೇಕಾ ಅಂದರೆ ಯಾವುದೋ ಒಂದು ಕೋರ್ಸನ್ನು ಮಾಡೋದು ಅಂತ ಹೇಳಿ ಮಾಡಿದ್ರ, ಅಥವಾ ಅದರಲ್ಲಿ ಆಸಕ್ತಿ ಇದ್ದೇ ಮಾಡಿದ್ರ?
3: ಪ್ರಶ್ನೆ ಬಹಳ ಸೂಕ್ತವಾಗಿದೆ. ಬಾಲ್ಯದಿಂದಲೂ ಸ್ವಲ್ಪ ನಾನು ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂಥವನು. ಪರಂಪರೆಯಿಂದ ನಮ್ಮದು ಕೃಷಿಯ ಮನೆತನ ಕುಟುಂಬ. ಬಾಲ್ಯದಿಂದಲೂ ನನಗೆ ಸ್ವಲ್ಪ ಇಂಜಿನಿಯರಿಂಗ್ನ ಸೈಡಿಗೆ ಒಲವು. 5ನೇ ಕ್ಲಾಸಿಂದ ಹಿಡಿದು ಚಿಕ್ಕ ಸೈಕಲಿಗೆ ಅದಕ್ಕೆ ಲೈಟ್ ಕೂರಿಸುವಂಥದ್ದು ಇರ್ಬೋದು, ಅಥವಾ ಬ್ಯಾಟ್ರಿಯಿಂದ ಇದು ಮಾಡ್ಬೋದು, ಮನೆಯಲ್ಲಿರುವ ಟಾರ್ಚ್ಗಳದ್ದೆಲ್ಲ ಬ್ಯಾಟ್ರಿ ಎಲ್ಲ ತೆಗೆದು ಅಪ್ಪ ಅಮ್ಮನ ಕೈಯಿಂದ ಬೈಗಳು ತಿಂದ್ಕೊಂಡದ್ದು, ಈ ಥರದಲ್ಲಿ ಬಾಲ್ಯ ನನ್ನದು ಆಯಿತು. ಮನೆಯಲ್ಲಿ ಕೃಷಿಯ ಚಟುವಟಿಕೆಗಳು ಬಿರುಸಾಗಿ ನಡೆದರೂ ಕೂಡ ನಾನು ಸ್ವಲ್ಪ ಇಂಜಿನಿಯರಿಂಗ್ ಸೈಡೇ ನನಗೆ ಒಲವಿತ್ತು. ನನ್ನಲ್ಲಿ ಅಂಥ ಕನ್ಫ್ಯೂಷನ್ ಏನೂ ಇರಲಿಲ್ಲ. ಮೆಡಿಕಲ್ ಆಗಲಿ ಅಥವಾ ಬೇರೆ ಯಾವುದೇ ವಿಭಾಗದ ಬಗ್ಗೆ ಯೋಚನೆ ಕೂಡ ಮಾಡಲಿಲ್ಲ. ನಾನು ಬಾಲ್ಯದಿಂದಲೇ ಆ ಥರ ಇಂಜಿನಿಯರಿಂಗ್ ಅಂತ ಇತ್ತು, ಹಾಗೆ ಇಂಜಿನಿಯರಿಂಗನ್ನು ನಾನು ಸೆಲೆಕ್ಟ್ ಮಾಡಿದೆ. ಆವಾಗಿನ ಕಾಲ, ಆವಾಗ ಸಿ ಇ ಟಿ ಎಲ್ಲ ಇರಲಿಲ್ಲ, ಡೈರೆಕ್ಟ್ ಅಡ್ಮಿಷನ್. ನನಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ತು MIT ಮಣಿಪಾಲದಲ್ಲಿ. ನಾನು ಆಗ 5 ವರ್ಷದ ಇಂಜಿನಿಯರಿಂಗ್ ಆವಾಗ ಕೋರ್ಸ್ ಮಾಡಿದ್ದು, ಹಾಗೆ ಆಯಿತು. ಎಲೆಕ್ಟ್ರಿಕಲ್ ಯಾಕೆ ಅಂತೇಳಿ, ನನಗೆ ಇಂಜಿನಿಯರಿಂಗ್ನಲ್ಲಿ ಕೂಡ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ನನಗೆ ಹೆಚ್ಚು ಆಸಕ್ತಿ ಇದ್ದಂಥ ಸಬ್ಜೆಕ್ಟ್, ಹಾಗಾಗಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿದೆ. ಆವಾಗ ಮನೆಯವರದ್ದು ಅದಕ್ಕೆ ಯಾವುದು ಸಲಹೆ ಕೊಡುವಂಥ ತಂದೆಯವರಿಗೆ ಅಷ್ಟು ಅದರ ಬಗ್ಗೆ ಗೊತ್ತಿಲ್ಲ, ಅಂತ ಇಂಜಿನಿಯರಿಂಗ್ ಅಂತ ಗೊತ್ತಿತ್ತು, ಹಾಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗನ್ನು ನಾನು
2: ಆರಿಸ್ಕೊಂಡೆ. ಸರ್, ತಾವು ಈಗ ಮೂಲತಃ ಎಲ್ಲಿ, ಅವರು ತಮ್ಮ ಬಾಲ್ಯ ಎಲ್ಲಿ ಕಳೆದ್ರಿ, ತಮ್ಮ ಒಂದು ಕುಟುಂಬದ ಹಿನ್ನೆಲೆ ಏನು, ಅದರ ಬಗ್ಗೆ ಸ್ವಲ್ಪ ತಿಳಿಸಿ ಸರ್.
3: ವಿಟ್ಲದ ಹತ್ರ ಕೂಡೂರು ಅಂತ ಹೆಸರಾಂತ ಮನೆತನ, ದಿವಂಗತ ಕೂಡೂರು ಕೃಷ್ಣ ಭಟ್ ಅಂತ. ಸಾಮಾಜಿಕವಾಗಿ ಬಹಳ ದೊಡ್ಡ ಹೆಸರು ಮಾಡಿದವರು, ದೊಡ್ಡ ಮಟ್ಟಿನ ಕೃಷಿಕರು ಕೂಡ ಆಗಿದ್ದವರು. ಈಗ ಅವರು ತೀರುವಾಗ ಒಂದು 26-27 ವರ್ಷ ಆಯಿತು. ವಿಟ್ಲದಿಂದ ಒಂದು 3 ಕಿಲೋಮೀಟ್ರ್ ಕೃಷಿಕ ಮನೆತನ, ಅಲ್ಲಿ ತಲೆಮಾರುಗಳಿಂದ ಕೃಷಿನೇ ಇದು ಮಾಡ್ಕೊಂಡು ಬಂದಂಥದ್ದು. ನಾವು 3 ಜನ ಅಣ್ಣ ತಮ್ಮಂದರು, 3 ಜನ ಅಕ್ಕ ತಂಗಿಯರು, ಒಟ್ಟು 6 ಜನರ ತುಂಬು ಕುಟುಂಬ. ನಾನು 2ನೇವನು, ಹೈಸ್ಕೂಲ್ ಆಗಲಿ PUC ಆಗಲಿ ಎಲ್ಲ ವಿಟ್ಲದಲ್ಲೇ ಮಾಡಿ ಮತ್ತೆ ಇಂಜಿನಿಯರಿಂಗಿಗೆ ಮಣಿಪಾಲಕ್ಕೆ ಹೋದವನು. ಬಾಲ್ಯ ಭಾಳ ಸುಂದರವಾಗಿತ್ತು, ಹಳ್ಳಿಯ ಜೀವನ ನಡ್ಕೊಂಡು ಹೋಗುವಂಥದ್ದು, ಇಂಥದ್ದೆಲ್ಲ ಭಾಳ ಸುಂದರವಾಗಿ ಇತ್ತು. ಆಗಿನ ಒಂದು ಬಾಲ್ಯ ಅಂತ ಹೇಳಿದರೆ ಈಗಿನ ಬಾಲ್ಯಕ್ಕೂ ಆಗಕ್ಕೂ ತುಂಬ ವ್ಯತ್ಯಾಸ ಇತ್ತು. ಕೂಡು ಕೃಷ್ಣ ಭಟ್ ಅಂದರೆ ನಮ್ಮ ತಲೆಮಾರಿನ ಅಥವಾ ಅದಕ್ಕಿಂತ ಒಂದು 20 ವರ್ಷ ನಂತರ ತಲೆಮಾರಿನವರಿಗೆ ಕೂಡ ಚಿರಪರಿಚಿತರು. ಅಣ್ಣ LN ಕೂಡೂರು ಅಂತ, ಅವರು ಈಗ ತೀರಿ ಹೋದರು ಈಗ 1-2 ವರ್ಷ ಮೊದಲು. ತಂದೆಯ ನಂತರಕ್ಕೆ ಕೂಡೂರಿನಲ್ಲೇ ನೆಲೆಸಿ ನಮ್ಮ ಕುಟುಂಬದ ಒಂದು ಪರಂಪರೆ ಇದೆ, ಅದನ್ನು ಬೆಳೆಸ್ಕೊಂಡು ಬಂದವರು ಅವರು ಕೂಡ. ಹಲವಾರು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡ್ರು, ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದರು. ಹೀಗೆ ಅವರು ಕೂಡ ತಂದೆಯ ನಂತರಕ್ಕೆ ಅದನ್ನು ಕೂಡ ಅವರು ಬೆಳೆಸಿ ಮನೆತನಕ್ಕೆ ಒಳ್ಳೆ ಹೆಸರು ತಂದವರು. LN ಕೂಡೂರು ಅಂತ ಕ್ಯಾಂಪ್ಕೋದ ಮಾಜಿ ಅಧ್ಯಕ್ಷರು ಕೂಡ ಆಗಿದ್ದರು. ಹೀಗೆ ಕೂಡೂರು ಮನೆತನ ಈಗ ಕೂಡ ತುಂಬ ಜನಕ್ಕೆ ಪರಿಚಯ ಇದೆ.
2: ಸರ್, ಈಗ ತಾವು ಹೇಳಿದ್ರಿ ಪ್ರಾಥಮಿಕ ವಿದ್ಯಾಭ್ಯಾಸ ಆಗಿರ್ಬೋದು, ಆದಮೇಲೆ PUC ಆಗಿರ್ಬೋದು ಅಲ್ಲೇ ಮಾಡಿದ್ರಿ ಅಂತ ಹೇಳಿ. ಅದರ ನಂತರ ಇಂಜಿನಿಯರಿಂಗ್ಗೆ ತಾವು ಮಣಿಪಾಲಕ್ಕೆ ಹೋಗ್ತೀರಿ, ಮಣಿಪಾಲ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ, MIT. ಒಂದು ಹಳ್ಳಿಯಿಂದ ಮಣಿಪಾಲದಂತಹ ಕ್ಷೇತ್ರಕ್ಕೆ ಹೋಗುವಂಥದ್ದು ಹೇಗಿತ್ತು?
3: ತುಂಬ ಒಂಥರದ ಕಲ್ಚರಲ್ ಶಾಕ್ ಅಂತ ಹೇಳ್ತೇವೆ. ಅಂದರೆ ತೀರಾ ಸಾಂಪ್ರದಾಯಿಕವಾದಂಥ ಒಂದು ಎಜುಕೇಷನ್ ಪದ್ಧತಿಗೂ ಕೂಡ ಮಣಿಪಾಲದಲ್ಲಿ ಹೋಗುವ ಒಂಥರದ ಕಾಸ್ಮೋಪೊಲಿಟಿನ್. ಅಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥವರು, ಬೇರೆ ಬೇರೆ ದೇಶಗಳಿಂದ ಬಂದ

0: ಅಂಥವರು ಈ ಥರದ್ದೆಲ್ಲ.
1: ಇಲ್ಲಿ ಇಂಜಿನಿಯರಿಂಗ್ ಮುಗಿಸಿದ ನಂತರ ತಾವೇನು ಮಾಡಿದ್ರಿ ಸರ್?
0: ಇಂಜಿನಿಯರ್ ಮುಗಿಸಿದ ನಂತರ ನಮ್ಮ ಹಿರಿಯರ ಅಪೇಕ್ಷೆ ಏನಿತ್ತು ಅಂತ ಹೇಳಿದರೆ, ಎಜುಕೇಷನ್ ಅಂತ ಹೇಳುವಂಥದ್ದು ನಿನ್ನ ಉದ್ಯೋಗದ ಒಂದು ಹುಡುಕಿಕೊಂಡು ಹೋಗ್ಲಿಕ್ಕೆ ಇರುವಂಥ ವ್ಯವಸ್ಥೆ ಅಲ್ವೇ ಅಲ್ಲ. ವಿದ್ಯಾಭ್ಯಾಸ ಅದು ಪ್ರಾಥಮಿಕ ಅಥವಾ ಆನಂತರದ್ದು ಇರ್ಬೋದು ಅಥವಾ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ, ನಿನಗೆ ಅದೊಂದು ಉದ್ಯೋಗ ಮಾಡಲಿಕ್ಕೆ ಒಂದು ಒಂದು ಓಪನ್ ಆಗಿ ಮಾಡುವಂಥ ಒಂದು ವ್ಯವಸ್ಥೆ ಅಲ್ವೇ ಅಲ್ಲ. ನೀ ಜೀವನದಲ್ಲಿ ಸ್ವಾವಲಂಬಿಯಾಗಿ ಬದುಕಬೇಕು ಅಂಥೇಳಿ ನಮ್ಮ ತಂದೆಯವರ ಅಥವಾ ನಮ್ಮ ಇಡೀ ಮನೆಯ ಒಂದು ಒಂದು ಚಿಂತನೆಯೇ ಆಗಿದ್ದದ್ದು. ಸ್ವಂತ ಕಾಲ ಮೇಲೆ ನಿಲ್ಲಲಿಕ್ಕೆ ಬೇಕಾಗುವಂಥದ್ದು ವಿದ್ಯಾಭ್ಯಾಸ. ನನ್ನ ತಂದೆಯವರ ಮಾತನ್ನು ಮತ್ತೆ ಮತ್ತೆ ಹೇಳ್ತೇನೆ, ಯಾಕೆಂದರೆ ಆಗಿನ ಸಂದರ್ಭಗಳಲ್ಲಿ ತಂದೆಯ ಮಾತೇ ಮುಖ್ಯ ಅಲ್ವ. ನೀನು ಉದ್ಯೋಗವನ್ನು ಕೇಳ್ಕೊಂಡು ಹೋಗುವ ಇದು ಪ್ರಸಂಗ ಬರಬಾರ್ದು. ನೀನು ಉದ್ಯೋಗ ಕೊಡಬೇಕು, ನಾಲ್ಕು ಜನರಿಗೆ ಉದ್ಯೋಗವನ್ನು ಕೊಡುವಂತಾಗಬೇಕು. ಇಂಜಿನಿಯರಿಂಗ್ ಆದ ಕೂಡಲೇ ಎಕ್ಸ್ಪೀರಿಯನ್ಸಿಂಗ್ ಅಂತ ಒಂದು 2 ವರ್ಷ ನಾನು ಹೋಗ್ತೇನೆ ಇಲ್ಲ ಕೆಲಸಕ್ಕೆ ಹೋಗ್ತೇನೆ ಅಂತ ಹೇಳಿದ್ದಕ್ಕೆ ಕೂಡ ಅಪ್ಪ ಬಿಡಲಿಲ್ಲ. ಯಾರ ಜೊತೆ ಯಾರು ಸೇರಿಕೊಂಡು ನೀನು ಏನಾದ್ರು ಒಂದು ಸ್ವಂತ ಉದ್ಯೋಗ ಮಾಡು ಅಂತೇಳಿ ಹಾಗೆ ಹೇಳಿದ್ರಿಂದ ನಾನು ಒಂದು 4 ವರ್ಷ ಬೆಂಗಳೂರಿನಲ್ಲಿ ಒಂದು 5-6 ಜನರು ಒಂದು ಸೇರಿಕೊಂಡು ಒಂದು ಕಂಪನಿ ಮಾಡಿದ್ರು ಅವಾಗ. ಆಗ ಚಿಕ್ಕ ಹುಡುಗ ನಾನು, 23 ವರ್ಷ ಅವಾಗ. ಬೆಂಗಳೂರಿನಲ್ಲಿ ಒಂದು ಪ್ಲಾಸ್ಟಿಕ್ ಉದ್ಯಮವನ್ನು ಪ್ರಾರಂಭ ಮಾಡೋಂಥ ಒಂದು ಕಂಪನಿ ಆಗಷ್ಟೇ ಓಪನ್ ಆಯಿತು. ಅದಕ್ಕೆ ನಾನು ಇನ್ವೆಸ್ಟ್ಮೆಂಟ್ ನಮ್ಮ ತಂದೆಯವರಾಗಿ ಮಾಡಿ ನಾನು ಒಬ್ಬ ಡೈರೆಕ್ಟರಾಗಿ, ಟೆಕ್ನಿಕಲ್ ಡೈರೆಕ್ಟರಾಗಿ ಅಲ್ಲಿಗೆ ಸೇರಿ ಅಲ್ಲೇ 4 ವರ್ಷ ಇದ್ದೆ. ಮತ್ತು ಯಾಕೋ ಅದು ಅದಾಗಲಿಲ್ಲ, ಮತ್ತು ನಾನು ಊರಿಗೆ ಬರಬೇಕಾದಂಥ ಒಂದು ಸಂದರ್ಭ. ಆನಂತರ ಮಂಗಳೂರಿಗೆ ಬಂದೆ. ಮಂಗಳೂರಿನಲ್ಲಿ ಊರಿನಲ್ಲಿ ಏನಾದ್ರು ಮಾಡಬೇಕು ಅಂತ ಆಯಿತು. ಊರಿನಲ್ಲಿ ಅಂದರೆ ಫಸ್ಟಿಗೆ ವಿಟ್ಲ ಸುತ್ತಮುತ್ತಲು ಎಲ್ಲಾರು ಮಾಡೋದಂತಾಯಿತು. ಮತ್ತು ಡೆಸಿಗ್ನೇಟೆಡ್ ಇಂಡಸ್ಟ್ರಿ ಏರಿಯಾ ಆದರೆ ಒಳ್ಳೇದಂಥೇಳಿ, ಮತ್ತು ಬೈಕಂಪಾಡಿಯಲ್ಲಿ ಮಾಡಿದ್ರೆ ಒಳ್ಳೇದು ಅಂತ ಹೇಳುವಂಥ ಇದಾಯಿತು. ಈ ಮಧ್ಯದಲ್ಲಿ ಕಲಿತದ್ದು ಇಂಜಿನಿಯರಿಂಗ್, ಟೆಕ್ನಿಕಲ್ ನಾಲೆಜು ಇದೆ. ಅದೊಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಥರದ ಅನುಭವ ಬೇಕು, ಪ್ರಾಕ್ಟಿಕಲ್ಲಾಗಿ ಏನು ಬೇಕು ಅಂಥೇಳಿ. ಆವಾಗ ನನ್ನ ಒಂದು ಲಕ್ ಅಂತ ಹೇಳಬೇಕು, ಈ KSFC ಮತ್ತು ಬ್ಯಾಂಕು ಮತ್ತು ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಇವರೆಲ್ಲ ಸೇರಿಕೊಂಡು ಒಂದು ಎಂಟರ್ಪ್ರಿನರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತೇಳಿ 45 ದಿವಸದ ಒಂದು ಕೋರ್ಸನ್ನು ಬೆಂಗಳೂರಿನಲ್ಲಿ ಅದು ಆಫರ್ ಮಾಡಿದರು. ನಾನು ಅದಕ್ಕೆ ಸೇರಿಕೊಂಡೆ. ಸೇರಿಕೊಂಡಾಗ ಅದರಲ್ಲಿ ತುಂಬ ವಿಷಯಗಳು, ತೀರಾ ಫೀಲ್ಡ್ ಎಕ್ಸ್ಪೀರಿಯೆನ್ಸ್ಗೆ ಬೇಕಾಗುವಂಥ ವಿಷಯಗಳು ತುಂಬ ಇದ್ದಿದ್ದು. ಪ್ರಾಜೆಕ್ಟ್ ಐಡೆಂಟಿಫಿಕೇಷನ್ ಹೇಗೆ ಮಾಡಬೇಕು, ಒಂದು ಪ್ರಾಜೆಕ್ಟಿನ ಪ್ರಾಜೆಕ್ಟ್ ರಿಪೋರ್ಟನ್ನು ಹೇಗೆ ತಯಾರು ಮಾಡಬೇಕು, ಅಥವಾ ಒಂದು ಒಂದು ಪ್ರೊಜೆಕ್ಟ್ ಅಂತ ಹೇಳುವ ಕಲ್ಪನೆಯನ್ನು ಹೇಗೆ ತರಬೇಕು, ಮಾರ್ಕೆಟ್ ಸರ್ವೆ ಹೇಗೆ ಮಾಡಬೇಕು, ಬ್ಯಾಂಕಿಂಗ್ನಲ್ಲಿ ಏನೇನು ವ್ಯವಸ್ಥೆಗಳಿವೆ, ಕರೆಂಟ್ ಅಕೌಂಟ್ ಅಂದ್ರೇನು, ಅದು ಕೂಡ ಆವಾಗ ಆ ಹಂತದಲ್ಲಿ ಗೊತ್ತಿರೋದಿಲ್ಲ. ಯಾವ್ಯಾವ ಥರದ ಲೋನ್ಗಳಿದೆ, ಟರ್ಮ್ ಲೋನಿಗೆ ಎಲ್ಲಿ ಹೋಗಬೇಕು, ವರ್ಕಿಂಗ್ ಕ್ಯಾಪಿಟಲ್ ಫೆಸಿಲಿಟಿಗೆ ಎಲ್ಲಿ ಯಾರನ್ನ ಕಾಣ, ಇದೆಲ್ಲ ಪ್ರತಿ ಒಂದನ್ನು ಕೂಡ 45 ದಿವಸದ ಫುಲ್ ಟೈಮ್ ಒಂದು ಕೋರ್ಸ್ ಇತ್ತು. ಅದು ಈಗ ಅನ್ಫಾರ್ಚುನೇಟ್ಲಿ ಅಷ್ಟು ದೀರ್ಘವಾದಂಥ ಅಷ್ಟು ಡಿಟೇಲ್ ಆದ ಕೋರ್ಸು ಇದ್ದಾಗಿಲ್ಲ ನನಗೆ ಗೊತ್ತಿದ್ದಾಗೆ. ಆವಾಗ ನನ್ನೊಟ್ಟಿಗೆ ಒಂದು 30 ಜನ ಇದ್ದರು ಬ್ಯಾಚಲ್ಲಿ. ಅದರಲ್ಲಿ ತುಂಬ ಜನ ಎಲ್ಲ ಇಂಡಸ್ಟ್ರಿ ಮಾಡಿದ್ದಾರೆ ಈಗ. ಭಾಳ ಸಂತೋಷ, ಭಾಳ ಒಳ್ಳೆಯ ಒಂದು ಕೋರ್ಸ್ ಅದು. ಯಾವ ಇಂಜಿನಿಯರಿಂಗ್ ಎಂತ ಇದ್ರೂ ಕೂಡ ಇದು ಪ್ರಾಕ್ಟಿಕಲ್ ಆಗಿ ಬೇರೆ ಬೇರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಂದ ಬಂದು ಬ್ಯಾಂಕರ್ಸ್ ಬರ್ತಿದ್ರು, ಚಾರ್ಟೆಡ್ ಅಕೌಂಟೆಂಟ್ಸ್ ಬರ್ತಾಯಿದ್ರು, ಹೀಗೆ ಬೇರೆ ಬೇರೆ ಇವ್ರನ್ನ ಗೆಸ್ಟ್ ಲೆಕ್ಚರ್ ಆಗಿ ಕರೆದು ನಮಗೆ 45 ದಿವಸ ಕೋರ್ಸ್ ಮಾಡಿದರು. ಅದು ನನಗೆ ತುಂಬ ಹೆಲ್ಪ್ ಆಯಿತು.
1: ತಾವು ಹೇಳಿದ್ರಿ ಬೆಂಗಳೂರಲ್ಲಿ ಒಂದು ಕಂಪನಿಯನ್ನು ಮಾಡಿದರೆ ಅದರಲ್ಲಿ ಒಳ್ಳೆ ಅನುಭವ ಆಗಲಿಲ್ಲ, ಈಗ ಮತ್ತೆ ಊರಿಗೆ ಬಂದು ಒಂದು ಕಂಪನಿ ಮಾಡಬೇಕಾದ್ರೆ ಎಲ್ಲಾದರೂ ಅದು ತಲೆಯಲ್ಲಿ ಇತ್ತ ಹಿಂದ್ಗಡೆ, ಆ ಅನುಭವದಿಂದ ಕಲ್ತದ್ದೇನಾದರೂ ಇತ್ತ?
0: ಖಂಡಿತ ಇತ್ತು. ಒಂದು 3-4 ವಿಷಯಗಳನ್ನು ನಾನು ಅಲ್ಲಿ ಕಲ್ತ್ಕೊಂಡೆ. ಇಂಡಸ್ಟ್ರಿ ಮಾಡಬೇಕಾದಾಗ ಪ್ರೊಡಕ್ಟು ಸಿಲೆಕ್ಷನ್ ಆಗಬೇಕಲ್ಲ, ಏನು ಮಾಡೋದು ಅಂಥೇಳಿ. ಒಂದು ಅದಕ್ಕೆ ಪೊಟೆನ್ಷಿಯಲ್ ಇರಬೇಕು, ಇದೆಲ್ಲ ಯಾರು ಬೇಕಾದರೂ ಹೇಳುವಂಥದ್ದು. ಆದರೆ ನನ್ನ ಅನುಭವದಲ್ಲಿ ನಾನು ಕಂಡುಕೊಂಡಂಥ ಕೆಲವೊಂದು 3-4 ಬೇಸಿಕ್ ವಿಷಯಗಳಿತ್ತು. ಒಂದೇನಂತ ಹೇಳಿದರೆ, ಒಂದು ಉತ್ಪನ್ನನ ತಯಾರು ಮಾಡಿದಾಗ ಅದು ಮುಗಿಬೇಕು, ಅದು ಕನ್ಸ್ಯೂಮ್ ಆಗಬೇಕು. ಒಂದು ಯಾಕೆಂದರೆ ಪುನಃ ಆ ಗ್ರಾಹಕರು ನಿಮ್ಮ ಹತ್ರ ಒಂದು ಸಲ ತಗೊಂಡು ಅದು ಖುಷಿಯಾದರೆ ಪುನಃ ನಿಮ್ಮ ಹತ್ರ ಬರಬೇಕು. ಅದು ಒಂದು ಮೂಲಭೂತವಾದಂಥದ್ದು. ಎರಡನೇದು, ಕಾನ್ಸೆಪ್ಟ್ ಸೆಲ್ಲಿಂಗ್ ಆಗಬಾರ್ದು ಅಂತ. ಈಗ ಯಾವುದೇ ಒಂದು ಹೊಸ ವಿಷಯನ ನೀವು ಹೊರಗೆ ತಂದರೆ ಆ ವಿಷಯವನ್ನು ಇನ್ನೊಬ್ಬರಿಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗೆ ಒಂದಷ್ಟು ಸಮಯ ಹೋಗ್ತದೆ. ಇದು ಕಾನ್ಸೆಪ್ಟ್ ಸೆಲ್ಲಿಂಗ್ ಆಗಬಾರ್ದು. ಈಗ ಆಲ್ರೆಡಿ ಅದು ಕಾನ್ಸೆಪ್ಟ್ ಇರಬೇಕು, ಅದರಲ್ಲಿ ನೀವು ಒಳ್ಳೆ ಉತ್ಪನ್ನವನ್ನು ಕೊಟ್ಟಾಗ ಜನ ಆಯಿತು ಅಂತ ನಿಮ್ಮದನ್ನು ತೆಕ್ಕೊಳ್ಳುವಂಥದ್ದು ಈ ಥರ ಆಗಬೇಕು. ಮತ್ತು ಭಾಳ ಹೈ ಟೆಕ್ನಾಲಜಿ ಅದು ಕೂಡ ಕಷ್ಟ ಆಗ್ತದೆ. ಯಾಕೆಂದರೆ ಟೆಕ್ನಾಲಜಿ ಆಕ್ಸೆಸ್ ಮಾಡಲಿಕ್ಕೆ ನಮ್ಮ ಹತ್ರ ಒಂದು R&D ಅಂಥದ್ದೆಲ್ಲ ಮಾಡಬೇಕಾಗ್ತದೆ. ಭಾಳ ಹೈ ಟೆಕ್ನಾಲಜಿ ಇರಬಾರ್ದು. ಮತ್ತು ಅದರ ಮೂಲ ಬಂಡವಾಳ ಬರೀ ಕಮ್ಮಿಯೂ ಆಗಬಾರ್ದು. ಬರೀ ಕಮ್ಮಿ ಆದಾಗ ಏನಾಗ್ತದೆ, ಅಣಬೆ ಹಾಗೆ ನಾಳೆ ಅದು ಹುಟ್ಟಿಕೊಳ್ತದೆ. ಸೊ ನಮಗೆ ಕಾಂಪಿಟೀಷನ್ ತೀರ ಆಗಿಬಿಡ್ತದೆ. ಹಾಗೆ ಈ ಮೂರು ನಾಲ್ಕು ವಿಷಯಗಳನ್ನು ನಾನು ಒಂದು ಮೂಲಭೂತ ಅಂಶಗಳಾಗಿ ಇಟ್ಕೊಂಡೆ ನಾನು. ಮತ್ತು ಇನ್ನೊಂದೇನೆಂದರೆ ನಾನು ಹೇಳಿದಾಗ ಕನ್ಸ್ಯೂಮೇಬಲ್ ಅಂತ, ಅದು ಮುಗಿಯುವಂಥದ್ದು ಅಂತ. ಮುಗಿಯುವಂಥದ್ರಲ್ಲಿ ಕೂಡ

0: ಈಗ ನೀವು ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತ ಇದೆ, ಅದರದ್ದು ಬಹಳ ವಿಸ್ತಾರವಾಗಿದೆ ಅದರ ಮಾರ್ಕೆಟ್, ಅಷ್ಟು ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಇಂಡಸ್ಟ್ರಿಯಲ್ ಕನ್ಸ್ಯೂಮೇಬಲ್ ಆದರೆ ಇನ್ನೂ ಸುಲಭ ಅಂತ ಹೇಳಿ ನಾನು ಅದನ್ನೆಲ್ಲ ಶಾರ್ಟ್ ಲಿಸ್ಟ್ ಮಾಡಿ ಮತ್ತೆ ನಾನು ಒಂದು ಮಾರ್ಕೆಟ್ ಅಲ್ಲೆಲ್ಲ ಸ್ವಲ್ಪ ಓಡಾಡಿ ಇಂಡಸ್ಟ್ರಿಯಲ್ ಕನ್ಸ್ಯೂಮಲ್ ಯಾವುದಾಗ್ಬೋದು, ಈ ಮಂಗಳೂರಿಗೆ ಸೂಕ್ತವಾಗುವಂಥದ್ದು ಏನಾಗ್ಬೋದು, ಅವಾಗಷ್ಟೇ ಕೊಂಕಣ್ ರೈಲ್ವೆ ಇಂಥದ್ದೆಲ್ಲ ಬರುವಂಥ ಸಂದರ್ಭಗಳು. ಹಾಗಾಗಿ ಇಂಡಸ್ಟ್ರಿಯಲ್ಲಿ ಮಂಗಳೂರಿಗೆ ಒಳ್ಳೆ ಪೊಟೆನ್ಷಿಯಲ್ ಇದೆ ಅಂತ ಹೇಳುವಂಥದ್ದನ್ನು ನಾನು ಕಂಡುಕೊಂಡೆ. ಅದನ್ನೆಲ್ಲ ಮಾಡುವಾಗ ಟಿಕ್ ಮಾಡ್ತಾ ಬಂದಾಗ ವೆಲ್ಡಿಂಗ್ ಎಲೆಕ್ಟ್ರೋಡ್ಸ್ ಅಂತ ಒಂದು ಪ್ರಾಡಕ್ಟ್, ಈ ಗೇಟ್ ಗ್ರಿಲ್ ಎಲ್ಲ ಮಾಡುವಾಗ ವೆಲ್ಡಿಂಗ್ ಮಾಡ್ತಾರೆ, ವೆಲ್ಡಿಂಗ್ ಮಾಡಲಿಕ್ಕೆ ಒಂದು ಒಂದು ಸ್ಟಿಕ್, ಒಂದು ಕಡ್ಡಿ ಬರ್ತದೆ, ಆ ಕಡ್ಡಿಯನ್ನು ವೆಲ್ಡಿಂಗ್ ಎಲೆಕ್ಟ್ರೋಡ್ಸ್ ಅಂತ, ವೆಲ್ಡಿಂಗ್ ರಾಡ್ ಅಂತ ಕರೀತಾರೆ. ಅದನ್ನು ತಯಾರು ಮಾಡುವ ಇದ್ರ ಬಗ್ಗೆ ನಾನು ಬಹಳ ಗಂಭೀರವಾಗಿ ಯೋಚನೆ ಮಾಡಿದೆ. ನನಗೆ ಇ ಡಿ ಪಿ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನಲ್ಲಿ ಅಟೆಂಡ್ ಆಗಿ ಪ್ರಾಡಕ್ಟ್ ಐಡೆಂಟಿಫಿಕೇಷನ್ ಅಥವಾ ಲೊಕೇಶನ್ ಐಡೆಂಟಿಫಿಕೇಷನ್ ಇಂಥದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಸಾಕಷ್ಟು ನನ್ನ ಮನಸ್ಸಿನಲ್ಲದು ಇದ್ದ ಕಾರಣ ನನಗೆ ಬಹಳ ಸುಲಭ ಆಯಿತು. ಇದನ್ನು ಶಾರ್ಟ್ ಲಿಸ್ಟ್ ಮಾಡಿ ಏನೇನು ಮಾಡ್ಬೋದು, ಹಾಗೆ ನಾನು ಫೈನಲ್ ಆಗಿ ವೆಲ್ಡಿಂಗ್ ಎಲೆಕ್ಟ್ರೋಡ್ಸನ್ನು ನಾನು ಮಾಡೋದು ಅಂಥೇಳಿ ಪ್ರಾರಂಭ ಮಾಡಿದೆ. ಮಂಗಳೂರಿನಲ್ಲಿ ನಮ್ಮದೇ ಫಸ್ಟ್ ಯೂನಿಟ್ ಆಗಿತ್ತು. ಆದರೆ ಆವಾಗ ಏನೋ ಒಂದು ಥರದ ಧೈರ್ಯ, ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ, ಅದಕ್ಕೆ ಹಿರಿಯರ ನಮ್ಮ ಮನೆಯ ಒಂದು ಬೆಂಬಲ ಬಹಳವಾಗಿತ್ತು. ಮಾರಲ್ ಸಪೋರ್ಟ್ ಆಗಿರ್ಬೋದು, ಫಿನಾನ್ಷಿಯಲ್ ಸಪೋರ್ಟ್ ಆಗಿರ್ಬೋದು. ಆ ಸಣ್ಣ ಪ್ರಾಯದಲ್ಲಿ ಫಿನಾನ್ಷಿಯಲ್ ಸಪೋರ್ಟ್ ಬೇಕೇ ಬೇಕು, ನಮ್ಮಲ್ಲೇ ಬಂಡವಾಳ ಹಾಕ್ಲಿಕ್ಕೆ ನಮ್ಮಂದ್ರೆ ಏನಿಲ್ಲ. ಹಾಗೆ ತಂದೆ ಹೇಳಿದ್ರು, ಮಾಡು ನೀನು, ಖರ್ಚಾಗುವಂಥದ್ದಲ್ವಾ, ಮಾಡು ನೀನು, ಮನೆಯಿಂದ ಏನಾಗಬೇಕು ಮಾಡು. ಆದರೆ ಆವಾಗ ಟರ್ಮ್ ಲೋನಿಗೆ KSFC ಕರ್ನಾಟಕ ಸ್ಟೇಟ್ ಫಿನಾನ್ಸ್ ಕಾರ್ಪೊರೇಷನ್ ಇದ್ದದ್ದು, ಅಲ್ಲಿ ಅಪ್ರೋಚ್ ಆಗುವಾಗ ಅವರು ನಮ್ಮನ್ನು ಇಂಟರ್ವ್ಯೂ ಅಂತ ಮಾಡ್ತಾರೆ. ಎಂಟರ್ಪ್ರಿನರ್ಸನ್ನು ಕೂರಿಸಿ ಅವರ ಬೋರ್ಡಲ್ಲಿ ಎಲ್ಲ ಟಾಪ್ ಆಫೀಷಿಯಲ್ಸ್ ಎಲ್ಲ ಕೂತು ನಮ್ಮನ್ನು ಇಂಟರ್ವ್ಯೂ ಮಾಡ್ತಾರೆ. ಇಂಟರ್ವ್ಯೂ ಮಾಡುವಾಗ ಅವರು ಒಂದು ಕೇಳಿದರು, ಏನು ವೆಲ್ಡಿಂಗ್ ಎಲೆಕ್ಟ್ರೋಡ್ಸ್ ಭಾಳ ಟಫ್ ಲೈನ್ ಯಾಕೆ ಇದು ಅಂಥೇಳಿ. ಇಲ್ಲ ಸರ್, ಮಂಗಳೂರಿನಲ್ಲಿ ಯಾವುದು ಇಲ್ಲ, ಈಗ ಮಾಡ್ಬೋದು ಅಂತ. ಮಂಗಳೂರಲ್ಲಿ ಇಲ್ಲದಿದ್ದರೆ ಏನಾಯಿತು, ಕರ್ನಾಟಕದಲ್ಲಿ ಬೇಕಾದಷ್ಟಿದೆ ಅಂತ. ಆದರೂ ಕೂಡ ಮಂಗಳೂರಿನಲ್ಲೇ ಪೊಟೆನ್ಷಿಯಲ್ ಇದೆ ಸರ್ ಅಂತ ಹೇಳಿದೆ. ಅದಕ್ಕೂ ಅವರಿಗೆ ಕನ್ವಿನ್ಸ್ ಆಗಲಿಲ್ಲ. ಆವಾಗ ಒಂದು ಮಾತು ಹೇಳಿದರು ಅವರು, ಈ ಇಂಟರ್ವ್ಯೂ ಆಗೋ ಮೊದಲು ನಾವು ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನಿಮ್ಮ ಎದುರುಗಡೆ ಕೂತ್ಕೊಂಡದ್ದು, ನಾವು 10 ಯೂನಿಟ್ಗಳಿಗೆ ನಾವು ಫೈನಾನ್ಸ್ ಮಾಡಿದ್ದೇವೆ ಅಂತ. ಆದರೆ 10ರಲ್ಲಿ ವೆಲ್ಡಿಂಗ್ ಎಲೆಕ್ಟ್ರೋಡ್ಸ್ ತಯಾರು ಮಾಡುವಂಥ 10 ಯೂನಿಟ್ಗಳಲ್ಲಿ 9 ಯೂನಿಟ್ ಕೂಡ ಸಿಕ್ಕಾಗಿದೆ. ಆ ಡೇಟಾ ನಮ್ಮ ಹತ್ರ ಇದೆ. ಈಗ ಇಷ್ಟಾಗಿದ್ದುಕೊಂಡು ನೀವೇನು ಅದು ಇಂಡಸ್ಟ್ರಿ ಮಾಡಬೇಕು ಅಂತ ನೀವು ತಿಳ್ಕೊಳ್ತೀರಾ ಅಂತ ಕೇಳಿದರು. ನಾನೀಗಾಗ ಯುವಕ ಬಹಳ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇತ್ತು, ಧೈರ್ಯದಿಂದ ಇಲ್ಲ ಮಾಡ್ತೇನೆ ಸರ್, ನಾನು 10ರಲ್ಲಿ ಒಂದು ನಾನು ಖಂಡಿತ ಆಗಲಿಕ್ಕೆ ಸಾಧ್ಯ ಉಂಟು, ಪೊಟೆನ್ಷಿಯಲ್ ಇದೆ ಅಂತ. ಮಿಕ್ಕಿದವರೆಲ್ಲ ತೃಪ್ತಿ ಆಗಿರಲಿಲ್ಲ ನನ್ನ ಉತ್ತರ. MD ಆಗಿ ಒಬ್ಬರು ಮೇಡಮ್ ಇದ್ದರು, IAS ಆಫೀಸರ್. ಅವರು ಮೇಡಮ್ ಹೇಳಿದರು, ಯಂಗ್ ಜೆಂಟಲ್ಮ್ಯಾನ್, ಯು ಗಿವ್ ಎ ಚಾನ್ಸ್, ಅವರು ಮಾಡಲಿ ನೋಡುವ ಅಂಥೇಳಿ ಒಂದು ಚಾನ್ಸ್ ಕೊಟ್ಟು ನೋಡಿ ಅಂಥೇಳಿ ಹೇಳಿದ ಕಾರಣ ನನಗೆ ಸ್ಯಾಂಕ್ಷನ್ ಆಯಿತು. ಮತ್ತೆ ಮುಂದುವರಿತು. ಬೈಕಂಪಾಡಿಯಲ್ಲಿ ಒಂದು 1/2 ಎಕರೆ ಜಾಗ ಕೂಡ ಸಿಕ್ಕಿತ್ತು ನನಗೆ. ಮತ್ತೆ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಸುಮಾರು 10 ತಿಂಗಳಲ್ಲಿ ನಾನು ಬಿಲ್ಡಿಂಗ್ ಎಲ್ಲ ಮಾಡಿ ಕಂಪ್ಲೀಟ್ ಮಾಡಿ ಕಮರ್ಷಿಯಲ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದೆವು.
1: ಈಗ ಯಾವುದನ್ನು ಮೊದಲ ಬಾರಿಗೆ ಮಾಡಬೇಕಾದ್ರೆ, ಯಾವುದೊಂದು ಪ್ರದೇಶದಲ್ಲಿ ಅದಿಲ್ಲ ಅಂತ ಹೇಳಿದಾಗ, ಆ ಒಂದು ಇಂಡಸ್ಟ್ರಿಯನ್ನು ನೀವು ಸ್ಟಾರ್ಟ್ ಮಾಡಬೇಕಾದ್ರೆ, ವಿಶೇಷವಾಗಿ ಅದಕ್ಕೆ ಬೇಕಾದ ಟೆಕ್ನಾಲಜಿಯಿಂದ ಹಿಡಿದು ಎಲ್ಲವನ್ನು ಹೇಳೋದಾದ್ರೆ, ಯಾವ ರೀತಿಯ ಸವಾಲುಗಳನ್ನು ತಾವು ಎದುರಿಸಿದ್ರಿ ಆಗ?
0: ಸವಾಲುಗಳು ಒಂದು ಅರೇಂಜಿಂಗ್ ಫೈನಾನ್ಸ್. ಅವಾಗ ನಾವು ಮಾರ್ಜಿನ್ ಮನಿ ಮಾತ್ರ ತರ್ತೇವೆ, ಒಂದು 20-25%, ಉಳಿದ 75% ಕೂಡ KSFC ಮತ್ತು ಈ ಥರ ಬ್ಯಾಂಕ್ಗಳು, ವರ್ಕಿಂಗ್ ಕ್ಯಾಪಿಟಲ್ ಆಗಲಿ ಟರ್ಮ್ ಲೋನ್ ಆಗಲಿ ಇಂಥದ್ದು ಅದೇ ಅರೇಂಜ್ಮೆಂಟ್ ಆಗಬೇಕು. ಇಲ್ಲಿ ಇನ್ನೊಂದು ದೊಡ್ಡ ಸವಾಲು ಏನಂತೇಳಿದರೆ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಕೇಳ್ತಾರೆ. ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಕೊಡಲಿಕ್ಕೆ ನನ್ನ ಅಪ್ಪ ಎಲ್ಲ ಅಗ್ರಿಕಲ್ಚರಿಸ್ಟ್, ಅಗ್ರಿಕಲ್ಚರ್ ಲ್ಯಾಂಡನ್ನು ಕೊಲ್ಯಾಟ್ರಲ್ಲೇ ಕೊಡಲಿಕ್ಕೆ ಆಗೋದಿಲ್ಲ, ಅದು ಒಂದು ದೊಡ್ಡ ಸವಾಲಾಯಿತು. ಮತ್ತು ಹೇಗೋ ಕೆಲವದಲ್ಲಿ ಜಾಗವನ್ನೆಲ್ಲ ಕನ್ವರ್ಟ್ ಮಾಡಿ ಮತ್ತೆ ಕೊಟ್ಟದ್ದಾಗಿತ್ತು ಫಿನಾನ್ಸ್ ಅಂತ ತಗೊಳ್ಳುವಂಥದ್ದು. ಮತ್ತು ನಮಗೆ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯೆನ್ಸ್ ಇಲ್ಲಲ್ಲ. ಈಗ ಒಂದು ಸ್ಟಾರ್ಟ್ ಆಗುವಾಗ ಸಣ್ಣ ಆರ್ಗನೈಸೇಷನ್ ಇರುತ್ತೆ, ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತ ಹೇಗಿರಬೇಕು, ಅಕೌಂಟ್ಸಲ್ಲಿ ಯಾರಿರಬೇಕು, ಯಾವ್ಯಾವ ಮೂಲಭೂತವಾದಂಥ ಸೆಕ್ಷನ್ಗಳಿರಬೇಕು, ಇಂಥದ್ರ ಬಗ್ಗೆ ಎಲ್ಲ ಅನುಭವ ಇರೋದಿಲ್ಲ. ನಾನು ಅದಕ್ಕೆ ಏನು ಮಾಡಿದೆ ಅಂದರೆ ಒಬ್ಬರು ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟನ್ನು ನಾನು ಎಂಗೇಜ್ ಮಾಡಿಕೊಂಡೆ, ತುಂಬ ಅನುಭವಿಸ್ತರು ಬೆಂಗಳೂರಿನವರು. ಅವರು ಇಲ್ಲೇ ಬಂದು ಒಂದು ವಾರ 10 ದಿವಸ ಹೀಗೆ 2-3 ಸಲ ಆ ಥರ ಬಂದು ಇಲ್ಲಿ ಕ್ಯಾಂಪ್ ಮಾಡಿ ನನಗೆ ನನ್ನೆಲ್ಲ ಗೈಡ್ ಮಾಡಿ ಯಾವ್ಯಾವ ಥರದ ಸ್ಟ್ರಕ್ಚರ್ಸ್ ಮಾಡಬೇಕು ಎಲ್ಲ ಬಿಟ್ಟು ಒಂದು ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ಇಂಟರ್ವ್ಯೂ ಹೇಗೆ ಮಾಡೋದು ಅಂತ ಕೂಡ ಅವಾಗ ಗೊತ್ತಿರೋದಿಲ್ಲ ಆ ಹಂತದಲ್ಲಿ. ಅದನ್ನು ಕೂಡ ಅವರು ಹೇಳಿ, ಪೇಪರಲ್ಲಿ ವಾಂಟೆಡ್ ಅಡ್ವರ್ಟೈಸ್ಮೆಂಟ್ ಯಾವ ಥರ ಕೊಡಬೇಕು ಅಂತ ಕೂಡ ಆವಾಗ ಅನುಭವ ಇರೋದಿಲ್ಲ. ಅದನ್ನೆಲ್ಲ ಮಾಡಿ ಅವಾಗೆಲ್ಲ ಪೇಪರ್ ಅಡ್ವರ್ಟೈಸ್ಮೆಂಟ್ಸ್ ವಾಂಟೆಡ್, ಈಗಿನಾಗೆ ಸೋಷಿಯಲ್ ಮೀಡಿಯಾ ಅದೆಲ್ಲ ಇಲ್ಲ. ಪ್ರತಿಯೊಂದಕ್ಕನ್ನು ಅವರು ನನಗೆ ಭಾಳ ಚೆನ್ನಾಗಿ ಅವರು ಪ್ರಾಕ್ಟಿಕಲ್ ಆಗಿ ಹೇಳ್ಕೊಟ್ರು. ಒಂದು 2-3 ತಿಂಗಳು ಅವರು ನನ್ನ ಒಟ್ಟಿಗೆ ಇದ್ದರು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅದೆಲ್ಲ ಪೂರಕವಾದಂಥ ಅಂಶಗಳು, ಆ ಥರದ ಪೂರಕವಾದಂಥ ಕೆಲವು ವಿಷಯಗಳು ಸೇರಿಕೊಂಡು ನಮಗೆ ಅದು

0: ಮುಂದೆ ಹೋಗುವಂತಹ ಸಂದರ್ಭಗಳು ಬಂತು.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್, ಇಲ್ಲಿ ಕನಸಿನ ಮನೆ ನಿಮ್ಮಿಷ್ಟದಂತೆ. ಕ್ವಾಲಿಟಿ ಕೆಲಸ, ಸರಿಯಾದ ಸಮಯಕ್ಕೆ ಡೆಲಿವರಿ ಮತ್ತು ನ್ಯಾಯಯುತ ಬೆಲೆ. ರೆಸಿಡೆನ್ಷಿಯಲ್ ಇರಲಿ ಅಥವಾ ಕಮರ್ಷಿಯಲ್, ನಂಬಿಕೆಯೇ ನಮ್ಮ ಹೆಗ್ಗುರುತು. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ನಿಮ್ಮ ಕನಸು ನಮ್ಮ ಜವಾಬ್ದಾರಿ.
2: ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565.
3: ಸರಿಗ, ತಮಗೆ ಈ ಹ್ಯಾಮ್ ರೇಡಿಯೋದ ಬಗ್ಗೆ ಆಸಕ್ತಿ ಹೇಗೆ ಬಂತು, ಯಾವಾಗ ಬಂತು?
0: ಹವ್ಯಾಸಿ ರೇಡಿಯೋ ಅಂತ ಹೇಳಿದರೆ ಹ್ಯಾಮ್ ರೇಡಿಯೋ ಅಥವಾ ಅಮೆಚೂರ್ ರೇಡಿಯೋ ಅಂತ ಹೇಳ್ತೇವೆ. ಇದು ತೀರಾ ಎಕ್ಸ್ಪೆರಿಮೆಂಟ್ ಪರ್ಪಸ್ಸಿಗೆ, ಸೆಲ್ಫ್ ಟ್ರೈನಿಂಗಿಗೆ ಇರುವಂಥದ್ದು. ಯಾವುದೇ ಥರದ ಫೋನಿಗೆ ಅಥವಾ ಇತರ ಮೋಡ್ ಆಫ್ ಕಮ್ಯುನಿಕೇಷನ್ಗೆ ಹೋಲಿಸಿದರೆ ಇದು ಕೇವಲ ಹವ್ಯಾಸಕ್ಕೆ ಅಥವಾ ಸೆಲ್ಫ್ ಲರ್ನಿಂಗಿಗೆ ಇರುವಂಥದ್ದು. ಅಥವಾ ತೀರಾ ಏನಾದ್ರು ಡಿಸಾಸ್ಟರ್ಸ್ಗಳಾದಾಗ, ನ್ಯಾಚುರಲ್ ಕ್ಯಾಲಮಿಟೀಸ್ ಆದಾಗ, ಎಲ್ಲ ವ್ಯವಸ್ಥೆಗಳು ಫೇಲ್ ಆದಾಗ ಅಮೆಚೂರ್ ರೇಡಿಯೋ ಅಂತ ಹೇಳುವಂಥದ್ದು ಇದಾಗ್ತದೆ. ಇದು ಒಂದು ವೈರ್ಲೆಸ್ಸನ್ನು ಆಪ್ರೇಟ್ ಮಾಡಲಿಕ್ಕೆ, ಈಗ ವೈರ್ಲೆಸ್ ಅಂತ ಹೇಳುವಂಥದ್ದು ರಿಸ್ಟ್ರಿಕ್ಟೆಡ್, ಯಾರಿಗಾಗಿ ನಾಳೆ ಒಂದು ವೈರ್ಲೆಸ್ ಇಕ್ವಿಪ್ಮೆಂಟ್ ತಗೊಂಡು ನಾನು ನನ್ನ ಫ್ರೆಂಡ್ ಒಟ್ಟಿಗೆ ಮಾತಾಡ್ತೇನೆ ಅಂತ ಹೇಳಿದರೆ ಅದಕ್ಕೆ ಇಲ್ಲ, ಅದು ಕಾನೂನು ಬಾಹಿರ ಆಗ್ತದೆ. ಇದು ಲೈಸೆನ್ಸ್ಡ್, ಇದಕ್ಕೆ ಲೈಸೆನ್ಸ್ ಇದೆ. ಈಗ ಹೇಗೆ ನಿಮಗೆ ಕಾರು ಮೋಟರ್ ಬೈಕ್ ರನ್ ಮಾಡಬೇಕಾದ್ರೆ ಡ್ರೈವಿಂಗ್ ಲೈಸೆನ್ಸ್ ಬೇಕಾ, ಹಾಗೆ ಅಮೆಚೂರ್ ರೇಡಿಯೋ ಇಕ್ವಿಪ್ಮೆಂಟ್ಸನ್ನು ಇಟ್ಕೊಂಡು ಅದನ್ನು ಆಪ್ರೇಟ್ ಮಾಡಬೇಕಾದ್ರೆ ಅದಕ್ಕೆ ಲೈಸೆನ್ಸ್ ಬೇಕು. ಆ ಲೈಸೆನ್ಸನ್ನು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ನಮಗೆ ಕೊಡ್ತದೆ. ಒಂದು ಸಣ್ಣ ಎಕ್ಸಾಮ್ ಇದೆ, ಅದಿದ್ದಾಗ ಲೈಸೆನ್ಸು ಮತ್ತು ಕಾಲ್ ಸೈನ್ ಈ ಥರದ್ದೆಲ್ಲ ಬರ್ತದೆ. ಈ ಥರ ಇದು ಬರೀ ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ವರ್ಲ್ಡ್ ವೈಡ್ ಎಲ್ಲ ಕಡೆ ಎಲ್ಲ ದೇಶಗಳಲ್ಲಿ ಇದೆ. ಈಗ ಸ್ವಲ್ಪ ಇಂಟರ್ನೆಟ್ಟು ಬಂತು, ಮೊಬೈಲೆಲ್ಲ ಬಂದ ಮೇಲೆ ಮಹತ್ವ ಸ್ವಲ್ಪ ಇದಾಗಿದೆ. ಎಸ್ಪೆಷಲಿ ಯುವ ಜನಾಂಗಕ್ಕೆ ಅದರದ್ದು ಆಸಕ್ತಿಯಿಂದ ಭಾಳ ನಮಗೆ ಅವರನ್ನು ಆಕರ್ಷಣೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಆದರೆ ನಾವು ಈ ಇಂಟರ್ನೆಟ್ ಎಲ್ಲ ಬರೋ ಮೊದಲೇ ಇದ್ದಾಗ, ಇದು ಸಾಧಾರಣ ವರ್ಲ್ಡ್ ವಾರ್ ಟೈಮ್ನಿಂದಲೇ ಇದು ಹುಟ್ಕೊಂಡು ಬಂದಂಥ ಒಂದು ಅಪ್ರೋಚ್ ಇದು. ಆವಾಗಕ್ಕೂ ಈಗಕ್ಕೂ ತುಂಬ ವ್ಯತ್ಯಾಸ ಇದೆ. ಕಮ್ಯುನಿಕೇಷನ್ ಅಂತ ಹೇಳುವಂಥದ್ದು ಈಗ ಸಿಕ್ಕಾಪಟ್ಟೆ ಅಡ್ವಾನ್ಸ್ ಆಗಿದೆ, ನಿಮಗೆ ಗೊತ್ತಿದೆ. ಸೊ ಸ್ವಲ್ಪ ಇರ್ರಿಲೆವೆಂಟ್ ಅಂತ ಕಾಣ್ತದೆ ಈಗಿನ ಯುವ ಜನಾಂಗಕ್ಕೆ. ನಮ್ಮನ್ನು ನಾವು ತೊಡಸ್ಕೊಂಡಿದ್ದೇವೆ, ನಮ್ಮದೇ ಆದಂಥ ಇಕ್ವಿಪ್ಮೆಂಟ್ಸನ್ನು ನಾವು ಮಾಡ್ಕೊಳ್ತೇವೆ, ನಮ್ಮದೇ ಆದ ಆ್ಯಂಟನವನ್ನು ಹಾಕ್ಕೊಳ್ತೇವೆ. ನಮ್ಮದೇ ಆದಂಥ ಒಂದು ಗ್ರೂಪ್ ಇದೀಗ ಮಂಗಳೂರಿನಲ್ಲಿ ಸುಮಾರು ಒಂದು 25 ಜನ ಆ್ಯಕ್ಟಿವ್ ಮೆಂಬರ್ಸ್ ಇದ್ದೇವೆ ನಾವು. ನಮಗೆ ಒಂದು ಲೈಕ್ ಮೈಂಡೆಡ್, ಸಮಾನ ಮನಸ್ಕರು ನಾವೆಲ್ಲ. ನಮಗೆ ನಮ್ಮದೇ ಆದ ಕೆಲವು ವಿಷಯಗಳಿರ್ತದೆ ಮಾತಾಡ್ಕೊಳ್ಳಿಕ್ಕೆ, ನಮ್ಮದೇ ಆದಂಥ ಒಂದಷ್ಟು ಮಾಡಲಿಕ್ಕೆ ಆ್ಯಂಟನಗಳಾಗಿರ್ಬೋದು, ಆ್ಯಂಟನದ ಬಗ್ಗೆ ಆಸಕ್ತಿ ಇರುವವರು 4-5 ಜನ ಇದ್ದೇವೆ. ಹೀಗೆ ಬೇರೆ ಬೇರೆ ಥರದ, ಬರೀ ರೇಡಿಯೋಗೆ ಸಂಬಂಧಪಟ್ಟದ್ದು ಅಂತಲ್ಲ, ನಿಮಗೆ ಹಾಬಿ ಯಾವುದು ಕೂಡ. ನಾಳೆ ಕಂಬಳದ ಬಗ್ಗೆ ಮಾತಾಡಬೇಕಾದ್ರೆ, ಈಗ ನಾಳೆ ನೀವು ಹ್ಯಾಮ್ ಆದರೆ ನಿಮಗೆ ಕಂಬಳದ ಬಗ್ಗೆ ಆಸಕ್ತಿ ಇದೆ, ನಾನು ನೀವು ಕಂಬಳದ ಬಗ್ಗೆ ಮಾತಾಡ್ಬೋದು, ಏನು ತೊಂದರೆ ಇಲ್ಲ. ಬೈಕ್ ರೈಡಿಂಗ್, ಮೌಂಟೇನಿಯರಿಂಗ್ ಇರ್ಬೋದು, ಅಥವಾ ಆಕಾಶದ ನಕ್ಷತ್ರಗಳ ಬಗ್ಗೆ ಮಾತಾಡ್ಬೋದು, ಯಾವುದೇ ಸಬ್ಜೆಕ್ಟಲ್ಲಿ ಕಮರ್ಷಿಯಲ್ ಇದು ಮತ್ತು ಪೊಲಿಟಿಕ್ಸ್ ಇದನ್ನು ಧರ್ಮ ಮತ್ತು ಈ ಥರ ಯಾರಿಗೂ ಒಂದು ಹರ್ಟ್ ಆಗದ ರೀತಿಯಲ್ಲಿ ಯಾವ ಸಬ್ಜೆಕ್ಟ್ ಬೇಕಾದರೂ ಮಾತಾಡ್ಬೋದಂತ ನಮಗೆ ಇದಿದೆ. ಹಾಗೆ ನನಗೆ, ನಾನು ಆಗಲೇ ಹೇಳಿದಾಗೆ, ಬಾಲ್ಯದಿಂದಲೇ ನನಗೆ ಈ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಅಂತ ಹೇಳೋದ್ರ ಬಗ್ಗೆ ಭಾಳ ಆಸಕ್ತಿ. ಹಾಗೆ ನಾನು ಕಾಲೇಜಲ್ಲಿ ಇರುವಾಗಲೇ ಹ್ಯಾಮ್ ರೇಡಿಯೋದ ಬಗ್ಗೆ ಕೇಳಿದ್ದೆ, ಬಟ್ ಆವಾಗ ಅದರ ಬಗ್ಗೆ ಹೆಚ್ಚು ಅವಕಾಶ ನನಗೆ ಸಿಗಲಿಲ್ಲ. ಆನಂತರ ನಾನು ಬ್ಯಾಂಗ್ಳೂರಿನಲ್ಲಿ ಇದ್ದಾಗ ಅಲ್ಲಿ ಹ್ಯಾಮ್ ರೇಡಿಯೋ ತುಂಬ ಜನ ಆವಾಗ ಮೆಂಬರ್ಸ್ ಇದ್ದರು, ಅವ್ರ ಮೂಲಕ ಪರಿಚಯ ಆಯಿತು. ಆಮೇಲೆ ಎಕ್ಸಾಮ್ ಕೊಟ್ಟೆ, ಲೈಸೆನ್ಸ್ ಬಂತು. ಆಮೇಲೆ ಮಂಗಳೂರಿಗೆ ಬಂದ ಮೇಲೆ ಅಂತೂ ಫುಲ್ ಫ್ಲೆಜ್ಡ್, ನನ್ನ ಹತ್ರ ವೈರ್ಲೆಸ್ ಸ್ಟೇಷನ್ ಇದೆ ಮನೆಯಲ್ಲಿ, ದೊಡ್ಡ ಆ್ಯಂಟನಾ ಟವರ್ ಎಲ್ಲ ಹಾಕ್ಕೊಂಡಿದ್ದೇನೆ. ವರ್ಲ್ಡ್ ವೈಡ್ ನಮ್ಮದೇ ಗ್ರೂಪ್ನಲ್ಲಿ ನಾವು ಮಾತಾಡಲಿಕ್ಕೆ ಆಗ್ತದೆ.
3: ಈ ಹ್ಯಾಮ್ ರೇಡಿಯೋ ಅನ್ನುವಂಥದ್ದು ಈಗ ಇದರಲ್ಲಿ ಯಾವ ರೀತಿಯ ಮಾಡ್ಯುಲೇಷನ್ ಅನ್ನು ಬಳಸ್ತಾರೆ ಮತ್ತು ಯಾವ ಅಲೆಗಳನ್ನು ಬಳಸ್ತಾರೆ ಇದರಲ್ಲಿ?
0: ನಮಗೆ ನಮ್ಮದೇ ಆದಂಥ ಫ್ರೀಕ್ವೆನ್ಸಿ, ಸೆಟ್ ಆಫ್ ಫ್ರೀಕ್ವೆನ್ಸೀಸ್ ಇದೆ, ಬ್ಯಾಂಡ್ಸ್ ಅಂತ ಹೇಳ್ತೇವೆ. ಹೆಚ್ಚಾಗಿ ಶಾರ್ಟ್ ವೇವ್, ಶಾರ್ಟ್ ವೇವ್ ಅಂತ ಹೇಳಿದರೆ ನಿಮಗೆ ಸಾಧಾರಣ 1.8 MHz ಹಿಡಿದು 30 MHz, 50 MHz, ಅದು ಎಚ್ ಎಫ್. ಅಟ್ ತರ್ಟಿ ಮೆಗಾಹರ್ಟ್ಸ್ ನಿಮಗೆ ಎಚ್ ಎಫ್ ಅಲ್ಲಿ ಬರ್ತದೆ, ಅದು ಸ್ಕೈ ವೇವ್ಸ್. ಇಲ್ಲಿಂದ ನೀವು ಒಂದು ಆ್ಯಂಟನದ ಮೂಲಕ ನೀವು ಟ್ರಾನ್ಸ್ಮಿಟ್ ಮಾಡಿದರೆ ಅದು ಆಕಾಶದ ಅಯನೋಸ್ಫಿಯರಿಗೆ ಹೋಗಿ ಅಲ್ಲಿಂದ ರಿಫ್ಲೆಕ್ಟ್ ಆಗಿ ಕೆಳಗೆ ಬರ್ತದೆ. ಇದು ಸ್ಕೈ ವೇವ್ಸ್ ಅಂದರೆ ನಿಮಗೆ ಶಾರ್ಟ್ ವೇವ್ ಎಲ್ಲ ಇದರಲ್ಲಿ. ಮೊದಲೆಲ್ಲ ನೀವು ಕೇಳಿರ್ಬೋದು ತುಂಬ ಶಾರ್ಟ್ ವೇವ್ ರೇಡಿಯೋಸ್, ಈಗಿನ ಜನಾಂಗದವರಿಗೆ ಈಗಿನ ಹುಡುಗರಿಗೆ ಗೊತ್ತಿರಲಿಕ್ಕಿಲ್ಲ. ಶಾರ್ಟ್ ವೇವ್ ಅಂತ ಶ್ರೀಲಂಕಾ, ವಿವಿದ್ ಭಾರತಿ ಇಂಥದ್ದೆಲ್ಲ, ಬಿ ಬಿ ಸಿ, ಆಸ್ಟ್ರೇಲಿಯಾ ಈ ಥರದ್ದೆಲ್ಲ ಬರ್ತಾ ಇದ್ದದ್ದು ನಿಮ್ಗೆ ಗೊತ್ತಿರ್ಬೋದು. ಒಂದು ಶಾರ್ಟ್ ವೇವ್ ರೇಡಿಯೋನ ಟ್ಯೂನ್ ಮಾಡಿದಾಗ ಬೇರೆ ಬೇರೆ ಸ್ಟೇಷನ್ಸ್ ಬರ್ತಿತ್ತು, ಅದೆಲ್ಲ ಆ್ಯಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಅಂತೇಳಿ AM ಮೋಡಲ್ಲಿ ಬರುವಂಥದ್ದು. ಅದು AM ಮೋಡ್ ಯಾಕೆ ಅಂತ ಹೇಳಿದರೆ

0: ಅದರ ಬ್ಯಾಂಡ್ ವಿಡ್ತ್ ಸ್ವಲ್ಪ ಜಾಸ್ತಿ ಇರ್ತದೆ, ಯಾಕೆಂದರೆ ಸ್ಪಷ್ಟತೆ ಇರಬೇಕು. ಒಂದು ಮ್ಯೂಸಿಕ್ ಹಾಕಿದರೆ, ಒಂದು ಸಂಗೀತ ನೀವು ಬ್ರಾಡ್ಕಾಸ್ಟ್ ಮಾಡಿದರೆ ಅದರಲ್ಲಿ ಒಂದಿಷ್ಟು ಅದರ ಒಂದು ಸ್ಪಷ್ಟತೆ ಬೇಕು ಅಂತ ಹೇಳೋ ದೃಷ್ಟಿಯಿಂದ ಅದಕ್ಕೆ ಒಂದಿಷ್ಟು ಕಿಲೋ ಹರ್ಟ್ಸ್ ಬ್ಯಾಂಡ್ ವಿಡ್ತನ್ನು ಕೊಡ್ತಾಯಿದ್ರು. ಬಟ್ ಅಮೆಚೂರ್ ರೇಡಿಯೋದಲ್ಲಿ ನಮಗೆ ಇರುವಂಥ ಸ್ಪೇಸ್ ಕಮ್ಮಿ, ಭಾಳ ಲಿಬ್ರಲ್ಲಾಗಿ ಸರ್ಕಾರಗಳು ಕೊಡೋದಿಲ್ಲ, ಸ್ವಲ್ಪ ಸೀಮಿತವಾದಂಥ ನಮಗೆ ಸ್ಪೇಸ್ ಇರ್ತದೆ ಬೇರೆ ಬೇರೆ ಬ್ಯಾಂಡ್ಗಳಲ್ಲಿ. ಹಾಗೆ ನಮಗೆ ಅಷ್ಟು ದೊಡ್ಡ ಬ್ಯಾಂಡ್ ವಿಡ್ತನ್ನು ಯೂಸ್ ಮಾಡಿಕೊಂಡು ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸಿಂಗಲ್ ಸೈಡ್ ಬ್ಯಾಂಡ್ ಅಂಥೇಳಿ ಕಮ್ಯುನಿಕೇಷನ್ಗೋಸ್ಕರ ಇರುವಂಥದ್ದು ಸಿಂಗಲ್ ಸೈಡ್ ಬ್ಯಾಂಡ್ ಅಂತ. ಯಾಕೆ ಕಮ್ಯುನಿಕೇಷನ್ ನಮಗೆ ಬರೀ ಮಾತಾಡೋದಿರ್ಬೋದು ಅಥವಾ ಕೆಲವು ಡಿಜಿಟಲ್ ಸಿಗ್ನಲ್ಸ್ ಕಳಿಸೋದಿರ್ಬೋದು ಅಥವಾ ಕಾಂಟಿನ್ಯೂಸ್ ವೇವ್ಸ್ ಅಂತ ಮೋರ್ಸ್ ಕೋಡ್ ಇರ್ಬೋದು, ಇದನ್ನು ಕಳಿಸ್ಲಿಕ್ಕೆ ನಿಮಗೆ ಅಲ್ಲಿ ಒಂದು ಭಾಳ ಒಂದು ನಿಮಗೆ ಹೈ ಫಿಡೆಲಿಟಿ ಅಗತ್ಯ ಇರೋದಿಲ್ಲ. ಸೊ ಹಾಗಾಗಿ ಸಿಂಗಲ್ ಸೈಡ್ ಬ್ಯಾಂಡ್ ಅಂತ ಕಮ್ಯುನಿಕೇಷನ್ಗೆ ಇರುವಂಥದ್ದು, ಅದು ತುಂಬ ಕಡಿಮೆ 2.6 ಕಿಲೋ ಹರ್ಟ್ಸ್ ಇದರಲ್ಲಿ ಅದು ಸಿಗ್ನಲ್ಗಳು ಅಷ್ಟು ಬ್ಯಾಂಡ್ ವಿಡ್ತ್ನಲ್ಲಿ ಹೋಗ್ತದೆ. ಈಗ ನಿಮಗೆ AM ಅಂತ ಹೇಳಿದರೆ ಸಾಮಾನ್ಯ ಒಂದು 20-25 ಕಿಲೋ ಹರ್ಟ್ಸ್ ಬೇಕಾಗ್ತದೆ AM ಟ್ರಾನ್ಸ್ಮಿಷನ್ಗೆ. ಮತ್ತಿನ ಇದು ಏನಂತಾರೆ FM ನ ಅದು ಇನ್ನೂ ಕೂಡ ಒಂದು ಸ್ವಲ್ಪ ಅದು ಲಕ್ಸುರಿ, ಸ್ವಲ್ಪ ಅದರ ಬ್ಯಾಂಡ್ ವಿಡ್ತ್ ಇನ್ನೂ ಜಾಸ್ತಿ, ಅದರಲ್ಲಿ ಸ್ಪಷ್ಟತೆ ಇನ್ನೂ ಜಾಸ್ತಿ ಇರ್ತದೆ. ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಅಂತ ಈಗ ನಿಮ್ಮದೇ ಆಕಾಶವಾಣಿಯ ಟ್ರಾನ್ಸ್ಮಿಷನ್ಸ್ ಎಲ್ಲ ಹೆಚ್ಚು ಪಾಪ್ಯುಲರ್ ಇರುವಂಥದ್ದು FM ಬ್ಯಾಂಡ್ಗಳಲ್ಲಿ. ನಮಗೆ ಕೂಡ FM ಇದೆ. VHF ನಲ್ಲಿ ಹೈ ಫ್ರೀಕ್ವೆನ್ಸಿ ಅಂತ 30 MHz ವರೆಗೆ ನಾನು ಹೇಳಿದ್ನಲ್ಲ, ಆ ನಂತರದ ಹೈಯರ್ ಇದರಲ್ಲಿ ಅದು VHF ಅಂತ ಕರಿತೇವೆ. ನಂತರ UHF ಅಂತಿದೆ, ಮತ್ತು SHF ಸ್ಯಾಟಲೈಟ್ ಕಮ್ಯುನಿಕೇಷನ್ ಕೂಡ ನಮ್ಮಲ್ಲಿ ಇದೆ. ಸೊ VHF ನಲ್ಲಿ FM ಮಾಡ್ಯುಲೇಷನ್ ಇದೆ, UHF ಮತ್ತು VHF ನಲ್ಲಿ FM ಇದೆ. ಅಲ್ಲಿ SSB ಯೂಸ್ ಮಾಡೋದು ಕಮ್ಮಿ, ಯಾಕಂದರೆ ಅಲ್ಲಿ ಒಂದು ಸ್ವಲ್ಪ ಬ್ಯಾಂಡ್ ನಮಗೆ ಹೆಚ್ಚು ವೈಡ್ ಆಗಿ ಇದೆ, ಹಾಗಾಗಿ FM ನಮಗೆ ಪರ್ಮಿಟ್ ಮಾಡ್ತಾ ಇದ್ದಾರೆ. HF ಅದು ಗ್ಲೋಬಲ್, ಅದಕ್ಕೆ ಲಿಮಿಟ್ ಇಲ್ಲ. ಇಲ್ಲಿಂದ ಪ್ರಾಪಗೇಷನ್ ಕಂಡೀಷನ್ ಅಂತ ಹೇಳ್ತೇವೆ, ಅದರ ಆಧಾರದ ಮೇಲೆ ನಮಗೆ ಗ್ಲೋಬಿನ ಇನ್ನೊಂದು ಬದಿ, ಈಗ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಅದು ನಮ್ಮ ಭೂಗೋಳವನ್ನು ತಗೊಂಡ್ರೆ ಅದು ನಮ್ಮ ಸರಿ ಒಪೋಸಿಟ್ ಇದರಲ್ಲಿದೆ. ಅದು ಈ ಥರ ಅಯನೋಸ್ಫಿಯರಿಗೆ ಶಾರ್ಟ್ ವೇವ್ ಸಿಗ್ನಲ್ಸ್ ಹೋಗಿ ಅಲ್ಲಿಂದ ಬೌನ್ಸ್ ಆಗಿ 3-4 ಸಲ ಬೌನ್ಸ್ ಆಗಿ ಅದು ಅಮೇರಿಕಕ್ಕೆ ಕೂಡ ಹೋಗ್ತದೆ. ಅದು HF ಸಿಗ್ನಲ್ಸ್. ಮತ್ತು VHF ಅಂತ ಹೇಳಿದರೆ ಲೈನ್ ಆಫ್ ಸೈಟ್, ಒಂದು 50-60 ಕಿಲೋಮೀಟ್ರ್ ನಿಮ್ಮ ಆ್ಯಂಟನದ ಹೈಟ್ನ ಮೇಲೆ ಹೋಗ್ತದೆ, ಅದು ಅಷ್ಟಕ್ಕೆ ರಿಸ್ಟ್ರಿಕ್ಟೆಡ್. ಮತ್ತು ಸ್ಯಾಟಲೈಟ್ ಕೂಡ ಈಗ ಒಂದು 10 ವರ್ಷದಿಂದ ನಮಗೆ ಸ್ಯಾಟಲೈಟ್ ಚಾನಲ್ ಕೂಡ ಇದೆ. ನಮ್ಮದೇ ಆದಂಥ ಅಮೆಚೂರ್ ರೇಡಿಯೋ ಪರ್ಪಸ್ಗೆ ಅಂತ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್ ಕೂಡ ಇದೆ. ನನ್ನ ಹತ್ರ ಕೂಡ ಸ್ಯಾಟಲೈಟ್ ಕಮ್ಯುನಿಕೇಷನ್ ವ್ಯವಸ್ಥೆ ಇಟ್ಕೊಂಡಿದ್ದೇನೆ.
1: ಈಗ ಆವಾಗಲೇ ಹೇಳಿದ್ರಿ, ಈ ನೈಸರ್ಗಿಕ ಪ್ರಕೋಪಗಳ ಸಂದರ್ಭದಲ್ಲಿ ಇದು ಬಹಳ ಉಪಯೋಗಕ್ಕೆ ಬೀಳುತ್ತೆ ಅಂತ ಹೇಳಿ, ಯಾವ ರೀತಿಯಾಗಿ ಉಪಯೋಗಕ್ಕೆ ಬೀಳುತ್ತೆ? ಮತ್ತು ಈ ಹ್ಯಾಮ್ ರೇಡಿಯೋ ಇರುವವರಿಗೆ ಏನಾದರೂ ಅಲ್ಲಿ ಸರ್ಕಾರ ಅವರನ್ನು ಬಳಸ್ಕೋಬಹುದು ಅನ್ನೋಂಥ ಏನಾದರೂ ನಿರ್ದೇಶನಗಳಿರ್ತಾವ?
0: ಖಂಡಿತ ಇದೆ. ಪ್ರಾಕೃತಿಕ ವಿಕೋಪಗಳು ಬಂದಾಗ ನಮ್ಮ ಹತ್ರಲ್ಲೇ ಹೆಚ್ಚಾಗಿ ಒಂದು ಪೋರ್ಟೇಬಲ್ ಕಿಟ್ ಅಂತ ಇರ್ತದೆ, ಅದರಲ್ಲಿ ಆ್ಯಂಟನಾಗಳು, ಒಂದಷ್ಟು ಕೇಬಲ್ಗಳು, ಬ್ಯಾಟ್ರಿ ವೈರ್ಗಳು ಇಂಥದ್ದೆಲ್ಲ ನಾವು ರೆಡಿ ಇಟ್ಕೊಂಡಿರ್ತೇವೆ. ಯಾವುದೇ ಥರದಲ್ಲಿ ಆ ಥರ ಬೇಕಾದಾಗ ಮನೆ ಜಿಲ್ಲಾಧಿಕಾರಿಯವರಿಗೆ ನಮ್ಮನ್ನು ಕರೆಯುವಂಥ ಒಂದು ಅಧಿಕಾರ ಇದೆ ಅವರಿಗೆ. ಅಲ್ಲ, ಈಗ ಮತ್ತೆ ವಿಪತ್ತು ನಿರ್ವಹಣಾ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅನ್ನೊಂದು ಸೆಲ್ಲೇ ಇದೆ ಈಗಿನ ವರ್ಷಗಳಲ್ಲಿ. ಮೊದಲು ಅದು ಇರಲಿಲ್ಲ, ಆದರೆ ಅವ್ರ ಹತ್ರಲ್ಲ ನಮ್ಮ ವಿವರಗಳಿರ್ತದೆ. ಮಂಗಳೂರಿನಲ್ಲಿ ಅಮೆಚೂರ್ ರೇಡಿಯೋ ಲೈಸೆನ್ಸ್ ಹೋಲ್ಡರ್ಸ್ ಯಾರ್ಯಾರಿದ್ದಾರೆ ಅಂತ ಅವ್ರನ್ನ ಕೂಡಲೇ ನಮ್ಮನ್ನು ಬಳಸ್ಕೊಳ್ಳುವಂಥ ಅವಕಾಶ ಇದೆ ಅವರಿಗೆ. ಈಗ ನೋಡಿ, ಏನಾದರೂ ಪ್ರಾಕೃತಿಕ ವಿಕೋಪ ಆದಾಗ ಫಸ್ಟಿಗೆ ನಮ್ಮ ಕರೆಂಟ್ ಹೋಗಿರ್ತದೆ, ಲೈನ್ಗಳೆಲ್ಲ ಬಿದ್ದಿರ್ತದೆ, ಕರೆಂಟ್ಗಳು ಹೋಗಿರ್ತದೆ. ಟೆಲಿಫೋನ್ ಮೊದಲಿದ್ದ ಟೈಮ್ಗಳಲ್ಲಿ ಟೆಲಿಫೋನ್ ಲೈನ್ಗಳೆಲ್ಲ ಬಿದ್ದಿರ್ತದೆ, ಯಾವುದೇ ರೀತಿಯ ಕಮ್ಯುನಿಕೇಷನ್ ಆಗೋದಿಲ್ಲ, ಕಮ್ಯುನಿಕೇಷನ್ಗೆ ಯಾವ ಎಲ್ಲೂ ಕೂಡ ಫೇಲ್ ಆಗಿರ್ತದೆ. ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ಬೋದು ಅಂತೇಳಿದರೆ, ನಮ್ಮ ಹತ್ರ ಕಿಟ್ ಇರ್ತದೆ, ನಾವು ಆಯಕಟ್ಟಿನ ಜಾಗಗಳಲ್ಲಿ ಹೋಗಿ ಬೇಕಾದರೆ ಒಂದು DC ಆಫೀಸ್ನಲ್ಲಿ ಒಂದು ಕ್ವಿಕ್ಕಾಗಿ ಒಂದು 1/2 ಗಂಟೆ 1 ಗಂಟೆಯೊಳಗೆ ನಾವೊಂದು ನಮ್ಮ ಸ್ಟೇಷನ್, ನಾವು ಸ್ಟೇಷನ್ ಅಂತ ಕರಿತೇವೆ, ನಮ್ಮ ಒಂದು ಅಮೆಚೂರ್ ಸ್ಟೇಷನನ್ನು ಅಲ್ಲಿ ಎಸ್ಟಾಬ್ಲಿಷ್ ಮಾಡಿ ಸುತ್ತಮುತ್ತಲಿನ ಒಂದು 50-60-70 ಕಿಲೋಮೀಟರ್ ಸುತ್ತಮುತ್ತ ನನ್ನ ಹಾಗೆ ಇರುವವರು ಒಂದಷ್ಟು ಜನ ಹೋಗಿ ಅಲ್ಲೆಲ್ಲೆಲ್ಲಿ ಇದು ಹಾಕಿ ಆ್ಯಂಬ್ಯುಲೆನ್ಸ್ಗಳಲ್ಲಿ ಕೂಡ ನಮ್ಮ ರೇಡಿಯೋ ಸೆಟ್ಗಳನ್ನು ಅಳವಡಿಸ್ಕೊಂಡು ಗೋಲ್ಡನ್ ಟೈಮ್ ಅಂತ ಹೇಳ್ತಾರೆ, ಫಸ್ಟ್ ಒಂದು 10 hours, 12 hours, 15 hours, ಆ ಸಂದರ್ಭಗಳಲ್ಲಿ ನಾವು ನಮ್ಮ ಕಮ್ಯುನಿಕೇಷನನ್ನು DC ಅವರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನಾವು ಕಮ್ಯುನಿಕೇಟ್ ಮಾಡಿ ನಿರ್ವಹಿಸ್ಲಿಕ್ಕೆ ಸಾಧ್ಯ ಆಗ್ತದೆ.
1: ಸರಿ, ಈಗ ತಾವು ಹ್ಯಾಮ್ ರೇಡಿಯೋ ಬಗ್ಗೆ ಆಸಕ್ತಿ ಹೊಂದಿದ್ದೀರಾ, ಹಾಗೇನೆ ಹವ್ಯಾಸಿ ಛಾಯಾಚಿತ್ರ ಗ್ರಾಹಕರು, ಹಾಗೇನೆ ಕೃಷಿಕರು ಕೂಡ, ಜೊತೆಗೆ ಉದ್ಯಮಿಯೂ ಕೂಡ, ಇಷ್ಟೆಲ್ಲವನ್ನ ನಿಭಾಯಿಸ್ತಿದ್ದೀರ ಹೇಗೆ, ಅಂದ್ರೆ ಸಮಯ ಹೇಗೆ ನಿರ್ವಹಣೆ ಮಾಡ್ತಾ ಇದ್ದೀರಾ ತಾವು?
0: ಒಳ್ಳೆ ಪ್ರಶ್ನೆ. ಕೃಷಿ ಹೇಗೆ ಅಂತ ಹೇಳಿದ್ರೆ, ನಾನು ಮೂಲಭೂತವಾಗಿ ಪ್ರಾಮಾಣಿಕವಾಗಿ ಹೇಳಬೇಕಾದ್ರೆ, ನಾನು ಬಹಳ ಹುಟ್ಟಿನಿಂದ ಕೃಷಿ ಕ್ಷೇತ್ರದಲ್ಲಿ ಬಹಳ ಒಂದು ಆಸಕ್ತಿ ಇದ್ದವನಲ್ಲ. ನಾನು ತಂದೆಯವರು ತೀರ್ಕೊಂಡಾದ ಮೇಲೆ ಕೃಷಿ, ಅವರು ದೊಡ್ಡ ಆಸ್ತಿವಂತರು, ಅವರು ನಮಗೆ ಮಕ್ಕಳಿಗೆ ಅದು ಬಂದಾಗ ಒಂಥರದ ಅನಿವಾರ್ಯ. ತಂದೆಯವರು ಹಿರಿಯರು ಮಾಡಿದ್ದ

0: ನಾನು ಅದನ್ನು ನೆಗ್ಲೆಕ್ಟ್ ಮಾಡಿ ಇಲ್ಲಿ ಬೈಕಂಪಾಡಿಯಲ್ಲಿ ನಾನು ಇಂಡಸ್ಟ್ರಿ ಮಾಡ್ತೇನೆ ಅಂತ ಹೊರಟ್ರೆ ಅದು ಮುಟ್ಟಾಳತನ ಆಗ್ತದೆ ಅಂತ ಅನಿಸಿತ್ತು ನನಗೆ. ಹಾಗಾಗಿ ಅದು ಅದರಲ್ಲಿ ಲಾಭ ನಷ್ಟ ಮತ್ತು ಹಿರಿಯರು ಮಾಡಿದ್ದನ್ನು ನಾನು ಚೆನ್ನಾಗಿ ನೋಡ್ಕೊಳ್ಬೇಕು, ಅದಕ್ಕೆ ಯಾವುದೇ ರೀತಿಯಲ್ಲಿ ಚ್ಯುತಿ ಬರಬಾರ್ದು ಅಂತ ಹೇಳೋ ರೀತಿಯಲ್ಲಿ ಮಾಡಬೇಕು ಅಂತ ಹೇಳ್ಕೊಂಡು ಮಾಡುವಂಥ ಒಂದು ಕರ್ತವ್ಯ ಒಂದು ಪ್ರಜ್ಞೆ ಇತ್ತು. ಆ ದೃಷ್ಟಿಯಲ್ಲಿ ನಾನು ಫಸ್ಟಿಗೆ ನಾನು ಅದನ್ನು ಮಾಡಲಿಕ್ಕೆ ಹೊರಟೆ. ಆವಾಗ ಕೃಷಿ ಬಗ್ಗೆ ಹೆಚ್ಚು ಕೃಷಿ ಮನೆತನ ಆದರೂ ಕೂಡ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅಂತ ನನಗೆ ಇರಲಿಲ್ಲ. ಕಲ್ತ್ಕೊಂಡೆ ನಾನು. ಒಂದು 18 ಎಕರೆ ಅಡಿಕೆ ತೋಟ ನಮಗೆ, ಒಂದು 40-45 ಎಕರೆ ಆಗುವಷ್ಟು ಭೂಪ್ರದೇಶ, ಸೈಡ್ನಲ್ಲಿ ಕುಮಾರಧಾರ ನದಿ ನೀರು, ಯಥೇಚ್ಛವಾದ ನೀರು, 365 ದಿವಸ ಕೂಡ ಅಲ್ಲಿ ನೀರಿದೆ. ಒಂದು ಬದಿಯಲ್ಲಿ ನೀರು, ಇನ್ನೊಂದು 3 ಬದಿಯಲ್ಲಿ ಕೂಡ ಕಾಡು. ಪ್ರಕೃತಿ ಒಂದು ರಮಣೀಯವಾದಂಥ ಒಂದು ಜಾಗ. ಅಲ್ಲಿ ನನ್ನ ಕೃಷಿ ಕಡಬ ಅಂಥೇಳಿ ಅದನ್ನು ನಾನು ಅಲ್ಲಿ ನನಗೆ ಆಗ್ತದೋ ಇಲ್ವೋ, ನನಗೆ ಅದರಲ್ಲಿ ಆಸಕ್ತಿ ಉಂಟ ಇಲ್ಲೋ ಪ್ರಶ್ನೆ ಇರಲಿಲ್ಲ. ತಂದೆಯವರ ನಂತರಕ್ಕೆ ಅದನ್ನು ಮಾಡಲೇಬೇಕಾದಂಥ ಒಂದು ಅನಿವಾರ್ಯತೆ, ಹಾಗಾಗಿ ನಾನು ಅದು ಮಾಡಿದೆ. ನಾನು ಕಲ್ತ್ಕೊಂಡೆ, ಮತ್ತು ನನ್ನ ದೊಡ್ಡಪ್ಪನ ಮಕ್ಕಳು, ಅಣ್ಣಂದರು ಎಲ್ಲರೂ ಕೂಡ ಕೃಷಿಯಲ್ಲಿರುವ ಕಾರಣ ನನಗೆ ಇನ್ಫಾರ್ಮೇಷನ್ ತೆಕ್ಕೊಳ್ಳುವಂಥದ್ದು ಯಾವುದೇ ಕಷ್ಟ ಆಗಲಿಲ್ಲ. ಅದನ್ನು ಕೂಡ ಒಂದು ಇಂಡಸ್ಟ್ರಿ ರೀತಿಯಲ್ಲಿ ನಾನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ತುಂಬ ಮೆಥಾಡಿಕಲ್ ಆಗಿ ಪ್ರೊಫೆಷನಲ್ ಆಗಿ ಮಾಡಿದೆ. ಅಕೌಂಟ್ಸನ್ನೆಲ್ಲ ಟ್ಯಾಲಿಯಲ್ಲಿ ಹಾಕ್ಕೊಂಡೆ. ಈಗ ಕೂಡ ಕಳೆದ 25 ವರ್ಷದ ಡೇಟಾ ನನಗೆಲ್ಲ ಟ್ಯಾಲಿಯಲ್ಲಿ ಈಗ ಕೂಡ ಇದೆ. ಎಲ್ಲ ಎಕ್ಸೆಲ್ ಶೀಟನ್ನು ಯೂಸ್ ಮಾಡಿಕೊಂಡೆ ಪ್ರತಿಯೊಂದನ್ನು ಡೇಟಾವನ್ನು ನಾನು ಇದು ಮಾಡಿದೆ. ವಾರಕ್ಕೊಮ್ಮೆ ಹೋಗುವಂಥದ್ದಿತ್ತು. ಬಹುಶಃ ನೀವು ಕೇಳಿದ ಪ್ರಶ್ನೆಗೆ ಯಾವುದೇ ಕ್ಷೇತ್ರದಲ್ಲಿ ಅದು ಹೇಗೆ ಮಾಡ್ತೀರಿ ಅಂತ ಹೇಳಿದರೆ ಅದು ಉತ್ತರ ಸಿಂಪಲ್. ನೀವು ಮಾಡೋದನ್ನು ಪರ್ಫೆಕ್ಟಾಗಿ ಮಾಡಿ ಅಷ್ಟೇ. ಯಾವುದೇ ಇದು ಮಾಡುವಾಗ ಅದನ್ನು ಅರ್ಧಂಬರ್ಧ ಮಾಡಬೇಡಿ. ಆವಾಗ ಅದು ಖಂಡಿತ ನಿಮಗೆ ಅದು ಒಲಿತದೆ, ನಿಮಗೆ ಅದು ಮಾಡಲಿಕ್ಕೆ ಆಗ್ತದೆ. ಈಗ ಇಲ್ಲಿಂದ ನಾನು 75 ಕಿಲೋಮೀಟರ್ ದೂರ ಹೋಗಿ ಅಲ್ಲಿ ಕಡಬದಲ್ಲಿ ತೋಟದ ಒಳಗೆ ಹೋಗಿದ ಕೂಡಲೇ ಇದನ್ನೆಲ್ಲ ಮರಿತೇನೆ ನಾನು. ಆ 2 ದಿವಸ ಅಲ್ಲಿ ಪೂರ್ತಿ ನಾನು ತೊಡಗಿಸ್ಕೊಳ್ತೇನೆ. ಹಾಗಾಗಿ ಅದಾಗ್ತದೆ. ಇಲ್ಲದಿದ್ದರೆ ಏನಾಗ್ತದೆ, ಅದು ಅರ್ಧ ಇದು ಅರ್ಧ ಆಗ್ತದೆ. ಇಂಡಸ್ಟ್ರಿಗೆ ಬಂದಾಗ ಇಂಡಸ್ಟ್ರಿಯಲ್ಲಿ ಅದು ಕೂಡ ಒಂದು ನನ್ನ ಒಂದು ಭಾಗ್ಯ ಅಂತ ಹೇಳಬೇಕು. ಸರಿ, ಅದು ಜನ ಎಲ್ಲ ಸಿಕ್ಕಿದ್ರು ನನಗೆ, ಅದನ್ನು ನನ್ನ ಅಬ್ಸೆನ್ಸಲ್ಲಿ ಅದನ್ನು ನೋಡ್ಕೊಳ್ಳುವಂಥ ಒಂದು ವ್ಯವಸ್ಥೆ ನನಗೆ ಮಾಡಲಿಕ್ಕಾಯಿತು. ಹೀಗೆಲ್ಲಾಗಿ ಇವತ್ತಿಗೆ ಕೂಡ ಕೃಷಿ ಒಳ್ಳೆಯ ರೀತಿ ನಡೀತದೆ. ಮತ್ತು ಅದನ್ನು ಕೂಡ ನಾನು ಎಕ್ಸ್ಪಾನ್ಷನ್ ಮಾಡಿದೆ. ಅಲ್ಲಿ ಜಾಗ ಇರಲಿಲ್ಲ, ನಮ್ಮ ಮೂಲ ತಂದೆಯವರು ಮಾಡಿದ ಇದಿಲ್ಲ. ಮತ್ತು ಇತ್ತಲಾಗಿ ಅಲಂಕಾರ ಅಂತ ಹೇಳೋ ಜಾಗದಲ್ಲಿ ಒಂದು ರಬ್ಬರ್ ಕೃಷಿಯನ್ನು ಕೂಡ ನಾನು ಮಾಡಿದೆ. ಈಗ ರಬ್ಬರ್ ಕೃಷಿ ಕೂಡ ಉಂಟು.
1: ಸರಿ, ಈಗ ಕಡೆಯದಾಗಿ ಈ ಮಂಗಳೂರು ಆಕಾಶವಾಣಿ ಈಗ 50ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಾ?
0: ಆಕಾಶವಾಣಿ ಅಂತ ಹೇಳುವಂಥದ್ದು ತುಂಬ ಕಂಟೆಂಟ್ ಇರುವಂಥದ್ದು. ನಾನಂತೂ ಕಾರ್ನಲ್ಲಿ ಅಥವಾ ರೇಡಿಯೋ ಕೇಳುವ ಸಂದರ್ಭ ಇರುವಾಗೆಲ್ಲ ನಾನು ಆಕಾಶವಾಣಿಯನ್ನು ನಾನು ಕೇಳೋದು. ತುಂಬ ಅದು ಇನ್ಫಾರ್ಮೇಟಿವ್ ಇರ್ತದೆ, ತುಂಬ ನಿಮಗೆ ಎಜುಕೇಟಿವ್ ಇರ್ತದೆ. ಹಾಗಾಗಿ ನನ್ನ ಒಂದು ಸಣ್ಣ ಮಾತು, ನಾನು ಸಂದೇಶ ಕೊಡುವಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಏನಂತ ಹೇಳಿದರೆ, ಆಕಾಶವಾಣಿ ಅಂತ ಒಂದು ವಿಷಯವನ್ನು, ಒಂದು ವ್ಯವಸ್ಥೆಯನ್ನು ನಾವು ಇನ್ನೂ ಬಲಪಡಿಸಬೇಕು, ಅದು ಇನ್ನೂ ಹೆಚ್ಚು ಜನರಿಗೆ ತಲುಪುವ ಹಾಗೆ ಮಾಡಬೇಕು, ಹೇಳುವಾಗೆ ಆಗಬೇಕು ಅಂತ ಹೇಳೋದು ನನ್ನ ಒಂದು ಬಯಕೆ. ಹೆಚ್ಚು ಹೆಚ್ಚು ಕೇಳುಗರು ಅದರಲ್ಲಿ ಆಸಕ್ತಿ ತೋರಿಸ್ಬೇಕು. ಆಕಾಶವಾಣಿ ತುಂಬ ಚೆನ್ನಾಗಿ ನಿರ್ವಹಿಸ್ತಾ ಇದೆ, ಅದು ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೀಲಿ ಅಂತ ನಾನು ಹಾರೈಸ್ತೇನೆ.
1: ಧನ್ಯವಾದಗಳು ಸರ್, ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು.
0: ನಿಮಗೂ ಅವಕಾಶಕ್ಕಾಗಿ ನಾನು ವಂದಿಸ್ತೇನೆ. ಕೇಳುಗರಿಗೆಲ್ಲ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತೇನೆ. ನಮಸ್ಕಾರ.
2: ಇದುವರೆಗೆ ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ ಸರಣಿ ಕಾರ್ಯಕ್ರಮದಲ್ಲಿ ತಮ್ಮ ಮಾತಿನ ಅಂಗಳದಲ್ಲಿ ವಿಹರಿಸಿದವರು. ಮಣ್ಣಿನ ಮಗನಾಗಿ ಉದ್ಯಮದಲ್ಲಿ ಬೆಳಗಿದವರು. ಹ್ಯಾಮ್ ರೇಡಿಯೋ ತರಂಗಗಳ ಸದ್ದಿನಲ್ಲಿ ಜಗವನ್ನೇ ಬೆಸೆದವರು. ಶ್ರಮದ ಹಾದಿಯಲ್ಲಿ ಯಶೋಗಾಥೆ ಬರೆದವರು. ನಮ್ಮ ಹೆಮ್ಮೆಯ ಉದ್ಯಮ ಲೋಕದ ಸಾಧಕ ಕೂಡೂರು ರಾಮಚಂದ್ರ ಭಟ್. ಆ ನೆನಪುಗಳನ್ನೇ ಮಾಲೆಯನ್ನಾಗಿಸಿ ಮಾತಿನ ಮಂಟಪ ಕಟ್ಟಿದವರು ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್, ಇಲ್ಲಿ ಕನಸಿನ ಮನೆ ನಿಮ್ಮಿಷ್ಟದಂತೆ. ಕ್ವಾಲಿಟಿ ಕೆಲಸ, ಸರಿಯಾದ ಸಮಯಕ್ಕೆ ಡೆಲಿವರಿ ಮತ್ತು ನ್ಯಾಯಯುತ ಬೆಲೆ. ರೆಸಿಡೆನ್ಷಿಯಲ್ ಇರಲಿ ಅಥವಾ ಕಮರ್ಷಿಯಲ್, ನಂಬಿಕೆಯೇ ನಮ್ಮ ಹೆಗ್ಗುರುತು. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ನಿಮ್ಮ ಕನಸು ನಮ್ಮ ಜವಾಬ್ದಾರಿ.
3: ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565.

0: ಕಥಾಮೃತ ಪೌರಾಣಿಕ ಕಥಾಸಾಗರದಿಂದ ಮತ್ತಿಸಿ ತಂದ ನವನೀತ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ.
1: ಇಂದಿನ ಕಥಾಮೃತದ ಕಥೆ ಮಹಾಭಾರತದ ಒಂದು ಉಪಕಥೆ. ಒಂದು ಬಾರಿ ಒಬ್ಬ ವಿದ್ವಾಂಸ ಒಬ್ಬ ಧನವಂತನಾದ ರಾಜನ ಹತ್ರ ಹೋದ. ಊಟಕ್ಕೆ ಸಾಕಾಗುವಷ್ಟು ಹಣ ಬೇಕೆಂದು ಯಾಚಿಸಿದ. ಆದರೆ ಅವನ ಆಶೆ ನಿರಾಶೆಯಾಯಿತು. ಒಂದು ಬಿಡಿಕಾಸನ್ನು ಕೊಡುವುದಿಲ್ಲವೆಂದು ಬಿಟ್ಟ ರಾಜ. ಯಾಕಾದರೂ ಇವನನ್ನು ಕೇಳಿದೆವು ಎಂದು ಪೇಚಾಡುತ್ತಾ ಹೊರಟರು ವಿದ್ವಾಂಸರು. ಥೂ, ಇನ್ನು ಮೇಲೆ ಕೈಯೊಡ್ಡಿ ಯಾರನ್ನೂ ಏನನ್ನೂ ಯಾಚಿಸಬಾರದು, ಯಾವುದರ ಮೇಲೆಯೂ ಆಶೆ ಇಟ್ಟುಕೊಳ್ಳಬಾರದು ಎಂದು ಪ್ರತಿಜ್ಞೆಯನ್ನೇ ಮಾಡಿಬಿಟ್ಟರು. ಆ ವೈರಾಗ್ಯದಿಂದ ತಪಸ್ವಿಯಾದ. ಆ ತಪಸ್ವಿ ಯಾರು ಗೊತ್ತಾ? ಆತನೇ ಋಷಭ ಋಷಿ. ವಿರಕ್ತಿಯಿಂದ ವಿಜ್ಞಾನಿಯಾದ ಆ ಋಷಭನ ಆಶ್ರಮಕ್ಕೆ ಒಂದು ದಿನ ಹೈಹಯ ವಂಶೀಯನಾದ ಸುಮಿತ್ರ ಮಹಾರಾಜ ಬಂದ. ಸುಮಿತ್ರ ಮಹಾರಾಜ ಬೇಟೆಗೆಂದು ಹೊರಟಿದ್ದ. ಅರಣ್ಯದಲ್ಲೆಲ್ಲ ಸುತ್ತಿ ಸುಸ್ತಾಗಿ ಋಷಭನ ಆಶ್ರಮಕ್ಕೆ ಬಂದಿದ್ದ. ಆದರದಿಂದ ಬರಮಾಡಿಕೊಂಡ ಋಷಭ ಮಹಾರಾಜನಿಗೆ ಕೈಕಾಲು ತೊಳೆಯಲು ನೀರು ಕೊಟ್ಟು, ತೊಳೆದು ಬಂದ ಮೇಲೆ ತಿನ್ನಲು ಹಣ್ಣು ಕೊಟ್ಟು, ಕುಡಿಯಲು ನೀರು ಕೊಟ್ಟ. ಮಹಾರಾಜನೇ, ತುಂಬಾ ಸುಸ್ತಾಗಿ ಬಂದಿರುವೆ, ಆಯಾಸವಾಗಿದೆ ನಿನಗೆ, ಸ್ವಲ್ಪ ವಿಶ್ರಮಿಸು, ತರುವಾಯ ಮಾತಾಡೋಣ ಎಂದು ಉಪಚರಿಸಿದ ಋಷಭ. ಅವರ ಆದರ ಆತಿಥ್ಯಕ್ಕೆ ಮಹಾರಾಜನ ಹೃದಯ ಆನಂದದಿಂದ ತುಂಬಿ ಬಂತು. ಸ್ವಲ್ಪ ಸಮಯದ ನಂತರ, ಮಹಾರಾಜನೇ, ಈ ಮಹಾರಣ್ಯದೊಳಗೆ ನೀನೊಬ್ಬನೇ ಹೇಗೆ ಬಂದೆ, ಏಕೆ ಬಂದೆ? ನಿನ್ನ ಮುಖದಲ್ಲಿ ಯೋಚನೆಯ ಕಳೆ ತುಂಬಿದೆ, ಕಾರಣವೇನು ಎಂದು ಋಷಭ ಮಹರ್ಷಿ ವಿಚಾರಿಸಿದ. ಮಹರ್ಷಿಯೇ, ಬೇಟೆಗಾಗಿ ಹೊರಟು ಬಂದೆ. ಒಂದು ಮೃಗವನ್ನ ಬೇಟೆಯಾಡುತ್ತಾ ಆಡುತ್ತಾ ಮಹಾರಣ್ಯದೊಳಗೆ ಪ್ರವೇಶಿಸಿಬಿಟ್ಟೆ. ಮೃಗವನ್ನ ಕಂಡಾಗ ಬಾಣ ಬಿಟ್ಟೆ, ನನ್ನ ಗುರಿ ತಪ್ಪಲಿಲ್ಲ. ಆದರೆ ಆ ಮೃಗವು ನನ್ನ ಬಾಣದೊಂದಿಗೆ ಓಡಿ ಹೋಯಿತು, ಕಾಣದಾಯಿತು. ಹೇಗಾದರೂ ಮಾಡಿ ಅದನ್ನು ಹಿಡಿಯಬೇಕೆಂಬ ಆಶೆಯಿಂದ ಅರಣ್ಯ ಗರ್ಭ ಪ್ರವೇಶಿಸಿದೆ. ಓಡಿ ಓಡಿ ದಣಿದೆ, ಆದರೆ ನಿರಾಶೆ ನನ್ನ ಪಾಲಿಗಾಗಿತ್ತು. ತನ್ನ ಬಾಣ ಸಹಿತ ಒಂದು ಬೇಟೆ ತಪ್ಪಿಸಿಕೊಂಡು ಹೋಯ್ತಂದ್ರೆ ಬೇಟೆಯಾಡುವವನಿಗೆ ತುಂಬಾ ಅವಮಾನ. ಆಶೆ ಆಶೆಯಾಗಿಯೇ ಉಳಿಯಿತು, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂದ ಮಹಾರಾಜ ಸುಮಿತ್ರ. ಮಹಾರಾಜನೇ, ಆಶೆ ವಿಚಿತ್ರವಾದದು. ತೀರಿದರೆ ಸಂತೋಷ, ತೀರದಿದ್ದರೆ ದುಃಖ. ಒಂದು ಬಾರಿ ನಾನು ಭದ್ರಿಕಾಶ್ರಮಕ್ಕೆ ಹೋದೆ. ಭದ್ರಿಕಾಶ್ರಮ ಋಷಿಗಳ ಬೀಡು, ಪವಿತ್ರ ಸ್ಥಳ. ಅಲ್ಲಿ ಒಬ್ಬ ಮಹಾಮುನಿಯನ್ನು ಕಂಡೆ, ಅವನ ಹೆಸರು ಧನು. ಅವರು ಈ ಕಥೆಯನ್ನು ನನಗೆ ಹೇಳಿದರು. ಅವರ ಬಳಿಗೆ ವೀರದ್ಯುಮ್ನ ಎನ್ನುವ ಮಹಾರಾಜ ಬಂದ. ಅವನ ಪಾದಗಳಿಗೆ ನಮಸ್ಕರಿಸಿದ, ಅವರ ಅನುಗ್ರಹ ಬೇಕೆಂದು ಪ್ರಾರ್ಥಿಸಿದ. ಮಹಾರಾಜನೇ, ನಿನ್ನ ಮುಖವೇಕೆ ಬಾಡಿದೆ, ಎಲ್ಲಿಂದ ನೀನು ಬರುತ್ತಿರುವೆ ಎಂದು ವಿಚಾರಿಸಿದರು ಧನು ಮಹರ್ಷಿಗಳು. ಮಹರ್ಷಿಗಳೇ, ಏನೆಂದು ಹೇಳಲಿ, ಬಹಳ ವರ್ಷಗಳ ತರುವಾಯ ನನಗೆ ಗಂಡು ಮಗು ಹುಟ್ಟಿತು, ತುಂಬಾ ಅಕ್ಕರಿಯಿಂದ ಬೆಳೆಸಿದೆ. ಅವನು ಬೆಳೆದು ಹುಡುಗನಾದ. ಎಲ್ಲ ಹುಡುಗರು ಸೇರಿ ಒಂದು ದಿನ ಆಡುತ್ತಾ ಇದ್ದರು. ಆಡುತ್ತಾ ಆಡುತ್ತಾ ನನ್ನ ಮಗನು ಅರಣ್ಯ ಪ್ರವೇಶಿಸಿಬಿಟ್ಟ. ಎಲ್ಲ ಹುಡುಗರು ಬಂದರು, ನನ್ನ ಮಗ ಬರಲಿಲ್ಲ. ಅವನನ್ನು ಹುಡುಕಿದೆ, ಎಲ್ಲಿಯೂ ಅವನನ್ನು ಕಾಣಲಿಲ್ಲ. ಅರಣ್ಯದಲ್ಲಿ ಎಲ್ಲೆಡೆಯೂ ಹುಡುಕಿಸಿದೆ, ಏನೂ ಪ್ರಯೋಜನವಾಗಲಿಲ್ಲ. ಆಶೆ ಹೋಗಲಿಲ್ಲ. ನಿಮ್ಮನ್ನು ಅರಸಿ ಬಂದಿರುವೆನು, ನೀವು ಅನುಗ್ರಹಿಸಬೇಕು. ಹೇಗಾದರೂ ಮಾಡಿ ನನ್ನ ಮಗನನ್ನು ಹುಡುಕಿಕೊಡಬೇಕು, ಕರುಣಿಸಬೇಕು ಎಂದು ಪ್ರಾರ್ಥಿಸಿದನು. ಮಹಾರಾಜನ ದೀನಸ್ಥಿತಿಗೆ ಕರಗಿದ ಧನು ಮಹರ್ಷಿಗಳು, ಮಹಾರಾಜನೇ, ಪರಿಸ್ಥಿತಿಗಳಿಗೆ ಕಂಗೆಡದೆ ಧೈರ್ಯವಾಗಿ ಇರುವವನಿಗೆ ಎಲ್ಲಿಯೂ ಯಾವುದೂ ದುರ್ಲಭವಲ್ಲ. ಯಾರಾದರೂ ಏನಾದರೂ ಹೇಳುತ್ತೇವೆಂದರೆ ಆಶೆ ಹುಟ್ಟುತ್ತದೆ. ದುಡಿಯದೆ ಸಂಪತ್ತನ್ನು ಅನುಭವಿಸಬೇಕೆಂಬ ಕೋರಿಕೆ ಮನುಷ್ಯನಿಗೆ ಸಮಾಧಾನವೆಯುವುದಿಲ್ಲ. ಹೇಗಾದರೂ ಮಾಡಿ ಅದನ್ನು ಹೊಂದಲೇಬೇಕು ಎಂಬ ಆಶೆ ಹೋಗುವುದಿಲ್ಲ. ಆಶೆಗಳು ಹುಟ್ಟುತ್ತಲೇ ಇರುತ್ತವೆ. ಇವತ್ತು ಒಂದು ಆಶೆ ಈಡೇರಿದರೆ ನಾಳೆ ಮತ್ತೊಂದು ಆಶೆ ಚಿಗುರೊಡೆಯುತ್ತದೆ. ವಾಂಛೆಯನ್ನು ಬಿಟ್ಟು ಮನುಷ್ಯ ಸುಖವನ್ನು ಹೊಂದಬೇಕು. ಯಾರಾದರೂ ಏನನ್ನಾದರೂ ಕೇಳಿ ಬಂದರೆ ಇದ್ದುದರಲ್ಲಿಯೂ ಅವರಿಗೆ ಸ್ವಲ್ಪ ಕೊಟ್ಟು ಕಳಿಸುವುದೇ ಮಾನವ ಧರ್ಮ ಎಂದು ಉಪದೇಶಿಸಿ ತಮ್ಮ ಮಹಿಮೆಯಿಂದ ರಾಜಕುಮಾರನನ್ನು ಕಾಡಿನಿಂದ ಬರುವಂತೆ ಮಾಡಿ ಮಹಾರಾಜನಿಗೆ ಒಪ್ಪಿಸಿದರು. ಆದ್ದರಿಂದ ಸುಮಿತ್ರ ಮಹಾರಾಜನೇ, ಮೃಗನನ್ನ ಬೇಟೆಯಾಡೇ ತೀರಬೇಕೆಂಬ ಆಶೆಯನ್ನು ಬಿಟ್ಟು ಪ್ರಶಾಂತ ಚಿತ್ತನಾಗಿರು ಎಂದು ಋಷಭ ಮಹರ್ಷಿಯು ಸುಮಿತ್ರ ಮಹಾರಾಜನಿಗೆ ಹೇಳಿದನು. ಆದ್ದರಿಂದ ಆಶೆಯಿಂದ ಸುಖವಿಲ್ಲ, ಆಕಾಂಕ್ಷೆಯನ್ನು ತ್ಯಜಿಸಿದರೆ ಶಾಂತಿ ಸುಖ ಸಿಕ್ಕುತ್ತದೆ ಎಂದು ನಾರದರು ಧರ್ಮರಾಯನಿಗೆ ಹೇಳಿದರು. ಮುಂದಿನ ಕಥಾಮೃತದಲ್ಲಿ ಇನ್ನೊಂದು ಕಥಾಮೃತ ಬಿಂದುವಿನೊಂದಿಗೆ ನಿಮ್ಮೊಂದಿಗೆ ಬರ್ತೇವೆ. ನಮಸ್ಕಾರ.
2: ಸುಖ ಜೀವನದ
3: ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ನೀರಿನ ಟ್ಯಾಂಕ್ಗಳೆಂದರೆ ಸನ್ರೈಸ್ ಮಾತ್ರ.
2: ಸನ್ರೈಸ್ ವಾಟರ್ ಟ್ಯಾಂಕ್ಸ್.
3: ತಯಾರಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.
0: ಕಥಾಮೃತ ಪ್ರಸಾರವಾಯಿತು. ಪರಿಕಲ್ಪನೆ ಸೂರ್ಯನಾರಾಯಣ ಭಟ್ ಪಿಎಸ್, ನಿರೂಪಣೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.
4: ಆಕಾಶವಾಣಿ.

0: ಕೇಳುಗರೆ, ಇದೊಂದು ಪ್ರಕಟಣೆ. ಇಂದು ಬೆಳಗ್ಗಿನ ಹೊತ್ತಿಗೆ ಅನ್ವಯವಾಗುವಂತೆ ಮುಂದಿನ 3 ಗಂಟೆಗಳಲ್ಲಿ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳ ಕೆಲವು ಸ್ಥಳಗಳಲ್ಲಿ ಗುಡುಗು ಸಹಿತ ಜೋರಾದ ಬಿರುಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಇದರಿಂದ ವಿದ್ಯುತ್ ವ್ಯತ್ಯಯ, ಸಂಚಾರ ದಟ್ಟಣೆ ಉಂಟಾಗುವ ಸಾಧ್ಯತೆ ಇದೆ. ಹಾಗಾಗಿ ನಾಗರಿಕರು ಎಚ್ಚರದಿಂದ ಇರುವಂತೆ ಸೂಚಿಸಲಾಗಿದೆ.
1: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ಪ್ರಕೃತಿಯ ಮಧ್ಯೆ ತೆಗೆದ ಚಿತ್ರಣ ತುಂಬಾ ನನಗೆ ಇಷ್ಟವಾಯಿತು.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಆಕಾಶವಾಣಿ ಮಂಗಳೂರು ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಮೊದಲಿಗೆ ಕೇಳಿ ಬಚ್ಚನ್ ಚಿತ್ರದ ಗೀತೆ. ಹಾಡಿದವರು ಸುದೀಪ್ ಮತ್ತು ಇಂದು ನಾಗರಾಜ್. ಶಶಾಂಕ್ ಅವರ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಿ ಹರಿಕೃಷ್ಣ.

ಹೇಮಂತ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿರುವ ಬೃಂದಾವನ ಚಿತ್ರದ ಗೀತೆ. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ.

0: ಟೀನೇಜ್ ಚಿತ್ರಕ್ಕಾಗಿ ನರೇಶ್ ಅಯ್ಯರ್ ಹಾಗೂ ಸ್ಟೀವ್ ವಾಟ್ಸ್ ಹಾಡಿರುವ ಗೀತೆ ವಿ ನಾಗೇಂದ್ರ ಪ್ರಸಾದ್ ಅವರ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸಿದ್ಧಾರ್ಥ್ ವಿಪಿನ್.
1: ಹುಡುಗಿ ಬೇಕಾಗಿದೆ, ಒನ್ ಎ ಗರ್ಲ್, ಒನ್ ಎ ಗರ್ಲ್, ಒಂದು ಹುಡುಗಿ ಬೇಕಾಗಿದೆ, ಒನ್ ಎ ಗರ್ಲ್, ಒನ್ ಎ ಗರ್ಲ್.

0: ಕನ್ನಡ ಚಿತ್ರಗೀತೆಗಳನ್ನು ಕೇಳಿದರೆ ಆಕಾಶವಾಣಿ ಮಂಗಳೂರು.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
2: 8700 01 4242.
3: ಆಕಾಶವಾಣಿ ಮಂಗಳೂರು.

0: ಪುಟಾಣಿ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ. ಇಂದಿನ ಬಾಲವೃಂದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಮಕ್ಕಳೇ. ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಡಲು ಯಾರು ಬಂದಿದ್ದಾರೆ ಗೊತ್ತಾ ಮಕ್ಕಳೇ? ಶ್ರೀ ಶಾರದಾ ಸಂಸ್ಕಾರ ಕೇಂದ್ರ ಸುರತ್ಕಲ್, ಇಲ್ಲಿನ ಮಕ್ಕಳು ಬಂದಿದ್ದಾರೆ. ಈಗ ಇವರು ನಡೆಸಿಕೊಡುವ ವೈವಿಧ್ಯಮಯ ಕಾರ್ಯಕ್ರಮ ಕೇಳೋಣ ಮಕ್ಕಳೇ.
1: ಭಾರತವು ಸಂಸ್ಕೃತಿ ಸಂಸ್ಕಾರಗಳ ತವರೂರು. ಉತ್ತಮ ಸಂಸ್ಕಾರವು ಮಕ್ಕಳಿಗೆ ಬಾಲ್ಯದಿಂದಲೇ ಸಿಗಬೇಕು ಎಂಬ ಉದ್ದೇಶದಿಂದ ಸುರತ್ಕಲ್ನಲ್ಲಿ ಶ್ರೀ ಶಾರದಾ ಸೇವಾ ಟ್ರಸ್ಟ್

0: ಹಾಗೂ ಸಮಿತಿಯವರು ಮಕ್ಕಳಿಗಾಗಿ ಸಂಸ್ಕಾರ ಕೇಂದ್ರ ತರಗತಿಗಳನ್ನು ಆಯೋಜಿಸಿದರು ಹಾಗೂ ಈಗ ಅದನ್ನು ಶಾರದಾ ಮಾತೃ ಮಂಡಳಿಯ ಮಾತೆಯರಿಗೆ ತರಗತಿಗಳನ್ನು ನಡೆಸಲು ತಿಳಿಸಿದರು.
1: ಆ ತರಗತಿಯಲ್ಲಿ ಕಲಿಯುವ ವಿದ್ಯಾರ್ಥಿಗಳಾದ ನಾವು ಇಂದು ಬಾಲವೃಂದ ಕಾರ್ಯಕ್ರಮ ನೀಡಲು ಬಂದಿರುವೆವು. ಕೇಳುಗರಾದ ತಮಗೆಲ್ಲ ಪ್ರೀತಿಯ ವಂದನೆಗಳು.
0: ಮೊದಲಿಗಾಗಿ ಶಾರದಾ ಮಾತೆಯ ಕುರಿತಾಗಿ ಒಂದು ಪ್ರಾರ್ಥನೆ. ದೇವಿ ಪೊರೆ

0: ಹೋರಾಡಬೇಕಾಗುತ್ತದೆ.
1: ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನವರೊಂದಿಗೆ ಹೇಗೆ ಹೋರಾಡಲಿ ಎಂಬ ಜಿಜ್ಞಾಸೆಯಲ್ಲಿರುವ ಅರ್ಜುನನಿಗೆ ಗೀತೆಯನ್ನು ಬೋಧಿಸುವ ಮುಖಾಂತರ ಅವನೊಳಗಿನ ತನ್ನತನವನ್ನು ಜಾಗೃತಿಗೊಳಿಸುವ ಕಾರ್ಯವನ್ನು ಭಗವಾನ್ ಶ್ರೀಕೃಷ್ಣ ಮಾಡುತ್ತಾರೆ. ಇದೀಗ ಭಗವದ್ಗೀತೆ 15ನೇ ಅಧ್ಯಾಯದ ಮೊದಲ 10 ಶ್ಲೋಕಗಳು.

0: ತತ್ಕುರುಂ.
1: ಭಾರತ ಮಾತೆಯ ಅಡಿಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನಿಮ್ಮ ತನು ಮನ ಧನವನ್ನು ದೇಶ ಸೇವೆಗೆ ಸಮರ್ಪಿಸುವ ಪ್ರತಿಜ್ಞೆಯಂತೆ ಇಲ್ಲಿದೆ ಒಂದು ಸುಂದರ ದೇಶಭಕ್ತಿ ಗೀತೆ. ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ ಎಂಬ ಭಾವದೊಂದಿಗೆ ದೇಶ ಪ್ರೇಮದ ಅಲೆ ಎಬ್ಬಿಸುವ ಈ ಗೀತೆಯನ್ನು ಆಲಿಸೋಣ ಬನ್ನಿ.

0: ಕನ್ನಡದಲ್ಲಿ
1: ನಾವು ಆಡುವ ಮಾತು ಹೇಗಿದ್ದರೆ ಚೆನ್ನ ಎಂಬುದನ್ನು ಕವಿ ಚೆನ್ನವೀರ ಕಣವಿಯವರು ಹೀಗೆ ಹೇಳಿದ್ದಾರೆ.
2: ನಾನು ಆಡುವ ಮಾತು ಹೀಗಿರಲಿ ಗೆಳೆಯ, ಮೃದು ವಚನ ಮೂಲೋಕ ಗೆಲ್ಲುವುದು ತಿಳಿಯ, ಮೌನ ಮೊಗ್ಗೆಯ ನೊಡೆದು ಮಾತರಳಿ ಬರಲಿ, ಮೂರು ಗಳಿಗೆಯ ಬಾಳು ಮಗಮಗಿಸುತ್ತಿರಲಿ. ಚೆನ್ನವೀರ ಕಣವಿ.
1: ಒಳ್ಳೆಯದನ್ನೇ ನುಡಿಯಬೇಕು ಎಂಬುದಾಗಿ ಈ ಸಂಸ್ಕೃತ ಶ್ಲೋಕ ತಿಳಿಸುತ್ತದೆ.
2: ಪ್ರಿಯವಾಕ್ಯ ಪ್ರಧಾನೇನ ತುಷ್ಯಂತಿ ಜಂತವಃ ತಸ್ಮಾತ್ ತದೇವ ವಕ್ತವ್ಯಂ ವಚನೇ ಕಾ ದರಿದ್ರತಾ.
1: ಒಬ್ಬ ವಿದ್ಯಾರ್ಥಿ ಅದೆಷ್ಟು ಸೂಕ್ಷ್ಮವಾಗಿರಬೇಕು ಎಂದು ಈ ಎಂಬುದನ್ನು ಕವಿ ಚೆನ್ನವೀರ ಕಣವಿಯವರು ಹೀಗೆ ಹೇಳಿದ್ದಾರೆ.
2: ನಾನು ಆಡುವ ಮಾತು ಹೀಗಿರಲಿ ಗೆಳೆಯ, ಮೃದು ವಚನ ಮೂಲೋಕ ಗೆಲ್ಲುವುದು ತಿಳಿಯ, ಮೌನ ಮೊಗ್ಗೆಯ ನೊಡೆದು ಮಾತರಳಿ ಬರಲಿ, ಮೂರು ಗಳಿಗೆಯ ಬಾಳು ಮಗಮಗಿಸುತ್ತಿರಲಿ. ಚೆನ್ನವೀರ ಕಣವಿ.
1: ಒಳ್ಳೆಯದನ್ನೇ ನುಡಿಯಬೇಕು ಎಂಬುದಾಗಿ ಈ ಸಂಸ್ಕೃತ ಶ್ಲೋಕ ತಿಳಿಸುತ್ತದೆ.
2: ಪ್ರಿಯವಾಕ್ಯ ಪ್ರಧಾನೇನ ತುಷ್ಯಂತಿ ಜಂತವಃ ತಸ್ಮಾತ್ ತದೇವ ವಕ್ತವ್ಯಂ ವಚನೆ ಕಾ ದರಿದ್ರತಾ.
1: ಒಬ್ಬ ವಿದ್ಯಾರ್ಥಿ ಅದೆಷ್ಟು ಸೂಕ್ಷ್ಮವಾಗಿರಬೇಕು ಎಂದು ಈ ಸಂಸ್ಕೃತ ಸುಭಾಷಿತದಿಂದ ತಿಳಿಯುತ್ತದೆ. ಕಾಕದೃಷ್ಟಿ ಭಕಧ್ಯಾನ ಶ್ವಾನ ನಿದ್ರಾ ತಥೈವ ಚ ಅಲ್ಪಾಹಾರಿ ಬೃಹತ್ಯಾಗಿ ವಿದ್ಯಾರ್ಥಿ ಪಂಚಲಕ್ಷಣ.
3: ಜೀವನದಲ್ಲಿ ನಮ್ಮ ನಡೆ ನುಡಿ ಸಂಸ್ಕಾರ ಸಂಸ್ಕೃತಿ ಹಿರಿಯರು ಕಿರಿಯರೊಂದಿಗೆ ಬೆರೆಯುವ ರೀತಿಯನ್ನು ಬುದ್ಧಿ ಹೇಳುವ ತೆರದಲ್ಲಿ ನಮ್ಮ ಗುಣ ಹೇಗಿರಬೇಕು ಎಂಬುದನ್ನು ಹಾಡಿನ ಮುಖಾಂತರ ಹೇಳುತ್ತೆ.

0: ಬ್ರಿಟಿಷರ ದರ್ಪದ ವಿರುದ್ಧ ಹೋರಾಡಿದ ವೀರವನಿತೆ ಕಿತ್ತೂರು ರಾಣಿ ಚೆನ್ನಮ್ಮನ ಶೌರ್ಯಗಾಥೆ ಇದು. ಕಪ್ಪ ಕೇಳಲು ನೀವೇನು ನಮ್ಮವರೇ ಎಂಬ ಈ ಕಿರುನಾಟಕವು ದೇಶಪ್ರೇಮ, ಧೈರ್ಯ ಮತ್ತು ಅನ್ಯಾಯದ ವಿರುದ್ಧದ ಹೋರಾಟದ ಸಂಕೇತವಾಗಿದೆ.
1: ಮಹಾರಾಣಿ ಅವರಿಗೆ ವಂದನೆಗಳು. ನಿಮ್ಮನ್ನು ಭೇಟಿಯಾಗಲು ಬ್ರಿಟಿಷ್ ಕಲೆಕ್ಟರ್ ತ್ಯಾಕರೆ ಸಾಹೇಬರು ಬಂದಿದ್ದಾರೆ.
2: ಅಹುದೇ ಸರಿ, ಅವರನ್ನು ಬರ ಹೇಳಿ.
3: ಗುಡ್ ಮಾರ್ನಿಂಗ್ ಚೆನ್ನಮ್ಮ ರಾಣಿ, ನಾವು ನಮ್ಮ ಕಂಪೆನಿಯಿಂದ ನಿಮಗೊಂದು ಸಂದೇಶ ತಂದಿದ್ದೇನೆ.
2: ಸರಿ ಕುಳಿತುಕೊಳ್ಳಿ, ಅದೇನು ನಿಮ್ಮ ಸಂದೇಶ ಹೇಳಿ.
3: ಥ್ಯಾಂಕ್ ಯು ರಾಣಿ ಸಾಹೇಬ, ನೀವು ಒಂದು ಬಿಗ್ ಮಿಸ್ಟೇಕ್ ಮಾಡಿದ್ದೀರಿ. ಏನು ಅಂದ್ರೆ, ನಮ್ಮ ಪರ್ಮಿಷನ್ ಇಲ್ಲದೆ ನೀವು ದತ್ತು ತೆಗೆದುಕೊಂಡಿದ್ದೀರಿ ಮತ್ತು ನಮಗೆ ಕೊಡಬೇಕಾದ ಕಪ್ಪವನ್ನು ಕೊಟ್ಟಿಲ್ಲ. ಅದಕ್ಕೆ ನಿಮಗೆ ಎಚ್ಚರಿಸಲು ಬಂದಿದ್ದೇನೆ.
2: ಏನು, ನಿಮ್ಮ ಅಪ್ಪಣೆಯನ್ನು ಪಡೆದು ನಾನು ದತ್ತು ತೆಗೆದುಕೊಳ್ಳಬೇಕಿತ್ತೇ? ಏಕೆ?

0: ನೀವೇನು ನಮ್ಮ ನೆಂಟರೇ, ಬಂಧುಗಳೇ, ಒಡೆಯರೇ? ಇನ್ನು ಕಪ್ಪ ನಾವೇಕೆ ಕೊಡಬೇಕು ನಿಮಗೆ? ಕಪ್ಪ ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ. ನಮ್ಮವರೊಂದಿಗೆ ನೀವೇನು ಉತ್ತೀರ, ಬಿತ್ತೀರ, ನಾಟಿ ನೆಟ್ಟೀರ, ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟೀರ? ಕಪ್ಪವಂತೆ ಕಪ್ಪ, ನಾವೆಂದಿಗೂ ಕೊಡಲಾರೆವು ಕಪ್ಪ, ನಾವೆಂದಿಗೂ ನಿಮ್ಮ ಗುಲಾಮರಾಗಲಾರೆವು.
1: ಹೀಗೆ ಅಹಂಕಾರದ ಮಾತನಾಡಿದ್ದ ಮೈಸೂರು ಅರಸರು ಮಣ್ಣು ಮುಕ್ಕಿದರು. ಮರಾಠರು ಏನಾದರೂ ಸ್ವಲ್ಪ ಯೋಚನೆ ಮಾಡಿ.
0: ನಿಮ್ಮ ಕುತಂತ್ರದಿಂದ ಅವರು ಸೋತರು. ಮೈಸೂರಿನ ಮೇಲೆ ಮರಾಠರನ್ನು, ಮರಾಠರ ಮೇಲೆ ಇನ್ನೊಬ್ಬರನ್ನು ಎತ್ತಿಕಟ್ಟಿ ಇಡೀ ಹಿಂದೂ ದೇಶವನ್ನೇ ನುಂಗಲು ಹೊರಟ ನರಿಜಾತಿಯವರಲ್ಲವೇ ನೀವು? ಕಿತ್ತೂರಿನ ರಾಣಿಯವರೊಂದಿಗೆ ಕಪ್ಪವನ್ನು ಕೇಳುವವರ ನಾಲಿಗೆ ಸೀಳಿ ಹೋದಿತ್ತು. ಜಾಗ್ರತೆ, ನಡೆ ಇಲ್ಲಿಂದ.
1: ಇನ್ಸಲ್ಟ್ ಇನ್ಸಲ್ಟ್, ಐ ವಿಲ್ ಸಿ ಯು.
0: ಕಿತ್ತೂರಿನ ವೀರ ಯೋಧರೇ, ಪ್ರಜೆಗಳೇ, ಸ್ವಾತಂತ್ರ್ಯವೇ ನಮ್ಮ ಉಸಿರು, ದಾಸ್ಯವನ್ನು ಧಿಕ್ಕರಿಸೋಣ, ಸಮಯ ಬಂದಾಗ ಒಗ್ಗಟ್ಟಿನಿಂದ ಹೋರಾಡೋಣ. ಜೈ ಹಿಂದ್, ಜೈ ಭಾರತ ಮಾತೆ.
2: ಕನ್ನಡದ ಭಗವದ್ಗೀತೆ ಎಂದೇ ಕರೆಸಿಕೊಂಡ ಮಂಕುತಿಮ್ಮನ ಕಗ್ಗವನ್ನು ಜಗತ್ತಿಗೆ ಕೊಟ್ಟವರು ಕನ್ನಡದ ಧೀಮಂತ ಸಾಹಿತಿ ಡಾಕ್ಟರ್ ಡಿ ವಿ ಗುಂಡಪ್ಪನವರು. ಬದುಕಿನ ಆಗುಹೋಗುಗಳ ಬಗ್ಗೆ ಕಟ್ಟಿದ ಕಗ್ಗಗಳೆಲ್ಲವೂ ಅರ್ಥಪೂರ್ಣವಾದವುಗಳು. ಇದೀಗ ಮಂಕುತಿಮ್ಮನ ಕಗ್ಗ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಭಾವಾರ್ಥ: ಬೆಟ್ಟದ ತಪ್ಪಲಿನ ಹುಲ್ಲು ಪ್ರವಾಹಕ್ಕೆ ಬಿರುಗಾಳಿಗೆ ಹೆದರದೆ ಅವುಗಳ ದಿಕ್ಕಿನಲ್ಲೇ ಬಾಗುತ್ತಾ ದೀರ್ಘಕಾಲ ಬಾಳುತ್ತದೆ. ಅಂಗಳದಲ್ಲಿ ಅರಳಿದ ಮಲ್ಲಿಗೆಯು ತನ್ನ ಸುಹಾಸನೆಯಿಂದ ಎಲ್ಲರ ಮನಸ್ಸನ್ನು ಸಂತೋಷಪಡಿಸುತ್ತದೆ. ನಮ್ಮ ಜೀವನವೂ ಹಾಗೇ ಇರಬೇಕು. ಸಮಾಜದಲ್ಲಿರುವ ಬಡವರಿಗೆ, ಶಕ್ತಿಹೀನರಿಗೆ ಬೆಲ್ಲ ಸಕ್ಕರೆಯ ಹಾಗೆ ಶಕ್ತಿ ನೀಡುವ ಸಾಧನ ನಾವಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಬದುಕುತ್ತಿರುವ ಈ ಲೋಕದಲ್ಲಿ ಹೊಂದಿಕೊಂಡು ಬಾಳಬೇಕು ಎಂದು ಕವಿ ಡಿ ವಿ ಜಿ ಅವರು ಮನುಷ್ಯ ತನ್ನ ಜೀವಿತದ ಅವಧಿಯಲ್ಲಿ ಬಾಳುವ ಮಂತ್ರವನ್ನು ಹೇಳಿದ್ದಾರೆ. ಸರ್ವಜ್ಞ ಇವರು ಕನ್ನಡ ಸಾಹಿತ್ಯದ ಅತ್ಯಂತ ಜನಪ್ರಿಯ ತತ್ವಜ್ಞಾನಿ ಮತ್ತು ಪ್ರಸಿದ್ಧ ಕವಿ. ಸರಳ ತ್ರಿಪದಿಗಳ ಮೂಲಕ ಸಾಮಾಜಿಕ, ನೈತಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳನ್ನು ಜನಸಾಮಾನ್ಯರಿಗೆ ತಲುಪಿಸಿದ ಕೀರ್ತಿ ಇವರದು. ಇದೀಗ ಸರ್ವಜ್ಞ.
3: ಸರ್ವಜ್ಞ ವಚನಗಳು: ಜಾತಿಹೀನನ ಮನೆಯ ಜ್ಯೋತಿ ತಾ ಹೀನವೇ, ಜಾತಿ ವಿಜಾತಿ ಎನಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ. ಇದರ ಅರ್ಥ, ಒಬ್ಬನ ಜಾತಿ ಕೀಳು ಎಂದು ಭಾವಿಸಿದರೆ ಆತನ ಮನೆಯಲ್ಲಿ ಬೆಳಗುವ ದೀಪವು ಕೀಳಾಗುವುದೇ? ಮೇಲು ಕೀಳು ಎಂಬ ವೇದ ತೋರಬೇಡ, ದೇವರು ಒಲಿದನೆ ಉತ್ತಮನು.
4: ಧನ್ಯವಾದ.
5: ತರಗತಿಗಳಲ್ಲಿ ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರಗಳ ಅರಿವು ಮಾಡಿಸುವುದರ ಜೊತೆಗೆ ದೇಶಭಕ್ತಿ, ಪ್ರೇಮ ಮತ್ತು ಗೌರವಗಳನ್ನು ಕಲಿಸುತ್ತಾರೆ. ಈಗೊಂದು ದೇಶಭಕ್ತಿ ಗೀತೆ ಎದ್ದು ನಿಲ್ಲುವೀರಾ?

0: ಸಂಜ್ಞೆಯ ಮಹತ್ವವನ್ನು ತಿಳಿಸುತ್ತದೆ.
1: ಒಂದು ಕೊಳದಲ್ಲಿ ತುಂಬಾ ಮೀನುಗಳು ಇದ್ದವು. ಅದರಲ್ಲಿ ಮೂರೂ ಮೀನುಗಳು ಗೆಳೆಯರಾಗಿದ್ದವು. ಕಾಡ ಸ್ನೇಹ ಅವುಗಳದ್ದು. ಬೇಸಿಗೆ ಬರುತ್ತಿದ್ದಂತೆ ಕೊಳದ ನೀರು ಆವಿಯಾಗತೊಡಗಿತು. ಇನ್ನೇನು ಬೇರೆ ಕೊಳದ ವ್ಯವಸ್ಥೆ ಮಾಡಿಕೊಳ್ಳಬೇಕಲ್ಲ, ಅದಕ್ಕಾಗಿ ಮೂರೂ ಮೀನುಗಳು ಪರಸ್ಪರ ಮಾತನಾಡಿಕೊಳ್ಳತೊಡಗಿದವು. ಮೊದಲನೆಯ ಮೀನು ಹೇಳಿತು, ಕೊಳ ಬತ್ತುತ್ತಾ ಬರುತ್ತಿದೆ, ಇನ್ನು ನಾವು ಇಲ್ಲಿ ಇರುವುದು ಅಪಾಯ. ನೀರು ಎಲ್ಲ ಬತ್ತಿ ಹೋದರೆ ನಮ್ಮ ಸಾವು ಖಂಡಿತ. ನಮ್ಮ ಜೀವಕ್ಕೆ ತೊಂದರೆ ಮಾಡಿಕೊಳ್ಳುವುದು ಬೇಡ, ಬೇರೆ ಕಡೆ ಹೋಗೋಣ ಎಂದಿತು. ಅದಕ್ಕೆ ಎರಡನೆಯ ಮೀನು, ಈಗ ಸ್ವಲ್ಪ ನೀರಿದೆಯಲ್ಲ, ಏಕೆ ಯೋಚನೆ? ನೀರು ತೀರ ಕಡಿಮೆ ಆದಾಗ ಯೋಚನೆ ಮಾಡಿದರಾಯಿತು ಎಂದು ಉತ್ಥಟತನ ತೋರಿಸಿತು. ಆಗ ಮೂರನೆಯ ಮೀನು, ಸುಮ್ಮನೆ ಗಾಬರಿಯಾಕೆ? ಅವರವರ ಹಣೆಯಲ್ಲಿ ಬರೆದಿದ್ದೇ ಆಗುವುದು, ವಿಧಿಲಿಖಿತ ಅಲ್ಲವೇ ಎಂದು ತೀರ ಉದಾಸೀನ ತೋರಿಸಿತು. ಮುಂದಾಲೋಚನೆಯುಳ್ಳ ಬುದ್ಧಿವಂತ ಮೊದಲನೆಯ ಮೀನು ತನ್ನ ಸ್ನೇಹಿತರಿಗೆ ಮುಂದೆ ಬರುವ ಅಪಾಯದ ಬಗ್ಗೆ ಮೊದಲೇ ಎಚ್ಚರಿಕೆ ನೀಡಿತ್ತು. ಹಾಗಾಗಿ ಮೊದಲನೆಯ ಮೀನು ಉಪಾಯದಿಂದ ಸಣ್ಣದಾಗಿ ಹರಿಯುವ ನೀರಿನ ಮೂಲಕ ಪಕ್ಕದ ಕೊಳಕ್ಕೆ ನುಸುಳಿಪಾರಾಯಿತು. ಇನ್ನು ಉಳಿದ ಎರಡೂ ಮೀನುಗಳ ಕಥೆ ಏನಾಯಿತು ಗೊತ್ತಾ? ಬೆಸ್ತನೊಬ್ಬ ಬೀಸಿದ ಬಳೆಗೆ ಎರಡೂ ಮೀನುಗಳು ಸಿಕ್ಕಿಕೊಂಡವು. ಆದರೆ ಎರಡನೇ ಮೀನು ಒಂದು ಉಪಾಯ ಯೋಚಿಸಿ ಸತ್ತಂತೆ ನಟಿಸಿತು. ಮೂರನೇ ಮೀನು ಬಲೆಯಲ್ಲಿ ವಿಲವಿಲನೆ ಒದ್ದಾಡತೊಡಗಿತು. ಬೆಸ್ತನು ಎರಡನೇ ಮೀನು ಸತ್ತಿದೆ ಎಂದು ಭಾವಿಸಿ ನೀರಿಗೆ ಎಸೆದ. ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎಂಬಂತೆ ಎರಡನೇ ಮೀನು ಬದುಕಿ ಉಳಿಯಿತು. ಇನ್ನು ಮೂರನೇ ಮೀನು ಏನಾಯ್ತು ಅಂದುಕೊಂಡಿರಾ? ಅದನ್ನು ಬೆಸ್ತ ತನ್ನ ಬುಟ್ಟಿಗೆ ಹಾಕಿಕೊಂಡ. ಮನೆಯವರಿಗೆ ಆಹಾರವಾಯಿತು ಮೂರನೇ ಮೀನು. ಇದರಿಂದ ನಾವು ಕಲಿಯುವುದು ಏನೆಂದರೆ, ಅಪಾಯ ಬರುವ ಮೊದಲೇ ನಾವು ಎಚ್ಚೆತ್ತುಕೊಳ್ಳಬೇಕು.
2: ಪುರಾಣ ಕಥೆಯಲ್ಲಿ ಬರುವ ಶಿಬಿ ಚಕ್ರವರ್ತಿಯ ಕುರಿತಾದ ಕಿರುನಾಟಕ ತ್ಯಾಗಮಯಿ ಶಿಬಿ. ಬನ್ನಿ ಅಗ್ನಿದೇವ, ಸ್ವಾಗತ.
3: ಪ್ರಣಾಮಗಳು ದೇವೇಂದ್ರ, ಬರ ಹೇಳಿದರಲ್ಲ.
2: ಪ್ರಣಾಮಗಳು ಅಗ್ನಿದೇವ. ಭೂಲೋಕದಲ್ಲಿ ಶಿಬಿ ಎಂಬ ಒಬ್ಬ ಚಕ್ರವರ್ತಿ ಇದ್ದಾನಲ್ಲ?
3: ಹೌದು ದೇವೇಂದ್ರ, ಆತ ಬಹಳ ಸತ್ಯವಂತ, ಮಹಾತ್ಯಾಗಿ, ಶರಣಾಗತ ಪ್ರಿಯ ಎಂಬುದಾಗಿ ಕೇಳಿದ್ದೇವೆ.
2: ಸರಿಯಾಗಿ ಹೇಳಿದಿರಿ ಅಗ್ನಿದೇವ. ಎಲ್ಲರೂ ಹೇಳುತ್ತಿದ್ದಾರೇನೋ ಸರಿ, ಆದರೆ ನಾವು ಅದರ ಸತ್ಯಾಸತ್ಯತೆಗಳನ್ನು ತಿಳಿದುಕೊಳ್ಳಬೇಕಲ್ಲವೇ?
3: ಆಗಲಿ, ಅದಕ್ಕೆ ಏನು ಮಾಡೋಣ?
2: ನಾನು ಗಿಡುಗನ ರೂಪ ಧರಿಸುವೆ, ನೀವು ಪಾರಿವಾಳವಾಗಿ ಬದಲಾಗಿ.
3: ಬದಲಾದ ರೂಪದಿಂದ ಅವನ ಪರೀಕ್ಷೆ ನಡೆಸೋಣ ಅಲ್ಲವೇ?
2: ಸರಿಯಾಗಿ ಹೇಳಿದಿರಿ ಅಗ್ನಿದೇವ. ಪಾರಿವಾಳದ ರೂಪ ಧರಿಸಿದ ನಿಮ್ಮನ್ನು ಗಿಡುಗನ ರೂಪದಿಂದ ಆಹಾರಕ್ಕಾಗಿ ಅಟ್ಟಿಸಿಕೊಂಡು ಬರುವೆ. ನೀವು ಹೋಗಿ ಶಿಬಿಯಲ್ಲಿ ಶರಣಾಗಿ, ಮುಂದೇನಾಗುವುದೋ ನೋಡೋಣ.
3: ಇದೋ ರೂಪ ಬದಲಿಸಿಕೊಂಡೆ, ನಾನೀಗ ಪಾರಿವಾಳ.
2: ಈಗ ನೋಡಿ, ನಾನು ಗಿಡುಗನಾಗಿ ಬದಲಾದೆ. ಇಬ್ಬರೂ ಶಿಬಿ ಚಕ್ರವರ್ತಿಯ ಅರಮನೆಯತ್ತ ಸಾಗೋಣ.
0: ಶಿಬಿಯ ಅರಮನೆ.
3: ಕಾಪಾಡಿ, ಕಾಪಾಡಿ ಮಹಾರಾಜ, ನನ್ನನ್ನು ಕಾಪಾಡಿ. ಗಿಡುಗವೊಂದು ನನ್ನನ್ನು ಬೇಟೆಯಾಡುತ್ತಿದೆ, ಹಾರಿ ಹಾರಿ ಬಳಲಿದ್ದೇನೆ. ಕಾಪಾಡಿ ಮಹಾರಾಜ.
4: ನಾನು ನಿನ್ನನ್ನು ಕಾಪಾಡುತ್ತೇನೆ, ಗಿಡುಗನಿಂದ ಪಾರು ಮಾಡುವೆ. ಬಾ ಪಾರಿವಾಳ, ಹೆದರಬೇಡ, ನಾನಿದ್ದೇನೆ.
0: ಹಿಂದೆ ಗಿಡುಗ ಹಾರಿ ಬಂತು.
2: ಅಲೇ ಮಹಾರಾಜ, ನೀನು ಕಾಪಾಡಲು ಬಯಸಿದ ಪಾರಿವಾಳ ನನ್ನ ಆಹಾರ, ಅದನ್ನು ನನಗೆ ಬಿಟ್ಟುಕೊಡು, ಹಸಿವೆ ಆಗುತ್ತಿದೆ.
4: ಓ ಗಿಡುಗವೇ, ನನ್ನಲ್ಲಿ ಶರಣಾಗಿ ಬಂದ ಪಾರಿವಾಳವನ್ನು ಕಾಪಾಡುವೆನೆಂಬ ಭರವಸೆ ನೀಡಿದ್ದೇನೆ, ಬಿಟ್ಟುಕೊಡಲಾರೆ.
2: ಹೌದೇ, ಹಾಗಾದರೆ ಬಹಳ ಹಸಿವೆಯಿಂದ ಕಂಗಡುತ್ತಿರುವ ನಾನು ಆಹಾರಕ್ಕೆ ಏನು ಮಾಡಲಿ?
4: ಗಿಡುಗವೇ, ಚಿಂತಿಸಬೇಡ, ನಿನಗೆ ಅತ್ಯಂತ ಹಸಿವಾಗಿದಷ್ಟೇ. ಆ ಪಾರಿವಾಳದ ತೂಕದ ಮಾಂಸವನ್ನು ಈಗಿಂದೀಗಲೇ ನನ್ನ ದೇಹದಿಂದ ತುಂಡರಿಸಿ ನಿನಗೆ ಕೊಡುವೆ, ತಿಂದು ತೃಪ್ತಿಯೊಂದು.
2: ಹಾಗಾದರೆ ಸರಿ, ಬಹಳ ಹಸಿದಿದ್ದ ನನಗೆ ಈ ಕೂಡಲೇ ಮಾಂಸ ಕೊಡು.
0: ಶಿಬಿ ಕೂಡಲೇ ತಕ್ಕಡಿ ತರಿಸಿ ಒಂದು ಕಡೆ ಪಾರಿವಾಳವನ್ನು ಇಟ್ಟ. ಶಿಬಿ ತನ್ನ ದೇಹದಿಂದ ಒಂದೊಂದೇ ಭಾಗವನ್ನು ತುಂಡರಿಸಿ ತಕ್ಕಡಿಯ ಇನ್ನೊಂದು ಭಾಗದಲ್ಲಿ ಇಡತೊಡಗಿದ. ಎಷ್ಟೇ ತುಂಡುಗಳನ್ನು ಕತ್ತರಿಸಿ ಇಟ್ಟರೂ ಪಾರಿವಾಳದ ತೂಕಕ್ಕೆ ಸಮನಾಗದೆ ಹೋದಾಗ ಶಿಬಿ ತನ್ನನ್ನೇ ಗಿಡುಗನಿಗೆ ಆಹಾರವಾಗಿ ನೀಡಲು ತಕ್ಕಡಿಯಲ್ಲಿ ಕುಳಿತ. ಆಗ ಶಿಬಿಯ ತ್ಯಾಗ ಸಜ್ಜನಿಕೆಗಳನ್ನು ಕಣ್ಣಾರೆ ನೋಡಿದ ಇಂದ್ರ ಮತ್ತು ಅಗ್ನಿ ದೇವತೆಗಳು ತಮ್ಮ ಮೂಲ ರೂಪದಿಂದ ಪ್ರತ್ಯಕ್ಷರಾಗುತ್ತಾರೆ.
2: ಶಿಬಿ, ನಿನ್ನ ಸಜ್ಜನಿಕೆ ಮತ್ತು

ಕೀರ್ತಿಗೆಗಳಿಗೆ ನಾವು ಮೆಚ್ಚಿದ್ದೇವೆ. ನಿನ್ನ ಕೀರ್ತಿ ಅಜರಾಮವಾಗಲಿ, ಶಿಬಿ ಚಕ್ರವರ್ತಿಗೆ ಜಯವಾಗಲಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರ ಹೆಸರುಗಳು ಪಾರ್ಥ್, ರಜತ್, ಲಕ್ಷ್, ದನ್ವಿ, ವೈನವಿ, ರಚಿತ್, ಚೈತ್ರ, ಅವನಿ, ಹಂಸಿತ್, ನಿಶಿತ್, ತೃಪ್ತಿ, ಸಾನ್ವಿ, ರಿತಿಕಾ, ದನ್ವಿತ್, ಅನ್ವಿತ್, ಪ್ರೀತ್.

ಪುಟಾಣಿಗಳೇ, ಇಲ್ಲಿಗೆ ಇಂದಿನ ಬಾಲವೃಂದ ಕಾರ್ಯಕ್ರಮ ಮುಕ್ತಾಯವಾಯಿತು. ಮುಂದಿನ ಕಿಶೋರ ವೇದಿಕೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ತರಂಗಾಂತರ 275.5 meters 1090 kHz ಹಾಗೂ ಎಫ್ಎಂ ಕಂಪನಾಂಕ 100.3 MHz. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಪ್ರಸಾರ ಕಾರ್ಯವನ್ನು ಮುಂದುವರಿಸುತ್ತಾ ನಿಮ್ಮ ಜೊತೆ ನಾನು ಅಂಜನಾ.

0: ಆತ್ಮೀಯ ಕೇಳುಗರೆ, ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮರಳಿ ಮನಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
0: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
1: ಕಾಣಿಕೆ
0: ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ಮರೆತು ಹೋಯಿತೆ ನನ್ನ ಯಹಾಜರಿ.
0: ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
2: ಇದೀಗ ಚುಂಚನಗಿರಿ ಮಹಾತ್ಮೆ, ತುಮಕೂರು ಲಕ್ಷ್ಮಣದಾಸ್ ಅವರಿಂದ ಕಥಾ ಕಾಲಕ್ಷೇಪ.
3: ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ಗುರವೇ ನಮಃ. ಶ್ರೀ ಶೈಲೇಶ ದಯಾಭಾತ್ರಂ ದೀಭಕ್ತಿಯಾದಿ ಗುಣಾರ್ಣವಮ್ಯತ್ಯಂತ ಪ್ರಣಂ ಮುಂದೆ ರಮ್ಯಜಾಮಾದರಂ ಮುನಿಯೂ ಲಕ್ಷ್ಮೀನಾದ ಸಮಾರಂಭಂ ನಾದಯಾಮನ ಮಧ್ಯಮಂ ಅಶ್ಮದಾಚ.

ಕೀರ್ತನ ಆರಂಭ ಕಾಲದಲ್ಲಿ ಪ್ರಾಜ್ಞ ಮಹನೀಯರು ಜಗದಾದಿ ಮೂರ್ತಿಯಾದ ಪರಶಿವನ ಒಲುಮೆಗೆ ಪಾತ್ರರಾಗಬೇಕಾದರೆ ಈ ಜಗತ್ತಿನಲ್ಲಿ ನಾವು ಮಾಡಬಹುದಾಗಿರತಕ್ಕಂತಹ ಸುಲಭವಾದ ಸಾಧನ ಯಾವುದು ಎಂದಾಗ ಭಕ್ತಿ. ಭಕ್ತಿಯಿಂದ ಯಾರು ಭಗವಂತನನ್ನು ಕರೆಯುವರೋ, ಪರಮೇಶ್ವರ ನಮ್ಮನ್ನು ಉದ್ಧಾರ ಮಾಡು ಎಂಬುದಾಗಿ ಯಾರು ಏಕಚಿತ್ತ ಮನಸ್ಸಿನಿಂದ ಆ ಲೋಕನಾಯಕನನ್ನು ಕೊಂಡಾಡುವರೋ ಅವರಿಗೆ ಬಂದೊದಗಬಹುದಾಗಿರತಕ್ಕಂತಹ ಎಲ್ಲ ಕಷ್ಟಗಳನ್ನೂ ಪರಿಹಾರ ಮಾಡಿ ಪರಮಾತ್ಮ ಕಾಪಾಡ್ತಾನೆ, ಪರಶಿವನ ಒಲುಮೆಯಾಗುತ್ತೆ. ನಂಬಿ ಕರೆದರೆ ಓ ಎನ್ನನೇ ಶಿವ, ನಂಬದೆ ನಚ್ಚದೆ ಬರೀದೇ ಕರೆವರು. ನಂಬಿ ಕರೆದಾಗ ಆ ಭಗವಂತ ಕಷ್ಟಗಳನ್ನೆಲ್ಲ ಕರೆದು ಕಾಪಾಡ್ತಾನೆ. ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, ದೊಡ್ಡವರು,

ಈ ಭಕ್ತಿ ಎಂಬೆರಡಕ್ಷರಗಳಿಂದ ನಿತ್ಯ ನಿರಾಮಯನು, ನಿರ್ವಿಕಾರ, ನಿರಾಕಾರ, ಆಕಾರ, ಸಾಕಾರ ಸ್ವರೂಪನೂ ಆಗಿರತಕ್ಕಂತಹ ಪರಶಿವನು ಆ ತನ್ನ ಒಲುಮೆಯನ್ನು ನೀಡಿ ಕಾಪಾಡುತ್ತಾನೆ. ಇವತ್ತಿನ ಕಥಾಭಾಗ ಶ್ರೀ ಆದಿಚುಂಚನಗಿರಿ ಮಹಾತ್ಮೆ ಎಂಬತಕ್ಕಂತಹ ಕಥೆ. ಲೋಕ ಲೋಕಗಳಲ್ಲಿ ಭಕ್ತ ಕೋಟಿಯ ಮುಕ್ತ ದ್ವಾರವಾಗಿ ಇಂದಿಗೂ ಕರ್ನಾಟಕದಲ್ಲಿ ಮೆರೆಯುತ್ತಿರತಕ್ಕಂತಹ ಶ್ರೀ ಆದಿಚುಂಚನಗಿರಿ ಮಹಾತ್ಮೆ ಎಂಬತಕ್ಕಂತಹ ಈ ಕಥಾಭಾಗವನ್ನ ಕೇಳುವ, ಪಾಡುವ, ಕೊಂಡಾಡುವ ಕಾಲ ಪ್ರಾಪ್ತವಾಗಿದೆ ಎಂದಾಗ ನಾವು ಆ ಚುಂಚನಗಿರಿ ಮಹಾತ್ಮೆ ಎಂಬತಕ್ಕಂತಹ ಕಥೆಗೆ ಪ್ರವೇಶ ಮಾಡಿಬಿಡೋಣ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ ಹರ ನಮಃ ಪಾರ್ವತೀಪತೆ ಹರ ಹರ ಮಹದೇವ ಮೆರವ ಪುರದೊಳಗೆ.

ಭೂಲೋಕದಲ್ಲಿ ಮಹಾನುಭಾವರಾಗಿರತಕ್ಕಂತಹ ದೂರ್ವಾಸರು ಲೋಕ ಕಲ್ಯಾಣಾರ್ಥವಾಗಿ ತಪವನ್ನು ಆಚರಿಸುತ್ತಿದ್ದಾರೆ. ಏನು ದೂರ್ವಾಸರ ತಪಸ್ಸು ಎಂದರೆ ಸಾಮಾನ್ಯವೇ? ಕಣ್ಣುಗಳನ್ನು ಮುಚ್ಚಿ ಏಕಚಿತ್ತ ಮನಸ್ಸಿನಿಂದ ಓಂ ಓಂ ಅಂದರು. ಆ ಓಂಕಾರ ಇಡೀ ಆ ಕಾಡಿನಲ್ಲೆಲ್ಲ ವ್ಯಾಪಿಸಿ ತಾನೇ ತಾನಾಗಿ ಎಲ್ಲರನ್ನೂ ಮೈಮರೆಯುವಂತೆ ಮಾಡಿದೆಯಂತೆ. ಆದರೂ ಈ ದೂರ್ವಾಸರಿಗೆ ಬಾಹ್ಯ ಪ್ರಪಂಚದ ಅರಿವೇ ಇಲ್ಲ, ಓಂಕಾರದಲ್ಲಿ ತಲ್ಲೀನರಾಗಿ ಹೋಗಿದ್ದಾರೆ. ಇಲ್ಲಿ ಏನಾಗಿದೆ? ದೂರ್ವಾಸರ ತಪಸ್ಸನ್ನು ಕೆಡಿಸಬೇಕು ಎಂಬತಕ್ಕಂತಹ ಭಾವನೆಯಿಂದ

ಈ ಯಕ್ಷರು ಅಂದರೆ ಗಂಧರ್ವರು ನೇರವಾಗಿ ಬಂದು ದೂರ್ವಾಸರು ತಪಸ್ಸನ್ನು ಮಾಡ್ತಾ ಇದ್ದಂತಹ ಆ ಸ್ಥಳದಲ್ಲಿ ಅವರ ತಪೋಭಂಗಕ್ಕೆ ನಿರತರಾಗಿದ್ದಾರೆ. ತಪೋಭಂಗ ಮೊದಲೇ ದೂರ್ವಾಸರು, ದೂರ್ವಾಸರು ಅಂದ್ರೆ ಕೋಪ ಅಂತ ಅರ್ಥ. ಯಾವಾಗ ಈ ದೂರ್ವಾಸರು ಏಕಚಿತ್ತಾಗ್ರಣಿಗಳಾಗಿ ಕುಳಿತಿದ್ರೋ ಈ ಯಕ್ಷರು ಬಂದಿದ್ದೆ ಆ ಉಪಟಳವನ್ನು ನೀಡ್ತಾ ಇದ್ರೆ ಈ ದೂರ್ವಾಸರಿಗೆ ಅರಿವಾಯಿತು. ಅರಿವಾದ ಕೂಡಲೇ ಮಹಾನುಭಾವರಾದ ದೂರ್ವಾಸರು ಥಟ್ಟನೆ ಕಣ್ತರ, ಥಟ್ಟನೆ ಕಣ್ತರಂದ್ರೆ ಎದುರಿಗೆ ನಿಂತಿದ್ದಾರೆ ಇಬ್ಬರು ಗಂಧರ್ವರು. ಗಂಧರ್ವರು ನೋಡಿದ ಕೂಡಲೇ ದೂರ್ವಾಸರು ಯಕ್ಷರೇ ಎಂದರು. ಎಲವೋ ಯಕ್ಷರೇ, ನಾನು ಮಾಡ್ತಾ ಇದ್ದಂತಹ ತಪಸ್ಸನ್ನ ನೀವು ಭಂಗ ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ನಡೆಯುತ್ತಿದ್ದಂತಹ ಈ ಮಹಾಕಾರ್ಯಕ್ಕೆ ವಿಘ್ನವನ್ನುಂಟು ಮಾಡಿದ್ರಿಂದ ನೀವು ಭೂಲೋಕದಲ್ಲಿ ರಾಕ್ಷಸರಾಗಿ ಜನ್ಮತಾಳಿ, ರಾಕ್ಷಸರಾಗಿ ಜನ್ಮತಾಳಿ, ರಾಕ್ಷಸರಾಗಿ ಜನ್ಮತಾಳಿ ಎಂದ ಶಾಪ ಕೊಟ್ಟ ಕೂಡಲೇ ಈ ಯಕ್ಷರು ಓಡಿ ಬಂದು ಆ ಗುರುಗಳ ಪಾದವನ್ನು ಹಿಡಿದಿದ್ದಾರೆ. ಗುರುದೇವ, ಅರಿಯದಲೆ ಮಾಡಿದ ಅಪರಾಧವನ್ನು ಕ್ಷಮಿಸು, ನಾವು ಮೂಢರಾಗಿ ಮಾಡಿದ ತಪ್ಪನ್ನು ಅರಿಯದಲೆ ಈ ಆ ಕಾರ್ಯವನ್ನು ಮಾಡಿದ್ದೇವೆ, ಕ್ಷಮಿಸು ಮಹಾತ್ಮ ಎಂಬುದಾಗಿ ಅವರ ಪಾದಕ್ಕೆ ನಮಸ್ಕಾರ ಮಾಡಿದಾಗ ಆ ದೂರ್ವಾಸರು ಸ್ವಲ್ಪ ಶಾಂತರಾದರಂತೆ. ಆಗ ಈ ಇಬ್ಬರು ಯಕ್ಷರು ಕೇಳಿಕೊಳ್ತಿದ್ದಾರೆ, ಅಪ್ಪ ಇದಕ್ಕೇನಾದರೂ ವಿಶಾಪವನ್ನು ಕರುಣಿಸು. ವಿಶಾಪ ಎಂದ ಕೂಡಲೇ ದೂರ್ವಾಸರು ಮುಂದೆ ಮಹಾನುಭಾವನಾಗಿರ್ತಕ್ಕಂತಹ ಪರಶಿವನ ಅಂಶದಿಂದ ಕಾಲಭೈರವನ ಅವತಾರವಾದಾಗ ನಿಮಗೆಲ್ಲ ಮುಕ್ತಿ ಪ್ರಾಪ್ತವಾಗುತ್ತೆ, ಹೋಗಿ. ಹಾಗಂದ ಕೂಡಲೇ ಮಹಾನುಭಾವರಾದ ಯಕ್ಷರು ನೇರವಾಗಿ ನಿರ್ಗಮಿಸಿದ್ದಾರೆ. ಇಲ್ಲಿ ಕೈಲಾಸ, ಕೈಲಾಸ ರಜನಗಿರಿ ನಿಲಯನಾಗಿ ರಂಜಿತ ಕಾಯನಾಗಿ ರಮಣೀಯನಾಗಿ ರಾರಾಜಿಸುವ ರಾಜಶೇಖರ ತನ್ನ ಅರ್ಧಾಂಗಿಯಾಗಿರುವ ಪಾರ್ವತಿಯೊಂದಿಗೆ ವಿರಾಜಮಾನನಾಗಿದ್ದಾನೆ ಕೈಲಾಸದಲ್ಲಿ. ಸಿದ್ಧ ಸಾಧ್ಯರು, ಅಮರರು, ಯತಿಗಳು, ಪ್ರಭತರು ಎಲ್ಲರೂ ಸೇರಿದ್ದಾರೆ. ಅಂದು ವಿಶೇಷ ಎಂದರೆ ಮಹಾಶಿವರಾತ್ರಿ. ಆ ಮಹಾಶಿವರಾತ್ರಿಯ ಜಾಗರಣೆಯ ಮಹೋತ್ಸವ ಕೈಲಾಸದಲ್ಲಿ ಏನು ಆನಂದವೋ ಆನಂದ, ಸಂತೋಷವೋ ಸಂತೋಷ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತಿದ್ದಾರೆಲ್ಲರೂ. ಈ ಮಹಾಶಿವರಾತ್ರಿಯ ಜಾಗರಣೆಯ ಮಹೋತ್ಸವನ ನೋಡಬೇಕು ಎಂಬತಕ್ಕಂತಹ ಉತ್ಸಾಹದಿಂದ ಮಹಾನುಭಾವರಾಗಿರ್ತಕ್ಕಂತಹ ವಸಿಷ್ಠರಾದಿಯಾಗಿ ಕೈಲಾಸಕ್ಕೆ ದಯ ಮಾಡಿಸಿದ್ದಾರೆ. ವಸಿಷ್ಠರು ಓಂ ನಮ ಶಿವಾಯ ಅಂತ ಬರ್ತಿದ್ರು. ನಾರದರು ಹರಹರ ಮಹಾದೇವ ಶಂಭೋ ಅಂದರು. ತನ್ನ ಮಹಂತಿ ಎಂಬತಕ್ಕಂತಹ ವೀಣೆಯನ್ನು ಮೀಟಿ ಹರಹರ ಮಹಾದೇವ ಶಂಭೋ ಅಂದರು. ಈ ವಸಿಷ್ಠರು ಕೇಳ್ತಾರೆ, ನಾರದೇ ನೀವು ಎಲ್ಲಿಗೆ? ಸ್ವಾಮಿ ನಾನು ಕೈಲಾಸಕ್ಕೆ, ಹಾಗಾದ್ರೆ ನಾನು ಬರ್ತೇನೆ ನಡೀರಿ ಅಂತ ಹೊರಟರು. ಆ ಹೊರಟಾಗ ಎದುರಿಗೆ ಬ್ರಹ್ಮದೇವರು ಭೇಟಿಯಾಗ್ತಿದ್ದಾರೆ. ಆ ಬ್ರಹ್ಮದೇವರು ಸಂಧಿಸಿದ ಕೂಡಲೇ ಬ್ರಹ್ಮದೇವರನ್ನ ಈ ನಾರದರು ಕೇಳ್ತಾರೆ, ತಾತ ಕೈಲಾಸಕ್ಕೆ ಹೋಗೋಣ ಬರ್ತೀಯ? ಕಾರಣ ಅಲ್ಲಿ ಕೈಲಾಸದಲ್ಲಿ ಮಹಾಶಿವರಾತ್ರಿಯ ಜಾಗರಣೆ ಇದೆ, ನೋಡಿಕೊಂಡು ಬರೋಣ. ಈ ಬ್ರಹ್ಮದೇವರಂತಾರಂತೆ, ಏನು ಕೈಲಾಸಕ್ಕೆ? ಅದು ಮಹಾಶಿವರಾತ್ರಿಯ ಆಚರಣೆ ನೋಡುವುದಕ್ಕೆ ಸಾಧ್ಯವಿಲ್ಲ ನಾರದ, ಹಾಗನ್ನಬಾರದು ತಾತ, ದಯಮಾಡಿಸಬೇಕು. ಸರಿ, ಹಾಗಾದ್ರೆ ನೀನು ಹೇಳಿದ ಮೇಲೆ ನಾನು ಬರ್ತೇನೆ ನಡೆ ಎಂದಿದ್ದೆ. ಎಲ್ಲರೂ ಕೈಲಾಸದ ಕಡೆಗೆ ಬರ್ತಿದ್ದಾರೆ. ನಾರದ ಮಹರ್ಷಿಗಳ ಬಾಯಲ್ಲಿ ಪರಶಿವನ ನಾಮ ಸಂಕೀರ್ತನೆ ಆನಂದವಾಗಿ ಹಾಡುತ್ತಿದ್ದಾರೆ.

ಹರಹರ ಮಹಾದೇವ ಶಂಭೋಂದರು ನಾರದರು. ನೇರವಾಗಿ ಎಲ್ಲರೂ ಕೈಲಾಸಕ್ಕೆ ಬಂದಿದ್ದಾರಂತೆ. ಏನ ಕೈಲಾಸದಲ್ಲಿ ಸಂತೋಷವೋ ಸಂತೋಷ, ಭಕ್ತಿಯ ಸಮ್ಮಿಲನ. ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತಿದ್ದಾರೆ ಎಲ್ಲ ಅರಿತ ಗಣಗಳು, ಪ್ರಮಥರು ಎಲ್ಲರೂ. ಮಹಾನುಭಾವನಾಗಿರತಕ್ಕಂತಹ ಪರಶಿವನ ಲಿಂಗು ಥಳ ಥಳ ಥಳ ಥಳ ಥಳ ಥಳ ಎಂಬುದಾಗಿ ಕಂಗೊಳಿಸ್ತಾ ಇದೆಯಂತೆ. ಎಲ್ಲರೂ ಆ ಲಿಂಗಾರ್ಚನೆಯಲ್ಲಿ ತಮ್ಮನ್ನು ತಾನೇ ಮರೆತಿದ್ದಾರೆ. ಏನು ಆ ಭಕ್ತಿಯ ಪರಾಕಾಷ್ಠತೆ, ಇಡೀ ಕೈಲಾಸವನ್ನೆಲ್ಲ ತುಂಬಿದೆಯಂತೆ. ಓಂಬುವ ಓಂಕಾರ. ಮಹಾನುಭಾವರಾದ ನಾರದರು ನೋಡಿದರು, ಬ್ರಹ್ಮದೇವರು ನಗಿತಾರಂತೆ. ಆ ಈ ಸಾಮಾನ್ಯವಾಗಿರತಕ್ಕಂತಹ ಆಕಾರವೇ ಇಲ್ಲದ ಈ ಕಲ್ಲಿಗೆ ಪೂಜೆ. ನಾರದ, ಇದೇ ಏನು ನಾನು ನೋಡಬೇಕಾದ ದೃಶ್ಯ? ಅದಕ್ಕಾಗಿಯೇ ನನ್ನನ್ನು ಕರೆದುಕೊಂಡು ಬಂದೆಯ ಈ ಕೈಲಾಸಕ್ಕೆ? ಎಲ್ಲರ ಹಣೆಯಲ್ಲಿಯೂ ಶಾಸನ ಮಾಡುವ ಈ ವಿಧಾತ ಈ ಆಕಾರವಿಲ್ಲದ ವಸ್ತುವನ್ನು ಪೂಜೆ ಮಾಡಲು ಅಸುಖವಾಗಿಯೇ ನೋಡಲು ಬಂದರೆ? ಛೇ, ಅಸಂಭವ. ಈ ಕಲ್ಲಿಗೆ ಪೂಜೆಯನ್ನು ಮಾಡುವುದನ್ನು ನಾನು ಸಹಿಸಲಾರೆ. ಇದ ನೋಡಿ ಏನ್ ಮಾಡ್ತೇನೆ. ಮುಂದಕ್ಕೆ ಸ್ವಲ್ಪ ನುಗ್ಗಿ ಆ ಶಿವಲಿಂಗವನ್ನು ಹಿಡಿದು ದಡ ದಡ ದಡನೆ ಅಲ್ಲಾಡಿಸ್ತಾ ಇದ್ದಾನೆ. ಅಲ್ಲಾಡಿಸಿದ ಕೂಡಲೇ ಆ ಶಿವಲಿಂಗ ಎರಡು ಭಾಗವಾಗಿ ದಡ ದಡ ದಡ ದಡ ದಡ ಎಂಬುದಾಗಿ ಎರಡು ಹೋಳಾಯಿತಂತೆ. ಯಾವಾಗ ಎರಡು ಭಾಗವಾಯಿತೋ ಆ ಮಧ್ಯದಲ್ಲಿ ಮಹಾನುಭಾವನಾಗಿರ್ತಕ್ಕಂತಹ ಕಾಲಭೈರವ ಸ್ವಾಮಿ ಆದಿದೆ. ಕಾಲಭೈರವ ಅರಹರ ಮಹಾದೇವ ಶಂಭೋ ಎಂಬುದಾಗಿ ಅವತಾರ ಮಾಡಿದ್ದಾರೆ. ಅವತಾರ ಮಾಡಿದ ಕೂಡಲೇ ಯಾವಾಗ ಲಿಂಗವನ್ನು ಒಳಗಾಡಿಸಿದ ಆ ಬ್ರಹ್ಮದೇವರನ್ನು ಕಂಡು ಕೋಪಾರುಣ ನೇತ್ರ ಜ್ವಾಲನಾಗಿ ಆ ಕೋಪವನ್ನು ತಾಳಲಾರದೆ ತನ್ನ ತ್ರಿಶೂಲದಿಂದ ಆ ಬ್ರಹ್ಮನ ಶಿರಸ್ಸನ್ನು ಠಮ್ಮನೆ ಛೇದಿಸಿದ್ದ. ಶಿರಶ್ಚೇದನವಾದ ಕೂಡಲೇ ಅವನ ಶಿರ ಅಲ್ಲಿಗೆ ಬಿಡಲಿಲ್ಲ. ಸರಸರ ಸರಸರ ಸರನೆ ಓಡಿ ಬಂದು ಈ ಕಾಲಭೈರವನ ಕರಸ್ಪರ್ಶವಾಗಿದೆಯಂತೆ. ಕರಸ್ಪರ್ಶವಾದರೆ ಆ ಬ್ರಹ್ಮ ಕಪಾಲವಾಗಿ ಆ ಕಾಲಭೈರವನ ಕರದಲ್ಲಿ ಕುಳಿತಿದೆಯಂತೆ ಬ್ರಹ್ಮನ ಶಿರಸ್ಸು. ಕಾಲಭೈರವ ಸ್ವಾಮಿ ನೋಡುತ್ತಾನೆ, ಹರಹರ ಮಹಾದೇವ. ಏನಿದ ಆಶ್ಚರ್ಯ, ಇದಕ್ಕೆ ವಿಶಾಪ ಹೇಗೆ ಎನ್ನುವಾಗ ಭಗವಂತನ ಆಣದಿಯಂತೆ ಆ ಬ್ರಹ್ಮ ಕಪಾಲವನ್ನು ಹಿಡಿದು ಕಾಲಭೈರವ ಸ್ವಾಮಿ ಎಲ್ಲರಲ್ಲಿಯೂ ಭಿಕ್ಷೆ ಬೇಡುತ್ತಿದ್ದಾನೆ, ಎಲ್ಲರಲ್ಲಿಯೂ ಭಿಕ್ಷೆ ಬೇಡುತ್ತಿದ್ದಾನೆ. ಭವತಿ ಭಿಕ್ಷಾಲ್ ದೇಹಿ, ಭವತಿ ಭಿಕ್ಷಾಲ್ ದೇಹಿ. ನಾರದ ನಗುತ್ತಾರೆ, ಅಪ್ಪ ತೇನ ವಿನಾತ್ರನಪೀನ ಚಲತೆ. ಅವನ ಇಚ್ಛೆ ಇಲ್ಲದೆ ಹುಲ್ಲು ಕಡ್ಡಿಯೂ ಕೂಡ ಚಲಿಸಲು ಸಾಧ್ಯವಿಲ್ಲ ಎಂದ ಮೇಲೆ ನಮ್ಮ ಪಾಡೇನು, ಅಯ್ಯ ಹೋಗು ನೇರವಾಗಿ ಗಯಾ ಕ್ಷೇತ್ರಕ್ಕೆ ಹೋಗು, ಅಲ್ಲಿ ಮಾತೆ ಅನ್ನಪೂರ್ಣೇಶ್ವರಿಯ ಸಂದರ್ಶನ ಮಾಡು, ನಿನಗೆ ಈ ಬ್ರಹ್ಮತ್ಯಾ ದೋಷ ನಿವಾರಣೆಯಾಗುತ್ತದೆ ಎಂದಾಗ ಈ ಕಾಲಭೈರವ ಸ್ವಾಮಿ ಅರಹರ ಮಹಾದೇವ ಶಂಭೋ ಎಂಬುದಾಗಿ ಹೊರಟಿದ್ದಾನೆ.

ಲಕ್ಷ್ಮೀ ಸರಸ್ವತಿಯರು ಎಲ್ಲರೂ ನೋಡಿದರಂತೆ ಈ ಕಾಲಭೈರವ ಸ್ವಾಮಿ ಭಿಕ್ಷೆ ಬೇಡುವುದನ್ನ. ಮಾತಾ ಅನ್ನಪೂರ್ಣೇಶ್ವರಿ ತಾನು ಕುಳಿತ ಸ್ಥಳದಲ್ಲಿ ಏಕಚಿತ್ತ ಮನಸ್ಸಿನಿಂದ ಕುಳಿತಿದ್ರೆ ಈ ಕಾಲಭೈರವ ಮಾಭಿಕ್ಷಾನುದೇಹಿ ಮಾತಾ ಅನ್ನಪೂರ್ಣೇಶ್ವರಿ ಮನಸ್ಸಿನಲ್ಲೇ ನಗುತ್ತಿದ್ದಾಳೆ. ಕಂದ ನೋಡಿದೆಯಾ ಕೋಪದಿಂದ ಆಗುವ ಅನರ್ಥ ಎಂತಹದ್ದು ಎಂಬುದನ್ನ. ಬ್ರಹ್ಮಶಿರ ನಿನ್ನ ಕರಸೋಂಕಿದೊಡನೆ ಅದು ಬ್ರಹ್ಮ ಕಪಾಲವಾಯಿತು ಕಂಡಯ್ಯ. ಇದು ಈಗ ಆ ಶಾಪವನ್ನು ಪರಿಹರಿಸ್ತೇನೆ ಎಂಬುದಾಗಿ ಭಿಕ್ಷೆಯನ್ನು ತಂದು ಆ ಕಾಲಭೈರವ ಸ್ವಾಮಿಗೆ ನೀಡುತ್ತಿದ್ದ ಹಾಗೆಯೇ ಆ ಕರದಲ್ಲಿದ್ದಂತಹ ಕಪಾಲ ಥಟ್ಟನೆ ಮಾಯವಾಯಿತು. ಕಾಲಭೈರವ ಸ್ವಾಮಿ ಮಾತಾ ಅನ್ನಪೂರ್ಣೇಶ್ವರಿಗೆ ಕರಜೋಡಿಸಿ ನಮಸ್ಕರಿಸಿ ಭಕ್ತಿಯಿಂದ, ಅಮ್ಮ ನಾನಿನ್ನು ಬರ್ತೇನೆ ತಾಯಿ, ನನ್ನ ಶಾಪ ವಿಮೋಚನೆ ಆಯಿತು, ಧನ್ಯನಾದೆ ಮಾತೆ ಎಂಬುದಾಗಿ ಅಲ್ಲಿಂದ ನೇರವಾಗಿ ಎಲ್ಲಿಗೆ ಬಂದಿದ್ದಾನೆ ಎಂದರೆ ಚುಂಚನಾದ್ರಿ ಅದಕ್ಕೆ ಗಜಾರಣ್ಯ ಕ್ಷೇತ್ರ ಎಂಬುದಾಗಿ ಹೆಸರು. ಕರ್ನಾಟಕದ ಪ್ರಸಿದ್ಧ ಭಕ್ತ ಕೋಟಿಯ ನೆಲೆವೀಡಾದಂತಹ ಚುಂಚನಾದ್ರಿಗೆ ಭಗವಂತ ಅಂದರೆ ಕಾಲಭೈರವ ಸ್ವಾಮಿ ದಯ ಮಾಡಿಸಿದ್ದಾರಂತೆ. ಆ ಚುಂಚನಾದ್ರಿ ತಾನೇ ತಾನಾಗಿ ಭಕ್ತಿಯಿಂದ ಮೆರೆಯುತ್ತಿದೆಯಂತೆ. ಪರಮ ಪಾವನರು ಬಂದು ನೆಲೆಸಿಹ ಗಜಾರಣ್ಯ ಕ್ಷೇತ್ರ

ಘರ ಘರ ಘರ ಘರ ಘರ ಘರ ಘರ ಘರ ಸಂಬ ಶಿವ ಸಂಬ ಸದಾ ಶಿವ ಸಂಬ ಸದಾ ಶಿವ ಹರ ಹರ ಮಹಾದೇವ ಶಂಭೋ. ಆ ಚುಂಚನಾದ್ರಿಗೆ ಬಂದ ಕೂಡಲೇ ಅಲ್ಲಿ ಏನಾಗಿದೆ ಅಂದ್ರೆ, ಅಲ್ಲಿಗೆ ತ್ರೇತಾಯುಗ ಮಹಾನುಭಾವನಾದ ಶ್ರೀರಾಮಚಂದ್ರ ಸೀತಾ ವಿಯೋಗ ವ್ಯಥೆಯಿಂದ ನರಳುತ್ತಿದ್ದಾನೆ. ಸೀತಾ ಎಲ್ಲಿರುವೆ ಜಾನಕಿ, ಎಲ್ಲಿರುವೆ ಜಾನಕಿ, ಸೀತಾ ನೀನಿಲ್ಲದೆ ಅರೆಗಳಿಗೆ ನಾನು ಬದುಕಲಾರೆ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ಕೂಡ ಎಷ್ಟೋ ನೆಮ್ಮದಿಯಿಂದ ಕಾಲಯಾಪನೆ ಮಾಡುವಾಗ ನಾನೋರ್ವನು ಮಾತ್ರ ಸೀತಾ ವಿರಹಿತೆಯಿಂದ ನರಳಬೇಕೆ. ಜಾನಕಿ ಜಾನಕಿ ಎಲ್ಲಿರುವೆ ದೇವಿ ಅಂತಿದ್ದಾನೆ ಸೌಮಿತ್ರಿ ಅಂತ ಅನ್ನತ್ತೆ ಅಣ್ಣ. ಚಂದ್ರ ಚೂಡನ ರುಂದ್ರ ಕೋದಂಡಮ ಮುರಿದು ಮೈಥಿಲಿಯ ನೊಲೆದ ಜಗದೇಕೈಕ ವೀರನಾದ ನಿನಗೆ ಸಾಮಾನ್ಯನಂತೆ ಹಲಬುವರೆ, ಬಾಂಡ ಹೋಗೋಣ ಅಂತ ಕರೆದುಕೊಂಡು ಬರುತ್ತಿದ್ದಾನೆ. ಆ ಸಮಯಕ್ಕೆ ಸರಿಯಾಗಿ ಕಾಲಭೈರವ ಸ್ವಾಮಿ ಎದುರಿಗೆ ದರ್ಶನವನ್ನು ಕೊಡುತ್ತಿದ್ದಾನೆ. ಆ ಕಾಲಭೈರವ ಸ್ವಾಮಿಯನ್ನು ನೋಡಿದ್ದೆ ರಾಮ ಲಕ್ಷ್ಮಣರು ಕರಜೋಡಿಸಿ ನಮಸ್ಕರಿಸಿದರಂತೆ. ಕಾಲಭೈರವ ಸ್ವಾಮಿ ನಗುತ್ತಿದ್ದಾನೆ, ಶ್ರೀರಾಮಚಂದ್ರ ಪ್ರಭು ಸೀತಾ ವಿರಹ ವ್ಯಥೆಯ ನಾಟಕವನ್ನಾಡಿಕೊಂಡು ಇಲ್ಲಿಗೆ ಬಂದಿರುವೆಯಾ ಸ್ವಾಮಿ, ಇದೋ ಇದೋ ನಿನಗೆ ಅನುಗ್ರಹಿಸ್ತಾ ಇದ್ದೇನೆ ಎಂಬುದಾಗಿ ಬ್ರಹ್ಮ ವಿಷ್ಣು ಮಹೇಶ್ವರಿಂದ ಆವೃತವಾಗಿರತಕ್ಕಂತಹ ಮೂರು ಶಕ್ತಿಗಳ ಸಂಗಮ ರೂಪಿಯಾದ ತ್ರಿಶೂಲವನ್ನ ರಾಮದೇವರಿಗೆ ಅನುಗ್ರಹಿಸಿದ ಕಾಲಭೈರವ ಸ್ವಾಮಿ. ರಾಮದೇವರು ಪ್ರಸನ್ನವದನರಾದರಂತೆ. ಕಾಲಭೈರವ ಸ್ವಾಮಿ ಹೇಳ್ತಾನೆ, ಅಪ್ಪ ರಾಮ ರಾವಣರ ಯುದ್ಧ ಕಾಲದಲ್ಲಿ ಈ ಆಯುಧವನ್ನು ಉಪಯೋಗಿಸು, ಎಲ್ಲವೂ ಮಂಗಳವಾಗಲಿ ಮಂಗಳವಾಗಲಿ ಎಂದ ಕೂಡಲೇ ಶ್ರೀರಾಮಚಂದ್ರ ದೇವರು ಕಾಲಭೈರವ ಸ್ವಾಮಿಯನ್ನೇ

ಹಾಕಿದ್ದಾರೆ. ಕಾಲಭೈರವ ಸ್ವಾಮಿ ರಾಮಚಂದ್ರ ದೇವರನ್ನು ಕೇಳ್ತಿದ್ದಾರಂತೆ, ಅಪ್ಪ ಮತ್ತೆ ದರ್ಶನ ಯಾವಾಗ? ನಾನು 28ನೇ ಕಲಿಯುಗದಲ್ಲಿ ಶ್ರೀನಿವಾಸನಾಗಿ ಅವತಾರ ಮಾಡಿದಾಗ ನಾನು ನಿಮಗೆ ತಿರುಪತಿಯಲ್ಲಿ ದರ್ಶನ ಕೊಡ್ತೇನೆ ಎಂಬುದಾಗಿ ಶ್ರೀರಾಮಚಂದ್ರ ದೇವರು ವಚನವನ್ನಿತ್ತ ಮೇಲೆ ಮಹಾನುಭಾವರಾಗಿರುವ ಈ ಕಾಲಭೈರವ ಸ್ವಾಮಿ ರಾಮಚಂದ್ರಗೆ ನಮಸ್ಕರಿಸಿ ಮುಂದೆ ಬರುತ್ತಿದ್ದಾರೆ. ಬರ್ತಾ ಬರ್ತಾ ಎಲ್ಲಿಗೆ ಬಂದಿದ್ದಾರೆ ಅಂದರೆ ಚುಂಚನಗಿರಿ, ಚುಂಚನಗಿರಿ. ಆ ಚುಂಚನಗಿರಿಯ ಪರ್ವತ ಪ್ರದೇಶದ ತಪ್ಪಲಿಗೆ ಬಂದಿದ್ದಾರೆ. ಏನು ಆ ಸುಂದರ ವಿಹಂಗಮ ನೋಟ! ಕಾಲಭೈರವ ಸ್ವಾಮಿಯನ್ನ ಸೆರೆ ಹಿಡಿದಿದೆಯಂತೆ. ಆ ಭಕ್ತಿ, ಆ ಆನಂದ, ಆ ಸುಂದರ ಪ್ರಶಾಂತಮಯ ತಾಣ, ಇವುಗಳೆಲ್ಲ ನೋಡ್ತಾ ನೋಡ್ತಾ ನೋಡ್ತಾ ಈ ದೇವರು ತನ್ನನ್ನು ತಾನೇ ಮರೆತನಂತೆ ಕಾಲಭೈರವ ಸ್ವಾಮಿ. ಜ್ವಾಲಪೀಠ ನಿರ್ಮಾಣ ಮಾಡಿಕೊಂಡು ಕಾಲಭೈರವ ಪ್ರಭು ತಪಸ್ಸಿಗೆ ಕುಳಿತಿದ್ದಾರೆ ಆ ಚುಂಚನಗಿರಿಯಲ್ಲಿ.

ಆ ಓಂಕಾರ ಕಾಡಿನಲ್ಲೆಲ್ಲ ವ್ಯಾಪಿಸಿ ಪ್ರಣವ ರೂಪನಾಗಿರುವ ಶಂಕರನ ನಾಮೋಚ್ಚಾರಣೆ ಎಲ್ಲ ಕಡೆಯಲ್ಲಿಯೂ ಕೂಡ ಹರಡಿಕೊಂಡಿದೆಯಂತೆ. ಆ ತಪಸ್ಸಿನ ಪ್ರಭಾವ ಹೇಳತೀರದಾಗಿದೆ. ಶಾಪಗ್ರಸ್ತರಾದ ಗಂಧರ್ವರು ಅಂದರೆ ಯಕ್ಷರು ಇಲ್ಲಿ ರಾಕ್ಷಸರಾಗಿ ಅವತಾರ ಮಾಡಿದ್ದಾರೆ. ಚುಂಚ ಕಂಚ ಅವರ ಹೆಸರು ಚುಂಚ ಮತ್ತು ಕಂಚ ಎಂಬುದಾಗಿ ಏನು ಆ ರಾಕ್ಷಸರು ಉಪಟಳ ಹೇಳತೀರದಾಗಿದೆಯಂತೆ. ಕಾಡಿನಲ್ಲೆಲ್ಲ ತಾನೇ ತಾನಾಗಿ ವಿಜೃಂಭಿಸುತ್ತಿದ್ದಾರೆ. ಅವರನ್ನ ತಡೆಯುವ ಶಕ್ತಿ ಯಾರಿಗೂ ಇಲ್ಲದಾಗಿದೆ. ಆ ಚುಂಚ ನಗುತ್ತಾನೆ, ನಮ್ಮನ್ನು ಗೆಲ್ಲಬಲ್ಲ ಧೀರರು ಯಾರಿದ್ದಾರೆ ಈ ತ್ರಿಭುವನದಲ್ಲಿ? ಇಲ್ಲ, ಯಾವ ಮನವ ಮಾಡಿದರೆ ನಡುಗುವುದು ಬಾನು, ಬಿರಿಯುವುದು ಭೂಮಿ. ನಮ್ಮ ಎದುರಿಗೆ ಮಾತನಾಡಿದವರು ಯಾರಾದರೂ ಸರಿ, ಅವರಿಂದ್ರನಾಗಲಿ, ಚಂದ್ರನಾಗಲಿ, ಅರಿತ ಮೂಲ ಬ್ರಹ್ಮಾಂಡ ನಾಯಕನಾಗಿರಲಿ, ದಂಡ ಜಪಸರ ಭೂಷಿತನಾಗಿರಲಿ, ಪ್ರಚಂಡ ಪ್ರಭಾವಿತನಾಗಿರಲಿ, ಅಂಡಪಿಂಡ ಬ್ರಹ್ಮಾಂಡ ಮಂಡಲಾದಿ ಕರ್ತನಾಗಿರಲಿ, ಅವನ ರುಂಡ ಮುಂಡಗಳನ್ನು ಚೆಂದಾಡಿ ರಂಡ ದೇವತೆಗಳಿಗೆ ಭೂಮಂಡಲ ಪರ್ಯಂತರ ರಕ್ತ ದೋಕುಳಿಯನ್ನು ಏರ್ಪಾಡು ಮಾಡಿಬಿಡ್ತೇನೆ. ಯಾರಂದರು? ಯಾರಂದರೆ ಆ ಕಂಚ ನಗಿತಾನೆ. ಹೌದು ಹೌದು ಹೌದು ಹೌದು, ನಾವೇ ಈ ಮೂರು ಲೋಕಕ್ಕೂ ಒಡೆಯರು, ಈ ಕಾಡಿಗೆ ನಾವೇ ರಾಜರು. ನಕ್ಕ ಈ ಕೆಂಚ, ಯಾರಾದರೂ ಬಂದರೆ ಅವರ ಕರುಣೆಗಳನ್ನು ಕಿತ್ತು ಕೊರಳಿಗೆ ಮಾಲೆಯನ್ನಾಗಿ ಮಾಡಿಬಿಡ್ತೇನೆ ಎಂದಿದ್ದೆ. ಒಂದು ಸಲ ಹೀಗೆ ಆಕಾಶವನ್ನು ನೋಡುತ್ತಾರಂತೆ. ಹೌದು, ಸಿಗಿವೆಂಪಡ

ಆಗಿದೆ. ಮಹಾನುಭಾವರಾಗಿರುವ ಈ ಕಾಲ ಭೈರವ ಸ್ವಾಮಿ, ಓ ಓ ಅಂತ ಕೊಡ್ತಿದ್ರು. ಈ ಉಪಟಳವನ್ನು ತಾಳಲಾರದೆ ಜನಗಳು ಓಡಿ ಬಂದು ಒಡೆಯ

ಸ್ವಾಮಿ ಎಂದ ಕೂಡಲೇ ಈ ರಾಕ್ಷಸರು ಅಲ್ಲಿಗೆ ಸುಮ್ಮನಿರಲಿಲ್ಲ. ಮಹಾನುಭಾವರಾದ ಈ ಕಾಲಭೈರವ ಸ್ವಾಮಿ ಇದ್ದಲ್ಲಿಗೆ ಬಂದು ಅವರ ತಪೋಭಂಗವನ್ನು ಮಾಡ್ತಿದ್ದಾರಂತೆ. ಕಾಲಭೈರವನಂತೆ ಕಾಲಭೈರವ ಯಾರು ನೋಡಿ ಈಗ ನಾವೇನ್ ಮಾಡ್ತೇವೆ ಅಂತ ಆ ರಾಕ್ಷಸರ ಮಾಯೆಯಿಂದ ಶಾಂಭರಿ ಮಾಯಾ ಪ್ರವೀಣರಾದ ಅವರು ಈ ಕಾಲಭೈರವನ ತಪೋಭಂಗವನ್ನು ಮಾಡುವುದಕ್ಕೆ ಮುನ್ನುಗ್ಗುತ್ತಿದ್ದಂತೆಯೇ ಸ್ವಾಮಿಗೆ ಅರ್ಥವಾಗಿದೆಯಂತೆ. ಸ್ವಾಮಿಗೆ ಅರ್ಥವಾಗಿ ತನ್ನ ಎರಡು ಕಣ್ಣುಗಳನ್ನು ಒಂದು ಸಲ ಹೀಗೆ ತೆರೆದರಂತೆ. ಆ ನೇತ್ರ ಜ್ವಾಲೆ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ತೆಗೆಸಿದೆಯಂತೆ. ಅರಹರ ಮಹಾದೇವ ಶಂಭೋಂತ ಕೂಡಲೇ ಈ ರಾಕ್ಷಸರ ಶಾಪ ವಿಮೋಚನೆಯಾಗಿದೆ. ದೂರ್ವಾಸರಿಂದ ಪ್ರಾಪ್ತವಾಗಿ

ಅಂತಹ ಆ ಶಾಪ ಯಾವಾಗ ಪರಿಹಾರವಾಯಿತೋ ಇವರಿಬ್ಬರೂ ಕೂಡ ಕಾಲ ಭೈರವ ಸ್ವಾಮಿಗೆ ನಮಸ್ಕಾರ ಮಾಡಿದ್ದಾರಂತೆ. ಪ್ರಭೋ, ಅರಿಯದಲ್ಲಿ ಅಪರಾಧ ಮಾಡಿದೆವು ಸ್ವಾಮಿ, ಅರಿಯದಲ್ಲಿ ಅಪರಾಧ ಮಾಡಿದೆ. ಹೇ ಕರುಣಾಳು, ಕರುಣಾ ಸಿಂಧು, ಪರಮ ಪಾವನ ಮೂರ್ತಿ, ಹೇ ದೇವ ಶಾಂತಾಕಾರ, ಹೇ ದೇವದೇವ ನಮ್ಮನ್ನು ಉದ್ಧಾರ ಮಾಡು, ಇದೋ ನಿನಗೆ ವಂದನೆ ಎಂಬುದಾಗಿ ಆ ಗಂಧರ್ವರು ತಟ್ಟನೆ ಮಾಯವಾದರು. ಇತ್ತ ಕಾಲಭೈರವ ಸ್ವಾಮಿ ಚುಂಚನಗಿರಿಯಲ್ಲಿ ಬಿಂದು ಸರೋವರವನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿಯೇ ವಾಸವಾಗಿದ್ದಾರೆ. ಹತ್ತಿರದಲ್ಲಿ ಆರಣಿ ಎಂಬ ಗ್ರಾಮ, ಅಲ್ಲಿ ಸಿಂಗಾರಿಗೌಡ ಸಿಂಗಾರಮ್ಮ ಎಂಬತಕ್ಕಂತಹ ದಂಪತಿಗಳು. ಆ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ, ಸಿಂಗಾರಿಗೌಡ, ಆತನ ಧರ್ಮಪತ್ನಿ ಸಿಂಗಾರಮ್ಮ. ಹೆಸರಿಗೆ ತಕ್ಕಂತೆ ಸದಾ ಸರ್ವದಾ ಎಡಬಿಡದೆ ಗಂಡನ ಅಡಿದಾವರಿಗೆ ಪರಮಡುತ್ತ ಕಾಲಯಾಪನೆಯನ್ನು ಮಾಡುತ್ತಿದ್ದಾಳೆ. ಭಗವಂತ ಎಲ್ಲವನ್ನೂ ಕೊಟ್ಟಿದ್ದಾನೆ ಈ ದಂಪತಿಗಳಿಗೆ, ಆದರೆ ಒಂದೇ ಒಂದು ಚಿಂತೆ, ಮಕ್ಕಳಿಲ್ಲ ಎನ್ನುವ ಚಿಂತೆ. ಚಿಂತೆ ಅನುಗಾಲವೂ ಇದ್ದೇ ಇರುತ್ತೆ, ಯಾರಿಗೆ ಚಿಂತೆ ಇರಲ್ಲ, ಯಾರಿಗೆ ಚಿಂತೆ ಇರಲ್ಲ. ಈ ಜಗತ್ತನ್ನಾಳುವ ಭಗವಂತನಿಗೆ ಚಿಂತೆ, ಅದು ಯಾವುದು ಅಂದರೆ ಭಕ್ತರ ಚಿಂತೆ. ಅಯ್ಯೋ ನನ್ನ ಭಕ್ತರನ್ನು ಉದ್ಧಾರ ಮಾಡಬೇಕಲ್ಲ ಅನ್ನೋ ಚಿಂತೆ ದೇವರಿಗೂ ಇದ್ದೇ ಇರುತ್ತೆ. ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, ಚಿತಯಾಂ ಚಿಂತೆಯಾಂ ಬಿಂದು ಮಾತ್ರೇಣ ವಿಶೇಷತಃ ಚಿತಾರ್ಹತಿ ನಿರ್ಜೀವಂ ಚಿಂತಾರ್ಹತಿ ಜೀವನಂ. ಚಿಂತೆ ಅನ್ನೋದೇನಾದರೂ ಆವರಿಸ್ಕೊಂಡು ಬಿಟ್ರೆ ಮನುಷ್ಯನ ಜೀವನವೇ ಬದಲಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಕವಿಗಳೊಂದು ಮಾತು ಹೇಳ್ತಾರೆ, ಹುಟ್ಟೋದಕ್ಕೊಂದು ಚಿಂತೆ, ಸಾಯೋದಕ್ಕೊಂದು ಚಿಂತೆ, ಈ ಲೋಕಾನೇ ಒಂದು ಚಿಂತೆ ತುಂಬಿದ ಸಂತೆ, ನಾವು ಸಂತೆಗೆ ಬಂದವರಂತೆ, ಇದು ಕಳತಾ ಕೂತ್ರೆ ಬಂತೆ, ನಗ್ತಾ ನಗ್ತಾ ಕಂತೆ ಒಗಿಬೇಕಂತೆ. ಇನ್ನೊಬ್ಬರು ಒಂದು ಮಾತು ಹೇಳ್ತಾರೆ, ಸಪ್ಪೆಯನ್ನು ತಿಂಬಾಗ ಉಪ್ಪಿನ ಚಿಂತೆ, ಉಪ್ಪು ದೊರೆತರೆ ಸೊಪ್ಪಿನ ಚಿಂತೆ, ಸೊಪ್ಪು ದೊರೆತರೆ ತುಪ್ಪದ ಚಿಂತೆ, ತುಪ್ಪ ದೊರೆತರೆ ಉಪ್ಪರಿಗೆ ಚಿಂತೆ, ಉಪ್ಪರಿಗೆ ದೊರೆತರೆ ಮುಪ್ಪಿನ ಚಿಂತೆ. ಬೇಕು ಬೇಕು ಬೇಕು ಬೇಕು ಬೇಕು ಅನಿಸುತ್ತೆ, ಆದರೆ ಎಲ್ಲ ಸಿಕ್ಕಿದಾಗ ಅಯ್ಯೋ ಅನುಭವಿಸೋದಕ್ಕಾಗಲ್ವಲ್ಲ, ಏನು ಮಾಡಲಿ, ನಾರಾಯಣ ಗೋವಿಂದ ಅಂತ ಯೋಚನೆ ಮಾಡಿದೆ. ಇಲ್ಲಿ ಈ ದಂಪತಿಗಳಿಗೆ ಚಿಂತೆ ಅಂದರೆ ಯಾವುದು ಅಂದರೆ ಮಕ್ಕಳಿಲ್ಲ ಎನ್ನುವ ಚಿಂತೆ. ಮಕ್ಕಳಿರುವ ಮನೆ ಚಂದ, ಮಕ್ಕಳಾಡುವ ಮಾತು ಚಂದ, ಮಕ್ಕಳು ನಕ್ಕರು ಚಂದ, ಅತ್ರು ಚಂದ. ಗೋವಿಂದ ನಿನಗೇನು ಬೇಕೋ ಅಂದರೆ, ಆ ಹುಡುಗ ಬಂದು ಅಮ್ಮನ ಹತ್ರ ನಿಂತ್ಕೊಡ್ದು, ಅಮ್ಮ ಏನೋ ಅಮ್ಮ ಇಲ್ಲ ಏನೋ ಅಳದು ಬಳದ ತಾಳ ಪುಳ್ಳು ಪುಳ್ಳು ತುತ್ತ ಅಳದು ಬಳ ತಾಳ ಪುಳ್ಳು ಪುಳ್ಳು ಪುಳ್ಳ ಅಂದ್ರೆ, ಅಯ್ಯೋಯ್ಯೋಯ್ಯೋಯ್ಯೋ ಸರಸ್ವತಮ್ಮ ನನ್ನ ಮಗ ಬಿಸ್ಕತ್ ಬೇಕು ಅಂತಾನೆ, ಬೆಣ್ಣೆ ಬೇಕು ಅಂತಾನೆ ಅಂತಾಳೆ ಅವರಮ್ಮ. ಏನು ಅಂದಿರಲ್ಲ, ಯಾಕೆ ಹಾಗಂತಾಳೆ ಅಂತ ಅಂದ್ರೆ, ತಾಯಿ ನೋಡಿ ಅದಕ್ಕೋಸ್ಕರ ಮಾತಾಡ್ತಾಳೆ. ಅಂತಹ ಮಗುವೊಂದು ಆಗೋಗ್ಬಿಟ್ರೆ ಮನೆಗೆ ಆ ತಂದೆ ತಾಯಿಗಳಿಗೆ ಸಂತೋಷವೂ ಸಂತೋಷ. ಯಾರಾದರೂ ನೆಂಟರೋ ಇಷ್ಟೋ ಅಪರೂಪಕ್ಕೆ ಸಿಕ್ಕಿದ್ರೆ, ಸ್ವಾಮಿ ಆರೋಗ್ಯವೇ, ಎಷ್ಟು ದಿವಸ ಆಯ್ತು ನಿಮ್ಮ ನೋಡಿ, ಬಹಳ ಕಾಲ ನಿಮ್ಮ ನೋಡಲೇ ಇಲ್ಲ, ಮಕ್ಕಳೆಷ್ಟು ಅಂತ ಕೇಳ್ತಾರೆ. ಅದು ಬಿಟ್ಬಿಟ್ಟು ನಿಮ್ಮನೇಲಿ ವಾಷಿಂಗ್ ಮಿಷಿನ್ ಯಾವ ಕಡೆ ಇಟ್ಟಿದ್ದೀರಾ, ಗಾಡ್ರೇಜ್ ಬೀರು ಎಲ್ಲಿದೆ, ಇತ್ತೀಚೆಗೆ ಏನಾದರೂ ಸೈಟ್ಗೆ ಇಟ್ಕೊಂಡ್ಕಂಡ್ರ ಅಂತ ಯಾರು ಕೇಳಲ್ಲ. ಏನು ಕೇಳ್ತಾರೆ ಅಂತಂದರೆ, ಸ್ವಾಮಿ ಮಕ್ಕಳು ಚೆನ್ನಾಗಿದ್ದಾರ, ಯಾಕೆಂತಂದರೆ ಆ ಮಕ್ಕಳೇ ಮನುಷ್ಯನಿಗೆ ಭಾಗ್ಯ ಅನ್ನೋ ಒಂದು ಮಾತು ಪ್ರತೀತಿ ಇದೆ. ಇಲ್ಲಿ ಈ ದಂಪತಿಗಳಿಗೆ ಮಕ್ಕಳಿಲ್ಲ ಎನ್ನುವ ಚಿಂತೆ. ಆ ತಾಯಿ ಅಂತಳಂತೆ, ಸ್ವಾಮಿ ಏನಿಲ್ಲ ಅಂದರೆ ನಮಗೆ ಮಕ್ಕಳಿಲ್ಲ ಅನ್ನುವ ಈ ಚಿಂತೆ ಬಾಧಿಸ್ತಾ ಇದೆಯಲ್ಲ. ತಾರೆಗಳು ಗಗನದಲ್ಲಿ

ಆಕಾಶದಲ್ಲಿ ಲಕ್ಷ ಲಕ್ಷ ನಕ್ಷತ್ರ ಇರಬಹುದು, ಆದರೆ ಆ ಲಕ್ಷ ನಕ್ಷತ್ರಮಯ ವಕ್ಷಾಂತರಿಕ್ಷದಲ್ಲಿ ಆ ಮಹಾನುಭಾವನಾದ ಚಂದ್ರಮ ಇಲ್ಲದೆ ಹೋದರೆ ಆ ಲಕ್ಷ ನಕ್ಷತ್ರಗಳದ್ದು ಏನು ಪ್ರಯೋಜನವಿಲ್ಲ. ಮಕ್ಕಳಿಲ್ಲದ ಮನೆ ನರಕ ಸದೃಶ. ಇಲ್ಲಿ ಆ ತಾಯಿ ಸಿಂಗಾರಮ್ಮ ಓಡಿ ಬಂದು ಗಂಡನ ಪಾದಕ್ಕೆ ನಮಸ್ಕಾರ ಮಾಡ್ತಾಳಂತೆ. ಏನ್ರಿ ಮಕ್ಕಳಿಲ್ವಲ್ರಿ ನಮಗೆ, ಕೊಡಗೈಯರೊಡೆಯನಾಗಿರುವ ಅಮೃಣನಿಗೆ ಏಕೆ ನಮ್ಮ ಮೇಲೆ ಕರುಣೆ ಬರಲಿಲ್ಲ ಸ್ವಾಮಿ? ಸ್ವಾಮಿ ಎಲ್ಲರೂ ನನ್ನನ್ನು ಬಂಜೆ ಬಂಜೆ ಎಂಬುದಾಗಿ ಕರೆಯುತ್ತಿದ್ದಾರೆ. ಊರಿನಲ್ಲಿ ದೇವಸ್ಥಾನಗಳಿಗೆ ಪ್ರವೇಶವಿಲ್ಲ. ಮುತ್ತೈದರ ಜೊತೆಯಲ್ಲಿ ಕುಳಿತು ಆ ಬಾಗಿಲಿನ ಸಾಮಗ್ರಿಗಳನ್ನು ನಾನು ಪಡೆಯುವಂತಿಲ್ಲ, ಕುಂಕುಮವನ್ನು ತೆಗೆದುಕೊಳ್ಳುವಂತಿಲ್ಲ. ಎಲ್ಲರೂ ನನ್ನ ಕಡೆ ಬೆರಳು ಮಾಡಿ ಹೇಳ್ತಾರೆ ಬಂಜೆ ಬಂಜೆ ಬಂಜೆ ಎಂಬುದಾಗಿ. ಸ್ವಾಮಿ ಕೇಳಲಾರೆ ಕಣ್ರಿ, ಆ ಕಡುಂಡಿಗಳನ್ನು ಕೇಳುವುದಕ್ಕಿಂತ ಮಕ್ಕಳನ್ನು ಹೆರದ ಈ ಹರಣ ಪರಮಾತ್ಮನಿಗೆ ಮುಡಿಪಾಗಲಿ. ಹರಹರ ಮಹಾದೇವಾ ಯಾ ಯಾ ಯಾ ಅಂತಿದ್ದಾಳೆ ಈ ಸಿಂಗಾರಿಗೌಡ ನಗಿತಾನಂತೆ. ಅಯ್ಯಯ್ಯೋ ಹುಚ್ಚಿ, ಕೊಡಗೈಯರೊಡೆಯನಾದ ಮೃಡನೇ ಮೋರದಿಂದಿರುವಾಗ ನಾವೇನು ಮಾಡೋಕ್ಕಾಗುತ್ತೆ ಕಣೆ? ಜಡಮತಿಗಳು ನಾವು ದೇವಿ, ಜಡಮತಿಗಳು ಕಣೆ. ಆಗಲಿ, ಎಲ್ಲವನ್ನೂ ಕಾಪಾಡಬಲ್ಲಂತಹ ಯೋಗ ಸಾಗರನಾಗಿರುವ ಆ ಶಿವ

ಯಾರಿಗೆ ಮರೆ ಹೋಗೋಣ? ನಿತ್ಯ ನಿರಾಮಯನು, ನಿರ್ವಿಕಾರ ನಿರಾಕಾರನು, ಆಕಾರ ಸಾಕಾರ ಸ್ವರೂಪನು, ಮಹಾನುಭಾವನು, ವಿಶ್ವಂಭರನು, ವಿಶ್ವನಾಯಕನು, ವಿಶ್ವಾದಿಮೂರ್ತಿಯೂ ಆಗಿರುವ ಆ ಪರಮಾತ್ಮ ನಮ್ಮ ಎಲ್ಲ ಕಷ್ಟಗಳನ್ನು ಕಾಪಾಡ್ತಾನೆ. ಸುಮ್ಮನಿರೆ ಅಂದರೆ ಆ ತಾಯಿ ಎಂತಳಂತೆ ಇಲ್ಲ ಕಂದ್ರೆ, ದಿನ ದಿನವೂ ಇದರದೇ ಚಿಂತೆ, ಮಕ್ಕಳಿಲ್ಲ ಎನ್ನುವ ಚಿಂತೆ, ಮಕ್ಕಳಿಲ್ಲ ಎನ್ನುವ ಚಿಂತೆ. ಸ್ವಾಮಿ ನನಗೆ ಮಕ್ಕಳು, ಅಯ್ಯೋ ನಾನೀಗ ಏನು ಮಾಡಲಿ ಎಂಬುದಾಗಿ ಈ ಸಿಂಗಾರಿಗೌಡ ತನ್ನ ಹಸ್ತವನ್ನ ಆ ಹೆಂಡತಿಯ ಮಸ್ತಕದ ಮೇಲಿಟ್ಟು ಆಶೀರ್ವಾದ ಮಾಡುತ್ತಾನೆ. ಅಳಬೇಡ ದೇವಿ, ಕಾಲ ಸನ್ನಿಹಿತವಾಗುತ್ತದೆ, ಭಗವಂತನ ಒಲುಮೆಗೆ ನಾವು ಪಾತ್ರರಾಗುತ್ತೇವೆ ಕಣೆ, ಪಾತ್ರರಾಗುತ್ತೇವೆ. ಆ ತಾಯಿ ಗಂಡನ ಕರ ಹಿಡಿದು ಹೇಳ್ತಾಳಂತೆ, ಸ್ವಾಮಿ ಮನ

ಇಲ್ಲಿ ಸಿಂಗಾರಿಗೌಡ ಸತಿಯಾದ ಆ ಸಿಂಗಾರಮ್ಮನನ್ನು ಸಂತೈಸುತ್ತಿದ್ದಾನೆ. ಅಳಬೇಡ ದೇವಿ, ಭಗವಂತನ ಕೃಪೆಯಾಗುತ್ತೆ. ಕಾಲ ಕಳೆದಿದೆ, ಪರಮೇಶ್ವರನ ಕರುಣೆ ಈಕೆಗೆ ಪ್ರಾಪ್ತವಾಗಿದೆಯಂತೆ. ಪರಶಿವನ ಒಲುಮೆಗೆ ಯಾವಾಗ ಈ ತಾಯಿ ಪ್ರಾಪ್ತಳಾದಳೋ ಗರ್ಭವತಿಯಾಗಿದ್ದಾಳೆ. ದಿನ ಒಂದು ಎರಡು ಮೂರು ಮಾಸಗಳು ಕಳೆಯೇ, ಒಂದು ಎರಡು ಮೂರು ನಾಲ್ಕು ಐದು ನವಮಾಸಗಳು ತುಂಬಿದೆಯಂತೆ. ಶುಭ ದಿವಸ, ದಶತಾರೆಯ ಸುಯೋಗದಲ್ಲಿ ಈ ಮಹಾನುಭಾವಳಾಗಿರತಕ್ಕಂತಹ ಈ ಸಿಂಗಾರಮ್ಮ ದಂಪತಿಗಳಿಗೆ ಒಂದು ಗಂಡು ಮಗು, ಗಂಡು ಮಗು. ಏನ್ ಸಂತೋಷವೋ ಸಂತೋಷ! ಓಡಿ ಬಂದು ಈ ಸಿಂಗಾರಿಗೌಡರಿಗೆ ವಿಚಾರವನ್ನು ತಿಳಿಸಿದರು. ಸ್ವಾಮಿ, ಗಂಡು ಮಗು, ಗಂಡು ಮಗು ಅಂದ ಕೂಡ್ಲೆ ನಗ್ತಾನೆ. ಹೌದು, ಗಂಡು ಮಗು. ಕೆಲವರಿಗೆ ಗಂಡು ಮಕ್ಕಳಾದ್ರೆ ಬಹಳ ಸಂತೋಷ, ಹೆಣ್ಮಕ್ಕಳಾದ್ರೆ ಏನೋ ಒಂಥರ ನಷ್ಟ. ಎಂತಾದ್ರಿ ನಿಮ್ಮ ಮಗು ಗಂಡು, ಲಾಡು ಉಂಡೆ ಹಂಚಿ. ಎಂತಾದ್ರಿ ನಿಮ್ಮ ಮಗು ಹೆಣ್ಣು, ಕಡಲೆ ಪುರಿ ತಂದು ಎಲ್ರಿಗೂ ಕೊಟ್ಬಿಡು. ಇಲ್ಲಿ ಹೆಣ್ಣಾದ್ರೆ ಏನೋ ಒಂದು ನಷ್ಟ, ಗಂಡಾದ್ರೆ ಏನೋ ಒಂದು ಸಂತೋಷ ಎಂಬ ಭಾವನೆ. ಆದರೆ ಹದಿಬದಿಯ ಧರ್ಮದಲ್ಲಿ ಒಬ್ಬ ಕವಯಿತ್ರಿ ಹೇಳ್ತಾಳೆ, ಕನ್ನಡ ತಾಯಿ, ಪೆಣ್ಣಲ್ಲವೇ ತಮ್ಮನೆಲ್ಲ ಪಡೆದವಳು, ಪೆಣ್ಣಲ್ಲವೇ ಪಡೆದವಳು, ಪೆಣ್ಣು ಪೆಣ್ಣಂದೇತಿಗೆ ಬೀಳುಗಡೆವರು, ಕಣ್ಣು ಕಾಣದ ಗಾವಿಲರು, ಕೂರನಾದೊಡೆ ಬಂದ ಗುಣವೇನದರಿಂದ ಕೂರಿಯಾದೊಡೆ ಬಂದ ಕುಂದೇನು. ಹೆಣ್ಣು ಮಕ್ಕಳೇ ತಂದೆ ತಾಯಿಗಳನ್ನ ಪ್ರೀತಿಯಿಂದ ನೋಡಿಕೊಳ್ಳು. ಗಂಡು ಮಕ್ಕಳು ಬೆಳೆಯುವಾಗ ಮಕ್ಕಳು, ದೊಡ್ಡವರಾದಾಗ ದಾಯಾದಿಗಳು, ಬೆಳೆಯುವಾಗ ಮಾತ್ರ ಅವರು ಮಕ್ಕಳಷ್ಟೇ. ಅವರು ಪ್ರಾಪ್ತ ವಯಸ್ಕರಾದ ಮೇಲೆ ತಂದೆ ತಾಯಿ ಸೇವೆ ಎಲ್ಲವನ್ನೂ ಮರೆತು ಬಿಡುವಂತಹ ಪ್ರಸಂಗ ಬಂದುಬಿಡುತ್ತೆ. ಆದರೆ ಹೆಣ್ಣು ಮಕ್ಕಳು ಹಾಗಲ್ಲರಿ, ನಮ್ಮಣ್ಣ ನಮ್ಮಣ್ಣ ನಮ್ಮಣ್ಣ ಅಂತಿರ್ತಾರೆ. ಅದಕ್ಕೆ ಹೆಣ್ಣು ಮಕ್ಕಳಿಗೆ ಅಪಾರವಾಗಿರ್ತಕ್ಕಂತಹ ಗೌರವ ನಮ್ಮ ನಾಡಿನಲ್ಲಿ. ಇಲ್ಲಿ ಆ ಗಂಡು ಮಗುವನ್ನ ಈ ದಂಪತಿಗಳು ತೊಟ್ಟಿಲಲ್ಲಿಟ್ಟು ತೂಗಬೇಕು, ಜೋಗಳವನ್ನು ಹಾಡಬೇಕು. ಆದರೆ ಅಲ್ಲಿ ಒಂದೇ ಒಂದು ನಿಬಂಧನೆ ಇದೆ. ಏನಾ ನಿಬಂಧನೆ ಎಂದರೆ, ಗೆಣ್ಣಿಲ್ಲದ ಬಿದಿರಿನಿಂದ ತೊಟ್ಟಲು ಮಾಡಬೇಕು. ಗೆಣ್ಣಿಲ್ಲದ ಬಿದಿರು, ಆ ಗೆಣ್ಣಿಲ್ಲದ ಬಿದಿರಿನಿಂದ ತೊಟ್ಟಲನ್ನು ಮಾಡಬೇಕು ಅನ್ನತಕ್ಕಂತಹ ಸಂಕಲ್ಪ. ಆ ಬಿದಿರನ್ನು ಅರಸಿಕೊಂಡು ಕಾಡಿಗೆ ಬರ್ತಿದ್ದಾರಂತೆ ಈ ದಂಪತಿಗಳು. ಕಾಡಿಗೆ ಬಂದು ಆ ಬಿದಿರು ಮಳೆಯನ್ನು ಕಡಿದಾಗ ಆ ಬಿದಿರು ಮಳೆಯ ಒಳಗಿಂದ ಓಂ ಓಂಕಾರ, ಆ ಓಂಕಾರಮಯನಾಗಿರುವ ಶ್ರೀ ಗಂಗಾಧರೇಶ್ವರ ಸ್ವಾಮಿ ದರ್ಶನ ಮಾಡುತ್ತಿದ್ದಾನೆ ಈ ದಂಪತಿಗಳಿಗೆ.

ಗಂಗಾಧರೇಶ್ವರ. ಆ ದೇವರನ್ನ ನೋಡ್ತಾ ನೋಡ್ತಾ ನೋಡ್ತಾ ನೋಡ್ತಾ ಪರವಶರಾದರು ಈ ದಂಪತಿಗಳು. ಸ್ವಾಮಿ, ಇದೋ ನಮ್ಮನ್ನು ಉದ್ಧಾರ ಮಾಡುವ ಎಂಬುದಾಗಿ ಆ ದಂಪತಿಗಳಿಗೆ ಆದೇಶವಾಯಿತಂತೆ. ಗುಡಿ ನಿರ್ಮಾಣಕ್ಕಾಗಿ ದೇವಸ್ಥಾನ ನಿರ್ಮಾಣವಾಗಬೇಕು. ಅದರಂತೆ ಈ ಸಿಂಗಾರವ ಹಾಗೂ ಸಿಂಗಾರಿಗೌಡ ದಂಪತಿಗಳು ಪರಮಾತ್ಮ ರೂಪನಾಗಿರ್ತಕ್ಕಂತಹ ಮಹಾಮಹಿಮನಾದ ಗಂಗಾಧರೇಶ್ವರ ಸ್ವಾಮಿಗೆ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಅಲ್ಲಿ ವಿಶೇಷವಾಗಿರತಕ್ಕಂತಹ ಪೂಜೆಯನ್ನ ಪರಮಾತ್ಮನಿಗೆ ಸಲ್ಲಿಸಿ ಭಕ್ತಿಯಿಂದ ಆತನ ಸೇವೆಯನ್ನು ಮಾಡುತ್ತಿದ್ದಾರೆ ಈ ದಂಪತಿಗಳಿಬ್ಬರು ಕೂಡ. ಎಷ್ಟೇ ಆಗಲಿ ಶರಣರು, ಆ ಶರಣ ದಂಪತಿಗಳ ಸೇವೆ ಅನನ್ಯವಾದದ್ದು, ಅಗಮ್ಯವಾದದ್ದು, ಅತೀತವಾದದ್ದು. ಆ ತಾಯಿ ತಂದೆಗಳ ಸಂತೋಷಕ್ಕೆ ಪಾರವೇ ಇಲ್ಲ. ಇಲ್ಲಿಗೆ ಬಂದು ಆ ಗಂಡು ಮಗುವನ್ನ ಜೆಂಡಿಲದ ಬಿದಿರಿನಲ್ಲಿ ತೊಟ್ಟಿಲು ಮಾಡಿ ಆ ತೊಟ್ಟಿಲಲ್ಲಿಟ್ಟು ತೂಗುತ್ತಿದ್ದಾರೆ, ಆ ಮಗುವನ್ನು ತೂಗುತ್ತಿದ್ದಾರೆ. ಪೂರ್ವಕಾಲದಲ್ಲಿ ಮಕ್ಕಳನ್ನ ತೂಗುವಾಗ ಜೋಗಳ ಹಾಡೋರು, ಎಂತೆಂಥ ಜೋಗಳನ್ನು ಹಾಡೋರು. ಈಗ ಹೆಣ್ಣು ಮಕ್ಕಳು ಅವನ್ನೆಲ್ಲ ಮರೆತು ಬಿಡ್ತಿದ್ದಾರೆ. ಈಗ ತೊಟ್ಟಲಲ್ಲಿಟ್ಟು ಜೋಗಳ ಹಾಡುವಂತಹ ಪದ್ಧತಿಯೇ ಈಗಾಗಲೇ ನಮ್ಮಿಂದ ಕೈ ಬಿಡ್ತಾ ಹೋಗ್ತಾ ಇದೆ. ಅದಕ್ಕೆ ಯಾರೇನು ಮಾಡೋಕ್ಕಾಗಲ್ಲ, ಕಾಲ ಆಯಿತಸ್ಮೈ ನಮಃ. ಪೂರ್ವದಲ್ಲಿ ಎಂತೆಂಥ ಹಾಡು, ಜೋಗಳದ ಹಾಡು. ಆ ಮಕ್ಕಳನ್ನ ತೊಟ್ಟಲಲ್ಲಿಟ್ಟು ಆ ಹಗ್ಗ ಹಿಡ್ಕೊಂಡು ಅಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದಳದ
ಮಾಲಿ ಅಂದ್ಬಿಟ್ರೆ ಆ ಮಕ್ಕಳೆಲ್ಲ ಹಂಗೆ ಮಲಕೊಂಡ್ಬಿಡುತ್ತೆ. ತಾಯಿ ಹಾಡಬೇಕು, ತಂದೆ ಏನಾದರೂ ಹಾಡ್ತೀನಿ ಅಂತ ಹೋಗ್ಬಿಟ್ರೆ ಎದ್ದು ಕೂತ್ಕೊಂಡ್ಬಿಡುತ್ತೆ. ತಾಯಿ ಹಾಡಿದ್ರೆ ಹಾಗೆ ಮಲಕ್ಬಿಡುತ್ತೆ. ಯಾಕೆಂದ್ರೆ ಆ ತಾಯಿಯ ಹಾಡಿನಲ್ಲಿ, ಅದು ಸಂಗೀತವಾಗಲಿ ಏನಾದರೂ ಆಗಲಿ, ಆ ತಾಯಿಯ ಮಧುರವಾಗಿರುವ ಆ ಪ್ರೇಮ, ನಿರ್ವ್ಯಾಜ್ಯವಾಗಿರ್ತಕ್ಕಂತಹ ಆ ಪ್ರೇಮಕ್ಕೆ ಮಕ್ಕಳು ಮನಸೋತು ಹೋಗುತ್ತಾರೆ. ಎಂತೆಂಥ ಜೋಗಳದ ಹಾಡು,

ಜೋ ಜೋ. ಇಂಥ ಹಾಡುಗಳನ್ನೆಲ್ಲ ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಬಹಳ ಪ್ರೀತಿಯಿಂದ ಹಾಡ್ತಾ ಇದ್ರು. ಇಲ್ಲಿ ಈ ದಂಪತಿಗಳು ಆ ಮಗುವನ್ನು ನೋಡಿ ಕಣ್ ತುಂಬ ಸಂತೋಷ ಪಡ್ತಿದ್ದಾರಂತೆ. ಆ ನಗೆ ಮಗ, ಆ ಸುಂದರ ವದನ, ವಿಶಾಲವಾದ ಹಣೆ, ನೀಳವಾದ ಮೂಗು, ಆ ವಕ್ಷಸ್ಥಲ, ಆ ಕಪೋಲ, ಇವೆಲ್ಲವನ್ನು ನೋಡುತ್ತಾ ಆ ತಂದೆ ತಾಯಿಗಳು ಆನಂದ ಭರಿತರಾಗಿದ್ದಾರೆ. ಈ ತಾಯಿ ಆ ಗೆಂಡ್ಲದ ಬಿದಿರಿನಲ್ಲಿ ಮಲಗಿರುವ ಆ ಮಗುವನ್ನು ಒಂದು ಸಲ ಹೀಗೆ ತೂಗುತ್ತಾಳೆ.

ಭಗವಂತನ ಕರುಣೆಯಿಂದ ಅವತಾರ ಮಾಡಿದ ಈ ಮಗು ಮಕ್ಕಳಿಲ್ಲ ಮಕ್ಕಳಿಲ್ಲ ಎಂದು ಆಡಿಕೊಳ್ಳುವ ಜನರ ಬಾಯಿಯ ಮಾತಾಗಿದ್ದ ಈ ದಂಪತಿಗಳ ಆ ಮಕ್ಕಳಿಲ್ಲ ಎನ್ನುವ ಕೊರಗನ್ನು ನೀಗಿಸಿದ ಈ ಕಂದ ತಾನೇ ತಾನಾಗಿ ಬೆಳೆಯುತ್ತಿದ್ದಾನಂತೆ. ಅಲ್ಲಿ ಆ ದಂಪತಿಗಳಿಗೆ ಆನಂದವೂ ಆನಂದ. ಇಲ್ಲಿ ಈ ಭಾಗದಲ್ಲಿ ನೋಡಿದರೆ ಗಂಗಾಧರೇಶ್ವರ ಸ್ವಾಮಿಯ ಸಂದರ್ಶನ, ಆ ಸಂದರ್ಶನದಲ್ಲಿ ಇವರಿಗಾಗಿರುವ ಆನಂದ, ಆನಂದದ ಪರಾಕಾಷ್ಠತೆಯಲ್ಲಿ ಭಗವಂತನ ಆದೇಶದಂತೆ ಗುಡಿಯ ನಿರ್ಮಾಣ. ಏನು ಆ ಗುಡಿಯನ್ನು ನಿರ್ಮಾಣ ಮಾಡಿ ಆ ಬೆಟ್ಟದಲ್ಲಿ ಜಗದೊಡೆಯನಾಗಿರುವ ಶ್ರೀ ಗಂಗಾಧರೇಶ್ವರ ಸ್ವಾಮಿ ವಿರಾಜಮಾನನಾಗಿ ಭಕ್ತರ ಎಲ್ಲ ಸಂಕಷ್ಟಗಳನ್ನು ಕೂಡ ನಿವಾರಣೆ

ಆನಂದದ ಪರಾಕಾಷ್ಠತೆಯಲ್ಲಿ ಭಗವಂತನ ಆದೇಶದಂತೆ ಗುಡಿಯ ನಿರ್ಮಾಣ. ಏನು ಆ ಗುಡಿಯನ್ನು ನಿರ್ಮಾಣ ಮಾಡಿ ಆ ಬೆಟ್ಟದಲ್ಲಿ ಜಗದೊಡೆಯನಾಗಿರುವ ಶ್ರೀ ಗಂಗಾಧರೇಶ್ವರ ಸ್ವಾಮಿ ವಿರಾಜಮಾನನಾಗಿ ಭಕ್ತರ ಎಲ್ಲ ಸಂಕಷ್ಟಗಳನ್ನು ಕೂಡ ನಿವಾರಣೆ ಮಾಡುತ್ತಾ ಭವರೋಗ ವೈದ್ಯನಾಗಿ ನಿತ್ಯ ನಿರಾಮಯನಾಗಿ ಯೋಗ ಸಾಗರನಾಗಿ ಚುಂಚನಗಿರಿಯಲ್ಲಿ ವಾಸವಾಗಿದ್ದಾನೆ. ಚುಂಚನಗಿರಿ, ಆ ಚುಂಚನಗಿರಿ ತನ್ನದೇ ಆಗಿರತಕ್ಕಂತಹ ಐತಿಹ್ಯ ಪುರಾಣ ಕಥೆಯ ಹಿನ್ನೆಲೆ ಇವುಗಳಿಂದ ರೂಪಿತಗೊಂಡು ತಾನೇ ತಾನಾಗಿ ಕರ್ನಾಟಕದ ಹೃದಯ ಭಾಗದಲ್ಲಿ ಮರೆಯುತ್ತಾ ಇದೆ ಇಂದು. ಇಲ್ಲಿ ಮಾತಾ ಅನ್ನಪೂರ್ಣೇಶ್ವರಿ, ಮಾತಾ ಅನ್ನಪೂರ್ಣೇಶ್ವರಿ, ಮಹಾನುಭಾವಳಾಗಿರ್ತಕ್ಕಂತಹ ಅನ್ನಪೂರ್ಣೇಶ್ವರಿ ನೇರವಾಗಿ ಎಲ್ಲಿಗೆ ಬರ್ತಿದ್ದಾಳೆ ಅಂತ ಅಂದರೆ ಶ್ರೀಕ್ಷೇತ್ರಕ್ಕೆ ಆಗಮಿಸುತ್ತಿದ್ದಾಳೆ. ಚುಂಚನಗಿರಿ ಕ್ಷೇತ್ರಕ್ಕೆ ಆಗಮಿಸುತ್ತಿದ್ದಾಳೆ. ಅಲ್ಲಿ ಬಂದು ಕಂಬದಮ್ಮ, ಕಂಬದಮ್ಮ ಎಂಬತಕ್ಕಂತಹ ನಾಮಾಂಕಿತದಿಂದ ಅಲ್ಲಿ ನೆಲೆಯಾದಳಂತೆ. ನೆಲೆಯಾದರೆ ಎಲ್ಲರೂ ಆ ತಾಯಿಯ ಸೇವೆಯನ್ನು ಮಾಡುತ್ತಿದ್ದಾರೆ. ಕಂಬದಮ್ಮ, ಕಂಬದಮ್ಮ ಎಂಬತಕ್ಕಂತಹ ಆ ದಿವ್ಯ ನಾಮದಿಂದ ಭಕ್ತರ ಕೋರಿಕೆಗಳ ನೆರವೇರಿಸಲು ಸುಗಮವಾಗಿ ತಾಯಿ ವಿರಾಜಮಾನವಾಗಿದ್ದಾಳೆ ಶ್ರೀಕ್ಷೇತ್ರದಲ್ಲಿ. ಏನು ಆ ಭಕ್ತ ಕೋಟಿಯ ಮುಕ್ತ ದ್ವಾರವಾದರೆ ಆ ತಾಯಿಯನ್ನು ಎಲ್ಲರೂ ಭಜಿಸ್ತಾರಂತೆ. ಓಹೋ ಅಮ್ಮ ಅಮ್ಮ ಅಮ್ಮ ಅಂತಿದ್ದಾರೆ. ಆ ಅಮ್ಮ ಎನ್ನುವ ಎರಡಕ್ಷರದಲ್ಲಿ ಏನಿದೆ ಅಂದರೆ ಆ ತಾಯಿ ಇರತಕ್ಕಂತಹ ಅರ್ಥ ವಿಶಾಲ ವ್ಯಾಪ್ತಿಯಾಗಿದೆ. ತಾಯಿ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಮೊದಲು ತಾಯಿ, ಆ ದೇವರಾಗಿರಲಿ ದೇವಿಯಾಗಿರಲಿ ಅಥವಾ ಹೆತ್ತಂತಹ ತಾಯಿ ತಂದೆಗಳ ಸೇವೆಯನ್ನು ಯಾವ ಮಕ್ಕಳು ನಿಷ್ಕಾಮವಾಗಿ ಮಾಡ್ತಾರೆ, ನಿರ್ವ್ಯಾಜ್ಯ ಪ್ರೇಮದಿಂದ ಆ ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಾರೆ, ಆ ಲೋಕವೆಲ್ಲ ಸುಭಿಕ್ಷವಾಗಿ ಹೋಗಿಬಿಡುತ್ತೆ. ಅಮ್ಮ ಅಕಾರ ಉಕಾರ ಓಂಕಾರಗಳು ಆ ಅಮ್ಮ ಎಂಬತಕ್ಕಂತಹ ಶಬ್ದದಲ್ಲಿ ಅಡಗಿದೆ. ಆ ಅಮ್ಮ ಎನ್ನುವಾಗ ಆಗುವ ಆನಂದ ಅವರ್ಣನೀಯ, ಅನನ್ಯವಾದದ್ದು. ಅದಕ್ಕೆ ಕನ್ನಡದ ಕವಿಗಳು ಹೇಳ್ತಾರೆ, ಓಡಿನಾ ಬೀಳೆ ತಾನೋಡಿ ಬಂದೆತ್ತಿ ಮುದ್ದಾಡಿದವಳ ಅರುತಾಯಿ, ಮೂಡಿದ ಗಾಯವ ಹೋಗಲಾಡಿಸೆ ಜೋಗುಳ ಹಾಡಿ ತೂಗಿದಳ ಅರುತಾಯಿ. ಆ ತಾಯಿಯಾಗಿ ನೆಲೆಸಿರುವ ಕಂಬದಮ್ಮನನ್ನು ಎಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ. ಇಲ್ಲಿ ಕಾಲಭೈರವ ಸ್ವಾಮಿ ತಾನು ಮಾತಿನಂತೆ ಭಗವಂತನ ಆಣತಿಯಂತೆ ನೇರವಾಗಿ ತಿರುಪತಿಯ ಕ್ಷೇತ್ರಕ್ಕೆ ಹೊರಟಿದ್ದಾರೆ. ತಿರುಪತಿ, ಅಲ್ಲಿ ವಿರಾಜಮಾನನಾಗಿದ್ದಾನೆ ಶ್ರೀನಿವಾಸ ವೆಂಕಟೇಶ. ವೇಮಂದರೆ ಪಾಪಗಳೆಲ್ಲ, ಕಟಾ ಎಂದರೆ ನಾಶ ಮಾಡತಕ್ಕಂತಹ ವೆಂಕಟಾಚಲನಾಗಿ ಮಹಾನುಭಾವನಾಗಿರುವ ಭಗವಂತ ಭೂವೈಕುಂಠ, ಭೂವೈಕುಂಠ ಎಂಬ ಆ ಪುಣ್ಯಕ್ಷೇತ್ರದ ನೆಲೆವೀಡಾದ ತಿರುಪತಿಯಲ್ಲಿ ನಿಂತಿದ್ದಾನೆ. ಕಾಲಭೈರವ ಸ್ವಾಮಿ ನೇರವಾಗಿ ತಿರುಪತಿಗೆ ಬಂದ, ಶ್ರೀನಿವಾಸನ ದರ್ಶನವನ್ನು ಪಡೆದರಂತೆ. ಶ್ರೀನಿವಾಸ ಪ್ರಭುವಿಗೆ ಸ್ವಾಮಿಗೆ ಆನಂದವೋ ಆನಂದ. ಕಾಲಭೈರವ ಸ್ವಾಮಿ ಆ ಶ್ರೀನಿವಾಸ ಸ್ವಾಮಿಯೊಂದಿಗೆ ಕಾಲವನ್ನು ಕಳೆಯುತ್ತಿದ್ದಾನೆ. ಕಾಲ ಕಳೆಯಿತು, ದಿನ ಒಂದು ಎರಡು ಮೂರು ಹೀಗೆ ಆ ಸಮಯ ಹೋದದ್ದೇ ಗೊತ್ತಾಗಲಿಲ್ಲ ಕಾಲಭೈರವ ಸ್ವಾಮಿಗೆ ಶ್ರೀನಿವಾಸನೊಂದಿಗೆ. ಶ್ರೀನಿವಾಸನೊಂದಿಗೆ ಕಾಲ ಕಳೆದದ್ದೇ ಗೊತ್ತಾಗ್ತಿಲ್ವಂತೆ. ಇಬ್ಬರು ಒಂದು ದಿವಸ ಕುಳಿತು ಪಗಡೆಯನ್ನು ಆಡ್ತಿದ್ದಾರೆ. ಆಟ ಯಾವ ಆಟ ಆಡೋಣ ಸ್ವಾಮಿ ಹೇಳಿದ, ಪಗಡೆ ಆಡೋಣ ಸರಿ ಎಂಬುದಾಗಿ ಒಂದು ಸಲ ಆ ದಾಳವನ್ನ ಹೀಗೆ ಎಸೆದ ಭಗವಂತ. ಕಾಲಭೈರವ ಸ್ವಾಮಿ ನಗುತ್ತಾನೆ, ಆ ಈ ಪ್ರಪಂಚ ಎನ್ನುವ ಪಗಡೆಯಾಟವನ್ನು ಆಡುವ ಕಪಟ ನಾಟಕ ಸೂತ್ರಧಾರಿ ಲೀಲಾ ರೂಪಾವತಾರಿಯಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿ ಮಹಾನುಭಾವನಾಗಿ ಲಕ್ಷ್ಮೀ ಪದ್ಮಾವತಿಯರೊಂದಿಗೆ ವಿರಾಜಮಾನನಾಗಿ ಈ ತಿರುಪತಿಯ ಬೆಟ್ಟದ ಮೇಲೆ ವಾಸವಾಗಿರುವ ನಿನಗೆ ತಿಳಿಯದ ವಿಚಾರ ಯಾವುದಿದೆ ಸ್ವಾಮಿ? ಆದರೂ ಲೌಕಿಕವಾಗಿ ನಾವಿಬ್ಬರು ಈಗ ಆಟ ಮಾಡ್ತಿದ್ದೇವೆ ಅಷ್ಟೇ, ಪಗಡೆ ಆಡೋಣ. ದಾಳವನ್ನು ಹೀಗೆ ಉರುಳಿಸಿದ ಈ ಸ್ವಾಮಿಯೂ ನಕ್ಕ, ಭಗವಂತನೂ ನಕ್ಕ, ಶ್ರೀನಿವಾಸನು ನಕ್ಕ, ಇಬ್ಬರೂ

ಕೂಡ ಆ ದೇವರ ಒಂದು ಶಕ್ತಿ ರೂಪವಾಗಿರತಕ್ಕಂತಹ ಪ್ರತೀತವಾಗಿರುವ ಆ ಸ್ವಾಮಿ ಶ್ರೀನಿವಾಸನನ್ನು ನೋಡಿ ಕಾಲಭೈರವ ಸ್ವಾಮಿ ಅಂತಾನೆ.

ಇಲ್ಲಿ ಆ ಕಾಲಭೈರವ ಸ್ವಾಮಿ ತಿರುಪತಿಯ ತಿಮ್ಮಪ್ಪನೊಂದಿಗೆ ಪಗಡೆಯಾಡುತ್ತಾ ಕುಳಿತಿರುವಾಗ ಪಗಡೆಯಲ್ಲಿ ಅದೇನು ಲೀಲೆಯೋ, ಈ ಕಾಲಭೈರವ ಸ್ವಾಮಿಗೆ ಸೋಲಾಗಿದೆಯಂತೆ. ಕಾಲಭೈರವ ಸ್ವಾಮಿಯೇ ಸೋತಿದ್ದಾನೆ. ತಿಮ್ಮಪ್ಪ ನಗುತ್ತಾನಂತೆ, ಭೈರವಾ ಅಂದರೆ ಸ್ವಾಮಿ ಅಂತ ಕರೆಜೋಡಿಸಿ ಎದ್ದರೆ, ಅಯ್ಯ ನನ್ನ ಸೋಲು ನಿನ್ನ ಸೋಲು ಎರಡೂ ಒಂದೇಯಪ್ಪ, ಈ ಲೋಕದಲ್ಲಿ ನಾನು ಸೋತರೇನು ನೀನು ಸೋತರೇನು, ತತ್ವ ಇಷ್ಟೇ, ಭಕ್ತರಿಗೆ ಗೆಲುವಾಗಬೇಕು. ನಮ್ಮನ್ನು ನಂಬಿರತಕ್ಕಂತಹ ಈ ಅಸಂಖ್ಯ ಸಂಖ್ಯೆಯ ಭಕ್ತರಿದ್ದಾರಲ್ಲ, ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಿ ಶುಭವಾಗಿ ಮಂಗಳವಾದರೆ ಆ ಗೆಲುವೇ ನಮ್ಮ ಗೆಲುವು, ಆ ನಲಿವು ನಮ್ಮ ನಲಿವು, ಆ ಚೆಲುವು ನಮ್ಮ ಚೆಲುವು. ಅಯ್ಯ ನಿನಗೆ ಒಳ್ಳೆಯದಾಗಲಿ ಅಂತಿದ್ದಾಗ ಪರಮಾತ್ಮನಾದ ಈ ತಿಮ್ಮಪ್ಪ ಕಾಲಭೈರವ ಸ್ವಾಮಿಗೆ ಬಂಗಾರದ ರಥವನ್ನು ದಯಪಾಲಿಸಿದ್ದಾನೆ. ಬಂಗಾರದ ರಥ, ಸೂರ್ಯೋದಯಕ್ಕೆ ಮುಂಚೆ ಈ ರಥೋತ್ಸವ ಆಗಬೇಕು ನಿನ್ನೊಂದಿಗೆ. ಆಗಲಿ ಆಗಲಿ ತಿಮ್ಮಪ್ಪ ಎಂದು ಕರಜೋಡಿಸಿ ಭಗವಂತ ಕೊಟ್ಟ ಆ ಬಂಗಾರದ ರಥದೊಂದಿಗೆ ನೇರವಾಗಿ ಶ್ರೀಕ್ಷೇತ್ರಕ್ಕೆ ಆಗಮನ. ಶ್ರೀಕ್ಷೇತ್ರಕ್ಕೆ ಆಗಮಿಸಿದ್ದಾರೆ ಸ್ವಾಮಿ. ಈಗಲೂ ಕೂಡ ಸೂರ್ಯೋದಯಕ್ಕೆ ಮುಂಚೆಯೇ ಅಲ್ಲಿ ರಥೋತ್ಸವ, ಏನು ವಿಜೃಂಭಣೆಯಿಂದ ರಥೋತ್ಸವ! ಆ ರಥೋತ್ಸವದ ಆನಂದವನ್ನ ಕಂಗಳ ತುಂಬ, ಆ ಮನಸ್ಸಿನ ತುಂಬ, ಆ ಕೃತಿಯ ತುಂಬ, ಜ್ಞಾನದ ತುಂಬ ನೋಡಿ ನೋಡಿ ನೋಡಿ ನೋಡಿ ಆ ದಣಿವೇ ಇರುವುದಿಲ್ಲ ಬಂದಂತಹ ಭಕ್ತಾದಿಗಳಿಗೆ. ಅಲ್ಲಿ ವಾಸವಾಗಿದ್ದಾನೆ ಶ್ರೀ ಸ್ವಾಮಿ ಗಂಗಾಧರೇಶ್ವರ ಸ್ವಾಮಿ, ಕಾಲಭೈರವ ಸ್ವಾಮಿ. ಏನು ಅತೀತವಾಗಿರುವ ಆ ಭಕ್ತರ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿದೆಯಂತೆ. ಮಹಾನುಭಾವನಾಗಿರತಕ್ಕಂತಹ ಶ್ರೀ ಸ್ವಾಮಿಯ ನೆಲೆವೀಡಾಗಿದ್ದಾರೆ ಆ ಚುಂಚನಗಿರಿಯ ಕ್ಷೇತ್ರದಲ್ಲಿ. ಇಲ್ಲಿ ಇನ್ನೊಂದೆಡೆ ಭಕ್ತಳಾಗಿರತಕ್ಕಂತಹ ಮಾಳವ ಎನ್ನುವ ತಾಯಿ, ಆ ಮಾಳವ ಅವಳ ಕಾಯಕ ಕುರಿ ಕಾಯುವ ಕೆಲಸ. ಅನನ್ಯ ಭಕ್ತೆಯಾಗಿರುವ ಈ ಮಾಳವನಿಗೆ ಸ್ವಾಮಿಯನ್ನು ನೋಡಬೇಕು, ಸ್ವಾಮಿಯಲ್ಲಿ ಲೀನವಾಗಬೇಕು ಎಂಬತಕ್ಕಂತಹ ಉತ್ಕಟ ಇಚ್ಛೆ. ಹೇ ಕಾಲಭೈರವ, ಅನಾದಿ ಮೂರ್ತಿ ಎಲ್ಲಿರುವೆ ನನ್ನಪ್ಪ ಎಲ್ಲಿರುವೆ, ಸ್ವಾಮಿ ಕಾಲಭೈರವ ಅಂತ ತನ್ನ ಎರಡು ಕಡೆಗಳನ್ನು ಜೋಡಿಸಿ ಆ ಕಣ್ಣುಗಳಿಂದ ನೀರನ್ನು ತುಂಬಿಕೊಂಡು ಸ್ವಾಮಿಯನ್ನೇ ಧ್ಯಾನ ಮಾಡುತ್ತಿದ್ದಾನೆ. ಅವಳಾಶೆ ಏನು ಅಂದರೆ, ಆ ಸ್ವಾಮಿಯ ಪಾದ ಸೇವೆಯನ್ನು ನಾನು ಮಾಡಿ ಅಲ್ಲಿಯೇ ಪರಂಧಾಮವನ್ನು ಇಯ್ಯಬೇಕು. ಅವನು ನನ್ನ ಹೃದಯದ ಸಂತಾಪವನ್ನು ಹರಿಸಿ ತನ್ನಲ್ಲಿ ಸೇರಿಸಿಕೊಳ್ಳಬೇಕು. ಸ್ವಾಮಿ ಈ ಕಂಗಳ ದಿಟ್ಟಿ ಆರಿ ಹೋಗುವ ಮುನ್ನ, ಈ ಕಾಯ ಬಿದ್ದು ಹೋಗುವ ಮುನ್ನ, ಈ ದೇಹ ಅಳಿದು ಹೋಗುವ ಮುನ್ನ ನನಗೆ ಒಂದು ಸಲ ದರ್ಶನ ಕೊಡು ಪರಮಾತ್ಮ. ಎಲ್ಲಿದೆಯೇ ನನ್ನಪ್ಪ ನಾನು ನಿನ್ನನ್ನೇ ಅನವರತ ಆರಾಧಿಸುವ ಭಕ್ತನು ಕಣಪ್ಪ. ಆ ತಾಯಿಯ ಕರೆ ಕೇಳಿಸಿತೋ ಏನೋ ಎನ್ನುವಂತೆ ಈ ಸ್ವಾಮಿ ಅವಳನ್ನು ತನ್ನಲ್ಲಿ ಸೇರಿಸಿಕೊಳ್ಳುವ ಮಂಗಳ ಮುಹೂರ್ತಕ್ಕಾಗಿ ಕಾದಿದ್ದ. ಕಾದಿದ್ದರೆ ಈ ತಾಯಿ ಎಲ್ಲಿ ಎಲ್ಲಿ, ಆ ಮಂಗಳ ಮೂರ್ತಿ ಎಲ್ಲಿ, ಕರುಣಾಸಿಂಧು ಎಲ್ಲಿ, ಕರುಣಾಸಿಂಧು ಎಲ್ಲಿ ಅಂತ ಹೇಳಿ ನಿಧಾನವಾಗಿ ಅವನನ್ನೇ ಅರಸಿಕೊಂಡು ಬರ್ತಿದ್ದಾಳೆ. ಬಂದು ಆ ಸ್ವಾಮಿಯ ಹತ್ತಿರ ಬರ್ತಾ ಬರ್ತಾ ಬರ್ತಾ ಇದ್ದ ಹಾಗೆ ಅವಳಿಗೆ ಆ ಉತ್ಕಟವಾದ ಭಯಕ್ಕೆ ಹೆಚ್ಚಾಗಿ ಆ ಸ್ವಾಮಿಯನ್ನೇ

ಪರಮ ಮಂಗಳ ಮೂರ್ತಿ ಭೈರವಾಗ ಚುಂಚನಗಿರಿವಾಸ ಭಕ್ತ ಜನ ಪೋಷ ದೇವಾ ಮನದ ಭಿಲಾ

ಆನಂದವಾಗಿ ಹಾಡಿದ್ದಾಳೆ. ಮನ ತುಂಬಿ ಬಂದಿದೆಯಂತೆ ಆ ಮಾಳವನಿಗೆ. ಭಕ್ತಿಗಿಂತಲೂ ಹಿರಿದಾದರು ಯಾವುದರ ಈ ಲೋಕದಲ್ಲಿ? ಯಾರು ಭಕ್ತಿಯಿಂದ ಭಗವಂತನ ಆರಾಧಿಸ್ತಾರೆ, ಆ ಆರಾಧಿಸುವವರಿಗೆಲ್ಲ ಮೋಕ್ಷವನ್ನಿತ್ತು ಕಾಪಾಡುವುದಕ್ಕಲ್ಲವೇ ಭಗವಂತ ಇರುವುದು. ಅದರಲ್ಲಿಯೂ ಚುಂಚನಗಿರಿ ಸ್ವಾಮಿ ಎಂದರೆ ಏನು ಸಾಮಾನ್ಯವೇ? ಭಕ್ತ ಕೋಟಿಯ ಮುಕ್ತಿ ದ್ವಾರ ಆ ಕ್ಷೇತ್ರ. ಅಲ್ಲಿಯ ನೆಲೆಬೀಡು ಭಕ್ತರ ನೆಲೆಬೀಡು, ಭಗವಂತನ ನೆಲೆಬೀಡು. ಕರ್ನಾಟಕದ ಹೃದಯ ಭಾಗವಾಗಿರುವ ಆ ಮಂಡ್ಯ ಜಿಲ್ಲೆಯಲ್ಲಿರುವ ಆ ಸ್ವಾಮಿ ಎಲ್ಲರ ಕಷ್ಟಗಳನ್ನು ಪರಿಹಾರ ಮಾಡುವುದಕ್ಕಾಗಿಯೇ ಬಂದಿರತಕ್ಕಂತಹ ಭವರೋಗ ವೈದ್ಯರಲ್ಲದೆ ಬೇರೆಯಲ್ಲ. ಈ ತಾಯಿಯ ಭಕ್ತಿಗೆ ಮನಸೋತಿದ್ದಾನೆ, ಅವಳಿಗೆ ಮೋಕ್ಷ ಕೊಡಬೇಕು ಇರತಕ್ಕಂತಹ ಸಂಕಲ್ಪ ಹತ್ತಿರಕ್ಕೆ ಬರ್ತಾ ಇದೆ. ಈ ತಾಯಿ ಆ ಚುಂಚನಗಿರಿ ವಾಸನ್ನು ನೋಡಿ ತನ್ನನ್ನು ತಾನೇ ಮರೆತು ಹಾಡ್ತಿದ್ದಾಳಂತೆ. ಸ್ವಾಮಿ ಹೇ ಚುಂಚನಗಿರಿ ವಾಸಾ,

ಆ ತಾಯಿಯ ಭಕ್ತಿಗೆ ಮನಸೋತನೋ ಏನೋ ಎನ್ನುವಂತೆ ಜಗದಾದಿಮೂರ್ತಿಯಾದ ಈ ಚುಂಚನಗಿರಿ ವಾಸ ಭಕ್ತಳಾಗಿರುವ ಆ ಮಾಳವ್ವನ ಮೊರೆ ಕೇಳಿ ತಾನು ಎದ್ದೋಡಿ ಬಂದು ಆ ತಾಯಿಯನ್ನ ತನ್ನಲ್ಲಿ ಸ್ವೀಕಾರ ಮಾಡಿಕೊಂಡಿದ್ದಾನೆ. ಅರಹರ ಮಹಾದೇವ ಶಂಭೋ ಎನ್ನುವಂತೆ ಮಹಾನುಭಾವಳಾದ ಈ ಮಾಳವ್ವ ಜಗದಾದಿ ಮೂರ್ತಿಯಾಗಿರುವ ಈ ಸ್ವಾಮಿಯಲ್ಲಿ ಲೀನವಾಗಿ ಹೋಗಿದ್ದಾಳೆ, ಐಕ್ಯವಾಗಿದ್ದಾಳೆ. ಗೆಲ್ಗೆ ನಿನ್ನಿಚ್ಛೆ, ಗೆಲ್ಗೆ ನಿನ್ನಿಚ್ಛೆ, ಸಲ್ಗೆ ನಿನ್ನಿಚ್ಛೆ. ಆ ಭಗವದನು ರೂಪಿ ಶಿವಾನುಭವೇ ಆ ಮಹಾನುಭಾವಳಾದ ಮಾಳವ ಭಗವಂತನಲ್ಲಿ ಐಕ್ಯನಾಗಿದ್ದಾನೆ. ಇಲ್ಲಿ ಮಹಾನುಭಾವನಾದ ಶ್ರೀ ಸ್ವಾಮಿ ಚುಂಚನಗಿರಿಯಲ್ಲಿ ಕುಳಿತು ಎಲ್ಲರ ಭಕ್ತರ ಅಭೀಷ್ಟಗಳನ್ನು ಕೂಡ ನೆರವೇರಿಸುತ್ತಿದ್ದಾನೆ. ನೊಂದು ಬೆಂದು ಬಾಡಿ ಬಸವಳಿದು ಹೋಗುವ ಆ ಭಕ್ತಾದಿಗಳನ್ನೆಲ್ಲ ತನ್ನ ವರದ ಹಸ್ತವನ್ನು ಚಾಚಿ ತನ್ನ ಬಳಿಗೆ ಕರೆದುಕೊಂಡಿದ್ದಾನೆ. ಇಂದಿಗೂ ಕರ್ನಾಟಕದಲ್ಲಿ ಚುಂಚನಗಿರಿ ಕ್ಷೇತ್ರ ತನ್ನದೇ ಆಗಿರತಕ್ಕಂತಹ ವೈಭವದಿಂದ ಮೆರೆಯುತ್ತಾ ಇದೆ. ಭಕ್ತಿಯ ಪರಾಕಾಷ್ಠತೆಯನ್ನ ದೇಶದ ಮೂಲೆ ಮೂಲೆಗಳಲ್ಲಿ ಪಸರಿಸಿದೆ. ವಿದ್ಯಾದಾನ, ಅನ್ನದಾನ, ಜ್ಞಾನದಾನ, ಈ ತ್ರಿವಿಧ ಸಂಗಮ ಶ್ರೀ

0: ಕೋಪಗೊಂಡು ಮೂರ್ತಿಯೇ ಮೈತೆಳೆದು ಬಂದಂತೆ ನಿಂತಿದೆ. ಯಾರು ಆದಿಚುಂಚನಗಿರಿ ಮಹಾತ್ಮೆಯನ್ನು ಕೇಳುವರೋ, ಪಾಡುವರೋ, ಕೊಂಡಾಡುವರೋ, ಅವರಿಗೆಲ್ಲವೂ ಕೂಡ ಅವರಿಗೆಲ್ಲರಿಗೂ ನಿಜವಾಗಿಯೂ ಮಂಗಳ ಪ್ರಾಪ್ತವಾಗುತ್ತೆ.
1: ಮಂಗಳವಾಗಲಿ ಸರ್ವರಿಗೆ,

ಇದುವರೆಗೆ ಚುಂಚನಗಿರಿ ಮಹಾತ್ಮೆ ತುಮಕೂರು ಲಕ್ಷ್ಮಣದಾಸ್ ಅವರಿಂದ ಕಥಾ ಕಾಲಕ್ಷೇಪ ಕೇಳಿದಿರಿ. ಆಕಾಶವಾಣಿ ಮಂಗಳೂರು.

0: ಆತ್ಮೀಯ ಕೇಳುಗರೆ, ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮರಳಿ ಮನಸ್ಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
0: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
1: ಕಾಣಿಕೆ
0: ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449926560.
1: ಮರೆತು ಹೋಯಿತೆ ನನ್ನ ಯಹಾಜರಿ.
0: ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
2: ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಲಗಾನ್ ಚಿತ್ರಕ್ಕಾಗಿ ಸಂಗಡಿಗರೊಂದಿಗೆ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಹಾಗೂ ಸುಖ್ವಿಂದರ್ ಸಿಂಗ್ ಅವರು ಹಾಡಿರುವ ಗೀತೆ, ಜಾವೇದ್ ಅಖ್ತರ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಎ ಆರ್ ರೆಹಮಾನ್.

ಸೋನು ನಿಗಮ್ ಮತ್ತು ಕವಿತಾ ಕೃಷ್ಣಮೂರ್ತಿ ಅವರು ಹಾಡಿರುವ ವಾಸ್ತವ್ ಚಿತ್ರದ ಗೀತೆ, ಸಮೀರ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಜತಿನ್ ಲಲಿತ್.

ತುಂಬಿನ್ ಚಿತ್ರಕ್ಕಾಗಿ ಸೋನು ನಿಗಮ ಅವರು ಹಾಡಿರುವ ಗೀತೆ, ಫಯಾಜ್ ಅನ್ವರ್ ಅವರ ಸಾಹಿತ್ಯ, ಸಂಗೀತ ನೀಡಿದರೆ ನಿಖಿಲ್ ವಿಜಯ್.

0: ಕೇಳುಗರೆ, ಇದೊಂದು ಪ್ರಕಟಣೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಮುಂದಿನ 3 ಗಂಟೆಗಳಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ ಮಳೆ, ಗುಡುಗು ಸಹಿತ ಜೋರಾದ ಬಿರುಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಕೆಲವು ಪ್ರದೇಶಗಳಲ್ಲಿ ತಾತ್ಕಾಲಿಕವಾಗಿ ವಿದ್ಯುತ್ ವ್ಯತ್ಯಯ, ಸಣ್ಣ ಪುಟ್ಟ ಸಂಚಾರ ದಟ್ಟಣೆ, ದುರ್ಬಲ ಮರದ ಕೊಂಬೆಗಳು ಕಿತ್ತು ಬೀಳುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ.
1: ಪ್ರಿಯ ಕೇಳುಗರೆ,
2: ನನ್ನ ರಾಗತಾನ ಪಲ್ಲವಿ.
1: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
3: ಪ್ರಕೃತಿಯ ಮಧ್ಯೆ ತೆಗೆದ ಚಿತ್ರಣ ತುಂಬಾ ನನಗೆ ಇಷ್ಟವಾಯಿತು.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಕಾರ್ಯಕ್ರಮದ ಮುಂದಿನ ಗೀತೆ ಡಾನ್ ಚಿತ್ರದಿಂದ ಜಾವೇದ್ ಅಖ್ತರ್ ಅವರ ರಚನೆಯನ್ನು ಹಾಡಿದ್ದಾರೆ ಶಂಕರ್ ಮಹಾದೇವನ್. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಶಂಕರ್ ಏಷನ್ ಲಾಯ್.

ಕಾರ್ಯಕ್ರಮದ ಕೊನೆಯದಾಗಿ ಆನಂದ್ ಮಹಲ್ ಚಿತ್ರದ ಗೀತೆ, ಯೋಗೇಶ್ ಅವರ ರಚನೆಯನ್ನು ಹಾಡಿದ್ದಾರೆ ಕೆಜೆ ಯೇಸುದಾಸ್, ಸಂಗೀತ ನೀಡಿದ್ದಾರೆ ಸಲೀಲ್ ಚೌಧರಿ.

ಹಿಂದಿ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಯೋಗ್ಯತೆ, ನಾವೀನ್ಯತೆ ಮತ್ತು ಸಮಸ್ಯೆ ಪರಿಹಾರದ ಸಾಮರ್ಥ್ಯ ಪ್ರೋತ್ಸಾಹಿಸುವ ರಾಷ್ಟ್ರೀಯ ಶಿಕ್ಷಣ ನೀತಿ ಅಳವಡಿಸಿಕೊಂಡು ಭಾರತ ಪದವಿ ಕೇಂದ್ರಿತ ವಿಧಾನದಿಂದ ಕ್ರಮೇಣ ಅನ್ವಯಿಕ ಅಧ್ಯಯನದತ್ತ ಒತ್ತು ನೀಡುತ್ತದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿತ 6ನೇ CSIR ರೈಸ್ ಸಮಾವೇಶದಲ್ಲಿ ಮಾತನಾಡಿದ ಅವರು, ಪೇಟೆಂಟ್ ಸಲ್ಲಿಕೆಯಲ್ಲಿ ಭಾರತ ಇಂದು ವಿಶ್ವದಲ್ಲಿ 6ನೇ ಸ್ಥಾನದಲ್ಲಿದೆ. ಜಾಗತಿಕ ನಾವೀನ್ಯತಾ ಸೂಚ್ಯಂಕದಲ್ಲಿ ಭಾರತದ ಶ್ರೇಯಾಂಕ 81ನೇ ಸ್ಥಾನದಿಂದ 38ನೇ ಸ್ಥಾನಕ್ಕೆ ಏರಿದೆ. ಅಗ್ರ 100 ಉಲ್ಲೇಖಗಳಲ್ಲಿ ಶೇಕಡ 10ರಷ್ಟು ಭಾರತದ ಕೊಡುಗೆಗಳಾಗಿವೆ ಎಂದು ಶ್ಲಾಘಿಸಿದರು. ಬೆಂಗಳೂರು ವಿಎಂ ಘಾಟಕೆ ಸಮಾವೇಶ ಕೇಂದ್ರದಲ್ಲಿ ಆಯೋಜಿತ CSIR ರೈಸ್ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಈ ಮಧ್ಯಾಹ್ನ 3:45ಕ್ಕೆ ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಸಂಸದ ತೇಜಸ್ವಿ ಸೂರ್ಯ ಪಾಲ್ಗೊಂಡು ಮಾತನಾಡಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ಆಯ್ದ ಕೆಲ ವ್ಯಾಪಾರ ಮತ್ತು ಕೈಗಾರಿಕಾ ಪ್ರತಿನಿಧಿಗಳೊಂದಿಗೆ ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಸಮಾಲೋಚನೆ ನಡೆಸಿದರು. ಪ್ರಸ್ತುತ ಮಧ್ಯಪ್ರಾಚ್ಯ ಹಾಗೂ ಕೊಲ್ಲಿ ರಾಷ್ಟ್ರಗಳ ಸಂಘರ್ಷದ ಹಿನ್ನೆಲೆ ಕೇಂದ್ರ ಸರ್ಕಾರ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಯೋಜನೆಯಡಿ ಯಾವುದೇ ಅಡಮಾನ ಇಲ್ಲದೆ ಸಾಲದ ನೆರವು ಯೋಜನೆ ಘೋಷಿಸಿದ್ದರೂ ರಾಜ್ಯದಲ್ಲಿ ಅನೇಕ ಬ್ಯಾಂಕ್ಗಳು ಆಸ್ತಿ ಭೋಜ ನಿಗದಿಪಡಿಸುತ್ತಿರುವುದು ಉದ್ಯಮಿಗಳಿಗೆ ಹೊರೆಯಾಗುತ್ತಿರುವುದನ್ನು ಕೈಗಾರಿಕಾ ಪ್ರತಿನಿಧಿಗಳು ಸಚಿವರ ಗಮನಕ್ಕೆ ತಂದರು. ಸಚಿವರು ಪ್ರತಿಕ್ರಿಯಿಸಿ ಹೆಚ್ಚಿನ ಮಾಹಿತಿ ಪಡೆದು ಕೂಡಲೇ ಸ್ಪಷ್ಟ ಸೂಚನೆ ನೀಡಲಾಗುವುದು ಎಂಬ ಭರವಸೆ ನೀಡಿದರು. ಮಾನವೀಯತೆಯ ಒಂದು ಹನಿ, ರಕ್ತ ನೀಡಿ ಜೀವಗಳನ್ನು ಉಳಿಸಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ನವನಗರದ ಪದ್ಮಶ್ರೀ ಡಾಕ್ಟರ್ ಆರ್ಬಿ ಪಾಟೀಲ್ ಸ್ಮಾರಕ ಕರ್ನಾಟಕ ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ಹಾಗೂ ಸಂಶೋಧನಾ ಸಂಸ್ಥೆ ರಕ್ತ ಭಂಡಾರದ ಮುಖ್ಯಸ್ಥ ಡಾಕ್ಟರ್ ಉಮೇಶ್ ಹಳ್ಳಿಕೇರಿ ವಿಶ್ವ ರಕ್ತದಾನಿಗಳ ದಿನಾಚರಣೆ ಮಹತ್ವದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ವಿಶ್ವ ರಕ್ತದಾನಿಯ ದಿನವನ್ನು ನಾವು ಒಬ್ಬ ಮಹಾ ವಿಜ್ಞಾನಿ ಕಾರ್ಲ್ ಆನ್ಸ್ಟೀನ್ ಅವರ ಹುಟ್ಟು ಹಬ್ಬದ ಅಂಗವಾಗಿ ಇಡೀ ವಿಶ್ವದಲ್ಲಿ ಆಚರಿಸುತ್ತಿದ್ದೇವೆ. ಈ ವರ್ಷದ ಧ್ಯೇಯ ಏನೆಂದರೆ ಮಾನವೀಯತೆಗಾಗಿ ಒಂದು ಹನಿ ರಕ್ತ.

0: ಜೀವವನ್ನು ನೀಡಿ ಹಾಗೂ ಜೀವವನ್ನು ಉಳಿಸಿ. ಈ ದಿನದಂದು ಎಲ್ಲ ರಕ್ತದಾನಿಗಳಿಗೆ ಧನ್ಯವಾದವನ್ನು ಸಲ್ಲಿಸಲು ಹಾಗೂ ರೋಗಿಗಳಿಗೆ ಸುರಕ್ಷಿತ ರಕ್ತದ ಮಹತ್ವದ ಬಗ್ಗೆ ತಿಳಿಸಲು ಮೀಸಲಾಗಿಡುತ್ತೇವೆ. ಎಲ್ಲಾ ಆರೋಗ್ಯವಂತ ಯುವಕರು ಯುವತಿಯರು ಪ್ರತಿ 3 ತಿಂಗಳಿಗೊಂದು ಸಲ ಹತ್ತಿರದ ರಕ್ತ ಭಂಡಾರಕ್ಕೆ ಹೋಗಿ ರಕ್ತದಾನ ಮಾಡಲು ಕೇಳಿಕೊಳ್ಳುತ್ತೇನೆ. ಭಾರತದಲ್ಲಿ ರಕ್ತದ ಅವಶ್ಯಕತೆಯು ದಿನವೂ ಇರುತ್ತದೆ. ಥಲಸೀಮಿಯಾ ಹಿಮೋಫಿಲಿಯಾ ಮಕ್ಕಳಿಗಾಗಿ, ಕ್ಯಾನ್ಸರ್ ರೋಗಿಗಳಿಗಾಗಿ ಹಾಗೂ ಗರ್ಭಿಣಿ ತಾಯಂದಿರಿಗಾಗಿ ರಕ್ತದ ಅವಶ್ಯಕತೆ ಬೇಕಾಗುತ್ತದೆ.
1: ಕೇಂದ್ರ ಆಯುಷ್ ಸಚಿವಾಲಯದ ಮೂಲಕ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2026 ಪೂರ್ವಭಾವಿಯಾಗಿ ಆಯೋಜಿತ ಆನ್ಲೈನ್ ಯೋಗಥಾನ್ಗೆ ಇಂದು ಚಾಲನೆ ನೀಡಲಾಯಿತು. ಮೊರಾರ್ಜಿ ದೇಸಾಯಿ ರಾಷ್ಟ್ರೀಯ ಯೋಗ ಸಂಸ್ಥೆ ನೇತೃತ್ವದಲ್ಲಿ ಜರುಗುತ್ತಿರುವ ಜಾಗತಿಕ ಆನ್ಲೈನ್ ಯೋಗಥಾನ್ನಲ್ಲಿ ಪಾಲ್ಗೊಂಡ ಆಯುಷ್ ಕಾರ್ಯದರ್ಶಿ ವೈದ್ಯ ರಾಜೇಶ್ ಕೊಟೇಚಾ 21 ಕೋಲ್ಕತ್ತಾದಲ್ಲಿ ನಡೆಯಲಿರುವ 12 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ನಿರ್ಮಿಸುತ್ತಿರುವ ಬೆಳಗಾವಿ ಶೇಗಣಮಟ್ಟಿ ಹುನಗುಂದ ರಾಯಚೂರು ಚತುಷ್ಪಥ ರಸ್ತೆ ಕಾಮಗಾರಿಯನ್ನು ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಪರಿಶೀಲಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ರಸ್ತೆಗಳ ಅಭಿವೃದ್ಧಿಗೆ ಕೇಂದ್ರದಿಂದ 59.5 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಕೇಂದ್ರ ರಸ್ತೆ ಅಭಿವೃದ್ಧಿ ನಿಧಿ ಸಿಆರ್ಐಎಫ್ 2026-27 ಸಾಲಿನ ಯೋಜನೆಯಡಿ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಆಯ್ದ ರಾಜ್ಯ ಹೆದ್ದಾರಿ ಹಾಗೂ ಜಿಲ್ಲಾ ಮುಖ್ಯ ರಸ್ತೆಗಳ ಅಭಿವೃದ್ಧಿಗೆ ಈ ಅನುದಾನವನ್ನು ಮಂಜೂರು ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಮಹಾರಾಷ್ಟ್ರ ರಾಜ್ಯದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸತತ ಮಳೆಯಿಂದ ಕೃಷ್ಣಾ ನದಿ ಹರಿವಿನಲ್ಲಿ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ನದಿ ಮೈದುಂಬಿ ಹರಿಯುತ್ತಿದ್ದು ಕೃಷ್ಣಾ ತೀರದ ಜನರಲ್ಲಿ ಸಂತಸ ತಂದಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಲ್ಲಿ ಜಲಾಶಯಗಳು ಮೈದುಂಬಿದ್ದು ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಾದ ನೀರು ಸಂಗ್ರಹವಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.
3: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗಿರಿಜಾ ಸಿದ್ಧಿ, ಕಲೆ ಮತ್ತು ಸಂಸ್ಕೃತಿಯನ್ನ ಒಂದೇ ಹೃದಯದಲ್ಲಿ ಹೊತ್ತು ಸಾಕ್ತಾ ಇರೋ ಪ್ರತಿಭೆ, ರಂಗಭೂಮಿಯ ಶಕ್ತಿಶಾಲಿ ಅಭಿನಯ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಅನುಭವ, ಜನಪದ ಹಾಗೂ ಸಿದ್ಧಿ ಪರಂಪರೆಯ ಜೀವಂತ ಸ್ಪಂದನೆ, ಇವೆಲ್ಲವೂ ಗಿರಿಜಾ ಸಿದ್ಧಿಯವರ ಕಲೆಯ ಗುರುತುಗಳು. 3 ದಶಕಗಳಿಗಿಂತಲೂ ಹೆಚ್ಚು ಕಾಲ ನಾಟಕ, ಸಂಗೀತ, ಚಲನಚಿತ್ರ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ತಮ್ಮದೇ ಛಾಪು ಮೂಡಿಸಿರುವ ಕಲಾವಿದೆ ಇವರು. ಇವರು ಕಲಾವಿದೆ ಅಷ್ಟೇ ಅಲ್ಲ, ನಮ್ಮ ಸಂಸ್ಕೃತಿಯ ಸಂರಕ್ಷಕಿ ಕೂಡ, ಸಮಾಜಮುಖಿ ಚಿಂತಕಿ ಕೂಡ ಹೌದು. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಗಿರಿಜಾ ಸಿದ್ಧಿಯವರ ಪ್ರೇರಣೆಯ ಕಥೆಯನ್ನ ಕೇಳೋಣ. ಗಿರಿಜಾ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ. ನಮಸ್ಕಾರ.
3: ನಮ್ಮ ಕೇಳುಗರಿಗೆ ನಿಮ್ಮ ಬಾಲ್ಯ, ನಿಮ್ಮ ಓದು, ನೀವು ಹೇಗೆ ಈ ಮೇನ್ ಸ್ಟ್ರೀಮ್ ರಂಗಭೂಮಿ ಕಡೆ ಆಕರ್ಷಿತರಾದ್ರಿ, ಇದರ ಬಗ್ಗೆ ಸ್ವಲ್ಪ ವಿವರಿಸಬಹುದಾ?
4: ಖಂಡಿತ ಖಂಡಿತ. ನಾನು ಕೆಲವೊಂದು 25-30 ವರ್ಷ ಆಯ್ತು ನಾನು ರಂಗಭೂಮಿಯಲ್ಲಿ ಕೆಲಸ ಮಾಡಕ್ ಶುರು ಮಾಡಿ. ನಾನು ಬಂದಿದ್ದು ಒಂದು ದೊಡ್ಡ ಕಾಡಿನಿಂದ ಬಂದು ನಾನು ಇವಾಗ ಬೆಂಗಳೂರಲ್ಲಿ ನಿಂತಿದ್ದೀನಿ. ನನ್ನ ಬಾಲ್ಯ ತುಂಬ ಸಂತೋಷಕರವಾದದ್ದು, ಹಾಗೆ ತುಂಬ ಮೆಮೊರೀಸ್ ತುಂಬ, ಯಾಕಂದ್ರೆ ನಾವು ಉತ್ತರ ಕನ್ನಡ ಜಿಲ್ಲೆ ಆ್ಯಂಡ್ ಮಂಚಿಕಿರಿ, ಒಂದು ಚಿಕ್ಕ ಗ್ರಾಮ ಅಣಲೇಸರ ಅಂತ, ಅಲ್ಲಿ ಹುಟ್ಟಿದ್ದೆ ನಾನು. ಹಾಗಾಗಿ ನಾವು ಕಾಡಿನ ಜೊತೆ, ನಮ್ಮ ಪಕ್ಷಿಗಳ ಜೊತೆ, ಹಾಗಾಗಿ ನಮ್ಮ ಬಾಲ್ಯ ತುಂಬಾ ಸುಂದರವಾದದ್ದು. ನನ್ನ ಕುಟುಂಬ ಬಂದು ಒಂದು ದೊಡ್ಡ ಎಲ್ಲ ಸಿಂಗರ್ಸು, ಎಲ್ಲ ಹಾಡುಗಾರ, ನಮ್ಮ ಅಮ್ಮ, ನಮ್ಮ ಅಪ್ಪ, ನಮ್ಮ ಚಿಕ್ಕಮ್ಮದ್ರೆಲ್ಲ ಹಾಡುಗಾರರು, ಅವ್ರ ಜೊತೆಗೆ ನಾನು ಬೆಳೆದಿರೋದು ಕೂಡ. ಹಾಗಾಗಿ ನಮ್ಮ ಸಿದ್ಧಿ ಜನಾಂಗದವರು ಹಾಡು, ನೃತ್ಯ ಇದಕ್ಕೆ ತುಂಬಾ ಅದ್ಭುತವಾದ ಕಲೆಗಾರರು. ಆ ಕುಟುಂಬದಿಂದ ಬಂದದ್ದು ನಾನು. ಹಾಗಾಗಿ ನಾನು ಕೂಡ ಮುಂದೆ ಸಂಗೀತ ಕಲಿಬೇಕಂತ ಒಂದು ಆಸೆ ಇತ್ತು. ಅದು ನನಗೆ ನಿಧಾನವಾಗಿ ಈ ನೀನಾಸಂನವರು ಎಂಟ್ರಿ ಕೊಟ್ಟರು. ನಿಮ್ಗೆ ಗೊತ್ತಿರೋ ಹಾಗೆ ನೀನಾಸಂ ತುಂಬಾ ಅದ್ಭುತವಾದ ಒಂದು ಆಕ್ಟಿಂಗ್ ಸ್ಕೂಲು. ಅವರಿಂದ ನಮ್ಮ ಊರಲ್ಲಿ ಬಂದ್ರು, ನಮ್ಮ ಜನರ ಜೊತೆಗೆಲ್ಲ ಸೇರ್ಕೊಂಡು ನಾಟಕ ಮಾಡಿಸಿದ್ರು, ಕಪ್ಪು ಜನ ಕೆಂಪು ನೆರಳು ಅಂತ.

0: ಅಲ್ಲಿಂದ ನಮ್ಮ ಸಿದ್ಧಿಗಳು ನಾಟಕ ಮಾಡಿಸಿದ್ರು, ನಾನು ಅಲ್ಲಿ ಜೊತೆ ಸೇರ್ಕೊಂಡು ಜೊತೆಗೆ ಹಾಡ್ತಿದ್ದೆ ಕುಣಿತಿದ್ದೆ. ಹಾಗೆ ನಮ್ದು ಬಾಲ್ಯ ತುಂಬಾ ಸಂತೋಷವಾಗಿ ಮ್ಯೂಸಿಕ್ ಜೊತೆಗೆ ಡಾನ್ಸ್ ಜೊತೆಗೆ ಕಷ್ಟಗಳ ಜೊತೆಗೆ ಸುಖಗಳು, ತುಕಗಳ ಜೊತೆಗೆ ಕಷ್ಟ, ಇವು ಎರಡರಲ್ಲೂ ಬ್ಯಾಲೆನ್ಸ್ ಮಾಡ್ಕೊಂಡು ನಾವು ಬೆಳೆದು ಬಂದಿದ್ದು ನಮ್ಮ ಊರಿಂದ. ನಾವು
1: ಸ್ಕೂಲ್ಗೆಲ್ಲ ಅಲ್ಲೇ ಹೋಗ್ತಿದ್ರ?
0: ಇಲ್ಲ, ನಮ್ದು ಸ್ಕೂಲ್ ಅಲ್ಲಿಂದ ಒಂದು 6 ಕಿಲೋಮೀಟರ್, ನಮ್ದು ಒಂದು ಹಳ್ಳ ಎಲ್ಲ ದಾಟಿ ಸಂಕ ಎಲ್ಲ ದಾಟಿ ಅದ್ರ ನಡುವೆ ನಾವು ಕೊಪ್ಪೆ ಎಲ್ಲ ಹಾಕೊಂಡು ಹೀಗೆ ನಮ್ದು ಎಜುಕೇಶನ್ ಸ್ಟಾರ್ಟ್ ಆಗಿದ್ದು. ಯಾಕಂದ್ರೆ ನಮ್ದು ಹಾಸನಗಿ ಶಾಲೆ ಅಂತ ನಾನು ಓದಿರೋದು 7ನೇ ಕ್ಲಾಸ್ ತನಕ. ತುಂಬಾ ಒಳ್ಳೆ ಸಂಸ್ಕಾರ ಇರೋ ಶಾಲೆ ಅದು, ಎಲ್ಲದರಲ್ಲೂ ಮುಂದಿತ್ತು ಆ ಶಾಲೆ. ಅಲ್ಲಿ ನಾವು ಹಾಡು, ಸ್ಪೋರ್ಟ್ಸು, ಆಮೇಲೆ ನಮ್ಗೆ ಟೀಚರ್ಗಳು ತುಂಬಾ ನನಗೆ ಸಪೋರ್ಟ್ ಮಾಡ್ತಿದ್ರು. ಯಾಕಂದ್ರೆ ನಾನು ಹಾಡು ಅಂದ ತಕ್ಷಣ ಗಿರಿಜಾ ಶೆಡ್ಡಿ, ಎಲ್ಲ ಟೀಚರ್ಗಳು ಹಾಡು ಬಂತು ಅಂದ್ರೆ ಗಿರಿಜಾ ಶೆಡ್ಡಿನ ಕರೀರಿ ಅಂತ ಹೇಳೋರು. ಹಂಗೆ ನನಗೆ ಟೀಚರ್ಗಳು ಸಪೋರ್ಟ್ ಮಾಡ್ತಿದ್ರು. ಹಾಗಾಗಿ ಬಾಲ್ಯ ಅನ್ನೋದು ನಾವು ನಮ್ಗೆ ಇನ್ನೂ ಅದು ಮರೆಯಕ್ಕೆ ಆಗಲ್ಲ.
1: ನೀವು ಹೇಳಿದ್ರಲ್ಲ ನಮ್ಮ ಮನೆಯಲ್ಲಿ ಎಲ್ಲರೂ ಸಿಂಗರ್ಸ್ ಇದ್ರು ಅಂತ, ನೀವು ಆ ಟೈಮಲ್ಲಿ ನಿಮ್ಮ ಯಾವ್ದಾದ್ರು ಫಂಕ್ಷನ್ ಆದ್ರೆ ಅಥವಾ ಏನಾದ್ರೂ ಸಂಭ್ರಮ ಇದ್ರೆ ಅದಕ್ಕೆ ಯಾವ್ದಾದ್ರು ಹಾಡ್ ಹಾಡ್ತಿದ್ದು ನೆನಪಿದೆ ನಿಮ್ಗೆ? ಹಾಡ್ಬೋದಾ?
0: ಹೌದೌದು,
1: ನಮ್ಮ ಲ್ಯಾಂಗ್ವೇಜ್ ಅಲ್ಲಿ.
0: ಹೌದು ಹೌದು, ನಮ್ಮ ಅಮ್ಮ ಮತ್ತೆ ನಮ್ದು ಅಂದ್ರೆ ನಮ್ದು ಅಮ್ಮ ಅಜ್ಜಿಂದಿರೆಲ್ಲ ಹಾಡ್ತಿದ್ರಲ್ಲ, ಅದು ಇದುವರೆಗೂ ನಾವು ಅದನ್ನೇ ಹಾಡ್ತಾ ಬಂದಿದ್ದೀವಿ. ಯಾಕಂದ್ರೆ ಅದು ನಮ್ಮ ಅಜ್ಜಿಯರ ನೆನಪುಗಳು. ಇದು ಜೋಗುಳ ಹಾಡೋದು ಚಿಕ್ಕ ಮಗುಗೆ, ನಮ್ಮ ಅಮ್ಮ ಇವಾಗ್ಲೂ ನಮ್ಮ ಮಕ್ಕಳಿಗೆ ಹಾಡ್ತಿರ್ತಾರೆ ನಮ್ಮ ಅಮ್ಮ.
1: ನಿಮ್ಗೆ ನೆನಪಿದ್ಯಾ?
0: ಖಂಡಿತ,
1: ಒಂದೆರಡು ಲೈನ್ ಹಾಡ್ಬೋದು?
0: ಹಾಡ್ಬೋದು ಹಾಡ್ಬೋದು ಹಾಡ್ಬೋದು.

0: ವಾವ್, ಇದು ಜೋಗುಳ ಧಾಡ?
1: ಹೌದು, ಇದು ಜೋಗುಳ ಧಾಡು.
0: ಆಮೇಲೆ ನೀವು ಹೇಳಿದ್ರಿ ನಿಮ್ಮ ಮೇನ್ ಸ್ಟ್ರೀಮ್ ನಾಟಕ ರಂಗಕ್ಕೆ ಬರಕ್ಕೆ ಕಾರಣ ಆದ್ರು ನೀನಾಸಮ್ಮ ಅವರು ಅಂತ ಹೇಳಿ, ಆ ಜರ್ನಿಯನ್ನ ಸ್ವಲ್ಪ ವಿವರಿಸ್ತೀರಾ? ಹೇಗ್ ಬಂದ್ರು ಅವರು, ಅವರಿಂದ ನಿಮ್ಗೆ ಹೇಗೆ ಸಂಪರ್ಕ ಆಯ್ತು ಅಂತ ಹೇಳಿ.
1: ಇದು ನೀನಾಸಮ್ ಅನ್ನೋದು ದೊಡ್ಡ ಸಂಸ್ಥೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ. ಅಲ್ಲಿಂದ ಜಂಬೆ ಸರ್, ಚಿದಂಬರರಾವ್ ಜಂಬೆ, ಅವರು ನಮ್ಗೆ ಒಂಥರ ಕುಟುಂಬದ ನಮ್ದು ಗುರು ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಅವ್ರ ಕಡೆಯಿಂದ ನಾವು ಸಿದ್ಧಿಗಳು ಮಂಚಿಕೇರಿಯಲ್ಲಿ ಅಥವಾ ಯಲ್ಲಾಪುರ ತಾಲೂಕಲ್ಲಿ ಅಥವಾ ಉತ್ತರ ಕನ್ನಡದಲ್ಲಿ ನಾವು ಇದ್ದೀವಿ ಅಂತ ಗೊತ್ತಾಗಿದ್ದೆ ನೀನಾಸಮ್ ಕಡೆಯಿಂದ. ಯಾಕಂದ್ರೆ ಅವರು ನೀನಾಸಮ್ನವ್ರು ಇಡೀ ಟ್ರೂಪ್ನವ್ರು ಬಂದು ಅಲ್ಲಿ ನಮ್ಮ ಇಡೀ ಸಿದ್ಧಿ ಜನಾಂಗವನ್ನ ಒಂದು ಕಡೆ ಸೇರಿಸಿ ಕಾಡಲ್ಲಿ ಒಂದು ದೊಡ್ಡ ನಾಟಕ ಮಾಡಿಸಿದ್ರು, ಕಪ್ಪು ಜನ ಕೆಂಪು ನೆರಳು ಅಂತ. ಅಲ್ಲಿ ನಮ್ಮ ಸಿದ್ಧಿ ಜನರಿಗೆ ಕಾಸ್ಟ್ಯೂಮ್ಸು, ಲೈಟಿಂಗ್ಸು, ಒಂಥರ ಹೊಸ ಜಗತ್ತಿಗೆ ಅವರು ನಮ್ಮನ್ನು ಸೃಷ್ಟಿ ಮಾಡಿಬಿಟ್ರು ಜಂಬೆ ಸರ್. ಅಲ್ಲಿಂದ ನಮ್ಮದು ಸಿದ್ಧಿಗಳಿಗೆ ಒಂಥರ ಹೊರಗಡೆ ಬರೋಕ್ಕೆ ಧೈರ್ಯ ಆಯಿತು. ಯಾಕಂದ್ರೆ ಆ ನಾಟಕ ಬೇರೆ ಕಡೆ ಎಲ್ಲ ಶೋ ಆಗಿತ್ತು, ಬೇರೆ ಬೇರೆ ಈ ಕಡೆ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ. ಆವಾಗ ಎಲ್ಲರಿಗೂ ಗೊತ್ತಾಗಿದ್ದು, ಓ ಸಿದ್ಧಿ ಅಂತ ಒಬ್ರು ಇದ್ದಾರೆ ಈ ಡಿಸ್ಟ್ರಿಕ್ಟಲ್ಲಿ, ಇದ್ದಾರೆ ಸಿದ್ಧಿಗಳು, ಅವರು ಕನ್ನಡ ಮಾತಾಡ್ತಾರೆ, ಕೊಂಕಣಿ ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ ಅಂತ ಗೊತ್ತಾಗಿದ್ದೆ 80s ಅಲ್ಲಿ. ಹಾಗಾಗಿ ನಮಗೆ ಅಲ್ಲಿಂದ ಒಂದು ಶಕ್ತಿ ಅದು. ನಮ್ಮ ಅಪ್ಪ ಏನು ಮಾಡಿದ್ರು, ಮತ್ತು ನಮ್ಮ ಫ್ಯಾಮಿಲಿ, ಇಡೀ ಫ್ಯಾಮಿಲಿ ಇಂಪ್ರೂವ್ ಆಗೋಕ್ಕೆ ನೀನಾಸಮ್, ನಾವು ಇಲ್ಲಿ ಇದ್ದೀವಿ ಅಂದರೆ ನೀನಾಸಮ್, ನಾವೊಂದು ಇಲ್ಲಿ ಬಂದು ನಾನು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೂ ನೀನಾಸಮ್ ಕಾರಣ. ಹಾಗಾಗಿ ನಮಗೆ ನೀನಾಸಮ್ ಅನ್ನೋದು ಎರಡನೇ ತವರೂರು ಅಂತ ನಾವು ಹೇಳ್ಕೊತೀವಿ. ಸುಮಾರು ಒಂದು 1ನೇ ಕ್ಲಾಸಿಂದ ಅಲ್ಲಿಂದ ಸ್ಟಾರ್ಟ್ ಆಯಿತು ನೀನಾಸಮ್ನವ್ರು. ಮತ್ತೆ ಬರೋಕ್ಕೆ ಶುರು ಮಾಡಿದ್ರು, ರಘುನಂದನ್ ಸರ್ ಬಂದರು, ಆಮೇಲೆ ಜಂಬೆ ಸರ್ ಬಂದರು, ಅಕ್ಷರ ಅವರು ಬಂದರು, ಅವರು ಫುಲ್ಲಾಗಿ ನೀನಾಸಮ್ನವ್ರ ಟೀಮ್ನವರೇ ನಿಧಾನಕ್ಕೆ ಬಂದು ನಮ್ಮ ಸಿದ್ಧಿಗಳ ಜೊತೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಹಾಗೆ ಅಲ್ಲಿ ದುಂಡಿ ಭಟ್ರು ಅಂತ ಇದ್ದಾರೆ, ಅವರೊಂದು ಟೀಮ್ ಕಟ್ಟಿದ್ರು ಮಂಚಿಕಿರಿನಲ್ಲಿ, ರಂಗ ಸಮೂಹ ಅಂತ. ಅಲ್ಲಿ ಅವರು ನಿಧಾನಕ್ಕೆ ಒಬ್ಬೊಬ್ಬರೇ ಸಿದ್ಧಿಗಳನ್ನು ಕರೆದು ನಾಟಕ ಮಾಡಿಸೋದು, ಅಂದರೆ ಅವ್ರದ್ದು ಉದ್ದೇಶ ಅವ್ರು ನಮ್ಮ ಜೊತೆಗೆ ಬೆರೀಲಿ ಅಂತ. ಅವ್ರು ಯಾವುದೇ ಅವ್ರಿಗೆ ಭಯ ಆಗಬಾರ್ದು. ಯಾಕಂದ್ರೆ ನಾಟಕದಲ್ಲಿ ನಾವು ನಿಂತು ಒಂದು ಡೈಲಾಗ್ ಹೇಳಬೇಕಂದ್ರೆ ಅದಕ್ಕೊಂದು ವಿಚಿತ್ರ ಶಕ್ತಿ ಬೇಕಲ್ವಾ, 4 ಜನರಿಗೆ ಅತ್ತ ಕೊಡಬೇಕಂದಾಗ. ಅದೆಲ್ಲ ಅವರು ಮುಂದೆ ಬರಲಿ ಅಂತ ಹೇಳಿಬಿಟ್ಟು ಚಿದಂಬರರಾವ್ ಜಂಬೆ ಮತ್ತು ದುಂಡಿ ಭಟ್ರು ನಿಧಾನಕ್ಕೆ ನಮಗೆ ಬೇರೆ ಬೇರೆ ಬೇರೆ ಟೀಮ್ ಜೊತೆಗೆ ಕೆಲಸ ಮಾಡೋಕ್ಕೆ ಶುರು ಮಾಡಿಸಿದ್ರು. ಆಮೇಲೆ ಅವ್ರಿಗೆ ಗೊತ್ತಾಯ್ತು ನಮ್ಮ ಸಿದ್ಧಿಗಳಿಗೆ, ಓ ನಾಟಕನ ನಾವು ಹಿಂಗೂ ಮಾಡ್ಬೋದಾ, ಅಥವಾ ಜನರ ಜೊತೆ ಹೀಗೂ ಮಾತಾಡ್ಬೋದಾ, ನಮ್ಮ ಕಷ್ಟ ಸುಖನ ನಾಟಕದ ಮೂಲಕ ಹೇಳ್ಕೋಬಹುದಾ ಅನ್ನೋಕ್ಕೊಂದು ದೊಡ್ಡ ವೇದಿಕೆ ಸಿಕ್ಕಿಬಿಡ್ತು ನಮ್ಮ ಜನರಿಗೆ. ನಾನು ಅದನ್ನು ನೋಡ್ತಾ ನೋಡ್ತಾ ನಾನು ಕೂಡ ಬೆಳೆದೆ ಅಲ್ಲಿಂದ. ಓಕೆ, ನಾನು ನೀನಾಸಮ್ ನಾಟಕ ಬರ್ತಿತ್ತು ಆ ಟೈಮಲ್ಲಿ, ತಿರುಗಾಟ ಅಂತ ಮಾಡೋರು ಅವರು, ಅಂದರೆ ಆಲ್ ಕರ್ನಾಟಕ ನಾಟಕ ಮಾಡೋರು ಅವರು. ಆ ಟೈಮಲ್ಲಿ ನಾನು 7ನೇ ಕ್ಲಾಸು 6ನೇ ಕ್ಲಾಸು ನಾನು ಹೋಗೋ ನಾಟಕ ನೋಡ್ತಿದ್ದೆ. ಅವಾಗ ನಂಗೆ ಅನ್ಸಕ್ಕೆ ಶುರುವಾಗಿತ್ತು, ಇಲ್ಲ ನಾನು ಒಂದಲ್ಲ ಒಂದು ನಾನು ಹೋಗಲೇಬೇಕು ನೀನಾಸಮ್ಗೆ, ನಾವು ಡಿಪ್ಲೊಮಾ ಮಾಡಲೇಬೇಕು ಅಂತ. ಬಟ್ ನಾನು ಅಂದ್ಕೊಂಡಿದ್ದು ಅಲ್ಲಿ ತುಂಬ ಓದ್ಕೊಂಡು ಹೋಗ್ಬೇಕೇನೋ, ಡಿಗ್ರಿ ಮಾಡಿಕೊಂಡು ಮಾಸ್ಟರ್ಸ್ ಮಾಡ್ಕೊಂಡು ಹೋಗ್ಬೇಕೇನೋ ಅನ್ನೋದೊಂದು ನಂಗೆ ಚಿಂತೆ ಇತ್ತು. ಆಮೇಲೆ ನಾನು

0: ಕೇಳ್ತಿದ್ದೆ, ನೀವು ನಾಟಕ ಹೇಗ್ ಮಾಡ್ತೀರಿ, ನಿಮ್ಗೆ ಟ್ರೈನಿಂಗ್ ಹೇಗಿರುತ್ತೆ ಅಲ್ಲಿ ಅಂತ. ಆಮೇಲೆ ನೀನಾಸಮ್ನವರು ಅಲ್ಲಿ ಕಾಲಿಟ್ಟ ಮೇಲೆ, ಈ ನೀನಾಸಮ್ ನಾಟಕದವರೆಲ್ಲ ಅಲ್ಲಿ ನಾಟಕ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ನಮ್ಮ ಮನೆಗೆ ಬಂದು ಭೇಟಿ ಮಾಡೋರು, ನಮ್ಮನ್ನು ಮೀಟ್ ಮಾಡ್ತಿದ್ರು. ಸ್ಟೂಡೆಂಟ್ಸ್ ಎಲ್ಲ ಬಂದು, ಆಕ್ಟರ್ಸ್ ಎಲ್ಲ ಬಂದು ಮೀಟ್ ಮಾಡಿ, ಇಲ್ಲ ನೀನು ಕೋರ್ಸ್ ಮಾಡು ಚೆನ್ನಾಗಿರುತ್ತೆ ಡಿಪ್ಲೊಮಾ ಅಂತ ಹಿಂಗೆಲ್ಲ ಹೇಳಿ ಒಂಚೂರು ಸ್ಫೂರ್ತಿ ಕೊಡ್ತಿದ್ರು. ಹಿಂಗೆ ಒಂಥರ ಅಲ್ಲಿಂದ ಶುರುವಾಯಿತು ನನ್ನ ಜರ್ನಿ ಕೂಡ, ನಾನು ಮಾಡಲೇಬೇಕು ಅನ್ನೋದನ್ನು. ಟೆಂತ್ ಪಾಸ್ ಆದ ತಕ್ಷಣ ನಾನು ಮುಂದೆ ಓದಬಾರದು, ನಾನು ಸಂಗೀತ ಕಲಿಬೇಕು, ಇಲ್ಲ ನಾನು ಹೋಗಿ ನಾನು ನೀನಾಸಮ್ ಡಿಪ್ಲೊಮಾ ಮಾಡಬೇಕು, ಆಮೇಲೆ ನಂಗೆ ಆಗದೆ ಇದ್ರೆ ಆಮೇಲೆ ಮನ್ಸು ಬದಲಾಗ್ಬಿಟ್ರೆ ಅಂತ ಹೇಳ್ಬಿಟ್ಟು ನಾನು ಮನ್ಸು ಮಾಡಿದ್ದು, ನಾನು ಟೆಂತ್ ಮುಗಿಸ್ಕೊಂಡು ನಾನು ನೀನಾಸಮ್ಗೆ ಹೋಗಲೇಬೇಕು. ನಾನು ತುಂಬ ಕಿರಿಯ ವಿದ್ಯಾರ್ಥಿ ನೀನಾಸಮ್ಮಲ್ಲಿ, ಅಂದ್ರೆ ತುಂಬ ಕಡಿಮೆ ಓದಿರೋದು ಮತ್ತೆ ತುಂಬ ಕಿರಿಯ ವಿದ್ಯಾರ್ಥಿ ನಾನಲ್ಲಿ, ಯಾಕಂದ್ರೆ ಅಲ್ಲೆಲ್ಲ ಮಾಸ್ಟರ್ಸ್ ಮಾಡ್ಕೊಂಡು ಬಂದಿರ್ತಾರೆ. ಬಟ್ ನಾನಲ್ಲಿ ಎಲ್ಲಿ ಯಾರಿಗೂ ಕಡಿಮೆ ಅಂತ ಅನ್ಸಿರ್ಲಿಲ್ಲ, ಅಷ್ಟು ಒಳ್ಳೆ ಹಾರ್ಡ್ ವರ್ಕ್ ಮಾಡಿದೆ ನೀನಾಸಮ್ಗೆ ಹೋದಾಗ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ರಂಗಭೂಮಿಗೆ.
1: ನಿಮ್ಮ ಮೊದಲ ನಾಟಕದ ಅನುಭವ ಹೇಗಿತ್ತು, ಮತ್ತೆ ಯಾವ ನಾಟಕದಲ್ಲಿ ನೀವು ಭಾಗವಹಿಸಿದ್ದೀರಿ?
0: ಹಾ, ನನ್ನ ಮೊದಲ ನಾಟಕ ಚಮ್ಮಾರನ ಚಾಲುಕ್ಯ ಹೆಂಡತಿ ಅಂತ.

0: ಹಾಡಿನಲ್ಲಿ ಎಲ್ ಯಾರಿಗೂ ಕಡಿಮೆ ಅಂತ ಅನ್ಸಿರ್ಲಿಲ್ಲ, ಅಷ್ಟು ಒಳ್ಳೆ ಹಾರ್ಡ್ ವರ್ಕ್ ಮಾಡಿದೆ ನೀನಾಸಂಗೆ ಹೋದಾಗ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ರಂಗಭೂಮಿಗೆ.
1: ನಿಮ್ಮ ಮೊದಲ ನಾಟಕದ ಅನುಭವ ಹೇಗಿತ್ತು ಮತ್ತೆ ಯಾವ ನಾಟಕದಲ್ಲಿ ನೀವು ಭಾಗವಹಿಸಿದ್ದೆ?
0: ಹಾ, ನನ್ನ ಮೊದಲ ನಾಟಕ ಚಮ್ಮಾರನ ಚಾಲುಕ್ಯ ಹೆಂಡತಿ ಅಂತ, ತುಂಬಾ ಇದಾವೆ ನಾಟಕಗಳು. ಆಮೇಲೆ ಚೋರ್ ಚರಣದಾಸ ಇದೆ, ಶಾಕುಂತಲ ಇದೆ. ನನಗೆ ಅಲ್ಲಿ ತುಂಬಾ ಇಷ್ಟವಾದ ನಾಟಕ ಶಾಕುಂತಲ ಅಂತ, ಯಾಕಂದ್ರೆ ಅವರು ಆ ಶಾಕುಂತಲಾಗೆ ಮತ್ತೆ ನನಗೆ ತುಂಬಾ ಪಾತ್ರಗಳು ಹತ್ತಿರ ಆಗ್ತಿತ್ತು, ಹಾಗಾಗಿ ನನಗೆ ತುಂಬಾ ಇಷ್ಟವಾದ ರೋಲ್ ಶಾಕುಂತಲೆ. ಮಾಡಿದ್ರೆ ಆ ತರ ರೋಲ್ ಮಾಡಬೇಕು ಅನ್ನೋ ತರ. ಆಮೇಲೆ ತುಂಬಾ ಮಾಡಿದೆ, ದೊಡ್ಡಮ್ಮ ಅಂತ ಯಾವ್ದೋ ಮಾಡಿದೆ, ಮಂತ್ರಶಕ್ತಿನಲ್ಲಿ ಮಾಡಿದೆ. ಈ ತರ ತುಂಬಾ ನಾಟಕಗಳು ನಮ್ಮಲ್ಲಿ ನಾನು ಮಾಡಿದ್ದು.
1: ರಂಗಭೂಮಿಯಲ್ಲಿ ಮಹಿಳಾ ಕಲಾವಿದರು ಯಾವ ರೀತಿ ಮುಂದೆ ಬರ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ?
0: ಕೆಲವೊಂದ್ಸಲ ಏನಾಗುತ್ತೆ, ಹೆಣ್ಮಕ್ಳಿಗೆ ರಂಗಭೂಮಿ ಅಂದ ತಕ್ಷಣ ಕೆಲವರು ಅನ್ಕೋತಾರೆ ಅಲ್ಲಿ ಹೋದ್ರೆ ಏನೋ ಒಂದು ಭವಿಷ್ಯ ಇಲ್ಲ, ಹೇಗೆ ಹೆಂಗ್ ಬರುತ್ತೆ ನಿಮ್ಗೆ ರಂಗಭೂಮಿ, ಯಾಕೆ ಮಾಡ್ಬೇಕು ನೀವು, ಅದರಿಂದ ಏನು ಉಪಯೋಗ ನಿಮಗೆ, ಅದರಿಂದ ದುಡ್ಡು ಬರಲ್ಲ, ಅಥವಾ ಹೆಣ್ಮಕ್ಳಿಗೆ ತುಂಬ ಕೆಟ್ಟದಾಗ ನೋಡ್ಕೋತಾರೆ, ಇದೆಲ್ಲ ಸುಳ್ಳು ಅಂತ ಹೇಳ್ತೀನಿ ನಾನು. ರಂಗಭೂಮಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಹೋದ್ರೂ ನಾವುಗಳು ಹೇಗಿರ್ತೀವಿ ಮೇಲೆ ಇದಾಗಿರುತ್ತೆ. ಅಲ್ಲಿ ಅಲ್ಲಿ ರಂಗ ಅಂದ್ರೆ ಮೊದಲಿನ ತುಂಬಾ ಗಂಡ್ಮಕ್ಳೆ ಮಾಡ್ತಿದ್ರು ಅಂತ, ಅಂದ್ರೆ ಗಂಡಸ್ರೆ ತುಂಬಾ ರಂಗಭೂಮಿ ಮಾಡ್ತಿದ್ರು ಅಂತ. ಇವಾಗ ನಿನಾಸಂಬಂತ ಒಂದು ಸಂಸ್ಥೆಗಳು ಪ್ರಾರಂಭ ಆದ ಮೇಲೆ ಅಲ್ಲಿ ಹೆಣ್ಮಕ್ಳು ಬರ ಶುರು ಆಯ್ತು, ಮತ್ತೆ ಅವರಿಗೆ ತುಂಬಾ ಒಳ್ಳೆ ರಕ್ಷಣೆ ಇದೆ ಅಲ್ಲಿ. ಆಮೇಲೆ ಎಲ್ಲಿ ಹೋದ್ರು ಹೆಣ್ಮಕ್ಳಿಗೆ ಒಂಥರ ಕಷ್ಟನೇ, ಹಾಗಾಗಿ ರಂಗಭೂಮಿ ಅನ್ನೋದು ವೆರಿ ತುಂಬಾ ಸ್ಟ್ರಾಂಗ್ ಆದ ಮಾಧ್ಯಮ ನನ್ನ ಪ್ರಕಾರ, ನನಗೆ ಅನಿಸಿದ ಪ್ರಕಾರ. ಯಾಕಂದ್ರೆ ನಾವೆಲ್ಲ ಮುಂದೆ ಬರ್ಲಿಕ್ಕೆ ರಂಗಭೂಮಿನೇ, ಇವಾಗ ನನ್ನನ್ನ ಎಲ್ಲ ಕಡೆ ಗುರುತು ಮಾಡ್ತಾರೆ ಅಂದ್ರೆ ರಂಗಭೂಮಿನೇ, ಯಾವುದೇ ಕಾರಣಕ್ಕೂ ನಾನು ಅದನ್ನ.
1: ಹೊರಗಡೆ ಎಲ್ಲ ಪರ್ಫಾರ್ಮೆನ್ಸಸ್ ಕೊಟ್ಟಿರೋ ನೆನಪಿದೆಯಾ?
0: ಖಂಡಿತ ನೆನಪಿದೆ. ಯಾಕಂದ್ರೆ ಹೊರಗಡೆ ಅವ್ರಿಗೆ ಏನಾಗ್ತಿತ್ತಂದ್ರೆ, ನಾನು ಫಸ್ಟ್ ಸಿದ್ಧಿಯಾಗಿ ನಾನು ಆಲ್ ಕರ್ನಾಟಕ ಒಂದು ಶೋ ಕೊಡ್ಬೇಕಾದ್ರೆ, ನಾಟಕ ಮಾಡ್ಬೇಕಾದ್ರೆ ನನ್ನ ನೋಡಕ್ ಬರೋರು ಅಂದ್ರೆ ಇವ್ರು ನೋಡಕ್ ಸ್ವಲ್ಪ ಆಫ್ರಿಕದವ್ರ ತರ ಕಾಣ್ತಾರೆ, ಇವ್ರು ಹೇಗೆ ಕನ್ನಡ ಮಾತಾಡ್ತಾರೆ, ಇವ್ರು ನೋಡ್ಲಿಕ್ಕೆ ಸ್ವಲ್ಪ ಹಂಗೆ, ಬಟ್ ಇವ್ರು ಇಲ್ಲಿ ಹೇಗೆ ಬಂದ್ರು ಅನ್ನೋದು ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಗ್ತಿತ್ತು ಅವ್ರಿಗೆ ಕ್ವಶನ್ಗಳು. ಇಲ್ಲ, ಇವ್ರುಗಳು ಆಫ್ರಿಕದಿಂದ ಬಂದಿದ್ದು ಹೌದು, ಬಟ್ ನಮ್ಗಂತೂ ನೆನಪೇ ಇಲ್ಲ ಅದು. ಅದಕ್ಕೆ ನಮ್ಗೆ ಇಷ್ಟನೇ ಆಗಲ್ಲ, ನೀವು ಆಫ್ರಿಕ ಅಂತ ಹೇಳಿದ್ರೆ ನಮ್ಗೆ ಇಷ್ಟನೇ ಆಗಲ್ಲ. ಇಲ್ಲ, ನಮ್ಗೆ ನೆನಪೇ ಇಲ್ಲ, ನಾನು ಹೆಂಗೆ ಹೇಳಕ್ಕಾಗತ್ತೆ? ಅಜ್ಜಂಗೆ ನೆನಪಿಲ್ಲ, ಅಪ್ಪಂಗೆ ನೆನಪಿಲ್ಲ, ಮುತ್ತಾಜ ಅವ್ರಿಗೂ ನೆನಪಿಲ್ಲ, ಎಲ್ಲೂ ಒಂದ್ ಕಡೆ ಸುಳಿವು ಇಲ್ಲ, ಎಲ್ಲ ಅಂತೆ ಕಂತೆಗಳು ಬಂದಿದ್ರಂತೆ ಹೌದಂತೆ ಹಾ ಹಾ ಅನ್ಕೊಂಡು. ಹಂಗಾಗಿ ನಮ್ಗೆ ಸಿಟ್ಟು ಬರುತ್ತೆ ಒಂದೊಂದ್ಸಲ, ಇಲ್ಲಪ್ಪ ನಾವು ಗೊತ್ತೇ ಇಲ್ಲ, ನಮ್ಗೆ ಕೇಳಬೇಡಿ ಆ ಕ್ವಶನ್, ನಾವು ಇಂಡಿಯಾದವರೇ, ಭಾರತದವರು, ನಾವು ಕರ್ನಾಟಕದಲ್ಲಿ ವಾಸ ಮಾಡ್ತಿದ್ದೀವಿ ಅಷ್ಟೇ ನಮ್ಗೆ ಗೊತ್ತಿರೋದು, ಅದನ್ನ ಕೇಳಕ್ ಹೋಗಬೇಡಿ ಅಂತ. ಆ ಟೈಮಲ್ಲಿ ನನಗೆ ಅವರು ಒಂದಷ್ಟು ಜನ ಅವರಿಗೆ ಕುತೂಹಲ, ಎಲ್ಲಿದ್ದೀರಾ ನೀವು, ಎಲ್ಲಿಂದ ಬಂದ್ರಿ ನೀವು, ಹೇಗೆ ಕನ್ನಡ ಮಾತಾಡ್ತೀರಿ? ಅವಾಗ ನಾವು ಅವ್ರಿಗೆ ಬಿಡಿಸಿ ಹೇಳ್ಬೇಕಿತ್ತು, ನಮ್ಗೆ ಸುಸ್ತಾಗ್ಬಿಡೋದು ಒಂದೊಂದ್ಸಲ, ಅಯ್ಯೋ ಎಷ್ಟು ಸಲ ಹೇಳ್ಬೇಕಪ್ಪ ಇವರಿಗೆ, ನಾವು ಇಲ್ಲಿಯವರೇ ಇಲ್ಲಿಯೋ. ಇದ್ರ ತುಂಬಾ ಒಳ್ಳೆ ಅನುಭವನೂ ಇತ್ತು, ಕೆಟ್ಟ ಅನುಭವನೂ ಇತ್ತು, ಬಟ್ ನಾನು ಸ್ವಲ್ಪ ಎಂಜಾಯ್ ಮಾಡ್ತಿದ್ದೆ ಅದರಲ್ಲಿ. ಓಕೆ, ನನ್ನಿಂದ ಆದ್ರೂ ಒಂಥರ ಸಿದ್ಧಿಗಳು ಇದಾರೆ ಅಂತ ಅನ್ನೋದೊಂದು ಗೊತ್ತಾಗ್ತಾ ಬಂತಲ್ವಾ, ಒಂದು ಖುಷಿ ವಿಚಾರ ಅಲ್ವಾ ಅದಲ್ಲೂ.
1: ಮತ್ತೆ ಈಗ ನೀವು ಬ್ಯಾಕ್ ಟು ಉತ್ತರ ಕನ್ನಡ ಹೋದ್ರೆ ಅಲ್ಲಿ ನಿಮ್ಮನ್ನ ಹೇಗೆ ರಿಸೀವ್ ಮಾಡ್ತಾರೆ ಅಗ್ರಿಜ್ ಅವರೇ?
0: ತುಂಬಾ ನಮ್ಮ ಫ್ಯಾಮಿಲಿ ಹಿಡಿದು ಸಿದ್ಧಿ ನಮ್ಮ ಕಮ್ಯುನಿಟಿ ಎಲ್ಲ ಹಿಡಿದು ನನ್ನನ್ನು ಒಂಥರ ಖುಷಿಯಾಗಿ ಅಂದ್ರೆ, ಅಯ್ಯೋ ನೀನ್ ಹೆಂಗ್ ಮಾಡ್ದೆ ಅಲ್ಲಿ, ನಿನ್ನ ಯಾವ ತರ ನೋಡ್ಕೊಂಡ್ರು, ನಿಂಗ ಚೆನ್ನಾಗಿ ನೋಡ್ಕೋತಿದ್ರ, ನಿನ್ ಕೂದ್ಲೆಲ್ಲ ಕೇಳ್ತಿರ್ಲಿಲ್ವಾ? ಮೇನ್ ಆಗಿ ನಮ್ಗೆ ಕೇಳೋದು ಕೂದ್ಲು, ಇನ್ ಕಲರ್ಸ್ ಎಲ್ಲ ಏನ್ ಕೇಳ್ತಿರ್ಲಿಲ್ಲ, ಮಾಮೂಲಿ ಕೂದ್ಲು ಯಾಕೆ ಹಂಗೆ ಅದೆಲ್ಲ ಕೇಳ್ತಿರ್ಲಿಲ್ವಾ, ನಿಮ್ಗೆ ಕಷ್ಟ ಆಗ್ತಿರ್ಲಿಲ್ವಾ ಅಂತ. ನಾನು ಅಂತಿದ್ದೆ ಕೆಲವೊಂದ್ಸಲ ಕೇಳ್ತಿದ್ರು, ಕೆಲವೊಂದ್ಸಲ ಕೇಳ್ತಿರ್ಲಿಲ್ಲ, ಕೆಲವರು ಯಾರು ಕುತೂಹಲ ಆಗಿ ಇರ್ತಿದ್ರು ಅವ್ರು ಬಂದು ಕೇಳೋರು, ಕೆಲವ್ರು ಕೇಳ್ತಿರ್ಲಿಲ್ಲ, ಬಟ್ ನಾನು ಎಂಜಾಯ್ ಮಾಡ್ತಿದ್ದೆ, ಅವರು ಒಂಥರ ನಮಗೂ ಖುಷಿ ಆಗ್ತಿತ್ತಲ್ವಾ ಅಂತ. ಇವಾಗ ಅವ್ರಿಗೆ ಖುಷಿ ಏನಂದ್ರೆ, ನಾವು ಥಿಯೇಟರ್ ಮಾಡಬೇಕು, ನಾವು ಮುಂದೆ ಬರಬೇಕು ನಿನ್ ತರ, ನಮ್ಗೆಲ್ಲರೂ ಗುರುತು ಹಿಡಿಬೇಕು ಅನ್ನೋದು ತುಂಬಾ ತುಂಬಾ ನಂಗೆ ಖುಷಿ ಪಡ್ತಾರೆ ನಮ್ಮ ಜನ.
1: ಇವಾಗ ವಾಪಸ್ ನಿಮ್ಮ ಬರ್ತ್ ಪ್ಲೇಸ್ಗೆ ಹೋದ್ರೆ, ನಿಮ್ಮ ನೇಟಿವ್ ಪ್ಲೇಸ್ಗೆ ಹೋದಾಗ ನಿಮ್ಗೆ ಅನ್ಸತ್ ಅಲ್ಲಿನೂ ಚಿಕ್ಕ ಮಕ್ಳು ಇರ್ತಾರಲ್ಲ, ಅವರು ಲೈಕ್ ಕುತೂಹಲದಿಂದ ಕೇಳ್ತಾರೆ ಹೇಗೆ ನೀವು ನಾಟಕ ಎಲ್ಲ ಮಾಡ್ತಿದ್ರಿ, ನಮಗೂ ಕಲ್ಸ್ಕೊಡಿ ಅಂತ. ಸೊ ದಟ್ ಗಿವಿಂಗ್ ಬ್ಯಾಕ್ ಟು ಸೊಸೈಟಿ ಅಂತ ಹೇಳ್ತಾರಲ್ಲ, ಅದನ್ನೇನಾದ್ರೂ ಮಾಡೋ ಯೋಜನೆ
0: ನಾವು ಮಾಡ್ತಾ ಇದೀವಿ. ಈಗ 10 ವರ್ಷದಿಂದ ನಾವು ನಮ್ದೇ ಆದ ಒಂದು ಸಿದ್ಧಿ ಟ್ರಸ್ಟ್ ಅಂತ ಮಾಡ್ಕೊಂಡಲ್ಲಿ ನಾವು ಒಂದಷ್ಟು 50-60 ಸಿದ್ಧಿ ಮಕ್ಕಳನ್ನ ಒಂದೆಡೆ ಸೇರಿಸಿ ಪ್ರತಿ ವರ್ಷ ನಾವು ಹೋಗಿ ಏಪ್ರಿಲ್ ಮೇ ತಿಂಗಳಲ್ಲಿ ನಮ್ಗೆ ರಜೆ ಇರುತ್ತೆ ಆ ಟೈಮಲ್ಲಿ ಅವ್ರನ್ನ ಸೇರಿಸಿ ಒಂದು ತಿಂಗಳು ನಾವಿಲ್ಲಿ ಕಲ್ತಿದ್ದನ್ನ ಅವರಿಗೆ ಅದನ್ನ ಸ್ವಲ್ಪವಾಗಿ ಅಂದ್ರೆ ನಾವು ಸಡನ್ಲಿ ಮುಂದೆ ಬಂದಿದ್ದ ಅಲ್ವಲ್ಲ, ಅವ್ರಿಗೆಲ್ಲಾನು ಬೇಗ ದಾನ ಮಾಡಬಾರ್ದು, ಸ್ವಲ್ಪ ಹಿಂಗೆ ಥಿಯೇಟರ್ ಅಂದ್ರೆ ಹೀಗೆ, ಥಿಯೇಟರ್ ಅಂದ್ರೆ ಯಾಕೆ ಕಲಿಯಬೇಕು, ಎಜುಕೇಶನ್ ಜೊತೆಗೆ ಥಿಯೇಟರ್ ಯಾಕೆ ಬೇಕು, ಜೊತೆಗೆ ಎಜುಕೇಶನ್ ಬೇಕು ಜೊತೆಗೆ ಥಿಯೇಟರ್ ಬೇಕು, ಯಾಕಂದ್ರೆ ನಮ್ಗೆ ಜನ ಪರಿಚಯ ಮಾಡ್ತಾರೆ, ಒಳ್ಳೊಳ್ಳೆ ಕಾಂಟ್ಯಾಕ್ಟ್ ಸಿಗತ್ತೆ ನಮ್ಗೆ, ನಮ್ಗೊಂದು ಧೈರ್ಯ ಬರುತ್ತೆ. ಈ ತರವಾಗಿ ನಾವು 5 ವರ್ಷದಿಂದ ತುಂಬಾ ಕಂಪಲ್ಸರಿಯಾಗಿ ನಾವು ಮಕ್ಕಳ ಜೊತೆ ವರ್ಕ್ ಮಾಡ್ತಾ ಇದೀವಿ, ನಾಟಕ ತಗೊಳ್ಳೋದು ಡೈಲಾಗ್ ಡೆಲಿವರಿಯಿಂದ ಹಿಡಿದು ಆ ಪ್ರೋಗ್ರಾಮ್ ಅಲ್ಲಿ ನಾವು ಒಳ್ಳೊಳ್ಳೆ ಟೀಚರ್ನ ಕರೆಯೋದು, ಅವ್ರಿಗೆ ಬೇರೆ ಬೇರೆ ಜನರನ್ನ ಕರ್ಸ್ಬಿಟ್ಟು ಅವ್ರಿಗೆ ಪಾಠ ಮಾಡಿಸೋದು, ನಾಟ್ ಓನ್ಲಿ ನಾಟಕ ಬೇರೆ ಬೇರೆ ಅಂದ್ರೆ ಕೆಲವರು ಪೊಲೀಸ್ ಆಗ್ಬೇಕಂತಿರ್ತಾರೆ, ಕೆಲವರು ಲಾಯರ್ ಆಗ್ಬೇಕಂತಿರ್ತಾರೆ, ಕೆಲವರು ಡಾಕ್ಟರ್ ಆಗ್ಬೇಕಂತಿರ್ತಾರೆ, ಅವ್ರನ್ನೆಲ್ಲ ನಾವು ಕರ್ಸ್ತೀವಿ. ನಮ್ಮ ಸಿದ್ಧಿಸಲ್ಲೇ ಇದಾರೆ, ಇವಾಗ ಓದ್ದವರೇ ಇದಾರೆ, ಡಾಕ್ಟರ್ಸ್ ಇದಾರೆ, ಲಾಯರ್ಸ್ ಇದಾರೆ, ನರ್ಸಿಂಗ್ ಮಾಡೋರು ಇದಾರೆ,

0: ಇವರೆಲ್ಲ ನಮ್ಮಲ್ಲೇ ಇದ್ದಾರೆ, ಅವ್ರನ್ನೆಲ್ಲ ನಾವು ಡೈಲಿ ಒಬ್ಬರನ್ನ ಕರ್ಸೋದು ನಾವು ಅತಿಥಿಯಾಗಿ ಮಕ್ಕಳ ಜೊತೆಗೆ ಮಾತಾಡಕ್ಕೆ. ಅಂದ್ರೆ ಆ ಫೀಲ್ಡಿಗೆ ಹೋಗೋರಿಗೆ ಅಲ್ಲಿ ಹೇಗೆ ಹೋಗ್ಬೇಕು ಅನ್ನೋದು ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ನಾವು ಅವ್ರನ್ನ ಕರೆಸಿ ಅದನ್ನ ವರ್ಕ್ಶಾಪ್ ಅಂತ ಮಾಡ್ತೀವಿ ನಮ್ಮೂರಲ್ಲಿ ನಾವು.
1: ಈಗ ನಾಟಕ ಮತ್ತು ಸಮಾಜದ ನಡುವಿನ ರಿಲೇಷನ್ ನೀವು ಹೇಗೆ ವಿವರಿಸ್ತೀರಿ ಗಿರಿಜಾ ಅವರೇ?
0: ತುಂಬಾ ಅದು ಕಷ್ಟಕರವಾದ್ದು. ಅಂದ್ರೆ ಈಗ ನೀವು ಸಮಾಜ ಮತ್ತೆ ನಾಟಕ ತಗೊಂಡಾಗ, ಅನುಭವ ತಗೊಂಡಾಗ ಇಟ್ಸ್ ಗುಡ್ ಆಕ್ಚುಲಿ, ಕೆಲವೊಂದ್ಸಲ ಬ್ಯಾಡ್ ಇರುತ್ತೆ.
1: ದಟ್ ಗಿವ್ಸ್ ಎಕ್ಸ್ಪೀರಿಯನ್ಸ್ ಬ್ಯಾಡ್ ಥಿಂಗ್ಸ್,
0: ಯಾ
1: ಗುಡ್ ಥಿಂಗ್ಸ್ ವಿಲ್ ಬಿ ಲೈಕ್ ಇನ್ ಮೆಮರೀಸ್.
0: ಕರೆಕ್ಟ್. ಈಗ ನಾವು ಅಂದ್ರೆ ನಾವು ಅದಕ್ಕೆ ರೆಡಿ ಆಗ್ಲೇಬೇಕು. ಕೆಲವೊಂದ್ಸಲ ನಾವು ಎಲ್ಲದನ್ನು ನಾಟಕ ಮಾಡ್ಬೇಕಾದ್ರೆ ಎಲ್ಲ ತರದ ತಗೊಳಕ್ಕೂ ರೆಡಿ ಆಗಿರ್ಬೇಕು. ಯಾಕಂದ್ರೆ ಇವಾಗ ಓಕೆ, ಇವಾಗ ಒಂದು 10 ವರ್ಷದ ಈ ಕಡೆ ನಮ್ಮ ನಾಟಕ ಅಂದ ತಕ್ಷಣ ಏನೋ ಒಂದು PhD ತರ, ಇವಾಗ ಮೊದ್ಲೆಲ್ಲ ಆಗಿರ್ಲಿಲ್ವಲ್ಲ. ಹಾಗಾಗಿ ಇವಾಗ ಸಮಾಜ ಕೂಡ ಈ ನಾಟಕ ರಂಗಭೂಮಿ ಅದ್ರಲ್ಲೂ ಅಂದ ತಕ್ಷಣ ಒಂಥರ ಓ ರಂಗಭೂಮಿನ ನೀವು, ಓ ಗ್ರೇಟ್,
1: ಹೌದು
0: ಇವಾಗ ಈ ತರ ಬಂದಿದೆ. ಹಾಗಾಗಿ ಇವಾಗ ಅಷ್ಟೊಂದು ನಮ್ಗೆ ಕಷ್ಟ
1: ಅರ್ಥ ಮಾಡ್ಸಕ್ಕೆ ಅಷ್ಟು ಎಫರ್ಟ್ ಬೇಡ.
0: ಹೌದು ಹೌದು ಹೌದು,
1: ಮುಂಚೆ ಟೈಮ್ ಅಲ್ಲಿ ಇರ್ಲಿಲ್ಲ.
0: ನಮ್ಗೆಲ್ಲ ಕೇಳೋರು, ನೀನ್ ನಾಟಕ ಮಾಡೋದಾದ್ರೆ ಯಾರು ಮದುವೆ ಆಗ್ತಾರೆ ಅಂತ. ಬೇಗ ಮದುವೆ ಆಗ್ಬಿಡು, ನಿಂಗೆ ಯಾರು ಮದುವೆ ಆಗಲ್ಲ ನಾಟಕ ಮಾಡೋದು, ನೀವು ಗಂಡ್ಮಕ್ಳ ಕೈಲ ಇಟ್ಕೋತೀರಿ ಆಮೇಲೆ ಇಲ್ಲಿ ಬಂದು ಮದುವೆ ಹೆಂಗ ಆಗ್ತೀರಿ ಅಂತ. ಬಟ್ ಅವ್ರು ಹೇಳೋದು ತಪ್ಪಲ್ಲ, ಅದು ಕೆಲವು ಫ್ಯಾಮಿಲಿಯಲ್ಲಿ ಇರುತ್ತಲ್ಲ, ಅದು ಸಹಜ, ಅದು ಹೇಳಕ್ಕಾಗಲ್ಲ. ಬಟ್ ಇವಾಗ ರಂಗಭೂಮಿ ಅನ್ನೋ ತುಂಬಾ ಸ್ಟ್ರಾಂಗ್ ಆಗಿಬಿಟ್ಟಿದೆ. ತುಂಬಾ ಅಂದ್ರೆ ಫಿಲ್ಮ್ ಫೀಲ್ಡ್ಗಿಂತ ರಂಗಭೂಮಿನೇ ಸ್ಟ್ರಾಂಗ್ ಆಗಿದೆ. ನೀನು ಫಿಲ್ಮ್ ಒಂದು ಮಾಡ್ಬೇಕಂದ್ರೆ ಯಾವ್ದಾದ್ರು ಒಂದು ಕೋರ್ಸ್ ಮಾಡಿದ್ಯಾ, ಡಿಪ್ಲೊಮಾ ಆದ್ರೂ ಮಾಡಿದ್ಯಾ ರಂಗಭೂಮಿದಾದ್ರು ಅಂತ ಕೇಳ್ತಾರೆ. ಅಷ್ಟು ಸ್ಟ್ರಾಂಗ್ ಆಗಿದೆ ರಂಗಭೂಮಿ ಇವಾಗ.
1: ಬಟ್ ರಂಗಭೂಮಿಯಲ್ಲಿ ಇದ್ದವರು ಅಂದ್ರೆ ಅವ್ರದ್ದು ಅಭಿನಯ ಅಷ್ಟು ಚೆನ್ನಾಗಿರುತ್ತೆ ಅಂತ ಅರ್ಥ ಇಲ್ಲ.
0: ಅಂದ್ರೆ ರಂಗಭೂಮಿಲಿ ನಾಟ್ ಅಭಿನಯ ಒಂದೇ ಹೇಳ್ಕೊಡಲ್ಲ, ಅಲ್ಲಿ ಶಿಸ್ತು, ಕಮಿಟ್ಮೆಂಟ್, ಆಮೇಲೆ ನಿಮ್ಗೆ ಲೈಟಿಂಗ್ ಡಿಸೈನ್, ಮೇಕಪ್, ಏನೇ ನಿಮ್ಗೆ ಲೈಫ್ಗೆ ನಮ್ಗೆ ಏನೇನು ಬೇಕೋ, ನಮ್ಮ ಒಳಗಡೆ ಒಬ್ಬ ಕಲಾವಿದ ಇರ್ತಾನೆ, ಅದನ್ನ ಜಾಗೃತಗೊಳಿಸ್ತಾರೆ ಅವರು. ಹಾಗಾಗಿ ಬರೀ ರಂಗಭೂಮಿ ನಾಟಕ ಮಾಡೋದಷ್ಟೇ ಅಲ್ಲ, ಅದು ಅದು ಒಂದು ನಾವು ಎಷ್ಟು ಜನರ ದೊಡ್ಡ ಕುಟುಂಬನೇ ಬೆಳೆಸ್ಕೊಂಡ್ಬಿಡ್ತೀವಿ ಅಲ್ಲಿ. ನಮ್ಗೆ ಎಷ್ಟು ಜನ ನಮ್ಗೆ ಹತ್ರದಿಂದ ನೋಡ್ತಾರೆ ಅಂದ್ರೆ ಫುಲ್ ಒಂದು ಒಂದು ಕುಟುಂಬನೇ ಆಗ್ಬಿಡ್ತಾರೆ ರಂಗಭೂಮಿಗೆ ಬಂದಾಗ. ಎಷ್ಟು ಜನ ಪರಿಚಯ ಆಗಿರುತ್ತೆ ನಮ್ಗೆ, ಎಷ್ಟು ಜನ ನಮ್ಮನ್ನು ಗುರ್ತು ಮಾಡ್ತಾರೆ, ಎಷ್ಟು ಜನ ಬಂದು ಮಾತಾಡ್ತಾರೆ, ಅದು ತುಂಬಾ ಇಟ್ಸ್ ವೆರಿ ಸ್ಟ್ರಾಂಗ್ ರಂಗಭೂಮಿ.
1: ಅದ್ರ ಜೊತೆಗೆ ನೀವು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಕಲ್ತಿದ್ದೀರಿ ಅಂತ ಹೇಳಿದ್ರೆ, ಅದ್ರ ಕಡೆ ಒಲವು ಹೇಗೆ ಬೆಳೀತು ಗಿರೀಶ್ ಅವರೇ?
0: ನಂದು ಮೊದಲದು ಒಂದು ಗುರಿ ಇರದೆ ಇದ್ದಿದ್ದೆ ನಾನು ಸಂಗೀತ ಕಲಿಯಬೇಕು ಅಂತ. ಯಾಕಂದ್ರೆ ನಮ್ದು ಮಂಚಿಕೇರಿ ತುಂಬಾ ಒಳ್ಳೆ ಸಂಗೀತಗಾರಿರೋ ಊರದು, ಹಾಸನಗಿ ಗಣಪತಿ ಭಟ್ ಅವರೆಲ್ಲ ಅವಾಗ ತುಂಬಾ ಫೇಮಸ್, ಪಂಡಿತ್ ಪದ್ಮಶ್ರೀ ಎಲ್ಲ ತಗೊಂಡವ್ರು ಅವರೆಲ್ಲ, ಅವ್ರೆಲ್ಲ ಸಂಗೀತ ನಾನು ನೋಡ್ತಿದ್ದೆ. ನನಗೆ ಎಜುಕೇಶನ್ ಮಾಡಕ್ ಇಷ್ಟ ಇರ್ಲಿಲ್ಲ, ನಾನ್ ಸಂಗೀತ ಕಲಿಬೇಕು, ನಾನ್ ಹಾಡ್ಬೇಕು, ಇದೊಂದು ನಂಗೆ ಮೊದ್ಲಿಂದಾನು ಗುರಿ ಇತ್ತು. ಹಾಗಾಗಿ ನಾನು ರಂಗಭೂಮಿಗೆ ಎಂಟ್ರಿ ಕೊಟ್ಟಿದ್ದು. ರಂಗಭೂಮಿಯಿಂದ ಬಂದು ಏನಾದ್ರು ಸಂಗೀತ ಕಲಿಯಕ್ ಆಗತ್ತಾ, ಯಾಕಂದ್ರೆ ನಮ್ಮ ಅಪ್ಪ ಅಮ್ಮಂದಿರಿಗಂತೂ ಹಾರ್ಮೋನಿಯಮ್ ಅದು ಇದು ತಂದು ಕೊಡಕ್ ಸಾಧ್ಯನೇ ಇರ್ಲಿಲ್ಲ. ಮತ್ತೆ ನಾನು ಹೇಗೆ ಕಲಿಯೋದು, ಅದೊಂದು ನಂಗೆ ತುಡುತ್ತಾ ಇತ್ತು. ನಾನು ಎಲ್ಲ ಹೋದ್ರು ನಾನು ಸಂಗೀತ ಒಟ್ಟು ಕಲಿಬೇಕು ಹೆಂಗೆ ಆಗ್ಲಿ ಅಂತ ನಾನು ಹಾಗಾಗಿ ರಂಗಭೂಮಿಗೆ ಎಂಟ್ರಿ ಕೊಟ್ಟಿದ್ದು.
1: 10th class ಆದ್ಮೇಲೆ ಬೆಂಗಳೂರಿಗೆ ಬಂದ್ರಲ್ಲ, ಆಮೇಲೆ
0: ಇಲ್ಲ ಇಲ್ಲ 10th class ಆದ್ಮೇಲೆ ನಾನು ನೀನಾಸಂಗೆ ಹೋಗಿದ್ದು ಹೆಗ್ಗೋಡು. ಅಲ್ಲಿ ರಂಗಭೂಮಿ ಒಂದಿನ ಡಿಪ್ಲೊಮಾ ಮಾಡಿದೆ, ಆಮೇಲೆ 3 ವರ್ಷ ತಿರುಗಾಟ ಅಂತ ಮಾಡಿದೆ. ಅವ್ರು ಸ್ವಲ್ಪ ದುಡ್ಡು ಬರೋಕ್ ಶುರು ಆಯ್ತು, ಅದನ್ನ ಸ್ವಲ್ಪ ಕೂಡಿಟ್ಟು ನಾನು ನನಗೆ ತಾನ್ಪುರ ಬೇಕಿತ್ತು, ಹಾರ್ಮೋನಿಯಂ ಬೇಕಿತ್ತು ನನಗೆ, ಅದಕ್ಕೋಸ್ಕರ ನಾನು ತಿರುಗಾಟ ಅಂತ ಮಾಡ್ತಿದ್ದೆ. ಅಲ್ಲಿ ನಮ್ಗೆ ಸ್ವಲ್ಪ ಸಂಬಳ ಕೊಡ್ತಿದ್ರು ಆ ಟೈಮಲ್ಲಿ, 3,000 ಏನೋ ಕೊಡ್ತಿದ್ರು ತಿಂಗಳಿಗೆ ನಮಗೆ. ಹಾಗಾಗಿ ನಾನು ಎಂಟ್ರಿ ಕೊಟ್ಟಿದ್ದೆ ನಾನು ಸಂಗೀತ ಕಲಿಬೇಕು ಅಂತ. ಅಲ್ಲಿ ಒಳ್ಳೊಳ್ಳೆ ಟೀಚರ್ ಬರ್ತಿದ್ರು, ಬೇಸಿಕ್ ಆಗಿ ಒಂದು ಸ್ವಲ್ಪ ಮಟ್ಟಿಗೆ ಸಂಗೀತನ ಹೇಳ್ಕೊಡ್ತಿದ್ರು ನೀನಾಸಮ್ಮಲ್ಲಿ, ದ ವಾಯ್ಸ್ ಎಕ್ಸಸೈಜ್ ಅಂತ ಆ ಕಾರಣಕ್ಕಾಗಿ ಹೇಳ್ಕೊಡ್ತಿದ್ರು. ಆಮೇಲೆ ನಾನು ಮದುವೆ ಆಗಿ ಬೆಂಗಳೂರಿಗೆ ಬಂದಿದ್ದು, 3 ವರ್ಷ ತಿರುಗಾಟ ಮಾಡಿದೆ. ಮದುವೆ ಆಗಿ ಬೆಂಗಳೂರಿಗೆ ಬಂದಾಗ ನಂಗೆ ಯಜಮಾನರು ಕೇಳಿದ್ದು, ನೀನು ಏನ್ ಮಾಡ್ಬೇಕು ಬೆಂಗಳೂರಿಗೆ ಬಂದಾಗ ಅಂತ. ಅವಾಗ ನಂಗೆ ಬೆಂಗಳೂರು ಅಂದ್ರೆ ವಿಸ್ಮಯ ಅದು. ಈ ಬೆಂಗಳೂರು ಆ ಟೈಮಲ್ಲಿ ಅಂತೂ ನಾನು ಇವಾಗ 25 ವರ್ಷದ ಹಿಂದೆ ಬೆಂಗಳೂರು ಹೇಗಿತ್ತು, ಚಿಕ್ಕ ಮನೆ, ಅದು ನೀರ್ಗ್ ಪರದಾಟ, ಅಯ್ಯೋ ಅದು ಬೆಂಗಳೂರದ ಜೀವನನೇ ಬೇಡ, ನಂಗೆ ಸಂಗೀತನೂ ಬೇಡ, ಏನು ಬೇಡಪ್ಪ, ನಾನು ವಾಪಸ್ ಹೋಗೋ ತರದ ಮಟ್ಟಿಗೆ ಹೋಗಿತ್ತು.
1: ಅಲ್ಲಿ ನೋಡಿದ್ರೆ ತುಂಬಾ ನೀರು, ಯಾವಾಗ್ಲೂ ನೀರು, ನೀರಿಗೆ ಬರಗಾಲನೇ ಇಲ್ಲ.
0: ಆಮೇಲೆ ನಾನು ಕೇಳಿದ್ದು, ನನಗೆ ಎಜುಕೇಶನ್ ಮಾಡಕ್ ಇಷ್ಟ ಇಲ್ಲ, ನಾನು ಸಂಗೀತ ಕಲಿಬೇಕು, ಅದರಲ್ಲೇ ವಿದ್ವತ್ ಕಲಿಬೇಕು, ನಾನು ವಿದ್ವತ್ ಅಂದ್ರೆ ನನಗೆ ಬೇಕು, ನಾನು ಅದರಲ್ಲೇ ಮುಂದುವರಿಬೇಕು. ನನಗೆ ಎಜುಕೇಶನ್ ಕಲಿತು ನಾನು ಏನ್ ಮಾಡ್ಲಿ, ನನಗೆ ಯಾವ ಜಾಬ್ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತ. ಆಮೇಲೆ ಅವ್ರು ದತ್ತಾತ್ರೇಯ ಗರುಡ ಅಂತ ನನ್ನ ಗುರುಗಳು, ಆಮೇಲೆ ವೇದಾವತಿ ಗೋಪಾಲ್ ಸ್ವಾಮಿ, ಇನ್ನೊಬ್ಬರು ರಾಜೇಶ್ವರಿ ಭಟ್ ಕುಮಟಾದವರು, ಇವ್ರು 3 ನನ್ನ ಗುರುಗಳು. ಆಮೇಲೆ ನಾನು ಅವ್ರ ಹತ್ರ ಸಂಗೀತಕ್ಕೆ ಕಲ್ತಿದ್ದು ಅಂದ್ರೆ ಸೇರಿದ್ದು ನಾನು. ಅವ್ರ ಹತ್ರ ಹೋಗಿ ನಾನು, ನಿಂಗೆ ನೀನ್ ಯಾವ ತರ ಸಂಗೀತ ಕಲಿಬೇಕು ಅಂತ ಕೇಳಿದ್ರು ನನ್ಗೆ, ನಂಗೆ ಆ ವಿದ್ವತ್ ಅಂತ ಹೇಳ್ತಲ್ಲ ಅದು ಬೇಕು ಅಂತ. ಬಟ್ ನಂಗೆ ಆ ವಿದ್ವತ್ ಅಂದ್ರೆ ಏನಂತ ಗೊತ್ತಿಲ್ಲ. ಆಮೇಲೆ ಅವ್ರು ಹೇಳಿದ್ರು, ವಿದ್ವತ್ ಅನ್ನೋದು ನಿರಂತರ ನಿರಂತರವಾದ ಒಂದು ಅಭ್ಯಾಸ, ಅದಕ್ಕೆ ವಿದ್ವತ್ ಅಂತ ಹೇಳ್ತೀವಿ. ಅದನ್ನ ಮಾಡೋ ನೀನು, ನಿರಂತರವಾಗಿ ಅಭ್ಯಾಸ ಮಾಡ್ತಾನೆ ಮಾಡ್ತಾನೆ ಮಾಡ್ತಾನೆ ಇರು, ಅದೇ ವಿದ್ವತ್ ಅಂದ್ರು. ನಾ ಅದನ್ನ ಸ್ಟಾರ್ಟ್ ಮಾಡಿದೆ, ಒಂದು 15 ವರ್ಷ ಮಾಡಿದೆ. ಆಮೇಲೆ ಜಾಬ್ ಮಾಡ್ಬೇಕಂತ ಇಷ್ಟ ಆಯ್ತು ನನಗೆ. ಆಮೇಲೆ ಅಪ್ಲೈ ಮಾಡ್ಬೇಕಾದ್ರೆ ಯಾವ್ದೋ ಡಿಪ್ಲೊಮಾ ಕೋರ್ಸ್ ಮಾಡ್ಬೇಕು ನೀವು ಅಂದ್ರು ನನಗೆ. ಸಂಗೀತದಲ್ಲಿ ನೀವು ಟೀಚರ್ ಆಗ್ಬೇಕಂದ್ರೆ ಡಿಪ್ಲೊಮಾ ಕೋರ್ಸ್ ಬೇಕು ಅಂತ. ಆಮೇಲೆ ನಾನು ಡಿಪ್ಲೊಮಾ ಕೋರ್ಸ್ ಭಾರತೀಯ ವಿದ್ಯಾಭವನ,
1: ಓಕೆ,
0: ಅಲ್ಲಿ ನಾನು 5 ವರ್ಷ ಡಿಪ್ಲೊಮಾ ಕೋರ್ಸ್ ಮಾಡಿದೆ ಸರ್ಟಿಫಿಕೇಟ್ಗೋಸ್ಕರ.
1: ಓಕೆ ಓಕೆ. ನಿಮಗೆ ಪ್ರಿಯವಾದ ಯಾವ್ದಾದ್ರು

0: ತಿಲಕ್ ಅಹಮದ್ ರಾಗ, ನನ್ ತುಂಬಾ ಇಷ್ಟವಾದ ರಾಗ ಇದು. ಬಟ್ ಅದ ರಿಯಾಜ್.
1: ನೀವು ಚಲನಚಿತ್ರಕ್ಕೂ ಬಂದ್ರಿ, ಅದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದ್ರಲ್ಲಿ ಚಲನಚಿತ್ರದಲ್ಲಿ ಆಕ್ಟ್ ಮಾಡಿದ್ದೀರಾ, ಸಿಂಗು ಮಾಡಿ ಅದ್ರಲ್ಲಿ ಮೂವೀಸ್ ಅಲ್ಲಿ ಹಾಡಿದ್ದೀರಾ ಕೂಡ. ಸೊ ಆ ಟ್ರಾನ್ಸಿಷನ್ ಹೇಗಾಯ್ತು?
0: ಅದು ಅಕಸ್ಮಾತ್ ಆಗಿ ಬಂದಿದ್ ನಾವು ಇದು ಫಿಲ್ಮ್ಗೆ. ನಮ್ಗೇನು ಐಡಿಯಾ ಇರ್ಲಿಲ್ಲ ಫಿಲ್ಮ್ಗೆಲ್ಲ ಬರಬೇಕು ಅಂತ, ಯಾಕಂದ್ರೆ ರಂಗ ಮೊದ್ಲು ನಮ್ಗೆಲ್ಲ ತುಂಬಾ ಸ್ಟ್ರಿಕ್ಟ್ ಇತ್ತು, ರಂಗಭೂಮಿ ಮಾಡಿದವರು ಫಿಲ್ಮ್ ಎಲ್ಲ ಹೋಗ್ಬಾರ್ದು ಅಂತ. ಬಟ್ ಇದು ಅಕಸ್ಮಾತ್ ಆಗಿ ಆಗಿರೋದು, ಯಾಕಂದ್ರೆ ದುನಿಯಾ ವಿಜಯವ್ರು ನಮ್ಮ ಮನೆಗೆ ಬಂದು ಒಂದು ನಮ್ಮಲ್ಲೇ ಇದ್ದು ನಾವು ಹಾಡೋದು ಕುಣ್ತಾಗಿಂತೆಲ್ಲ ನೋಡಿದ್ರ, ನೋಡ್ಬಿಟ್ಟು ಆಮೇಲೆ ನಮ್ಮನ್ ಕೇಳಿದ್ರು ಈ ತರ ಈ ಹಾಡನ್ನ ಟಿನಿಂಗ್ ಮಿನಿಂಗ್ ಟಿಶಾ ಹಾಡಿದ್ಯಲ್ಲ ಅದನ್ನ ರೆಕಾರ್ಡಿಂಗ್ ಮಾಡೋಣ ಅಂತ ಕೇಳಿದ್ರು. ನಾವು ಬೇಡಪ್ಪ ಹೆಂಗೆ ಹೆಂಗೋ ಮಾಡಿಬಿಟ್ಟು ಚೆನ್ನಾಗಿರಲ್ಲ, ಅದು ಬೇರೆ ಕೊಂಕಣಿ ಇದು ಅದು ಉರ್ದು ಮಿಕ್ಸ್ ಹಾಡ್ ಬೇರೆ, ಆಮೇಲೆ ಹೆಂಗೆ ಹೆಂಗೋ ಮಾಡಿಬಿಟ್ಟು ಕಷ್ಟ ಆಗಿಬಿಡುತ್ತೆ ಸರ್, ಬೇಡ ಅಂತ ಅನ್ಸುತ್ತೆ ಅಂತ ಅಂದ್ವಿ ನಾವು. ಇಲ್ಲ ಇಲ್ಲ ಮಾಡೋಣ ನೋಡೋಣ ಹೇಗಿರುತ್ತೆ ನೋಡೋಣ ಅಂತಂದ್ರು. ಓಕೆ ಅಂತ ನಾವು ಒಪ್ಕೊಂಡು ಹಂಗೆ ನಮ್ದು ಫಿಲ್ಮ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಆಮೇಲೆ ನಾವು ಬೆಂಗಳೂರಿಗೆ ಬಂದ್ವಿ, ನಮಗೆ ಆಮೇಲೆ ದುನಿಯಾ ವಿಜಯವ್ರು ಕರೆದ್ರು ಹಾಡು ಒಂದಷ್ಟು ಮೂರು ನಾಲ್ಕು ಹಾಡು ರೆಕಾರ್ಡ್ ಮಾಡೋಣ, ಅದರಲ್ಲಿ ಯಾವ ಚೆನ್ನಾಗಿದೆ ಅದನ್ನ ಆಲ್ಬಮ್ ಥರದಲ್ಲಿ ಮಾಡೋಣ ಅಂತ. ಆಮೇಲೆ ನನಗೆ ಭಯ, ಏನು ನಮ್ಮ ಸಿದ್ಧಿ ಅವ್ರು ಏನು ಹೇಳ್ಕೊತಾರೋ ಗೊತ್ತಿಲ್ಲ, ಯಾಕಂದ್ರೆ ಫಸ್ಟ್ ಟೈಮ್ ಅಲ್ವಾ ಸಿದ್ಧಿ ಹಾಡು ಬಂದಿರೋದು ಫಿಲ್ಮ್ ಇದಕ್ಕೆ. ಆಮೇಲೆ ಇಲ್ಲ ನೋಡೋಣ ನಾನು ಚೆನ್ನಾಗೆ ಮಾಡೋಣ ಅದನ್ನು ಅಂದರು. ಆಯಿತು ಮಾಡುವ ಸರ್ ಅಂತೇಳ್ಬಿಟ್ಟು ನಾವು ಒಂದಷ್ಟು ಟೀಮ್ ಜೊತೆಗೆಲ್ಲ ಕರ್ಕೊಬಂದ್ವಿ, ಒಂದು 10 ಜನ ಇದ್ರು ಹೆಂಗಸರು ಅನ್ಸುತ್ತೆ, ಅವ್ರನ್ನೆಲ್ಲ ಕರ್ಕೊಬಂದು ಅವರು ಒಂದಷ್ಟು ನಾವೇ ಕೊರಿಯೋಗ್ರಫಿ ಮಾಡಿದ್ದು, ಅದಕ್ಕೆ ಕಾಸ್ಟ್ಯೂಮ್ ಡಿಸೈನ್ ವಿಜಯ್ ಸರ್ ಮಾಡಿದ್ದು. ಆಮೇಲೆ ಒಂದಷ್ಟು ಮೂವ್ಮೆಂಟ್ಲ ನಮ್ದೇ ಮೂವ್ಮೆಂಟ್ ಹಾಕೊಂಡ್ವಿ, ಯಾಕಂದ್ರೆ ನಮ್ದೇ ಹಾಕಿ ನಮ್ಗೆ ಬೇರೆ ಮೂವ್ಮೆಂಟ್ ಕೊಟ್ಟರೆ ನಾವು ಮಾಡ್ಬೋದೇನೋ, ಬೇರೆಯವರಿಗೆಲ್ಲ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನೀವು ಹೆದರ್ಕೊಬೇಡ್ರಪ್ಪ ನಾವು ಚೆನ್ನಾಗೆ ಮಾಡೋಣ ಅದನ್ನು ಅಂತಂದ್ರು. ಆಯಿತು ಸರ್ ನೀವು ಮಾಡಿ ಅಂತ. ಹಾಗಾಗಿ ನಾವು ಫಿಲ್ಮ್ ಫೀಲ್ಡ್ಗೆ ನಮ್ಮ ಕ್ರೆಡಿಟ್ ಗೋಷ್ಟು ದುನಿಯಾ ವಿಜಯ್ ಅವ್ರಿಗೆ. ಆಮೇಲೆ ಅವ್ರನ್ನ ತಂದು ಆ ಹಾಡನ್ನು ಅವರು ಚರಣ್ ರಾಜ್ ಸರ್ ತುಂಬ ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟರ್ ಅವರು, ಅವ್ರ ಜೊತೆ ಕೆಲಸ ಮಾಡಿದ್ವಿ ನಾವು, ಅವ್ರನ್ನ ಮೀಟ್ ಮಾಡಿದ್ವಿ. ನೋಡಿ ಈ ರಂಗ ಭೂಮಿಯಿಂದ
1: ಗುಂಪಿನವರೇ ಹಾಡಿರೋದ?
0: ಹೌದು ನನ್ನ ಗುಂಪಿನವರೇ, ಮೇನ್ ಸಿಂಗರ್ ನಾನು, ಅದರಲ್ಲಿ ಮಿಕ್ಕದವರೆಲ್ಲ ನಂದು.
1: ವಿತ್ ಕೊರಿಯೋಗ್ರಫಿ ನಿಮ್ದೆ?
0: ಹೌದು. ನಮ್ಗೆ ಫಸ್ಟಿಗೆ ಎಲ್ಲ ರೆಕಾರ್ಡಿಂಗ್ ಎಲ್ಲ ಮಾಡಿ ಬಂದ್ವಿ ನಾವು, ಅದೆಲ್ಲ ಬಿಡುಗಡೆ ಆಯ್ತು. ನೋಡ್ರಿ ಆ ಹಾಡು ಹಂಗಾಮನೆ ಆಗ್ಬಿಡ್ತು, ದೊಡ್ಡ ಹಂಗಾಮ ಅದು. ನಮ್ಗೆ ನಿದ್ದೆ ಮಾಡಕ್ಕೂ ಟೈಮ್ ಇಲ್ಲ, ಊಟ ಮಾಡಕ್ಕೂ ಟೈಮ್ ಇಲ್ಲ, ಅಷ್ಟು ಹಂಗಾಮ ಆಗ್ಬಿಟ್ಟು ನಮ್ಗೆ. ಆಮೇಲೆ ನಾವು ರೆಡಿ ಆಗ್ಬಿಟ್ವಿ, ಓ ಸಿಕ್ಕಿದ ಚಾನ್ಸ್ ಅಲ್ವಾ, ಮತ್ತೆ ಆಗಿ ಬಿಡಬೇಕು. ರಂಗಭೂಮಿನಿಂದ ಈ ತರ ಬಂದು ನಮ್ಗೊಂದು ಎನರ್ಜಿ ಇತ್ತು ಆ ಟೈಮಲ್ಲಿ.
1: ಓಕೆ, ತುಂಬಾ ಬಹುಮುಖ ಕಲಾವಿದೆ ನೀವು, ಇವಾಗ ರಂಗಭೂಮಿ ಸಿಂಗರ್ ಆಕ್ಟಿಂಗ್ ಮಾಡ್ತೀರಾ, ಇದ್ರಲ್ಲಿ ನಿಮ್ಗೆ ಏನಾದ್ರೂ ಎದುರಾದ ಸವಾಲುಗಳ ಬಗ್ಗೆ ಹೇಳೋದಾದ್ರೆ?
0: ನಿಜ ಹೇಳ್ಬೇಕು ನಂಗೆ ಸವಾಲುಗಳೇ ಬಂದಿಲ್ಲ ಇದರಲ್ಲಿ, ಯಾಕಂದ್ರೆ ನಾನು ನನ್ನ ಕೆಲಸ ನನ್ನ ಶ್ರದ್ಧೆಯಿಂದ ಮಾಡೋದನ್ನ ನಂಗೆ ದೇವ್ರ ಶಕ್ತಿ ಕೊಟ್ಟುಬಿಟ್ಟಿದ್ರು. ನಾನು ಯಾವುದೇ ಒಂದು ಚಿಕ್ಕ ಕೆಲಸ ಆದ್ರೂ ಅದನ್ನು ತುಂಬ ಶ್ರದ್ಧೆಯಿಂದ ಮಾಡ್ತಿದ್ದೆ, ಬೇಕಾದ್ರೆ ಅದು ನಾನು ದುಡ್ಡಿನ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ನಾನಲ್ಲಿ ಹೋಗಬೇಕು, ನನ್ನ ಕೆಲಸ ನೋಡಿ ಅವ್ರು ನಂಗೆ ದುಡ್ಡು ಕೊಡಬೇಕು, ಹಂಗೆ ಚಿಂತೆ ಮಾಡ್ತಾ ಹೋದವು ನಾನು. ಹಾಗಾಗಿ ನನಗೆ ಎಲ್ಲೂ ನನಗೆ ರಂಗಭೂಮಿ ಆಗಲಿ ಫಿಲ್ಮ್ ಫೀಲ್ಡ್ ಆಗಲಿ ನಂಗೆ ಎಲ್ಲೂ ನಿಜವಾಗಿ ಹೇಳಬೇಕಂದ್ರೆ ನಂಗೆ ಎಲ್ಲೂ ಸವಾಲುಗಳೇ ಆಗಿಲ್ಲ ನನ್ನ ಲೈಫಲ್ಲಿ.
1: ಓಕೆ,
0: ನನಗೆ ಅಷ್ಟು ಕಾನ್ಫಿಡೆಂಟ್.
1: ಓಕೆ, ಯಾರಾದರೂ ಯುವ ಕಲಾವಿದ ತುಂಬ ಜನ ಆಕ್ಟಿಂಗ್ ಹೋಗಬೇಕು, ಫಿಲ್ಮಲ್ಲಿ ಆಕ್ಟ್ ಮಾಡಬೇಕು ಅಂತ, ಅವರಿಗೆ ನಿಮ್ಮ ಸಂದೇಶ ಏನು?
0: ಇಲ್ಲ, ಆಕ್ಟಿಂಗ್ ಅಥವಾ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗ್ಬೇಕಂದ್ರೆ ಮೊದಲು ನಮಗೆ ಅಲ್ಲಿ ಆಗುತ್ತಾ, ಇನ್ನೊಂದು ಕಮಿಟ್ಮೆಂಟ್, ಇನ್ನೊಂದು ಶಿಸ್ತು, ಇದು ಮೂರು ಇದ್ದು ಬಿಟ್ರೆ ನೀವು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು.
1: ನಿಮ್ದು ನೆಕ್ಸ್ಟ್ ಯೋಜನೆ ಏನಾದ್ರೂ ಲೈಕ್ ಪ್ಲಾನ್ ಹಾಕೊಂಡಿದ್ದೀರಾ?
0: ಖಂಡಿತ, ನಾನಿವಾಗ ಹಾಮಿ ಸಿದ್ಧಿ ಅಂತ ಒಂದು ಆಲ್ಬಮ್ ಮಾಡಿದ್ದೀನಿ. ಹಾಮಿ ಸಿದ್ಧಿ ಅಂದ್ರೆ ನಾವು ಸಿದ್ಧಿಯರು,
1: ಅದು ಕೊಂಕಣಿದ?
0: ಅದು ಕೊಂಕಣಿ, ಯಾಕಂದ್ರೆ ನಮ್ದು ಕೊಂಕಣಿನೇ ಮದರ್ ಟಂಗ್, ಅದರಿಂದ ಯಾರು ಇದುವರೆಗೆ ನಮ್ಗೆ ಕೊಂಕಣಿ ಹಾಡನ್ನ ಯಾರು ಪುಷ್ ಮಾಡಿಲ್ಲ ಇದುವರೆಗೂ. ನನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಕ್ಯಾಪ್ಟನ್ ಬರೀಟೋ ಅಂತ, ಅವ್ರು ಕೊಂಕಣಿ ಇದು ಮಾತಾಡ್ತಾರೆ ಗೋವಾದವರು. ಅವ್ರು ನಂಗೆ ಮೀಟ್ ಆದಾಗ ಹೇಳಿದ್ರು ನಾವೊಂದು ಹಾಮಿ ಸಿದ್ಧಿ ಅಂತ ಯಾಕೊಂದು ಕೊಂಕಣಿ ಆಲ್ಬಮ್ ಮಾಡಬಾರ್ದು, ಯಾಕಂದ್ರೆ ನಿಧಾನಕ್ಕೆ ನಮ್ ಕೊಂಕಣಿನ ಉಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಒಂದು 3-4-5 ಹಾಡು ಮಾಡಿದ್ದೀವಿ. 3 ಹಾಡು ಆಲ್ರೆಡಿ ನಾವು ಬಿಡುಗಡೆ ಮಾಡಿದ್ದೀವಿ ಕೊಂಕಣಿಂದಾನೆ, ಎಲ್ಲ ನನ್ನ ಮಗ ಅದಕ್ಕೆ ಮ್ಯೂಸಿಕ್ ಮಾಡಿದ್ದಾನೆ, ಕ್ಯಾಪ್ಟನ್ ಬರೀಟೋ ಅವರು ಅದಕ್ಕೆ ಲಿರಿಕ್ಸ್ ಬರೆದಿದ್ದಾರೆ, ನಾನು ಅದನ್ನ ಹಾಡಿದ್ದೀನಿ. ಈಗ ಆಲ್ರೆಡಿ ಧೂಮ್ ಮಚಾಲೆ ಆಗ್ತಾ ಇದೆ, ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಎಲ್ಲ ಬಿಟ್ಟಿದೀವಿ ಆಲ್ರೆಡಿ. ಅದು ಅದೇ ನನಗೆ ಇವಾಗ ಏನಂದ್ರೆ ನಾನು ಕೊಂಕಣಿನ ಬೆಳೆಸಬೇಕು ಉಳಿಸಬೇಕು ನಮ್ಮ
1: ಭಾಷೆ. ಶೂಟಿಂಗ್ ಎಲ್ಲ ಆಗೋಗಿದೆ?
0: ಹೌದು ಎಲ್ಲ ಮಾಡಿ ನಾವು ಹಾಕಿದೀವಿ, ಅದು ಯೂಟ್ಯೂಬ್ ಅಲ್ಲಿ ಹಾಕಿದೀವಿ. ಈ ನಮ್ಮಲ್ಲಿ ಕೊಂಕಣಿ ಹಾಡು ಹಾಡ್ತಾರೆ, ಬಟ್ ಅದು ಎಲ್ಲರೂ ಹಾಡ್ತಾರೆ, ಅದನ್ನು ಸ್ವಲ್ಪ ಸ್ವಲ್ಪ ಚೇಂಜ್ ಆದ್ರೆ ಹೇಗಿರುತ್ತೆ, ಕ್ಲಾಸಿಕಲ್ ಟಚ್ ಕೊಟ್ಟಾಗ ಹೇಗಿರುತ್ತೆ, ಹಾಗೆ ಸ್ವಲ್ಪ ಕ್ಲಾಸಿಕಲ್ ಟಚ್ ಕೊಟ್ಟು ಅದನ್ನ 3 ಆಲ್ಬಮ್ 3 ಹಾಡನ್ನು ನಾವು

0: ಸಿದ್ಧಿ ಅಂತ ಒಂದು ಬಿಡುಗಡೆ ಮಾಡಿದ್ದೀವಿ.
1: ನೀವು ಅದಕ್ಕೆ ಇದು ಮಾಡಿರೋದು ಕೋರಿಯೋಗ್ರಾಫ್?
0: ನಾನು ಹಾಡಿರೋದು ಅಷ್ಟೇ, ಜಸ್ಟ್ ಹಾಡ್ ಅದು ಬಂದಿರೋದು. ಈಗ ನೆಕ್ಸ್ಟ್ ಅದನ್ನ ಶೂಟ್ ಮಾಡ್ಬೇಕು ಅನ್ಕೊಂಡಿದ್ದೀವಿ, ಜಸ್ಟ್ ಹಾಡ್ ಬಿಟ್ಟಿದ್ದೀವಿ. ಮೂರ್ ಹಾಡ್ ಬಿಟ್ಟಿದ್ದೀವಿ ಆತರ. ಅದು ನಂದು ಅಂದ್ರೆ ಕೊಂಕಣಿನ ಉಳಿಸಬೇಕು, ಬೆಳೆಸಬೇಕು. ಕನ್ನಡ ನಮ್ಮ ಎರಡನೇ ತಾಯಿ, ಅದು ಬಿಡಕ್ ಆಗದೇ ಇಲ್ಲ. ಬಟ್ ಕೊಂಕಣಿನ ನಾವು ಮುಂದುವರ್ಸ್ಕೊಂಡು ಹೋಗೋಣ ಅಂತ.
1: ಕೊನೆಯದಾಗಿ ನಿಮ್ಗೆ ಇಷ್ಟವಾದ ಹಾಡನ್ನ ನಮ್ಮ ಕೇಳುಗರಿಗೆ ಒಂದು ಹಾಡ್ಬೋದಾ ಅಂತ?
0: ನಮ್ಗೆ ಇಷ್ಟವಾದ ಈಗ ಫಿಲ್ಮಿಗೆ ಬಂದ್ರಂತೂ ಕಾಚೆಲಿಗೆ ಅಂತೂ ಇದ್ದೆ, ಅದು ನಮ್ಗೆ ಎನರ್ಜಿ ಕೊಟ್ಟ ಹಾಡು. ನಮ್ಗೆ ಒಂಥರ ಫಿಲ್ಮ್ ಫೀಲ್ಡ್ ಅನ್ನೇ ದೊಡ್ಡ ಅಲ್ಲೋಲ ಕಲ್ಲೋಲ ಮಾಡಿದ್ದು ಹಾಡು, ಅದನ್ನೇ ಹಾಡ್ಬಿಡ್ತೀನಿ ನಾನು. ಕಾಚಲಿಗೆ ಬೆಂಗಳೂರು ದೇಕನಿಕೋ, ಕಾಚಲಿ ಬಾ ಬೆಂಗಳೂರು ದೇಕನಿಕೋ, ಬೆಂಗಳೂರು ಸಾವುಕಾರ ಮಾಲಿಕ ಮೂಜೆ ಅಂದರ ಬುಲಾಯ ದರ್ವಾಜಾ ಲಗಾಯ ಅಂದರ ಮಂಚೋ ಕೋಂಬೋ ತಿನಿಂಗ ಮಿನಿಂಗ ಟಿಶ್ಯ ಟಿಶ್ಯ ನಾರಿ ನಾರಿ ಕಾಚಲಿಗೆ, ನಾರಿ ನಾರಿ ಕಾಚಲಿಗೆ, ಕಾಚಲಿಗೆ ಮಂಚಿಕೇರಿ ದೇಕನಿಕೋ, ಮಂಚಿಕೇರಿ ಸಾವುಕಾರ ಮಾಲಿಕ ಮೂಜೆ ಅಂದರ ಬುಲಾಯ ದರ್ವಾಜಾ ಲಗಾಯ ಅಂದರ ಮಂಚೋ ಕೋಂಬೋ ಟಿನಿಂಗ ಮಿನಿಂಗ ಟಿಶ್ಯ. ಅಟ್ಲಿ ಈ ಹಾಡಿಗೆ ನಂಗೆ ಬೆಸ್ಟ್ ಅವಾರ್ಡ್ ಸಿಂಗರ್ ಅವಾರ್ಡ್ ಸಿಕ್ಕಿದೆ ಈ ಹಾಡಿಗೆ.
1: ಹೌದಾ?
0: ಚಂದನವನದಲ್ಲಿ.
1: ಮೇಡಮ್, ನಿಮ್ ಜೊತೆ ಮಾತಾಡಿ ಲೈಕ್ ತುಂಬಾ ಖುಷಿ ಆಯ್ತು. ಇಟ್ ವಾಸ್ ವೆರಿ ಲೈವ್ಲಿ ಎಕ್ಸ್ಪೀರಿಯನ್ಸ್. ನಿಮ್ಮ ಹಾಡುಗಳು ಅದ್ಭುತ, ನಿಮ್ಮ ಸ್ವರನೂ ಅದ್ಭುತ, ಕಂಠಸಿರಿ ತುಂಬಾ ಚೆನ್ನಾಗಿದೆ. ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
2: ಇದುವರೆಗೆ ರಂಗಭೂಮಿ ಕಲಾವಿದೆ ಗಿರಿಜಾ ಸಿದ್ಧಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಆಶಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ತರಂಗಾಂತರ 275.5 meters, 1089 kilohertz ಹಾಗೂ ಎಫ್ಎಂ ಕಂಪನಾಂಕ 100.3 megahertz ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.

ಪ್ರೀತಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿ ಪ್ರಾರಂಭಿಸಿರುವ 100.3 ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜೂನ್ 16 ಮಂಗಳವಾರ ಬೆಳಗ್ಗೆ 11:30 12:30 ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2211999, 2222611. ನಮ್ಮ STD ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಿ ಸ್ನೇಹಿತರೆ, ಜೂನ್ 16 ಮಂಗಳವಾರ ಬೆಳಗ್ಗೆ 11:30 12:30

0: ಆತ್ಮೀಯ ಕೇಳುಗರೆ, ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮರಳಿ ಮನಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
0: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
1: ಕಾಣಿಕೆ
2: ಮತ್ತೆ ಮತ್ತೆ ಮನಸ್ಸು ಶರಣಾದಾಗಿದೆ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ಮರೆತು ಹೋಯಿತೆ ನನ್ನ ಯಹಾಜರಿ.
0: ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಪ್ರಿಯ ಕೇಳುಗರೆ,
1: ನನ್ನ ರಾಗತಾನ ಪಲ್ಲವಿ
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ಪ್ರಕೃತಿಯ ಮಧ್ಯೆ ತೆಗೆದ ಚಿತ್ರಣ ತುಂಬಾ ನನಗೆ ಇಷ್ಟವಾಯಿತು.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30

ಆಕಾಶವಾಣಿ ಮಂಗಳೂರು. ಸಮಯ 12:35 ಆಗಲಿದೆ. ಇನ್ನು ಮುಂದೆ ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ನ್ಯೂಕ್ಲಿಯರ್ ಮೆಡಿಸಿನ್ ಅಥವಾ ವಿಕಿರಣ ಔಷಧಿಗಳು, ಈ ವಿಷಯದ ಕುರಿತು ಡಾಕ್ಟರ್ ಆಶೀಶ್ ಆಚಾರ್ಯ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
2: ಕೆಳುಗರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಆಶೀಶ್ ಆಚಾರ್ಯ ಕೆ. ಇವರು ನ್ಯೂಕ್ಲಿಯರ್ ಮೆಡಿಸಿನ್ನಲ್ಲಿ ಕನ್ಸಲ್ಟೆಂಟ್ ಹಾಗೇನೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ಈ ನ್ಯೂಕ್ಲಿಯರ್ ಮೆಡಿಸಿನ್ ಅಂತ ಹೇಳ್ತೇವಲ್ಲ, ಈ ನ್ಯೂಕ್ಲಿಯರ್ ಮೆಡಿಸಿನ್ ಅಂತ ಹೇಳಿದ್ರೆ ಏನು ಅಂದ್ರೆ ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ವಿವರಿಸೋದಾದ್ರೆ ಏನಿದು ನ್ಯೂಕ್ಲಿಯರ್ ಮೆಡಿಸಿನ್ ಅನ್ನುವಂಥದ್ದು?
3: ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ನ್ಯೂಕ್ಲಿಯರ್ ಮೆಡಿಸಿನ್ ಅಂದ್ರೆ ರೇಡಿಯೋ ಆಕ್ಟಿವ್ ಮೆಡಿಸಿನ್ಸ್, ಅಂದ್ರೆ ವಿಕಿರಣಶೀಲ ಔಷಧಿಗಳು. ಇದನ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಚಿಕಿತ್ಸೆ ಮಾಡ್ಲಿಕ್ಕಿರ್ಬೋದು, ಇಲ್ಲ ರೋಗ ಪತ್ತೆ ಹಚ್ಚಲಿಕ್ಕಿರ್ಬೋದು ನಾವು ಉಪಯೋಗಿಸ್ತೇವೆ. ಇದರಲ್ಲಿ ಬರುವ ಎಲ್ಲ ಸ್ಕ್ಯಾನ್ಸ್ ಅಥವಾ ಟ್ರೀಟ್ಮೆಂಟ್ಗೆ ನ್ಯೂಕ್ಲಿಯರ್ ಮೆಡಿಸಿನ್ ಅಂತ ಹೇಳ್ತೇವೆ. ಇದರಲ್ಲಿ ನಿಮಗೆ ಜನಸಾಮಾನ್ಯರಿಗೆ ಕೇಳಿರುವಂತಹದ್ದು ಕಾಮನ್ ಆಗಿ ಏನಂದ್ರೆ ಪೆಟ್ ಸ್ಕ್ಯಾನ್ ಅಂತ ಕೇಳಿರ್ಬೋದು. ಇದು ಕಾಮನ್ ಆಗಿ ಎಲ್ರಿಗೂ ಗೊತ್ತಿರ್ತದೆ. ಬಟ್ ಇದಕ್ಕಿಂತ ಮೀರಿ ಇನ್ನೂ ಅನೇಕ ಬಗೆಯ ಸ್ಕ್ಯಾನ್ಗಳು ಅಥವಾ ಟ್ರೀಟ್ಮೆಂಟ್ಗಳು ಇದರಲ್ಲಿ ಬರುತ್ತೆ.
2: ಡಾಕ್ಟರ್, ಈಗ ತಾವು ಹೇಳಿದ್ರಿ, ಈಗ ಇದರಲ್ಲಿ ರೇಡಿಯೇಷನ್ ಅನ್ನ ಅಂದ್ರೆ ವಿಕಿರಣಗಳನ್ನೆಲ್ಲ ಬಳಸಲಾಗುತ್ತೆ ಅಂತ ಹೇಳಿ. ಸಾಮಾನ್ಯವಾಗಿ ರೇಡಿಯೇಷನ್ ಅಂತ ಹೇಳಿದಾಗ ಜನರಿಗೆ ಒಂದು ರೀತಿಯ ಭಯ ಇರುತ್ತೆ, ರೇಡಿಯೇಷನ್ ಇಂದ ಆರೋಗ್ಯಕ್ಕೆ ಏನಾದ್ರೂ ಸೈಡ್ ಇಫೆಕ್ಟ್ಸ್ ಆಗ್ತದೆ ಹೇಗೆ ಅಂತ ಹೇಳಿ. ಏನ್ ಹೇಳ್ತೀರಾ ಡಾಕ್ಟರ್ ಇದಕ್ಕೆ?
3: ಸೊ ಜನಸಾಮಾನ್ಯರಲ್ಲಿ ಮಿಸ್ಕನ್ಸೆಪ್ಷನ್ ಸಾಮಾನ್ಯವಾಗಿರುತ್ತೆ. ಏನಂದ್ರೆ ರೇಡಿಯೇಷನ್ ಅಂದ್ರೆ ಅದು ಅಟಮ್ ಬಾಂಬ್, ಅಟಮ್ ಆತರ ತುಂಬಾ ಭಯ ಇರುತ್ತೆ. ಆದ್ರೆ ಭಾರತದಲ್ಲಿ ರೇಡಿಯೇಷನ್ಗೆ ಅಂತ, ರೇಡಿಯೋ ಆಕ್ಟಿವ್ ಮೆಡಿಸಿನ್ಗಳಿಗೆ ಅಂತ ಅದನ್ನ ಡೀಲ್ ಮಾಡ್ಲಿಕ್ಕೆ ಒಂದು ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ ಆಫ್ ಇಂಡಿಯಾ ಅಂತ ಇದೆ. ಇದನ್ನ ಎಲ್ಲ ಕಂಟ್ರೋಲ್ ಮಾಡಿ ಇವರು ಎಲ್ಲ ರೇಡಿಯೇಷನ್ ರಿಲೇಟೆಡ್ ಏನೇ ಇರ್ಬೋದು, ಲಿಮಿಟ್ ರೇಡಿಯೇಷನ್ ಲಿಮಿಟ್ ಇರ್ಬೋದು, ಇದನ್ನ ಎಲ್ಲದನ್ನು ಅವರು ಕಂಟ್ರೋಲ್ ಮಾಡ್ತಾರೆ. ಹಾಗೆ ಈಗ ನಾವು ನ್ಯೂಕ್ಲಿಯರ್ ಮೆಡಿಸಿನ್ ಅಲ್ಲಿ ಯೂಸ್ ಮಾಡುವಂತ ರೇಡಿಯೇಷನ್ ತುಂಬಾ ಕಡಿಮೆ ಪ್ರಮಾಣದ ರೇಡಿಯೇಷನ್ ಆಗಿರ್ತದೆ. ಹಾಗೆ ಇದನ್ನು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಏನೇ ಸೈಡ್ ಇಫೆಕ್ಟ್ ಇಲ್ಲದೆ ಮಾಡುವಂತ ರೇಡಿಯೇಷನ್ ಇರ್ತದೆ.
2: ತಾವು ಆವಾಗಲೇ ಹೇಳಿದ್ರಿ ಇದನ್ನ ಚಿಕಿತ್ಸೆಗೂ ಬಳಸಲಾಗುತ್ತೆ ಮತ್ತೆ ರೋಗ ಪತ್ತೆಗೂ ಬಳಸಲಾಗುತ್ತೆ ಅಂತ. ಮೊದಲನೇದಾಗಿ ರೋಗ ಪತ್ತೆಗೆ ಯಾವ ರೀತಿಯಾಗಿ ಇದನ್ನ ಬಳಸಲಾಗುತ್ತೆ ಡಾಕ್ಟರ್?
3: ಸೊ ಕಾಮನ್ ಆಗಿ ಎಲ್ರಿಗೂ ನ್ಯೂಕ್ಲಿಯರ್ ಮೆಡಿಸಿನ್ ಅಲ್ಲಿ ಗೊತ್ತಿರುವಂತ ಒಂದು ಸ್ಕ್ಯಾನ್ ಅಂದ್ರೆ ಪೆಟ್ ಸ್ಕ್ಯಾನ್. ಪೆಟ್ ಸ್ಕ್ಯಾನ್ 21ನೇ ಶತಮಾನದ ತುಂಬಾ ಇಂಪಾರ್ಟೆಂಟ್ ಇನ್ವೆನ್ಷನ್ ಗಳಲ್ಲಿ ಒಂದು ಪೆಟ್ ಸ್ಕ್ಯಾನ್. ಈಗ ಕ್ಯಾನ್ಸರ್ ಬಂದ್ರೆ ಫಸ್ಟ್ ಆಫ್ ಆಲ್ ಕ್ಯಾನ್ಸರ್ ಬಂದಿದೆಯಾ ಇಲ್ವಾ ಅಂತ ಗೊತ್ತಾಗ್ಲಿಕ್ಕೆ ಈ ಪೆಟ್ ಸ್ಕ್ಯಾನ್ ತುಂಬಾ ಅಗತ್ಯವಾಗಿದೆ. ಹಾಗೂ ಕ್ಯಾನ್ಸರ್ ಬಂದಿದೆ ಅಂತ ಆಲ್ರೆಡಿ ಗೊತ್ತಿದೆ, ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಇದು ನಮಗೆ ಪೇಷಂಟ್ಗೆ ಸಿಂಪ್ಟಮ್ ಮೂಲಕ ಗೊತ್ತಾಗೋದಿಲ್ಲ, ಒಂದು ಸ್ಕ್ಯಾನ್ ಬೇಕೇ ಬೇಕು. ಸೊ ಈ ಸ್ಕ್ಯಾನ್ ಎಲ್ಲ ಇದು ಫುಲ್ ಬಾಡಿ ಸ್ಕ್ಯಾನ್ ಆದ ಕಾರಣ ತಲೆಯಿಂದ ಕಾಲಿನ ತನಕ ಎಲ್ಲ ಇಡೀ ಬಾಡಿ ಕವರ್ ಆಗ್ತದೆ. ಇದರಲ್ಲಿ ಎಲ್ಲೆಲ್ಲಿ ಕ್ಯಾನ್ಸರ್ ಹರಡಿದೆ ಇದು ಈ ಸ್ಕ್ಯಾನ್ ಮೂಲಕ ನಮಗೆ ಗೊತ್ತಾಗ್ತದೆ. ಹಾಗೆ ಕ್ಯಾನ್ಸರ್ ಹರಡಿದೆ, ಈ ಸ್ಕ್ಯಾನ್ ತುಂಬಾ ಇಂಪಾರ್ಟೆಂಟ್ ಇದೆ ಈ ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಡಿಸೈಡ್ ಮಾಡಲಿಕ್ಕೆ. ಸೊ ಈಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ, ಟ್ರೀಟ್ಮೆಂಟ್ ಇಂದ ರೆಸ್ಪಾಂಡ್ ಆಗ್ತಾ ಇದೆಯಾ ಇಲ್ಲ ಪ್ರೋಗ್ರೆಷನ್ ಆಗ್ತಾ ಇದೆಯಾ, ಪೇಷಂಟ್ಗೆ ಕಾಯಿಲೆ ಜಾಸ್ತಿ ಆಗ್ತಿದೆಯಾ ಕಾಯಿಲೆ ಕಮ್ಮಿ ಆಗ್ತಿದೆಯಾ ಇದೆಲ್ಲ ಗೊತ್ತಾಗ್ಲಿಕ್ಕೆ ಮತ್ತೆ ಇನ್ನೊಂದು ಪೆಟ್ ಸ್ಕ್ಯಾನ್ ಮಾಡ್ತಾರೆ ಟ್ರೀಟ್ಮೆಂಟ್ ರೆಸ್ಪಾನ್ಸ್ ಅನ್ನ ಗೊತ್ತಾಗ್ಲಿಕ್ಕೆ ಅಂತ. ಸೊ

0: ಇದು ಇನ್ನೊಂದು ಪೆಟ್ ಸ್ಕ್ಯಾನ್ ಉಪಯೋಗ. ಹಾಗೆ ಟ್ರೀಟ್ಮೆಂಟ್ ಕೊಟ್ಟು ಕ್ಯಾನ್ಸರ್ ಗುಣ ಆಗತ್ತೆ. ಸೊ ಗುಣ ಆದ್ಮೇಲೆ ಪೇಷಂಟ್ ತುಂಬಾ ಭಯ ಪಟ್ಟಿರ್ತಾರೆ ಕ್ಯಾನ್ಸರ್ ಮತ್ತೆ ಬರ್ತದಾ ಇಲ್ವಾ ಅಂತ. ಸೊ ಅದನ್ನ ಕೂಡ ಈ ಪೆಟ್ ಸ್ಕ್ಯಾನ್ ಮೂಲಕ ಮತ್ತೆ ಬಂದಿದೆಯಾ ಇಲ್ವಾ ಅಂತ ಈ ಪೆಟ್ ಸ್ಕ್ಯಾನ್ ಮೂಲಕ ನಮಗೆ ಗೊತ್ತಾಗ್ತದೆ.
1: ಈಗ ಈ ಪೆಟ್ ಸ್ಕ್ಯಾನ್ ಅಂತ ಹೇಳುವಾಗ ಅದರ ಜೊತೆಗೆ ನಾವು ಬೇರೆ ಸ್ಕ್ಯಾನ್ಗಳು ಇರ್ತವೆ, ಈಗ ಸಿ ಟಿ ಇರ್ಬೋದು ಅಥವಾ ಬೇರೆ ರೀತಿಯ ಎಂ ಆರ್ ಐ ಇರ್ಬೋದು, ಇದಕ್ಕೆ ಹೋಲಿಸಿದಾಗ ಈ ಪೆಟ್ ಸ್ಕ್ಯಾನ್ ಅನ್ನುವಂಥದ್ದು ಯಾಕೆ ಭಿನ್ನ ಅನಿಸುತ್ತೆ?
0: ಸೊ ನಮಗೆ ಸಿ ಟಿ ಅಥವಾ ಎಂ ಆರ್ ಐ ಅಥವಾ ಅಲ್ಟ್ರಾಸೌಂಡ್ ಇದೆಲ್ಲ ಬಾಡಿಯ ಕಾಂಪೋಸಿಷನ್ ಹೇಗಿದೆ ಹೊರಗಿಂದ ನಮಗೆ ಗೊತ್ತಾಗ್ತದೆ. ಬಾಡಿ ಯಾವ ಥರ ಇದೆ, ಆರ್ಗನ್ಸ್ ಎಲ್ಲ ಎಷ್ಟು ದೊಡ್ಡದಿದೆ, ಎಷ್ಟೆಷ್ಟು ಏನೇನಿದೆ ಅಂತ, ಜಸ್ಟ್ ಮಾರ್ಫಾಲಜಿಕಲ್ ಅಂದರೆ ಎನಾಟಮಿ ಹೇಗಿದೆ ಅಂತ ಗೊತ್ತಾಗ್ತದೆ. ಈ ಪೆಟ್ ಸ್ಕ್ಯಾನ್ ಅಂದ್ರೆ ಫಂಕ್ಷನ್, ಯಾವ ಥರ ಕೆಲಸ ಮಾಡ್ತಿದೆ ಬಾಡಿ, ಎಲ್ಲೆಲ್ಲಿ ಡಿಸೀಸ್ ಇದೆ, ಎಷ್ಟೆಷ್ಟು ಡಿಸೀಸ್ ಕೆಲಸ ಮಾಡ್ತಿದೆ, ಇದೊಂಥರ ಫಂಕ್ಷನಲ್ ಸ್ಕ್ಯಾನ್ ಅಂತ. ಸೊ ಎರಡರ ಡಿಫ್ರೆನ್ಸ್ ಏನಂದ್ರೆ ಪೆಟ್ ಸ್ಕ್ಯಾನ್ ಅಂದರೆ ಫಂಕ್ಷನಲ್ ಸ್ಕ್ಯಾನ್, ಸಿ ಟಿ ಎಂ ಆರ್ ಐ ಅಂದರೆ ಸ್ಟ್ರಕ್ಚರಲ್ ಆರ್ ಎನಾಟಮಿಕಲ್ ಸ್ಕ್ಯಾನ್, ನಮಗೆ ಡಿಸೀಸ್ ಎಷ್ಟು ದೊಡ್ಡದಿದೆ ಅದೆಲ್ಲ ಗೊತ್ತಾಗ್ತದೆ. ಇನ್ನೊಂದೇನಂದ್ರೆ ಪೆಟ್ ಸ್ಕ್ಯಾನ್ ಅಂದರೆ ಹೋಲ್ ಬಾಡಿ, ಇದರಲ್ಲಿ ಇಡೀ ಮೇಲಿಂದ ಕೆಳಗಿನ ತನಕ ಎಲ್ಲ ಕವರ್ ಆಗ್ತದೆ. ಸಿ ಟಿ ಎಂ ಆರ್ ಐ ಎಲ್ಲ ಒಂದು ಆರ್ಗನ್, ಒಂದು ಬಾಡಿ ಪಾರ್ಟ್ ಅಷ್ಟೇ ಕವರ್ ಆಗ್ತದೆ. ಸೊ ಇದರಲ್ಲಿ ಎಲ್ಲ ಗೊತ್ತಾಗ್ತದೆ ನಮಗೆ. ಸೊ ಅದೇ ಮೇನ್ ಡಿಫ್ರೆನ್ಸ್ ಅಂದರೆ ಈಗ ಹೇಳಿದೆ.
1: ಈಗ ಈ ಪೆಟ್ ಸ್ಕ್ಯಾನ್ ಅನ್ನು ಯಾರೂ ಕೂಡ ಮಾಡಿಸ್ಬೋದು ಅಥವಾ ಏನಾದರೂ ಎಕ್ಸೆಪ್ಷನ್ಗಳು ಇರ್ತದೆ ಇದಕ್ಕೆ?
0: ಇದಕ್ಕೆ ಎಕ್ಸೆಪ್ಷನ್ ಏನಂದ್ರೆ ಪ್ರೆಗ್ನೆಂಟ್ ಲೇಡೀಸ್ ಮಾಡಬಾರ್ದು. ಪ್ರೆಗ್ನೆಂಟ್ ಲೇಡೀಸ್ ಅಂದ್ರೆ ಇದು ರೇಡಿಯೇಷನ್ ಇರುವ ಕಾರಣ ಪ್ರೆಗ್ನೆಂಟ್ ಲೇಡೀಸ್ ಈ ಸ್ಕ್ಯಾನ್ ಸ್ಟ್ರಿಕ್ಟ್ಲಿ ಕಾಂಟ್ರಾಇಂಡಿಕೇಟೆಡ್, ಅಂದ್ರೆ ಮಾಡಲೇಬಾರದು ಅಂತ ನಾವು ಸ್ಕ್ಯಾನ್ ಮಾಡೋ ಮುಂಚೆ ಅದನ್ನ ಕನ್ಫರ್ಮ್ ಮಾಡಿರ್ತೇವೆ ಪ್ರೆಗ್ನೆನ್ಸಿಗೆ ಏನು ಚಾನ್ಸಸ್ ಇಲ್ಲ ಅಂತ. ಕೆಲವರಲ್ಲಿ ಡೌಟ್ ಇದ್ರೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಯೇ ನಾವು ಸ್ಕ್ಯಾನ್ ಮಾಡ್ತೇವೆ.
1: ಈಗ ಈ ಪೆಟ್ ಸ್ಕ್ಯಾನ್ ಹೊರತಾಗಿ ಬೇರೆ ಯಾವ ರೀತಿಯಾದಂತಹ ಸ್ಕ್ಯಾನ್ಗಳನ್ನ ಈ ನ್ಯೂಕ್ಲಿಯರ್ ಮೆಡಿಸಿನ್ ಅಲ್ಲಿ ಮಾಡಲಾಗುತ್ತೆ?
0: ಸೊ ಪೆಟ್ ಸ್ಕ್ಯಾನ್ ಅಂದ್ರೆ ಮೇನ್ಲಿ ಅದು ಕ್ಯಾನ್ಸರ್ ರಿಲೇಟೆಡ್ ಇರ್ತದೆ, ಬಟ್ ಪೆಟ್ ಸ್ಕ್ಯಾನ್ ಅಲ್ಲಿ ಕ್ಯಾನ್ಸರ್ ಮಾತ್ರ ಅಲ್ಲ, ಅದರಲ್ಲಿ ಕೂಡ ಹಾರ್ಟ್ ರಿಲೇಟೆಡ್ ಸ್ಕ್ಯಾನ್, ಆಮೇಲೆ ಜ್ವರ ಇದ್ರೆ ಜ್ವರ ಬಂದು ಎಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡಿರ್ತಾರೆ, ಆದರೂ ಯಾಕೆ ಜ್ವರ ಬಂದಿದೆ ಅಂತ ಗೊತ್ತಾಗದಿದ್ರೆ ಪೆಟ್ ಸ್ಕ್ಯಾನ್ ಇಂದಾಗಿ ಅದು ಗೊತ್ತಾಗ್ಬೋದು. ಪೆಟ್ ಸ್ಕ್ಯಾನ್ ಬಿಟ್ಟರೆ ಬೇರೆ ಪ್ರತಿಯೊಂದು ಅಂಗಗಳಿಗೂ ಒಂದೊಂದು ಸ್ಕ್ಯಾನ್ ಇದೆ ನಮ್ಮ ನ್ಯೂಕ್ಲಿಯರ್ ಮೆಡಿಸಿನ್ ಅಲ್ಲಿ. ಕಾಮನ್ ಆಗಿ ಥೈರಾಯ್ಡ್ ಗೆ ಅಂತ ಒಂದು ಸ್ಕ್ಯಾನ್ ಇದೆ, ಥೈರಾಯ್ಡ್ ಸ್ಕ್ಯಾನ್, ಥೈರಾಯ್ಡ್ ಫಂಕ್ಷನ್ ಯಾಕೆ ಜಾಸ್ತಿ ಆಗ್ತಿದೆಯಾ ಇಲ್ಲ ಅದು ಇನ್ಫೆಕ್ಷನ್ ಇಂದಾಗಿ ಜಾಸ್ತಿ ಆಗ್ತಿದೆಯಾ ಅದು ಗೊತ್ತಾಗ್ತದೆ. ಆಮೇಲೆ ಕಿಡ್ನಿಗೆ ಅಂತ ತುಂಬಾ ಸ್ಕ್ಯಾನ್ಸ್ ಇದೆ, ಡಿ ಎಂ ಎಸ್ ಎ ಇರ್ಬೋದು, ಡಿ ಟಿ ಪಿ ಎ ಇರ್ಬೋದು, ಬೋನ್ ಸ್ಕ್ಯಾನ್ ಅಂತ ಇದೆ ಎಲುಬುಗಳ ಸಮಸ್ಯೆ ಗೊತ್ತಾಗ್ಲಿಕ್ಕೆ. ಆಮೇಲೆ ಪ್ರತಿಯೊಂದು ಅಂಗಕ್ಕೂ ಒಂದೊಂದು ಸ್ಕ್ಯಾನ್ ಇದೆ. ಕಾಮನ್ ಆಗಿ ಫೇಮಸ್ ಆಗಿರೋದು ಪೆಟ್ ಸ್ಕ್ಯಾನ್, ಆದರೆ ಬೇರೆ ವಿಭಿನ್ನ ತರದ ಸ್ಕ್ಯಾನ್ಸ್ ನ್ಯೂಕ್ಲಿಯರ್ ಮೆಡಿಸಿನ್ ಅಲ್ಲಿ ಇದೆ.
1: ಈಗ ಈ ನ್ಯೂಕ್ಲಿಯರ್ ಮೆಡಿಸಿನ್ ಅನ್ನುವಂಥದ್ದು ಕ್ಯಾನ್ಸರ್ನ ಒಂದು ಚಿಕಿತ್ಸೆಯಲ್ಲಿ ಯಾವ ರೀತಿಯಾದಂತಹ ಪಾತ್ರವನ್ನು ವಹಿಸುತ್ತೆ?
0: ನ್ಯೂಕ್ಲಿಯರ್ ಮೆಡಿಸಿನ್ ಮೊದಲು ಫೇಮಸ್ ಆಗಿದ್ದು ಹೇಗೆ ಅಂದರೆ 1920s 1930s ಅಲ್ಲಿ ಥೈರಾಯ್ಡ್ ಕ್ಯಾನ್ಸರ್ ಇರುವಾಗ ರೇಡಿಯೋ ಅಯೋಡಿನ್ ಟ್ರೀಟ್ಮೆಂಟ್ ಅಂತ ಬಂದಿತ್ತು. ಅದು ತುಂಬ ಫೇಮಸ್ ಆಗಿತ್ತು, ಯಾಕಂದರೆ ಥೈರಾಯ್ಡ್ ಕ್ಯಾನ್ಸರಿಗೆ ಮೇನ್ ಟ್ರೀಟ್ಮೆಂಟ್ ಏನಂದರೆ ಸರ್ಜರಿ, ಆದರೆ ಸರ್ಜರಿ ಆದ ನಂತರ ಕೂಡ ಸ್ವಲ್ಪ ರೆಸಿಡ್ಯುವಲ್ ಸೆಲ್ಸ್ ಅಂತ ಇರ್ತದೆ, ರೆಮ್ನೆಂಟ್ ಥೈರಾಯ್ಡ್ ಟಿಶ್ಯೂ ಅಂತ ಇರ್ತದೆ ಆಪರೇಟ್ ಮಾಡಿದ ಸೈಟಲ್ಲಿ, ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಅಂತ ರೇಡಿಯೋ ಅಯೋಡಿನ್ ಟ್ರೀಟ್ಮೆಂಟ್ ಅಂತ ಎಬ್ಲೇಷನ್ ಅಂತ ಫೇಮಸ್ ಆಯಿತು. ಸೊ ಅದು ಈಗಲೂ ಅದು ಅಷ್ಟೇ ಪ್ರಮುಖವಾಗಿದೆ. ಇನ್ ಎಡಿಷನ್ ಟು ದ್ಯಾಟ್ ಇನ್ನೂ ಒಂದೆರಡು, ಈಗ ಲುಟೀಷಿಯಂ ಅಂತ ಒಂದು ಐಸೋಟೋಪ್ ಬಂದಿದೆ, ಅದನ್ನು ಬೇರೆ ಬೇರೆ ಫಾರ್ಮಸ್ಯೂಟಿಕಲ್ ಜೊತೆ ಟ್ಯಾಗ್ ಮಾಡ್ತಾರೆ, ಅಂದರೆ ಪ್ರಾಸ್ಟೇಟ್ ಕ್ಯಾನ್ಸರ್ ಆಗಿರ್ಬೋದು, ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ ಆಗಿರ್ಬೋದು, ಇದೆರಡಕ್ಕೂ ಒಂದೊಂದು ಪಿ ಎಸ್ ಎಮ್ ಎ ಅಥವಾ ಸೊಮೆಟೋಸ್ಟಾಟಿನ್ ರಿಸೆಪ್ಟರ್ ಅಂತ ಕ್ಯಾನ್ಸರಲ್ಲಿ ರಿಸೆಪ್ಟರ್ ಎಕ್ಸ್ಪ್ರೆಸ್ ಆಗಿರ್ತದೆ, ಅದನ್ನು ಟಾರ್ಗೆಟ್ ಮಾಡಿ ಟ್ರೀಟ್ ಮಾಡಲಿಕ್ಕೆ ಅಂತ ಈ ರೇಡಿಯೋ ಐಸೋಟೋಪ್ಸನ್ನು ಯೂಸ್ ಮಾಡ್ತಾರೆ. ಡಿಫ್ರೆನ್ಸ್ ಏನಂದರೆ ಈ ಟ್ರೀಟ್ಮೆಂಟ್ಗಳು ಟಾರ್ಗೆಟೆಡ್ ಟ್ರೀಟ್ಮೆಂಟ್, ಅದನ್ನು ಕ್ಯಾನ್ಸರ್ ಸೆಲ್ಸ್ ಎಲ್ಲಿರ್ತದೆ ಅಲ್ಲೇ ಹೋಗಿ ಇದು ಟ್ರೀಟ್ ಮಾಡ್ತದೆ. ತುಂಬ ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಆಗಿರೋ ಕಾರಣ ಇದರಲ್ಲಿ ಸೈಡ್ ಎಫೆಕ್ಟ್ಸ್ ತುಂಬ ಕಡಿಮೆ ಇರ್ತದೆ.
1: ಈ ಒಂದು ಮೆಡಿಸಿನ್ ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೂ ಕೂಡ ಅನ್ವಯ ಆಗುತ್ತಾ ಅಥವಾ ಕೆಲವೊಂದಕ್ಕೆ ಮಾತ್ರ ಇದು ಮಾಡಬೇಕು ಅಂತ ಏನಾದರೂ ಇದೆಯಾ?
0: ಕಾಮನ್ ಆಗಿ ಎಲ್ಲ ರಿಸರ್ಚ್ ಎಲ್ಲ ಮಾಡಿ ಅಪ್ರೂವ್ ಆಗಿರುವಂಥದ್ದು ಎಫ್ ಡಿ ಎ ಅಪ್ರೂವ್ಡ್ ಅಥವಾ ಎಲ್ಲ ಕಾಮನ್ ಆಗಿ ಟ್ರೀಟ್ ಮಾಡುವಂಥ ಕ್ಯಾನ್ಸರ್ಸ್ ಯಾವುದಂದ್ರೆ ಏನಂದ್ರೆ ಥೈರಾಯ್ಡ್ ಕ್ಯಾನ್ಸರ್ ಇಲ್ಲ ಪ್ರಾಸ್ಟೇಟ್ ಕ್ಯಾನ್ಸರ್, ಇನ್ನೊಂದು ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್. ಇದು ಅಲ್ಲದೆ ತುಂಬಾ ಬಗೆಯ ಕ್ಯಾನ್ಸರ್ಗಳಿಗೆ ಟ್ರೀಟ್ಮೆಂಟ್ಗಳು ಈಗ ರಿಸರ್ಚ್ ನಡೀತಾ ಇದೆ. ಲಾಸ್ಟ್ 10 ವರ್ಷದಲ್ಲಿ ಪ್ರಾಸ್ಟೇಟ್ ಮತ್ತು ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿ ಬಂದಿದೆ. ಸೊ ಇನ್ನು ಒಂದು ಎರಡು ಡಿಕೇಡಲ್ಲಿ ಕ್ಯಾನ್ಸರ್ಗಳು ಬರುವ ಸಾಧ್ಯತೆ ಇದೆ.
1: ಈಗ ಈ ನ್ಯೂಕ್ಲಿಯರ್ ಮೆಡಿಸಿನ್ ಮಾಡುವ ಮುಂಚೆ ನೀ ರೋಗಿಗಳನ್ನ ಯಾವ್ದಾದ್ರು ಪರೀಕ್ಷೆಗಳಿಗೆ ಒಳಪಡಿಸಲಾಗುತ್ತಾ?

0: ಅಥವಾ ಅವರನ್ನು ತಯಾರು ಮಾಡಬೇಕಾಗುತ್ತಾ ಹೇಗೆ?
1: ಹೌದು, ಕಾಮನ್ ಆಗಿ ರೇಡಿಯೋ ಆಕ್ಟಿವ್ ಅಯೋಡಿನ್ ಟ್ರೀಟ್ಮೆಂಟ್ ಅಂತ ಕೊಡುವಾಗ ಅದು ಪೇಷಂಟ್ಸನ್ನು ನಾವು ತಯಾರು ಮಾಡ್ತೇವೆ. ಹೇಗಂದರೆ ಅವರು ಅಯೋಡಿನ್, ಅದು ನಾರ್ಮಲ್ ಉಪ್ಪಲ್ಲಿ ಅಯೋಡಿನ್ ಅಂಶ ಇರುತ್ತದೆ, ಹಾಗೆ ನಾವು ಅವ್ರಿಗೆ ನಾರ್ಮಲ್ ಅಯೋಡಿನ್ ಫ್ರೀ ಡಯಟ್ ಅಂತ ಹೇಳ್ತೇವೆ. ಅಟ್ಲೀಸ್ಟ್ ಒಂದು 2-3 ವಾರಗಳ ಕಾಲ ನಾರ್ಮಲ್ ಉಪ್ಪು ತಗೊಳ್ಬಾರ್ದು, ಕಲ್ಲುಪ್ಪು ತಗೊಳ್ಬೇಕು. ಆಮೇಲೆ ಅಯೋಡಿನ್ ಇರುವಂಥದ್ದು ಎಲ್ಲ ಐಟಮ್ಸ್ ಅವಾಯ್ಡ್ ಮಾಡಬೇಕು, ಸಾಲ್ಟ್ ಅವಾಯ್ಡ್ ಮಾಡಬೇಕು, ಸೀ ಫುಡ್ ಅವಾಯ್ಡ್ ಮಾಡಬೇಕು. ಈ ಥರ ತುಂಬ ಇನ್ಸ್ಟ್ರಕ್ಷನ್ಸ್ ಹೇಳ್ತೇವೆ. ಯಾಕಂದರೆ ನಾವು ಕೊಡುವ ಟ್ರೀಟ್ಮೆಂಟಲ್ಲೂ ಅಯೋಡಿನ್ ಇರುವ ಕಾರಣ ನಾರ್ಮಲ್ ಫುಡ್ಡಲ್ಲಿರುವಂಥ ಅಯೋಡಿನ್ ಜೊತೆ ಇಂಟರ್ಫಿಯರ್ ಆಗಬಾರದು ಅಂತ ನಾವು ಈ ಇನ್ಸ್ಟ್ರಕ್ಷನ್ಸ್ ಹೇಳ್ತೇವೆ ಅವರಿಗೆ.
0: ಒಂದ್ಸಲ ಈ ಟ್ರೀಟ್ಮೆಂಟ್ ಆದ ನಂತರ ಅವರು ಏನಾದರೂ ಜಾಗರೂಕತೆ ವಹಿಸಬೇಕಾಗುತ್ತಾ ಅಥವಾ ಬೇರೆ ಏನಾದರೂ ಪ್ರೊಸೀಜರ್ಗಳು ಇರ್ತದೆ ಹೇಗೆ?
1: ಹೌದು, ಇದರಲ್ಲಿ ನಾನು ಹೇಳಿದಾಗೆ ರೇಡಿಯೋ ಅಯೋಡಿನ್ ಅಂದರೆ ಅದು ಅವ್ರ ಪೇಷಂಟ್ಸ್ಗೆ ರೇಡಿಯೇಷನ್ ಕೊಡೋದು, ಅವ್ರು ಕುಡಿಬೇಕು. ಸೊ ಅವ್ರು ಕುಡಿದ ನಂತರ ಅವರೇ ರೇಡಿಯೇಷನ್ನ ಸೋರ್ಸ್ ಆಗ್ತಾರೆ. ಸೊ ಅವರ ಸ್ಕಿನ್ನಲ್ಲಿ, ಅವರ ಸಲೈವದಲ್ಲಿ, ಅವರ ಸ್ವೆಟ್ಟಲ್ಲಿ, ಅವರ ಯೂರಿನ್, ಇದರಲ್ಲೆಲ್ಲ ರೇಡಿಯೇಷನ್ ಇರ್ತದೆ. ಹಾಗೆ ಅವರು ಮಲಕ್ಕೊಳ್ಳುವಾಗ ಅವ್ರು ಸಪ್ರೇಟಾಗಿ ಒಬ್ಬರೇ ಮಲಗಬೇಕು, ಅವ್ರ ಜೊತೆ ಯಾರೂ ಇರಬಾರ್ದು. ಹಾಗೆ ಅವರ ಬಟ್ಟೆಗಳನ್ನೆಲ್ಲ ಸಪ್ರೇಟಾಗಿ ಒಗಿಬೇಕು, ಯಾರ ಬಟ್ಟೆ ಜೊತೆ ಕೂಡ ಮಿಕ್ಸ್ ಮಾಡಬಾರ್ದು, ಗರ್ಭಿಣಿಯರು ಇಲ್ಲ ಸಣ್ಣ ಮಕ್ಕಳು ಅವ್ರಿಗಿಂತ ದೂರ ಇರಬೇಕು. ಇದೆಲ್ಲ 2-3 ವಾರಗಳ ಕಾಲ ಅವ್ರು ಫಾಲೋ ಮಾಡಬೇಕು. ಯಾಕಂದರೆ ಅವರ ಬಾಡಿಯಿಂದ ರೇಡಿಯೇಷನ್ ಹೋಗ್ತಾ ಇರ್ತದೆ. ಸೊ ಅದು ಬೇರೆಯವ್ರಿಗೆ ಹಾರ್ಮ್ಫುಲ್, ಅವರಲ್ಲಿ ರೇಡಿಯೇಷನ್ ಆ್ಯಕ್ಟ್ ಮಾಡ್ತದೆ ಅಗೇನ್ಸ್ಟ್ ಕ್ಯಾನ್ಸರ್ ಸೆಲ್ಸ್. ಆದರೆ ಜನರಲ್ ಪಬ್ಲಿಕ್ಕಿಗೆ ಆ ರೇಡಿಯೇಷನ್ ಒಳ್ಳೆಯದಲ್ಲ.
0: ಈಗ ಈ ಟ್ರೀಟ್ಮೆಂಟ್ ಎಷ್ಟು ಕಾಲ ತಗೋಬೇಕಾಗ್ತದೆ?
1: ಈ ಟ್ರೀಟ್ಮೆಂಟ್ ಅದು ಪೇಷಂಟ್ ಮೇಲೆ ಡಿಪೆಂಡ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಅಯೋಡಿನ್, ರೇಡಿಯೋ ಅಯೋಡಿನ್ ಅದು ಡಿಪೆಂಡ್ ಆಗ್ತದೆ, ಬರೀ ಥೈರಾಯ್ಡಲ್ಲೇ ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆಯಾ, ಇಲ್ಲ ಥೈರಾಯ್ಡ್ಗಿಂತ ಹೊರಗಡೆ ಸ್ಪ್ರೆಡ್ ಆಗಿದೆಯಾ, ಇಲ್ಲ ಲಂಗ್ಸ್ಗೆ ಹೋಗಿದೆಯಾ, ಸ್ಕೆಲಿಟನ್ ಮೆಟ್ಸ್ ಇದು ಬೋನ್ಸಿಗೆ ಹೋಗಿದೆಯಾ, ಇದೆಲ್ಲ ನೋಡಿ ನಾವು ಎಷ್ಟು ಸಲ ಬೇಕಾಗ್ತದೆ ಅಂತ ಡಿಸೈಡ್ ಮಾಡಿರ್ತೇವೆ. ಆಮೇಲೆ ಹೇಗೆ ರೆಸ್ಪಾಂಡ್ ಆಗ್ತದೆ ಅದೆಲ್ಲ ನೋಡಿ ಮತ್ತೆ ಡಿಸೈಡ್ ಮಾಡ್ತೇವೆ ನಾವು.
0: ಈಗ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡುವಾಗ ನಾವು ಕೀಮೋಥೆರಪಿ ಬಗ್ಗೆ ಮಾತಾಡ್ತೇವೆ. ಈಗ ಈ ಕೀಮೋಥೆರಪಿಗೂ ಮತ್ತೆ ಈ ನ್ಯೂಕ್ಲಿಯರ್ ಮೆಡಿಸಿನ್ಗೂ ಇರುವಂತಹ ವ್ಯತ್ಯಾಸಗಳೇನು ಡಾಕ್ಟ್ರೆ?
1: ಕೀಮೋಥೆರಪಿ ಮತ್ತು ನ್ಯೂಕ್ಲಿಯರ್ ಮೆಡಿಸಿನ್ ಟ್ರೀಟ್ಮೆಂಟ್ಸ್ಗೆ ವ್ಯತ್ಯಾಸ ಏನಂದ್ರೆ, ಇದು ಡೈರೆಕ್ಟ್ ಆಗಿ ಹೋಗಿ ಟಾರ್ಗೆಟೆಡ್ ಟ್ರೀಟ್ಮೆಂಟ್, ಸೆಲ್ಸ್ನ ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಕ್ಯಾನ್ಸರ್ ಅಲ್ಲೇ ಆಕ್ಟ್ ಆಗ್ತದೆ. ಹಾಗೆ ಅದರಿಂದಾಗಿ ಸೈಡ್ ಇಫೆಕ್ಟ್ಗಳು, ಕೀಮೋಥೆರಪಿಯಲ್ಲಿ ಕಾಮನ್ ಆಗಿ ಹೇರ್ ಫಾಲ್ ಆಗೋದು, ಇಲ್ಲ ವಾಮಿಟಿಂಗ್, ಇಲ್ಲ ಬೋನ್ ಮ್ಯಾರೋ ಸಪ್ರೇಷನ್ ಅಂದ್ರೆ ಬ್ಲಡ್ ಕೌಂಟ್ಸ್ ಎಲ್ಲ ಕಡಿಮೆ ಆಗೋದು, ಈ ತರದ ಸೈಡ್ ಇಫೆಕ್ಟ್ಸ್ ಎಲ್ಲ ತುಂಬಾ ಜಾಸ್ತಿ ಇರ್ತದೆ. ಆಮೇಲೆ ಇನ್ನು ಇದಕ್ಕಿನ್ನೂ ಅಡಿಷನ್ ಆಗಿ ಇನ್ನೂ ತುಂಬಾ ಜಾಸ್ತಿ ಸೈಡ್ ಇಫೆಕ್ಟ್ಸ್ ಇರ್ತದೆ. ಈ ತರದ ಸೈಡ್ ಇಫೆಕ್ಟ್ಸ್ ಎಲ್ಲ ನ್ಯೂಕ್ಲಿಯರ್ ಮೆಡಿಸಿನ್ ಟ್ರೀಟ್ಮೆಂಟ್ ಅಲ್ಲಿ ಬರೋದು ತುಂಬಾ ಅಪರೂಪ. ಇದು ತುಂಬಾ ಟಾರ್ಗೆಟೆಡ್ ಆಗಿ ಇರ್ತದೆ ಟ್ರೀಟ್ಮೆಂಟ್.
0: ಈಗ ಈ ಒಂದು ನ್ಯೂಕ್ಲಿಯರ್ ಮೆಡಿಸಿನ್ ಅನ್ನುವಂಥದ್ದು ಈಗ ಲಭ್ಯತೆ ಹೇಗಿದೆ ಅಂದ್ರೆ, ಎಲ್ಲ ಆಸ್ಪತ್ರೆಗಳಲ್ಲೂ ಸಿಗ್ತದ ಅಥವಾ ಕಾಸ್ಟ್ ಬಗ್ಗೆ ಮಾತಾಡ್ತಾರೆ, ಇದು ಕಾಸ್ಟ್ಲಿನಾ, ಸಾಮಾನ್ಯರ ಜನರಿಗೂ ಕೂಡ ಇದು ಕೈಗೆಟುಕುವಂತದ್ದ ಹೇಗೆ?
1: ಈಗ BPL ಕಾರ್ಡ್ ಇರೋ ಜನರಿಗೆ ಅಂತ ಸಾಮಾನ್ಯವಾಗಿ ಪೆಟ್ ಸ್ಕ್ಯಾನ್ ಎಲ್ಲ ಅವರಿಗೆ ಕನ್ಸೆಷನ್ ಕೊಟ್ಟು ಮಾಡಲಾಗ್ತಿದೆ. ಹಾಗೆ ತುಂಬಾ ಕಡಿಮೆ ದರಕ್ಕೆ ಸ್ಕ್ಯಾನ್ ಮಾಡ್ತಿದ್ದಾರೆ. ಹಾಗೆ ರೇಡಿಯೋಯಿಡಿನ್ ಟ್ರೀಟ್ಮೆಂಟ್ ಕೂಡ BPL ಕಾರ್ಡ್, ಆಯುಷ್ಮಾನ್ ಭಾರತ್ ಸ್ಕೀಮ್ ಮೂಲಕ ಅವರಿಗೆಲ್ಲ ಫ್ರೀಯಾಗಿ ದೊರೀತಾ ಇದೆ. ಇದನ್ನ ಇನ್ನೂ ಜಾಸ್ತಿ ಸ್ಕೀಮ್ಸ್ ಎಲ್ಲ ಮಾಡೋದು ಅವಶ್ಯಕತೆ ಇದೆ ಅಂತ ನನ್ನ ನಂಬಿಕೆ.
0: ಮತ್ತೆ ಈ ಒಂದು ನ್ಯೂಕ್ಲಿಯರ್ ಮೆಡಿಸಿನ್ ಕ್ಷೇತ್ರದಲ್ಲಿ ಇತ್ತೀಚೆಗೆ ಏನಾದರೂ ತಂತ್ರಜ್ಞಾನದಲ್ಲಿ ಬದಲಾವಣೆಗಳು ಅಥವಾ ಹೊಸ ಆವಿಷ್ಕಾರಗಳು ಈ ತರ ನಡೀತಾ ಇದೆಯಾ?
1: ಹೌದು, ಇದರಲ್ಲಿ ತುಂಬಾ ಹೊಸ ಹೊಸ ರೇಡಿಯೋ ಟ್ರೇಸರ್ ಅಂದ್ರೆ ರೇಡಿಯೇಷನ್ ಎಮಿಟ್ ಮಾಡುವಂತ ಮೆಡಿಸಿನ್ಗಳು ಬರ್ತಾನೆ ಇರ್ತದೆ. ಸೊ ಈಗ ಹೊಸತ್ತೊಂದು ಫ್ಯಾಪಿ ಅಂತ ಒಂದು ಮಾಲಿಕ್ಯೂಲ್ ಬಂದಿದೆ. ಸೊ ನಾವು ನಾರ್ಮಲ್ ಆಗಿ ಸ್ಕ್ಯಾನ್ ಮಾಡುವಾಗ ಟ್ಯೂಮರ್ ಸೆಲ್ಸ್ಗಳಿಗೆ ಅಟ್ಯಾಚ್ ಆಗುವಂತ ಟ್ರೇಸರ್ ಯೂಸ್ ಮಾಡ್ತೇವೆ. ಆದರೆ ಇದೇನಂದ್ರೆ ಟ್ಯೂಮರ್ ಸೆಲ್ಸ್ನ ಹತ್ತಿರ ಇರುವ ಮೈಕ್ರೋ ಎನ್ವೈರ್ಮೆಂಟ್ ಅಂತ ಹೇಳ್ತೇವೆ, ಅಲ್ಲಿ ಬೈಂಡ್ ಆಗುವಂತ ಇದು ಯೂಸ್ ಮಾಡ್ತೇವೆ. ಹಾಗೆ ನಾರ್ಮಲ್ ಆಗಿ ನಾವು ಯೂಸ್ ಮಾಡುವಂತ FDG ಅಂತ ಟ್ರೇಸರ್, ಅದಕ್ಕೆ ಪೇಷಂಟ್ಸ್ ಫಾಸ್ಟಿಂಗ್ ಮಾಡಬೇಕು, ಆಮೇಲೆ ಶುಗರ್ ತುಂಬಾ ಜಾಸ್ತಿ ಇದ್ರೆ ಸ್ಕ್ಯಾನ್ ಕ್ವಾಲಿಟಿ ಅಷ್ಟು ಒಳ್ಳೆದಾಗಿ ಬರುವುದಿಲ್ಲ. ಸೊ ಇದು ಫ್ಯಾಪಿ ಅಂದ್ರೆ ಈ ತರದ ಪ್ರಾಬ್ಲಮ್ಸ್ ಎಲ್ಲ ಇದರಲ್ಲಿ ಕಮ್ಮಿ ಇರುತ್ತೆ. ಹಾಗೆ ಇದು ತುಂಬಾ ಒಳ್ಳೆ ಒಂದು ಆಲ್ಟರ್ನೇಟಿವ್ ಆಗಿದೆ FDGಗೆ. ಹಾಗೆ ಟ್ರೀಟ್ಮೆಂಟ್ ಅಲ್ಲಿ ಕೂಡ ತುಂಬಾ ಹೊಸ ಹೊಸ ಟ್ರೇಸರ್ಸ್ಗಳು ಬರ್ತಾ ಇದೆ, ರಿಸರ್ಚ್ ತುಂಬಾ ನಡೀತಾ ಇದೆ ಇದರಲ್ಲಿ.
0: ಈಗ ನಾವು ಕ್ಯಾನ್ಸರ್ ಅಂತ ಹೇಳುವಾಗ ಬೇರೆ ಬೇರೆ ಸ್ಟೇಜ್ಗಳು ಅಂತ ಹೇಳ್ತೇವೆ, ಈ ನ್ಯೂಕ್ಲಿಯರ್ ಮೆಡಿಸಿನ್ ಅನ್ನೋಂಥದ್ದು ಯಾವ ಸ್ಟೇಜ್ ಅಲ್ಲಿ ಜಾಸ್ತಿ ಉಪಯೋಗಕ್ಕೆ ಬೀಳ್ತದೆ? ಇದು
1: ಇದು ನ್ಯೂಕ್ಲಿಯರ್ ಮೆಡಿಸಿನಲ್ಲಿ ಸ್ಪೆಟ್ ಸ್ಕ್ಯಾನ್ ಅಂತ ನೋಡಿದರೆ ಯಾವ ಸ್ಟೇಜ್ ಅಂತ ಗೊತ್ತಾಗಲಿಕ್ಕೆ ನಾವು ಮಾಡುವಂಥ ಸ್ಕ್ಯಾನ್. ಆಮೇಲೆ ಟ್ರೀಟ್ಮೆಂಟಲ್ಲಿ ನಾವು ನಾರ್ಮಲ್ ಆಗಿ ಹೇಳೋದು, ಈಗ ಬಂದಿರುವ ಎಲ್ಲ ಲುಟೀಷಿಯಂ ಟ್ರೀಟ್ಮೆಂಟ್ಗಳು Stage 4 ಎಲ್ಲ ಕಡೆ ಸ್ಪ್ರೆಡ್ ಆಗಿರುವಂಥ ಕ್ಯಾನ್ಸರಲ್ಲೇ ನಾವು ಯೂಶ್ವಲಿ ಅದನ್ನು ಕೊಡ್ತೇವೆ.
0: ಈಗ ಒಂದ್ಸರಿ ಚಿಕಿತ್ಸೆ ತಗೊಂಡ ನಂತರ ಕ್ಯಾನ್ಸರ್ ಸಂಪೂರ್ಣವಾಗಿ ಗುಣಮುಖ ಆಗಿರ್ತದ ಅಥವಾ ಅದು ಮತ್ತೆ

0: ಬರುವಂತ ಸಾಧ್ಯತೆ ಏನಾದರೂ ಇರ್ತದ ಡಾಕ್ಟ್ರೆ?
1: ಅದು ಕೂಡ ಯಾವ ಕ್ಯಾನ್ಸರ್ ಯಾವ ಟ್ರೀಟ್ಮೆಂಟ್ ಅದರ ಮೇಲೆ ಡಿಪೆಂಡ್ ಆಗ್ತದೆ. ನಾವೀಗ ಥೈರಾಯ್ಡ್ ಕ್ಯಾನ್ಸರ್ ಆದರೆ ಥೈರಾಯ್ಡ್ ನೆಕ್ಕಲ್ಲಿ ಥೈರಾಯ್ಡ್ ಅಲ್ಲಿ ಮಾತ್ರ ಡಿಸೀಸ್ ಇದ್ರೆ ಈ ಟ್ರೀಟ್ಮೆಂಟ್ ಒಂದು ಸಲ ಕೊಟ್ಟರೆ ಯೂಶ್ವಲಿ ಮತ್ತೆ ಬರುವ ಚಾನ್ಸಸ್ ತುಂಬಾ ಕಡಿಮೆ ಆಗ್ತದೆ. ಆದರೆ ಲಂಗ್ಸ್ಗೆ ಅಥವಾ ಬೋನ್ಗೆ ಎಲ್ಲ ಸ್ಪ್ರೆಡ್ ಆಗಿದ್ರೆ ಡಿಸೀಸ್ ಕಂಟ್ರೋಲ್ ಅಲ್ಲಿ ಇರ್ತದೆ, ಅದು ಕಂಪ್ಲೀಟ್ ಆಗಿ ಗುಣಮುಖ ಆಗ್ತದೆ ಅಂತ ಹೇಳೋದು ಕಷ್ಟ ಇದೆ ತುಂಬಾ. ಈಗ ಇನ್ನೊಂದು ನಾವು ಹೇಳಿದೆ ಪ್ರಾಸ್ಟೇಟ್ ಕ್ಯಾನ್ಸರ್, ನ್ಯೂರೋಎಂಡೋಕ್ರೈನ್ ಕ್ಯಾನ್ಸರ್, ಇದೆಲ್ಲ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿ ಗುಣಮುಖ ಆಗೋದಿಲ್ಲ. ಆದರೆ ಪೇಷೆಂಟಿನ ಸಿಂಪ್ಟಮ್ಸ್ ಕಡಿಮೆ ಆಗ್ತದೆ, ಡಿಸೀಸ್ ಮುಂದೆ ಹೋಗುದು ಪ್ರೋಗ್ರೆಷನ್ ಆಗುದು ಇದು ಸ್ವಲ್ಪ ಕಡಿಮೆ ಆಗ್ತದೆ, ಸ್ವಲ್ಪ ನಿಧಾನ ಆಗಿ ಆಗ್ತದೆ. ಪೇಷೆಂಟಿನ ಲೈಫ್ ಸ್ಟೈಲ್ ತುಂಬಾ ಇಂಪ್ರೂವ್ ಆಗ್ತದೆ, ಅವರಿಗೆ ಪೇಯ್ನ್ ರಿಲೀಫ್ ಆಗ್ತದೆ, ಇದೆಲ್ಲ ನ್ಯೂಕ್ಲಿಯರ್ ಮೆಡಿಸಿನ್ ಚಿಕಿತ್ಸೆಗಳಿಂದ ಸಾಧ್ಯ ಆಗ್ತದೆ.
0: ಡಾಕ್ಟರ್, ಈಗ ತಮ್ಮ ಅನುಭವದಲ್ಲಿ ಹೇಳೋದಾದ್ರೆ ಬರುವಂತಹ ರೋಗಿಗಳಿಗೆ ಈ ನ್ಯೂಕ್ಲಿಯರ್ ಮೆಡಿಸಿನ್ ಬಗ್ಗೆ ಯಾವ ರೀತಿಯಾದಂತಹ ಭಯಗಳಿರ್ತವೆ?
1: ಯೂಶುವಲಿ ಅವರಿಗೆ ಭಯ ಏನಿರ್ತದೆ ಅಂದ್ರೆ ರೇಡಿಯೇಷನ್. ರೇಡಿಯೇಷನ್ ಇಂದ ಅವರಿಗೆ ನಂಗೆ ರೇಡಿಯೇಷನ್ ಬಂದ್ರೆ ಏನಾಗ್ತದೆ ಅಂತ ಇರ್ತದೆ. ಆದ್ರೆ ಈಗ ನಾವು ಕೊಡ್ತಿರುವ ರೇಡಿಯೇಷನ್ ಎಲ್ಲ ತುಂಬಾ ಕಮ್ಮಿ ಅಮೌಂಟ್ ಆಫ್ ರೇಡಿಯೇಷನ್, ಹಾಗೆ ಅವರಿಗೆ ಜಾಸ್ತಿ ಸೈಡ್ ಇಫೆಕ್ಟ್ ಇಲ್ಲದಂತ ಟ್ರೀಟ್ಮೆಂಟ್.
0: ಈಗ ಈ ಒಂದು ಟ್ರೀಟ್ಮೆಂಟ್ ಅನ್ನು ಮಕ್ಕಳಿಗೆ ಕೂಡ ಕೊಡಬಹುದಾ? ಹೇಗೆ?
1: ಹೌದು, ಮಕ್ಕಳಲ್ಲಿ ಕೂಡ ನಾವು ಥೈರಾಯ್ಡ್ ಕ್ಯಾನ್ಸರ್ ನಾವು ಕಾಮನ್ ಆಗಿ ನೋಡ್ತೇವೆ, ಹಾಗೆ ಮಕ್ಕಳಲ್ಲಿ ಕಾಮನ್ ಆಗಿ ಕೊಡ್ತೇವೆ.
0: ಇನ್ನು ಬಾಣಂತಿಯರಿಗೆ ಹೇಗೆ ಇದು?
1: ಬ್ರೆಸ್ಟ್ ಫೀಡಿಂಗ್ ಪೇಷಂಟ್ಸ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಕೊಡೋದಾದ್ರೆ ಬ್ರೆಸ್ಟ್ ಫೀಡಿಂಗ್ ಅನ್ನ ಸ್ಟಾಪ್ ಮಾಡ್ಲಿಕ್ಕೆ ಹೇಳ್ತೇವೆ. ಹಾಗೆ ಯಾಕಂದ್ರೆ ಅವರ ಬ್ರೆಸ್ಟ್ ಮಿಲ್ಕ್ ಅಲ್ಲಿ ರೇಡಿಯೇಷನ್ ಬರ್ತದೆ, ಇದು ಮಕ್ಕಳಿಗೆ ಕೊಡಬಾರ್ದು ಮಿಲ್ಕ್. ಸೊ ನಾವು ಅವ್ರಿಗೆ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಲಿಕ್ಕೆ ಹೇಳ್ತೇವೆ.
0: ಈಗ ತಮ್ಮ ಪ್ರಕಾರ ಈ ಒಂದು ನ್ಯೂಕ್ಲಿಯರ್ ಮೆಡಿಸಿನ್ ನ ಒಂದು ಬೆಸ್ಟ್ ಅಡ್ವಾಂಟೇಜ್ ಅಂತ ಹೇಳೋದಾದ್ರೆ, ಒಂದು ಒಳ್ಳೆಯ ಉಪಯೋಗ ಅಥವಾ ಒಳ್ಳೆಯ ಅನುಕೂಲ ಅಂತ ಹೇಳೋದಾದ್ರೆ ಏನ್ ಹೇಳ್ತೀರಾ?
1: ಬೆಸ್ಟ್ ಅಡ್ವಾಂಟೇಜ್ ಏನಂದ್ರೆ ಇದು ತುಂಬಾ ನಾನ್ ಇನ್ವೆಸಿವ್, ಅಂದ್ರೆ ನಾವು ಇದರಲ್ಲಿ ಸರ್ಜರಿ ತರ ನಾವು ಪೇಷಂಟ್ಸ್ ಅನ್ನ ಓಪನ್ ಅಪ್ ಮಾಡೋದಿಲ್ಲ. ಆಮೇಲೆ ಅಷ್ಟು ಕಾಂಪ್ಲೆಕ್ಸ್ ಇಲ್ಲ. ರೇಡಿಯೋಥೆರಪಿ ಅಂದ್ರೆ ಒಂದು ಮೆಷಿನ್ ಮೂಲಕ ರೇಡಿಯೇಷನ್ ಕೊಡುದು, ಆಮೇಲೆ ಕೀಮೋಥೆರಪಿ ಹೋಲಿಸಿದ್ರೆ ಸೈಡ್ ಇಫೆಕ್ಟ್ಸ್ಗಳು ತುಂಬಾ ಕಡಿಮೆ ಇದೆ. ಸೊ ಇದು ತುಂಬಾ ಸಿಂಪಲ್ ಆಗಿರುವಂತಹ ಟ್ರೀಟ್ಮೆಂಟ್, ತುಂಬಾ ಸಿಂಪಲ್ ಆಗಿ ವಿದೌಟ್ ಎನಿ ಸೈಡ್ ಇಫೆಕ್ಟ್ಸ್ ಇರುವಂತಹ ಟ್ರೀಟ್ಮೆಂಟ್.
0: ಈಗ ಸಾಮಾನ್ಯವಾಗಿ ನಾವು ಕ್ಯಾನ್ಸರ್ ಸ್ಕ್ರೀನಿಂಗ್ ಬಗ್ಗೆ ಮಾತಾಡ್ತೇವೆ, ಆ ಸಂದರ್ಭದಲ್ಲಿ ಈ ಪೆಟ್ ಸ್ಕ್ಯಾನ್ ಅನ್ನು ಮಾಡಲಾಗುತ್ತಾ ಅಥವಾ ವೈದ್ಯರ ಸಲಹೆ ಮೇರೆಗೆ ಮಾಡುವಂತಹದ್ದ ಇದು?
1: ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂದ್ರೆ ಕೆಲವು ಪೇಷಂಟ್ಸ್ಗೆ ಜ್ವರ ಇರ್ತದೆ, ಜ್ವರ ಅಂದ್ರೆ ಒಂದು ಸಿಂಪ್ಟಮ್, ಅದೊಂದು ಡಿಸೀಸ್ ಅಲ್ಲ. ಸೊ ಆ ಸಿಂಪ್ಟಮ್ಗೆ ತುಂಬಾ ತರದ ಕಾಸ್ ಗಳಿರ್ತದೆ, ಅದರಲ್ಲೂ ಒಂದು ಕ್ಯಾನ್ಸರ್ ಕೂಡ ಹೌದು. ಸೊ ಅವರು ತುಂಬಾ ಬ್ಲಡ್ ಟೆಸ್ಟ್ ಸ್ಕ್ಯಾನ್ಗಳು ಇದೆಲ್ಲ ಮಾಡಿದ್ರು ಅವ್ರಿಗೆ ಯಾಕೆ ಜ್ವರ ಬಂದಿದೆ ಅಂತ ಉತ್ತರ ಗೊತ್ತಿರುವುದಿಲ್ಲ. ಆಗ ಪೆಟ್ ಸ್ಕ್ಯಾನ್ ತುಂಬಾ ಹೆಲ್ಪ್ಫುಲ್ ಆಗ್ತದೆ, ಕ್ಯಾನ್ಸರ್ ಬಂದಿದೆಯಾ ಇಲ್ಲ ಅವ್ರಿಗೆ ಇನ್ಫೆಕ್ಷನ್ ಬಂದಿದೆಯಾ ಇದು ಡಿಫ್ರೆನ್ಶಿಯೇಟ್ ಮಾಡಲಿಕ್ಕೆ ಪೆಟ್ ಸ್ಕ್ಯಾನ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ.
0: ಡಾಕ್ಟ್ರೆ, ಹಾಗೆ ನಾವು ಈ ರೇಡಿಯೋಥೆರಪಿ ಅನ್ನೋದ್ರ ಬಗ್ಗೆ ಕೇಳ್ತೇವೆ, ಈ ರೇಡಿಯೋಥೆರಪಿಗೂ ನ್ಯೂಕ್ಲಿಯರ್ ಮೆಡಿಸಿನ್ಗೂ ಇರುವಂತಹ ವ್ಯತ್ಯಾಸಗಳೇನು?
1: ರೇಡಿಯೋಥೆರಪಿ ನ್ಯೂಕ್ಲಿಯರ್ ಮೆಡಿಸಿನ್ ಎರಡರಲ್ಲೂ ರೇಡಿಯೇಷನ್ ಬರ್ತದೆ. ಸೊ ಡಿಫ್ರೆನ್ಸ್ ಏನು ಅಂತ ಎಲ್ಲರಿಗೂ ಕಾಮನ್ ಆಗಿರುವಂತಹ ಡೌಟ್. ರೇಡಿಯೋಥೆರಪಿಯಲ್ಲಿ ಏನಂದ್ರೆ ಹೊರಗಿಂದ ಮೆಷಿನ್ ರೇಡಿಯೇಷನ್ ಕೊಡೋದು ಒಂದು ಏರಿಯಾಗೆ. ಸೊ ಆ ಏರಿಯಾ ಪರ್ಟಿಕ್ಯುಲರ್ ಏರಿಯಾದ ಹತ್ತಿರ ಇರುವಂತಹ ಏರಿಯಾ ಕೂಡ ರೇಡಿಯೇಷನ್ ಹೋಗ್ತದೆ. ನ್ಯೂಕ್ಲಿಯರ್ ಮೆಡಿಸಿನ್ ಅಂದ್ರೆ ನಾವು ಮೆಡಿಸಿನ್ ಯೂಶುವಲಿ ಕೊಡೋದು ಕುಡಿಲಿಕ್ಕೆ ಅಥವಾ ಇಂಜೆಕ್ಷನ್ ಆಗಿ, ಈ ಎರಡು ವಿಧಾನಗಳ ಮೂಲಕ ನಾವು ನ್ಯೂಕ್ಲಿಯರ್ ಮೆಡಿಸಿನ್ ಟ್ರೀಟ್ಮೆಂಟ್ ಕೊಡ್ತದೆ. ಆ ಮೆಡಿಸಿನ್ ಅದೇ ಎಲ್ಲೆಲ್ಲಿ ಕ್ಯಾನ್ಸರ್ ಹರಡಿದೆ ಅಲ್ಲೆಲ್ಲಿ ಹೋಗಿ ಅದೇ ಆ ಕೆಲಸ ಮಾಡ್ತದೆ. ಹಾಗೆ ಇದು ತುಂಬಾ ಸೇಫ್, ತುಂಬಾ ಟಾರ್ಗೆಟೆಡ್, ಎಲ್ಲೆಲ್ಲಿ ಕ್ಯಾನ್ಸರ್ ಸೆಲ್ಸ್ ಇದೆ ಅಲ್ಲಿ ಮಾತ್ರ ಆಕ್ಟ್ ಆಗ್ತದೆ.
0: ಡಾಕ್ಟರ್, ಈಗ ಈ ನ್ಯೂಕ್ಲಿಯರ್ ಮೆಡಿಸಿನ್ ಟ್ರೀಟ್ಮೆಂಟ್ ಏನಿದೆ ಅದರ ಪ್ರಕ್ರಿಯೆ ಹೇಗಿರುತ್ತೆ, ಅದನ್ನ ಹೇಗೆ ಮಾಡ್ತೀರಾ, ಅದರಲ್ಲಿ ಏನೆಲ್ಲ ಒಳಗೊಂಡಿರುತ್ತೆ ಡಾಕ್ಟ್ರೆ?
1: ನ್ಯೂಕ್ಲಿಯರ್ ಮೆಡಿಸಿನ್ ಟ್ರೀಟ್ಮೆಂಟ್ಗೆ ಥೆರನೋಸ್ಟಿಕ್ಸ್ ಅಂತ ಹೇಳ್ತೇವೆ. ಥೆರನೋಸ್ಟಿಕ್ಸ್ ಅಂದ್ರೆ ಥೆರ ಅಂದ್ರೆ ಥೆರಪಿ, ನೋಸ್ಟಿಕ್ಸ್ ಅಂದ್ರೆ ಡಯಾಗ್ನೋಸ್ಟಿಕ್ಸ್, ಅಂದ್ರೆ ನಾವು ಏನೇನು ನೋಡ್ತೇವೆ ಅದನ್ನೇ ನಾವು ಟ್ರೀಟ್ ಮಾಡೋದು. ಸೊ ನಾವು ಒಂದು ಮಾಲಿಕ್ಯೂಲ್ ನಾವು ಯೂಸ್ ಮಾಡ್ತೇವೆ, ಒಂದು ಉದಾಹರಣೆಗೆ ನಾವು ಪ್ರೋಸ್ಟೇಟಿಗೆ ಹೇಳಿದೆ ನಾನು PSMA ಅಂತ, ಅದನ್ನ ನಾವು ಒಂದು ಗ್ಯಾಲಿಯಂ ಅಂತ, Gallium-68 ಅಂತ ರೇಡಿಯೋ ಲೇಬಲ್ಡ್ ಮಾಲಿಕ್ಯೂಲ್ ಇದೆ, ಅದರ ಜೊತೆ ಟ್ಯಾಗ್ ಮಾಡಿ ಒಂದು ಸ್ಕ್ಯಾನ್ ಮಾಡ್ತೇವೆ ಪೆಟ್ ಸ್ಕ್ಯಾನ್. ಅದು ಆ ಡಿಸೀಸ್ ಎಲ್ಲೆಲ್ಲಿ ಹರಡಿದೆ ಅಂತ ಆ ಸ್ಕ್ಯಾನ್ ಅಲ್ಲಿ ಗೊತ್ತಾಗ್ತದೆ. ಅಂದ್ರೆ ಬೋನ್ ಅಲ್ಲಿ ಹರಡಿದೆಯಾ ಇಲ್ಲ ಲಿಂಫ್ ನೋಡಿಗೆ ಹರಡಿದೆಯಾ ಇದೆಲ್ಲ ಗೊತ್ತಾಗ್ತದೆ ನಮಗೆ ಸ್ಕ್ಯಾನ್ ಅಲ್ಲಿ. ಸೊ ನಾವು ಸ್ಕ್ಯಾನ್ ಅಲ್ಲಿ ನಮ್ಮ ಮಾಲಿಕ್ಯೂಲ್ ಅಲ್ಲಲ್ಲಿ ಹೋಗ್ತದೆ ಅಂತ ಕೂಡ ಗೊತ್ತಾಗ್ತದೆ. ಸೊ ನಾವು ಅದೇ PSMA ಮಾಲಿಕ್ಯೂಲ್ ಅನ್ನ ಲುಟಿಷಿಯಂ ಜೊತೆ, ಲುಟಿಷಿಯಂ ಅಂದ್ರೆ ಒಂದು ಬೀಟಾ ರೇಡಿಯೇಷನ್ ಅನ್ನ ಎಮಿಟ್ ಮಾಡುವಂತ, ವಿಕಿರಣವನ್ನು ಎಮಿಟ್ ಮಾಡುವಂತ ಒಂದು ಮಾಲಿಕ್ಯೂಲ್, ಅದ್ರ ಜೊತೆ ಅದನ್ನೇ PSMA ಅನ್ನು ಟ್ಯಾಗ್ ಮಾಡ್ತೇವೆ. ಸ್ಕ್ಯಾನ್ ಮಾಡುವಾಗಲೇ ಗೊತ್ತಾಗ್ತದೆ ನಮಗೆ ಮೆಡಿಸಿನ್ ಇಲ್ಲಿ ಹೋಗ್ತದೆ, ಇಲ್ಲಿ ಆಕ್ಟ್ ಮಾಡ್ತದೆ, ಇದೆಲ್ಲ ನಮಗೆ ಮೊದಲೇ ಗೊತ್ತಿರ್ತದೆ. ಅದನ್ನೇ ನಾವು ಇನ್ನೊಂದು ರೇಡಿಯೋ ಐಸೋಟೋಪ್

0: ಅದೇ ಮಾಲಿಕ್ಯೂಲ್ ಜೊತೆ ಕಂಬೈನ್ ಮಾಡಿ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ. ಹಾಗೆ ಇದರಿಂದ ನಮಗೆ ಟ್ರೀಟ್ಮೆಂಟ್ ಟಾರ್ಗೆಟೆಡ್ ಆಗಿದೆ, ಇಫೆಕ್ಟಿವ್ ಆಗಿದೆ, ಸೈಡ್ ಇಫೆಕ್ಟ್ಸ್ ಇರುವುದಿಲ್ಲ ಅಂತ ಇದೆಲ್ಲ ನಮಗೆ ಆ ಸ್ಕ್ಯಾನ್ ಇಂದ ಗೊತ್ತಾಗ್ತದೆ.
1: ಈ ಟ್ರೀಟ್ಮೆಂಟ್ ಅನ್ನ ಒಂದೇ ಸರಿ ತಗೋಬೇಕು ಮತ್ತೆ ಮತ್ತೆ ತಗೊಳ್ಳುವಂತ ಸನ್ನಿವೇಶ ಬರ್ತದೆ ಡಾಕ್ಟ್ರೆ?
0: ಹೌದು, ನಾನು ಈಗ ಹೇಳಿದ ಉದಾಹರಣೆ ಕೊಟ್ಟ ಪಿ ಎಸ್ ಎಂ ಎ ಅಂತ ಇರೋದು, ನಾವು ನಾರ್ಮಲ್ ಆಗಿ ಏನ್ ಮಾಡ್ತೇವೆ ಅಂದ್ರೆ ಒಂದು ಎರಡು ಟ್ರೀಟ್ಮೆಂಟ್ ಕೊಡ್ತೇವೆ, ಎರಡು ಸೈಕಲ್ಗಳು, ಎರಡೆರಡು ತಿಂಗಳು ಆದ್ಮೇಲೆ ಎರಡು ಸೈಕಲ್ ಕೊಡ್ತೇವೆ. ಆ ಎರಡು ಸೈಕಲ್ ಕೊಟ್ಟ ಮೇಲೆ ನಾವು ಹೇಗೆ ರೆಸ್ಪಾಂಡ್ ಆಗಿದೆ ಅಂತ ಅದೇ ಸ್ಕ್ಯಾನ್ ಮಾಡ್ತೇವೆ. ಆ ಪಿ ಎಸ್ ಎಂ ಎ ಅದೇ ಸ್ಕ್ಯಾನ್ ಮಾಡ್ತೇವೆ ನಾವು, ಗ್ಯಾಲಿಯಂ ಪಿ ಎಸ್ ಎಂ ಎ ಅಂತ ಹೇಳಿದ್ದೀನಲ್ಲ, ಅದನ್ನೇ ಸ್ಕ್ಯಾನ್ ಮಾಡಿ ನೋಡ್ತೇವೆ. ಆ ಸ್ಕ್ಯಾನ್ ಅಲ್ಲಿ ಸ್ವಲ್ಪ ರೆಸ್ಪಾಂಡ್ ಆಗಿದೆ, ಸೊ ಅಲ್ಲಿ ಇಲ್ಲ, ಡಿಸೀಸ್ ಸ್ಟೇಬಲ್ ಆಗಿ ಇದೆ, ಜಾಸ್ತಿ ಪ್ರೋಗ್ರೆಸ್ ಆಗಿಲ್ಲ ಅಂದ್ರೆ ಮತ್ತೆ ಎರಡು ಸೈಕಲ್ ಕೊಡ್ತೇವೆ. ಈ ಎರಡು ಸೈಕಲ್ ಇದೇ ತರ ಮ್ಯಾಕ್ಸಿಮಮ್ 6-7 ಸೈಕಲ್ಗಳು ಕೊಡ್ತೇವೆ.
1: ಈಗ ಆಸ್ಪತ್ರೆಗಳಲ್ಲಿ ಇಲ್ಲಿ ಯಾವ ರೀತಿಯಾದಂತಹ ಸೇಫ್ಟಿ ಮೆಷರ್ಸ್ ಅನ್ನ ತಗೋತೀರಾ ತಾವು ಈ ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾದ್ರೆ?
0: ಸೊ ನಮ್ಗೆ ಇದು ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ ಆಫ್ ಇಂಡಿಯಾ AERB, ಒಂದು ಥೆರಪಿ ಬೆಡ್ ಐಸೋಲೇಷನ್ ಬೆಡ್ ಮಾಡಬೇಕಿದ್ರೆ ಏನೇನು ವಾರ್ಡ್ಗೆ ಏನೇನು ರಿಸ್ಟ್ರಿಕ್ಷನ್ಸ್ ಇದೆ, ರೆಗ್ಯುಲೇಷನ್ಸ್ ಇದೆ, ರೂಲ್ಸ್ ಇದೆ, ಅದೆಲ್ಲ ಮೆನ್ಷನ್ ಮಾಡಿದೆ. ನಾವು ಅದನ್ನೇ ಫಾಲೋ ಮಾಡಿಕೊಂಡು ಒಂದು ವಾರ್ಡ್ ಕನ್ಸ್ಟ್ರಕ್ಟ್ ಮಾಡಿದ್ದೇವೆ. ಉದಾಹರಣೆಗೆ ವಾಲ್ನ ಥಿಕ್ನೆಸ್ ತುಂಬಾ ಜಾಸ್ತಿ ಇರ್ತದೆ, ಅದರೊಳಗೆ ವಾರ್ಡ್ ಒಳಗೆ ಬೇರೆ ಯಾರಿಗೂ ಎಂಟ್ರಿ ಇಲ್ಲ. ಆಮೇಲೆ ವಾರ್ಡಿಗೆ ಸಪರೇಟ್ ಆಗಿ ಒಂದು ಟ್ಯಾಂಕ್ ಇರ್ತದೆ. ಆ ಟ್ಯಾಂಕ್ ಸಪರೇಟ್ ಆಗಿ ಯಾಕಿರ್ತದೆ ಅಂದ್ರೆ ಅದರ ಒಳಗಿರೋದೊಂದು ಪೇಷಂಟ್, ಆ ಪೇಷಂಟ್ ರೇಡಿಯೇಷನ್ ಅನ್ನ ಎಮಿಟ್ ಮಾಡ್ತಿರ್ತಾರೆ, ಅವರ ಯೂರಿನ್ ಅಲ್ಲಿ ಕೂಡ ರೇಡಿಯೇಷನ್ ಇರ್ತದೆ. ಸೊ ಅವರು ಯೂಸ್ ಮಾಡುವಂತ ಟಾಯ್ಲೆಟ್ ಸಪರೇಟ್ ಟ್ಯಾಂಕ್ ಕನೆಕ್ಟ್ ಆಗಿರ್ತದೆ. ಆ ಟ್ಯಾಂಕ್ ನಾರ್ಮಲ್ ಟ್ಯಾಂಕ್ ಜೊತೆ ಮಿಕ್ಸ್ ಆಗಬಾರ್ದು. ಸೊ ಆ ಟ್ಯಾಂಕ್ ಒಂದು 3 ಕಾಲ ಅದನ್ನು ಸಪರೇಟ್ ಆಗಿ ಇಟ್ಟು ಜನರಲ್ ವೇಸ್ಟ್ ಜೊತೆ ಡಿಸ್ಪೋಸ್ ಮಾಡ್ತೇವೆ. ಇದು ಯಾಕೆ ಮಾಡ್ತೇವೆ ಅಂದ್ರೆ ಆ ರೇಡಿಯೋ ಆಕ್ಟಿವ್ ವೇಸ್ಟ್ ನಾರ್ಮಲ್ ಜನರಿಗೆ ಆಕ್ಸೆಸ್ ಆಗಬಾರದು ಅಂತ.
1: ಈಗ ಈ ಒಂದು ಟ್ರೀಟ್ಮೆಂಟ್ ಏನಿದೆ ಇದು ಈ ಹೆಲ್ತ್ ಇನ್ಶೂರೆನ್ಸ್ ಗಳಲ್ಲಿ ಕವರ್ ಆಗಿರ್ತದ ಹೇಗೆ?
0: ಹೌದು, ಈಗ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ನಾರ್ಮಲ್ ಆಗಿ FDA ಅಪ್ರೂವ್ಡ್ ಎಲ್ಲ ಯಾವ್ದಿದೆ, ರೇಡಿಯೋಡಿನ್ ಥೆರಪಿ ತುಂಬಾ ವರ್ಷಗಳ ಕಾಲ ಕೊಡ್ತಿದ್ದಾರೆ, ಸೊ ಅದು ಕವರ್ ಆಗಿದೆ. ಹಾಗೆ ಈಗ ಪ್ರಾಸ್ಟೇಟ್ ಕ್ಯಾನ್ಸರ್ಗೆ, ನ್ಯೂರೋಎಂಡೋಕ್ರೈನ್ ಟ್ಯೂಮರ್ಗಳಿಗೆ ಇರುವ ಟ್ರೀಟ್ಮೆಂಟ್ಗಳು ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಕವರ್ ಆಗಿರ್ತದೆ.
1: ಡಾಕ್ಟರ್, ಈಗ ಕಡೆಯದಾಗಿ ನಮ್ಮ ಕೇಳುಗರಿಗೆ ಈ ನ್ಯೂಕ್ಲಿಯರ್ ಮೆಡಿಸಿನ್ ಬಗ್ಗೆ ಒಂದು ಸಂದೇಶ ಕೊಡಬೇಕು, ಅವ್ರಿಗೇನೋ ಹೇಳಬೇಕು ಅಂತ ಹೇಳಿದ್ರೆ ಏನು ಹೇಳ್ತೀರಾ?
0: ಜನರಲಿ ನ್ಯೂಕ್ಲಿಯರ್ ಮೆಡಿಸಿನ್, ನ್ಯೂಕ್ಲಿಯರ್ ಅಂತ ವರ್ಡ್ ಕೇಳಿದಾಗ ಜನರಲಿ ನಾರ್ಮಲ್ ಆಗಿ ತುಂಬಾ ಭಯ ಬರುತ್ತೆ ಅವರಿಗೆ, ಆಟಮ್ ಬಾಂಬ್, ನ್ಯೂಕ್ಲಿಯರ್ ಬಾಂಬ್ ಈ ತರ ಮಿಸ್ಕನ್ಸೆಪ್ಷನ್ ಬರುತ್ತೆ. ಸೊ ಅವ್ರು ನಾರ್ಮಲ್ ಆಗಿ ಇದೆಲ್ಲ ಸ್ಟ್ರಿಕ್ಟ್ಲಿ ರೆಗ್ಯುಲೇಟೆಡ್, ನಮ್ಮ ಗವರ್ಮೆಂಟ್ ಇದೆ, ಒಂದು ತುಂಬಾ ರೆಗ್ಯುಲೇಟರಿ ಬಾಡಿ ಇದೆ, ಇದೆಲ್ಲ ತುಂಬಾ ಚಿಕ್ಕ ಪ್ರಮಾಣದ ರೇಡಿಯೇಷನ್ ಇರೋದು ಇದರಲ್ಲಿ. ಸೊ ಜಾಸ್ತಿ ಏನು ಭಯ ಪಡಬೇಕಾಗಿಲ್ಲ, ನಿಮ್ಮ ಡಾಕ್ಟರ್ ಹೇಳಿದ್ದನ್ನ, ನ್ಯೂಕ್ಲಿಯರ್ ಮೆಡಿಸಿನ್ ಡಾಕ್ಟರ್ ಹೇಳುವಂಥದ್ದನ್ನು ಜಸ್ಟ್ ಫಾಲೋ ಮಾಡಬೇಕು ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನು ಭಯ ಪಡಬೇಕಾಗಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ.
1: ಧನ್ಯವಾದಗಳು ಡಾಕ್ಟ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
0: ಧನ್ಯವಾದಗಳು.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ನ್ಯೂಕ್ಲಿಯರ್ ಮೆಡಿಸಿನ್ ಅಥವಾ ವಿಕಿರಣ ಔಷಧಿಗಳು ಈ ವಿಷಯದ ಕುರಿತು ಡಾಕ್ಟರ್ ಆಶೀಶ್ ಆಚಾರ್ಯ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
4: ಚಕ್ರವ್ಯೂಹ ಇದು, ಚಕ್ರವ್ಯೂಹ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ವಿಶ್ವಕರ್ಮ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
2: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಭಾರತ ವಿವಿಧತೆಯ ತವರು, ಅಂದ್ರೆ ಭಾರತದ ಪ್ರತಿಯೊಂದು ಪ್ರದೇಶ ಕೂಡ ಇಲ್ಲಿನ ಕಲೆಗೆ, ಸಂಸ್ಕೃತಿಗೆ, ಪರಂಪರೆಗೆ, ಆಚಾರ ವಿಚಾರ, ವೇಷಭೂಷಣ, ಕಲೆ, ಕರಕುಶಲತೆ, ಕೃಷಿ, ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತನ್ನದೇ ಆದಂತಹ ಕೊಡುಗೆಯನ್ನು ನೀಡ್ತಾ ಇವೆ. ಅವುಗಳಲ್ಲಿ ಇನ್ನೂ ಅನೇಕ ಪ್ರದೇಶಗಳು ಪಾರಂಪರಿಕವಾಗಿ ಅನೇಕ ಕಲೆಗಳನ್ನ, ಕರಕುಶಲತೆಗಳನ್ನ ಮುಂದುವರಿಸಿಕೊಂಡು ಬಂದಿದ್ದು ದೇಶದ ಮತ್ತು ನಾಡಿನ ಕೀರ್ತಿಯನ್ನ ಹೆಚ್ಚಿಸಿವೆ. ಈ ಎಲ್ಲ ಕಲೆಗಳು ಮುಂದಿನ ಪೀಳಿಗೆಗೂ ಕೂಡ ಮುಂದುವರಿಯಬೇಕು. ಯಾವ ಕಲೆಗಳು ಕೂಡ ವಿನಾಶದ ಅಂಚನ್ನ ತಲುಪಬಾರದು. ಎಲ್ಲ ಕಲೆಗಳನ್ನ ಇನ್ನಷ್ಟು ಶ್ರೀಮಂತಗೊಳಿಸಿ ಆ ಮೂಲಕ ಭಾರತದ ಸಂಸ್ಕೃತಿಯನ್ನ, ಇಲ್ಲಿನ ಪರಂಪರೆಯನ್ನ ಮುಂದುವರಿಸುವಂತಹ ಕೆಲಸ ಆಗಬೇಕು ಮತ್ತು ಆ ಎಲ್ಲ ಕಲಾವಿದರ ಬದುಕಿಗೆ ಒಂದು ಭದ್ರತೆಯನ್ನು ಕೊಡಬೇಕು ಅನ್ನುವಂತಹ ಉದ್ದೇಶದಿಂದ ಮಾನ್ಯ ಪ್ರಧಾನಮಂತ್ರಿಗಳು ಅತ್ಯಂತ ಉತ್ತಮ ಯೋಜನೆಯೊಂದನ್ನ ಜಾರಿಗೆ ತಂದಿದ್ರು. ಅದೇ ಪಿಎಂ ವಿಶ್ವಕರ್ಮ ಯೋಜನೆ. ಪ್ರಧಾನಿ ನರೇಂದ್ರ ಮೋದಿಯವರ ಜನ್ಮದಿನ ಹಾಗೂ ವಿಶ್ವಕರ್ಮ ಜಯಂತಿಯ ಅಂಗವಾಗಿ ಇದೇ ಸೆಪ್ಟೆಂಬರ್ 17 ಪ್ರಧಾನಮಂತ್ರಿಗಳು ಪಿಎಂ ವಿಶ್ವಕರ್ಮ ಯೋಜನೆಗೆ ಚಾಲನೆಯನ್ನ ನೀಡಿದ್ರು. ಸಾಂಪ್ರದಾಯಿಕ ಕುಶಲಕರ್ಮಿಗಳ ಅಭ್ಯುದಯಕ್ಕಾಗಿ ಈ ಯೋಜನೆಯನ್ನ ತಾವು ಜಾರಿಗೊಳಿಸುವುದಾಗಿ ಮಾನ್ಯ ಪ್ರಧಾನಮಂತ್ರಿಗಳು ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಉಲ್ಲೇಖವನ್ನ ಮಾಡಿದ್ರು. ಅವರು ಅದನ್ನು ಉಲ್ಲೇಖ ಮಾಡಿ ಕೇವಲ 1 ನಂತರ, ಅಂದ್ರೆ ಸೆಪ್ಟೆಂಬರ್ 17 ಈ ಒಂದು ಅತ್ಯಂತ ಉತ್ತಮವಾದ ಮಹತ್ವಾಕಾಂಕ್ಷೆಯ ಪಿಎಂ ವಿಶ್ವಕರ್ಮ ಯೋಜನೆಯನ್ನ ಜಾರಿಗೊಳಿಸುವ ಮೂಲಕ ಭಾರತದ ಅಸಂಖ್ಯ ವಿಶ್ವಕರ್ಮಿಗಳಿಗೆ ಅತ್ಯಂತ ದೊಡ್ಡ ಕೊಡುಗೆಯನ್ನ ಮಾನ್ಯ ಪ್ರಧಾನಮಂತ್ರಿಗಳು ನೀಡಿದ್ರು. ಭಾರತದ ವಿವಿಧ 18 ಕಲೆಗಳನ್ನ, 18 ಕಲೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಕಲಾವಿದರನ್ನ ಗೌರವಿಸುವಂತ, ಅವರ ಬದುಕಿಗೆ ಭದ್ರತೆಯನ್ನು ಕೊಡುವಂತ, ಆ ಕಲೆಯನ್ನ ಮುಂದುವರಿಸಿಕೊಂಡು ಹೋಗಲು ಎಲ್ಲ ಪ್ರೋತ್ಸಾಹಗಳನ್ನು ಕೊಡುವಂತಹ ಒಂದು ಯೋಜನೆಯನ್ನ ಈ ಮೂಲಕ ಕೈಗೊಳ್ಳಲಾಯಿತು. ಈ ಯೋಜನೆಯಿಂದ ಆಗುವ ಲಾಭಗಳು ಏನು, ಈ ಯೋಜನೆಯ ಸ್ಥೂಲವಾದ ಪರಿಚಯ ಏನು, ಏನು ಪ್ರಯೋಜನ ಈ ಒಂದು ಯೋಜನೆಯಿಂದ ಎಲ್ಲ ವಿಶ್ವಕರ್ಮ ಜನರಿಗೆ ಸಿಗತ್ತೆ ಅಂತ ಕೇಳಿದ್ರೆ, ಈ ಯೋಜನೆಯ ಅಡಿಯಲ್ಲಿ 2 ಸುಮಾರು 3 ಲಕ್ಷ ರೂಪಾಯಿಗಳ ಸಾಲವನ್ನ ಇದರ ಫಲಾನುಭವಿಗಳಿಗೆ ನೀಡಲಾಗುತ್ತೆ. ಅಂದ್ರೆ 5% ಬಡ್ಡಿ ದರದಲ್ಲಿ ಮೊದಲ ಹಂತದಲ್ಲಿ 1 ಲಕ್ಷ ರೂಪಾಯಿಗಳ ಸಾಲವನ್ನ ನೀಡಲಾಗುತ್ತೆ. ಆ ಸಾಲವನ್ನ ಮರುಪಾವತಿ ಮಾಡಿದ ನಂತರ, ಅಂದ್ರೆ 2nd ಮತ್ತೆ 2 ಲಕ್ಷ ರೂಪಾಯಿಗಳ ಸಾಲವನ್ನ ಫಲಾನುಭವಿಗಳಿಗೆ ನೀಡಲಾಗುತ್ತೆ. ಒಟ್ಟಾರೆಯಾಗಿ ಒಬ್ಬ ಫಲಾನುಭವಿ 3 ಲಕ್ಷ ರೂಪಾಯಿಗಳ ಸಾಲವನ್ನ 5% ಬಡ್ಡಿ ದರದಲ್ಲಿ ತಾನು ಆ ಸಾಲದ ಪ್ರಯೋಜನವನ್ನ ಪಡೆದುಕೊಳ್ಳಬಹುದು. ಕೇಂದ್ರ ಸರ್ಕಾರ ಈ ಯೋಜನೆಯನ್ನ 5 ಅವಧಿಯಲ್ಲಿ ಈ ಯೋಜನೆಯನ್ನ ಮುಂದುವರಿಸಿಕೊಂಡು ಹೋಗುವುದಕ್ಕಾಗಿ 13,000 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದೆ. ಅಂದ್ರೆ ಮುಂದಿನ 5 ಅವಧಿಯಲ್ಲಿ ವಿಶ್ವಕರ್ಮ ಯೋಜನೆಗೆ ನೋಂದಣಿ ಮಾಡಿಸಿದಂತಹ ಎಲ್ಲ ಫಲಾನುಭವಿಗಳಿಗೆ ಈ 13,000 ಕೋಟಿ ರೂಪಾಯಿಗಳನ್ನ ವಿನಿಯೋಗ ಮಾಡುವಂತಹ ಯೋಜನೆ ಕೇಂದ್ರ ಸರ್ಕಾರದ ಮುಂದಿದೆ. ಈ ವಿಶ್ವಕರ್ಮ ಯೋಜನೆಯ ಉದ್ದೇಶ ಏನು, ಯಾವ ಗುರಿಯನ್ನ ಇಟ್ಟುಕೊಂಡು ಈ ಯೋಜನೆಯನ್ನ ಜಾರಿಗೆ ತಂದ್ರು ಅಂದ್ರೆ, ಅದರ ಹಿಂದೆ ಅತ್ಯಂತ ವಿಶಿಷ್ಟವಾದಂತಹ, ಉತ್ತಮವಾದಂತಹ ಒಂದು ಗುರಿ ಇದೆ, ಉದ್ದೇಶ ಇದೆ ಅಂತಲೇ ಹೇಳ್ಬೋದು. ಪ್ರಧಾನಮಂತ್ರಿಗಳು ಭಾರತದ ನಾಗರಿಕರಿಗೆ ಒಂದು ಮನವಿಯನ್ನ ಮಾಡಿದ್ರು. ಭಾರತ ಪ್ರಾದೇಶಿಕವಾಗಿ ಅತ್ಯಂತ ವಿಶಿಷ್ಟತೆಗಳನ್ನು ಹೊಂದಿದ ರಾಷ್ಟ್ರ. ಈ ಪ್ರಾದೇಶಿಕವಾದ ವಿಶೇಷತೆಗಳನ್ನು

ಜಾಗತಿಕವಾಗಿ ಅನುಕೂಲಕರವಾಗುವಂತೆ ನಾವು ಪರಿವರ್ತನೆ ಮಾಡಬೇಕು. ಮುಂದೆ ಗಣೇಶ ಚತುರ್ಥಿ, ದೀಪಾವಳಿ ಹೀಗೆ ಬೇರೆ ಬೇರೆ ರೀತಿಯ ಭಾರತೀಯ ಹಬ್ಬಗಳು ಬರಲಿಕ್ಕಿವೆ. ಈ ಸಮಯದಲ್ಲಿ ಸ್ಥಳೀಯ ಉತ್ಪನ್ನಗಳನ್ನು ನಾವೆಲ್ಲ ಖರೀದಿ ಮಾಡಬೇಕು. ಆ ಮೂಲಕ ಪ್ರಾದೇಶಿಕ ಉತ್ಪನ್ನಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಟ್ಟು ನಮ್ಮಲ್ಲಿಯ ಸ್ಥಳೀಯ ಕಲೆಗಾರರಿಗೆ ಇನ್ನಷ್ಟು ಉತ್ತೇಜನವನ್ನ ಕೊಡುವಂತಹ ಕೆಲಸ ಭಾರತದ ನಾಗರಿಕರ ಮೂಲಕ ನಡೀಬೇಕು ಅಂತ ಎಲ್ಲ ಪ್ರಜೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮನವಿ ಮಾಡಿದ್ರು. ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಅನುಗುಣವಾಗಿಯೇ ನಮ್ಮೆಲ್ಲ ನಡೆ ಇರಬೇಕು, ಆ ನಿಟ್ಟಿನಲ್ಲಿ ನಾವೆಲ್ಲ ಹೆಜ್ಜೆ ಇಡಬೇಕು ಅನ್ನುವಂತಹ ಒಂದು ಕಳಕಳಿ ಮಾನ್ಯ ಪ್ರಧಾನಿಗಳ ಮಾತಿನ ಹಿಂದಿತ್ತು. ಹಾಗಾಗಿ ಈ PM ವಿಶ್ವಕರ್ಮ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿತು. ಈ ಯೋಜನೆ ಅಡಿಯಲ್ಲಿ ಯಾರ್ಯಾರು ಬರ್ತಾರೆ, ಯಾರ್ಯಾರು ಯೋಜನೆಯ ಪ್ರಯೋಜನವನ್ನ ಪಡೆದುಕೊಳ್ಳಬಹುದು ಅಂದ್ರೆ, ಕೇಂದ್ರ ಸರ್ಕಾರ ಈ ಯೋಜನೆಗೆ 18 ಕುಶಲಕರ್ಮಿಗಳನ್ನ ಜೋಡಿಸಿಕೊಂಡಿದೆ. ಅಂದ್ರೆ ಇದರ ಅಡಿಯಲ್ಲಿ ನೇಕಾರರು, ಅಕ್ಕಸಾಲಿಗರು, ಕಮ್ಮಾರರು, ಬಡಗಿಗಳು, ಶಿಲ್ಪಿಗಳು, ಚಮ್ಮಾರರು, ಮೇಸ್ತ್ರಿಗಳು, ಬುಟ್ಟಿ ತಯಾರಿಸುವವರು, ದೋಬಿಗಳು, ಸವಿತಾ ಸಮಾಜದವರು, ಗೊಂಬೆ ತಯಾರಕರು, ದರ್ಜಿಗಳು, ಮೀನುಗಾರಿಕೆಗೆ ಬಲೆ ಹೆಣೆಯುವವರು, ಹೂವಿನ ಹಾರ ತಯಾರಿಸುವವರು, ಹೀಗೆ 18 ಬಗೆಯ ಸಾಂಪ್ರದಾಯಿಕ ಕರಕುಶಲ ಕಲೆಯಲ್ಲಿ ತೊಡಗಿಸಿಕೊಂಡಿರುವಂತಹವರಿಗೆ ಈ ಯೋಜನೆಯ ಪ್ರಯೋಜನವನ್ನ ಒದಗಿಸುವಂತಹ ಯೋಜನೆಯನ್ನ ಹಾಕಿಕೊಳ್ಳಲಾಗಿದೆ. ಯೋಜನೆ ಆರಂಭವಾದಂತ ಈ ವರ್ಷದಲ್ಲಿ ಸುಮಾರು 500,000 ಕುಟುಂಬಗಳಿಗೆ ಯೋಜನೆಯನ್ನ ತಲುಪಿಸಬೇಕು ಅನ್ನುವಂತಹ ಒಂದು ಮಹತ್ವಾಕಾಂಕ್ಷೆ ಕೇಂದ್ರ ಸರ್ಕಾರದ ಮುಂದಿದೆ. 1 ವರ್ಷದಲ್ಲಿ 500,000 ಕುಟುಂಬಗಳಿಗೆ ಇದರ ಪ್ರಯೋಜನವನ್ನು ನೀಡಿ ಮುಂದಿನ 5 ವರ್ಷಗಳಲ್ಲಿ ಒಟ್ಟು 30,00,000 ಕುಟುಂಬಗಳಿಗೆ ಈ ಒಂದು ಯೋಜನೆಯ ಪ್ರಯೋಜನವನ್ನು ತಲುಪಿಸಬೇಕು ಅನ್ನುವಂತಹ ನಿರೀಕ್ಷೆಯನ್ನ ಕೇಂದ್ರ ಸರ್ಕಾರ ಇಟ್ಟುಕೊಂಡಿದೆ. ಒಟ್ಟಾರೆಯಾಗಿ ಭಾರತದ ಸಾಂಪ್ರದಾಯಿಕ ಕಲೆಗಳ ಉಳಿವಿಗೆ ಮತ್ತು ಆ ಎಲ್ಲ ಕಲೆಗಾರರಿಗೆ ಜೀವನಕ್ಕೆ ಒಂದು ಭದ್ರತೆಯನ್ನು ಕೊಡುವ ಮೂಲಕ ಅವರ ಕಲೆಗಳಿಗೆ ಮತ್ತಷ್ಟು ಉತ್ತೇಜನವನ್ನ ಕೊಡುವ ದೂರದೃಷ್ಟಿ ಈ PM ವಿಶ್ವಕರ್ಮ ಯೋಜನೆಯ ಹಿಂದಿದೆ. ಈ ಯೋಜನೆಯನ್ನ ಹೇಗೆ ಪಡೆದುಕೊಳ್ಳಬಹುದು? ಈಗ ನಾವು ಈ 18 ಬಗೆಯ ಕರಕುಶಲ ಕಲೆಗಳಲ್ಲಿ ತೊಡಗಿಸಿಕೊಂಡು ಈ ಯೋಜನೆಯ ಲಾಭವನ್ನ ಹೇಗೆ ಪಡೆಯಬಹುದು, ಹೇಗೆ ನಾವು ಆ ಸಾಲಕ್ಕೆ ಅರ್ಜಿ ಹಾಕಬಹುದು, ಅದಕ್ಕಾಗಿ ಇಲ್ಲಿ ಕೊಟ್ಟಿರುವಂತಹ 18 ಸಾಂಪ್ರದಾಯಿಕ ಕಲೆಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಕುಶಲಕರ್ಮಿಗಳು ಆನ್ಲೈನ್ನಲ್ಲಿ PM ವಿಶ್ವಕರ್ಮ ಯೋಜನೆಯ ಪೋರ್ಟಲ್ಗೆ ಹೋಗಿ ತಮ್ಮ ಹೆಸರನ್ನ ನೋಂದಾವಣೆ ಮಾಡಿಕೊಳ್ಳಬೇಕು. ಅದಾದ ಬಳಿಕ ಯೋಜನೆಯ ಪ್ರಮಾಣ ಪತ್ರ, ಐಡಿ ಕಾರ್ಡ್ ಕೂಡ ಅವರಿಗೆ ಸಿಗತ್ತೆ. ಮುಂದೆ ಫಲಾನುಭವಿಗಳಿಗೆ 15,000 ರೂಪಾಯಿ ಮೊತ್ತದ ಟೂಲ್ ಕಿಟ್ ಕೂಡ ಸಿಗುತ್ತದೆ. ನೋಂದಾವಣೆ ಮಾಡಿಕೊಂಡವರಿಗೆ ತಮ್ಮ ಕೌಶಲ್ಯಗಳನ್ನ ಹೆಚ್ಚಿಸಿಕೊಳ್ಳಲು ಕೆಲವು ತರಬೇತಿಗಳನ್ನ ಮತ್ತು ಉನ್ನತ ಮಟ್ಟದ ಕಲೆಗಳಿಗೆ ಸಂಬಂಧಪಟ್ಟಂತಹ ತರಬೇತಿಯನ್ನ ನೀಡುವಂತಹ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಮತ್ತು ಈ ಎಲ್ಲ ಫಲಾನುಭವಿಗಳಿಗೆ ಉಚಿತವಾಗಿ ದೊರಕುತ್ತವೆ. ಹಾಗೆಯೇ ಯೋಜನೆಯ ಮೊದಲ ಹಂತದಲ್ಲಿ ಫಲಾನುಭವಿಗಳಿಗೆ 5% ಬಡ್ಡಿದರದಲ್ಲಿ 1,00,000 ರೂಪಾಯಿವರೆಗೆ ಸಾಲವನ್ನು ನೀಡಲಾಗುತ್ತೆ. ಮುಂದಿನ ಹಂತದಲ್ಲಿ ಅದೇ ಬಡ್ಡಿದರದಲ್ಲಿ ಅಂದ್ರೆ 5% ಬಡ್ಡಿದರದಲ್ಲಿ 2,00,000 ರೂಪಾಯಿಯ ಸಾಲವನ್ನು ನೀಡಲಾಗುತ್ತೆ. ಈ ಒಂದು ಸಾಲದ ಪ್ರಯೋಜನ ಏನು ಅಂತಂದ್ರೆ, ಈ ವಿಶ್ವಕರ್ಮ ಯೋಜನೆಯ ಫಲಾನುಭವಿಗಳು ತಮ್ಮ ಉದ್ಯೋಗವನ್ನ ವಿಸ್ತರಣೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಆಗತ್ತೆ. ತಮ್ಮ ವಸ್ತುಗಳನ್ನ, ಉತ್ಪನ್ನಗಳನ್ನ ದೊಡ್ಡ ದೊಡ್ಡ ಮಾರುಕಟ್ಟೆಗಳಿಗೆ ಕೊಂಡೊಯ್ಯಲು, ಅವುಗಳ ಪ್ರಚಾರವನ್ನು ಮಾಡಲು, ಜಾಹೀರಾತುಗಳನ್ನ ನೀಡಲು, ಹೀಗೆ ತಮ್ಮ ಉದ್ಯೋಗದ ಸೃಷ್ಟಿಗೆ ಮತ್ತು ಉದ್ಯೋಗದ ವಿಸ್ತಾರಕ್ಕೆ ಎಲ್ಲ ರೀತಿಗಳಲ್ಲಿ ಈ ಸಾಲ ಸೌಲಭ್ಯ ಯೋಜನೆ ಸಹಾಯಕವಾಗಿರುತ್ತೆ. ಭಾರತದಲ್ಲಿ ಬರುವ 5 ವರ್ಷಗಳಲ್ಲಿ 30,00,000 ಕುಶಲಕರ್ಮಿ ಕುಟುಂಬಗಳನ್ನ ಈ ಯೋಜನೆಯ ಮೂಲಕ ತಲುಪುವಂತ ಗುರಿಯನ್ನ ಹೊಂದಲಾಗಿದೆ. ಈ ಗುರಿಯಿಂದ ಮತ್ತು ಈ ಕೇಂದ್ರ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷೆಯ PM ವಿಶ್ವಕರ್ಮ ಯೋಜನೆಯಿಂದ ಪ್ರತಿ ವರ್ಷ 15,000 ಮಂದಿಗೆ ಉದ್ಯೋಗ ದೊರೆಯುವ ನಿರೀಕ್ಷೆ ಕೂಡ ಇದೆ. ಆಗಲೇ ಹೇಳಿದ ಹಾಗೆ ಭಾರತ ಅತ್ಯಂತ ವಿಶಿಷ್ಟತೆಗಳನ್ನ, ವೈವಿಧ್ಯಗಳನ್ನ ಹೊಂದಿದಂತಹ ದೇಶ. ಬರೀ ಕರ್ನಾಟಕದಲ್ಲೇ ನೋಡಿದ್ರೆ ಚನ್ನಪಟ್ಟಣ ಬೊಂಬೆ ಇರ್ಬೋದು, ಕಿನ್ನಾಳದ ಆಟಿಕೆಗಳಿರ್ಬೋದು, ಸಂಡೂರು ಲಮ್ಮಾಣಿಗಳ ಕಸೂತಿಯ ಕಲೆ ಇರ್ಬೋದು, ಬೀದರಿನ ಬಿದ್ರಿ ಕಲೆ, ಬಿದ್ರಿ ವೇರ್ ಇರ್ಬೋದು, ಈ ತರ ಕುಶಲ ಕಲೆಗಳಲ್ಲಿ ತೊಡಗಿಸಿಕೊಂಡಂತಹ 1,000,000 ಕುಟುಂಬಗಳು ನಮ್ಮ ದೇಶದಲ್ಲಿ ಇದ್ದಾವೆ. ಆ ಎಲ್ಲ ಕಲೆಗಳು ಇವತ್ತಿನ ಆಧುನಿಕತೆಗೆ ಸಿಲುಕಿ ಕಲೆಗಳು ಮರೆಯಾಗಬಾರದು. ಆ ಕಲೆಗಳನ್ನ ನಂಬಿ ಜೀವನ ಮಾಡ್ತಾ ಇದ್ದಂತಹ ಎಲ್ಲ ಕಲಾವಿದರ ಜೀವನ ಅತ್ಯಂತ ಸುಭದ್ರವಾಗಿ ನಡೆದುಕೊಂಡು ಹೋಗಬೇಕು ಮತ್ತು ಆ ಎಲ್ಲ ಕಲೆಗಳನ್ನ, ಪ್ರಾದೇಶಿಕವಾಗಿರುವಂತಹ ಕಲೆಗಳನ್ನ
ಜಾಗತಿಕವಾಗಿ ಬೆಳೆಸುವಂತಹ ಪ್ರಯತ್ನ ಆಗಬೇಕು ಅನ್ನುವಂತಹ ಅತ್ಯಂತ ಒಳ್ಳೆಯ ದೂರದೃಷ್ಟಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಇದ್ದ ಕಾರಣದಿಂದ

0: ಎಂ ವಿಶ್ವಕರ್ಮ ಯೋಜನೆಯಂತಹ ಒಂದು ಮಹತ್ವಪೂರ್ಣವಾದಂತಹ ಯೋಜನೆ ಜಾರಿಗೆ ಬಂದಿದೆ. ಎಲ್ಲ ಫಲಾನುಭವಿಗಳು ಈ ಯೋಜನೆಯ ಪ್ರಯೋಜನವನ್ನ ಪಡೆದುಕೊಳ್ಳಬೇಕು. ಭಾರತೀಯ ಕಲೆಗಳು ಉಳಿದ್ರೆ ಮಾತ್ರ ಭಾರತದ ಸಂಸ್ಕೃತಿ ಉಳಿಯುತ್ತೆ. ಭಾರತದ ಸಂಸ್ಕೃತಿ ಉಳಿದಾಗ ಅದರ ಅಸ್ಮಿತೆ ಉಳಿದುಕೊಳ್ಳುತ್ತೆ. ಆ ಭಾರತದ ಅಸ್ಮಿತೆಯಿಂದಲೇ ನಾವೆಲ್ಲ ಭಾರತೀಯರು, ಭಾರತ ವೈವಿಧ್ಯಮಯವಾದ ದೇಶ, ಭಾರತ ಶ್ರೀಮಂತವಾದ ರಾಷ್ಟ್ರ ಅನ್ನುವಂತಹ ಹೆಗ್ಗಳಿಕೆ ಕೂಡ ಉಳಿದುಕೊಳ್ಳುತ್ತೆ. ಎಲ್ಲ ನಿಟ್ಟಿನಲ್ಲಿ ಭಾರತದ ಎಲ್ಲ ಕಲಾವಿದರು, ಕರಕುಶಲ ಕರ್ಮಿಗಳು ಭಾರತದ ಕಲೆಯನ್ನು ಉಳಿಸುವಂತ ಕೆಲಸ ಆಗಬೇಕು. ಆ ಕೆಲಸಕ್ಕೆ ಬೆನ್ನೆಲುಬಾಗಿ ಕೇಂದ್ರ ಸರ್ಕಾರದ ವಿಶ್ವಕರ್ಮ ಯೋಜನೆ ಜಾರಿಗೆ ಬಂದಿದೆ. ಎಲ್ಲ ಫಲಾನುಭವಿಗಳಿಗೆ ಈ ಯೋಜನೆ ತಲುಪಲಿ, ಅವರಿಗೆ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ನೀಡುವಂತಹ ಕೆಲಸವೂ ಕೂಡ ಎಲ್ಲರಿಂದ ಆಗಬೇಕು ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.
1: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ವಿಶ್ವಕರ್ಮ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
2: ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಸಮಯ 1:10. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಫ್ರಾನ್ಸ್ನಲ್ಲಿ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಭಾರತ್ ಇನ್ನೋವೇಟ್ಸ್ ಉದ್ಘಾಟನೆ. ಶ್ರೀಲಂಕಾದ ಕೊಲಂಬೋದಲ್ಲಿ 5,000 ಹೆಚ್ಚು ಕಲಾವಿದರಿಂದ ಭರತನಾಟ್ಯ ಪ್ರದರ್ಶನ, ಗಿನ್ನೆಸ್ ವಿಶ್ವ ದಾಖಲೆ ನಿರ್ಮಾಣ. ಅಕ್ರಮ ಹಣ ವರ್ಗಾವಣೆ ಪ್ರಕರಣ, ಅಮೆರಿಕ ಮೂಲದ ಸಂಸ್ಥೆ ಸೇರಿ 6 ವಿರುದ್ಧ ಬೆಂಗಳೂರಿನಲ್ಲಿ ಪ್ರಕರಣ ದಾಖಲು. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಎ ಗುಂಪಿನ ಪಂದ್ಯದಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ವಾರ್ತೆಗಳ ವಿವರ. ಫ್ರಾನ್ಸ್ ಪ್ರವಾಸದಲ್ಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೈಸ್ನಲ್ಲಿಂದು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರೊಂದಿಗೆ ಭಾರತ್ ಇನ್ನೋವೇಟ್ಸ್ ವೇದಿಕೆಯನ್ನು ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ. ಭಾರತ, ಫ್ರಾನ್ಸ್ ಮತ್ತು ಇತರ ದೇಶಗಳಿಂದ ಉನ್ನತ ನಾವೀನ್ಯತೆ, ನವೋದ್ಯಮಗಳು ಮತ್ತು ವೆಂಚರ್ ಕ್ಯಾಪಿಟಲ್ ನಿಧಿಗಳನ್ನು ಒಟ್ಟುಗೂಡಿಸುವ ಭಾರತ್ ಇನ್ನೋವೇಟ್ಸ್ ಒಂದು ಪ್ರಮುಖ ವೇದಿಕೆಯಾಗಿದೆ. ಬಳಿಕ ಉಭಯ ನಾಯಕರು ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಇದೇ ವೇಳೆ ಭಾರತ ಮತ್ತು ಫ್ರಾನ್ಸ್ ನಡುವಿನ ವ್ಯೂಹಾತ್ಮಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಮಾತುಕತೆ ನಡೆಸಲಿದ್ದಾರೆ. ಫ್ರಾನ್ಸ್ನಲ್ಲಿ ನಡೆಯಲಿರುವ G7 ಶೃಂಗಸಭೆಯ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ವಿಶ್ವ ನಾಯಕರನ್ನು ಭೇಟಿ ಮಾಡಲಿದ್ದಾರೆ ಎಂದು ಶ್ವೇತಭವನ ತಿಳಿಸಿದೆ. ಈ ಕುರಿತು ಮಾಹಿತಿ ನೀಡಿದ ಅಮೆರಿಕ ಆಡಳಿತದ ಹಿರಿಯ ಅಧಿಕಾರಿಯೊಬ್ಬರು ಆರ್ಥಿಕ ಬೆಳವಣಿಗೆ, ಜಾಗತಿಕ ಸರಬರಾಜು ಸರಪಳಿ, ಕೃತಕ ಬುದ್ದಿಮತ್ತೆ, ಹೂಡಿಕೆ ಸಹಭಾಗಿತ್ವ ಹಾಗೂ ವಿವಿಧ ಜಾಗತಿಕ ಭದ್ರತಾ ಸವಾಲುಗಳು ಮಾತುಕತೆಯ ಪ್ರಮುಖ ವಿಷಯಗಳಾಗಲಿವೆ ಎಂದು ಹೇಳಿದ್ದಾರೆ. ಇದೇ ಬುಧವಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದು, ಬಳಿಕ G7 ರಾಷ್ಟಗಳ ನಾಯಕರು ಹಾಗೂ ತಂತ್ರಜ್ಞಾನ ಕ್ಷೇತ್ರದ ಪ್ರಮುಖರೊಂದಿಗೆ ಭೋಜನಕೂಟದಲ್ಲಿ ಭಾಗವಹಿಸಲಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಭಾರತ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಹೆಚ್ಚು ಕೈಗೆಟುಕುವ ಹಾಗೂ ಸುಲಭವಾಗಿ ಲಭ್ಯವಾಗುವಂತೆ ಮಾಡಲು ಶ್ರಮಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಅತ್ಯಂತ ದುರ್ಬಲರಿಗೆ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಒದಗಿಸುವ ವಿಶ್ವದ ಅತ್ಯಂತ ಅತಿದೊಡ್ಡ ಆರೋಗ್ಯ ಕಾರ್ಯಕ್ರಮವಾದ ಆಯುಷ್ಮಾನ್ ಭಾರತ ಯೋಜನೆಯನ್ನು ಅನುಷ್ಠಾನಗೊಳಿಸಿರುವ ರಾಷ್ಟ್ರ ಎಂಬುದಕ್ಕೆ ಭಾರತ ಹೆಮ್ಮೆ ಪಡುತ್ತದೆ ಎಂದರು. ಪ್ರಧಾನಮಂತ್ರಿ ಭಾರತೀಯ ಜನೌಷಧ ಪರಿಯೋಜನೆಯಂತಹ ಉಪಕ್ರಮಗಳು ಔಷಧಗಳನ್ನು ಕೈಗೆಟುಕುವಂತೆ ಮಾಡಿವೆ. ಪ್ರಮುಖವಾಗಿ ಸ್ಟಂಟ್ಗಳು ಮತ್ತು ಮೊಳಕಾಲು ಇಂಪ್ಲಾಂಟ್ಗಳ ಬೆಲೆಗಳು ಕೈಗೆಟುಕುವಂತಾಗಿವೆ. ಇದು ಅನೇಕ ಜನರಿಗೆ ಸಹಾಯ ಮಾಡಿದೆ ಎಂದು ಅವರು ಹೇಳಿದರು. ವೈದ್ಯಕೀಯ ಶಿಕ್ಷಣದಲ್ಲಿ ಪ್ರಸ್ತುತ ಹೆಚ್ಚಿನ ಸೀಟುಗಳು ಲಭ್ಯವಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ಕ್ಷೇತ್ರಕ್ಕೆ ಪ್ರವೇಶಿಸಬಹುದಾಗಿದೆ. ಆರೋಗ್ಯಕರ ಭಾರತವನ್ನು ನಿರ್ಮಿಸಲು ಕೇಂದ್ರ ಸರ್ಕಾರ ಹಲವು ಉಪಕ್ರಮಗಳನ್ನು ಜಾರಿಗೆ ತಂದಿದ್ದು, ಇದನ್ನು ಮುಂದುವರಿಸಲಾಗುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಳೆದ 12 ವರ್ಷದಲ್ಲಿ ಭಾರತದ ಆರೋಗ್ಯ ಕ್ಷೇತ್ರವು ಮಹತ್ವದ ಪರಿವರ್ತನೆಯನ್ನು ಕಂಡಿದ್ದು, ಪ್ರತಿಯೊಬ್ಬ ನಾಗರಿಕನಿಗೂ ಸುಲಭ ಹಾಗೂ ಕೈಗೆಟುಕುವ ಆರೋಗ್ಯ ಸೇವೆಗಳನ್ನು ಒದಗಿಸುವತ್ತ ಸರ್ಕಾರ ವಿಶೇಷ ಒತ್ತು ನೀಡಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು, ಸರ್ಕಾರದ ಪ್ರಮುಖ ಆರೋಗ್ಯ ಯೋಜನೆಗಳು ದೇಶದ ಆರೋಗ್ಯ ಮೂಲಸೌಕರ್ಯವನ್ನು ಗಣನೀಯವಾಗಿ ಬಲಪಡಿಸಿದ್ದು, ಸ್ವಸ್ಥ ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವಲ್ಲಿ ಮಹತ್ತರ ಕೊಡುಗೆ ನೀಡಿವೆ ಎಂದು ತಿಳಿಸಿದ್ದಾರೆ.

0: ಇದೇ ವೇಳೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕೂಡ ಭಾರತದ ಆರೋಗ್ಯ ಕ್ಷೇತ್ರದಲ್ಲಿನ ಪ್ರಗತಿಯನ್ನು ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಭಾರತ ಇಂದು ವಿಶ್ವದ ಅತಿದೊಡ್ಡ ಆರೋಗ್ಯ ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದು ಹೇಳಿದ್ದಾರೆ. ಈ ಪರಿವರ್ತನೆಯ ಮೂಲದಲ್ಲಿ ಮಾನವೀಯ ಕಾಳಜಿ ಅಡಗಿದೆ. ಯಾವುದೇ ಕುಟುಂಬಕ್ಕೆ ವೈದ್ಯಕೀಯ ತುರ್ತು ಪರಿಸ್ಥಿತಿಯು ಆರ್ಥಿಕ ಸಂಕಷ್ಟವಾಗಿ ಪರಿಣಮಿಸಬಾರದು ಎಂಬ ದೂರದೃಷ್ಟಿಯ ಚಿಂತನೆಯೇ ಸರ್ಕಾರದ ಆರೋಗ್ಯ ನೀತಿಗಳ ಆಧಾರವಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ವಿವಿಧ ಆರೋಗ್ಯ ಯೋಜನೆಗಳು ದೇಶದ ಜನರಿಗೆ ಗುಣಮಟ್ಟದ ವೈದ್ಯಕೀಯ ಸೇವೆಗಳನ್ನು ತಲುಪಿಸುವುದರ ಜೊತೆಗೆ ಆರೋಗ್ಯ ವೆಚ್ಚದ ಭಾರವನ್ನು ಕಡಿಮೆ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿವೆ ಎಂದು ಪಿಯೂಷ್ ಗೋಯಲ್ ಅಭಿಪ್ರಾಯಪಟ್ಟಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ದೃಷ್ಟಿಯ ಚಿಂತನೆಯೇ ಸರ್ಕಾರದ ಆರೋಗ್ಯ ನೀತಿಗಳ ಆಧಾರವಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ವಿವಿಧ ಆರೋಗ್ಯ ಯೋಜನೆಗಳು ದೇಶದ ಜನರಿಗೆ ಗುಣಮಟ್ಟದ ವೈದ್ಯಕೀಯ ಸೇವೆಗಳನ್ನು ತಲುಪಿಸುವುದರ ಜೊತೆಗೆ ಆರೋಗ್ಯ ವೆಚ್ಚದ ಭಾರವನ್ನು ಕಡಿಮೆ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿವೆ ಎಂದು ಪಿಯೂಷ್ ಗೋಯಲ್ ಅಭಿಪ್ರಾಯಪಟ್ಟಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಶ್ರೀಲಂಕಾ ರಾಜಧಾನಿ ಕೊಲಂಬೋದಲ್ಲಿ ಇಂದು ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ 5,000 ಹೆಚ್ಚು ಭರತನಾಟ್ಯ ಕಲಾವಿದರು ಒಟ್ಟಾಗಿ ಪ್ರದರ್ಶನ ನೀಡಿ ಗಿನ್ನೆಸ್ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ಭಾರತದ ಸಂಗಮಂ ಗ್ಲೋಬಲ್ ಅಕಾಡೆಮಿ ಹಾಗೂ ಶ್ರೀಲಂಕಾದ ಸಂಗಮಿಳ್ ಲಿಯಾ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಕೊಲಂಬೋದ ಗಾಲ್ ಫೇಸ್ ಗ್ರೀನ್ನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಭಾರತ, ಶ್ರೀಲಂಕಾ ಸೇರಿದಂತೆ ಹಲವು ದೇಶಗಳ ಸಾವಿರಾರು ನೃತ್ಯ ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾರತೀಯ ಶಾಸ್ತ್ರೀಯ ನೃತ್ಯ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಸಂಭ್ರಮಿಸಿದರು. ಭರತನಾಟ್ಯದ ಶಾಶ್ವತ ಪರಂಪರೆಯನ್ನು ಜಗತ್ತಿಗೆ ಪರಿಚಯಿಸುವುದರ ಜೊತೆಗೆ ವಿವಿಧ ದೇಶಗಳ ನಡುವೆ ಸಾಂಸ್ಕೃತಿಕ ಬಾಂಧವ್ಯವನ್ನು ಬಲಪಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಾಂಪ್ರದಾಯಿಕ ವರ್ಣರಂಜಿತ ಉಡುಪುಗಳನ್ನು ಧರಿಸಿದ್ದ ಕಲಾವಿದರು ಗುರುಗಳ ಮಾರ್ಗದರ್ಶನದಲ್ಲಿ ಏಕಕಾಲದಲ್ಲಿ ನೃತ್ಯ ಪ್ರದರ್ಶನ ನೀಡಿ ದಾಖಲೆ ನಿರ್ಮಿಸಿದರು. ದೇಶದ ಎಡಪಂಥೀಯ ಉಗ್ರವಾದ ಪೀಡಿತ ಪ್ರದೇಶಗಳು ಸೇರಿದಂತೆ ವಿದೇಶಿ ಡೆಬಿಟ್ ಕಾರ್ಡ್ ಜಾಲಗಳ ಮೂಲಕ ವಿದೇಶಿ ಹಣವನ್ನು ಅಕ್ರಮವಾಗಿ ಬಳಸಿಕೊಂಡಿರುವ ಆರೋಪದಲ್ಲಿ ಜಾರಿ ನಿರ್ದೇಶನಾಲಯ ಇಡಿ ನೀಡಿರುವ ದೂರಿನ ಆಧಾರದಲ್ಲಿ ಅಮೆರಿಕ ಮೂಲದ ಸಂಸ್ಥೆ ಮತ್ತು ಇತರ 6 ವಿರುದ್ಧ ಪ್ರಕರಣ ದಾಖಲಾಗಿದೆ. ಇಡಿ ದೂರಿನ ಮೇರೆಗೆ ಬೆಂಗಳೂರಿನ ಕೊತ್ತನೂರು ಪೊಲೀಸರು ಇದೇ 11 ಭಾರತೀಯ ನ್ಯಾಯ ಸಂಹಿತೆ ಮತ್ತು ಕಾನೂನು ಬಾಹಿರ ಚಟುವಟಿಕೆ ತಡೆಗಟ್ಟುವಿಕೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದ್ದಾರೆ. ಏಪ್ರಿಲ್ 18 ಮತ್ತು 19 ಆದಾಯ ತೆರಿಗೆ ಕಾಯ್ದೆ ಮತ್ತು ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯಡಿ ನಡೆಸಿದ ಶೋಧ ಕಾರ್ಯದಲ್ಲಿ ಆರೋಪಿಗಳು ಅಮೆರಿಕ ಮೂಲದ ಸಂಸ್ಥೆಯೊಂದರ ಜೊತೆಗೆ ಸಂಪರ್ಕ ಹೊಂದಿದ್ದು ಅಕ್ರಮ ಹಣ ವರ್ಗಾವಣೆಗಾಗಿ ಅಮೆರಿಕದ ಬ್ಯಾಂಕ್ ನೀಡಿದ ವಿದೇಶಿ ಮೂಲದ ಡೆಬಿಟ್ ಕಾರ್ಡ್ಗಳನ್ನು ಬಳಸಿದ್ದಾರೆ. 2025 ನವೆಂಬರ್ನಿಂದ 2026 ಏಪ್ರಿಲ್ ನಡುವೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಮತ್ತು ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆಯ ನಿಬಂಧನೆಗಳನ್ನು ಉಲ್ಲಂಘಿಸಿ ಸುಮಾರು 92.55 ಕೋಟಿ ರೂಪಾಯಿಗಳನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ ಎಂದು ಇಡಿ ತಿಳಿಸಿದೆ. ಕೇಂದ್ರ ಸರ್ಕಾರ ಖ್ಯಾತ ಅರ್ಥಶಾಸ್ತ್ರಜ್ಞ ಪ್ರೊಫೆಸರ್ ಅಲಕ್ ಎನ್ ಶರ್ಮಾ ಅವರನ್ನು ಕಾರ್ಮಿಕ ಅಂಕಿಅಂಶಗಳ ಉನ್ನತ ಮಟ್ಟದ ತಾಂತ್ರಿಕ ತಜ್ಞರ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿದೆ. ಕಾರ್ಮಿಕ ಮಾರುಕಟ್ಟೆ ಸೂಚಕಗಳನ್ನು ಬಲಪಡಿಸಲು ಮತ್ತು ನಿಯತಕಾಲಿಕವಾಗಿ ಪರಿಶೀಲಿಸಲು ಹಾಗೂ ಭಾರತದ ಕಾರ್ಮಿಕ ಮಾರುಕಟ್ಟೆಯ ವಿಕಸನಗೊಳ್ಳುತ್ತಿರುವ ರಚನೆಯನ್ನು ನಿರ್ಣಯಿಸಲು ಈ ಸಮಿತಿಯನ್ನು ರಚಿಸಲಾಗಿದೆ. ಇರಾನ್ ಜೊತೆಗಿನ ಯುದ್ಧವನ್ನು ಕೊನೆಗೊಳಿಸುವ ಒಪ್ಪಂದಕ್ಕೆ ಇಂದು ಸಹಿ ಹಾಕಲಾಗುವುದು ಮತ್ತು ಆ ನಂತರ ತಕ್ಷಣವೇ ಹಾರ್ಮುಜ್ ಜಲಸಂಧಿಯನ್ನು ಎಲ್ಲಾ ದೇಶಗಳಿಗೂ ತೆರೆಯಲಾಗುವುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಇನ್ನೊಂದೆಡೆ ಒಪ್ಪಂದ ನಿರೀಕ್ಷೆಯಂತೆ ಆಗದಿದ್ದರೆ ಅಂತಿಮ ಪರ್ಯಾಯ ಮಾರ್ಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಏತನ್ಮಧ್ಯೆ ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕುವುದು ತಕ್ಷಣ ನಡೆಯುವ ಸಾಧ್ಯತೆ ಇಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಗೇಯಿ ಹೇಳಿದ್ದಾರೆ. ಒಪ್ಪಂದ ಇಂದು ಆಗುವ ಸಾಧ್ಯತೆ ಇಲ್ಲ ಮತ್ತು ಮುಂಬರುವ ದಿನಗಳಲ್ಲಿ ನಡೆಯಬಹುದು ಎಂದು ಅವರು ಹೇಳಿದ್ದಾರೆ. ಚಂದ್ರನ ಘನೀಕರಿಸುವ ಹವಾಮಾನದಿಂದ ಚಂದ್ರನ ಲ್ಯಾಂಡರ್ ಅನ್ನು ರಕ್ಷಿಸುವ ಸುಧಾರಿತ ಕೃತಕ ತಾಪನ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಸಹಯೋಗ ಮಾಡಿಕೊಳ್ಳಲಾಗಿದೆ ಎಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷ ವಿ ನಾರಾಯಣನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಸಿಎಸ್ಐಆರ್ ಆರ್ಐಎಸ್ಸಿ ಕಾನ್ಕ್ಲೇವ್ ಉದ್ದೇಶಿಸಿ ಮಾತನಾಡಿದ ಇಸ್ರೋ ಮುಖ್ಯಸ್ಥರು, ಸೌರಶಕ್ತಿಯಿಂದ ಇಂಧನ ಪಡೆದ ಚಂದ್ರಯಾನ 3 ಲ್ಯಾಂಡರ್ ವಿಕ್ರಮ್ ಚಂದ್ರನ ಮೇಲೆ 14 ಮಾತ್ರ ಕಾರ್ಯನಿರ್ವಹಿಸುತ್ತದೆ ಎಂದು ವಿವರಿಸಿದರು. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಭಾರತ ತಂಡ ಇಂದು ಬರ್ಮಿಂಗ್ಹ್ಯಾಮ್ನ ಎಡ್ಬಾಸ್ಟನ್ನಲ್ಲಿ ನಡೆಯುವ ಎ ಗುಂಪಿನ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ಧ ತನ್ನ ಅಭಿಯಾನ ಆರಂಭಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಆರಂಭವಾಗಲಿದೆ. ಭಾರತ ತಂಡ ಮಹಿಳಾ ಟಿ20 ಅಂತಾರಾಷ್ಟೀಯ ಪಂದ್ಯಗಳಲ್ಲಿ ಪಾಕಿಸ್ತಾನದ ವಿರುದ್ಧ ಪ್ರಬಲ ದಾಖಲೆಯನ್ನು ಹೊಂದಿದ್ದು ಆಡಿದ 16 ಪಂದ್ಯಗಳಲ್ಲಿ 13 ಪಂದ್ಯಗಳನ್ನು ಗೆದ್ದಿದೆ. ಇದಕ್ಕೂ ಮೊದಲು ನಡೆಯುವ ದಿನದ ಮೊದಲ ಪಂದ್ಯದಲ್ಲಿ ನೆದರ್ಲ್ಯಾಂಡ್ಸ್ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ.

0: ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯಾಹ್ನ 3 ಗಂಟೆಗೆ ಆರಂಭವಾಗಲಿದೆ. ಅಮೆರಿಕದ ಮ್ಯಾಸಚುಸೆಟ್ನ ಜಿಲೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಸಿ ಗುಂಪಿನ ಪಂದ್ಯದಲ್ಲಿ ಸ್ಕಾಟ್ಲೆಂಡ್ ತಂಡ ಹೈಟಿ ತಂಡವನ್ನು 1-0 ಪರಾಭವಗೊಳಿಸಿದೆ. ಇನ್ನೊಂದೆಡೆ ಜರ್ಮನಿ ಮತ್ತು ಕುರಕಾವೋ ತಂಡಗಳ ನಡುವೆ ನಡೆಯುವ ಈ ಗುಂಪಿನ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫ್ರಾನ್ಸ್ನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಭಾರತ್ ಇನ್ನೋವೇಟ್ಸ್ ಉದ್ಘಾಟನೆ. ಶ್ರೀಲಂಕಾದ ಕೊಲಂಬೋದಲ್ಲಿ 5,000 ಹೆಚ್ಚು ಕಲಾವಿದರಿಂದ ಭರತನಾಟ್ಯ ಪ್ರದರ್ಶನ, ಗಿನ್ನೆಸ್ ವಿಶ್ವ ದಾಖಲೆ ನಿರ್ಮಾಣ. ಅಕ್ರಮ ಹಣ ವರ್ಗಾವಣೆ ಪ್ರಕರಣ, ಅಮೆರಿಕ ಮೂಲದ ಸಂಸ್ಥೆ ಸೇರಿ 6 ಜನರ ವಿರುದ್ದ ಬೆಂಗಳೂರಿನಲ್ಲಿ ಪ್ರಕರಣ ದಾಖಲು. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಎ ಗುಂಪಿನ ಪಂದ್ಯದಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ತರಂಗಾಂತರ 275.5 ಮೀಟರ್, 1089 kHz ಹಾಗೂ ಎಫ್ಎಂ ಕಂಪನಾಂಕ 100.3 MHz ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.

0: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಇದೀಗ ಬಿ ಆರ್ ಛಾಯಾ ಅವರು ಹಾಡಿರುವ ಶ್ರೀಚಂದ್ರು ಅವರ ಭಕ್ತಿ ರಚನೆಗಳು ಕಾರ್ಯಕ್ರಮದ ಮೊದಲಿಗೆ ಕೇಳಿ. ನಂಜನುಂಡ ನಂಜುಂಡನ ಮುದ್ದು ಪ್ರೇಯಸಿ. ಮೊದಲಿಗೆ ಉಗಾಭೋಗ, ಬಳಿಕ ಭಕ್ತಿಗೀತೆ ಕೇಳುವಿರಿ.

ಸ್ವರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಬಿಆರ್ ಛಾಯಾ ಅವರು ಹಾಡಿರುವ ಶ್ರೀಚಂದ್ರು ಅವರ ಭಕ್ತಿ ರಚನೆಗಳನ್ನು ಕೇಳುತ್ತಿರುವಿರಿ. ಕಾರ್ಯಕ್ರಮದ ಕೊನೆಯದಾಗಿ ಗಿರಿಜಾತೆ ಸುರವನಿತೆ ಹರನ ಭಾಮಿನಿ, ಮೊದಲಿಗೆ ಶ್ಲೋಕ ಬಳಿಕ ಭಕ್ತಿಗೀತೆ.

ಇದುವರೆಗೆ ಸ್ವರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಬಿಆರ್ ಛಾಯಾ ಅವರು ಹಾಡಿರುವ ಶ್ರೀ ಚಂದ್ರು ಅವರ ಭಕ್ತಿ ರಚನೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು. ಇದೀಗ ಚಕೋರಿ ಕೇಳುಗರ ಸಂದೇಶಗಳನ್ನಾಧರಿಸಿದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ಇಂದಿನ ಚಕೋರಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಮೊದಲಿಗೆ ಯಾರ ಸಂದೇಶ ಬಂದಿದೆ ಅಂಥೇಳಿ ನೋಡುವ. ನಮಸ್ತೆ ಆಕಾಶವಾಣಿ, ನಮಗೆ ಸಂಜು ಬೆಟ್ಸ್ ಗೀತಾ 2 ಚಿತ್ರದಿಂದ ಮಳೆಯಂತೆ ಬಾ ಈ ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತೇಳಿ ಸಂದೇಶ ಕಳಿಸಿದರೆ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ. ಕೇಳಿ ಬಿಂದು ಪ್ರಕಾಶ್ ಅವರೇ, ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಸಂಗೀತ ರವೀಂದ್ರನಾಥ್ ಅವರು ಹಾಡಿರುವ ಸಂಜು ಬೆಟ್ಸ್ ಗೀತಾ 2 ಚಿತ್ರದ ಗೀತೆ, ಕವಿರಾಜ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಶ್ರೀಧರ್ ವಿ ಸಂಭ್ರಮ್.

ಮುಂದಿನ ಸಂದೇಶ ಕಳಿಸಿದರೆ ಸದಾನಂದ ನಾಯಕ್ ಬಂಟಕಲ್ಲು ಉಡುಪಿಯಿಂದ. ಇವರಿಗೆ ಸಂಭ್ರಮ ಚಿತ್ರದ ಓ ಭೂರಮೆ ಹಾಡು ಪ್ರಸಾರ ಮಾಡ್ತೀರಾ ಅಂತೇಳಿ ಕೇಳಿದರೆ ಖಂಡಿತವಾಗಿ ಪ್ರಸಾರ ಮಾಡ್ತಾ ಇದ್ದೇವೆ ಸದಾನಂದ ನಾಯಕ್ ಅವರೇ. ಚಿತ್ರ ಅವರು ಹಾಡಿರುವ ಸಂಭ್ರಮ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಸುಳ್ಯ ತಾಲೂಕು ಇಂದ್ರಾಜೆಯಿಂದ ಲೋಕೇಶ್ ಆಚಾರ್ಯ ಇಂದ್ರಾಜೆ, ಲೋಹಿತ್ ಆಚಾರ್ಯ, ಸೌಮ್ಯ ಲೋಹಿತ್, ಆರಾಧ್ಯ, ಅಕ್ಷುಜ್, ನಾರಾಯಣ ಆಚಾರ್ಯ, ಲೋಲಾಕ್ಷಿ ನಾರಾಯಣ, ಅನ್ವಿತ್, ಅದ್ವಿತ್ ಮತ್ತು ಅಪ್ಪ ಅಮ್ಮ ಅವರೆಲ್ಲ ಕೇಳಬಯಸಿದ್ದಾರೆ. ವಿಕ್ರಮ್ ಚಿತ್ರಕ್ಕಾಗಿ ರಾಜೇಶ್ ಮತ್ತು ನಂದಿತಾ ಅವರು ಹಾಡಿರುವ ಗೀತೆ. ಗೀತರಚನೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ನೀಡಿದ್ದಾರೆ ರಾಜೇಶ್ ರಮನಾಥ್.

ಜ್ಯೋತಿ ಭಂಡಾರಿ ಬ್ರಹ್ಮಾವರದಿಂದ ಸಂದೇಶ ಕಳಿಸಿದ್ದಾರೆ. ಮಾರ್ಟಿನ್ ಚಿತ್ರಕ್ಕಾಗಿ ಸೋನು ನಿಗಮ್ ಮತ್ತು ಶ್ರುತಿಕಾ ಸಮುದ್ರಲಾ ಅವರು ಹಾಡಿರುವ ಗೀತೆ ಬೇಕಂತೆ. ಕೇಳಿ ಜ್ಯೋತಿಯವರೇ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಮಾಡ್ತಾ ಇದ್ದೇವೆ. ಎ ಪಿ ಅರ್ಜುನ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಮಣಿ ಶರ್ಮಾ.

ನಮಗೆ ಯೋಗರಾಜ್ ಭಟ್ ಅವರು ರಚಿಸಿ, ಅರ್ಜುನ್ ಜನ್ಯ ಅವರು ಸಂಗೀತ ನೀಡಿ, ಶ್ರೇಯಾ ಘೋಷಾಲ್ ಅವರು ಹಾಡಿರುವ ರಾಬರ್ಟ್ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತೇಳಿ ಕೇಳಿದ್ದಾರೆ. ರಾಘವ ಮಣಿಯಾಣಿ, ಶಕುಂತಲ, ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿಯಿಂದ. ಕೇಳಿ ರಾಘವ ಅವರೇ, ರಾಬರ್ಟ್ ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಗೀತೆಯನ್ನು ನಿಮಗೋಸ್ಕರ ಪ್ರಸಾರ ಮಾಡ್ತಾ ಇದ್ದೇವೆ.

ನಮಸ್ತೆ, ನಮ್ಮ ಪ್ರೀತಿಯ ಮಂಗಳೂರು ಆಕಾಶವಾಣಿಗೆ. ನಮಗೆ ಏಕ್ ಲವ್ಯ ಚಿತ್ರದಲ್ಲಿ ಮತ್ತೆ ನೋಡಬೇಡ ತಿರುಗಿ ನೀನು ಎಂಬ ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತೇಳಿ ಕೇಳಿ ಸಂದೇಶ ಕಳಿಸಿದವರು ಮಂಜೇಶ್ವರ ಸಮೀಪದ ಮಿಯ ಪದವಿನ ಕುಳೂರು ಚಿನ್ನಾಲದಿಂದ ಚಂದ್ರಹಾಸ, ಹರಿಣಾಕ್ಷಿ, ಹವ್ಯಾಸ್, ಕೃತಿಕಾ, ಅಕ್ಕ ಧನವಂತಿ ಬೆಜ್ಜ ಭಂಡಾರಮನೆ, ಮಕ್ಕಳಾದ ಕಾರ್ತಿಕ್, ವೈಶಾಖ್, ಅಭಿಷೇಕ್ ಹಾಗೂ ಸ್ನೇಹಿತರಾದ ಚಂದ್ರಶೇಖರ ಎಂ ಮಿಯಾ ಪದವು. ಕೇಳಿ ಚಂದ್ರಹಾಸ್ ಅವರೇ, ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಸೋನು ನಿಗಮ್ ಮತ್ತು ಸೈಂಧವಿ ಅವರು ಹಾಡಿರುವ ಏಕ್ ಲವ್ಯ ಚಿತ್ರದ ಗೀತೆ, ವಿಜಯ್ ಈಶ್ವರ್ ಅವರ ಸಾಹಿತ್ಯ, ಸಂಗೀತ ನೀಡಿದರೆ ಅರ್ಜುನ್ ಜನ್ಯ.

ಮೀಟರ್ 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಮೇರಾ ಸಾಯಾ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಅವರು ಹಾಡಿರುವ ಗೀತೆ, ರಾಜಾ ಮೆಹದಿ ಅಲಿ ಖಾನ್ ಅವರ ಸಾಹಿತ್ಯ, ಸಂಗೀತ ನೀಡಿದರೆ ಮದನ್ ಮೋಹನ್.

ಕಾರ್ಯಕ್ರಮದ ಕೊನೆಯದಾಗಿ ಕ್ರಿಮಿನಲ್ ಚಿತ್ರದ ಗೀತೆ ಇಂದೀವರವರ ರಚನೆಯನ್ನು ಹಾಡಿದ್ದಾರೆ ಕುಮಾರ್ ಸಾನು ಮತ್ತು ಅಲ್ಕಾ ಯಾಜ್ಞಿಕ್, ಸಂಗೀತ ನೀಡಿದ್ದಾರೆ ಎಂ ಎಂ ಕೀರವಾಣಿ.

ಹಿಂದಿ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಪ್ರೀತಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿ ಪ್ರಾರಂಭಿಸಿರುವ 100.3 FM ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜೂನ್ 16 ಮಂಗಳವಾರ ಬೆಳಗ್ಗೆ 11:30 12:30 ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 2222611. ನಮ್ಮ STD ಕೋಡ್ 0824. ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ ಇದೇ ಜೂನ್ 16 ಮಂಗಳವಾರ ಬೆಳಗ್ಗೆ 11:30 12:30

0: ಏನೇ, ನಾನು ನಮ್ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ.
1: ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು?
0: ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ.
1: ನಾನಿಲ್ವಾ, ನನ್ನಿಂದ
0: ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದೇ ಹಾಗೆ
1: ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ.
0: ಸರಿಯಮ್ಮ, ಅದರಿಂದ ನನಗೇನ್ ಲಾಭ ಅಂತ?
1: ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತು ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು.
0: ಸರಿ, ಹಾಗಾದ್ರೆ ಅದನ್ನು ನೀನೆ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ?
1: ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ?
0: ಬರ್ಕೊತೀನಿ.
1: 8 7 8 7 0 0 0 0 0 1 4 2 4 2
0: ಇರು ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8 7 0 0 0 1 4 2 4 2
1: ಅಷ್ಟೇ ಸುಲಭ.
2: ಆಕಾಶವಾಣಿ ಮಂಗಳೂರು, ಸಮಯ 2:30.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಯುಪಿಎ ಅವಧಿಗೆ ಹೋಲಿಸಿದರೆ ಕೇಂದ್ರದಿಂದ ರಾಜ್ಯಕ್ಕೆ 5 ಪಟ್ಟು ಹೆಚ್ಚಿನ ತೆರಿಗೆ ಹಂಚಿಕೆ, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಆರೋಗ್ಯ ಕ್ಷೇತ್ರದ ಮೂಲಸೌಕರ್ಯ ನಿರ್ಮಾಣ ಸುಧಾರಣೆಗೆ ಕೇಂದ್ರದ ಒತ್ತು, ಕೇಂದ್ರ ಸಚಿವ HD ಕುಮಾರಸ್ವಾಮಿ. ಸಂಶೋಧನೆ ಮತ್ತು ನಾವೀನ್ಯತೆ ಕ್ಷೇತ್ರದಲ್ಲಿ ಭಾರತ ಮುಂಚೂಣಿ ರಾಷ್ಟ್ರ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಇಂದು ವಿಶ್ವ ರಕ್ತದಾನಿಗಳ ದಿನ, ಹಲವೆಡೆ ಜಾಗೃತಿ ಕಾರ್ಯಕ್ರಮ, ರಕ್ತದಾನಕ್ಕೆ ಮುಖ್ಯಮಂತ್ರಿ DK ಶಿವಕುಮಾರ್ ಕರೆ. ಹಿಂದಿನ ಯುಪಿಎ ಅವಧಿಗೆ ಹೋಲಿಸಿದರೆ ಈಗಿನ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ 5 ಪಟ್ಟು ಹೆಚ್ಚು ತೆರಿಗೆ ಹಂಚಿಕೆಯಾಗಿದೆ ಎಂದು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ವಿಕಸಿತ ಭಾರತ ಸಂಕಲ್ಪ ಸಮಾವೇಶದಲ್ಲಿ ಮಾತನಾಡಿದ ಅವರು, ಕೇಂದ್ರದಿಂದ ತೆರಿಗೆ ಹಂಚಿಕೆ ವಂಚನೆ ಕುರಿತ ರಾಜ್ಯ ಸರ್ಕಾರದ ಆರೋಪಗಳನ್ನು ನಿರಾಕರಿಸಿದರು. ರಾಜ್ಯಕ್ಕೆ ಹಂಚಿಕೆಯಾದ ತೆರಿಗೆ ವಿವರಗಳನ್ನು ಒದಗಿಸಿದ ಸಚಿವರು, ರಾಜ್ಯವು 4 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಹಂಚಿಕೆಯನ್ನು ಪಡೆದುಕೊಂಡಿದೆ ಎಂದು ಹೇಳಿದರು. ಬಂಡವಾಳ ಆಸ್ತಿಗಳಲ್ಲಿ ಹೂಡಿಕೆ ಮಾಡಲು ರಾಜ್ಯಕ್ಕೆ 50 ವರ್ಷಗಳವರೆಗೆ 18,000 ಕೋಟಿ ರೂಪಾಯಿ ಬಡ್ಡಿರಹಿತ ಸಾಲ ನೀಡಲಾಗಿದೆ. 8,100 ಕಿಲೋಮೀಟರ್ ರಾಷ್ಟೀಯ ಹೆದ್ದಾರಿಗಳನ್ನು ನಿರ್ಮಿಸಲು 63,000 ಕೋಟಿ ರೂಪಾಯಿ ಕೇಂದ್ರ ನಿಧಿ ನೀಡಲಾಗಿದೆ. ರೈಲ್ವೆ ಮೂಲಸೌಕರ್ಯಕ್ಕಾಗಿ 7,700 ಕೋಟಿ ರೂಪಾಯಿ, ಬೆಂಗಳೂರು ಚೆನ್ನೈ ಕಾರಿಡಾರ್ ಯೋಜನೆಗೆ 7,000 ಕೋಟಿ ರೂಪಾಯಿ ಒದಗಿಸಲಾಗಿದೆ ಎಂದು ಹಣಕಾಸು ಸಚಿವರು ಮಾಹಿತಿ ನೀಡಿದರು. ನವೀಕರಿಸಬಹುದಾದ ಇಂಧನ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು 1,354 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಲಾಗಿದೆ. ಮುಂದಿನ ವರ್ಷ ಜೂನ್ ವೇಳೆಗೆ ಕೊಪ್ಪಳ ಮತ್ತು ಗದಗ ಹಸಿರು ಶಕ್ತಿಯ ಕೇಂದ್ರವಾಗಲಿದೆ. ಜನಧನ್, ಮುದ್ರಾ, ಆಯುಷ್ಮಾನ್ ಇನ್ನಿತರ ಕೇಂದ್ರದ ಯೋಜನೆಗಳು ಹಾಗೂ ನವೋದ್ಯಮಗಳಿಗೆ ನೀಡಿದ ಪ್ರೋತ್ಸಾಹದಿಂದ ಕರ್ನಾಟಕವು ಪ್ರಯೋಜನ ಪಡೆದಿದೆ ಎಂದು ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಳೆದ 12 ವರ್ಷಗಳ ಜನಪರ ಆಡಳಿತದಲ್ಲಿ ಆರೋಗ್ಯ ಕ್ಷೇತ್ರದ ಮೂಲಸೌಕರ್ಯ ನಿರ್ಮಾಣ ಮತ್ತು ಸುಧಾರಣೆಗೆ ಅನೇಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವ HD ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮಿಮ್ಸ್ನಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಅತ್ಯಾಧುನಿಕ ಲಿಫ್ಟ್ ಮತ್ತಿತರ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ನೀಡಿರುವ 1.5 ಕೋಟಿ ರೂಪಾಯಿ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಅನುದಾನದಲ್ಲಿ ಮೂಲಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ಇದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದರು. ಜಗತ್ತಿನಲ್ಲಿಯೇ ಅತಿದೊಡ್ಡ ಆರೋಗ್ಯ ವಿಮಾ ಯೋಜನೆಯನ್ನು ಅನುಷ್ಠಾನ ಮಾಡಲಾಗಿದೆ. ಆರೋಗ್ಯವಂತ ಮತ್ತು ಸಶಕ್ತ ಭಾರತ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಬದ್ಧವಾಗಿದೆ ಎಂದು ಅವರು ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಸಂಶೋಧನೆ ಮತ್ತು ನಾವೀನ್ಯತೆ ಕ್ಷೇತ್ರದಲ್ಲಿ ಭಾರತ ಮುಂಚೂಣಿ ರಾಷ್ಟವಾಗಿ ಹೊರಹೊಮ್ಮುತ್ತಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿತ 6ನೇ CSIR RISC ಸಮಾವೇಶದಲ್ಲಿ ಮಾತನಾಡಿದ ಅವರು, ಭಾರತವು ನಾವೀನ್ಯತೆ ಮತ್ತು ಸಮಸ್ಯೆ ಪರಿಹಾರ ಸಾಮರ್ಥ್ಯಗಳನ್ನು ಪ್ರೋತ್ಸಾಹಿಸುವ ರಾಷ್ಟೀಯ ಶಿಕ್ಷಣ ನೀತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ಪದವಿ ಕೇಂದ್ರಿತ ವಿಧಾನದಿಂದ ಕ್ರಮೇಣ ದೂರ ಸರಿಯುತ್ತಿವೆ ಎಂದರು. ಪೇಟೆಂಟ್ ಸಲ್ಲಿಕೆಯಲ್ಲಿ ಭಾರತ ಇಂದು ವಿಶ್ವದಲ್ಲಿ 6ನೇ ಸ್ಥಾನದಲ್ಲಿದೆ. ಜಾಗತಿಕ ನಾವೀನ್ಯತಾ ಸೂಚ್ಯಂಕದಲ್ಲಿ ಭಾರತದ ಶ್ರೇಯಾಂಕ 81ನೇ ಸ್ಥಾನದಿಂದ 38ನೇ ಸ್ಥಾನಕ್ಕೆ ಏರಿದೆ. ಅಗ್ರ 100 ಉಲ್ಲೇಖಗಳಲ್ಲಿ ಶೇಕಡ 10% ಭಾರತದ ಕೊಡುಗೆಗಳಾಗಿವೆ ಎಂದು ಶ್ಲಾಘಿಸಿದರು. ಭಾರತದಲ್ಲಿ 2,30,000 ನವೋದ್ಯಮಗಳಿವೆ. ದೇಶದ 2 ಮತ್ತು 3ನೇ ಹಂತದ ನಗರಗಳಲ್ಲಿ 25 ಲಕ್ಷ ಯುವಜನರಿಗೆ ಉದ್ಯೋಗಾವಕಾಶ ಲಭಿಸಿದೆ ಎಂದು ಅವರು ತಿಳಿಸಿದರು. 2 ದಿನಗಳ ರೈಸ್ ಸಮಾವೇಶದಲ್ಲಿ ಏರೋಸ್ಪೇಸ್, ಆಹಾರ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ 100ಕ್ಕೂ ಹೆಚ್ಚು ನವೋದ್ಯಮಗಳು ತನ್ನ ಉತ್ಪನ್ನಗಳನ್ನು ಪ್ರದರ್ಶಿಸುತ್ತಿವೆ. ಉದ್ಘಾಟನಾ ಸಮಾರಂಭದಲ್ಲಿ ಜಂಟಿ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರಯತ್ನಗಳಿಗಾಗಿ IIT ಧಾರವಾಡ, IITM ಚೆನ್ನೈ ಮತ್ತು ನಿವೇದಿ ICAR ಒಪ್ಪಂದಗಳಿಗೆ ಸಹಿ ಹಾಕಿದವು. ದೇಶದ ಎಡಪಂಥೀಯ ಉಗ್ರವಾದ ಬಾಧಿತ ಪ್ರದೇಶಗಳು ಸೇರಿದಂತೆ ವಿದೇಶಿ ಡೆಬಿಟ್ ಕಾರ್ಡ್ ಜಾಲಗಳ ಮೂಲಕ ವಿದೇಶಿ ಹಣವನ್ನು ಅಕ್ರಮವಾಗಿ ಬಳಸಿಕೊಂಡಿರುವ ಆರೋಪದಲ್ಲಿ ಜಾರಿ ನಿರ್ದೇಶನಾಲಯ ED ನೀಡಿರುವ ದೂರಿನ ಆಧಾರದಲ್ಲಿ ಅಮೆರಿಕ ಮೂಲದ ಸಂಸ್ಥೆ ಮತ್ತು ಇತರ 6 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ED ದೂರಿನ ಮೇರೆಗೆ ಬೆಂಗಳೂರಿನ ಕೊತ್ತನೂರು ಪೊಲೀಸರು ಇದೇ 11ರಂದು ಭಾರತೀಯ ನ್ಯಾಯ ಸಂಹಿತೆ ಮತ್ತು ಕಾನೂನುಬಾಹಿರ ಚಟುವಟಿಕೆ ತಡೆಗಟ್ಟುವಿಕೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದ್ದಾರೆ. ಏಪ್ರಿಲ್ 18 ಮತ್ತು

0: 2019 ಆದಾಯ ತೆರಿಗೆ ಕಾಯ್ದೆ ಮತ್ತು ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯಡಿ ನಡೆಸಿದ ಶೋಧ ಕಾರ್ಯದಲ್ಲಿ ಆರೋಪಿಗಳು ಅಮೆರಿಕ ಮೂಲದ ಸಂಸ್ಥೆಯೊಂದರ ಜೊತೆಗೆ ಸಂಪರ್ಕ ಹೊಂದಿದ್ದು ಅಕ್ರಮ ಹಣ ವರ್ಗಾವಣೆಗಾಗಿ ಅಮೆರಿಕದ ಬ್ಯಾಂಕ್ ನೀಡಿದ ವಿದೇಶಿ ಮೂಲದ ಡೆಬಿಟ್ ಕಾರ್ಡ್ಗಳನ್ನು ಬಳಸಿದ್ದಾರೆ. 2025 ನವೆಂಬರ್ನಿಂದ 2026 ಏಪ್ರಿಲ್ ನಡುವೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಮತ್ತು ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆಯ ನಿಬಂಧನೆಗಳನ್ನು ಉಲ್ಲಂಘಿಸಿ ಸುಮಾರು 92.55 ಕೋಟಿ ರೂಪಾಯಿಗಳನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ ಎಂದು ಇಡಿ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ವಿಶ್ವ ರಕ್ತದಾನಿಗಳ ದಿನ. ಜಗತ್ತಿನಾದ್ಯಂತ ವಿವಿಧ ದೇಶಗಳಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಗಳನ್ನು ಆಯೋಜಿಸಿ ರಕ್ತದಾನದ ಮಹತ್ವ ಮತ್ತು ಪ್ರಯೋಜನಗಳ ಕುರಿತು ಸಮಾಜದಲ್ಲಿ ಅರಿವು ಮೂಡಿಸಲಾಗುತ್ತಿದೆ. ಹೆರಿಗೆ, ಅಪಘಾತ, ವಿವಿಧ ಶಸ್ತ್ರಚಿಕಿತ್ಸೆ, ರಕ್ತಹೀನತೆ ಇನ್ನಿತರ ತುರ್ತು ಸಂದರ್ಭಗಳಲ್ಲಿ ಆಸ್ಪತ್ರೆಗಳಲ್ಲಿ ರಕ್ತದ ಅವಶ್ಯಕತೆ ಇರುತ್ತದೆ. 18 ವರ್ಷದಿಂದ 60 ವರ್ಷದೊಳಗಿನ 45 ಕೆಜಿಗಿಂತ ಹೆಚ್ಚು ತೂಕವಿರುವ ಪ್ರತಿಯೊಬ್ಬ ಆರೋಗ್ಯವಂತ ವ್ಯಕ್ತಿಯು 6 ತಿಂಗಳಿಗೊಮ್ಮೆ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಬಹುದಾಗಿದೆ. ಒಬ್ಬ ವ್ಯಕ್ತಿ ಮಾಡುವ ರಕ್ತದಾನದಿಂದ ಕನಿಷ್ಠ 3 ಪ್ರಾಣಗಳನ್ನು ಉಳಿಸಲು ಅನುಕೂಲವಾಗುತ್ತದೆ. ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ಕಷ್ಟದ ಸಮಯದಲ್ಲಿ ಕುಟುಂಬಗಳಿಗೆ ಬೆಂಬಲ ನೀಡುವ ನಮ್ಮ ಸಮಾಜದಲ್ಲಿ ಸಹಾನುಭೂತಿಯ ಮನೋಭಾವವನ್ನು ಬಲಪಡಿಸುವ ರಕ್ತದಾನಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧನ್ಯವಾದ ತಿಳಿಸಿದ್ದಾರೆ. ರಕ್ತದಾನ ಸಂಸ್ಕೃತಿ ಪೋಷಿಸುವುದನ್ನು ಮುಂದುವರಿಸೋಣ ಮತ್ತು ಹೆಚ್ಚಿನ ಜನರು ರಕ್ತದಾನ ಮಾಡಲು ಪ್ರೇರೇಪಿಸೋಣ ಎಂದು ಮುಖ್ಯಮಂತ್ರಿ ಕರೆ ನೀಡಿದ್ದಾರೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರದಿಂದ 59.50 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಕೇಂದ್ರ ರಸ್ತೆ ಅಭಿವೃದ್ಧಿ ನಿಧಿ 2026-27 ಸಾಲಿನ ಯೋಜನೆಯಡಿ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯ ಆಯ್ದ ರಾಜ್ಯ ಹೆದ್ದಾರಿ ಹಾಗೂ ಜಿಲ್ಲಾ ಮುಖ್ಯ ರಸ್ತೆಗಳ ಅಭಿವೃದ್ಧಿಗೆ ಈ ಅನುದಾನವನ್ನು ಮಂಜೂರು ಮಾಡಲಾಗಿದೆ ಎಂದು ಅವರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಜಿಲ್ಲೆಯ ಪ್ರಮುಖ ರಸ್ತೆಗಳಿಗೆ ಅಗತ್ಯವಿರುವ ಸುಧಾರಣೆ ಹಾಗೂ ಅಭಿವೃದ್ಧಿ ಕಾಮಗಾರಿಗಳಿಗೆ ಈ ಅನುದಾನ ಬಳಕೆಯಾಗಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕೋಲಾರದ ಮಾವು ಬೆಳೆಗಾರರ ಹಿತರಕ್ಷಣೆ ಹಾಗೂ ಎಪಿಎಂಸಿ ಮಾರುಕಟ್ಟೆಗೆ ಭೂಮಿ ಮಂಜೂರು ಕುರಿತು ಚರ್ಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ.ಎಂ.ಆರ್.ರವಿ ತಿಳಿಸಿದ್ದಾರೆ. ಜಿಲ್ಲೆಯ ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಹಾಗೂ ಅವರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕಳೆದ ಸಾಲಿನಲ್ಲಿ ಮಂಜೂರು ಮಾಡಿದಂತೆ ಪಿಡಿಪಿಎಸ್ ಮಂಜೂರು ಮಾಡಲು ಸಭೆಯಲ್ಲಿ ಮನವಿ ಮಾಡಲಾಯಿತು ಎಂದು ಅವರು ಮಾಹಿತಿ ನೀಡಿದ್ದಾರೆ. ಉದ್ದೇಶಿತ ನೂತನ ಎಪಿಎಂಸಿ ಮಾರುಕಟ್ಟೆಗಾಗಿ 80 ಎಕರೆ ಜಾಗವನ್ನು ಗುರುತಿಸಲಾಗಿದೆ. ಇದರಲ್ಲಿ ಯಾವುದೇ ತಕರಾರು ಅಥವಾ ವಿವಾದವಿಲ್ಲದ 60 ಎಕರೆ ಜಾಗವನ್ನು ಎಪಿಎಂಸಿಗೆ ಹಸ್ತಾಂತರಿಸಲು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವಾಲಯದ ಸಹಯೋಗದಲ್ಲಿ ರಾಷ್ಟ್ರಮಟ್ಟದಲ್ಲಿ ಫೌಂಡೇಶನಲ್ ಲರ್ನಿಂಗ್ ಸ್ಟಡಿ ನಡೆಸಲಾಗುತ್ತಿದ್ದು, ಚಿತ್ರದುರ್ಗ ಜಿಲ್ಲೆಯಲ್ಲಿ June 11 and 12 ನಡೆದ ಸಮೀಕ್ಷೆಯಲ್ಲಿ 90 ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಎಂದು ಡಯಟ್ ಪ್ರಾಚಾರ್ಯ ಎಂ ನಾಸಿರುದ್ದೀನ್ ತಿಳಿಸಿದರು. ಸಮೀಕ್ಷಾದಾರರಿಗೆ ಜಿಲ್ಲಾ ಹಂತದಲ್ಲಿ ತರಬೇತಿ ನೀಡಿ ಟ್ಯಾಬ್ಲೆಟ್ ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಸಮೀಕ್ಷೆ ನಡೆಸಲಾಗಿದೆ. ಪ್ರಸಕ್ತ ವರ್ಷ 4ನೇ ತರಗತಿಯಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳ ಮೂಲಭೂತ ಭಾಷಾ ಕೌಶಲ ಮತ್ತು ಸಂಖ್ಯಾಜ್ಞಾನ ಕೌಶಲ ಪರೀಕ್ಷಿಸಲಾಗಿದೆ ಎಂದು ತಿಳಿಸಿದರು. ನೋಡಲ್ ಅಧಿಕಾರಿ ಎಲ್ ರೇವಣ್ಣ ಮಾತನಾಡಿ, ಶಾಲಾ ಪ್ರಶ್ನಾವಳಿ ಮೂಲಕ ಮೂಲಭೂತ ಸೌಲಭ್ಯಗಳು, ಶಿಕ್ಷಕರ ಪ್ರಶ್ನಾವಳಿಯಿಂದ ವಿದ್ಯಾರ್ಹತೆ ಮತ್ತು ವೃತ್ತಿಪರ ಮಾಹಿತಿ, ವಿದ್ಯಾರ್ಥಿ ಪ್ರಶ್ನಾವಳಿ ಮೂಲಕ ಕಲಿಕಾ ಪ್ರಗತಿ ಮೌಲ್ಯಮಾಪನ ಮಾಡಲಾಗುವುದು ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ನಗರಸಭೆ ಸಹಯೋಗದೊಂದಿಗೆ ಕಸ ವಿಂಗಡಣೆ ಮತ್ತು ತ್ಯಾಜ್ಯ ನಿರ್ವಹಣೆ ಕುರಿತ ಜಾಗೃತಿ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾ.ಕೆ.ಎನ್.ಅನುರಾಧ ಚಾಲನೆ ನೀಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುಪಿಎ ಅವಧಿಗೆ ಹೋಲಿಸಿದರೆ ಕೇಂದ್ರದಿಂದ ರಾಜ್ಯಕ್ಕೆ 5 ಪಟ್ಟು ಹೆಚ್ಚಿನ ತೆರಿಗೆ ಹಂಚಿಕೆ, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಆರೋಗ್ಯ ಕ್ಷೇತ್ರದ ಮೂಲಸೌಕರ್ಯ ನಿರ್ಮಾಣ ಸುಧಾರಣೆಗೆ ಕೇಂದ್ರದ ಒತ್ತು, ಕೇಂದ್ರ ಸಚಿವ HD ಕುಮಾರಸ್ವಾಮಿ. ಸಂಶೋಧನೆ ಮತ್ತು ನಾವೀನ್ಯತೆ ಕ್ಷೇತ್ರದಲ್ಲಿ ಭಾರತ ಮುಂಚೂಣಿ ರಾಷ್ಟ್ರ, ಕೇಂದ್ರ ಸಚಿವ ಡಾ.ಜಿತೇಂದ್ರ ಸಿಂಗ್. ಇಂದು ವಿಶ್ವ ರಕ್ತದಾನಿಗಳ ದಿನ, ಹಲವೆಡೆ ಜಾಗೃತಿ.

0: ಸಾಂಸ್ಕೃತಿಕ ಕಾರ್ಯಕ್ರಮ ರಕ್ತದಾನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
2: ಆಕಾಶವಾಣಿ ಮಂಗಳೂರು, ತ್ರೈಮಾಸಿಕ ನಾಟಕ ನರಕದ ನಾಯಿ.

0: ಮೂಲ ಸರ್ ಆರ್ಥರ್ ಕಾನನ್ ಡಾಯ್ಲ್ ಅವರ ಇಂಗ್ಲಿಷ್ ಕಾದಂಬರಿ ದಿ ಹೌಂಡ್ ಆಫ್ ದಿ ಬ್ಯಾಸ್ಕರ್ ವಿಲ್ಸ್. ಕನ್ನಡ ನಾಟಕ ರೂಪ ಕೆಟಿ ಕೃಷ್ಣಕಾಂತ್.
1: ಬನ್ನಿ, ಒಳಗೆ ಬನ್ನಿ.
2: ನಿಮ್ಮಿಬ್ಬರಲ್ಲಿ ಮಿಸ್ಟರ್ ಶೆರ್ಲಾಕ್ ಹೋಮ್ಸ್ ಯಾರು?
1: ಅವರು ಶೆರ್ಲಾಕ್ ಹೋಮ್ಸ್, ನಾನು ಡಾಕ್ಟರ್ ವ್ಯಾಟ್ಸನ್.
2: ನಾನು ಡಾಕ್ಟರ್ ಮಾರ್ಟಿಮರ್ ಅಂತ, ನಿನ್ನೆ ಸಂಜೆ ಬಂದಿದ್ದೆ.
3: ಗೊತ್ತಾಯ್ತು ಗೊತ್ತಾಯ್ತು, ಮಿಸಸ್ ಹೆಡ್ಸನ್ ಹೇಳಿದ್ರು.
1: ಬನ್ನಿ ಕೂತ್ಕೊಳ್ಳಿ. ಏನೊಬ್ಬರೇ ಬಂದ್ರೆ ಹಳ್ಳಿಯಿಂದ? ನಿಮ್ಮ ನಾಯಿನ ಕರ್ಕೊಂಡು ಬರಲಿಲ್ವಾ?
2: ಮಿಸ್ಟರ್ ಹೋಮ್ಸ್, ನಾವಿಬ್ರು ಭೇಟಿ ಆಗ್ತಾ ಇರೋದು ಇದು ಮೊದಲನೇ ಸಾರಿ. ನನ್ನ ವಿಷಯ ಎಲ್ಲ ಹೇಗೆ ಗೊತ್ತಾಯ್ತು ನಿಮಗೆ?
3: ಇಲ್ಲಿ ನೋಡಿ, ನಿಮ್ಮ ಬೆತ್ತ ನಿನ್ನೆ ಸಂಜೆ ಇಲ್ಲೇ ಬಿಟ್ಟು ಹೋಗಿದ್ರಿ, ಅದರಿಂದ ಕೆಲವು ವಿಷಯ ತಿಳಿತು.
2: ಬೆತ್ತಕ್ಕೆ ಮಾತಾಡಕ್ಕೆ ಬರುತ್ತೇನು?
3: ಭಾಷೆ ಗೊತ್ತಿದ್ರೆ ಮಾತಾಡಿಸ್ಬೋದು.
2: ತಮಾಷೆ ಸಾಕು ಮಿಸ್ಟರ್ ಹೋಮ್ಸ್, ಬರೀ ಒಂದು ಬೆತ್ತ ನೋಡೋದ್ರಿಂದ?
3: ನೋಡೋದ್ರಿಂದ ಅಲ್ಲ ಡಾಕ್ಟರ್ ಮಾರ್ಟಿಮರ್, ಪರಿಶೀಲಿಸೋದ್ರಿಂದ. ಈ ಬೆತ್ತ ತುದಿ ನೋಡಿ, ಸಾಕಷ್ಟು ಸವಿದು ಹೋಗಿದೆ. ನೀವು ಪಟ್ಟಣದಲ್ಲೇ ಇದ್ದಿದ್ರೆ ಇದು ಇಷ್ಟು ಸವಿತಾ ಇರಲಿಲ್ಲ. ಯಾಕೆಂದ್ರೆ ಪಟ್ಟಣದಲ್ಲಿರೋ ವೈದ್ಯ
2: ಹೆಚ್ಚು ನಡೆದಾಡೋ ಅಗತ್ಯ ಇರೋದಿಲ್ಲ. ಹೌದು, ಆದರೆ ನನ್ನ ಹತ್ರ ನಾಯಿ ಇರೋ ವಿಷಯ ಹೇಗೆ ತಿಳಿತು?
3: ವ್ಯಾಟ್ಸನ್, ಆ ಭೂತ್ಗನ್ನಡ ಎಲ್ಲಿತ್ತೆ ನೋಡು ನಾನು?
4: ಇಲ್ಲಿದೆ ಹೋಮ್ಸ್.
3: ಇಲ್ಲಿ ನೋಡಿ, ಬೆತ್ತದ ಮಧ್ಯಭಾಗದಲ್ಲಿ ನಾಯಿ ಹಲ್ಲಿನ ಗುರುತುಗಳು ಕಾಣ್ತಲ್ಲ?
2: ಕಾಣಿಸ್ತವೆ.
3: ನಾಯಿ ಜೊತೆ ವಾಕಿಂಗ್ ಹೋಗುವಾಗ ಅದರ ಬಾಯಲ್ಲಿ ಬೆತ್ತ ಕೊಡ್ತೀರಿ ಅಂತ ಕಾಣುತ್ತೆ.
2: ಹೌದು,
3: ಹಲ್ಲುಗಳ ಮಧ್ಯ ಇರೋ ಅಂತರ ನೋಡಿದ್ರೆ ಅದರ ದೌಡೆ ಗಾತ್ರ ಗೊತ್ತಾಗುತ್ತೆ. ನಿಮ್ಮ ನಾಯಿ ಟೆರಿಯರ್ ಜಾತಿಗಿಂತ ದೊಡ್ಡದು, ಮ್ಯಾಸ್ಟಿಫ್ಗಿಂತ ಚಿಕ್ಕದು. ಸ್ಪ್ಯಾನಿಯಲ್?
2: ಮಿಸ್ಟರ್ ಹೋಮ್ಸ್, ಪ್ರಚಂಡ ತಲೆ ನಿಮ್ಮದು. ನಿಮ್ಮ ತಲೆ ಆಕಾರ ಕೂಡ ತುಂಬ ಚೆನ್ನಾಗಿದೆ. ಒಳ್ಳೆ ಡ್ಯಾಲಿಕೋಸಿಫ್ಯಾಲಿಕ್ ತಲೆಬುರುಡೆ ಇದು. ಆಹಾ, ಇಂಥ ಒಂದು ತಲೆಬುರುಡೆ ನನ್ನ ಸಂಗ್ರಹಕ್ಕೆ ಸೇರಿದರೆ.
3: ಬಹಳ ಜನ ಈಗಾಗಲೇ ನನ್ನ ತಲೆ ಬೇಟೆ ಆಡ್ತಾ ಇದ್ದಾರೆ, ಕ್ಯೂನಲ್ಲಿ ನಿಲ್ಬೇಕಾಗುತ್ತೆ ನೀವು. ಇಷ್ಟಕ್ಕೂ ನೀವು ಲಂಡನ್ಗೆ ಬಂದದ್ದು ನನ್ನ ತಲೆಬುರುಡೆ ತಗೊಂಡು ಹೋಗ್ಲಿಕ್ಕಂತೂ ಖಂಡಿತ ಇರಲಿಕ್ಕಿಲ್ಲ. ಹೇಳಿ ಡಾಕ್ಟರ್ ಮಾರ್ಟಿಮರ್, ಬಂದ ವಿಷಯ ಏನು?
2: ಅದು
3: ಅನುಮಾನಿಸ್ಬೇಡಿ ಹೇಳಿ, ಡಾಕ್ಟರ್ ವ್ಯಾಟ್ಸನ್ ಹೊರಗಿನವ್ರೇನಲ್ಲ, ನನಗೆ ತುಂಬ ಹತ್ತಿರದ ಸ್ನೇಹಿತರು.
2: ನಿಮ್ಮ ಪರಿಚಯ ಆಗಿದ್ದು ತುಂಬ ಸಂತೋಷ ಡಾಕ್ಟರ್ ವ್ಯಾಟ್ಸನ್.
4: ನನಗೂ ಅಷ್ಟೇ, ನೀವು ಬಂದಿರೋ ಕಾರಣ ತಿಳ್ಕೊಬೇಕು ಅಂತ ತುಂಬ ಕುತೂಹಲ ಇದೆ, ದಯವಿಟ್ಟು ಹೇಳಿ.
2: ನಾನಿರೋದು ಡೆವನ್ಶೈರ್ನಲ್ಲಿ ಗ್ರಿಂಪೆನ್ ಅನ್ನೋ ಹಳ್ಳಿಲಿ. ಅಲ್ಲಿ 4 ಮೈಲ್ ದೂರಕ್ಕೆ ಬ್ಯಾಸ್ಕರ್ವಿಲ್ ಹಾಲ್ ಅಂತ ಒಂದು ದೊಡ್ಡ ಬಂಗ್ಲೆ ಇದೆ. ಕಳೆದ 500 ವರ್ಷಗಳಿಂದ ಬ್ಯಾಸ್ಕರ್ವಿಲ್ ವಂಶದವರು ಅಲ್ಲಿ ವಾಸ ಮಾಡ್ತಾ ಬಂದಿದ್ದಾರೆ. ಈ ಪತ್ರ ಇದೆ ನೋಡಿ.
3: ಓಹ್, ತುಂಬ ಹಳೆಯದು ಅಂತ ಕಾಣುತ್ತೆ.
2: ಹೌದು, 150 ವರ್ಷಗಳ ಹಿಂದೆ 1742 ಬ್ಯಾಸ್ಕರ್ವಿಲ್ ಮನೆತನಕ್ಕೆ ಸೇರಿದವರೊಬ್ಬರು ಇದನ್ನು ಬರೆದಿದ್ದಾರೆ. ಆಮೇಲೆ ತಲೆಮಾರಿನ ತಲೆಮಾರಿಗೆ ಇದು ಹಸ್ತಾಂತರ ಆಗ್ತಾ ಬಂದಿದೆ.
3: ನಿಮ್ಮ ಕೈಗೆ ಬಂದದ್ದು ಹೇಗೆ ಈ ಪತ್ರ?
2: ನನಗಿದನ್ನು ಕೊಟ್ಟಿದ್ದು ಸರ್ ಚಾರ್ಲ್ಸ್ ಬ್ಯಾಸ್ಕರ್ವಿಲ್. ಅವರ ಉತ್ತರಾಧಿಕಾರಿಗೆ ಇದನ್ನು ತಲುಪಿಸೋ ಜವಾಬ್ದಾರಿ ನನ್ನ ಮೇಲೆ ಹಾಕಿದ್ದಾರೆ.
3: ಪತ್ರ ಯಾವ ವಿಷಯಕ್ಕೆ ಸಂಬಂಧಪಟ್ಟದ್ದು ಡಾಕ್ಟರ್?
2: ತಮ್ಮ ವಂಶಕ್ಕೊಂದು ದೊಡ್ಡ ಶಾಪ ತಟ್ಟಿದೆ ಅಂತ ಬ್ಯಾಸ್ಕರ್ವಿಲ್ ಮನೆತನದವರು ನಂಬ್ಕೊಂಡ್ಬಂದಿದ್ದಾರೆ. ಆ ಶಾಪ ಇವ್ರ ವಂಶ ಕಂಟಿದ್ದು ಹೇಗೆ ಅನ್ನೋ ಕತೆ ಈ ಪತ್ರದಲ್ಲಿದೆ.
3: ನೀವೇ ಹೇಳಿಬಿಡಿ ಕತೆ ಏನು ಅಂತ.
2: ಈ ಪತ್ರ ಬರೆಯೋದಕ್ಕೂ 100 ವರ್ಷಗಳ ಹಿಂದೆ ಈ ವಂಶದಲ್ಲಿ ಹ್ಯೂಗೋ ಬ್ಯಾಸ್ಕರ್ವಿಲ್ ಅಂತ ಒಬ್ಬ ಮನುಷ್ಯ ಹುಟ್ಟಿದ. ಅವನನ್ನು ಮನುಷ್ಯ ಅನ್ಬೇಕೋ ರಾಕ್ಷಸ ಅನ್ಬೇಕೋ ಅಷ್ಟು ಲಂಪಟ್ನಾಗಿ ಬೆಳೆದ. ಅವನ ಹೆಸರು ಕೇಳಿದರೆ ಸಾಕು, ಆ ಪ್ರದೇಶದ ಜನ ಎಲ್ಲ ಗಡಗಡಗಡ ಅಂತ ನಡುಗ್ತಿದ್ರು. ಒಂದು ಸಾರಿ ಒಬ್ಬ ರೈತನ ಮಗಳ ಮೇಲೆ ಅವನ ಕಣ್ಣು ಬಿತ್ತು.

ರೈತ ಇಲ್ದ ಸಮಯ ನೋಡಿ ಅವನ ಪಟಾಲಂ ಜೊತೆ ಹೋಗಿ ಅವಳನ್ನ ಹೊತ್ಕೊಂಡು ಬಂದು ಬಂಗ್ಲೆಯಲ್ಲಿ ಕೂಡಿ ಹಾಕ್ದ. ಆ ಹೊತ್ತು ಬೆಳದಿಂಗಳ ರಾತ್ರಿ.

0: ನನ್ನ ರಾಣಿ ಮನೆ ಒಳಗೆ ಒಬ್ಬಳ ಇದ್ದಾಳೆ, ಅವಳು ಇಲ್ಲಿ ಬಂದ್ರೆ ಮಜಾ ಅಲ್ವೇನ್ರು?
1: ಇರಿ,
0: ಹೋಗಿ ಕರ್ಕೊಂಡು ಬರ್ತೀನಿ. ಮೋಸ ಆಯ್ತು, ಅಕ್ಕಿ ತಪ್ಪಿಸ್ಕೊಂಡಿದೆ. ನಾಯಿಗಳನ್ ಬಿಡು, ನಾಯಿಗಳನ್ ಬಿಡು. ರಾಕಿ, ನನ್ ಕುದುರೆ ಅಲ್ಲಿ ಬಿಡೋದಿಲ್ಲ, ಎಲ್ಲಿದ್ರು ಬಿಡೋದಿಲ್ಲ.

0: ಏಯ್ ನಮ್ಮ ಅಡಿಯ ಒಬ್ನೇ ಹೋಗ್ತಾ ಇದ್ದಾನೆ, ನಾವು ಹೋಗಿ ಹುಡ್ಕೋಣ ಬಂದ್ರು.
1: ಹೌದು
0: ಬನ್ನಿ ಹೋಗೋಣ. ಹುಡುಗಿ ಓಡೋದು ತೋರ್ದರು.
1: ಹೌದು ನೋಡಿಯ, ಹುಡುಗಿನೂ ಹಣ್ಣು, ಆಮೇಲೆ ಒಂದು ಹಿಟ್ಟು ನಾಯಿಗಳು, ಒಬ್ಬ ಕುದುರೆ ಸವಾರಯ್ಯ, ಎಲ್ಲ ಆ ಪಾಳು ಭೂಮಿ ಕಡೆ ಹೋದ್ರು.
0: ಪಾಳು ಭೂಮಿ ಬಂದ್ರ ಹೋಗೋಣ.

0: ಅಯ್ಯಯ್ಯೋ ನಮ್ಮ ಮರಿಯ ನೆಲದ ಮೇಲೆ ಬಿದ್ದಿದ್ದಾನೆಲ್ಲೋ.
1: ಅದ್ಯಾವುದೋ ನಾಯಿ ಅವನ್ ಕುತ್ತಿನ ರಕ್ತ ಹಿಂತಾ ಇದೆ.
0: ಅದ್ಯಾವುದೋ ನಮ್ಮ ನಾಯಿ ಅಲ್ಲದು,
1: ಅದ್ರ ಮೈ ಒಳಿತಾ ಇದೆ,
0: ಕಣ್ಣು ಉರಿತಾ ಇದೆ,
1: ಬಾಯಿಯಲ್ಲಿ ಬೆಂಕಿ ಸುರಿತಾ ಇದೆ.
0: ಅದ್ರ ಗಾತ್ರ ನೋಡು, ಅದ್ ಈ ಲೋಕದ ನಾಯಿ ಅಲ್ಲ, ಈ ಲೋಕದ ನಾಯಿ ಖಂಡಿತ ಅಲ್ಲ.
2: ಅಯ್ಯಪ್ಪ, ಈ ಕಡೆ ನೋಡ್ತಾ ಇದೆ.
3: ಹೊತ್ತಿನಿಂದ ಆ ನಾಯಿ ತಮ್ಮ ರಕ್ತ ಹೀರೋದಕ್ಕೆ ಕಾದು ಕುಳಿತಿದೆ ಅಂತ ಬ್ಯಾಸ್ಕರ್ವಿಲ್ ವಂಶದವರು ನಂಬ್ಕೊಂಡು ಬಂದಿದ್ದಾರೆ. ರಾತ್ರಿ ಹೊತ್ತಿನಲ್ಲಂತೂ ಪಾಳುಭೂಮಿ ಕಡೆ ಹೋಗಲೇಬಾರದು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ಪತ್ರದಲ್ಲಿ.
4: ಸಾಕು ಡಾಕ್ಟರ್ ಮಾರ್ಟಿಮರ್, ಶುದ್ಧ ಕಟ್ಟ ಕತೆ.
3: ಮೊನ್ನೆ ಮೊನ್ನೆವರೆಗೆ ನಾನೂ ಹಾಗೆ ಅಂದ್ಕೊಂಡಿದ್ದೆ.
4: ಅಂದರೆ ಈಚೆಗೇನಾದರೂ ವಿಶೇಷ ನಡೀತೇನೆ?
3: ಹೌದು, 3 ತಿಂಗಳ ಹಿಂದೆ ಸರ್ ಚಾರ್ಲ್ಸ್ ಬ್ಯಾಸ್ಕರ್ವಿಲ್ ಕೊಲೆ ಆದರು.
4: ಕೊಲೆ?
3: ಹೌದು.
5: ಆದರೆ ಸರ್ ಚಾರ್ಲ್ಸ್ ಸಹಜವಾಗಿ ಸತ್ರು ಅಂತ ಸುದ್ದಿ ಬಂದಿತ್ತಲ್ಲ.
3: ಸರ್ ಚಾರ್ಲ್ಸ್ ಅವರಿಗೆ ಹೃದಯ ದೌರ್ಬಲ್ಯ ಆಯಿತು, ಜೊತೆಗೆ ಶವ ಪರೀಕ್ಷೆ ನಡೆಸಿದಾಗ ಶವದ ಮೇಲೆ ಯಾವುದೇ ಗಾಯದ ಗುರುತಿರಲಿಲ್ಲ. ಆದ್ದರಿಂದ ಅದು ಸ್ವಾಭಾವಿಕವಾಗಿ ಆದ ಮರಣ ಅಂತ ವೈದ್ಯರು ನಿರ್ಧರಿಸಿದರು. ಪತ್ರಿಕೆಯವರು ಅದನ್ನು ಹಾಗೆ ಬರೆದ್ರಷ್ಟೇ.
4: ಹಾಗಾದರೆ ನಿಜವಾಗಿ ನಡೆದದ್ದೇನು?
3: ನಿಜವಾಗಿ ಏನು ನಡೀತು ಅಂತ ನಾನು ನೋಡಿಲ್ಲ ಮಿಸ್ಟರ್ ಹೋಮ್ಸ್, ಆದರೆ ನನಗೆ ಗೊತ್ತಿರೋ ಒಂದು ವಿಷಯ ಬೇರೆ ಯಾರಿಗೂ ಗೊತ್ತಿಲ್ಲ.
4: ಸಮಾಧಾನ ಡಾಕ್ಟರ್, ಸಮಾಧಾನ. ಕೊಲೆ ಆದ ರಾತ್ರಿ ಏನೇನು ನಡೀತು ಹೇಳಿ.
3: ಕೊಲೆಯಾದ ಮುಂದಿನ ದಿನ ಅವರು ಲಂಡನ್ಗೆ ಹೋಗಬೇಕಾಗಿತ್ತು. ರಾತ್ರಿ ಊಟ ಆದಮೇಲೆ ಸಾಮಾನೆಲ್ಲ ಸಿದ್ಧ ಮಾಡುವಂಥ ಬಟ್ಲರ್ ಬ್ಯಾರಿ ಮೂರ್ಗೆ ಹೇಳಿ ಹಾಗೆಯೇ ತಿರುಗಾಡ್ಕೊಂಡು ಬರೋಕ್ಕಂತ ಹೊರಗೆ ಹೋದ್ರಂತೆ. ಹೋದವರು ಮಧ್ಯರಾತ್ರಿ ಆದರೂ ಹಿಂದಕ್ಕೆ ಬರಲಿಲ್ಲ. ಬ್ಯಾರಿ ಮರ್ಗ್ ಗಾಬರಿ ಆಗಿ ನನಗೆ ಹೇಳಿ ಕಳಿಸ್ದ. ನಾನು ಬಂಗ್ಲೆಗೆ ಹೋದೆ. ಬಂಗ್ಲೆ ಸುತ್ತ ಮರಗಳು ಗಿಡಗಳು ಒಂದು ಕಾಡಿನ ಹಾಗೆ ಬೆಳೆದಿವೆ. ಇವುಗಳ ಮಧ್ಯೆ ಒಂದು ಕಾಲು ದಾರಿ ಇದೆ. ಆ ಹೊತ್ತು ಮಳೆ ಬಂದದ್ರಿಂದ ಅಲ್ಲಿ ಹೆಜ್ಜೆ ಗುರುತು ಕಾಣಿಸ್ತು. ಒಂದು ಲಾಠಿಯನ್ನು ಹಿಡ್ಕೊಂಡು ಹಾಗೆಯೇ ಹುಡ್ಕೊಂಡು ಹೋದ್ವಿ. ಆ ಕಾಲುದಾರಿಯಲ್ಲಿ ಪಾಳುಭೂಮಿ ಕಡೆ ಹೋಗೋದಕ್ಕೊಂದು ಗೇಟ್ ಇದೆ. ಆ ಗೇಟಿನ ಹತ್ರ ಸರ್ ಚಾರ್ಲ್ಸ್ 5-10 ನಿಮಿಷ ನಿಂತಿದ್ದ ಸೂಚನೆಗಳಿದ್ವು.
4: ಅದು ಹೇಗೆ ಹೇಳ್ತೀರಿ?
3: ಅವರ ಸಿಗಾರ್ ಬುದಿ 2 ಬಾರಿ ಅಲ್ಲಿ ಬಿದ್ದಿತ್ತು.
4: ತಲೆ ಚೆನ್ನಾಗಿ ಉಪಯೋಗಿಸಿದಿರಿ. ಅಂದಹಾಗೆ ಗೇಟ್ನ ಹತ್ರ ಮತ್ತೇನಾದರೂ ಗುರುತು ಕಾಣಿಸಿದ್ವಾ?
3: ಅಷ್ಟು ಸರಿಯಾಗಿ ನೋಡಲಿಲ್ಲ ನಾನು.
4: ಡಾಕ್ಟರ್ ಮಾರ್ಟಿಮರ್, ಡಾಕ್ಟರ್ ಮಾರ್ಟಿಮರ್, ಮೊದಲೇ ಕರಿಬೇಕು.

0: ಕರೀಬೇಕಾಗಿತ್ತು ನೀವು ನನ್ನ. ಹ್ಞೂ ಸರಿ, ಮುಂದೆ ಹೇಳಿ.
1: ಆಮೇಲೆ ಅವರು ಅದೇ ದಾರಿಲಿ ಮುಂದೆ ಹೋಗಿದ್ದಾರೆ. ಆದರೆ ವಿಚಿತ್ರ ಅಂದರೆ ಅಲ್ಲಿಂದ ಆಚೆ ಅವರು ಪೂರ್ತಿ ಹೆಜ್ಜೆ ಊರಿ ನಡೆದಿರಲಿಲ್ಲ, ತುದಿಗಾಲಲ್ಲಿ ಹೋಗಿದ್ರು. ತುಂಬ ದೂರ ಏನೂ ಹೋಗಿರಲಿಲ್ಲ, ಅಲ್ಲೇ ಸ್ವಲ್ಪ ದೂರದಲ್ಲೇ ಅವರ ದೇಹ ಬೆನ್ನು ಮೇಲಾಗಿ ನೆಲದ ಮೇಲೆ ಬಿದ್ದಿತ್ತು. ಮೈ ಮೇಲೆ ಯಾವುದೇ ಗಾಯದ ಗುರುತಿರಲಿಲ್ಲ, ಆದರೆ ಕಣ್ಣುಗಳು ಬಿರಿದುಕೊಂಡು ಹೆದರಿಕೆ ಹುಟ್ಟಿಸೋ ಹಾಗೆ ಮುಖ ತುಂಬ ವಿಕಾರವಾಗಿತ್ತು. ಮಿಸ್ಟರ್ ಹೋಮ್ಸ್, ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಹೆಜ್ಜೆ ಗುರುತುಗಳು ಕಾಣಿಸ್ತು.
0: ಯಾರ ಹೆಜ್ಜೆ ಗುರುತುಗಳು?
1: ಒಂದು ದೊಡ್ಡ ನಾಯಿ ಹೆಜ್ಜೆ ಗುರುತುಗಳು.
0: ನಾಯಿ ಹೆಜ್ಜೆ ಗುರುತುಗಳು?
1: ಹೌದು, ಕೊಲೆ ಆದ ರಾತ್ರಿ ಆ ಪಾಳು ಭೂಮಿಯಲ್ಲಿ ನಾಯಿ ಓಡಾಡ್ತಾ ಇದ್ದದನ್ನ ಮೂರು ಜನ ನೋಡಿದ್ದಾರೆ. ಅದ್ರ ಮೈ ಹೊಳಿತಾ ಇತ್ತಂತೆ, ಕಣ್ಣು
0: ತನಿಖೆ ಆಗ್ತಾ ಇದ್ದಾಗ ಇದನ್ನೆಲ್ಲ ಯಾಕೆ ಹೇಳಿಲ್ಲ ನೀವು?
1: ಹೇಳಿದ್ರೆ ಏನು ಪ್ರಯೋಜನ ಆಗ್ತಿತ್ತು? ವಿಜ್ಞಾನ ಓದಿರೋ ನನ್ನಂತಹ ಒಬ್ಬ ಮನುಷ್ಯ ಈ ಕಥೆಗಳನ್ನು ನಂಬ್ತಾನೆ ಅಂತ ತಿಳಿದವರು ನಗ್ತಾ ಇದ್ರು. ಜೊತೆಗೆ ಸರ್ ಚಾರ್ಲ್ಸ್ ಅವರನ್ನ ಕೊಂದದ್ದು ಆ ನಾಯಿ ಅಂತ ಗೊತ್ತಾದರೆ ಅವರ ಉತ್ತರಾಧಿಕಾರಿ ಬ್ಯಾಸ್ಕರ್ವಿಲ್ ಬಂಗ್ಲೆಗೆ ಬರೋದಿಲ್ಲ, ಆಸ್ತಿಯೆಲ್ಲ ಹಾಳಾಗಿ ಹೋಗುತ್ತೆ. ಆ ಹಳ್ಳಿಗೋಸ್ಕರ ಅವರು ಶುರು ಮಾಡಿದ ಎಲ್ಲ ಕೆಲಸ ಅಲ್ಲೇ ನಿಂತು ಹೋಗುತ್ತೆ.
0: ಉತ್ತರಾಧಿಕಾರಿ ಯಾರು?
1: ಸರ್ ಚಾರ್ಲ್ಸ್ ಅವರಿಗೆ ಮಕ್ಕಳು ಯಾರೂ ಇಲ್ಲ. ದೊಡ್ಡ ತಮ್ಮನ ಮಗ ಹೆನ್ರಿ ಬ್ಯಾಸ್ಕರ್ವಿಲ್ ಅಂತ ಕೆನಡಾ ದೇಶದಲ್ಲಿದ್ದಾರೆ, ಇನ್ನೂ ಮದುವೆ ಆಗಿಲ್ಲ. ಇಡೀ ಬ್ಯಾಸ್ಕರ್ವಿಲ್ ವಂಶದಲ್ಲಿ ಉಳಿದುಕೊಂಡಿರೋ ಒಬ್ಬನೇ ವ್ಯಕ್ತಿ ಈತ. ವಿಷಯ ಎಲ್ಲ ತಿಳಿಸಿದ್ದೀವಿ, ಇವತ್ತು ಮಧ್ಯಾಹ್ನ ಲಂಡನ್ಗೆ ಬರ್ತಾ ಇದ್ದಾರೆ ಅಂತ ತಂತಿ ಬಂತು. ಆದರೆ ಅವ್ರನ್ನ ಡೊಮೇನ್ ಶೈರಿ ಕರೆದುಕೊಂಡು ಹೋಗಬೇಕು ಬೇಡು ಅನ್ನೋ ಸಂದಿಗ್ಧ ಶುರುವಾಗಿದೆ ನನಗೆ.
0: ನಿಮಗೆ ನಿಜವಾಗಿಯೂ ಆ ಕಥೆಯಲ್ಲಿ ನಂಬಿಕೆ ಇರೋದಾದರೆ ನೀವೊಬ್ಬರು ಪಾದ್ರಿಗಳ ಹತ್ರ ಹೋಗಬೇಕಾಗಿತ್ತು, ಪತ್ತೆದಾರನ ಹತ್ರ ಬರಬೇಕಾಗಿರಲಿಲ್ಲ.
1: ಹಾಗಲ್ಲ ಮಿಸ್ಟರ್ ಹೋಮ್ಸ್, ಏನಾದರೂ ಹೆಚ್ಚು ಕಡಿಮೆ ಆದರೆ ಬ್ಯಾಸ್ಕರಲ್ ವಂಶ ನಿರ್ವಂಶಾದ ಪಾಪ ನನಗೆ ತಟ್ಟುತ್ತೆ. ನಿಮ್ಮನ್ನು ನಂಬ್ಕೊಂಡು ಬಂದಿದ್ದೀನಿ, ನೀವೇ ದಾರಿ ತೋರಿಸ್ಬೇಕು.
0: ಸ್ವಲ್ಪ ಸಮಯ ಕೊಡಿ ನನಗೆ. ಅಂದಹಾಗೆ ಸರ್ ಹೆನ್ರಿ ಎಲ್ಲಿ ಇಳಿದುಕೊಳ್ತಾ ಇದ್ದಾರೆ?
1: ನಾರ್ಥಂಬರ್ಲ್ಯಾಂಡ್ ಹೋಟ್ಲಲ್ಲಿ ಇರ್ತಾರೆ. ನೀವು ಮತ್ತು ಡಾಕ್ಟರ್ ವಾಟ್ಸನ್ ನಾಳೆ ಮಧ್ಯಾಹ್ನ ಬಂದು ನಮ್ಮ ಜೊತೆ ಊಟ ಮಾಡಿದರೆ ತುಂಬ ಸಂತೋಷ ಆಗುತ್ತೆ ನನಗೆ.
0: ಸರಿ, ನಾಳೆ 12 ಗಂಟೆಗೆ ಬರ್ತೀವಿ.
1: ಸರಿ, ಹಾಗಾದರೆ ನಾನು ಬರ್ತೀನಿ.
0: ಒಂದು ನಿಮಿಷ ಡಾಕ್ಟರ್, ಪ್ರತಿ ರಾತ್ರಿ ಊಟ ಆದಮೇಲೆ ಸರ್ ಚಾರ್ಲ್ಸ್ ಸುತ್ತಾಡ್ಲಿಕ್ಕೆ ಹೋಗ್ತಾ ಇದ್ರ?
1: ಹೌದು, ಹೋಗ್ತಾ ಇದ್ರು. ಆದರೆ ರಾತ್ರಿ ಹೊತ್ತು ಬಾಳು ಭೂಮಿ ಕಡೆ ಮಾತ್ರ ಯಾವತ್ತೂ ಹೋಗ್ತಿರಲಿಲ್ಲ. ಆ ಕಥೆಯಲ್ಲಿ ತುಂಬ ನಂಬಿಕೆ ಇತ್ತು ಅವರಿಗೆ.
0: ಸರಿ, ಹೋಗಿ ಬನ್ನಿ.
2: ತುಂಬ ಕುತೂಹಲಕಾರಿಯಾಗಿದೆ ಅಲ್ವೇ?
3: ನಾನು ಬಗೆಹರಿಸಿರೋ 500 ಕೇಸುಗಳಲ್ಲಿ ಇಷ್ಟು ನಿಗೂಢವಾಗಿ ಯಾವುದೂ ಇರಲಿಲ್ಲ. ಪಾಳ್ಭೂಮಿ ಕಡೆ ರಾತ್ರಿಯಲ್ಲಿ ಯಾವತ್ತೂ ಹೋಗದೇ ಇದ್ದವರು ಆ ಹೊತ್ತು ರಾತ್ರಿ ಯಾಕೆ ಹೋದರು? ಗೇಟಿನ ಹತ್ರ ಯಾರಿಗೋಸ್ಕರ ಕಾಯ್ತಾ ಇದ್ರು?
2: ಅಲ್ಲಿನ ಮುಂದಕ್ಕೆ ಅವರ ಹೆಜ್ಜೆ ಗುರುತು ಬದಲಾಗಿತ್ತಂತಲ್ಲ, ಅವ್ರು ತುದಿಗಾಲ ಮೇಲೆ ಯಾಕೆ ನಡ್ಕೊಂಡು ಹೋದ್ರು?
3: ಆ ಗುರುತುಗಳಾಗಿರೋದು ತುದಿಗಾಲ ಮೇಲೆ ನಡ್ಕೊಂಡು ಹೋಗಿರೋದ್ರಿಂದ ಅಲ್ಲ.
2: ಮತ್ತೆ
3: ಎಲಿಮೆಂಟರಿ ಮೈ ಡಿಯರ್ ವ್ಯಾಟ್ಸನ್, ಆ ಗುರುತುಗಳಾಗಿರೋದು ಓಡಿರೋದ್ರಿಂದ. ಏನೋ ಭಯಂಕರವಾದದ್ದನ್ನು ನೋಡಿ ಹೆದರಿ ಹೆದರಿ ಜೀವ ಉಳಿಸ್ಕೊಳ್ಳೋದಕ್ಕೆ ಓಡಿದ್ದಾರೆ. ಓಡ್ತಾ ಓಡ್ತಾ ಎದೆ ಒಡೆದು ಸತ್ ಬಿದ್ದಿದ್ದಾರೆ.
2: ಒಂದು ವೇಳೆ ಅವರು ನೋಡಿದ್ದು ನಿಜವಾಗಿ ಆ ನರಕದ ನಾಯಿ ಆಗಿದ್ರೆ?
3: ಹಾಗಿದ್ರೆ ನಾವೇನು ಮಾಡೋ ಹಾಗಿಲ್ಲ. ಆದರೆ ಈ ಸಮಸ್ಯೆಯನ್ನಂತೂ ಪೂರ್ತಿಯಾಗಿ ಪರಿಶೋಧಿಸಲೇಬೇಕು. ವಾಟ್ಸನ್, ಒಂದು ಕೆಲಸ ಮಾಡಬೇಕು ನೀನು.
2: ಹೇಳು.
3: ಸರ್ ಹೆನ್ರಿ ಮತ್ತು ಡಾಕ್ಟರ್ ಮಾರ್ಟಿಮರ್ ಜೊತೆ ನೀನು ಡೊವೆನ್ಶೇರ್ಗೆ ಹೋಗಬೇಕು.
2: ಯಾಕೆ? ನೀನು ಬರೋದಿಲ್ವೇ?
3: ಇಲ್ಲ ಇಲ್ಲ, ಸದ್ಯಕ್ಕೆ ನಾನು ಲಂಡನ್ ಬಿಟ್ಟು ಬರೋ ಹಾಗೆ ಇಲ್ಲ. ಆ ಬ್ಲ್ಯಾಕ್ಮೇಲ್ ಕೇಸ್ ಒಂದಿದೆಯಲ್ಲ.
2: ಹಾಂ, ಹೌದಲ್ಲ. ಸರಿ, ಒಬ್ಬನೇ ಹೋಗ್ತೀನಿ. ವಿಶೇಷ ಇದ್ರೆ ಕಾಗದ ಬರೀಬೇಕು, ಹೌದಾನೆ?
3: ಪೂರ್ತಿ ವಿವರ ಬರೀಬೇಕು. ಆಮೇಲೆ ಇನ್ನೊಂದು ಮಾತು, ತಾಯಿ ಮಗು ನೋಡ್ಕೊಳ್ಳೋ ಹಾಗೆ ನೀನು ಸರ್ ಹೆನ್ರಿ ನೋಡ್ಕೋಬೇಕು. ಅವ್ರ ಆಚೆ ಎಲ್ಲಿ ಹೋದರೂ ನೀನು ಜೊತೆಯಲ್ಲೇ ಹೋಗು. ಯಾವುದೇ ಕಾರಣಕ್ಕೂ ಒಬ್ಬರೇ ಹೋಗೋದಕ್ಕೆ ಬಿಡಬೇಡ. ನೀನು ರಿವಾಲ್ವರ್ ತಗೊಂಡು ಹೋಗು. ಅಪಾಯ ಯಾವ ಕ್ಷಣದಲ್ಲಿ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ.
2: ಸರಿ.
3: ಇನ್ನು ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾಳೆ ಮಧ್ಯಾಹ್ನದವರೆಗೆ ಈ ವಿಷಯ ಮರೆತು ಬಿಡೋಣ.
4: ಕೇಳೋರಿಲ್ಲ, ಇಷ್ಟು ದೊಡ್ಡ ಹೋಟೆಲ್ನಲ್ಲಿ ಇಂಥ ಸಣ್ಣ ಕೆಲಸ ಮಾಡೋ ಜನ ತುಂಬಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನೇನು ಸುಮ್ಮನೆ ಬಿಡೋನಲ್ಲ. ಇವತ್ತು ಸಂಜೆ ಒಳಗದನ್ನು ವಾಪಸ್ ತಂದು ಕೊಟ್ರೆ ಸರಿ, ಇಲ್ದಿದ್ರೆ ಒಬ್ಬೊಬ್ಬರಿಗೂ ಗತಿ ಕಾಣಿಸ್ತೀನಿ. ತಿಳಿತೇನಾ?
1: ಸರ್ ಹೆನ್ರಿ, ಸರ್ ಹೆನ್ರಿ.
4: ಕಳ್ಳರು, ಎಲ್ಲ ಕಳ್ಳರು.
1: ಶೆರ್ಲಾಕ್ ಹೋಮ್ಸ್ ಮತ್ತೆ ಡಾಕ್ಟರ್ ವಾಟ್ಸನ್ ಬಂದಿದ್ದಾರೆ.
0: ಹೇಗಿದ್ದೀರಿ ಸರ್ ಹೆನ್ರಿ?
4: ಕ್ಷಮಿಸ್ಬೇಕು, ತುಂಬ ಸಿಟ್ಟಿನಲ್ಲಿದ್ದೆ ನಾನು. ಬನ್ನಿ ಬನ್ನಿ, ಕೂತ್ಕೊಳ್ಳಿ.
0: ಏನಾಯ್ತು ಸರ್ ಹೆನ್ರಿ?
4: ಏನು ಅಂತ ಹೇಳಿ, ನನ್ನ ಬೂಟ್ ಕದ್ದಿದ್ದಾರೆ ಸ್ವಾಮಿ, ಕಾಲಿಗೆ ಹಾಕೋ ಬೂಟ್ ಕದ್ದಿದೆ.
0: ಇದೊಳ್ಳೆ ತಮಾಷೆನೆ?
4: ತಮಾಷೆ ಅದಲ್ಲ, ಇಲ್ಲಿ ಕೇಳಿ. ನಿನ್ನೆ ಸಂಜೆ ತಾನೇ ಒಂದು ಹೊಸ ಜೊತೆ ಕಂದು ಬಣ್ಣದ ಬೂಟ್ ಕೊಂಡ್ಕೊಂಡು ಬಂದೆ. ಇವತ್ತು ಬೆಳಗ್ಗೆ ಹಾಕೋಣ ಅಂತ ನೋಡಿದ್ರೆ ಆ ಜೋಡಿಲಿ ಎಡಗಾಲಿನ ಬೂಟ್ ಕಾಣಿಸ್ಲಿಲ್ಲ. ಎಲ್ಲೋ ಇರಬೇಕು ಅಂದ್ಕೊಂಡು ಹಳೆ ಜೋಡಿ ಕರಿ ಬೂಟ್ ಉಪಯೋಗಿಸ್ದೆ. ಈಗ 1 ಗಂಟೆ ಹಿಂದೆ ಅಲ್ಲೇ

0: ಕಾಲಲ್ಲಿ ಬಿಟ್ಟಿದ್ದೆ. ಈಗ ನೋಡ್ತೀನಿ ಆ ಹಳೆ ಜೋಡಿಲಿ ಬಲಗಾಲಿನ ಬೂಟ್ ಪತ್ತೆ ಇಲ್ಲ.
1: ಒಂದೊಂದು ಕಾಲಿಗೆ ಒಂದೊಂದು ಬಣ್ಣದ ಬೂಟ್ ಹಾಕೋದು ಈಗಂತೂ ಫ್ಯಾಷನ್ ಆಗಿಲ್ಲ. ಮತ್ತೆ ಯಾಕದ್ರು?
0: ಅದೇನು ವಿಚಿತ್ರವೋ, ನಾನು ಬಂದು ಇನ್ನೂ ಒಂದು ದಿನ ಆಗಿಲ್ಲ, ಆಗಲೇ ವಿಚಿತ್ರದ ಮೇಲೆ ವಿಚಿತ್ರ ನಡೀತಾ ಇದೆ.
1: ಮತ್ತೇನಾದರೂ ವಿಶೇಷ ನಡೀತೇನೋ?
0: ಡಾಕ್ಟರ್ ಮಾತಿಮರ್, ಇವತ್ತು ಬೆಳಗ್ಗೆ ಪೋಸ್ಟ್ನಲ್ಲಿ ಬಂದಾಗ ಕಾಗದ ಕೊಡಿ.
2: ಈಗೊಳ್ಳಿ, ಇಲ್ಲಿದೆ.
1: ಜೀವದ ಮೇಲೆ ಆಸೆ ಇದ್ದರೆ ಪಾಳು ಭೂಮಿ ಕಡೆ ಹೋಗಬೇಡಿ.
3: ಇದೇನು ಕೈಯಲ್ಲಿ ಬರೆದಿಲ್ಲ, ದಿನಪತ್ರಿಕೆಯಿಂದ ಅಕ್ಷರಗಳನ್ನು ಕತ್ತರಿಸಿ ಅಂಟಿಸಿದ್ದಾರೆ.
1: ಹೌದು, ಟೈಮ್ಸ್ ಪತ್ರಿಕೆ ಅಗ್ರಲೇಖನದಿಂದ ಈ ಅಕ್ಷರಗಳನ್ನು ಕತ್ತರಿಸಿ ತೆಗೆದಿದ್ದಾರೆ.
2: ಅದು ಹೇಗೆ ಹೇಳ್ತೀರಿ
1: ಡಾಕ್ಟರ್ ಮಾರ್ಟಿಮರ್? ಒಂದು ನೀಗ್ರೋ ತಲೆ ಬರುಡೆ, ಒಂದು ಎಸ್ಕಿಮೋ ತಲೆ ಬರುಡೆ ನಿಮ್ಮ ಕೈ ಕೊಟ್ಟರೆ ವ್ಯತ್ಯಾಸ ಗುರುತಿಸ್ತೀರ?
2: ಓ, ತುಂಬ ಸುಲಭವಾಗಿ. ಅದು ನನ್ನ ಹವ್ಯಾಸ ನೋಡಿ. ಆ ಕಣ್ಣು ಗೂಡಿನ ರಚನೆ, ದವಡೆ,
1: ಹಾಗೆ ಅಕ್ಷರಗಳ ಮಧ್ಯೆ ವ್ಯತ್ಯಾಸ ಗುರುತಿಸೋದು ಪತ್ತೆದಾರನ ಹವ್ಯಾಸಗಳಲ್ಲಿ ಒಂದಾಗಿರುತ್ತೆ.
2: ನಿಮ್ಮ ವಿಷಯ ಗೊತ್ತಿದ್ದು ಗೊತ್ತಿದ್ದು ಆ ಪ್ರಶ್ನೆ ಕೇಳಬಾರ್ದಾಗಿತ್ತು ನಾನು. ಹೇಳಿ ಮಿಸ್ಟರ್ ಹೋಮ್ಸ್, ಈ ಕಾಗದಿಂದ ಇನ್ನೂ ಏನೇನು ಗೊತ್ತಾಗುತ್ತೆ?
1: ಕೆಲವಾರು ವಿಷಯ ಗೊತ್ತಾಗುತ್ತೆ. ಲಕೋಟೆ ಮೇಲೆ ವಿಳಾಸನ ಕೈಯಲ್ಲಿ ಬರೆದಿದ್ದಾರೆ, ಆದರೆ ಅದನ್ನು ಬರೆದಿರೋದು ಒಬ್ಬ ಅವಿದ್ಯಾವಂತ ವ್ಯಕ್ತಿ ಅಂತ ತೋರಿಸ್ಕೊಳ್ಳೋದಕ್ಕೆ ಅಕ್ಷರಗಳನ್ನು ವಕ್ರವಕ್ರವಾಗಿ ಬರೆದಿದ್ದಾರೆ. ಆದರೆ ಇದನ್ನು ಬರೆದಿರೋದು ಯಾರೋ ತುಂಬ ವಿದ್ಯಾವಂತ ವ್ಯಕ್ತಿನೇ, ಟೈಮ್ಸ್ ಪತ್ರಿಕೆ ಓದೋರು ಬುದ್ಧಿಜೀವಿಗಳು ಮಾತ್ರ.
0: ವಿಳಾಸ ಕೈಯಲ್ಲಿ ಬರೆದಿದ್ದಾರೆ, ಆದರೆ ಒಳಗೆ ಮಾತ್ರ ಅಕ್ಷರ ಅಂಟಿಸಿರೋದು ಯಾಕೆ?
1: ಕೈ ಬರಹ ಆದಷ್ಟು ಮುಚ್ಚಿಡಬೇಕು ಅಂತ. ಯಾಕೆಂದರೆ ಇದನ್ನು ಕಳಿಸಿರೋ ವ್ಯಕ್ತಿ ನಿಜವಾದ ಕೈ ಬರಹನ ನೀವೀಗಾಗಲೇ ನೋಡಿದ್ದೀರಿ ಅಥವಾ ಇಷ್ಟರಲ್ಲೇ ನೋಡ್ತೀರಿ. ಆದರೆ ಒಂದು ಸಂಶಯ, ನಿಮ್ಮ ವಿಳಾಸ ಈ ವ್ಯಕ್ತಿಗೆ ಗೊತ್ತಾದದ್ದು ಹೇಗೆ? ಸರ್ ಹೆನ್ರಿ, ನೀವು ಈ ಹೋಟೆಲ್ನಲ್ಲಿ ಇರ್ತೀರಿ ಅಂತ ಯಾರ್ಯಾರಿಗೆ ಗೊತ್ತಿದೆ?
0: ಡಾಕ್ಟರ್ ಮಾರ್ಟಿಮರ್ ಒಬ್ರಿಗೆ ಮಾತ್ರ ಗೊತ್ತು.
2: ರೈಲ್ವೆ ಸ್ಟೇಷನಿಂದ ನಮ್ಮನ್ನು ಯಾರಾದರೂ ಹಿಂಬಾಲಿಸಿರ್ಬೋದು.
1: ಇರ್ಬೋದು.
3: ಅಲ್ಲ, ಈ ವ್ಯಕ್ತಿ ನಿಮಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾಗದ ಕಳಿಸಿರ್ಬೋದು ಅಲ್ವೇ?
0: ಅಥವಾ ಹೆದರಿಸಿ ಓಡಿಸಬೇಕು ಅನ್ನೋ ಉದ್ದೇಶದಿಂದನೂ ಕಳಿಸಿರಬಹುದು.
1: ಇವೆಲ್ಲ ಸಾಧ್ಯತೆಗಳೇ. ಡಾಕ್ಟರ್ ಮಾರ್ಟಿಮರ್, ಒಂದೆರಡು ವಿಷಯ ಕೇಳಬೇಕಾಗಿದೆ ನಿಮ್ಮನ್ನು.
2: ಕೇಳಿ ಮಿಸ್ಟರ್ ಹೋಮ್ಸ್.
1: ಸರ್ ಚಾರ್ಲ್ಸ್ ವಿಲ್ ಬರೆದಿರ್ಬೇಕಲ್ಲ?
2: ಹೌದು, ಬರೆದಿದ್ದಾರೆ.
1: ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ?
2: ಸಮಾಜ ಸೇವೆ ಮಾಡೋ ಸಂಸ್ಥೆಗಳಿಗೆ ಸಾಕಷ್ಟು ಹಣ ಬಿಟ್ಟಿದ್ದಾರೆ, ಮತ್ತೆ ಅವರಿಗೆ ಬೇಕಾಗಿದ್ದ ಕೆಲವರಿಗೆಲ್ಲ ಎಷ್ಟು ಹೋಗಬೇಕು ಅಷ್ಟು ಬರ್ತಿದ್ದಾರೆ.
1: ಉದಾಹರಣೆಗೆ,
2: ಬಂಗ್ಲೆಯಲ್ಲಿ ಬಟ್ಲರ್ ಆಗಿರೋ ಬ್ಯಾರಿ ಮೋರ್ಗ್ ಮತ್ತೆ ಅವನ ಹೆಂಡತಿಗೆ £1,000 ಬಿಟ್ಟಿದ್ದಾರೆ.
1: ಸರ್ ಚಾರ್ಲ್ಸ್ ಹತ್ರ ತನಗೆಷ್ಟು ಹಣ ಬರುತ್ತೆ ಅಂತ ಅವನು ಗೊತ್ತಿತ್ತ?
2: ಗೊತ್ತಿತ್ತು. ಆದರೆ ಮಿಸ್ಟರ್ ಹೋಮ್ಸ್, ಯಾರ್ಯಾರಿಗೆ ಲಾಭ ಇದೆಯೋ ಅವರನ್ನೆಲ್ಲ ನೀವು ಅನುಮಾನಿಸೋದಾದರೆ ಆ ಪಟ್ಟಿಲ್ ನಾನು ಸೇರ್ತೀನಿ. ನನಗೂ £10,000 ಬಿಟ್ಟಿದ್ದಾರೆ.
1: ಅಲ್ಲ ಅಲ್ಲ, ಅನುಮಾನ ಅಲ್ಲ, ಸುಮ್ಮನೆ ಕೇಳಿದೆ ಅಷ್ಟೆ. ಸರ್ ಹೆನ್ರಿ ಅವ್ರ ಪಾಲೆಷ್ಟು?
2: £800,000.
1: ಅಷ್ಟೊಂದು ಹಣ?
2: ಜೊತೆಗೆ ಬ್ಯಾಸ್ಕರ್ವಿಲ್ ಎಸ್ಟೇಟ್ ಬೆಲೆ ಇನ್ನೊಂದು £1,00,000 ಆಗುತ್ತೆ.
3: ಸರ್ ಹೆನ್ರಿ, ಅದೃಷ್ಟ ಅಂದರೆ ನಿಮ್ಮದೇ.
0: ಇದೆಲ್ಲ ನಂದೊಬ್ಬಂದೇ ಅಂತ ನಾನೇನು ಅಂದ್ಕೊಂಡಿಲ್ಲ. ಆ ಹಳ್ಳಿಗೋಸ್ಕರ ನಮ್ಮ ದೊಡ್ಡಪ್ಪ ಶುರು ಮಾಡಿದ ಎಲ್ಲ ಕೆಲಸ ನಾನು ಮುಂದುವರಿಸ್ತೇನೆ.
1: ಆದರೆ ನೀವು ಅಲ್ಲಿಗೆ ಹೋಗೋದು ಒಳ್ಳೇದು ಅಲ್ವೋ ಅಂತ ಡಾಕ್ಟರ್ ಮಾರ್ಟಿಮರ್ ನನ್ನ ಸಲಹೆ ಕೇಳಿದ್ದಾರೆ.
0: ಯಾಕೆ? ಆ ನಾಯಿ ಇದೆ ಅಂತಲೇ ನಾನು ಚಿಕ್ಕ ಹುಡುಗ ಆಗಿದ್ದಾಗಿಂದಲೂ ಕೇಳ್ತಾ ಇದ್ದೀನಿ ಆ ಕಥೆ.
2: ದಯವಿಟ್ಟು ಇಷ್ಟೊಂದು ಲಘುವಾಗಿ ತಗೋಬೇಡಿ ವಿಷಯನ.
0: ನನ್ನ ನಿರ್ಧಾರ ನಾನು ಮಾಡಿದ್ದೇನೆ ಡಾಕ್ಟರ್. ಅದೇನೇ ಆಗಲಿ, ನನ್ನ ಪೂರ್ವಿಕರ ಮನೆಗೆ ನಾನು ಹೋಗೇ ಹೋಗ್ತೇನೆ. ಪ್ರಪಂಚದಲ್ಲಿರೋ ಯಾವುದೇ ಶಕ್ತಿ ನನ್ನ ತಡೆಯೋದು ಸಾಧ್ಯ ಇಲ್ಲ.
2: ಮಿಸ್ಟರ್ ಹೋಮ್ಸ್, ನೀವಾದರೂ ಸ್ವಲ್ಪ ಹೇಳಿ.
1: ಇಲ್ಲ ಡಾಕ್ಟರ್, ಅವರು ಸರಿಯಾದ ನಿರ್ಧಾರನೇ ತಗೊಂಡಿದ್ದಾರೆ. ಅವರು ಲಂಡನ್ನಲ್ಲೇ ಉಳಿದ್ರೆ ಈ ಮಹಾನಗರದಲ್ಲಿರೋ ಲಕ್ಷಾಂತರ ಜನರಲ್ಲಿ ಅವ್ರ ಶತ್ರುಗಳನ್ನು ಹುಡುಕೋದು ಕಷ್ಟ. ಆದರೆ ಒಂದು ಮಾತು ಸರ್ ಹೆನ್ರಿ, ಡೋವೆನ್ ಶೇರ್ಗೆ ನೀವು ಒಬ್ಬರೇ ಹೋಗಬಾರ್ದು.
0: ಒಬ್ಬರೇ ಹೋಗ್ತಿಲ್ಲ, ಡಾಕ್ಟರ್ ಮಾರ್ಟಿಮರ್ ಕೂಡ ಬರ್ತಾ ಇದ್ದಾರೆ.
1: ಡಾಕ್ಟರ್ ಮಾರ್ಟಿಮರ್ ಬರ್ತಾರೆ ಸರಿ, ಆದರೆ ಅವ್ರ ಮನೆ ನಿಮ್ಮ ಬಂಗ್ಲೆಯಿಂದ ಸಾಕಷ್ಟು ದೂರದಲ್ಲಿದೆ. ಜೊತೆಗೆ ಅವ್ರ ವೃತ್ತಿ ಬೇರೆ, ಅವ್ರು ನಡೆಸಬೇಕು ನೋಡಿ.
0: ಹಾಗಾದರೆ ನೀವೇ ನನ್ನ ಜೊತೆ?
1: ಇಲ್ಲ ಇಲ್ಲ ಇಲ್ಲ, ನಾನೀಗ ಲಂಡನ್ ಭೇಟಿ ಬರೋ ಹಾಗೆ ಇಲ್ಲ. ಆದರೆ ಡಾಕ್ಟರ್ ವ್ಯಾಟ್ಸನ್ ನಿಮ್ಮ ಜೊತೆ ಬರ್ತಾರೆ.
0: ಡಾಕ್ಟರ್ ವ್ಯಾಟ್ಸನ್? ಹಾಂ, ತುಂಬ ಸಂತೋಷ. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯೋದಿಲ್ಲ.
3: ಅಯ್ಯೋ, ಅಷ್ಟೊಂದು ದೊಡ್ಡ ಮಾತಾಡಬೇಡಿ. ಯಾವತ್ತು ಹೊರಡ್ತಾ ಇದ್ದೀರಿ?
0: ನಾಳೆ ಬೆಳಗ್ಗೆನೇ ಹೋಗೋಣ. 10:30 ಪ್ಯಾಡಿಂಗ್ಟನ್ ಸ್ಟೇಷನ್ನಿಂದ ನಮ್ಮ ಟ್ರೈನ್ ಹೊರಡುತ್ತೆ.

0: ಇಷ್ಟು ದಿನಗಳಲ್ಲಿ ಈ ಪ್ರದೇಶದಲ್ಲೆಲ್ಲ ಓಡಾಡಿದ್ದೇನೆ. ಸಾಕಷ್ಟು ನಿರ್ಜನವಾಗಿದೆ. ಇಲ್ಲಿ ವಾಸ ಮಾಡುವವರಲ್ಲಿ ಹೆಚ್ಚಿನ ವಿದ್ಯಾವಂತರು ಬಹಳ ಇಲ್ಲ. ಡಾಕ್ಟರ್ ಮಾರ್ಟಿಮರ್ ಅಂತೂ ಇದ್ದೇ ಇದ್ದಾರೆ. ಉಳಿದ ಹಾಗೆ ಫ್ರಾಂಕ್ಲಂಡ್ ಅಂತ ಒಬ್ಬ ಮುದುಕ, ಖಗೋಳಶಾಸ್ತ್ರದಲ್ಲಿ ಆಸಕ್ತಿ, ಟೆಲಿಸ್ಕೋಪ್ ಇಟ್ಕೊಂಡಿದ್ದಾರೆ. ಇನ್ನೊಬ್ಬರು ಸ್ಟೇಪಲ್ಟನ್. ಕೀಟ ವಿಜ್ಞಾನಿ, ಯಾವಾಗಲೂ ಬಲೆ ಹಿಡಿದುಕೊಂಡು ಓಡಾಡುತ್ತಾ ಇರುತ್ತಾರೆ. ತುಂಬಾ ಹಾಸ್ಯ ಪ್ರಕೃತಿ.
1: ಡಾಕ್ಟರ್ ವ್ಯಾಟ್ಸನ್, ಇದನ್ನು ಕೊಂಪೆ ಅಂತೀರಲ್ಲ ನೀವು. ಇಲ್ಲಿ ಎಂತೆಂಥ ಅಪರೂಪದ ಗಿಡಗಳು ಕೀಟಗಳು ಇವೆ ಗೊತ್ತೇನು? ಆಗೋಗೋ, ನಾನಿಲ್ಲಿದ್ದೀನಿ ಅಂತ ನಿನಗೆ ಗೊತ್ತಾಯ್ತು? ಇಷ್ಟಕ್ಕೂ ಅಕ್ಟೋಬರ್ದಲ್ಲಿ ಬರಲ್ವೆ ನೀನು? ಬಿಡೋದಿಲ್ಲ, ನಿನ್ನ ಬಿಡೋದಿಲ್ಲ. ಏನ್ ನೋಡ್ತಾ ಇದೀಯ? ನೀವಿದ್ದಿದ್ರಿಂದ ಬಚಾವ್ ಆಯ್ತದು, ಇಲ್ದಿದ್ರೆ ಎಷ್ಟು ದೂರ ಆದ್ರೂ ಸರಿ ಹೋಗಿ ಹಿಡಿತಾ ಇದ್ದೆ. ಇನ್ನೂ ಆ ಬೆಟ್ಟದ ಹತ್ರ ಹೋಗ್ಬೇಕು. ಎಂತೆಂಥ ಕೀಟಗಳಿವೆ ಅಂತೀರಾ?
0: ಹೌದೆ.
1: ಹ್ಮ್, ಆದ್ರೆ ಅಪಾಯ ತುಂಬಿದೆ ಸ್ವಾಮಿ, ಅಪಾಯ ತುಂಬಿದೆ. ಅಲ್ಲಿ ನೋಡಿ, ಆ ಬೆಟ್ಟ ಸುತ್ತ ಮೈದಾನ ಇದೆಯಲ್ಲ, ಅದನ್ನ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ?
0: ಕುದುರೆ ಸವಾರಿಗೆ ಒಳ್ಳೆ ಜಾಗ ಅನ್ಸುತ್ತೆ.
1: ಅಲ್ಲಿಗೆ ಹೋದ್ರೆ ಅಂದ್ರೆ ಕುದುರೆನು ಸಿಗಲ್ಲ, ನೀವು ಸಿಗಲ್ಲ. ಜೌಗ ನೆಲ ಸ್ವಾಮಿ, ಅದು ಕಾಲಿಟ್ರೆ ಸೀದಾ ಪಾತಾಳಕ್ಕೆ ಹೋಗ್ತೀರಾ.
0: ಹಾಗಾದ್ರೆ ಬೆಟ್ಟದ ಹತ್ರ ಹೋಗೋದು ಹೇಗೆ?
1: ತುಂಬಾ ಹುಷಾರಾಗಿ ಹೋಗ್ಬೇಕು. ಅಲ್ಲಿಗೆ ಹೋಗೋ ದಾರಿ ನನಗೆ, ನನ್ನ ತಂಗಿಗೆ, ಇಬ್ಬರಿಗೆ ಮಾತ್ರ ಗೊತ್ತಿದೆ.
0: ತುಂಬಾ ವರ್ಷಗಳಿಂದ ಇಲ್ಲೇ ಇದ್ದೀರಿ ಅಂತ ಕಾಣುತ್ತೆ.
1: ಇಲ್ಲ ಸ್ವಾಮಿ, ನಾವಿಲ್ಲಿಗೆ ಬಂದು ಬರೀ 2 ವರ್ಷ ಆಯ್ತಷ್ಟೇ.
0: ಹೌದೇ, ಇಲ್ಲಿ ಬರೋ ಮೊದಲು ಎಲ್ಲಿದ್ರಿ? ಕ್ಷಮಿಸಿ, ನಿಮ್ಗೆ ಬೇಜಾರಾಯ್ತು ಅಂತ ಕಾಣಿಸುತ್ತೆ.
1: ಬೇಜಾರೇನಿಲ್ಲ ಡಾಕ್ಟರ್ ವ್ಯಾಟ್ಸನ್. ಇಲ್ಲಿಗೆ ಬರೋ ಮೊದಲು ಉತ್ತರ ಇಂಗ್ಲೆಂಡ್ನಲ್ಲಿ ನಾನು ನನ್ನ ತಂಗಿ ಒಂದು ಶಾಲೆ ನಡೆಸ್ತಾ ಇದ್ವಿ. ಏನೋ ಹೆಚ್ಚು ಕಡಿಮೆ ಆಯಿತು. ನನ್ನ ಆದರ್ಶಗಳನ್ನು ಬಿಟ್ಕೊಡೋದಕ್ಕೆ ನಾನು ಸಿದ್ಧ ಇರಲಿಲ್ಲ. ಮನಸ್ಸಿಗೆ ತುಂಬ ನೋವಾದರೂ ಶಾಲೆ ಮುಚ್ಚಲೇಬೇಕಾಯಿತು. ಎಲ್ಲ ಮರೀಬೇಕು ಅಂತ ಇಲ್ಲಿಗೆ ಬಂದ್ವಿ. ಸರ್ ಚಾರ್ಲ್ಸ್ ಅವರು ಪರಿಚಯ ಆಯಿತು. ತಂದೆ ಹಾಗೆ ಪ್ರೀತಿ ತೋರಿಸಿದರು. ಡಾಕ್ಟರ್ ಮಾರ್ಟಿಮರ್ ಅಂತ ಒಳ್ಳೆ ಸ್ನೇಹಿತರು ಸಿಕ್ಕಿದರು. ಜೊತೆಗೆ ನನ್ನ ಪುಸ್ತಕ ಇವೆ, ಮರಗಿಡಗಳಿವೆ, ಕೀಟಗಳಿವೆ. ಒಬ್ಬ ಮನುಷ್ಯ ಸಂತೋಷವಾಗಿರೋಕೆ
0: ಈತ ತುಂಬಾ ಸಂಶೋಧನೆ ಮಾಡಿರುವುದರಿಂದ ಒಂದು ಪತಂಗಕ್ಕೆ ಈತನ ಹೆಸರೇ ಇಟ್ಟಿದ್ದಾರಂತೆ. ಈತನ ಮನೆಯಲ್ಲಿರುವಷ್ಟು ಚಿಟ್ಟೆಗಳ ಸಂಗ್ರಹ ಇಂಗ್ಲೆಂಡಿನ ಇಡೀ ಈಶಾನ್ಯ ಭಾಗದಲ್ಲೇ ಎಲ್ಲೂ ಇಲ್ಲವಂತೆ. ಆದರೆ ಹೋಮ್ಸ್, ಈತನ ಮನೆಯಲ್ಲಿರುವ ಅತ್ಯಂತ ಅಮೂಲ್ಯವಾದ ವಸ್ತು ಯಾವುದು ಗೊತ್ತೇ? ಈತನ ತಂಗಿ ಬೆರಿಲ್, ಈ ಬರಡು ಭೂಮಿಯಲ್ಲಿ ಅರಳಿರುವ ಅತ್ಯಂತ ಸುಂದರ ಪುಷ್ಪ. ಒಂದು ವಾರದ ಹಿಂದೆ ಸ್ಟೇಪಲ್ಟನ್ ತನ್ನ ತಂಗಿಯನ್ನು ಕರೆದುಕೊಂಡು ಬಂಗಲೆಗೆ ಬಂದಿದ್ದರು. ಸರ್ ಹೆನ್ರಿ ಮತ್ತು ಸ್ಟೇಪಲ್ಟನ್ ಒಳ್ಳೆಯ ಸ್ನೇಹಿತರಾಗಿ ಬಿಟ್ಟಿದ್ದಾರೆ. ಆದರೆ ಇರುವ ಸಮಸ್ಯೆಗಳು ಸಾಲವು ಅನ್ನುವ ಹಾಗೆ ಒಂದು ಪ್ರಣಯ ಪ್ರಸಂಗ ಕೂಡ ಶುರುವಾಗುತ್ತಿದೆ.
2: ನಂಗೆ ಬರೋಲ್ಲ.
3: ನಾನು ಹೇಳ್ಕೊಡ್ತೀನಿ.
2: ನನ್ನ ಕೈಬಿಡಿ.
3: ಇನ್ನೂ ಗಟ್ಟಿಯಾಗಿ ಹೇಳ್ಕೊಳ್ತೀನಿ.
2: ನಿಮ್ಗೆ ನಾಚಿಕೆ ಇಲ್ಲ?
3: ಹೌದು, ನನಗಿರೋದು ಪ್ರೀತಿ ಮಾತ್ರ.
0: ಸರ್ ಹೆನ್ರಿಯನ್ನು ಹಿಡಿಯುವುದೇ ಕಷ್ಟ ಆಗುತ್ತಿದೆ. ಅವರಿಬ್ಬರು ಎಲ್ಲೆಲ್ಲೋ ಹೋಗಿಬಿಡುತ್ತಾರೆ. ಆದರೆ ನಿನ್ನೆ ಒಂದು ವಿಚಿತ್ರ ನಡೆಯಿತು. ಅವರಿಬ್ಬರು ಬಂಗ್ಲೆಯಿಂದ ಹೊರಗೆ ಹೊರಟರು. ಮನಸ್ಸಿಗೆ ಎಷ್ಟೇ ಮುಜುಗರಾದರೂ ವಿಧಿಯಿಲ್ಲದೆ ನಾನು ಹಿಂಬಾಲಿಸಿಕೊಂಡು ಹೊರಟೆ.
3: ಬೆರಿಲ್, ನಿನ್ನ ಸ್ವರ ಎಷ್ಟು ಇಂಪು!
2: ಓಹೋ,
3: ನಿನ್ನ ಕಣ್ಣು ಎಷ್ಟು ಸೊಂಪು!
2: ಸಾಕು ಸಾಕು.
3: ನಿನ್ನ ತುಟಿ ಎಷ್ಟು ಕೆಂಪು!
2: ಸರ್ ಹೆನ್ರಿ,
3: ಐ ಲವ್ ಯು.
2: ದಯವಿಟ್ಟು ಹೇಗೆ ಮಾತಾಡಬೇಡಿ, ನನ್ನ ಮಾತು ಕೇಳಿ, ಇಲ್ಲಿಂದ ದೂರ ಹೊರಟು ಹೋಗಿ. ಇಲ್ಲಿ ನಿಮ್ಗೆ ತುಂಬ ಅಪಾಯ ಇದೆಯಂತೆ.
3: ನೀನು ನನ್ನ ಪ್ರೀತಿಸೋದಿಲ್ವಾ?
2: ಪ್ರೀತಿಸ್ತೇನೆ, ಅದರಿಂದಲೇ ಹೇಳ್ತಿದ್ದೇನೆ, ಬೇಗ ಹೊರಟು ಹೋಗಿ.
3: ದೂರ ಹೋಗು ಅಂದಷ್ಟು ಹತ್ರ ಬರ್ತೀನಿ.
2: ಬೇಡ
3: ಬೆರಿಲ್, ಎಂಥ ಮಾದಕ ಮೈ ಕಟ್ಟು ನಿಂದು.
2: ಬೇಡ ಬೇಡ. ಅಯ್ಯೋ ಅಣ್ಣ,
1: ನನ್ನ ತಂಗಿ ಮೈ ಬಿಡ್ತೀನೋ ರ್ಯಾಸ್ಕಲ್.

ಆತ್ಮೀಯ ಹೋಮ್ಸ್, ನನ್ನ ಮೊದಲ ಕಾಗದ ಈಗಾಗಲೇ ತಲುಪಿದೆ ಎಂದು ಭಾವಿಸುತ್ತೇನೆ. ಹೆಚ್ಚು ವಿಷಯ ಸಂಗ್ರಹ ಮಾಡುತ್ತಾ ಇದ್ದದ್ದರಿಂದ ಕಳೆದ ಒಂದು ವಾರದಿಂದ ನಿನಗೆ ಕಾಗದ ಬರೆಯಲಿಲ್ಲ.

0: ಮಿಸ್ಟರ್ ಸ್ಟೇಪಲ್ಸನ್, ಯಾರ ಹತ್ರ ಮಾತಾಡ್ತಾ ಇದ್ದೀರಿ ಅಂತ ಗೊತ್ತಿದೆ ತಾನೆ?
1: ಸಾಕು ಮುಚ್ಚೋಳೆ, ನೋಡಿದ್ದೇನೆ ಇಲ್ಲಿನ ಹುಡುಗಿರೆಲ್ಲ ಸುಳ್ಳು ಅನ್ಕೊಂಡಿದ್ದೇನೋ.
0: ಅವಳನ್ನ ನಾನು ಮದುವೆ ಆಗ್ತೀನಿ.
1: ಹಲ್ಲುದುರಿಸೇನೆ ಮಾತಾಡಿದ್ರೆ ಎಷ್ಟು ಹುಡುಗಿರನ್ನ ಹಾಳು ಮಾಡಿದಿ ಹೀಗೆ?
2: ಅಣ್ಣ, ಹೀಗೆ ಯಾಕೆ ಮಾತಾಡ್ತಾ ಇದ್ದೀಯ?
1: ಲೇ, ಬಾಯ್ ಬಿಟ್ಬಿಟ್ಟು ನಿಂತ್ಕೋ. ಏಯ್ ಮದನ ಕಾಮರಾಜ, ಇಲ್ಲಿ ಕೇಳು, ಸ್ನೇಹಿತ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ, ಇನ್ನೊಂದು ಸಾರಿ ಅವಳು ಸುದ್ದಿಗೆ ಬಂದೆ ತಲೆ ಹೊಡೆದ್ರೆ ರಕ್ತ ಕುಡಿತೀನಿ.
2: ಅಣ್ಣ, ಏನಾಗಿದೆ ನಿನ್ಗೆ ಇವತ್ತು?
1: ಸುಮ್ಮನೆ ನಡೆಯ ಮನೆಗೆ, ಹೇಳೋರಿಲ್ಲ ಕೇಳೋರಿಲ್ಲ.
3: ಹೆನ್ರಿಗೆ ದೊಡ್ಡ ಆಘಾತ ಆಯಿತು. ಬಂಗಲೆಗೆ ಬಂದು ದಿಕ್ಕು ತೋಚದ ಹಾಗೆ ಕುಳಿತು ಬಿಟ್ಟರು. ಆದರೆ ನಿನ್ನೆ ಸಂಜೆನೆ ಸ್ಟೇಪಲ್ಟನ್ ತಂಗಿಯ ಜೊತೆಯಲ್ಲಿ ಬಂಗಲೆಗೆ ಬಂದರು. ತಂಗಿಯೇ ತನ್ನ ಸರ್ವಸ್ವ, ಆದ್ದರಿಂದ ಬುದ್ಧಿ ಕಳೆದುಕೊಂಡು ಮಾತನಾಡಿದೆ, ಕ್ಷಮಿಸಬೇಕು, ಹಾಗೆ ಹೀಗೆ ಅಂತ ಹೇಳಿ ಅತ್ತುಕೊಂಡು ಬಿಟ್ಟರು. ಸರ್ ಹೆನ್ರಿ ಪೂರ್ತಿ ಕರಗಿ ಹೋದರು. ನಿನ್ನೆ ರಾತ್ರಿಯೇ ಸ್ಟೇಪಲ್ಟನ್ ಮನೆಗೆ ಊಟಕ್ಕೆ ಹೋದೆವು. ಬಂಗಲೆಯಿಂದ 3-4 ಮೈಲಿ ದೂರದಲ್ಲಿದೆ ಅವರ ಮನೆ. ಇಲ್ಲಿ ಮನೆಗಳು ಹೆಚ್ಚಿಗೆ ಇಲ್ಲ, ಇದ್ದರೂ ದೂರ ದೂರ ಇವೆ. ಇವುಗಳ ಮಧ್ಯೆ ಹಾಗೂ ಸುತ್ತಮುತ್ತ ಮೈಲಿಗಟ್ಟಲೆ ಪಾಳುಭೂಮಿ ಹಬ್ಬಿಕೊಂಡಿದೆ. 5,000 ವರ್ಷಗಳ ಹಿಂದೆ ಮನುಷ್ಯರು ವಾಸ ಮಾಡುತ್ತಾ ಇದ್ದ ಕಲ್ಲು ಗುಡಿಸಲುಗಳು ಅಲ್ಲಲ್ಲಿ ಇವೆ. ಈಗಲೂ ಯಾರಾದರೂ ಬಿಲ್ಲು ಬಾಣ ಹಿಡಿದುಕೊಂಡು ಗುಡಿಸಲಿನಿಂದ ಹೊರಗೆ ಬಂದರೆ ನನಗಂತೂ ಆಶ್ಚರ್ಯ ಆಗುವುದಿಲ್ಲ. ನಾಗರಿಕತೆಯಿಂದ ಅಷ್ಟು ದೂರವಾದ ಪ್ರದೇಶ ಇದು. ಕಳೆದ ಕೆಲವು ದಿನಗಳಿಂದ ಈ ಪ್ರದೇಶದಲ್ಲೆಲ್ಲ ಪೊಲೀಸರು ತುಂಬಿಕೊಂಡಿದ್ದಾರೆ. ಇಲ್ಲಿಗೆ 14 ಮೈಲು ದೂರದಲ್ಲಿರುವ ಪ್ರಿನ್ಸ್ ಟೌನ್ ಜೈಲಿನಿಂದ ಒಬ್ಬ ಕೊಲೆಗಾರ ತಪ್ಪಿಸಿಕೊಂಡಿದ್ದಾನೆ. ಸೆಲ್ಡನ್ ಅಂತ ಹೆಸರು. ಅವನು ಇಲ್ಲೇ ಎಲ್ಲೋ ಅಡಗಿಕೊಂಡಿದ್ದಾನೆ ಎಂದು ಪೊಲೀಸರಿಗೆ ಅನುಮಾನ. ಸದ್ಯಕ್ಕೆ ಇನ್ನೇನು ವಿಶೇಷವಿಲ್ಲ. ಹೆಚ್ಚಿನ ವಿವರಗಳು ಮುಂದಿನ ಪತ್ರದಲ್ಲಿ. ನಿನ್ನ ವ್ಯಾಟ್ಸನ್.

0: ಓ ಡಾಕ್ಟರ್ ವ್ಯಾಕ್ಸನ್, ಬನ್ನಿ ಬನ್ನಿ.
1: 15 ದಿನಗಳಿಂದ ನೋಡ್ತಾ ಇದ್ದೀನಿ, ಬಿಡುವಾದಾಗಲೆಲ್ಲ ಪಿಯಾನೋ ನುಡಿಸ್ತಾ ಇರ್ತೀರಲ್ಲ, ನಿಮಗೆ ತುಂಬ ಇಷ್ಟವಾದ ವಾದ್ಯ ಏನು?
0: ಹೌದು, ಆದರೆ ಈ ಪಿಯಾನೋ ಶ್ರುತಿ ಸರಿಯಾಗಿಲ್ಲ, ಸರಿಯಾಗಿ ಶ್ರುತಿ ಮಾಡಿಸ್ಬೇಕು.
1: ಹ್ಞೂ ಸರ್ ಹೆನ್ರಿ, ನಿಮ್ಮ ಹತ್ರ ಒಂದು ವಿಷಯ ಮಾತನಾಡೋಣ ಅಂತ ಬಂದೆ.
0: ಹೇಳಿ.
1: ಈ ಬ್ಯಾರಿಮೋರ್ ಇದ್ದಾನಲ್ಲ, ಇವನ ಬಗ್ಗೆ ಏನು ಅನ್ನಿಸ್ತೆ ನಿಮಗೆ?
0: ಏನೋ ಒಂದು ರೀತಿಯಾಗಿರ್ತಾನೆ ಯಾವಾಗಲೂ, ಆದರೆ ಅವನ ಮೇಲೇನೋ ಅನುಮಾನ ಇಲ್ಲ ನನಗೆ. ಅವನ ಅಜ್ಜ ಮುತ್ತಜ್ಜ ಕೂಡ ಇದೇ ಬಂಗ್ಲೆನಲ್ಲಿ ಕೆಲಸ ಮಾಡ್ತಾ ಇದ್ರಂತೆ.
1: ನಿಮಗೆ ರಾತ್ರಿ ನಿದ್ದೆ ಚೆನ್ನಾಗಿ ಬರುತ್ತಾ?
0: ಚೆನ್ನಾಗಿ ಬರುತ್ತೆ. ಆದರೆ ಇದೇನಿದು, ಒಂದಕ್ಕೊಂದು ಸಂಬಂಧ ಇಲ್ಲದ ಪ್ರಶ್ನೆಗಳು.
1: ಸಂಬಂಧ ಇರೋದ್ರಿಂದಾನೇ ಕೇಳ್ತಾ ಇದ್ದೀನಿ. ಗಡಿಯಾರದಲ್ಲಿ ರಾತ್ರಿ 2 ಗಂಟೆ ಹೊಡೆದ ತಕ್ಷಣ ಈ ಬ್ಯಾರಿಮೋರ್ ದೀಪ ಹಿಡ್ಕೊಂಡು ಬಂಗ್ಲೆ ಕೊನೆಯಲ್ಲಿರೋ ಕೊಠಡಿಗೆ ಹೋಗ್ತಾನೆ.
0: ಹೌದೇ?
1: ಹೌದು. ಮೊನ್ನೆ ರಾತ್ರಿ ಯಾಕೋ ಸರಿಯಾಗಿ ನಿದ್ದೆ ಬರಲಿಲ್ಲ. 2 ಗಂಟೆ ಆದಮೇಲೆ ರೂಮಿನ ಮುಂದೆ ಹೆಜ್ಜೆ ಸಪ್ಪಳ ಕೇಳಿಸ್ತು. ಮೆಲ್ಲಗೆ ಬಾಗಿಲು ತೆರೆದು ನೋಡಿದೆ, ಇವನು ಹೋಗ್ತಾ ಇದ್ದಾನೆ. ನಿನ್ನೆ ರಾತ್ರಿ ಅದೇ ಕೆಲಸವಾಗಿ ಎದ್ದು ಕುಳಿತೆ ಯಥಾಪ್ರಕಾರ.
0: ಇವತ್ತು ರಾತ್ರಿನೇ ಇದರ ಇತ್ಯರ್ಥ ಆಗಬೇಕು. ಅಂತೂ ಯಾರನ್ನು ನಂಬೋ ಹಾಗಿಲ್ಲ ಅಂತಾಯ್ತು.

0: ಯಾರು?
1: ಬ್ಯಾರಿಮೋರ್
2: ಸರ್. ಹೆನ್ರಿ,
1: ಇಷ್ಟೊತ್ತಿನಲ್ಲಿ ಈ ಕೋಣೆಯಲ್ಲಿ ಏನ್ ಮಾಡ್ತಾ ಇದೀಯಾ?
2: ಕಿಟಕಿ ಬಾಗಿಲು ಹಾಕಿದಿನೋ ಇಲ್ವೋ ಅಂತ ಅನುಮಾನ ಬಂತು.
3: ಪ್ರತಿದಿನ ರಾತ್ರಿ ಇದೇ ಹೊತ್ತಿನಲ್ಲಿ ಇದೇ ಅನುಮಾನ ಬರುತ್ತೆ ನಿನಗೆ ಅಲ್ಲ?
1: ಬ್ಯಾರಿಮೋರ್, ನಾಟಕ ಸಾಕು, ನಿಜ ಹೇಳು. ಕಿಟಕಿ ಹತ್ರ ದೀಪ ಹಿಡ್ಕೊಂಡು ಏನ್ ಮಾಡ್ತಾ ಇದ್ದೆ?
2: ಏನೂ ಇಲ್ಲ ಸರ್.
3: ದೀಪ ಕೊಡು ಇಲ್ಲಿ.
2: ಇಲ್ಲ, ಕೊಡೋ ಇಲ್ಲ, ಕೊಡೋ ಅಂದ್ರೆ ಇಲ್ಲ.
3: ನೋಡಿ ನೋಡಿ ಸರ್ ಹೆನ್ರಿ, ಕಿಟಕಿ ಮುಂದೆ ದೀಪ ಹಿಡಿದು ಅಲ್ಲಾಡಿಸಿದ್ರೆ

0: ಅಲ್ಲಿ ದೂರದಲ್ಲಿ ಪಾಳುಭೂಮಿ ಮೇಲೆ ಯಾರೋ ಒಂದು ಸಣ್ಣ ಬೆಳಕು ತೋರಿಸ್ತಾರೆ ನೋಡಿ.
1: ಅಂದ್ರೆ ಇಲ್ಲಿಂದ ಯಾರಿಗೋ ಸಂಕೇತ ಕೊಡ್ತಾ ಇದ್ದಾನೆ. ಏಯ್ ಏನಿದಲ್ಲ ಹೇಳ.
2: ಸರ್ ಹೆನ್ರಿ, ನನ್ನ ಮೈ ಮುಟ್ಬೇಡ ನೀವು, ಕುತ್ತಿ ಕತ್ತರಿಸಿದ್ರು ಹೇಳುವುದಿಲ್ಲ.
1: ಕಳ್ಳ ಬಡವ, ಇಷ್ಟಕ್ಕೆ ಬಂದ್ಯಾ ನೀನು? ಒಂದ್ ಕ್ಷಣ ಈ ಮನೇಲಿರಬಾರ್ದು, ನಡಿ ಹೊರಗೆ ನಡಿಯೋ.
3: ದಯವಿಟ್ಟು ಕ್ಷಮಿಸಿ, ಅವ್ರದ್ದೇನು ತಪ್ಪಿಲ್ಲ, ತಪ್ಪೆಲ್ಲ ನಂದು. ನೀನ್ ಸುಮ್ಮನೆ ಇರು. ಸರ್ ಹೆನ್ರಿ, ನಿಮ್ಮೇ ನಂಬಿಕೆ ಇಟ್ಟು ಮಾತು ಹೇಳ್ತಾ ಇದ್ದೀನಿ, ನೀವು ಯಾರಿಗೂ ಹೇಳೋದಿಲ್ಲ ಅಂತ ಮಾತು ಕೊಡ್ಬೇಕು.
1: ಸರಿ, ಅದೇನು ಬೇಗ ಹೇಳು.
3: ಆ ಪಾಳು ಭೂಮಿಯಲ್ಲಿ ನನ್ನ ತಮ್ಮ ಇದ್ದಾನೆ, ಊಟ ತಗೊಂಡು ಬರ್ತಿದ್ದೀನಿ ಅನ್ನೋದಕ್ಕೆ ಸಂಕೇತವಾಗಿ ಇಲ್ಲಿನ ದೀಪ ತೋರಿಸಿದ್ರೆ ಎಲ್ಲಿ ಊಟ ತಗೊಂಡು ಹೋಗ್ಬೇಕೋ ಅಲ್ಲಿಂದ ಅವನು ಬೆಳಕು ತೋರಿಸ್ತಾನೆ.
0: ನಿನ್ ತಮ್ಮ ಅಲ್ಲಿ ಯಾಕೆ ಇದ್ದಾನೆ?
3: ಇನ್ನೆಲ್ಲಿರ್ತಾನೆ?
0: ಅಂದ್ರೆ ನಿನ್ ತಮ್ಮ ಜೈಲಿನಿಂದ ತಪ್ಪಿಸಿಕೊಂಡಿರೋ ಕೊಲೆಗಾರನೇ?
3: ಹೌದು ಸೆಲ್ಡನ್, ನಾನು ಸಾಕಿ ಬೆಳೆಸಿದ ಹುಡುಗ.
0: ತಕ್ಷಣ ಈ ವಿಷಯ ಪೊಲೀಸರಿಗೆ ತಿಳಿಸಬೇಕು.
3: ಅಯ್ಯೋ ದಯವಿಟ್ಟು ಹಾಗೆ ಮಾಡಬೇಡಿ, ದಯವಿಟ್ಟು ಹಾಗೆ ಮಾಡಬೇಡಿ. ಅವನ ಈ ಪ್ರದೇಶದಲ್ಲಿ ಇಲ್ಲ ಅಂತ ಪೊಲೀಸ್ನವ್ರು ಸುಮ್ಮನಾಗಿದ್ದಾರೆ. ಸರ್ ಹೆನ್ರಿ, ಯಾರಿಗೂ ಹೇಳಲ್ಲ ಅಂತ ಮಾತು ಕೊಟ್ಟಿದ್ದೀರಿ ನೀವು.
1: ಅವನು ಮತ್ತೆ ಯಾರ್ದಾದ್ರೂ ಕೊಲೆ ಮಾಡಿದ್ರೆ ಏನ್ ಗತಿ?
2: ಇಲ್ಲ ಇಲ್ಲ ಸರ್, ಇನ್ನೊಂದು ವಾರದಲ್ಲಿ ಅಮೆರಿಕಗೆ ಒಂದು ಹಡಗು ಹೊರಡ್ತಾ ಇದೆ, ಅದರಲ್ಲಿ ಅವನು ಹೊರಟು ಹೋಗ್ತಾನೆ ಸರ್.
1: ವ್ಯಾಟ್ಸನ್, ಈ ವಿಷಯದಲ್ಲಿ ನಾವು ಸುಮ್ಮನೆ ಇರೋದು ಒಳ್ಳೇದು ಅನ್ಸುತ್ತೆ. ದೇಶ ಬಿಟ್ಟು ಹೋಗೋ ಹಾಗಿದ್ರೆ ಹೋಗ್ಲಿ.
0: ಸರಿ, ನೀವು ಹೇಳಿದ ಮೇಲೆ ಆಯ್ತು.
3: ತುಂಬಾ ಉಪಕಾರ ಆಯ್ತು ಸರ್, ತುಂಬಾ ಉಪಕಾರ ಆಯ್ತು. ನಿಮ್ ಋಣ ಹೇಗ್ ತೀರಿಸೋದೋ ಗೊತ್ತಾಗ್ತಾ ಇಲ್ಲ
4: ಸರ್. ಇಷ್ಟು ದಿನ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದ ಕೆಲವು ವಿಷಯ ಇವತ್ತು ನಿಮಗೆ ಹೇಳಿಬಿಡಬೇಕು ಅನಿಸ್ತಾ ಇದೆ ಸರ್.
1: ಯಾವ ವಿಷಯ?
4: ಎಲಿಜಾ, ನೀನೇ ಹೇಳು.
3: ಸರ್, ಚಾರ್ಲ್ಸ್ ಸತ್ತು 4 ದಿನ ಆದ್ಮೇಲೆ ಅವ್ರ ಕೊಠಡಿ ಗುಡಿಸೋದಕ್ಕೆ ಹೋಗಿದ್ದೆ. ಅಲ್ಲಿ ಬೆಂಕಿ ಗೂಡಿನಲ್ಲಿ ಸುಟ್ಟು ಹೋಗಿದ್ದು ಒಂದು ಕಾಗದ ಇತ್ತು, ಆದರೆ ಕೊನೆ ಭಾಗ ಸುಟ್ಟಿರಲಿಲ್ಲ, 2 ಸಾಲು ಚೆನ್ನಾಗಿ ಕಾಣಿಸ್ತಿದ್ವು.
1: ಏನು ಬರೆದಿತ್ತು ಅದರಲ್ಲಿ?
3: ರಾತ್ರಿ 10 ಗಂಟೆಗೆ ಗೇಟಿನ ಹತ್ರ ಬರೋದನ್ನು ಮರಿಬೇಡಿ, ಓದಿದ ಮೇಲೆ ದಯವಿಟ್ಟು ಕಾಗದ ಸುಟ್ಟು ಹಾಕಿ ಅಂತ ಬರೆದಿತ್ತು.
1: ಕಾಗದ ಎಲ್ಲಿದೆ ಈಗ?
4: ಸರ್, ನಮಗೆ ಹೆದರಿಕೆ ಆಯಿತು, ಪೂರ್ತಿ ಸುಟ್ಟು ಹಾಕಿದ್ವಿ.
0: ಎಂಥ ಕೆಲಸ ಮಾಡಿದ್ರಿ?
4: ಬೇರೆ ಏನು ಉಪಾಯ ಕಾಣಲಿಲ್ಲ ಸರ್. ನೋಡಿದ್ರೆ ಹೆಂಗಸರ ಕೈಬರ ಇದ್ದ ಹಾಗೆ ಇತ್ತು. ರಾತ್ರಿ 10 ಗಂಟೆಯಲ್ಲಿ ಒಂದು ಹೆಣ್ಣನ್ನು ಭೇಟಿ ಮಾಡೋದಕ್ಕೆ ಸರ್ ಚಾರ್ಲ್ಸ್ ಹೊರಗೆ ಹೋಗಿದ್ರಂತ ಗೊತ್ತಾದ್ರೆ ಅವ್ರ ಗೌರವಕ್ಕೆ.
0: ಸರಿ ಸರಿ, ಕಾಗದದ ಕೊನೆಯಲ್ಲಿ ಸಹಿ ಮಾಡಿರ್ಲಿಲ್ವಾ?
3: ಇಲ್ಲ ಸರ್, ಬರೀ ಎಲ್ ಎಲ್ ಅಂತ ಮಾತ್ರ ಬರೆದಿದ್ರು.
4: ಇನ್ನೂ ಒಂದು ವಿಷಯ ನಿಮಗೆ ತಿಳಿಸಲಿಕ್ಕಿದೆ ಸರ್. ಆ ಪಾಳು ಭೂಮಿಲಿ ಸೆಲ್ಡನ್ ಮಾತ್ರ ಅಲ್ಲ, ಇನ್ನೊಬ್ಬ ಮನುಷ್ಯ ಕೂಡ ಅಡಗಿಕೊಂಡಿದ್ದಾನಂತೆ.
1: ಯಾರು ಹೇಳಿದ್ರು?
4: ನಿನ್ನೆ ಊಟ ತಗೊಂಡು ಹೋದಾಗ ಸೆಲ್ಡನ್ ಹೇಳಿದ, ಕರಿಗುಡ್ಡದ ಕೆಳಗಿರೋ ಕಲ್ಲು ಗುಡಿಸಲಿನಲ್ಲಿ ಆ ಮನುಷ್ಯ ಸೇರಿಕೊಂಡಿದ್ದಾನಂತೆ, ಅಲ್ಲೆಲ್ಲ ಓಡಾಡ್ತಾನಂತೆ, ಎಲ್ಲೆಲ್ಲೋ ಹೋಗಿ ಬರ್ತಾನಂತೆ.
1: ಸರಿ, ಈಗ ಹೋಗಿ, ರಾತ್ರಿ ತುಂಬ ಹೊತ್ತಾಯ್ತು, ಬೆಳಗ್ಗೆ ನೋಡೋಣ.
4: ಸರ್, ನನ್ನಿಂದ ನೋವಾಗಿದ್ರೆ ಕ್ಷಮಿಸಿಬಿಡಿ ಸರ್.
1: ಆದದ್ದೆಲ್ಲ ಮರೆತು ಬಿಡು ಬ್ಯಾರಿ ಮಾರ್.
4: ತುಂಬಾ ಉಪಕಾರ ಆಯ್ತು,
0: ತುಂಬಾ ಉಪಕಾರ ಆಯ್ತು ಸರ್.
1: ಅಂತೂ ಈ ಕತ್ತಲಲ್ಲಿ ನಮ್ಮ ಸಮಸ್ಯೆ ಮೇಲೆ ಹೊಸ ಬೆಳಕು ಬಿತ್ತು.
0: ಹೌದು, ಈ ಎಲ್ ಎಲ್ ಅನ್ನೋ ಹೆಣ್ಣು ಯಾರು, ಮತ್ತೆ ಪಾಳುಭೂಮಿ ಕಲ್ಲು ಗುಡಿಸಲಿನಲ್ಲಿ ಸೇರಿಕೊಂಡಿರೋ ಆ ಸರ್ಪ ಯಾವುದು ಅನ್ನೋದು ಪತ್ತೆ ಹಚ್ಚಿದ್ರೆ ಬಹಳಷ್ಟು ವಿಷಯ ಸ್ಪಷ್ಟ ಆಗ್ಬಹುದು.
1: ವಾಟ್ಸನ್, ಏನದು?
0: ನಾಯಿ ಉರುಳಿತಾ ಇದೆ.
1: ಯಾವ ನಾಯಿ?
0: ಯಾವುದೋ ನಾಯಿ ಇರಬೇಕು.
1: ಆ ಪಾಳುಭೂಮಿ ಮೇಲೆ ಇನ್ಯಾವ ನಾಯಿ ಇರುತ್ತೆ?
0: ನೀವು ಆ ಕತೆ ನಂಬೋದಕ್ಕೆ ಶುರು ಮಾಡಿದ್ರಿ ಅಂತಾಯ್ತು.
1: ಆ ನಂಬ್ತೀನಿ ಅಂತಲ್ಲ.
0: ಹೌದು, ಈ ನಡುರಾತ್ರಿಯಲ್ಲಿ ಈ ದೊಡ್ಡ ಬಂಗ್ಲೆಯಲ್ಲಿ ನಿಂತು ನಿಗೂಢವಾದ ಪಾಳುಭೂಮಿ ಕಡೆ ನೋಡ್ತಾ ಇದ್ರೆ ಎಂಥ ಮನುಷ್ಯ ಆದರೂ ಧೈರ್ಯ ಕಳೆದುಕೊಳ್ತಾನೆ. ಆದರೆ 100 ವರ್ಷಗಳಿಂದ ಆ ನಾಯಿ ನಿಮ್ಮ ವಂಶದವರ ಬೆನ್ನು ಹತ್ತಿದೆ ಅಂದರೆ ನಂಬ್ತು ಹೇಗೆ?
1: ನಮ್ಮ ದೊಡ್ಡಪ್ಪನ ಶವದ ಹತ್ರ ನಾಯಿ ಹೆಜ್ಜೆ ಗುರುತುಗಳಿದ್ದನ್ನ ಡಾಕ್ಟರ್ ಮಾರ್ತಿಮರ್ ನೋಡಿದ್ದಾರಂತಲ್ಲ.
0: ಅದೇ ಅರ್ಥ ಆಗ್ತಾ ಇಲ್ಲ. ಏನೇ ಆಗಲಿ, ನೀವು ತುಂಬಾ ಹುಷಾರಾಗಿರ್ಬೇಕು ಸರ್ ಹೆನ್ರಿ. ಯಾವುದೇ ಕಾರಣಕ್ಕೂ ಒಬ್ಬರೇ ಆಚೆ ಹೋಗ್ಬೇಡಿ.
1: ಇಲ್ಲ ವ್ಯಾಟ್ಸನ್, ಖಂಡಿತ ಹೋಗೋದಿಲ್ಲ.
0: ನಾಳೆ ಬೆಳಿಗ್ಗೆ ಡಾಕ್ಟರ್ ಮಾರ್ಟಿಮರ್ಗೆ ಹೇಳ್ಕೊಳ್ತೀನಿ. ಆ ಹೆಣ್ಣು ಯಾರಂತ ಅವರಿಗೆ ಗೊತ್ತಿದೆಯೇನೋ ಕೇಳೋಣ.
1: ಹ್ಞೂ,
0: ಈಗ ಬನ್ನಿ, ನಿದ್ದೆ ಮಾಡೋಣ.

0: ಎಲ್ಲೆಲ್ಲ ಅಂದ್ರೆ ಲಾರಾ ಲಿಯಾನ್ಸ್ ಇರಬೇಕು, ಕೂಮ್ ಟ್ರೆಸಿಲ್ ಇದ್ದಾಳೆ.
1: ಯಾರು ಈಕೆ?
0: ಆ ಮುದುಕ ಇದಾನಲ್ಲ ಫ್ರಾಂಕ್ಲ್ಯಾಂಡ್, ಅವರ ಮಗಳು.
2: ಫ್ರಾಂಕ್ಲ್ಯಾಂಡ್ನ 3-4 ಸಾರಿ ಭೇಟಿ ಮಾಡಿದ್ದೀನಿ, ಮಗಳಿರೋ ವಿಷಯ ಹೇಳಲೇ ಇಲ್ಲ.

0: ಅಯ್ಯೋ, ಅದೊಂದು ದೊಡ್ಡ ಕತೆ. 4 ವರ್ಷಗಳ ಕೆಳಗೆ ಲಿಯಾನ್ಸ್ ಅಂತ ಒಬ್ಬ ಪೇಂಟರ್ ಇತ್ತ ಕಡೆ ಬಂದಿದ್ದ. ಅವನಿಗೂ ಲಾರಾಗೂ ಪ್ರೀತಿ ಬೆಳೀತು. ಫ್ರ್ಯಾಂಕ್ಲ್ಯಾಂಡ್ಗೆ ಇದು ಸ್ವಲ್ಪನೂ ಇಷ್ಟ ಇರಲಿಲ್ಲ. ಸರಿ, ಅಪ್ಪ ಮಗಳಿಗೆ ಜಗಳ ಆಯಿತು, ಮಗಳು ಮನೆ ಬಿಟ್ಟು ಹೋದ್ರು, ಲಿಯಾನ್ಸ್ನ ಮದುವೆ ಆದರು. 3 ವರ್ಷ ಚೆನ್ನಾಗಿದ್ರು, ಆಮೇಲೆ ಏನಾಯ್ತೋ ಏನೋ ಬೇರೆ ಆದರು. ಡೈವೋರ್ಸ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ.
1: ತುಂಬ ಕಷ್ಟದಲ್ಲಿರಬೇಕು.
0: ಸ್ವಲ್ಪ ಟೈಪಿಂಗ್ ಅದು ಇದು ಮಾಡಿ ಸರಿ ದೂಗಿಸ್ತಾಳೆ. ನಿಮ್ಮ ದೊಡ್ಡಪ್ಪ ತುಂಬ ಸಹಾಯ ಮಾಡಿದ್ದಾರೆ ಆಕೆಗೆ.
1: ಈಗಲೇ ಕುಂಕ್ಟ್ರೆಸ್ಸಿಗೆ ಹೋಗೋಣ.
2: ಬೇಡ ಬೇಡ, ಎಲ್ಲರೂ ಹೋದರೆ ಕೆಲಸ ಕೆಡುತ್ತೆ. ನಾನೊಬ್ಬನೇ ಹೋಗಿ ಮಾತನಾಡಿಸ್ಕೊಂಡು ಬರ್ತೇನೆ.
0: ಕೂಮ್ಡ್ರೆಸ್ಸಿಗೆ 10 ಮೈಲಿ ಆಗುತ್ತೆ, ಕುದುರೆ ಗಾಡಿ ತಗೊಂಡೋಗಿ.
1: ಈ ಸಮಸ್ಯೆಯಲ್ಲಿ ಈಕೆ ತುಂಬ ಮುಖ್ಯವಾದ ಕೊಂಡಿ ಅನಿಸುತ್ತೆ. ತುಂಬ ನಾಜುಕಾಗಿ ಪ್ರಶ್ನೆ ಕೇಳಿ ವ್ಯಾಟ್ಸನ್.
2: ನಾಜುಕಾಗಿಯೇ ಕೇಳ್ತೀನಿ, ಆದರೆ ನೇರವಾಗಿ ಕೇಳ್ತೀನಿ. ಮಿಸಿಸ್ ಲಾರಾ ಲಿಯಾನ್ಸ್, ನಿಮಗೂ ಸರ್ ಚಾಸ್ಗೂ ಇದ್ದ ಸಂಬಂಧ ಏನು ಅಂತ?
3: ಅದಕ್ಕೂ ನಿಮಗೂ ಯಾವುದೇ ಸಂಬಂಧ ಇಲ್ಲ ಡಾಕ್ಟರ್ ವ್ಯಾಟ್ಸನ್.

0: ಡೈವರ್ಸ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾಳೆ.
1: ತುಂಬ ಕಷ್ಟದಲ್ಲಿರಬೇಕು.
0: ಸ್ವಲ್ಪ ಟೈಪಿಂಗ್ ಅದು ಇದು ಮಾಡಿ ಸರಿ ತೂಗಿಸ್ತಾಳೆ. ನಿಮ್ಮ ದೊಡ್ಡಪ್ಪ ತುಂಬ ಸಹಾಯ ಮಾಡಿದ್ದಾರೆ ಆಕೆಗೆ.
1: ಈಗಲೇ ಕುಮ್ಟ್ರೆಸ್ಸಿಗೆ ಹೋಗೋಣ.
0: ಬೇಡ ಬೇಡ, ಎಲ್ಲರೂ ಹೋದರೆ ಕೆಲಸ ಕೆಡುತ್ತೆ. ನಾನೊಬ್ಬನೇ ಹೋಗಿ ಮಾತನಾಡಿಸ್ಕೊಂಡು ಬರ್ತೇನೆ. ಕುಮ್ಟ್ರೆಸ್ಸಿಗೆ 10 ಮೈಲಿ ಆಗುತ್ತೆ. ಕುದುರೆ ಗಾಡಿ ತಗೊಂಡೋಗಿ.
1: ಈ ಸಮಸ್ಯೆಯಲ್ಲಿ ಈಕೆ ತುಂಬ ಮುಖ್ಯವಾದ ಕೊಂಡಿ ಅನಿಸುತ್ತೆ. ತುಂಬ ನಾಜುಕಾಗಿ ಪ್ರಶ್ನೆ ಕೇಳಿ ವ್ಯಾಟ್ಸನ್.
0: ನಾಜುಕಾಗಿಯೇ ಕೇಳ್ತೀನಿ, ಆದರೆ ನೇರವಾಗಿ ಕೇಳ್ತೀನಿ. ಮಿಸಿಸ್ ಲಾರಾ ಲಿಯಾನ್ಸ್, ನಿಮಗೂ ಸರ್ ಚಾಸ್ಗೂ ಇದ್ದ ಸಂಬಂಧ ಏನು ಅಂತ?
2: ಅದಕ್ಕೂ ನಿಮಗೂ ಯಾವುದೇ ಸಂಬಂಧ ಇಲ್ಲ ಡಾಕ್ಟರ್ ವ್ಯಾಟ್ಸನ್, ನೀವು ಹೋಗ್ಬೋದು.
0: ಸುಮ್ಮನೆ ಕೂಗಾಡೋದ್ರಿಂದ ಪ್ರಯೋಜನ ಇಲ್ಲ. ಸರ್ ಚಾರ್ಲ್ಸ್ ಸತ್ತ ದಿನ ನಿಮ್ಮಿಂದ ಅವರಿಗೆ ಬಂದ ಕಾಗದ ನಾನು ನೋಡಿದ್ದೀನಿ. ಯಾಕೆ ಮಾತಾಡೋದಿಲ್ಲ? ನೀವು ಎಲ್ಲ ವಿಷಯ ನನಗೆ ಹೇಳದೇ ಇದ್ರೆ ಈ ಕೊಲೆ ಪ್ರಕರಣದಲ್ಲಿ. ಹೌದು, ಸರ್ ಚಾರ್ಲ್ಸ್ ಸತ್ತದ್ದು ಹೃದಯಾಘಾತದಿಂದಲ್ಲ. ಆ ಹೊತ್ತು ರಾತ್ರಿ 10 ಗಂಟೆಗೆ ಗೇಟ್ನ ಹತ್ರ ಬನ್ನಿ ಅಂತ ನೀವು ಕಾಗದ ಬರೆದ್ರಿ. 10 ಗಂಟೆಗೆ ಅವರ ಕೊಲೆ ಆಯ್ತು.
2: ಇಲ್ಲ ಇಲ್ಲ, ನನ್ಗೇನು ಗೊತ್ತಿಲ್ಲ.
0: ಅಂದ್ರೆ ನೀವು ಕಾಗದ ಬರೀಲಿಲ್ವೇ?
2: ಕಾಗದ ಬರ್ದದ್ದು ಹೌದು.
0: ಯಾಕೆ ಬರೆದ್ರಿ?
2: ಅವರು ಲಂಡನ್ಗೆ ಹೋಗ್ತಾ ಇದ್ದಾರೆ, ಬರೋದು 1 ತಿಂಗಳಾಗ್ಬೋದು ಅಂತ ಗೊತ್ತಾಯ್ತು. ಅವರಿಂದ ಜರೂರಾಗಿ ಒಂದು ಸಹಾಯ ಕೇಳಬೇಕಾಗಿತ್ತು, ಅದಕ್ಕೆ ಬರ್ದೆ.
0: ಅವರ ಮನೆಗೆ ಹೋಗಿ ಕೇಳಬಹುದಾಗಿತ್ತು.
2: ಬೆಳಗ್ಗೆ ನನ್ನ ಬಿಡುವೆ ಇರಲಿಲ್ಲ, ಅವ್ರ ಮನೆಗೆ ರಾತ್ರಿ ಹೋಗಿದ್ರೆ ನೋಡ್ದವ್ರಿಗಿಲ್ಲದ ಅನುಮಾನ ಬರ್ತಾ ಇತ್ತು. ಸರ್ ಚಾರ್ಲ್ಸ್ ದೇವ್ರಂಥ ಮನುಷ್ಯ, ಅದಕ್ಕೆ ಗೇಟ್ ಹತ್ರ ಬನ್ನಿ ಅಂತ ಬರ್ದೆ.
0: ಸರಿ, ಅಲ್ಲಿ ಹೋದ್ಮೇಲೆ ಏನಾಯ್ತು?
2: ನಾನು ಹೋಗ್ಲೇ ಇಲ್ಲ.
0: ಮಿಸಿಸ್ ಲಿಯಾನ್ಸ್,
2: ಹೌದು ಸತ್ಯ ಹೇಳ್ತಾ ಇದ್ದೀನಿ, ನಾನು ಹೋಗ್ಲೇ ಇಲ್ಲ.
0: ಯಾಕೆ ಹೋಗ್ಲಿಲ್ಲ?
2: ಅದು ನಾನು ಹೇಳಕ್ ಇಷ್ಟಪಡಲ್ಲ, ಅದು ನನ್ನ ಸ್ವಂತ ವಿಚಾರ.
0: ಎಲ್ಲ ವಿವರ ನೀವು ಹೇಳ್ಬಿಡೋದು ಒಳ್ಳೇದು.
2: ಅದಕ್ಕೂ ಈ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ ಡಾಕ್ಟರ್ ವ್ಯಾಟ್ಸನ್, ನಿಮ್ ಪ್ರಶ್ನೆಗಳಿಂದ ಸುಮ್ಮನೆ ನನ್ನ ಕೊಲ್ಬೇಡಿ, ನನ್ಗೇನು ಗೊತ್ತಿಲ್ಲ. ಹೋಗಿ ಹೋಗಿ ಹೋಗಿ.
0: ಗಾಡಿ ಸ್ವಲ್ಪ ನಿಲ್ಸು, ಇಲ್ಲೇ ಇಳಿತೀನಿ ನಾನು.
3: ಸರ್ ಬಂಗ್ಲೆಗೆ ಬರೋದಿಲ್ವೇ?
0: ಆ ಬೆಟ್ಟದ ಹತ್ರ ಹೋಗಿ ಆಮೇಲೆ ಬರ್ತೀನಿ, ನೀನು ಹೋಗು.
3: ನೀವು ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಕತ್ತಲಾಗುತ್ತೆ, ಹಣ ಕೊಟ್ಟರು ಇಷ್ಟೊತ್ತಿನಲ್ಲಿ ಯಾರು ಅಲ್ಲಿಗೆ ಹೋಗಲ್ಲ.
0: ಯಾಕೆ?
3: ಬೆಂಕಿಯುಗಳ ನಾಯಿ ಇದೆ ಅಂತೆ ಸರ್ ಅಲ್ಲಿ.
0: ಇಲ್ಲಿ ನೋಡು ನನ್ನ ರಿವಾಲ್ವರ್, ನೀನೇನು ಹೆದರ್ಬೇಡ, ಹೋಗು. ಬೇಗ ಬಂದ್ಬಿಡ್ತೀನಿ ಅಂತ ಸರ್ ಹೆನ್ರಿ ಅವ್ರಿಗೆ ಹೇಳು.
3: ಸರಿ ಸರ್, ನಿಮ್ಮ ಇಷ್ಟ.
4: ಐದು ಸಾವಿರ ವರ್ಷಗಳ ಹಿಂದೆ ಮನುಷ್ಯರು ವಾಸ ಮಾಡ್ತಾ ಇದ್ದ ಗುಡಿಸಲಿನಲ್ಲಿ ಒಂದು ವಿಷ ಜಂತು ಸೇರಿಕೊಂಡಿದೆ. ಇವತ್ತು ಅದರ ಹಲ್ಲು ಕೇಳ್ತೀನಿ. ಆದರೆ ಯಾವ ಗುಡಿಸಲಿನಲ್ಲಿರ್ಬೋದು? ಅಲ್ಲಿ ಹೆಜ್ಜೆ ಗುರುತು ಕಾಣಿಸ್ತಾ ಇದೆ, ಅಲ್ಲೇ ಇರಬೇಕು. ಒಳಗೆ ಯಾರೂ ಇಲ್ಲ. ಇದೇನಿದೆ ಚೀಟಿಯಲ್ಲಿ? ಡಾಕ್ಟರ್ ವ್ಯಾಟ್ಸನ್ ಕೂಮ್ಟ್ರೆಸ್ಸಿಗೆ ಹೋಗಿದ್ದಾರೆ ಅಂದ್ರೆ ನನ್ನ ವಿಷಯ ಎಲ್ಲ ಯಾರೋ ಇವನಿಗೆ ತಿಳಿಸ್ತಾ ಇದ್ದಾರೆ. ಯಾರಿರಬಹುದು? ಓ, ಬರ್ತಾ ಇದ್ದಾನೆ.
5: ವ್ಯಾಟ್ಸನ್, ಆ ಮೂಲೆಯಲ್ಲಿ ಹಾಗ್ಯಾಕೆ ನಿಂತ್ಕೊಂಡಿದ್ಯಾ?
0: ಹೋಮ್ಸ್, ಹೋಮ್ಸ್,
5: ಕೈಯಲ್ಲಿ ರಿವಾಲ್ವರ್ ಬೇರೆ ಇದೆ, ಶೂಟ್ ಮಾಡ್ತೀಯಾ?
0: ಹೋಮ್ಸ್, ಇದೇನು ನಿನ್ನ ತಮಾಷೆ? ನಾನು ಬರೋದಿಲ್ಲ, ನೀನು ಹೋಗಂತ ನನ್ನ ಕಳಿಸ್ಬಿಟ್ಟು ಇಲ್ಲಿ ಬಂದು ಸೇರ್ಕೊಂಡಿದ್ಯಾ?
5: ಸೆಟ್ ಮಾಡ್ಕೋಬೇಡ, ನಾನು ಇಲ್ಲಿ ಬಂದಿದ್ದೀನಿ ಅಂತ ಗೊತ್ತಾಗಿ ಹೋಗಿದ್ರೆ ದುಷ್ಟ ಶಕ್ತಿಗಳು ಹುಷಾರಾಗ್ಬಿಡ್ತಾಯಿದ್ವಿ.
0: ಆದ್ರೆ ನನ್ಗೆ ಯಾಕೆ ಹೇಳಲಿಲ್ಲ? ಆಪ್ತ ಸ್ನೇಹಿತ ಅಂತ ಹೇಳ್ಕೊಳ್ತೀಯಾ?
5: ಆಪ್ತ ಸ್ನೇಹಿತ ಆದದ್ರಿಂದಲೇ ಹೇಳಲಿಲ್ಲ. ನಾನು ಇಲ್ಲಿರೋದು ನಿನ್ಗೆ ಗೊತ್ತಿದ್ರೆ ಯಾವುದಾದ್ರೂ ಸಂದರ್ಭದಲ್ಲಿ ನಾನು ಭೇಟಿ ಮಾಡಬೇಕು ಅಂತ ಅನಿಸಿರೋದು ನಿನಗೆ. ಹಾಗೆ ಯಾರಿಗಾದ್ರೂ ಅನುಮಾನ ಬಂದಿರೋದು?
0: ನಾನು ಕಷ್ಟಪಟ್ಟು ಲಂಡನ್ಗೆ ಕಳಿಸಿದ ವರದಿ ಎಲ್ಲ ವ್ಯರ್ಥ ಆಯ್ತು.
5: ಇಲ್ಲ ಇಲ್ಲ, ಇಲ್ಲಿ ನೋಡು, ನನ್ನ ಜೇಬ್ನಲ್ಲೇ ಇವೆ 1, 2, 3. ಅವು ಲಂಡನ್ಗೆ ಹೋದ ತಕ್ಷಣ ಮುಂದಿನ ಪೋಸ್ಟ್ನಲ್ಲೇ ಕೂಮ್ಟ್ರೆಸ್ಸಿಗೆ ಬರೋ ವ್ಯವಸ್ಥೆ ಮಾಡಿದ್ದೆ.
0: ಇದು ನೋಡು, ಈ ಚೀಟಿ ಇಟ್ಟಿರಲಿ.
5: ಓ,
0: ಯಾರಿಟ್ಟದನ್ನ?
5: ನಮ್ಮ ಬೀದಿಯಲ್ಲಿ ಒಬ್ಬ ಹುಡುಗ ಇದ್ದಾನಲ್ಲ, ಕಾರ್ಟ್ ರೈಟ್, ಅವನನ್ನು ಕರ್ಕೊಂಡು ಬಂದು ಕೂಮ್ಟ್ರೆಸ್ಸಲ್ಲಿ ಇಟ್ಟಿದ್ದೀನಿ. ದಿನ ಊಟ ತಂದು ಕೊಡ್ತಾನೆ, ಜೊತೆಗೆ ನನ್ನ ಪರವಾಗಿ ಒಂದು ಸ್ವಲ್ಪ ಗೂಢಚರ್ಯನೂ ನಡೆಸ್ತಾ ಇದ್ದಾನೆ. ಅಂದ ಹಾಗೆ ಇವತ್ತು ಕೂಮ್ಟ್ರೆಸ್ಸಿಗೆ ಹೋಗಿದ್ದೆ ಇನ್ನು.
0: ಹೌದು,
5: ಲಾರಾ ಲಿಯಾನ್ಸ್ ನೋಡೋದಕ್ಕೆ ತಾನೆ.
0: ಸರ್ ಚಾರ್ಲ್ಸ್ ಕೊಲೆ ಆದ ರಾತ್ರಿ ಗೇಟ್ನ ಹತ್ರ ಬನ್ನಿ ಅಂತ ಕಾಗದ ಬರೆದಿದ್ಲಂತೆ. ಆದ್ರೆ ಆಕೆ ಅಲ್ಲಿ ಹೋಗ್ಲೇ ಇಲ್ವಂತೆ.
5: ಹೀಗೇನು ಸಮಾಚಾರ? ನಾನು ಸಾಕಷ್ಟು ಓಡಾಡಿ ವಿಷಯ ಸಂಗ್ರಹ ಮಾಡಿದ್ದೀನಿ. ಒಂದು ಎರಡು

0: ಹುಂಡಿ ಎಲ್ಲೋ ತಪ್ಪಿಸ್ಕೊಂಡಿವೆ ಅನಿಸ್ತಾ ಇತ್ತು. ಈಗ ಸ್ವಲ್ಪ ಸ್ಪಷ್ಟ ಆಗ್ತಾ ಇದೆ. ನಿನ್ಗೆ ಗೊತ್ತಿಲ್ಲದೆ ಇರೋ ಇನ್ನೊಂದು ವಿಷಯ ಹೇಳ್ತೀನಿ ಕೇಳು. ಈ ಲಾರಾಳಿ ಅನಿಸಿದಾಳಲ್ಲ, ಇವಳಿಗೂ
1: ಏನದು?
2: ವ್ಯಾಟ್ಸನ್, ಆ ದೀಪ ತಗೋ, ಬೇಗ ಬಾ, ಹೋಗಿ ನೋಡೋಣ.
1: ಹೋಮ್ಸ್, ಅಲ್ಲಿ ನೋಡು, ಯಾರೋ ತಲೆ ಹೊಡೆದು ಸತ್ತು ಬಿದ್ದಿದ್ದಾರೆ. ಮೆದುಳೆಲ್ಲ ಹೊರಗೆ ಬಂದಿದೆ.
0: ಭಯಂಕರ ಸಾವು. ನಾಯಿ ನೋಡಿ ಹೆದರಿ ಓಡಿದಾನೆ, ಜಾರಿ ಬಿದ್ದು ಬಂಡೆಗೆ ತಲೆ ಹೊಡೆದು ಸತ್ತಿದ್ದಾನೆ.
1: ಆದ್ರೆ ಬರೀ ಒಂದು ನಾಯಿನ ನೋಡಿ ಹಾಗೆ ಯಾಕೆ ಓಡ್ಬೇಕು?
0: ಅದೇ ಗೊತ್ತಾಗ್ತಾ ಇಲ್ಲ. ದೀಪ ಕೊಡು ಇಲ್ಲಿ. ವ್ಯಾಟ್ಸನ್, ಆ ಮನುಷ್ಯ ಹಾಕಿರೋ ಬಟ್ಟೆ ನೋಡು.
1: ಅಯ್ಯೋ ಸರ್ ಹೆನ್ರಿ, ಇಲ್ಲ ಇಲ್ಲ,
0: ಆಗಬಾರದಾಗಿ ಹೋಯ್ತು.
1: ನಿಮ್ಮ ಕೊಲೆಗೆ ನಾನೇ ಕಾರಣ, ಅದೆ ನಿಮ್ಮನ್ನು ಬಿಟ್ಟು ಹೋಗ್ಬಾರ್ದಾಗಿತ್ತು.
0: ತಪ್ಪು ಮಾಡಿದ್ ನೀನಲ್ಲ, ನಾನು. ನನ್ನ ವೃತ್ತಿಗೆ ದೊಡ್ಡ ಕಳಂಕ ತಂದೆ. ಈ ಸಮಸ್ಯೆಯನ್ನು ಬೇಗ ಬಿಡಿಸ್ಬೋದಾಗಿತ್ತು, ಆದರೆ ಹೆಚ್ಚು ವಿವರ ಸಿಗಲಿ ಅಂತ ಕಾದೆ. ಗೊತ್ತಿತ್ತು ಗೊತ್ತಿತ್ತು ಅವರನ್ನು ಸಾವಿನ ಕೋಪಕ್ಕೆ ನೋಗ್ದೆ.
1: ಈ ಹೊತ್ತಿನಲ್ಲಿ ಒಬ್ಬರೇ ಇಲ್ಲಿ ಯಾಕೆ ಬಂದರು? ಭಾಸ್ಕರ್ ವಿಲ್ ವಂಶ ನಿರ್ವಂಶ ಆಗೋಯ್ತು.
0: ಹೀಗೆ ಸುಮ್ಮನೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಬೇಗ ಬಂಗ್ಲೆಗೆ ಹೋಗಿ ಗಾಡಿ ತಗೊಂಡ್ ಬಾ.
1: ಸರಿ.
0: ಈ ದೀಪ ತಗೋ, ಮೆಕ್ಕೆಪಟ್ಟಣ ಇದ್ರೆ ಕೊಟ್ಟು ಹೋಗು.
1: ಇದೆ ತಗೋ.
0: ಹಾಗೆ ಬ್ಯಾರೆ ಊರ್ನು ಕರ್ಕೊಂಡು ಬಾ.
1: ಕರ್ಕೊಂಡು ಬರ್ತೀನಿ.
3: ಸತ್ಬಿದ್ದಿರೋದು ಸರ್ ಹೆನ್ರಿ ಅಲ್ಲ. ಸರಿಯಾಗಿ ನೋಡು, ಹತ್ರ ಹೋಗಿ.
1: ಹೌದಲ್ಲ, ಹೋದ್ದೀವ್ರಿ.
0: ಆದ್ರೆ ಈ ಮನುಷ್ಯನ ಮೈ ಮೇಲೆ ಈ ಬಟ್ಟೆ ಬಂದದ್ದು ಹೇಗೆ?
1: ಈಗ ಅರ್ಥ ಆಗ್ತಾ ಇದೆ ನನಗೆ. ಲಂಡನ್ನಲ್ಲಿ ಸರ್ ಹೆನ್ರಿ ಹೊಸ ಬಟ್ಟೆ ತಗೊಂಡಿದ್ದಾರೆ, ಹಾಗಾಗಿ ಹಳೆ ಬಟ್ಟೆಯೆಲ್ಲ ಬ್ಯಾರಿಮೋರ್ಗೆ ಕೊಟ್ಟರು. ಅವನು ತಂದು ಇವನಿಗೆ ಕೊಟ್ಟಿರಬೇಕು.
0: ಅವನಿಗೂ ಇವನಿಗೂ ಏನು ಸಂಬಂಧ?
1: ಬ್ಯಾರಿಮೋರ್ ಹೆಂಡತಿ ತಮ್ಮ. ಇವನು ಜೈಲಿನಿಂದ ತಪ್ಪಿಸಿಕೊಂಡಿರೋ ಕೊಲೆಗಾರ ಸೆಲ್ಡನ್. ಸಾವು ಕೊನೆಗೂ ಇವನನ್ನು ಬಿಡಲಿಲ್ಲ.
0: ಹೌದು, ಇವನು ಹಾಕಿರೋ ಬಟ್ಟೆ ನೋಡಿ ಇವನೇ ಸರ್ ಹೆನ್ರಿ ಇರಬೇಕು ಅಂತ ನಾಯಿನ ಬಿಟ್ಟಿದ್ದಾನೆ.
1: ಯಾರು ನಾಯಿನ ಬಿಟ್ಟಿರೋದು ನಿನ್ಗೆ ಗೊತ್ತೇನು?
0: ಗೊತ್ತು, ಚೆನ್ನಾಗಿ ಗೊತ್ತು. ಅದೇ ಹೇಳೋದಕ್ಕೆ ಹೊರಟಿದ್ದೆ. ಆಗ
1: ಯಾರವನು ಬೇಗ ಹೇಳು.
0: ತುಂಬ ಹಾಸ್ಯ ಪ್ರಕೃತಿಯವನು ನೋಡು.
1: ಹೋಮ್ಸ್
0: ತುಂಬ ಆದರ್ಶಗಳನ್ನು ಇಟ್ಕೊಂಡಿದ್ದಾನೆ ನೋಡು.
1: ಹೋಮ್ಸ್ ಹೋಮ್ಸ್
0: ಬಲ ಹಿಡಿದುಕೊಂಡು ಬೇಟೆಗೆ ಹೋಗ್ತಾನೆ ನೋಡು.
1: ಸ್ಟೇಪಲ್ಟನ್.
0: ಹೌದು,
1: ಸ್ಟೇಪಲ್ಟನ್.
0: ಸಮಾಧಾನ ಸಮಾಧಾನ ವ್ಯಾಟ್ಸನ್. ಕೀಟಗಳ ರಾಜನನ್ನು ಹಿಡಿಯೋದಕ್ಕೆ ನನ್ನ ಬಲ ಇನ್ನೂ ಸಿದ್ಧ ಆಗಿಲ್ಲ. ನಡೆ, ಈಗ ಬಂಗ್ಲೆಗೆ ಹೋಗೋಣ.
1: ನೀನು ಬರ್ತೀಯಾ?
0: ಹೌದು, ಇನ್ನು ಎಲ್ಲಿದ್ದು ಏನೂ ಪ್ರಯೋಜನ ಇಲ್ಲ. ಆದರೆ ಒಂದು ಮಾತು, ಇದು ಯಾವುದೇ ವಿಷಯ ಸರ್ ಹೆನ್ರಿ ಹತ್ರ ಹೇಳಬೇಡ.
1: ಇಲ್ಲ, ಹೇಳೋದಿಲ್ಲ.
0: ನಾಳೆ ಕೂನ್ ಟ್ರೆಸ್ಸಿಗೆ ಹೋಗೋಣ. ಲಾರಾ ಲಿಯನ್ಸ್ ಹತ್ರ ಮಾತಾಡಬೇಕಾದ ವಿಷಯ ತುಂಬ ಇದೆ, ತುಂಬ ಇದೆ.

0: ಗುಡ್ ಮಾರ್ನಿಂಗ್.
1: ಮತ್ತೆ ಯಾಕೆ ಬಂದ್ರಿ?
2: ನೀವು ಹೇಳದೆ ಬಿಟ್ಟಿರೋ ಕೆಲವು ವಿಷಯ ತಿಳ್ಕೊಂಡು ಹೋಗೋಣ ಅಂತ ನಾನೇ ಕರೆದುಕೊಂಡು ಬಂದೆ. ನನ್ನ ಹೆಸರು ಶರ್ಲಾಕ್ ಹೋಮ್ಸ್. ನಮ್ಮನ್ನ ಒಳಗೆ ಕರೆಯೋದಿಲ್ವೇ ಮಿಸಸ್ ಲಿಯಾನ್ಸ್?
1: ಬನ್ನಿ. ನಾ ಹೇಳ್ಬೇಕಾದ್ದೆಲ್ಲ ಹೇಳಿ ಆಯ್ತು, ಸುಮ್ಮನೆ ಹೀಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಿ ನನಗೆ?
2: ಮಿಸಸ್ ಲಿಯಾನ್ಸ್, ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನಿಜ ಹೇಳ್ದೆ ಇದ್ರೆ ಸ್ಟೇಪಲ್ಟನ್ ಮತ್ತೆ ಅವನ ಹೆಂಡತಿ ಜೊತೆ ನೀವು ಸಿಕ್ಕಾಕೊಳ್ತೀರಿ.
1: ಸ್ಟೇಪಲ್ಟನ್ ಏನ್ ಮಾಡಿದ್ದಾರೆ ಪಾಪ? ಇಷ್ಟಕ್ಕೂ ಅವ್ರಿಗೆ ಹೆಂಡತಿ ಯಾರೂ ಇಲ್ಲ, ತಂಗಿ ಮಾತ್ರ ಇದ್ದಾಳೆ.
2: ನಿಜ ಹೇಳ್ತಕ್ಕಂದ್ರೆ ಸ್ಟೇಪಲ್ಟನ್ಗಿರೋದು ಹೆಂಡತಿ ಮಾತ್ರ, ತಂಗಿ ಅಲ್ಲ.
1: ಸುಳ್ಳು,
2: ನೀವು ಮೋಸ ಹೋಗಿದ್ದೀರಿ. ಸ್ಟೇಪಲ್ಟನ್ ಮತ್ತೆ ಬೆರಿಲ್ ಅಣ್ಣ ತಂಗಿ ಅಲ್ಲ, ಅವರಿಬ್ರು ಗಂಡ ಹೆಂಡತಿ.
1: ಇದಕ್ಕೇನು ಆಧಾರ ಇದೆ ನಿಮ್ಮ ಹತ್ರ?
2: ಆಧಾರ ಇಲ್ಲಿದೆ ನೋಡಿ, ಈ ಫೋಟೋ ಯಾರ್ಕ್ಷೈರ್ನಲ್ಲಿ.

0: ಅಲ್ಲಿ 4 ವರ್ಷಗಳ ಹಿಂದೆ ತೆಗೆದಿರೋದು. ಅವ್ರ ನಿಜವಾದ ಹೆಸರು ನೋಡಿ ಅಲ್ಲೇ ಇದೆ, ಶ್ರೀ ಮತ್ತು ಶ್ರೀಮತಿ ವ್ಯಾಂಡೆಲಿಯರ್. ಇಲ್ಲ, ಹಾಳಾದ ಮೊದಲೇ ನಿಮ್ಮನ್ನು ಉಳಿಸಿದ್ದೇವೆ. ಸ್ಟೇಪಲ್ಟನ್ ಮತ್ತೆ ನಿಮ್ಮ ಮಧ್ಯೆ ಏನ್ ನಡೆದಿದೆ ಹೇಳಿ.
1: ನಾನು ಡೈವರ್ಸ್ ತೆಗೆದುಕೊಂಡ್ರೆ ನನ್ನ ಮದ್ವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದ ಸ್ಟೇಪಲ್ಟನ್. ಆದ್ರೆ ಡೈವರ್ಸ್ ಕೇಸ್ ಹಾಕೋದಕ್ಕೆ ಬೇಕಾದ ಹಣ ನನ್ನ ಹತ್ರ ಇರ್ಲಿಲ್ಲ. ಅದಕ್ಕೆ ಸರ್ ಚಾರ್ಲ್ಸ್ ಅವ್ರಿಗೆ ಕಾಗದ ಬರ್ದೆ.
0: ನೀವೇ ಬರೆದ್ರು? ಅವನ್ ಬರ್ಸದ್ನ?
1: ಅವನೇ ಕೂತ್ ಬರ್ಸ್ದ.
0: ಸರಿ, ಆ ಹೊತ್ತು ರಾತ್ರಿ ಬಂಗ್ಲೆ ಗೇಟ್ನ ಹತ್ರ ಯಾಕೆ ಹೋಗ್ಲಿಲ್ಲ ನೀವು?
1: ಕಾಗದ ಪೋಸ್ಟ್ ಮಾಡಿದ್ಮೇಲೆ ಸ್ಟೇಪಲ್ಟನ್ ಮನಸ್ಸು ಬದಲಾಯಿಸ್ದ. ಇನ್ನೊಬ್ಬರನ್ನ ಕೇಳೋದು ಅವಮಾನ, ನಾನೇ ಏನಾದರೂ ಮಾಡಿ ಹಣ ಸರಿ ಮಾಡ್ತೀನಿ ಅಂದ. ಕಾಗದ ಬರ್ದ ವಿಷಯ ಯಾರಿಗೂ ಹೇಳಬೇಡ ಅಂದ.
0: ಸಾಕು, ನನಗೆ ಬೇಕಾದ ವಿವರ ಸಿಕ್ತು.
1: ಸರ್ ಚಾರ್ಲ್ಸ್ ಸತ್ತದಕ್ಕೂ ಸ್ಟೇಪಲ್ಟನ್ಗೂ ಏನಾದರೂ ಸಂಬಂಧ ಇದೆಯಾ?
0: ಇದೆಯೋ ಇಲ್ವೋ ಅನ್ನೋದು ಬಹಳ ಬೇಗನೆ ಗೊತ್ತಾಗುತ್ತೆ. ದಯವಿಟ್ಟು ಅಲ್ಲಿವರೆಗೆ ಸ್ಟೇಪಲ್ಟನ್ ಹತ್ರ ಇದು ಯಾವುದೇ ವಿಷಯ ಮಾತಾಡಬೇಡಿ.
1: ನೀವು ಹೇಳಿದ ಹಾಗೆ.
0: ಥ್ಯಾಂಕ್ಸ್, ಬರ್ತೇವೆ.
2: ಬನ್ನಿ ಬನ್ನಿ ಮಿಸ್ಟರ್ ಹೋಮ್ಸ್, ಕುಮ್ಸಿಲ್ ಏನಾದರೂ ಹೆಚ್ಚಿನ ವಿಷಯ ತಿಳಿತೇನು?
0: ಏನೂ ತಿಳಿಲಿಲ್ಲ ಸರ್ ಹೆನ್ರಿ. ಈಗ ಸದ್ಯ ನಾವಿಲ್ಲಿದ್ದು ಏನೂ ಪ್ರಯೋಜನ ಇಲ್ಲ ಅನ್ಸುತ್ತೆ. ಈಗ ಸಾಯಂಕಾಲ ಟ್ರೈನ್ನಲ್ಲೇ ನಾನು ವ್ಯಾಟ್ಸನ್ ಇಬ್ಬರು ಲಂಡನ್ ವಾಪಸ್ ಹೋಗ್ತೇವೆ.
2: ಅಯ್ಯೋ, ಎಲ್ಲಾದರೂ ಉಂಟೆ. ಇಷ್ಟಕ್ಕೂ ಇವತ್ತಂತೂ ನೀವು ಹೋಗಲೇಬಾರ್ದು.
0: ಯಾಕೆ?
2: ಈ ಹೊತ್ತು ರಾತ್ರಿ ಎಲ್ಲರೂ ಅವ್ರ ಮನೆ ಊಟಕ್ಕೆ ಬರಬೇಕು ಅಂತ ಸ್ಟೇಪಲ್ಟನ್ ಹೇಳಿದ್ದಾರೆ.
3: ಸ್ಟೇಪಲ್ಟನ್ ಎಲ್ಲಿಗೆ ಬಂದಿದ್ರೆ?
2: ನೀವು ಬೇಗ ಬರ್ತೀರಾ ಅಂತ ಇಷ್ಟೊತ್ತು ಇಲ್ಲೇ ಇದ್ರು, ಬಲೆ ಹಿಡ್ಕೊಂಡು ಪಾಳುಭೂಮಿ ಕಡೆ ಹೋಗಿದ್ದಾರೆ. ಇನ್ನೇನು ಬರಬಹುದು?
0: ಸರ್ ಹೆನ್ರಿ, ದಯವಿಟ್ಟು ನಮ್ಮನ್ನು ತಡಿಬೇಡಿ. ಲಂಡನ್ನಲ್ಲಿ ಇನ್ನೊಂದು ಕೇಸ್ ಕಾಯ್ತಾ ಇದೆ, ಇನ್ನೊಮ್ಮೆ ಬರ್ತೀವಿ ಅಂತ ಹೇಳಿ.
2: ಸರಿ ಹಾಗಾದರೆ, ಆದರೆ ಬೇಗ ಬರಬೇಕು ನೀವು. ನನಗೆ ಮೊದಲಿದ್ದ ಧೈರ್ಯ ಈಗಿಲ್ಲ.
0: ಬೇಗನೆ ಬರ್ತೀವಿ, ಆದರೆ ಒಂದು ಕೆಲಸ ಮಾಡ್ಬೇಕು ನೀವು.
2: ನೀವೇನು ಹೇಳಿದ್ರು ಮಾಡ್ತೀನಿ.
0: ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸ್ಟೇಬಲ್ಟನ್ ಇಲ್ಲಿಗೆ ಬರ್ತಾರಲ್ಲ.
2: ಹೌದು.
0: ನಾವಿಬ್ಬರು ಲಂಡನ್ಗೆ ಹೋದ ವಿಷಯ ಅವ್ರಿಗೆ ಹೇಳಿ.
2: ಹೇಳ್ತೀನಿ.
0: ಇನ್ನೂ ಕೆಲವು ವಿಷಯ ಹೇಳಬೇಕು ಅವರಿಗೆ.
2: ಏನು ಹೇಳಿ?
0: ನೀವು ಇವತ್ತು ರಾತ್ರಿ ಕುದುರೆ ಗಾಡಿಯಲ್ಲಿ ಸ್ಟೇಬಲ್ಟನ್ ಮನೆಗೆ ಹೋಗ್ತೀರಿ. ಹೋದ್ಮೇಲೆ ಕುದುರೆ ಗಾಡಿನ ಹಿಂದೆ ಕಳಿಸಿ ಊಟ ಆದಮೇಲೆ ಒಬ್ಬರೇ ಪಾಳು ಭೂಮಿ ಮೇಲೆ ನಡೆದುಕೊಂಡು ಬಂಗ್ಲೆಗೆ ವಾಪಸ್ ಬರ್ತೀರಿ. ಇಷ್ಟು ವಿಷಯ ಸ್ಟೇಬಲ್ಟನ್ ಕೇಳಬೇಕು.
2: ಹೇಳ್ತೀನಿ. ಆದರೆ ರಾತ್ರಿ ಪಾಳು ಭೂಮಿ ಮೇಲೆ ನಡೆದು,
0: ಇವತ್ತೊಂದು ರಾತ್ರಿ ಸರ್ ಹೆನ್ರಿ, ದಯವಿಟ್ಟು ಇವತ್ತೊಂದು ರಾತ್ರಿ ನೀವು ಪಾಳು ಭೂಮಿ ಮೇಲೆ ನಡೆದುಕೊಂಡೇ ಬಂಗ್ಲೆಗೆ ಬರಬೇಕು.
2: ನೀವು ಹೇಳ್ತಿದ್ದೀರಿ ಅಂದಮೇಲೆ ಏನೋ ಕಾರಣ ಇರಬೇಕು. ಹಾಗೆ ಆಗಲಿ.
0: ಸರಿ, ನಾವೇನು ಬರ್ತೇವೆ. ಬಾ ವ್ಯಾಟ್ಸನ್.
4: ಹೋಮ್ಸ್, ಒಂದು ಕೇಸ್ ಮುಗಿಯುವವರೆಗೆ ನೀನು ಅದರ ಗುಟ್ಟೆಲ್ಲ ಬಿಟ್ಕೊಡೋಲ್ಲ ಅಂತ ಗೊತ್ತು. ಆದರೆ ಇದೆಯಾಕೋ ತುಂಬ ವಿಚಿತ್ರ ಅನ್ನಿಸ್ತಾ ಇದೆ.
0: ಏನು ವಿಚಿತ್ರ ಅನ್ನಿಸ್ತಾ ಇದೆ?
4: ರಾತ್ರಿ ಒಬ್ಬರೇ ನಡ್ಕೊಂಡು ಬನ್ನಿ ಅಂತ ಸರ್ ಹೆನ್ರಿಗೆ ಹೇಳಿಬಿಟ್ಟೆ. ಈಗ ನಾವಿಬ್ರು ಲಂಡನ್ಗೆ ಹೊರಟೋದ್ರೆ ಏನು ಗತಿ?
0: ನಾವೀಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇರೋದು ಲಂಡನ್ಗೆ ಹೋಗೋದಕ್ಕಲ್ಲ,
4: ಮತ್ತೆ
0: ಲಂಡನ್ನಿಂದ ಬರ್ತಾ ಇರೋವ್ರನ್ನ ಸ್ವಾಗತಿಸೋದಕ್ಕೆ.
4: ಯಾರು ಬರ್ತಾ ಇದ್ದಾರೆ?
0: ಇನ್ಸ್ಪೆಕ್ಟರ್ ಲೆಸ್ಟ್ರೇಡ್ಗೆ ಟೆಲಿಗ್ರಾಮ್ ಕೊಟ್ಟಿದ್ದೀನಿ, ಒಂದು ಮೆಕ ಹಿಡ್ದು ಕೊಡ್ತೀನಿ ಬಾ ಅಂತ.
4: ಸರಿ, ಯಥಾ ಪ್ರಕಾರ ಅನ್ನು. ಕಷ್ಟಪಡೋದು ನೀನು, ಹೆಸರು ಮಾತ್ರ ಅವನಿಗೆ.
0: ವ್ಯಾಟ್ಸನ್, ಹೆಸರು ಲೆಸ್ಟ್ರೇಡ್ಗೆ ಸಿಗ್ಬೋದು, ಆದರೆ ಅನುಭವ ಸಿಕ್ಕಿದ್ದು ನಮಗೆ ತಾನೇ. ನಿಜವಾದ ಅನುಭವ ಈ ಹೊತ್ತು ರಾತ್ರಿ ಕಾದಿದೆ. ಮತ್ತೆ ನಮ್ಮ ಜೀವನದಲ್ಲಿ ಇಂಥ ರಾತ್ರಿ ಬರೋದು ಯಾವತ್ತೋ.

0: ಲೆಸ್ಟ್ರೇಡ್, ವ್ಯಾಟ್ಸನ್, ಇಲ್ಲಿ ಬನ್ನಿ, ಬಂಡೆಗಳ ಹಿಂದೆ ಕೂತ್ಕೊಳ್ಳೋಣ. ಮನೆಯಲ್ಲಿ ದೀಪಗಳು ಉರಿತಾ ಇವೆ, ಇಬ್ಬರು ಮಾತಾಡ್ತಾ ಕೂತಿರ್ಬೇಕು.
1: ನಾವಿನ್ನೂ ಹತ್ರ ಹೋಗೋದು ಒಳ್ಳೇದಲ್ವಾ?
0: ಬೇಡ ಬೇಡ, ಇಲ್ಲಿಂದ 2-3 ಫರ್ಲಾಂಗ್ ಇದೆ ಅಷ್ಟೇ.
2: ಹೋಮ್ಸ್, ಅದು ಯಾರ ಮನೆ? ನಾಯಿ ಯಾವುದು? ಏನು ಕತೆ? ಒಂದು ಹೇಳ್ತಾ ಇಲ್ಲ ನೀವು.
0: ಸ್ವಲ್ಪ ಇರಲಿ ಸ್ಟ್ರೇಟ್, ಎಲ್ಲ ಗೊತ್ತಾಗುತ್ತೆ.
1: 10 ಗಂಟೆ ಆಯಿತು, ಇನ್ನೂ ಯಾಕೆ ಬರ್ತಾ ಇಲ್ಲ?
0: ಮಂಚ್ ಬೇರೆ ಮುಸುಕ್ತಾ ಇದೆ, ಬೇಗ ಬರ್ತಾ ಇದ್ರೆ ಆಮೇಲೆ ಏನೂ ಕಾಣೋದಿಲ್ಲ. ನನ್ನ ಯೋಚನೆ
1: ಯಾರೋ ಬರ್ತಾ ಇದ್ದಾರೆ.
0: ಸರ್ ಹೆನ್ರಿ, ಹೋಗ್ಲಿ ಹೋಗ್ಲಿ, ಸುಮ್ಮನೆ.
1: ನಾಯಿ ಯಾಕೆ ಬರ್ತಾ ಇಲ್ಲ? ನಾಯಿ ಯಾಕೆ ಬರ್ತಾ ಇಲ್ಲ?
0: ನಾಯಿ ದಾರಿಯಲ್ಲೆಲ್ಲೋ ಇರಬೇಕು, ಈ ಮಂಚಿನಲ್ಲಿ ಹತ್ತಿರ ಬಂದ್ರೆ ಕಾಣಿಸೋದು.

0: ಹೋಮ್ಸ್, ವ್ಯಾಟ್ಸನ್, ಇದೇನಿದು?
1: ನಿಮ್ಮ ವಂಶವನ್ನ ಕಾಡ್ತಾ ಇದ್ದ ಭೂತ, ನರಕದ ನಾಯಿ.
2: ನಮ್ಮ ರಿವಾಲ್ವರ್ ಏಟಿಗೆ ಸಾಯ್ಬೇಕಾದ್ರೆ ಅದು ಖಂಡಿತವಾಗಿ ನರಕದ ನಾಯಿ ಅಲ್ಲ, ಈ ಲೋಕದ ನಾಯಿನೆ.
3: ಆದ್ರೆ ಅದ್ರ ಮೈ ಹೊಳಿತಾ ಇದೆಯಲ್ಲ.
2: ರಾತ್ರಿಯಲ್ಲಿ ವಸ್ತುಗಳು ಹೊಳೆಯೋ ಹಾಗೆ ಮಾಡೋದಕ್ಕೆ ಒಂದು ಪೇಂಟ್ ಬರುತ್ತೆ ನೋಡಿ, ಅದನ್ನು ಸವರಿದಾನೆ.
0: ಬಾಯಿನಲ್ಲಿ ಬೆಂಕಿ ಬರ್ತಾ ಇದೆ.
2: ಫಾಸ್ಫರಸ್ ನಿಂದ ಮಾಡಿರೋ ಯಾವ್ದೋ ಮಿಶ್ರಣ ಸವರಿರ್ಬೇಕು, ಬೆಂಕಿ ಹಾಕಿ ಕಾಣುತ್ತೆ ಅಷ್ಟೆ. ನಾಯಿಯ ವಿಷಯ ಬಿಡಿ, ಇನ್ನ ಅದ್ರ ಕತೆ ಮುಗೀತು. ನಾಯಿ ಒಡೆಯನ್ನು ಹಿಡಿಬೇಕೀಗ.
0: ಯಾರವನು?
2: ಸ್ಟೇಪಲ್ಟನ್.
0: ದೇವರೇ, ಸ್ನೇಹಕ್ಕೆ ಬೆಲೆನೇ ಇಲ್ಲವೇ.
1: ಇಂಥ ಸ್ನೇಹಿತರಿದ್ರೆ ಬೇರೆ ಶತ್ರುಗಳೇ ಬೇಡ.
0: ಬನ್ನಿ ಹೋಗೋಣ, ಮನೆಯಲ್ಲ ಇದ್ದಾನೆ.
2: ಇಲ್ಲ ಸರ್ ಹೆನ್ರಿ, ನಾಯಿನ ಹಿಂದೆ ಕರೆಯೋಕೆ ಅಂತ ಬಂದಿರ್ತಾನೆ, ಆದರೆ ಗುಂಡಿನ ಸದ್ದು ಕೇಳಿ ಓಡಿ ಹೋಗಿರ್ತಾನೆ.
1: ಅವನು ಒಂದು ಕಡೆ ಮಾತ್ರ ಹೋಗಿರೋದು ಸಾಧ್ಯ, ಆ ಜೌಗು ಪ್ರದೇಶದ ಆಚೆ ಇರೋ ಗುಡ್ಡದ ಹತ್ತಿರ ಹೋಗೋದಕ್ಕೆ ಅವನಿಗೆ ಬೆರಿಲ್ಗೆ ಇಬ್ಬರಿಗೆ ಮಾತ್ರ ದಾರಿ ಗೊತ್ತು.
2: ಸರಿ, ಹಾಗಾದ್ರೆ ಬನ್ನಿ, ಅವನ ಮನೆಗೆ ಹೋಗಿ ಬೆರಿಲ್ನ ಕರ್ಕೊಂಡು ಹೋಗೋಣ.
1: ಆಕೆ ಸಹಾಯ ಮಾಡ್ತಾಳ?
2: ಖಂಡಿತವಾಗಿ ಸಹಾಯ ಮಾಡ್ತಾಳೆ.
4: ಹೀಗ್ ಬನ್ನಿ, ಹೀಗ್ ಬನ್ನಿ, ಹೆಜ್ಜೆ ಇಡುವಾಗ ಹುಷಾರು. ಅಲ್ಲಿ ಹೋಗ್ಬೇಡಿ, ನನ್ನ ಹಿಂದೆನೆ ಬನ್ನಿ. ಡಾಕ್ಟರ್ ವ್ಯಾಟ್ಸನ್, ದೀಪ ಸ್ವಲ್ಪ ಮೇಲ್ ಹುಡ್ಕೊಳ್ಳಿ.
0: ಏನು? ಲಂಡನ್ ಹೋಟೆಲ್ನಲ್ಲಿ ಕಳೆದು ಹೋಗಿತ್ತಲ್ಲ ನನ್ನ ಹಳೆ ಬೂಟು, ಅದ್ ನೋಡಿ ಇಲ್ಲಿ ಬಿದ್ದಿದೆ.
2: ನಾಯಿಗೆ ಅದ್ರ ವಾಸನೆ ತೋರಿಸಿ ನಿಮ್ ಮೇಲೆ ಛೂ ಬಿಟ್ಟಿದ್ದಾನೆ. ಲಂಡನ್ ಹೋಟೆಲ್ನಲ್ಲಿ ಮೊದಲು ನಿಮ್ ಹೊಸ ಬೂಟ್ ಕಳ್ತನ ಆಯ್ತು, ನೆನಪಿದೆಯಾ?
0: ಹೌದು.
2: ಹೊಸ ಬೂಟ್ ನೀವಿನ್ನೂ ಕಾಲ್ಗೆ ಹಾಕಿರಲಿಲ್ಲ, ಅದರಿಂದ ಏನೂ ಪ್ರಯೋಜನ ಇರಲಿಲ್ಲ, ಹಾಗಾಗಿ ಹಳೆ ಬೂಟ್ ಕಳ್ತನ ಮಾಡಿಸ್ದ. ಆಗಲೇ ಗೊತ್ತಾಯ್ತು ನನಗೆ ಇದು ಯಾವುದು ಈ ಲೋಕದ ನಾಯಿನೇ ಅಂತ.
3: ಆದ್ರೆ ಆ ಬೂಟ್ ಇಲ್ಲಿ ಹೇಗೆ ಬಂತು?
2: ನಾಯಿಗೆ ಬೂಟಿನ ವಾಸನೆ ತೋರಿಸಿದ ಮೇಲೆ ಬೂಟಿನ ಕಾಯಿಲೆ ಹಿಡ್ಕೊಂಡು ಬಂದಿದ್ದಾನೆ, ಈ ಕಡೆ ಬರುವಾಗ ಬಿಸಾಕ್ ಹೋಗಿದ್ದಾನೆ ಅಷ್ಟೇ.
0: ಅವನು ನನ್ನ ಕೈಗೆ ಸಿಕ್ಕಿದ್ರೆ?
2: ಇಲ್ಲ ಸರ್ ಹೆನ್ರಿ, ಅವನಿನ್ ಯಾರ ಕೈಗೂ ಸಿಗೋದಿಲ್ಲ.
1: ಹೋಮ್ಸ್, ಅವನೆಲ್ಲಿದ್ರು ಬಿಡೋದಿಲ್ಲ, ನಾನು ಹುಡುಕಿಸ್ತೇನೆ.
2: ಲೆಸ್ಟ್ರೇಡ್, ಅಲ್ಲಿ ನೋಡಿ ಅವನ ಹೆಜ್ಜೆ ಗುರುತುಗಳು ಆ ಕೆಸರು ಗುಂಡಿ ಹತ್ರ ಕೊನೆಯಾಗಿವೆ, ಅದರ ಆಚೆ ಎಲ್ಲೂ ಹೆಜ್ಜೆ ಗುರುತು ಕಾಣಿಸ್ತಾ ಇಲ್ಲ.
0: ಅಂದ್ರೆ
2: ಗಾಬರಿಯಲ್ಲಿ ಓಡೋವಾಗ ಕೆಸರು ಗುಂಡಿ ಮೇಲೆ ಕಾಲಿಟ್ಟಿದ್ದಾನೆ, ಜೀವಂತವಾಗಿ ಸಮಾಧಿಯಾಗಿ ಹೋಗಿದ್ದಾನೆ. ಕೀಟಗಳ ರಾಜ.

0: ಪಿಯಾನೋ ತುಂಬ ಚೆನ್ನಾಗಿ ನುಡಿಸ್ತೀರಿ ಸರ್ ಹೆನ್ರಿ.
1: ಲಂಡನ್ನಿಂದ ಒಬ್ಬರನ್ನ ಕರೆಸಿ ನನ್ನ ಶ್ರುತಿ ಮಾಡಿಸಿದೆ. ಈಗ ತುಂಬ ಖುಷಿ ಅನ್ಸುತ್ತೆ ನುಡಿಸೋದಕ್ಕೆ.
2: ಅಂತೂ ಭರ್ಜರಿ ಊಟ ಆಯಿತು, ಭರ್ಜರಿ ಸಂಗೀತನೂ ಆಯಿತು. ಮಹನೀಯರೇ, ನಾಳೆ ಮಧ್ಯಾಹ್ನ ತಾವೆಲ್ಲರೂ ನನ್ನ ಮನೆಗೆ ಬರಬೇಕಾಗಿ ನಾನು ಪ್ರಾರ್ಥಿಸ್ತೇನೆ.
0: ಡಾಕ್ಟರ್ ಡಾಕ್ಟರ್, ದಯವಿಟ್ಟು ಕ್ಷಮಿಸಬೇಕು, ನಾವು ಈ ಸಂಜೆನೇ ಲಂಡನ್ಗೆ ಹೋಗಬೇಕು. ಈ ಬಾರಿ ನಿಜವಾಗಿ ಹೋಗಬೇಕು, ಇನ್ನೊಮ್ಮೆ ಬರ್ತೀವಿ.
2: ಸರಿ ಹಾಗಾದರೆ, ಆದರೆ ಹೋಗೋ ಮೊದಲು ನಮ್ಮ ಅನುಮಾನ ಪರಿಹಾರ ಮಾಡ್ತಿರೋ ಇಲ್ವೋ?
0: ಯಾವ ಅನುಮಾನ?
1: ನಿನ್ನೆ ರಾತ್ರಿ ನಡೆದ ಘಟನೆಗಳ ಬಗ್ಗೆ ನಮಗೆ ಯಾರಿಗೂ ಹೆಚ್ಚಿನ ವಿವರ ತಿಳಿದಿಲ್ಲ.
0: ಸರಿ, ಕೂತ್ಕೊಳ್ಳಿ. ಇಲ್ಲ, ಏನು ವಿವರ ಬೇಕು ಕೇಳಿ.
1: ಸ್ಟೇಪಲ್ಟನ್ ಮೇಲೆ ನಿಮಗೆ ಅನುಮಾನ ಬಂದದ್ದು ಹೇಗೆ?
0: ಸ್ಟೇಪಲ್ಟನ್ ಜೊತೆ ಒಂದು ಹೆಣ್ಣು ಸಹ ವಾಸ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾದ ತಕ್ಷಣ ಅನುಮಾನ ಶುರುವಾಯಿತು.
1: ಯಾಕೆ?
0: ನಿಮಗೆ ಲಂಡನ್ ಹೋಟೆಲ್ನಲ್ಲಿ ಒಂದು ಕಾಗದ ಬಂತು, ಆ ಕಾಗದ ಹತ್ತಿರ ಹಿಡಿದು ಒಂದು ಸಾರಿ ವಾಸನೆ ನೋಡಿದ್ದೆ. ಸುಗಂಧ ತೆಳುವಾಗಿ ಅಂಟ್ಕೊಂಡಿತ್ತು, ಹೆಣ್ಮಕ್ಳು ಹಾಕೋ ಸುಗಂಧ.
1: ಮೊದಲೇ ಅನುಮಾನ ಬಂದಿದ್ರು, ಅವನನ್ನು ಹಿಡಿಯೋದಕ್ಕೆ ಯಾಕೆ ತಡ ಮಾಡಿದ್ರಿ?
0: ಕ್ರಿಮಿನಲ್ ಮೊಕದ ಮೇಲೆ ನಮಗೇನು ಗೊತ್ತಿದೆ ಅನ್ನೋದು ಮುಖ್ಯ ಅಲ್ಲ, ನಾವು ಏನು ರುಜುವಾತು ಮಾಡಿ ತೋರಿಸ್ಬೋದು ಅನ್ನೋದು ಮುಖ್ಯ. ಅದಕ್ಕೆ ಕಾದೆ. ಸ್ಟೇಪಲ್ಟನ್ ಒಂದು ದೊಡ್ಡ ತಪ್ಪು ಮಾಡ್ದ. ವ್ಯಾಟ್ಸನ್ ಜೊತೆ ಮಾತನಾಡುವಾಗ ತಾನೊಂದು ಶಾಲೆ ನಡೆಸ್ತಾ ಇದ್ದೆ, ಅದನ್ನು ಮುಚ್ಚಿಬಿಟ್ಟೆ ಅಂತ ನಿಜ ಹೇಳಿಬಿಟ್ಟಿದ್ದ. ನಮ್ಮ ದೇಶದಲ್ಲಿ ಉಪಾಧ್ಯಾಯರ ಚರಿತ್ರೆಗಳನ್ನು ತುಂಬ ಸುಲಭವಾಗಿ ಹುಡುಕಿಸ್ಬೋದು.
2: ಆದರೆ

0: ಇಲ್ಲಿ ಬಂದು ಬ್ಯಾಸ್ಕರ್ವಿಲ್ ವಂಶದ ಮೇಲೆ ಯಾಕೆ ಕತ್ತಿ ಮಸಿತಾ ಇದ್ದ?
1: ಅದಕ್ಕೊಂದೇ ಕಾರಣ ಇರೋದಕ್ಕೆ ಸಾಧ್ಯ. ಸ್ಟೇಪಲ್ಟನ್ ಕೂಡ ಬ್ಯಾಸ್ಕರ್ವಿಲ್ ವಂಶಕ್ಕೆ ಸೇರಿದವನೇ ಇರಬೇಕು. ಮಿಸ್ಸಸ್ ಸ್ಟೇಪಲ್ಟನ್, ಈಗ ನೀವು ಮಾತಾಡಬೇಕು.
2: ಮಿಸ್ಟರ್ ಹೋಮ್ಸ್, ಎಲ್ಲ ವಿಷಯ ತಿಳಿದುಕೊಂಡಿದ್ದೀರಿ ನೀವು.
1: ಇಲ್ಲ ಇಲ್ಲ, ಎಲ್ಲ ವಿಷಯ ತಿಳಿದುಕೊಂಡಿಲ್ಲ, ಕೆಲವು ವಿಷಯ ನೀವು ಹೇಳಬೇಕು. ಹೇಳಿ, ಸ್ಟೇಪಲ್ಟನ್ ಯಾರ ಮಗ?
2: ರಾಜರ್ ಬ್ಯಾಸ್ಕರ್ವಿಲ್ ಮಗ.
3: ನಮ್ಮ ಚಿಕ್ಕಪ್ಪನ ಮಗನೇ?
2: ಹೌದು.
3: ಆದರೆ ರಾಜರ್ ಚಿಕ್ಕಪ್ಪ ಅಮೆರಿಕಾಗೆ ಹೋದ್ರು ಮದುವೆ ಆಗದೇನೆ ಅಲ್ಲಿ ಸತ್ರು ಅಂತ ಕೇಳಿದಿನಲ್ಲ.
2: ಆ ಸುದ್ದಿ ತಪ್ಪು. ಅವ್ರ ಮದುವೆ ಆಗಿದ್ರು. ಅವ್ರಿಗಿದ್ದ ಒಬ್ಬನೇ ಮಗ ಈ ಸ್ಟೇಪಲ್ಟನ್.
1: ಸರ್ ಚಾರ್ಲ್ಸ್ ಅವ್ರನ್ನ ಬಲೆಗೆ ಹಾಕೋದಕ್ಕೆ ನಿಮ್ಮನ್ನು ಉಪಯೋಗಿಸಬೇಕು ಅಂತಿದ್ದ, ಅದಕ್ಕೆ ನೀವು ಅವನ ತಂಗಿ ಅಂತ ಹೇಳ್ಕೊಂಡು ಬಂದ, ಹೌದಾನೆ?
2: ಹೌದು. ಆದ್ರೆ ಇದೆಲ್ಲ ನನಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ, ನಾನು ಪ್ರತಿಭಟಿಸಿದೆ.
1: ಅದಕ್ಕೆ ಲಾರಾ ಲಿಯಾನ್ಸ್ ಹಿಂದೆ ಬಿದ್ದ. ಹೌದು, ಈ ನಾಯಿ ಎಲ್ಲಿಂದ ತಂದ?
2: ಲಂಡನ್ ನಲ್ಲಿ ಕೊಂಡ್ಕೊಂಡು ಬಂದ. ಪಾಳ್ ಭೂಮಿಲಿ ಜೌಗು ಪ್ರದೇಶದ ಆಚೆ ಇರೋ ಬೆಟ್ಟದ ಹತ್ರ ಅದನ್ನ ಮುಚ್ಚಿಡ್ತಾ ಇದ್ದ. ನಿನ್ನೆ ಸಂಜೆ ಅದನ್ನ ತಂದು ಮನೆ ಔಟ್ ಹೌಸ್ ನಲ್ಲಿ ಇಟ್ಟಿದ್ದ.
3: ನೀವು ಇದನ್ನೆಲ್ಲ ಮೊದಲೇ ಯಾಕೆ ಹೇಳಲಿಲ್ಲ?
2: ಹೇಳೋ ಸ್ಥಿತಿಲಿ ನಾನು ಇರಲಿಲ್ಲ ಸರ್ ಹೆನ್ರಿ. ಅವನು ರಾಕ್ಷಸ, ಎಂಥ ನರ್ಕದಲ್ಲಿ ನಾನು ಬದುಕಿದೆ ಅಂತ ನಿಮ್ಗೆ ಗೊತ್ತಿಲ್ಲ. ಆದರೆ ಸಾಧ್ಯ ಇದ್ದಷ್ಟು ಎಚ್ಚರಿಕೆ ಕೊಟ್ಟೆ ನಿಮಗೆ. ನೀವು ಲಂಡನ್ಗೆ ಬರ್ತಿದ್ದೀರಿ ಅಂತ ಗೊತ್ತಾದಾಗ ನನ್ನೂ ಕರೆದುಕೊಂಡು ಅಲ್ಲಿಗೆ ಹೋದ. ಒಂದು ಹೋಟೆಲ್ನಲ್ಲಿದ್ದೆವು. ಅವನು ಆಚೆ ಹೋಗಿದ್ದಾಗ ಆ ಎಚ್ಚರಿಕೆ ನೀಡೋಕ್ಕಾಗದ ಪೋಸ್ಟ್ ಮಾಡಿದೆ.
3: ಮಿಸ್ಟರ್ ಹೋಮ್ಸ್, ನನ್ನ ಜೀವ ಉಳಿಸಿದ್ರಿ ನೀವು. ನಿಮ್ಮ ಉಪಕಾರ ಹೇಗೆ ತೀರಿಸಲಿ ನಾನು?
4: ಹೇಳಿ ಮಿಸ್ಟರ್ ಹೋಮ್ಸ್, ನಿಮ್ಮ ಉಪಕಾರ ಹೇಗೆ ತೀರಿಸ್ಲಿ?
5: ಒಂದೇ ಒಂದು ರೀತಿಲಿ ಬ್ಯಾಸ್ಕರ್ವಿಲ್ ವಂಶದ ಕೊನೆಯ ಕೊಡಿ ನೀವು. ಬೇಗ ಒಳ್ಳೆ ಹುಡುಗಿ ನೋಡಿ ಮದುವೆ ಆಗಿ.

0: ನರಕದ ನಾಯಿ ನಾಟಕ ಕೇಳಿದಿರಿ. ಮೂಲ ಸರ್ ಆರ್ಥರ್ ಕಾನನ್ ಡಾಯ್ಲ್ ಅವರ ಇಂಗ್ಲಿಷ್ ಕಾದಂಬರಿ ದಿ ಹೌಂಡ್ ಆಫ್ ದಿ ಬ್ಯಾಸ್ಕರ್ವಿಲ್ಸ್. ಭಾಗವಹಿಸಿದವರು ಶೆರ್ಲಕ್ ಹೋಮ್ಸ್ ಕೆಟಿ ಕೃಷ್ಣಕಾಂತ್, ಡಾಕ್ಟರ್ ವ್ಯಾಟ್ಸನ್ ಲಕ್ಷ್ಮಣ್ ಕುಮಾರ್ ಮಳ್ಳೂರು, ಸರ್ ಹೆನ್ರಿ ಕೆಆರ್ ಪ್ರಹ್ಲಾದ್, ಡಾಕ್ಟರ್ ಮಾರ್ಟಿಮರ್ ಚಿನ್ನ ಕಾಸರಗೋಡು, ಬ್ಯಾರಿಮರ್ ರೋಹಿದಾಸ್ ಕದ್ರಿ, ಬೆರಿಲ್ ಕೆ ವಿನಯ, ಲಾರಾ ಲಯನ್ಸ್ ಕೆ ಮಂಜುಳಾ, ಎಲಿಜಾ ಜಯಶ್ರೀ, ಇನ್ಸ್ಪೆಕ್ಟರ್ ಲೆಸ್ಟ್ರೇಡ್ ಎಸ್ ನಿತ್ಯಾನಂದ, ಸ್ಟೇಪಲ್ಟನ್ ಚೇತನ್ ಕುಮಾರ್ ನಾಯಕ್. ಧ್ವನಿಗಳು ಶ್ಯಾಮ್ ಭಟ್, ಸುಬ್ರಹ್ಮಣ್ಯ ಭಟ್, ಲಕ್ಷ್ಮಣರಾವ್ ಹಾಗೂ ಭಾಸ್ಕರ ಕಾರ್ನಾಡ್. ಕನ್ನಡ ಬಾನುಲಿ ನಾಟಕ ರೂಪ ಹಾಗೂ ನಿರ್ಮಾಣ ಕೆಟಿ ಕೃಷ್ಣಕಾಂತ್. ಈ ನಾಟಕ ಆಕಾಶವಾಣಿಯ ಮಂಗಳೂರು ಕೇಂದ್ರದಿಂದ ಮೂಡಿಬಂತು.
1: ಆಕಾಶವಾಣಿ ಮಂಗಳೂರು ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ಈಗ ಸಮಯ 3:39:12. ನಮ್ಮ ಮುಂದಿನ ಪ್ರಸಾರ 5:00 ಗಂಟೆಗೆ ಆರಂಭ. ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು. ಸಮಯ 5 ಗಂಟೆ. ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 ಮೀಟರ್, 1089 kHz, ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 MHz. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ನಿಲಯದ ಸಮಸ್ತರ ಪರವಾಗಿ ಪ್ರಮಿಳಾ ಮುರಳಿ ಮಾಡುವ ನಮಸ್ಕಾರ ಹಾಗೂ ಈ ಸಂಜೆಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೇ, ನಮ್ಮ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಂಗಳೂರು ಯುವ ಜನ ಕತೇರಿ ಕೊಂಕಣಿಂತು ಕಾರ್ಯಕ್ರಮ ಯುವವಾಣಿ. ನಮಸ್ಕಾರ ಯುವ ಶ್ರೋತೃ ಬಾಂಧವನು, ಆಮೇಲೆ ಐಚ್ ಕಾರ್ಯಕ್ರಮ ಅಂತೂ ಯುವ ಸಾಹಿತಿ ಗ್ಲಾನಿಷ್ ಜೂಡ್ ಮಾರ್ಟಿಸ್ ಹಂಗೆಲ್ ಸಂಗಾತ ಸಂವಾದ ಐಕುವ್ಯ ಸಂವಾದ ಚಲಾಯಿಸುಂದಿತ್ತ ಸುಮಾ ಆರ್ ಮಿತ್ರ. ಐಚೆ ಯುವ ಪ್ರತಿಭಾ ಸಂಕ್ಲಿಂತು ಆಜಿ ಅಮ್ಗೆಲ್ ಸಂಗಾತ ಸ್ಟುಡಿಯೋ ಅಂತ ಸಚಿ ಗ್ಲಾನಿಷ್ ಜೂಡ್ ಮಾರ್ಟಿಸ್ ಹನ್ನಿ ಮುಡ್ಬಿದ್ರೆ ಗಾವಂತುಲ್ ಜಾವನ ಸಚಿ 25 ವರ್ಷಾಚೋ ತರ್ನಾಟೋ

0: ಹನ್ನಿ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಣಿಪಾಲ್ ಅಂತೂ, ರಸಾಯನಶಾಸ್ತ್ರ ಅಂತೂ ಪಿ ಎಚ್ ಡಿ ಕೋರ್ನು ಅಸಾಚಿ. ಪ್ರಥಮ ಕಾಣ್ಯಾಚು ಬುಕ್ ಹೆರಿಡಿಟಿ ಪ್ರಕಟಜಾಲ ದೇವಾದಿನ್ ಜೋಸೆಫ್ ಮೇರಿ ಪಿಂಟೋ ಅನಿ ಕ್ಯಾಥೋಲಿಕ್ ಸಭಾ ಉಡುಪಿ ರಿಜಿಸ್ಟರ್ಡ್. ಹಂಗಾಚೆ 2022 ವರ್ಷಾಚೋ ಯುವ ಸಾಹಿತ್ಯ ಪ್ರಶಸ್ತಿ ಹಂಕ ಫಾವಜ ಲಲಸ. ಹಾಜಿ ಅಂಗಲ್ ಸಂಗತ ಆಮಿ ಸಂವಾದ ಚಲಾಯಿಸುವ. ನಮಸ್ಕಾರ ಗ್ಲಾನಿಶ್ ತುಮಕ ಯಾ ಕಾರ್ಯಕ್ರಮಕ್ಕ.
1: ನಮಸ್ಕಾರ ಮೇಡಮ್.
0: ಕೊಂಕಣಿ ಸಾಹಿತ್ಯ ಕ್ಷೇತ್ರ ತುಮಕ ಕಶಿ ಕುಶ್ ಜಲ್ಲ ಅನಿ ಏಕ ಕೊಂಕಣಿನ ಬರು ಕಾಮಳಲೆ ಪ್ರೇರಣ ತುಮಕ ಕೊಂಡ್ ದಿಲ್ಲಲೆ.
1: ಪೈಲಂಗ್ ಪೈಲ ಏಕ ಪ್ರೇರಣ ಏಕ ಮುಂಗಶಾಕ ಕೊಂಗಾ ತೊಂಗಿ ಮೇಲ್ಕ ತೆ ಕೈ ಜಾಂಗ್ ಪುರ ಅಮ್ಚ ಪ್ರಕೃತಿ ಜಾಂಗ್ ಪುರ ಅಮ್ಚ ಸಮುದಾಯ ಜಾಂಗ್ ಪುರ ಅಮ್ಸ ಬೋವಾಕ್ ಜಾಂಗ್ ಪುರ ಪುಂಗ್ ಪ್ರೇರಣ ಮುಂಗ್ತಾಸ್ ನಂಗ ಖಾಸ ಜಾಂಗ್ ಮುಜೆ ಪಸೋತ್ ಮುಜ ಆವೈಂಗ್ ಸುಮಾರ ವಾಂಕ ಕಾಗ್ಲ ಅಂಗೆ ತ್ಯಾ ಪಸೋತ್ ತಿಸ್ ಮುಜಿ ಪೈಲಿ ಪ್ರೇರಣ ಅಂಗೆ ಪೈಲ ಸಂಗ್ ಚಂದ ಮುಜಿ ಪೈಲಿ ಕವಿತಾ ಕಂಚಿ ಬರೈಲ ತಿ ಮುಜ ಆವೈ ವೈರಸ್ ದೇಖೋ ತೀ ಏಕ ಕವಿತಾ ಮುಜ ತಿಸ್ ಕ್ಲಾಸಿಂತ ಶಿಕ್ತಾಸ್ತಂಗ ತೆ ಆಮ ಸ್ಕೂಲಾ ಮ್ಯಾಗಝಿನ್ ಅಂತ ತೀ ಪ್ರಕಾಕ ಜಾಲ್ಯ ತೆ ಆಮ ಇಂಗ್ಲಿಷ್ ಭಾಷೆನ್ ಬರೀಲಿ ಮೈ ಮದರ್ ಮಗ ದೇಖೋ ತ್ಯಾ ಏಕ ಕವಿತಾ ಲಗೋ ಅವ್ನು ಸಗಳ ಇಸ್ಕಲ್ಲಾನ್ ಫೇಮಸ್ ಅಲ್ಲ ತಶನ್ ಅವ್ನು ಏಕ ತೆದಳ ಸಮಕ ಏಕ ಕವಿ ಕವಿ ಕವಿ ಮಗ ಸಮಕ ಆಪೈತಲ್ಲ ಇಸ್ಕಲ್ಲ ಅಂತ ಪುಂಗ ಜಲ್ಯಾಗಿ ಅವ್ನು ಏಕ ಕವಿ ಚಮಕ್ಕ ಆಸಾಂಗಿ ಹಾಂಗಿ ಮಗ ಸವಾಲ್ ಮಗ ತೆದಳ ಸಲ್ಲೆ ಕಲಾಗ ಮುಳಾಗ ಆಮೇಲೆ ಕುವೆಂಪು ಜಾಂಗ್ ಪುಗೋ ಶಿವರಾಮ್ ಕಾರಂತ ಜಾಂಗ್ ಪುಗೋ ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಜಾಂಗ್ ಪುಗೋ ಅಷ್ಟಲ್ಲ ಮಹಾಂಗ್ ವ್ಯಕ್ತಿಂಚಿ ಲೇಖನ ಬಗ್ ಪಂಪಗ ವಾಸು ಐಲ್ಯಾಕ ಅವ್ನು ತ್ಯಾ ಏಕ ಏಕ ಹಂತಾಗ ಆಸಾಂಗಿ ಹಾಂಗಿ ಮಗ ಮಕಾಸಿ ಏಕ ಗೌಕತ್ತ ಜಲ್ಲೋ ತಶ ಮಗ ತಸಂಗ ಅವೇ ವಾಸುಂಗ ಕೆದಾಳೈ ಸುಗುಂಗ ಕೆದಾಳ ವಸುಂಗತ್ತ ಗೆಲ್ಲ ಹಂಗೆ ಮುಜ ಅವೇ ಮಕ ಭರ್ಪೂರ್ ಸಹಕರದಿಲ್ಲ ಕಿತ್ತಾಗ ಮುಂಗ್ ಸಂಗ್ಲ ಅಮ್ಚ ಗಗ ಅಂತ ಪೈಲಂತ ಅವ್ನು ಕುಂಕಂಗ ಈ ಪತ್ರ ಯುಂಗಸಿ ಎತ್ತಲ್ಲಿ ಹಂಗೆ ತೀ ವಾಸಿ ಜಸ್ ಬರ್ತಲ್ಲಿ ಮಕ ಕಾಲಕ್ ಮುಳೆ ಪತ್ರ ಗಗ ಎತ್ತ ಅಮ್ ಕಮ್ಗಂಗ ಸತ್ ಅಮಿ ಕುಂಕಂಗೆ ವಶ್ಚೆ ಅಂತಲೇ ಹಂಗೆ ಕೊಂಗೆ ವಶ್ಚೆ ತಶೆ ಮಕ ಮಸ್ತ್ ಅವಡ್ಲೆ ದೇಖೋ ಅವೆ ಮಗೆಗೆ ಬರೋಂಗ್ ಸುರು ಕೆಲೆ
0: ತುಂಬಿ ಮಳೆ ಮೈ ಮದರ್ ಮೋಣ ತುಂಬಿ ಕವಿತಾ ಬರೇಲ ಮೋಣ ಉಡ ಅಸಸ್ ಹಾಕಿ ತುಮಕ.
1: ಹಾ ಮೈ ಮದರ್ ಮುಂಗ್ ಮಕ ಏಕ ಉಗ ಅಸಸ ಕಾಲಕ್ ಮುಂಗ್ ಸಂಗ್ಲಾರ ತ್ಯಾ ಕೈ ಮರಿ ಏಕ ಅಮ್ಸೋ ಫಾದರ್ ವಿಂಗ್ಸಂಗ್ ಸೋಸ ಮುಂಗ್ ತ್ಯಾ ಇಸ್ಕಲ್ಲ ಸೊ ಕಗಸ್ ಪಂಗಂಗ್ ಜಾವಂಗ ಸಲ್ಲ ಆತ ತೋ ಮುಗುಬಿದ್ರಿಚ ಸಂಪಿಗೆ ಚರ್ಚ ಅಂತ ಫಾದರ್ ಜಾವಂಗ ಸ ತೋ ಜಾವಂಗ ಸ ತಸ್ನಂಗ್ ತೋ ಕಾಲಂಗ್ ತಾಗಿ ಮುಳ್ಯಾಗ ತಾಕ ಮುಜ ಬರೋ ಬರೀ ಓಳೋಕ ಸ ತಶೆ ಮುಂಗ್ ತಸ್ನಂಗ್ ತಾಂಗೆ ಮಕ ಆತ ಏಕ ಸಾಹಿತ್ಯ ಜಾವಂಗ ಸ ಅವ್ನು ಕಸೋ ವಾಗವಂಗ ಇಲ್ಲ ದೇಖೋ ತಾಕ ಖುಷಿ ಅಸ ದೇಖೋ ತಾಂಗಿನ್ಸ ಮಕ ತೀ ಏಕ ಕವಿತಾ ಅಪಳೆ ತಾಂಗಿನ್ಸ ಮಕ ದಗ್ಲಿ ಭೂಕಾಂತಲ್ಲಿ ದೇಖೋ ಅವೇ ಕೆದಳೆ ಮುಂಚೆ ಫಾದರ್ ವಿಂಗ್ಸ್ ಕಲ್ಯಾಂಗ ಮಕ ತೀ ಏಕ ಮೈ ಮದ್ದಾಗ ಮುಳ್ಳಿ ಕವಿತಾ ಕೆದಳೆ ಪ್ರಕಾಶ ಅಸ್ತ ಹಂಗೆ ತೀ ಏಕ ಲಾಂಗ್ ಕವಿತಾ ತಾವ ವಾಸಂಗ್ ಸಂಗ್ತ
0: ವೈ ಮಳೆ ತುಮ್ಗಿಲ್ ತಂದ ಪ್ರಾಯ ತಿತ್ಲೆ ಅನಿಸ್ಲಿಂಗ್ ಕ್ಲಾಸ್ ಮಳೆ 7-8 ವರ್ಷ ಪ್ರಾಯ
1: ಆಕ ವರ್ಷ ಸ್ವಲ್ಪ ಹೋಗವು ತಶ ನಾವು ಅಸ್ತ ಸಂಗ ತೀ ಕವಿತಾ ಅಶಿ ಅಸ ಮೈ ಮದರ್ ಐ ಲವ್ ಮೈ ಮದರ್ ಶಿ ಈಸ್ ಗುಡ್ ಆ್ಯಂಡ್ ಕೈಂಡ್ ದ ಥಿಂಗ್ಸ್ ಐ ಲೂಸ್ ಶಿ ಹೆಲ್ಪ್ಸ್ ಮೀ ಫೈಂಡ್ ಶಿ ವೇಕ್ಸ್ ಮೀ ಅಪ್ ಫಾರ್ ಸ್ಕೂಲ್ when I am sleeping still like a fool. She feeds me when I am hungry. She calms me when I am angry. I love my mother. She is so good to me.
0: ತುಮ್ಚೆ ಶಿಕ್ಷಣ ಕೈ ಪುರಜಲ್ಲ
1: ಓಕೆ ಪೈಲೆ ಮುಜೆ ಎಲ್ ಕೆ ಜಿ ಯು ಕೆ ಜಿ ಅಮೆ ಬೆಳವಾಯಿಚ ಬ್ಲಾಸಮ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತ ಕೇಳೆ ಮಗೆ ತೈನ್ ಜಾವಂಗ ಅವೆ ಮಗೆ ಸೇಂಟ್ ಥಾಮಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮುಜೆ ಅಲಂಗಾರ ಮಗುಬಿದ್ರಿ ತೈ ಅವೆ ದಾವರ್ಸ ಲೆಗೋಂಗ ಫಸ್ಟ್ ಕಷ್ಕಾಗಕ್ಕೂ ಕೆಂತ ಮುಗಿಸೋ ಹೈಸ್ಕೂಲ್ ಮುಗಿಸೋ ತೈನ್ ಕೇಳೆ ಮಗೆ ಎಸ್ ಎಸ್ ಎಲ್ ಸಿ ಮಕ ಅವ್ನು ಸೆಕೆಂಡ್ ಟಾಪ್ ಬರ್ತಲ್ಲ ಮಗೆ ತೈನ್ ಜಾವಂಗ ಮಗೆ ಜೈನ್ ಪಿ ಯು ಕಾಲೇಜ್ ಮುಗಿಬಿದ್ರೆ ತೈನ್ ಸೈನ್ಸ್ ವಿಭಾಗ ಅಂತ ಪಿ ಸಿ ಎಮ್ ಬಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿ ಅಂತೂ ಮಕ ಹೆಂಗೆ ಪರ್ಸಂಗ್ ಮೇಳೆ ಮೇಳೋಂಗ್ ಜಲ್ಲಪ್ಪ ಅಂತ ಮಗೆ ಮಕ ಆ್ಯಕ್ಚುಲಿ ಗಾಕರ್ ಜಮ್ ಚಿಂತ ಹಂಗಸಲ್ಲ ಪೈಲೆ ಆ್ಯಂಬಿಷನ್ ಹಂಗಸಲ್ಲ ಪೊಂಗ್ ಮಗೆ ಮಗೆ ಚಿಂತಲೆ ದಕ್ತಿ ಖರ್ಚು ಹಾಕಿ ಏಕ ಸಂಸ್ಕೃತ ಖರ್ಚು ಏಕ ಮಕ ಆಸಕ್ತಿ ಇದೆ ಅಲ್ಲಿ ಇದಕ್ಕೂ ಅವೇ ಕಾಲಂಗೆಲ್ಲ ಬಿ ಎಸ್ ಸಿ ಕೇಳೆ ಬಿ ಎಸ್ ಸಿ ಆಳ್ವಾಸ ಕಾಲೇಜ್ ಅಂತ ತಂತು ಬಯೋಟೆಕ್ನಾಲಜಿ ಕೆಮಿಸ್ಟ್ರಿ ಝುವಾಲಜಿ ಮಳೆ ತೀನ ಸಬ್ಜೆಕ್ಟ್ಸ್ ಅಸಾತ್ ದೇಖು ತೇ ತೀನ ಸಬ್ಜೆಕ್ಟ್ಸ್ ಆಮೇಲೆ ವಿನಿಸ್ಲೆ ಹಂಗೆ ಬರೀ ಮುಂಜೆ ಬಿ ಎಸ್ ಸಿ ಅಲ್ಲಿ ಹಂಗೆ ಬಯೋಟೆಕ್ನಾಲಜಿ ಮಂಗಳೂರು ವಿಶ್ವವಿದ್ಯಾಲಯ ತಾವು 2021 ವರ್ಷ ಮಕ ಗೋಲ್ಡ್ ಮೆಡಲಿಸ್ಟ್ ತಾವು ವಿನಿಸೋಂಗ ಇಲ್ಲ ತಶೆ ಯೋಂಗ್ ಜಾವಂಗ
0: ಕಂಗ್ರಾಚುಲೇಷನ್ಸ್ ತುಂಬಾ
1: ಥ್ಯಾಂಕ್ ಯು ಮೇಡಮ್ ದೇಖೋ ತೈ ಗೋಲ್ಡ್ ಮೆಡಲಿಸ್ಟ್ ಅಪ್ಪ ಅಂತ ಸಗಳ ಲೋಕಾಂಗ್ ಕಳ್ಳೆ ಅವ್ನು ಹೋಗಿ ಮಗ ಎಮ್ ಎಸ್ ಸಿ ಆಮೇಲೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮಳೆ ಸಾವಯವ ರಸಾಯನ ಶಾಸ್ತ್ರ ತಂತು ಅವೇ ಆಳ್ವಾಸ್ ಕಾಲೇಜ್ ಅಂತ ಸರ್ ಕೆಲೆ ತೆಂಕ್ ಜಾವಂಗ ಮಗೆ ಮಗ ಈಗ ಬೆಂಗಳೂರು ಜಾಬ್ಸ್ ಅಲ್ಲ ಕ್ಯಾಂಪಸ್ ಪ್ಲೇಸ್ ಮೇಂಕತ್
0: ಕೆದಂತೆ
1: ತೆ ಮಗೆ ಕ್ವೆಂಕಿ ಕ್ವೆಂಕಿ 3 ಅಂತವೇ ಲಾಸ್ಟ್ ಇಯರ್ ಅವ್ನು ಪಾಸ್ ಆಗೋಕೆ ಜಲ್ಲ ಮಗೆ ಕ್ವೆಂಕಿ ಕ್ವೆಂಕಿ 4 ಅಂತ ಜನವರಿ 8 ತಾಕ ಮಕ ತೈ ರಿಪೋರ್ಟ್ ಹೆಂಗ ಅಸ್ಲೆ ತೈ ಅವ್ನು ಜಾಯಿನ್ ಜಲ್ಲ ಮಗೆ ಅವೇ 7 ಮಹಿನೆ ತೈ ಕಾಮ್ ಕೆಲ ತೈ ಫಾರ್ಮಸಿಕ ಲಿಂಗಶ್ ಕೃತಿ ಆಮಿ ಕಂಚಿ ಪಕ್ಕ ಹೋಗ್ತಾ ಪಕ್ಕ ಡ್ರಗ್ಸ್ ಗೆತ್ತ ಬಳೆ ತೆ ಪ್ರಕಾಶ ಮ್ಯಾನುಫ್ಯಾಕ್ಚರಿಂಗ್ ಆಮಿ ಕರ್ತಾ ಪ್ರೊಡಕ್ಷನ್ ಕರ್ತಾ

0: Yawen duwen kange bore ilo magere, mafla kange kasur mga nga. Ti ya muji akrechi kange, ya raksa wakada ipata muuran tawen bore ili. Dekong ya tiing waksan cha eka au dente, awen baka kange bore ilo. Ange tiyo ata eka buka rupar lokak melkat.
1: Glanish, ata sahitya amka itayak mahatwache jawana suka.
0: ಸಾಹಿತ್ಯ ಏಕ ಮನುಷ್ಯ ಜೀವಿತಕ್ಕೆ ಮಹತ್ವಚೆ ವೈಗೆ ಗೈಂಗೆ ಮಂಗ ಸದ್ಯ ಲೋಕಾಕ ಮುಂಚೆಯವ ಪುಂಗತೆ ಮಹತ್ವಚೆ ವೈ ಕೇತಾಕ ಮುಂಸಂಗ್ಲಾಗ ಆಮಿ ಅಮ್ಚಿ ಬುರ್ಗಿ ಇಸ್ಕಾಲಾಗ ವ್ಯತಸ್ತಂಗ ಕಂಚಿ ಬಾಸ ತೊಂದಿ ಸಾಹಿತ್ಯ ತಿನ್ ಜರೂರ್ ಶಿಕ್ತಾತ್ ಬುರ್ಗ್ಯಾ ಪೊಂಗಾರಸ ಸಾಹಿತ್ಯ ಆಸಾದಲ್ಯಾಗ ವರ್ಗ ಜಾವಂಗ ಅಮಿ ಸಾಹಿತ್ಯ ತೆ ಮುಖಾಕ್ಸಂ ವರಿಜೆ ದೇಕುಂಗತೆ ಮಹತ್ವಚೆ ಅಂಗ ಸಾಹಿತ್ಯ ಕಿತ್ಲ ವಾಂಕೋ ಗೆತಾಗಿ ಮುಳ್ಯಾಗ ಆಸ್ ಕಿತೆ ಜೆ ಅವೆ ಬರೈಲ ತೆ ಯಾ ಸಮುದಾಯಕ್ಕ ಅಂಗ ಯಾ ಕಾಳಾಕ ಸೀಮಿತ ಜಲ್ಲೆ ಪೊಂಗ ಅಸೋಕ್ಸ ಉಪ್ರಾಂತ ಅವ ಅಸಾಗೆ ಹಂಗೆ ಮಕ ಗೊತ್ತೊಂಗ ಪೊಂಗ ದುಸ್ರು ಲೋಕ್ ಅಸ್ತ ಹಂಗೆ ಓ ಮುಜೋ ಏಕ್ ಬೂಕ್ ದಕ್ಲ್ಯಾಕ್ ಫಾರ್ ಎಕ್ಸಾಂಪಲ್ ದಿಂ ಚಲ ಓ ಮುಜೋ ಏಕ್ ಬೂಕ್ ಏಕ ರುಜ್ ವಾತ ಹಂಗ ಉಕ್ತ ಓಕೆ ತಾಂಗೆ ತೋ ಬೂಕ್ ಬಗ್ಗೆ ಇಲ್ಲೋ ಹಂಗೆ ತೋ ಕಂಚ

0: ಈಗ ಹಿಂಗೆ ಹಿಂಗೆ ಮಂಗ ಸದ್ಯ ಲೋಕಾಕ ಮುಂಚೆ ಅವೆ ಪುಂಗತೆ ಮಹತ್ವಚೆ ವೈ ಕೇತಾಕ ಮುಂಗ ಸಂಗ್ಲ್ಯಾಗ ಆಮಿ ಆಮ್ಚಿ ಬುರ್ಗಿ ಇಸ್ಕಾಲಾಗ ವ್ಯತಸ್ತಂಗ ಕಂಚಿ ಭಾಸದ ಉಂದಿ ಸಾಹಿತ್ಯತಿನ ಜರೂರ್ ಶಿಕ್ತಾತ್ ಬುರ್ಗ್ಯಾ ಪೊಂಗಾಗಸ ಸಾಹಿತ್ಯ ಆಸಾದಲ್ಯಾಗ ವರ್ಗ ಜಾವಂಗ ಆಮಿ ಸಾಹಿತ್ಯತೆ ಮುಖ ಆಗ್ಸಂಗ್ ವರಿಜೆ ದೇಖುಂಗತೆ ಮಹತ್ವಚೆ ಹಂಗೆ ಸಾಹಿತ್ಯ ಕಿತ್ಲ ವಾಂಕೋ ಗೆತಾಗಿ ಮಳ್ಯಾಗ ಆಸ್ ಕಿತೆನ್ ಜೆ ಅವೆ ಬರೈಲ ತೆ ಯಾ ಸಮುದಾಯಕ್ಕೆ ಹಂಗೆ ಯಾ ಕಾಳಕ್ಕೆ ಸೀಮಿತದಲ್ಲೇ ಪೊಂಗ ಆಸ್ವಸ್ಥ ಉಪ್ಕಂತ ಅವ ಆಸಾಗಿ ಹಂಗೆ ಮಖ ಗೊತ್ತಂಗ ಪುಂಗ ದುಸ್ರೋ ಲೋಕಸ್ತ ಹಂಗೆ ಓ ಮುಜೋ ಏಕ್ ಬೂಕ್ ದಕ್ಲ್ಯಾಕ್ ಫಾರ್ ಎಕ್ಸಾಂಪಲ್ ದಿಂಚಲ್ಲ ಓ ಮುಜೋ ಏಕ್ ಬೂಕ್ ಏಕ ಗುಜ್ವಾತ ಹಂಗೆ ಉಕ್ತಾ ಓಕೆ ತಾನೆ ತೋ ಬೂಕ್ ಬರೈಲ್ಲೋ
1: ಬರೈಲೋ ಮಂಗ
0: ಹಂಗೆ ತೋ ಕಂಚ ಕಾಳಾಗಸಲ್ಲೋ ಕಷೆ ಆಸಲ್ಲೇ ತಶೆ ಮ ಸಂಗ್ಲ ಪುಕ್ತೆ ತಿಂಗ್ ಸಂಗ್ ಜಾಯ್ ಕಿತ್ಯಾಕ ಮುಂಗ್ ಸಂಗ್ಲ ಯಶವಂತ ಚಿತ್ತಲ್ಲ ಮಂಗ ತುಮ್ ಆಯ್ಕೊಳ್ಳು
1: ಐಕಲ್ಲ
0: ಬಗೋ ಏಕ ಬಗೋ ಮಹಾಂಗ್ ಸಾಹಿತಿ
1: ಸೈ
0: ಹಂಗ್ ತೋ ಬಿ ಕುಂಕಂಗೆ ಸೊತ್ತು ತೋ ಕುಂಕಂಗೆ ಎಂಚಸು ಲೈತಲ್ಲೋ ಜಯಂತ ಕಾಯ್ಕೆಂಗೈ
1: ವೈ
0: ತೋ ಈ ಕುಂಕಂಗೆ ಎಂಚತ್ತು
1: ಬಂಕ್ರೇಜಿ
0: ಲೈತ ತಾಜ್ಯೋ ಕಾಂಗ್ ಯಾ ಮಕ ಮಸ್ತ್ ಪಸಂದ್ ಕಾಲಕ್ ಮಳ್ಯಾಗ ತೋ ಚಿಂತಾ ಕುಂಕಂಗೆ ಅಂತ ತಜ ಮಾತೃ ಭಾಷೆ ಕುಂಕಂಗೈ ತಶ ಮುಗ್ದಾಸ್ ತೋ ಚಿಂತಾ ಕುಂಕಂಗೆ ಅಂತ ಹಂಗೆ ಆ ಉಲೈತ ಕುಂಕಂಗೈ ತಶ ಮುಗ್ದಾಸ್ತಾಂಗ ಆಮ್ಚೆ ಅಂತ ಏಕ ಸಿಮಿಲರ್ ಕಾಲಮ್ ಕತ್ ಕಾನ್ಸ್ಫರ್ಮೇಶನ್ ಆಸಾ ದೇಖುನ್ ತಜ ಬಗ್ ಪಗಪ ಅಂತ ತೆನ್ ಜೊಳ್ಕೊಂಗೆತ ತಶೆ ಮುಗ್ದ ಅಸ್ತಾಂಗ ಆಮ್ಕೆ ಏಕ ಬಹು ಮಹತ್ವಚೆ ಮಳ್ಯಾಗ ತೆನ್ ಸಾಹಿತ್ಯ ಸಾಹಿತ್ಯ ಏಕ ವ್ಯಕ್ತಿಚೆ ಪ್ರತಿನಿಧಿತ್ವ ದಾಖಯ್ತ ಜರ್ ತೋ ಏಕ ಬಗೋಪಿ ಹಂಗೆ ಸರ್ ಜಾವಂಗ ಸರ್ ಸಾಹಿತ್ಯಕಾಂಕಿ ತೆನ್ ಜಾಯ್ಗೆ ಮಳೆ ಬರೇ ವಾಸ್ಪಿ ಜಾಯ್ ಹಂಗೆ ಇಂತೋ ಏಕ ಕಾಳು ಕುಂಸ ಅಸ ತ ಶಂಪಕ ಆಮಿ ವಾಸ ಮುಗತ್ ವ್ಯತ ಅಸ್ತಾಂಗ ತೆ ಕಳಿಕ ಆಮಿ ಕಂಚ ಕಾಳು ಆಗಲ್ಲ ಆತ ಶಂಬರ್ ವರ್ಷ ಉಪ್ಪ ಅಂತ ಮುಜ ಬೂ ಕಸ್ತಾಗೆ ಹಂಗೆ ಗೊತ್ತಂಗ ಪುಂಗ ಕಂಚ ಏಕ ಲೈಬ್ರರಿ ಅಂತವೇನು ದಿಲ್ಲೋದಲ್ಲ ರೀ ತೈ ಅಸಲ್ಲ ಬುರ್ಗೆ ಜರ್ತಾಗ ಏಕ ಪೇಜ್ ಹೋಗ್ತೇಕ ಪಳೈತಾಗ ಕಳಿಕಾದಾಗ ಓ ಅಶೆ ಏಕ ಸಂಸಾರ ಅಸಲ್ಲೋ ಗೇಮ್ ದೇಖು ನಮ್ಕ ಏಕ ತೆ ಏಕ ಜೈಜಸ್ ಪಕ್ಕ ಹಂಗೆ ತಶೆ ಅಸ್ತಾಂಗ ಅಮ್ಕ ಸಾಹಿತ್ಯ ಮಹತ್ವಚೆ
1: ತುಮಿ ಕೊಂಕಣಿನ್ ಮಾತ್ರ ಬರೋಚ್ ಕೇಕೆ ವಿಂಗಡ್ ಕಂಚ ಭಾಷೆರೆ ಬರೀತಾಚಿ
0: ಓಯ್ ಹಾವು ಕುಂಕಂಗೆ ಮಾತಕಂಗೈ ಈತಗ ಬಸಂಗೆ ಬಗೈತ ಇಂಗ್ಲೀಷ್ ಅಂದ್ ಬಗೈತ ಹಿಂದಿನ ಬಗೈತ ಕನ್ನಡ ಅಂತ ಬಗೈತ ಸೊಶೆ ಮುಂಗ್ ಸಂಗ್ತಂಗ ಅವು ತುಳು ಮಕ ಏತ ಬಂಗ ಅವ್ನು ತುಳು ಎಂತ ಬಗೈನ ಓಕೆ ಕಿತ್ಲ ಮಳೆ ತಿತ್ಲ ಫ್ಲೂಯೆನ್ಸಿ ಮಕ ತುಳು ಎಂತಂಗ ಪೊಂಗ ಇಂಗ್ಲೀಷ್ ಕನ್ನಡ ಹಿಂದಿ ಜಿ ಅವ ಈಗ ಇಸ್ಕಲ್ ಅಂದಸ್ತಂಗ ಅಂತ ಅವ್ನು ಶಿಕೋಂಗ ಇಲ್ಲ ವಾಸೋಂಗ ಇಲ್ಲ ಸಾಹಿತ್ಯ ವಾಸೋಂಗ ಇಲ್ಲ ತಶಂದಲ್ಲ್ಯಾಂಗ ಮಕ ಈಗ ಬಗೋ ವಸ್ಪಿದ ಅವ್ನು ಅವ್ನು ಚಿಂತಲ್ಯಾಂಗ ವಸ್ತಲ್ಲೊಂದಲ್ಲ್ಯಾಂಗ ತಂದು ಬಗೋ ಚಾಕ ಮಗ ಕೈ ಸರ್ಗ ಕಷ್ಟದ ಅವ ಅಂತ ಅದ ಪೋರ್ದಲ್ಲಿ ಮೇಕ ದೋಂಗ ಹಿಂದಿ ಪದ ಹಾಕಿ ಉತ್ತರ ಬರೀಲ ಅಂತ ಬಾಕಿ ಕನ್ನಡ ಹಾಕಿ ಐಲ ಹಾಕ ಬರೀತ ಆತ ಸುಮಾರು ಜನ ಕಷ್ಟದಲ್ಲ ಹಂಗೆ ಮಾಡ್ಯಾರ ಇಂಗ್ಲೀಷ್ ದಂಗ ಬರೋ ಹಿಂದಿ ದಂಗ ಬರೋ ಕನ್ನಡ ದಂಗ ಬರೋ ಕೊಂಕಣಿ ದಂಗ ಬರೋ ಭಾಷಣ ಸ್ಪರ್ಧ ಆಸಾಗಿ ಮಕತ್ ಏಕ ಡ್ಯೂಟಿಸ್ ದೂಸರ ಹಂಗೆ ಭಾಷಣ ಬರೋ ದೇವಚೆ ತಶೆ ಆಮ್ ತೇ ಮುಂಕಸ್ತ ಮಕ ಏಕ ತೇ ಏಕ ತಾಲೆಂತ ಅಸ ಮುಜಲ್ ಲಾಗಿ ಕಾಲೆಂಕ ಅಸ ಏಕ ಉಲೋಂಚೆ ಭಾಷಣ ಬಗೊಂದ್ ದಿವಚಿ ಭಾಷಣ ಕರ್ಚೆ ತೆ ಪಕ ತಾಲೆ ದಸ್ತಾ ಹೊಂಗಾಯಿ ಏಕಾಕ ಗರ್ಜ್ ಅಸ್ಲ್ಯಾದಲ್ಲ ಅವ ಏಕ ಕೆದಳ ಈ ಕರ್ ನೇತ
1: ಗ್ಲಾನಿಶ್ ಅತ್ತ ದುಸ್ರೆ ಭಾಷೆಯ ಸಾಹಿತ್ಯ ಅನಿ ಕೊಂಕಣಿ ಸಾಹಿತ್ಯ ಮಧ್ಯೆ ಅಂತ ಕಸ ವ್ಯತ್ಯಾಸ
0: ವೈ ಮಸ್ತು ವ್ಯತ್ಯಾಸ ಸ ಕೇತಾಕ ಸಂಗ್ಲ್ಯಾಗ ಆಮಿ ಉಲೋಂಸೋ ಲೋಕ ತಂಚಿ ವ್ಯಾಪ್ತ ತಂಚ ಸಂಖ್ಯಾ ಪೊಗ ಉಂಗಿ ಕುಂಕಂಗಿ ಉಂಗಿ ಅಸ ಭೌಗೋಳಿಕ ತಗಂದ್ ಪಡೋಂಚದಲ್ಲ ಅದ ಇಂಗ್ಲೀಷ್ ಹಾಕ ವಸ್ಪಿ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಕ್ಕ ಸತ್ ತಶೆ ಮುಂಗ್ ತಸ್ತಂಗ ಆಮಿ ಕೆದಾಳೈ ವ್ಯತ್ಯಾಸ ಮಳೆ ತುಲ್ ಅಂಕಕ್ಷೆ ಸಮಾಂಗ ಐ ಮಂಗ ಅವನು ಸಂಗ್ತ ಕೆಟಾಕ ಮಳೆ ಏಕ ಭಾಷೆಗೆ ತಜತ್ ಮುಳ್ಳ ಮಹತ್ವ ಸ
1: ವೈ ವೈ
0: ಹಾಂ ತಜತ್ ಮುಳ್ಳ ಮಹತ್ವ ಸ ತಜತ್ ಮುಳ್ಳ ಪ್ರತಿನಿಧಿತ್ವ ಸ ಆಮ್ಕ ಆಮ್ಚೆ ಮಾಯಿ ಭಾಷೆಚೆ ಗೌರವ ಸ ಅಭಿಮಾನ ಸ ತಶೆ ಮುಂಗ್ ತಸ್ತಂಗ ಆಮಿ ಏಕ ವಿಮರ್ಶಾತ್ಮಕ ರೀತಿಯಿಂದ ಯೌಂಚಂದಲ್ಲ ಯಾರು ಇಂಗ್ಲೀಷ್ ಸಾಹಿತ್ಯ ಮುಸ್ತು ಮುಸ್ಲ ಮಕ್ಕ ವಾಗವಂಗ ಇಲ್ಲ ಕಲಕ್ ಮಳ್ಯಾಗ ಸುಗ್ಲ ದೇಶ ಸೊ ಲೋಕ ಹಾಕಿ ಏಕ ಇಂಗ್ಲೀಷ್ ಏಕ ಭಾಷೆ ಗೊತ್ತ ಸ ಜಮ್ ಅಮ್ಚ ಏಕ ಡಾಕ್ಯುಮೆಂಟ್ಸ್ ಅಂತ ಜಾಯಿಜೆ ಅಂತಾರಾಷ್ಟ್ರೀಯ ಭಾಷೆ ಅವಂಗ ಇಲ್ಲ ಅದಕ್ಕೂ ಇಂಗ್ಲೀಷ್ ಅಂತ ಆಸ ಪೂಂಗ ಮಕ್ಕ ಏಕ ಮುಸ್ತು ಅಭಿಮಾನ ಚಿಕಲ್ಕೆ ತೆಂಗ್ ಸಂಗ್ಲ್ಯಾಗ ರವೀಂದ್ರನಾಥ ಕಾಗೋರ್ ತೋ ಬೆಂಗಾಲಿ ದಂಗ್ ಪೊಗೋ ತಜ್ಜಿ ಗೀತಾಂಜಲಿ ಕಿತ್ಲ ಬಸಾಂಕಿ ಏಕ ಅನುವಾದದಲ್ಲ ತಶೆ ಮುಂಗ್ ತಸ್ತಂಗ ಆಮಿ ಏಕ ಭಾಷೆಚೆ ಪ್ರಾಮುಖ್ಯತೆ ಕೈ ಅಸ ತಿ ಅನುವಾದ ತಲ್ಲ ಪ್ರಾಂತ ಕೈ ಕಾಮ ಅವೆನ್ ಚಿಂಚೆ ಕತೆ ಸಂಗ್ಲ ವ್ಯಾಪ್ತಿ ಸರಿತ ಸುಮಾರು ಲೋಕಕ್ಕೆ ಪೌತ ಅಮ್ಚ ಸಾಹಿತ್ಯ ಪೂ ದೂಸರ ಭಾಷೆ ಚಿಂಚ ಸಾಹಿತ್ಯ ವೈ ಕನ್ನಡ ಭಾಷೆ ಚಿಂಚ ಸಾಹಿತ್ಯ ಅಮ್ಚಾಕಿ ಲಿಂಗಿಸ್ ಮಂಗ ಎತ್ ಕತೆ ವಸ್ಪಿ ಸರಾತ್
1: ದೂಸರಿ ದೂಸರಿ ಭಾಷೆಚೆ ಅಮ್ಮ ಅನುವಾದ ಕರ್ತಾಚಿ ಅನುವಾದ ಕರ್ಚೆ ಸಾಹಿತ್ಯ ಕಿತ್ಲಿ ಗರ್ಜೆಚೆ ಅನಿ ಇತ್ಯಾಕ ಅಮ್ಮ ಅನುವಾದ ಕರ್ಕ
0: ಅತ್ತ ಸಂಗಲ್ಲ ಬಗ್ಗೆ ರವೀಂದ್ರನಾಥ್ ಕಾಗೋ ರಚೆ ಗೀತಾಂಜಲಿ ತೆಂಗ್ ಕಿತ್ಲ ಭಾಷೆಗೆ ತರ್ಸಲ್ಲ ಅನುವಾದ ಕೇಳ ಓಕೆ ಆತ ಮುಜ ಬೂಕ್ ಕೊಂಗೈಕೆ ಇಂಟರ್ನ್ಯಾಷನಲ್ ರೀಡ್ ಆಗಾಕ ಸಮಜದಲ್ಲ ಆಗ ಅವೇನು ಪೈಲೋ ತೋ ಬೂಕ್ ಇಂಗ್ಲೀಷ್ ಅನ್ನತ್ಲ ಹಿಂದೆ ಅಂತ ಕಡಿಜೆ ತೆದಳ ಹಿಂದೆ ಅಂದಲ್ಲ ಓಕೆ ದೂಸರ ರಾಜ್ಯಸೋ ಲೋಕ ವಸ್ತಾ ಮುಂಗ್ ಪುಂಗ್ ಇಂಗ್ಲೀಷ್ ಅಂತ ಕಡಿಲ ಆಗ ಇಂಟರ್ನ್ಯಾಷನಲ್ ಸೆಲ್ಲರ್ ಬೈರ್ ಹಂಗೆ ಸಾಧ್ಯತೆ ಅಸ್ತ ಕಿತ್ತ ಅಂತಾರಾಷ್ಟ್ರೀಯ ಭಾಷೆದಲ್ಲ ಹಂಗ ಕಲಮ್ಳ ಮಕ ಜರ್ಮನ್ ಹೆಂಗ ಮಕ ಫ್ರೆಂಚ್ ಹೆಂಗ ತಶಮ್ಗ ದಾಸ ಮುಜ್ಜಿ ಕಾಂಗ್ ಯೋಜ ಫ್ರೆಂಚ್.

ಮಜ್ರೂ ಸುಲ್ತಾನ ಸುಲ್ತಾನ್ಪುರಿ ಅವರ ಸಾಹಿತ್ಯಕ್ಕೆ ಜತಿನ್ ಲಲಿತ್ ಸಂಗೀತ ನೀಡಿರುವ ಜೋ ಜೀತಾ ವಹಿ ಸಿಕಂದರ್ ಚಿತ್ರದ ಗೀತೆ. ಹಾಡಿರುವ ಕಲಾವಿದರು ಉದಿತ್ ನಾರಾಯಣ್, ಸಾಧನಾ ಸರ್ಗಮ್ ಮತ್ತು ಜತಿನ್ ಲಲಿತ್.

ಚಿತ್ರ ರಾಜ ಹಿಂದೂಸ್ತಾನಿ, ಹಾಡಿದ್ದಾರೆ ಅಲ್ಕಾ ಯಾಜ್ಞಿಕ್, ರಚನೆ ಸಮೀರ್, ಸಂಗೀತ ನದೀಮ್ ಶ್ರವಣ್.

ಸಮೀರ್ ಅವರ ಗೀತ ರಚನೆಯ ಮುಂದಿನ ಗೀತೆ ದುಲ್ಹೇ ರಾಜಾ ಚಿತ್ರದಿಂದ. ಹಾಡಿರುವ ಕಲಾವಿದರು ಸೋನು ನಿಗಮ್ ಮತ್ತು ಜಸ್ಪಿಂದರ್ ನರೋಲಾ. ಸಂಗೀತ ಆನಂದ್ ಮಿಲಿಂದ್.

ಕಾರ್ಯಕ್ರಮದ ಕೊನೆಯಲ್ಲಿ ಎಆರ್ ರೆಹಮಾನ್ ಹಾರ್ಮೋನಿ, ಅನುರಾಧ ಮತ್ತು ಅನುಪಮ ಹಾಡಿರುವ ದಿಲ್ ಸೇರೆ ಚಿತ್ರದ ಗೀತೆ, ಗುಲ್ಜಾರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಆರ್ ರೆಹಮಾನ್.

ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಕೇಳುಗರೆ, ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಭಕ್ತಿಗೀತೆ, 6:30 ತುಳು ಚಿತ್ರಗೀತೆ, 6:50 ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ಇಂಗ್ಲೆಂಡ್ನಲ್ಲಿ ನಡೆಯಲಿರುವ ICC T20 ಮಹಿಳೆಯರ ಕ್ರಿಕೆಟ್ ವಿಶ್ವಕಪ್ 2026 ಪಂದ್ಯಾಟದ ವೀಕ್ಷಕ ವಿವರಣೆಯನ್ನು, ವಾರ್ತಾ ಪ್ರಸಾರಗಳನ್ನು ಹೊರತುಪಡಿಸಿ ಆಟದ ಮುಕ್ತಾಯದವರೆಗೂ ಕೇಳುವಿರಿ. ಇನ್ನು ನಮ್ಮ ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ವಂದನ ಭಕ್ತಿಗೀತೆಗಳು, 6:30 ಚಿಂತನ ರಾಧಾಕೃಷ್ಣ ಕಲ್ಚಾರ್ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸುಷ್ಮಾ, ರೈತರಿಗೆ ಸಲಹೆ 6:50, 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಸಂಗೀತ ಬಾಲಚಂದ್ರ ಮತ್ತು ಪುಷ್ಪಲತಾ ಚಂದ್ರಹಾಸ್ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ರಾಗರಂಜನಿ, 8:30 ಚಿತ್ರಗೀತೆಗಳು, 9:00 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು, 9:20 ಹಿಂದಿ ಚಿತ್ರಗೀತೆಗಳು, 10:00 CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 SMS ಮೆಲೋಡೀಸ್, ಶ್ರೋತೃಗಳ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ, 11:00 ವನಿತಾ ವಾಣಿ, ಕೂಟ ಮಹಾಜಗತ್ತು ಮಹಿಳಾ ವೇದಿಕೆ ಬೆಳ್ತಂಗಡಿ ಇಲ್ಲಿನ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ, 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ KV ಕೃಷ್ಣನ್ ಅವರ ಹಾಡುಗಾರಿಕೆ.

0: 12:05 ವನಿತಾ ವಿಹಾರ. ಬೇಂದ್ರೆಯವರ ಕವಿತೆಗಳಲ್ಲಿ ಮಾತೃತ್ವದ ಕಲ್ಪನೆ ಈ ಕುರಿತು ಮಾತನಾಡುತ್ತಾರೆ ಸಿದ್ದಲಿಂಗಮ್ಮ ಹಿರೇಮಠ. ಬಳಿಕ ಎನರ್ಜಿ ಬೂಸ್ಟರ್ ಕಲ್ಪನಾ ಹೆಗಡೆ ಅವರಿಂದ ಪ್ರಬಂಧ ವಾಚನ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣೇಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ ಯೋಗವಾಣಿ. ನಿತ್ಯ ಯೋಗ ಕುರಿತ ಬಾನುಲಿ ಸರಣಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವ ಈ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮದಲ್ಲಿ ಪಿಎಂ ಗ್ರಾಮ್ ಸಡಕ್ ಯೋಜನೆ ಕುರಿತು ವಿವೇಕಾದಿತ್ಯ ಕಣಿಯಾಲ ಅವರಿಂದ ಮಾಹಿತಿ ಕೇಳುವಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಸ್ವರ ಮಾಧುರ್ಯ. ಶಾಂತಾ ಜಯತೀರ್ಥ ಹಾಡಿರುವ ವಚನಗಳು. 1:30 ನನ್ನ ರಾಗ ತಾನ ಪಲ್ಲವಿ ಸರಣಿ ಕಾರ್ಯಕ್ರಮದ 21ನೇ ಸಂಚಿಕೆ. ಕೇಳುಗರೆ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ಕಾರ್ಯಕ್ರಮ. ಪ್ರಸ್ತುತಿ ಶ್ಯಾಮಲಾ ಜಗದೀಶ್ ಆಚಾರ್ಯ ಕುಲಶೇಖರ. 2:15 ಹಿಂದಿ ಚಿತ್ರಗೀತೆಗಳು. 2:40 ಚಿತ್ರಗೀತೆಗಳು. ಇನ್ನು ನಮ್ಮ ನಾಳಿನ ಸಾಯಂಕಾಲದ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು. 5:30 ಹಿಂದಿ ಪಾಠ. ಗುರುಗಳು ರೇವತಿ ಶೆಂಡುರೆ, ವಿದ್ಯಾರ್ಥಿ ಶ್ರೇಯಾ ಭಟ್. 5:45 ಹಿಂದಿ ಚಿತ್ರಗೀತೆಗಳು. 6:10 ಭಕ್ತಿಗೀತೆಗಳು. 6:30 ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿ ರಂಗ. ಪುತ್ತೂರಿನ ರಾಮಚಂದ್ರ ಜೋಯಿಸ ಅವರ ತಾರಸಿ ಕೃಷಿ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ರಜನಿ ಭಟ್. ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. 7:45 ಹಿಂದಿ ಚಿತ್ರಗೀತೆಗಳು. 8:00 ಕನ್ನಡ ಯುವವಾಣಿ. ವಿನೀತ್ ಪಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ. ಬಳಿಕ ಅನುರಾಧ ವಿ ಭಟ್ ಅವರಿಂದ ದೇವರ ನಾಮಗಳು. ನೇತ್ರ ಅವರಿಂದ ಭಾಷಣ. ಅಂತರಂಗದ ತೀರ್ಥಯಾತ್ರೆ ಅಕ್ಕಿಯಿಂದ ಅನ್ನದವರೆಗೆ. 8:30 ತುಳು ಕಾರ್ಯಕ್ರಮ. ದಿವಾ ಕೊಕ್ಕಡ ಅವರಿಂದ ಸ್ವರಚಿತ ಕವನ ವಾಚನ. ಕೇಳುಗರೆ, ಯುವ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಮಂಗಳೂರು. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: This is Akashwani, the news read by Nishit Kumar. Prime Minister Narendra Modi and French President Emmanuel Macron are holding delegation-level talks at the historic Villa Carolus at Nice in France. The discussion between the two sides focuses on expanding the special global strategic partnership between two countries, covering defense, technology and trade. The two leaders also interacted during a walk-and-talk session at Villa Carolus. Earlier, Prime Minister Modi and French President Macron jointly inaugurated Bharat Innovates event at Pallada Expositions at Nice in France today. The landmark initiative showcases India's rapidly expanding innovation and startup ecosystem. The flagship event, being held under the India-France Year of Innovation, brings together over 120 Indian startups and leading investors, technology leaders and premier educational institutions from across the globe. Speaking on the occasion, Prime Minister Modi highlighted India's startup revolution by saying that the country's youth are developing solutions for global challenges in a number of areas.
2: Aaj Bharat mein ek startup revolution ho raha hai. Is revolution mein Bharat ka naujawan ek naye mindset ke saath manavta ke hit mein samasyaon ke samadhan dhoond raha hai. Aur hamare naujawanon ke world class solutions ko global stage par lane ka madhyam hi hai.

0: ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕ ಕೃಷ್ಣಪ್ರಸಾದೋಪಾಧ್ಯಾಯ. ಆದೌ ಮುಖ್ಯ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಫ್ರಾನ್ಸ್ ದೇಶಸ್ಯ ರಾಷ್ಟ್ರಪತಿನ ಇಮ್ಯಾನ್ಯುಯೆಲ್ ಮ್ಯಾಕ್ರೋನ್ ಇತ್ಯನೇನ ಸಹ ನೀಸ್ ನಗರೆ ಪ್ರತಿನಿಧಿ ಮಂಡಲಸ್ತರೀಯಾಂ ವಾರ್ತಾಂ ಕೃತವಾನ್. ಅಸ್ಯಾಂ ವಾರ್ತಾಯಾಂ ಭಾರತ ಫ್ರಾನ್ಸಯೋಃ ವಿಶೇಷ ವೈಶ್ವಿಕ ರಣನೀತಿಕ ಸಹಭಾಗಿತಾಯಾಃ ಅಧಿಕ ಸುದೃಢೀಕರಣೆ ಬಲಂ ದತ್ತಂ. ರಕ್ಷಾ ಪ್ರವೃದ್ಧಿ ವ್ಯಾಪಾರಾದಿಷು ಕ್ಷೇತ್ರೇಷು ಸಹಕಾರ್ಯ ವಿಸ್ತಾರಸ್ಯ ವಿಷಯೆ ಉಭಾಭ್ಯಾಂ ನೇತೃಭ್ಯಾಂ ವಿಚಾರ ವಿಮರ್ಶಃ ಕೃತಃ. ಫ್ರಾನ್ಸ್ ದೇಶಸ್ಯ ರಾಷ್ಟ್ರಪತಿ ಮ್ಯಾಕ್ರೋನ್ ಇತ್ಯೇಷ ವೈಶ್ವಿಕ ನವೋನ್ಮೇಷ ಶಕ್ತಿರೂಪೇಣ ಭಾರತಸ್ಯ ಉದಯಸ್ಯ ಪ್ರಶಂಸಾಂ ಕೃತವಾನ್. ಸಹ ಅವದತ್ ಯತ್ ಅದ್ಯ ಪ್ರಶ್ನಃ ನಾಸ್ತಿ ಯತ್ ಭಾರತಂ ನವೋನ್ಮೇಷಂ ಕರೋತಿ ನವ ಅಪಿತು ಪ್ರಶ್ನಃ ಅಯಮಸ್ತಿ ಯತ್ ಭಾರತೇನ ಸಹ ನವೋನ್ಮೇಷ ಕಾರ್ಯೇ ಕಃ ಸಹಭಾಗಿ ಅಸ್ತೀತಿ. ಆಯುಷ್ ಮಂತ್ರಾಲಯ ಅದ್ಯ ಯೂಟ್ಯೂಬ್ ಲೈವ್ ಯೋಗ ಸ್ಟ್ರೀಮ್ ಇತ್ಯಸ್ಮೈ ಸರ್ವಾಧಿಕ ದರ್ಶಕಾಣಾಂ ಕೃತೆ ನೂತನಾಂ ಗಿನೀಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಇತಿ ವಿಶ್ವ ಅಭಿಲೇಖಂ ನಿರ್ಮಿತವಾನ್. ಅಪಿ ಚ ICC ಮಹಿಳಾನಾಂ T20 ವಿಶ್ವಕಪ್ ಇತಿ ಕ್ರೀಡಾಯಾಂ ಭಾರತಂ ಅದ್ಯ ಸಾಯಂಕಾಲೆ ವರ್ಮಿಂಗ್ಹಮ್ ನಗರೆ ಪಾಕಿಸ್ತಾನಂ ವಿರುದ್ಧ ಸ್ವಕೀಯ ಅಭಿಯಾನಂ ಆರಭ್ಯತೆ. ಅಥ ವಾರ್ತಾ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಫ್ರಾನ್ಸ್ ದೇಶಸ್ಯ ರಾಷ್ಟ್ರಪತಿ ಇಮ್ಯಾನ್ಯುಯೆಲ್ ಮ್ಯಾಕ್ರೋನ್ ಇತ್ಯೇಷ ಚ ಅದ್ಯ ನೀಸನಗರಸ್ಯ ಪಾಲೇಸ್ ದೆ ಎಕ್ಸ್ಪೋಜಿಷನ್ಸ್ ಇತ್ಯತ್ರ ಭಾರತ ಇನ್ನೋವೇಟ್ಸ್ ಇತಿ ಕಾರ್ಯಕ್ರಮಸ್ಯ ಸಂಯುಕ್ತ ರೂಪೇಣ ಉದ್ಘಾಟನಂ ಅಕುರುತಾಂ. ಉಭೌ ನೇತಾರೌ ಪ್ರತಿನಿಧಿ ಮಂಡಲ ಸ್ತರೀಯ ವಾರ್ತಾಂಚ ಕೃತವಂತೌ. ಭಾರತ ಫ್ರಾನ್ಸ್ ನವಾನ್ವೇಷಣ ವರ್ಷಾಂತರ್ಗತಂ ಆಯೋಜಿತಃ ಅಯಂ ಪ್ರಮುಖಃ ಕಾರ್ಯಕ್ರಮಃ ಉಭಯೋಃ ದೇಶಯೋಃ ಶೀರ್ಷ ನವಾನ್ವೇಷಣ ಆರಂಭಾನ್ ವೆಂಚರ್ ಕ್ಯಾಪಿಟಲ್ಸ್ ನಿಧಿ ಇತ್ಯೇತಂಚ ಸಮಾಕಲಯತಿ. ಕಾರ್ಯಕ್ರಮೇಸ್ಮಿನ್ ಉನ್ನತಗಣನಂ ಸೆಮಿಕಂಡಕ್ಟರ್ಸ್

0: ಕೃತ್ರಿಮ ಬುದ್ಧಿಮತ್ತಾ, ಕ್ವಾಂಟಮ್ ಪ್ರೌದ್ಯೋಗಿಕಿ, ಅಂತರಿಕ್ಷ ಪ್ರೌದ್ಯೋಗಿಕಿ, ಸ್ವಚ್ಛ ಊರ್ಜಾ, ಜೈವ ಪ್ರೌದ್ಯೋಗಿಕಿ ಇತ್ಯಾದಿಷು ತ್ರಯೋದಶ ಪ್ರಮುಖೇಷು ಕ್ಷೇತ್ರೇಷು ನವಾನ್ವೇಷಣಾನಿ ಸಂತಿ. ಅಸ್ಮಿನ್ ಅವಸರೆ ಪ್ರಧಾನಮಂತ್ರಿಣ ಮೋದಿವರ್ಯೇಣ ಭಾರತ ಫ್ರಾನ್ಸ್ ದೇಶಯೋಃ ಸಂಬಂಧಸ್ಯ ಬಲ ವಿಷಯೆ ಅವಧಾನಂ ದತ್ತಂ. ಸಹ ಅವದತ್ ಯತ್ ಯದ್ಯಪಿ ಬಹವಃ ದೇಶಾಃ ವ್ಯಾಪಾರೇ ಸಾಮರಿಕ ಸಹಯೋಗೇ ಚ ನಿಮಗ್ನಾಃ ಸಂತಿ, ತಥಾಪಿ ಕೇವಲಂ ಕತಿಪಯಾಃ ಸಂಬಂಧಾಃ ಏವ ಸಮಾನ ದೃಷ್ಟ್ಯಾ ಸಮಾನ ಹಿತೈಃ ಚ ಮಾರ್ಗದರ್ಶಿತಾಃ ಭವಂತಿ. ಸಹ ಭಾರತ ಫ್ರಾನ್ಸ್ ಸಹಭಾಗಿತ್ವಂ ಏತಾದೃಶಂ ಏಕಂ ಚಿರಸ್ಥಾಯಿ ಸಂಬಂಧಂ ಅಸ್ತಿ, ಯಸ್ಯ ಮೂಲಾಧಾರಃ ಪರಸ್ಪರ ವಿಶ್ವಾಸಃ ಸಹಭಾಗಿ ಮೂಲ್ಯಾನಿ ಭವಿಷ್ಯತ್ಕಾಲಾಯ ಸಾಮಾನ್ಯ ದೃಷ್ಟಿಃ ಚ ವರ್ಣಿತವಾನ್. ಸಹ ಅವದತ್ ಯತ್ ನವಾನ್ವೇಷಣಂ ಪ್ರೌದ್ಯೋಗಿಕೀ ಭಾರತಸ್ಯ ಯೂನಾಂ ಆಕಾಂಕ್ಷಾಃ ದೇಶಸ್ಯ ಪರಿವರ್ತನಸ್ಯ ಭವಿಷ್ಯ ನಿರ್ಮಾಣಸ್ಯ ಚ ಚಾಲಕಭೂತಾಃ ಸಂತೀತಿ ಉಕ್ತವಾನ್.
1: दुनिया में अलग अलग देश एक दूसरे के साथ व्यापार करते हैं, अलग अलग देशों के बीच स्ट्रेटेजिक पार्टनरशिप भी होती है, लेकिन कुछ रिलेशंस ऐसे होते हैं जो शेयर्ड इंटरेस्ट के साथ साथ शेयर्ड विजन से भी ड्राइव होते हैं. भारत और फ्रांस का रिश्ता कुछ ऐसा ही है.
0: सभां अभिसंबोधयन् फ्रांस देशस्य राष्ट्रपतिः मैक्रों वर्यः अवदत् वैश्विक नवोन्मेषण शक्ति रूपेण भारतस्य उदयस्य प्रशंसां सः कृतवान्. सः अवदत् यत् अद्य प्रश्नः नास्ति यत् भारतं नवोन्मेषं करोति वा न वेति, अपि तु प्रश्नः अयमस्ति यत् भारतेन सह नवोन्मेषकार्ये कः सहभागी भविष्यतीति. अस्य वर्षस्य आरम्भे मुम्बईनगरे प्रारब्धस्य भारत फ्रांस नवान्वेषणवर्षस्य उल्लेखं कुर्वन् श्री मैक्रों वर्यः अवदत् यत् भारतस्य प्रमुखाणां नवोद्योगसंस्थानां नवान्वेषकाणाञ्च प्रदर्शनार्थं निवेशकैः उद्यमपतिभिः सह सहयोगं प्रवर्धयितुं सहभागिदेशत्वेन चितः इति फ्रांस देशः गौरवान्वितः अस्तीति. अस्मिन् अवसरे विदेशकार्यमंत्री डॉक्टर एस जयशंकरः, वाणिज्योद्योगमंत्री पीयूष गोयलः, राष्ट्रीय सुरक्षा परामर्शकः अजीत डोभालः, प्रधान वैज्ञानिक परामर्शकः अजय कुमार सूदः, इन्फोसिस संस्थापकः नारायणमूर्तिः, अनेके व्यापार प्रमुखाः च उपस्थिताः आसन्. दिनानन्तरं प्रधानमंत्री मोदी, राष्ट्रपतिः मैक्रों च भारत फ्रांस विशेष वैश्विक सामरिक सहभागित्वस्य प्रगतिं समीक्षितुं ಪ್ರಮುಖ ಕ್ಷೇತ್ರೀಯ ವೈಶ್ವಿಕ ವಿಷಯಾನ್ ಚರ್ಚೆಯಿತುಂಚ ದ್ವಿಪಾಕ್ಷಿಕಂ ವಾರ್ತಾಲಾಪಂ ಕರಿಷ್ಯತಃ. ಆಯುಷ ಮಂತ್ರಾಲಯನ ಅದ್ಯ ನೂತನ ಗಿನಿಜ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಇತಿ ವಿಶ್ವ ಅಭಿಲೇಖ ನಿರ್ಮಿತಃ. ಯೂಟ್ಯೂಬ್ ಲೈವ್ ಸ್ಟ್ರೀಮ್ ಅರ್ಥಾತ್ ಪ್ರತ್ಯಕ್ಷ ಪ್ರಸಾರಿತ ಯೋಗ ಸತ್ರೆ ಸರ್ವಾಧಿಕ ದರ್ಶಕಾಣಾಂ ಸಹಭಾಗಿತಾಯೈ ಆಯುಷ ಮಂತ್ರಾಲಯನ ಮೊರಾರ್ಜಿ ದೇಸಾಯಿ ರಾಷ್ಟ್ರೀಯ ಯೋಗ ಸಂಸ್ಥಾನಸ್ಯ ಹಾವ್ವಿಲ್ಡ್ ಸಂಸ್ಥಾಯಾಶ್ಚ ಸಹಯೋಗೇನ ಅದ್ಯ ಅಂತಾರಾಷ್ಟ್ರೀಯ ಯೋಗ ದಿವಸಸ್ಯ ಷಡ್ವಿಂಶತಿ ಉತ್ತರ ದ್ವಿಸಹಸ್ರತಮ ವರ್ಷಸ್ಯ ಉತ್ಸವಾನಾಂ ಭಾಗರೂಪೇಣ ವೈಶ್ವಿಕಂ ಆನ್ಲೈನ್ ಆಭಾಸೀಯಂ ಯೋಗಸತ್ರಂ ಆಯೋಜಿತಂ. ಅಸ್ಮಿನ್ ವೈಶ್ವಿಕ ಆನ್ಲೈನ್ ಯೋಗಸತ್ರೆ ಆಯುಷ ಮಂತ್ರಾಲಯ ಪಂಚತ್ರಿಂಶತ್ ಸಹಸ್ರಾಧಿಕ ಚತುರ್ಲಕ್ಷಾಣಾಂ ಸತ್ಯಾಪಿತ ದರ್ಶಕಾಣಾಂ ಅಭಿಲೇಖಂ ಸ್ಥಾಪಿತವಾನ್. ಪ್ರಿಯಾಃ ಶ್ರೋತಾರಃ, ಸಂಸ್ಕೃತವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಕಾರ್ಯಕ್ರಮೋಯಂ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರ್ಭಾಷೀಯತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. ಕೇಂದ್ರೀಯ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನಃ ಅದ್ಯ ಬೆಂಗಳೂರು ನಗರೆ ವಿಕಸಿತ ಭಾರತ ಸಂಕಲ್ಪ ಸಮಾವೇಶಂ ಸಂಬೋಧಯಂತಿ ಅವದತ್ ಯತ್ ಕರ್ನಾಟಕ ರಾಜ್ಯಂ ಯುಪಿಎ ಶಾಸನಕಾಲಸ್ಯ ಅಪೇಕ್ಷೆಯ ಪಂಚಗುಣಿತಂ ಅಧಿಕಂ ಕೇಂದ್ರೀಯ ಕರ ವಿಭಾಜನಂ ಅವಾಪ್ತವತ್. ವಿತ್ತಮಂತ್ರಿ ಅವದತ್ ಯತ್ ಕರ ವಿಭಾಜನಸ್ಯ ಮಾಧ್ಯಮೇನ ರಾಜ್ಯಾಯ ಚತುರ್ಲಕ್ಷ ಕೋಟಿ ರೂಪ್ಯಕಾಣಿ ಪ್ರಾಪ್ತಾನಿ. ರಾಷ್ಟ್ರೀಯ ರಾಜಮಾರ್ಗ ನಿರ್ಮಾಣಾಯ ರೇಲ್ ಸಂರಚನಾ ವಿಕಾಸಾಯ ಬೆಂಗಳೂರು ಚೆನ್ನೈ ಔದ್ಯೋಗಿಕ ಸಂಪಥ ಪರಿಯೋಜನಾಯೈ ಪುನರ್ನವೀಕರಣಾಯ ಊರ್ಜಾ ಪರಿಯೋಜನಾಯೈ ಕೇಂದ್ರೀಯ ಸಹಾಯತಾ ಪ್ರದತ್ತ ಇತಿ ತಯಾ ಉಕ್ತಂ. ಕೇಂದ್ರೀಯ ಶ್ರಮ ಆಜೀವಿಕಾ ರಾಜ್ಯಮಂತ್ರಿ ಶೋಭಾ ಕರಂದಲಾಜೆ ವರ್ಯ ಅವದತ್ ಯತ್ ಪ್ರಧಾನಮಂತ್ರಿಣ ನರೇಂದ್ರ ಮೋದಿನ ವಿಕಸಿತ ಭಾರತಸ್ಯ ಲಕ್ಷ್ಯಂ ಪ್ರತಿ ದೇಶಃ ಅಗ್ರೆ ಸಾರಿತಃ. ಆಂಧ್ರಪ್ರದೇಶಸ್ಯ ತಿರುಮಲ ಶ್ರೀ ವೆಂಕಟೇಶ್ವರ ಮಂದಿರೆ ದರ್ಶನಾನಂತರಂ ಸಾ ಅವದತ್ ಯತ್ ಏಷಾ ಯಾತ್ರಾ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ದ್ವಾದಶ ವರ್ಷೀಯ ಕಾರ್ಯಕಾಲ ಪೂರ್ಣತಾಯಾಃ ತಥಾ ಚ ದೇಶಸ್ಯ ದೀರ್ಘಕಾಲಂ ನಿರಂತರಂ ಸೇವಮಾನಸ್ಯ ಪ್ರಧಾನಮಂತ್ರಿಣಃ ಸ್ಮರಣಾರ್ಥಂ ಕೃತಾಸ್ತೀತಿ.

0: ಆಕಾಶವಾಣಿ ಮಂಗಳೂರು.
1: ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಆಯುಷ್ ಇಲಾಖೆ, ಆಯುಷ್ ಕಾಲೇಜುಗಳು, ಸ್ಕೌಟ್ಸ್ ಮತ್ತು ಗೈಡ್ಸ್ ಹಾಗೂ ಯೋಗ ಸಂಘಟನೆಗಳ ಆಶ್ರಯದಲ್ಲಿ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದಡಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜಿಲ್ಲಾದ್ಯಂತ ಆಚರಿಸಲಾಗುತ್ತಿದೆ. ಪ್ರಧಾನ ಕಾರ್ಯಕ್ರಮ ದಿನಾಂಕ 21/6/2026 ಮಂಗಳೂರು ಪುರಭವನದಲ್ಲಿ ಬೆಳಿಗ್ಗೆ 8:00 ನಡೆಯಲಿದೆ. ಸರ್ವರಿಗೂ ಆದರದ ಸ್ವಾಗತ.
2: ಭವಿಷ್ಯದ ಕನಸುಗಳಿಗೆ ಹೊಸ ದಾರಿ
3: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯುಟಿಕಲ್ ಸೈನ್ಸಸ್.
2: ಅತ್ಯಾಧುನಿಕ ಲ್ಯಾಬ್ಗಳು, ಅನುಭವಿ ಉಪನ್ಯಾಸಕರು, ಉತ್ತಮ ಪ್ಲೇಸ್ಮೆಂಟ್ ಹಾಗೂ ಸಂಶೋಧನಾ ಅವಕಾಶಗಳು.
3: ಸಂಶೋಧನೆ, ಆಸ್ಪತ್ರೆಗಳು, ಫಾರ್ಮಸಿ ಕಂಪನಿಗಳು, ಮೆಡಿಕಲ್ ರೈಟಿಂಗ್, ಸರ್ಕಾರಿ ಕೆಲಸಗಳು, ಸಾವಿರಾರು ಉದ್ಯೋಗಾವಕಾಶಗಳು.
2: ದ್ವಿತೀಯ ಪಿಯುಸಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. ಬಿ ಫಾರ್ಮಾ 4 ವರ್ಷ 8 ಸೆಮಿಸ್ಟರ್ಗಳು. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 9448250305.
3: ವೆಬ್ ವಿಳಾಸ www.vips.puttur.org.
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯುಟಿಕಲ್ ಸೈನ್ಸಸ್ ಪುತ್ತೂರು.
4: ಸುಂದರ ಭವಿಷ್ಯಕ್ಕೆ ವಿಶ್ವಾಸದ ಹೆಜ್ಜೆ.
5: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, 1,00,000 ರೂಪಾಯಿ ಬಹುಮಾನ ಗೆಲ್ಲಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಹಲೋ
7: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೇನೆ.
6: ಮತ್ತೆ
7: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
6: 10,00,000 ಕೊಡಿ, ಬಚಾವ್ ಆಗ್ತೀರ.
8: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
6: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್.
7: 2,00,000 ಕಳಿಸಿ, ಉಳಿದದ್ದು ಆಮೇಲೆ.
6: ಸರ್, 2,00,000
9: ಏನಾಯ್ತಪ್ಪ?
8: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
7: ಅರೆ,
8: ಕಟ್ ಮಾಡಿದ್ರು.
9: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
8: ಫ್ರಾಡ್?
9: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
6: ಹಣ ಕಳ್ಕೊಳ್ತೀರಾ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಪ್ರೀತಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿ ಪ್ರಾರಂಭಿಸಿರುವ 100.3 FM ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜೂನ್ 16 ಮಂಗಳವಾರ ಬೆಳಗ್ಗೆ 11:30 12:30 ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 ಅಥವಾ 2222611. ನಮ್ಮ STD ಕೋಡ್ ಸಂಖ್ಯೆ 0824. ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ ಜೂನ್ 16 ಮಂಗಳವಾರ ಬೆಳಗ್ಗೆ 11:30 to 12:30. ಆಕಾಶವಾಣಿ ಮಂಗಳೂರು. ಸಮಯ 6:37 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
10: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ PM ಸೂರ್ಯ ಘರ್ ಉಚಿತ ವಿದ್ಯುತ್ ಯೋಜನೆ.

0: ಎಂದೇ ನೋಂದಾಯಿಸಿಕೊಳ್ಳಿ pmsuryagar.gov.in ನಲ್ಲಿ.
1: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು?
2: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರು ಹೀಗೆನ್ನುತ್ತಾರೆ, ಬದುಕು ಎಂದರೆ ಕೇವಲ ನಮ್ಮ ಸಹಜೀವಿಗಳಾದ ಮನುಷ್ಯರ ಜೊತೆಯ ಸಂಬಂಧವಷ್ಟೇ ಅಲ್ಲ, ನಮ್ಮ ಬದುಕಿನ ಬೇರೊಂದು ಅಭಿವ್ಯಕ್ತಿಯಂತಿರುವ ನಿಸರ್ಗವನ್ನ ಕುರಿತ ಪ್ರೀತಿಯೂ ಇದರಲ್ಲಿ ಸೇರುತ್ತದೆ.
1: ನಾನು ಎಳೆವೆ ನೀನು ಮಣಿವೆ, ನಾನು ಕರೆವೆ ನೀನು ಸುರಿವೆ.
0: ಒಂದು ಗಿಡವನ್ನು, ಮರವನ್ನು, ಹೂವನ್ನು, ಹಕ್ಕಿಯನ್ನು, ಬೆಟ್ಟವನ್ನು, ಹೊಳೆಯನ್ನು, ಮಳೆಯನ್ನು, ಬೆಳೆಯನ್ನು ಪ್ರೀತಿಸಲಾರದವನು ಮನುಷ್ಯರನ್ನು ಪ್ರೀತಿಸಲಾರ.

ನಿಸರ್ಗ ಪ್ರೀತಿ ವಾಸ್ತವವಾಗಿ ಜೀವನ ಪ್ರೀತಿಯ ಒಂದು ವಿಸ್ತರಣೆ. ನಿಸರ್ಗದ ಭವ್ಯಾದ್ಭುತ ಅಭಿವ್ಯಕ್ತಿಗಳ ಎದುರು ನಾವೆಷ್ಟು ಸಣ್ಣವರು ಎಂಬ ಅರಿವು ಮನುಷ್ಯನಿಗೆ ಅಗತ್ಯವಾದುದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ 3 ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಮುಂಗಾರು ಹಂಗಾಮಿಗೆ ರಾಜ್ಯದ ರೈತರಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರ ಲಭ್ಯತೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆ ಮುಂದುವರಿಕೆ, ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ ವಿವಾದ, ರೈತರ ಪರ ಜೆಡಿಎಸ್ ಕಾನೂನು ಹೋರಾಟ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರವು 12 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಂಗಳೂರಿನಲ್ಲಿ ಇಂದು ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರು. ಬನ್ನಪ್ಪ ಗಾರ್ಡನ್ನಲ್ಲಿ ತಾಯಿಯ ಹೆಸರಿನಲ್ಲಿ ಒಂದು ಗಿಡ ಅಭಿಯಾನದ ಅಂಗವಾಗಿ ಗಿಡ ನೆಟ್ಟರು. ಮೈಸೂರು ಬ್ಯಾಂಕ್ ವೃತ್ತದ ಬಳಿ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿ ಶ್ರಮದಾನದಲ್ಲಿ ಪಾಲ್ಗೊಂಡರು. ನಂತರ ದೇವನಹಳ್ಳಿಯಲ್ಲಿ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಗೆ ಭೇಟಿ ನೀಡಿ ಮಾಧ್ಯಮ ಸಂವಾದದಲ್ಲಿ ಮಾತನಾಡಿದ ಸಚಿವೆ ನಿರ್ಮಲಾ ಸೀತಾರಾಮನ್, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ್ದು, ಈ ಅವಧಿಯಲ್ಲಿ ಪ್ರಮುಖ 3 ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳಾಗಿವೆ ಎಂದರು. ಡಿಜಿಟಲ್ ಪಾವತಿಯಲ್ಲಿ ಗಮನಾರ್ಹ ರೀತಿಯಲ್ಲಿ ಬದಲಾವಣೆಯಾಗಿದೆ. ಸಣ್ಣ ರೈತರು ಕೂಡ ಯುಪಿಎ ಮೂಲಕ ಪಾವತಿಸುತ್ತಿದ್ದಾರೆ. ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿಯೂ ಡಿಜಿಟಲ್ ಪಾವತಿ ಹೆಚ್ಚಾಗಿತ್ತು ಎಂದು ತಿಳಿಸಿದರು. ಇನ್ನು ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿ ತ್ವರಿತಗತಿಯಲ್ಲಿ ಅಭಿವೃದ್ಧಿಯಾಗಿದೆ. ಅತ್ಯುತ್ತಮ ಗುಣಮಟ್ಟದ ರಸ್ತೆಗಳನ್ನು ನಿರ್ಮಿಸಲಾಗಿದೆ. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಯಂತಹ ಯೋಜನೆಗಳು ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸುವ ಮತ್ತು ನಾಗರಿಕರ ಜೀವನವನ್ನು ಸುಗಮಗೊಳಿಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಎನ್ಡಿಎ ಸರ್ಕಾರದ ಬದ್ದತೆಯನ್ನು ಪ್ರತಿಬಿಂಬಿಸುತ್ತವೆ ಎಂದರು. ಅಂತಿಮವಾಗಿ 2047ರ ಒಳಗೆ ವಿಕಸಿತ ಭಾರತ ಸಂಕಲ್ಪದ ಸಾಕಾರಕ್ಕೆ ಪ್ರಯತ್ನಿಸಲಾಗುತ್ತಿದೆ. ಇದರಲ್ಲಿ ದೇಶದ ಜನತೆಯ ಪಾತ್ರ ಮಹತ್ವದ್ದಾಗಿದೆ ಎಂದು ತಿಳಿಸಿದ್ದಾರೆ. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಕೇಂದ್ರ ಸರ್ಕಾರ ರಾಜ್ಯದ ರೈತರಿಗಾಗಿ 2026ರ ಮುಂಗಾರು ಹಂಗಾಮಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರ

0: ಅವರ ಲಭ್ಯತೆಯನ್ನು ಖಚಿತಪಡಿಸಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಇರಾನ್ ಇಸ್ರೇಲ್ ಸಂಘರ್ಷ ಮತ್ತು ರಫ್ತು ಸವಾಲುಗಳ ಮಧ್ಯೆಯೂ ಕೇಂದ್ರ ಸರ್ಕಾರ ಮುಂಜಾಗ್ರತೆ ವಹಿಸಿದ್ದು ದೇಶೀಯವಾಗಿ ಯೂರಿಯಾ ಉತ್ಪಾದನೆ ಹೆಚ್ಚಿಸಿದೆ. ಅಲ್ಲದೆ ಆಮದನ್ನು ಸಹ ಸರಿಯಾಗಿ ನಿಭಾಯಿಸಲಾಗುತ್ತಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ ಸಮರ್ಪಕ ರಸಗೊಬ್ಬರ ಲಭ್ಯತೆ ಇದೆ. ಮುಂಗಾರು ಹಂಗಾಮಿಗೂ ಮುನ್ನವೇ ರಾಜ್ಯಕ್ಕೆ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದ ರಸಗೊಬ್ಬರವನ್ನು ಪೂರೈಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೈತರ ಹಿತ ಕಾಯಲು ಬದ್ದವಾಗಿದೆ. ಹಾಗೆಯೇ ರಾಜ್ಯಾದ್ಯಂತ ಸಾಕಷ್ಟು ಅಗತ್ಯ ಪ್ರಮಾಣದ ರಸಗೊಬ್ಬರ ಲಭ್ಯತೆಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ. ಈ ಬಗೆಗಿನ ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೆಲವರು ಮೃತಪಟ್ಟವರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಖಾತೆ ತೆರೆದು ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಹೀಗಾಗಿ ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ದೃಢೀಕರಣಕ್ಕಾಗಿ ಅವರ ಹೆಸರು, ವಿಳಾಸ, ಖಾತೆ ನಂಬರ್ ಖಚಿತಪಡಿಸಿಕೊಳ್ಳಲು ಮತ್ತೆ ಅರ್ಜಿ ಸಲ್ಲಿಸಲು ಹೇಳಲಾಗಿದೆ ಹೊರತು ಯಾವುದೇ ಕಾರಣಕ್ಕೂ ಯೋಜನೆ ನಿಲ್ಲಿಸುವುದಿಲ್ಲ ಎಂದು ಹೇಳಿಕೆಯಲ್ಲಿ ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ಎಲ್ಲಾ ಖಾತ್ರಿ ಯೋಜನೆಗಳು ಶೇಕಡಾ 100%ಗೆ 100% ಮುಂದುವರಿಯುತ್ತವೆ. ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳ ರಸ್ತೆಗಳ ಸುಧಾರಣೆಗೆ ಆಡಳಿತಾತ್ಮಕ ಅನುಮೋದನೆ ನೀಡಿದ್ದು, ಒಟ್ಟು 57 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ದಿ ಯೋಜನೆಗೆ ಅನುದಾನ ಮಂಜೂರು ಆಗಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ತಿಳಿಸಿದ್ದಾರೆ. ಈ ಯೋಜನೆಯಡಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಒಟ್ಟು 14 ಪ್ರಮುಖ ಕಾಮಗಾರಿ ಮೂಲಕ ವಿವಿಧೆಡೆ ಒಟ್ಟು 82.94 ಕಿಲೋಮೀಟರ್ ಉದ್ದದ ರಸ್ತೆ ಅಭಿವೃದ್ದಿಪಡಿಸಲಾಗುತ್ತದೆ. ಜಿಲ್ಲೆಯ ಪ್ರಮುಖ ರಾಜ್ಯ ಹೆದ್ದಾರಿ ಮತ್ತು ಜಿಲ್ಲಾ ರಸ್ತೆಗಳನ್ನು ಈ ಅನುದಾನದ ಮೂಲಕ ಮೇಲ್ದರ್ಜೆಗೆ ಏರಿಸಲಾಗುವುದು ಎಂದು ತಿಳಿಸಿದರು. ಮಂಗಳೂರು, ಉಳ್ಳಾಲ, ಮೂಡುಬಿದಿರೆ, ಪುತ್ತೂರು, ಬಂಟ್ವಾಳ ಸೇರಿದಂತೆ ಎಲ್ಲಾ ತಾಲೂಕುಗಳಲ್ಲಿಯೂ ನಿಗದಿತ ರಸ್ತೆಗಳ ಅಭಿವೃದ್ದಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ಸಂಸದರು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಜೆಡಿಎಸ್ ಪಕ್ಷ ರೈತರ ಪರವಾಗಿದ್ದು ಅವರ ಜೊತೆ ನಿಂತು ಕಾನೂನು ಹೋರಾಟ ನಡೆಸುತ್ತಿದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಯಾವುದೇ ಯೋಜನೆ ಕೈಗೊಳ್ಳುವ ಮುನ್ನ ರೈತರ ಒಪ್ಪಿಗೆ ಪಡೆಯಬೇಕು. ಅದನ್ನು ಮಾಡದೆ ಸರ್ಕಾರ ರೈತರನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಅಭಿವೃದ್ದಿಗೆ ಯಾವುದೇ ಉಪಯೋಗವಾಗದ ಈ ಯೋಜನೆಯನ್ನು ಮುಖ್ಯಮಂತ್ರಿ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳಲು ಯತ್ನಿಸಿದ್ದಾರೆ ಎಂದು ಆರೋಪಿಸಿದ ಕುಮಾರಸ್ವಾಮಿ, ಜೆಡಿಎಸ್ ರೈತರ ಪರವಾಗಿದ್ದು ಅವರ ಜೊತೆ ನಿಂತು ಕಾನೂನು ಹೋರಾಟ ನಡೆಸಲಿದೆ ಎಂದು ತಿಳಿಸಿದರು. ಇದೇ 21ರಂದು ಹಮ್ಮಿಕೊಳ್ಳಲಾಗಿರುವ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಜಿಲ್ಲೆಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಯೋಗ ದಿನಾಚರಣೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸ್ಥಳೀಯ ಪೊಲೀಸ್ ಕ್ರೀಡಾಂಗಣದಲ್ಲಿ ಖ್ಯಾತ ಯೋಗಪಟು ಮುರುಳಿ ಯೋಗಾಸನಗಳ ಮಾರ್ಗದರ್ಶನ ನೀಡಲಿದ್ದಾರೆ. ಜಿಲ್ಲೆಯ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಡ್ಡಾಯವಾಗಿ ಭಾಗವಹಿಸಬೇಕು ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ವಿಜಯಪುರ ಜಿಲ್ಲೆಯಲ್ಲಿ 2024-25 ಸಾಲಿನಲ್ಲಿ 28,055 ಮನೆಗಳನ್ನು ಮಂಜೂರು ಮಾಡಲಾಗಿದೆ. ಸರ್ವರಿಗೂ ಸೂರು ಎನ್ನುವ ಧ್ಯೇಯ ಉದ್ದೇಶದೊಂದಿಗೆ ಆರಂಭವಾದ ಯೋಜನೆ ವಿಜಯಪುರ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಅನುಷ್ಠಾನಗೊಂಡಿದ್ದು, ಇದರ ಬಗ್ಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಚಂದ್ರಕಾಂತ್ ಕುಂಬಾರ್ ಆಕಾಶವಾಣಿಯೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ನಾಳೆ ದೇಶಾದ್ಯಂತ ಯಾತ್ರಾ ಸುವಿಧಾ ದಿವಸ್ ಆಚರಿಸುತ್ತಿದ್ದು, ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಜಾನಪದ

0: ನೃತ್ಯ, ಗಾಯನ, ರಕ್ತದಾನ ಶಿಬಿರ, ಉಚಿತ ವೈದ್ಯಕೀಯ ಚಿಕಿತ್ಸೆ, ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಬೆಳಗಾವಿ ವಿಮಾನ ನಿಲ್ದಾಣ ನಿರ್ದೇಶನ ಎಸ್ ತ್ಯಾಗರಾಜ್ ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಉತ್ತರ ಕರ್ನಾಟಕದ ಆರ್ಥಿಕ ಹಾಗೂ ವಾಯುಯಾನ ತರಬೇತಿಗೆ ಪ್ರಮುಖ ಕೇಂದ್ರವಾಗಿ ಬೆಳೆದು ಬಂದಿರುವ ಬೆಳಗಾವಿ ವಿಮಾನ ನಿಲ್ದಾಣ ಅನೇಕ ಭವಿಷ್ಯದ ಅಭಿವೃದ್ಧಿ ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ ಎಂದು ತ್ಯಾಗರಾಜ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
1: ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಬೆಳಗಾವಿ ಏರ್ಪೋರ್ಟ್ ಸೆಲೆಬ್ರೇಟ್ಸ್ ಯಾತ್ರಿ ಸುವಿಧಾ ದಿವಸ್ ಆನ್ 15/6/26 ಅಟ್ ಏರ್ಪೋರ್ಟ್ಸ್ ಅಕ್ರಾಸ್ ದ ಕಂಟ್ರಿ ಟು ಮಾರ್ಕ್ ದ ಅಚೀವ್ಮೆಂಟ್ಸ್ ಅಟ್ ದ ಏರ್ಪೋರ್ಟ್ಸ್ ಅಂಡ್ AI ಕಮಿಟ್ಮೆಂಟ್ಸ್ ಟು ಪ್ರೊವೈಡ್ ಬೆಸ್ಟ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಅಂಡ್ ವರ್ಲ್ಡ್ ಕ್ಲಾಸ್ ಸರ್ವಿಸಸ್ ಟು ಆಲ್ ದ ಪ್ಯಾಸೆಂಜರ್ಸ್ ಹ್ಯಾವಿಂಗ್ ಸಕ್ಸಸ್ಫುಲಿ ಆಪರೇಟೆಡ್ ನ್ಯೂಮರಸ್ ರೂಟ್ಸ್ ಅಂಡರ್ ಉಡಾನ್ RCA ಸ್ಕೀಮ್ ಟು 13 ಸಿಟೀಸ್ ಹಿಸ್ಟಾರಿಕಲಿ ಲೈಕ್ ಅಹಮದಾಬಾದ್, ಜೈಪುರ್, ಮುಂಬೈ, ಇಂದೋರ್, ಜೋಧ್ಪುರ್, ಜೈಪುರ್, ಕಡಪ, ಮೈಸೂರು, ನಾಗ್ಪುರ್, ನಾಸಿಕ್, ಪುಣೆ, ಸೂರತ್ ಅಂಡ್ ತಿರುಪತಿ. ದ ಏರ್ಪೋರ್ಟ್ ನೌ ಫೀಚರ್ಸ್ ಸ್ಟೇಬಲ್ ಡೈಲಿ ಕಮರ್ಷಿಯಲ್ ಕನೆಕ್ಟಿವಿಟಿ ಟು 5 ಮೇಜರ್ ಎಕನಾಮಿಕ್ ಸೆಂಟರ್ಸ್.
0: ಸಂವಿಧಾನ ಶಿಲ್ಪಿ ಭಾರತರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ಜೀವನ, ಹೋರಾಟ ಮತ್ತು ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಭವ್ಯವಾದ ವಸ್ತು ಸಂಗ್ರಹಾಲಯ ನಿರ್ಮಾಣ ಮಾಡಲು ರಾಜ್ಯ ಸರ್ಕಾರ ಅಧಿಕೃತವಾಗಿ ಪೂರ್ವಾನುಮೋದನೆ ನೀಡಿದೆ. ಇನ್ನು ಹವಾವರ್ತಮಾನ. ರಾಜ್ಯದ ದಕ್ಷಿಣ ಒಳನಾಡು ಮತ್ತು ಕರಾವಳಿ ಭಾಗದಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿಯ ಹಲವೆಡೆ ಮತ್ತು ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಬ್ರಹ್ಮಾವರದಲ್ಲಿ 8, ಉಡುಪಿಯಲ್ಲಿ 7, ಕುಂದಾಪುರದಲ್ಲಿ 6 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಉತ್ತರ ಒಳನಾಡಿನ ಒಂದೆರಡು ಕಡೆ, ದಕ್ಷಿಣ ಒಳನಾಡು ಮತ್ತು ಕರಾವಳಿಯಾದ್ಯಂತ ಹೆಚ್ಚಿನ ಸ್ಥಳಗಳಲ್ಲಿ ಮಳೆ ಸಾಧ್ಯತೆ. ಕಲಬುರಗಿಯಲ್ಲಿ 38 ಸೆಲ್ಸಿಯಸ್ ಗರಿಷ್ಠ ತಾಪಮಾನ ದಾಖಲಾಗಿತ್ತು. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ. ಒಂದೆರಡು ಸ್ಥಳಗಳಲ್ಲಿ ಗುಡುಗು ಸಹಿತ ಭಾರೀ ಮಳೆ ಸಾಧ್ಯತೆ. ಗರಿಷ್ಠ 29, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ 3 ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಮುಂಗಾರು ಹಂಗಾಮಿಗೆ ರಾಜ್ಯದ ರೈತರಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರ ಲಭ್ಯತೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆ ಮುಂದುವರಿಕೆ, ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ ವಿವಾದ, ರೈತರ ಪರ ಜೆಡಿಎಸ್ ಕಾನೂನು ಹೋರಾಟ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
2: ಆಕಾಶವಾಣಿ ಮಂಗಳೂರು. ಕೇಳುಗರೆ, ಇನ್ನು ಮುಂದೆ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ಇಂಗ್ಲೆಂಡ್ನಲ್ಲಿ ನಡೆಯಲಿರುವ ICC T20 ಮಹಿಳೆಯರ ಕ್ರಿಕೆಟ್ ವಿಶ್ವಕಪ್ 2026 ಪಂದ್ಯಾಟದ ವೀಕ್ಷಕ ವಿವರಣೆಯನ್ನು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ.
3: Bowled very well in WPL and also in the practice matches that we've had in England and South Africa. So these three spinners we are looking at, and Arundhati, the fast bowler, also she's done well. So our bowling is quite good when we compare ourselves with Pakistan.
4: Right, since we're talking of Deepti Sharma abhi, Deepti Sharma just requires 5 more wickets to go past actually Thipacha Puttawong of Thailand to become the leading wicket taker in women's T20. Mona, aapke paas aa jaati hai is baat se ki a moment of pride, kyunki hum Indian women's cricket ke evolution ki baat kar rahe hain. Deepti Sharma today stands at accomplishing a feat where she could become the record holder in terms of the number of wickets. 5 more wickets to go and she becomes the highest wicket taker in women's T20 cricket.
5: Muna, is sawal ke jawab par aayenge. Caller hamare saath jud gaye hain. Ji, swagat.

0: ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹೂಕೋಸು ಮತ್ತು ಎಲೆಕೋಸು ಬೆಳೆಗಳಿಗೆ ಬರುವ ರೋಗಗಳು ಕುರಿತು ಡಾಕ್ಟರ್ ಅಮೋಘ ವರ್ಷ ಚಿತ್ತರಗಿ ಅವರೊಡನೆ ಸಂದರ್ಶನ. ತಾಲೂಕು ಕೋಟನಾಯಕನಹಳ್ಳಿಯ ಕೆಟಿ ಪರಮೇಶ್ವರಯ್ಯ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳಲಿದ್ದೀರಿ. ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಹೂಕೋಸು ಮತ್ತು ಎಲೆಕೋಸು ಬೆಳೆಗಳಿಗೆ ಬರುವ ರೋಗಗಳು ಕುರಿತು ಡಾಕ್ಟರ್ ಅಮೋಘ ವರ್ಷ ಚಿತ್ತರಗಿ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ.
1: ಆತ್ಮೀಯ ಕೇಳುವರೆ, ತಮಗೆ ಎಲ್ಲರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಎಂದಿನಂತೆ ನಾವು ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇವತ್ತು ಹೂಕೋಸು ಮತ್ತು ಎಲೆಕೋಸು ಈ ವಿಷಯದ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ರೈತರು ಇವತ್ತು ಕಾಲಿಫ್ಲವರ್ ಮತ್ತು ಕ್ಯಾಬೇಜ್ ಬೆಳೆಗಳ ಬಳಸೋದನ್ನು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದಾರೆ. ಯಾಕೆ ಕಡಿಮೆ ಮಾಡ್ತಾ ಇದ್ದಾರೆ, ಏನು ಕಾರಣ, ಇದು ಹೀಗೆ ಕಡಿಮೆ ಮಾಡಿದರೆ ಮತ್ತೆ ಯಾವ ತರಕಾರಿ ಅವರನ್ನು ಉಪಯೋಗಿಸ್ಕೋತಾ ಇದ್ದಾರೆ, ಹಿಂಗೆ ಒಂದೊಂದಾಗಿ ಮಾಹಿತಿಯನ್ನು ಮಾಡಿಕೊಡೋಣ. ನಮ್ಮ ಜೊತೆಗೆ ಇವತ್ತು ಚಿಂತಾಮಣಿಯ ಕೃಷಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಮೋಘ ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಅಮೋಘ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ ಸರ್, ಹಾಗೂ ಎಲ್ಲ ರೈತರಿಗೂ ನನ್ನ ಪರವಾಗಿ ನಮಸ್ಕಾರಗಳು.
1: ಈಗ ಕಾಲಿಫ್ಲವರ್ ಮತ್ತು ಕ್ಯಾಬೇಜ್ ಈ ತರಕಾರಿಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು ಡಾಕ್ಟರ್ ಅಮೋಘ ಅವರೇ.
2: ಸರ್, ಈ ಒಂದು ಬೆಳೆಯ ಮಹತ್ವವನ್ನು ತಿಳಿದುಕೊಳ್ಬೇಕಾದ್ರೆ ಯಾಕೆ ಈ ಒಂದು ಬೆಳೆ ಅಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ ಅನ್ನೋದಾದರೆ, ಇದು ಇವುಗಳಲ್ಲಿ ವಿಟಮಿನ್ ಸಿ, ಕೆ ಮತ್ತು ಫೈಬರ್ ಹಾಗೂ ಆ್ಯಂಟಿಆಕ್ಸಿಡೆಂಟ್ಗಳು ಸಮೃದ್ಧವಾಗಿದೆ. ಮತ್ತು ಹೃದಯ ರೋಗ, ಜೀರ್ಣಕ್ರಿಯೆ ಸಮಸ್ಯೆಗಳು ಕಡಿಮೆ ಮಾಡಲು ಇವು ಬಹಳ ಸಹಕಾರಿಯಾಗಿದೆ. ಮತ್ತು ಇದನ್ನು ವರ್ಷ ಪೂರ್ತಿ ನಾವು ಬೆಳೆಸ್ಬೋದು, ಮತ್ತು ಕಡಿಮೆ ಅವಧಿಯಲ್ಲಿ ಉತ್ತಮ ಇಳುವರಿನ ನಾವು ಪಡಿಬೋದು, ಮತ್ತು ರೈತರಿಗೆ ಸ್ಥಿರ ಮತ್ತು ನಿರಂತರ ಆದಾಯ ನೀಡುವ ಬೆಳೆಗಳಾಗಿ ಇವೆರಡು ಮಾರ್ಪಾಡಾಗಿದ್ದಾವೆ.
1: ಅಲ್ಲ, ಎಲ್ಲ ನಾವು ಈಗ ಇಷ್ಟು ಇಲ್ಲಿವರೆಗೆ ಅಂದರೆ ಅನೇಕ ವರ್ಷಗಳಿಂದ ನಾವು ಈಗ ಕ್ಯಾಬೇಜ್ ಮತ್ತು ಕಾಲಿಫ್ಲವರ್ ತರಕಾರಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ಉಪಯೋಗ ಮಾಡ್ತಾ ಇದ್ವಿ. ದಿನನಿತ್ಯ ಅಡುಗೆ ಬಳಕೆಯಲ್ಲಿ ಇವುಗಳ ಪಾತ್ರ ದೊಡ್ಡದಿತ್ತು. ಹೇಗೆ ನಾವು ಟೊಮೆಟೊ ಮತ್ತು ಉಳ್ಳಾಗಡ್ಡೆ ಮತ್ತು ಮೆಣಸಿನಕಾಯಿ ಹೇಗೆ ನಾವು ಬಳಸ್ತಿದ್ವು ಅದೇ ಬಳಸ್ತಾ ಇದ್ವಿ. ಆದರೆ ಈಗ ಏನಾಗಿದೆ ಅಂದರೆ, ಈಗ ಜನ ಈ ತರಕಾರಿ, ಈ ಒಂದು ಈ ಕ್ಯಾಬೇಜ ಮತ್ತು ಕಾಲಿಫ್ಲವರ್ ಈ ತರಕಾರಿಗಳ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯ ಆಗ್ತಾ ಇದ್ದಾರೆ. ಅದರಲ್ಲಿ ಜಾಸ್ತಿ ಕೀಟನಾಶಕ ಬಳಸ್ತಾರೆ ಮತ್ತು ಅದು ಜೀರ್ಣ ಆಗಲ್ಲ, ಈ ಥರ ಒಂದು ಭಾವನೆ ಇದೆ. ಡಾಕ್ಟರ್ಮೋಗವರೇ, ಏನಂತೀರಿ?
2: ಸರ್, ಈ ಒಂದು ಬದಲಾವಣೆಗೆ ಹಲವಾರು ವೈಜ್ಞಾನಿಕ ಹಾಗೂ ಸಾಮಾಜಿಕ ಕಾರಣಗಳಿವೆ. ಅವುಗಳಲ್ಲಿ ಮೊದಲನೇದಾಗಿ ನೋಡಿದ್ರೆ ಕೀಟ ಮತ್ತು ರೋಗಗಳ ಬಾಧೆ. ನೀವು ಹೇಳ್ದಂಗೆ ಇದರಲ್ಲಿ ಕೀಟಗಳ ಬಾಧೆ ತುಂಬ ಜಾಸ್ತಿ ಇದೆ, ಅದೇ ಥರ ರೋಗದು ಬಾಧೆ ಜಾಸ್ತಿ ಇದೆ. ಆಮೇಲೆ ಇದರ ಸಲುವಾಗಿ ಏನು ಮಾಡ್ತಾರೆ, ಒಂದು ಹೆಚ್ಚಿನ ಒಂದು ಕೀಟನಾಶಕ ಹಾಗೂ ಶಿಲೀಂದ್ರನಾಶಕಗಳ ಸಿಂಪರಣೆ ಮಾಡ್ತಾರೆ. ಆಮೇಲೆ ಅವಾಗ ಏನಾಗುತ್ತೆ, ಇದರಲ್ಲಿ ತರಕಾರಿಗಳಲ್ಲಿ ನಾವು ಏನು ಪೆಸ್ಟಿಸೈಡ್ ರೆಸಿಡ್ಯೂ ಅಂತೀವಿ ಅದರ ಅವಶೇಷ ಉಳ್ಕೊಂಡ್ಬಿಡುತ್ತೆ. ಆ ಒಂದು ಭಯಕ್ಕೆ ಯಾವ ಗ್ರಾಹಕರಿಗೆ ಅಲ್ಲಿ ಭಯದ ವಾತಾವರಣ, ಎಲ್ಲಿ ನಮ್ಮ ದೇಹದಲ್ಲಿ ಪೆಸ್ಟಿಸೈಡ್ ಸೇರ್ತಾ ಇದೆ, ಅದರಿಂದ ಏನು ತೊಂದರೆ ಆಗುತ್ತೆ. ಹಂಗಾಗಿ ಸಾಮಾಜಿಕ ಜಾಲತಾಣದ ಇತ್ತೀಚೆಗೆ ಏನಂದ್ರೆ ಭಯ ಒಂದು ಮೂಡಿಸೋದು ಜಾಸ್ತಿ, ಪ್ರವೃತ್ತಿ ಜಾಸ್ತಿ ಆಗಿಬಿಟ್ಟಿದೆ ಆ ಒಂದು ಕಾರಣಕ್ಕಾಗಿ. ಆದರೂ ಕೂಡ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಬೇರೆ ಪರ್ಯಾಯ ಬೆಳೆಗಳು ನಮಗೆ ಸಿಗ್ತಾ ಇದ್ದಾವೆ. ಹೇಳಬೇಕಾದ್ರೆ ನಮಗೆ ಎಳೆ ಹಲಸಿನಕಾಯಿ ಅನ್ನೋದೊಂದು ಉತ್ತಮವಾದ ಪರ್ಯಾಯ ಬೆಳೆ. ನೀವು ಗೋಬಿ ಮಂಚೂರಿ ಏನು ಮಾಡ್ತಿದ್ರೆ ಅದ್ರ ಬದಲಾಗಿ ಎಳೆ ಹಲಸಿನಕಾಯಿದು ಕೂಡ ನೀವು ಮಂಚೂರಿ ಮಾಡ್ಬೋದು. ಅದೇ ಥರ ಬೇಬಿ ಕಾರ್ನ್ ಮಂಚೂರಿ ಮಾಡ್ಬೋದು, ಮಶ್ರೂಮ್ ಮಂಚೂರಿ ಮಾಡ್ಬೋದು. ಆವಾಗ ಇದರಲ್ಲಿ ಏನಾಗುತ್ತೆ ಅಂದರೆ ಪೆಸ್ಟಿಸೈಡ್ ರೆಸಿಡು ಗ್ರಾಹಕರಿಗೆ ಡೈರೆಕ್ಟಾಗಿ ಕಾಣಿಸಲ್ಲ. ಹಲಸಿನ ಮರಕ್ಕೆ ನಾವು ಹೊಡೆದ್ರೆ ಅದು ಹಣ್ಣಲ್ಲಿ ಬರಲ್ಲ ಅನ್ನೋ ಒಂದು ಭಾವನೆ ರೈತರ ಜನರಲ್ಲಿದೆ. ಅದೇ ಥರ ಈಗ ಮಶ್ರೂಮ್ ಕೂಡ ಡೈರೆಕ್ಟಾಗಿ ಮಶ್ರೂಮ್ ಮಾರ್ಕೆಟಲ್ಲಿ ಬರೋದ್ರಿಂದ ಅದು ಕೂಡ ಒಂದು ಸೇಫ್ ಅನ್ನೋ ಮನೋಭಾವನೆ. ಅದೇ ಥರ ಬೇಬಿ ಕಾರ್ನ್ ನಾವು ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ಅದು ಕಾರ್ನ ಒಳಗಡೆ ಏನು ಪೆಸ್ಟಿಸೈಡ್ ಹೋಗಿರಲ್ಲ ಅನ್ನೋ ಒಂದು ಮನೋಭಾವನೆ. ಈ ಒಂದು ಭಯದಿಂದಾಗಿ ಏನಾಗಿದೆ ಅಂದರೆ ರೈತರು ಅಥವಾ ಜನಗಳಲ್ಲಿ ಆ ಒಂದು ಬೆಳೆ ಬಿಟ್ಟು ಬೇರೆ ಒಂದು ಬೆಳೆ ಗ್ರಾಹಕರ ಒಂದು ಶಿಫ್ಟ್ ಆಗಿದೆ ಅಂತ ನಾವು ಹೇಳ್ಬೋದು.
1: ಈಗ ನಾವು ಕೀಟನಾಶಕ ಈ ಕ್ಯಾಬೇಜ್ ಮತ್ತು ಕಾಲಿಫ್ಲವರ್ಗೆ ಜಾಸ್ತಿ ಬಳಸ್ತಾ ಇದ್ದೇವೆ ಅಂತ ಒಂದು ಭಾವನೆ ಇದೆಯಲ್ಲ, ಇದು ಕಡಿಮೆ ಮಾಡಿ ತರಕಾರಿಗಳನ್ನು ಬೆಳೀಲಿಕ್ಕೆ ಸಾಧ್ಯತೆ ಇಲ್ಲೇನು?
2: ಸರ್, ನಾವು ನೀವು ಹೇಳ್ದಂಗೆ ಕೀಟನಾಶಕಗಳನ್ನ ನಾವು ಇದರಲ್ಲಿ ಕಡಿಮೆ ಮಾಡೋಕ್ಕೆ ಅಷ್ಟು ಸಾಧ್ಯ ಇಲ್ಲ. ಯಾಕಂದರೆ ಇದರಲ್ಲಿ ಒಂದಿಷ್ಟು ಮುಖ್ಯವಾದ ಕೀಟಗಳಿದ್ದಾವೆ, ನಾ ಯಾವುದು ಹೇಳ್ತೀನಿ ಒಂದು ಮೂರು. ಡೈಮಂಡ್ ಬ್ಯಾಕ್ ಮೋತ್ ಅಂತ ಬರುತ್ತೆ. ಡೈಮಂಡ್ ಬ್ಯಾಕ್ ಮೋತ್ ಏನಂದರೆ ಇದೊಂದು ಪತಂಗ ಆಗಿದ್ದು, ಇದರ ಹಿಂದೆ ಡೈಮಂಡ್ ಶೇಪ್ ಏನಿರುತ್ತೆ, ಒಂದು ಆಕಾರದ ಆಕೃತಿ ಇರುತ್ತೆ, ಅದಕ್ಕೆ ನಾವು ಡೈಮಂಡ್ ಬ್ಯಾಕ್ ಮೋತ್ ಅಂತೀವಿ.

0: ಇದರ ಇನ್ಸಿಡೆಂಟ್ಸ್ ಅಂದ್ರೆ ಎಷ್ಟು ಪ್ರಕಾರವಾಗಿ ಇದು ನಾಶವನ್ನು ಉಂಟು ಮಾಡುತ್ತೆ ಅಂದ್ರೆ, ಇದೊಂದು ಬಂತಂದ್ರೆ ಒಂದು ಎಂಟೈರ್ ಫೀಲ್ಡ್ನೇ ಇದು ಹಾಳು ಮಾಡಿಬಿಡುತ್ತೆ. ಅದಕ್ಕೆ ರೈತರು ಏನು ಮಾಡ್ತಾರೆ ಅಂದ್ರೆ ಸ್ಪ್ರೇ ತಗೊಂಡೇ ತಗೋತಾರೆ, ಕೀಟನಾಶಕ ಸ್ಪ್ರೇ ಮಾಡಲೇಬೇಕು. ಈಗ ಎಷ್ಟೋ ಸರಿ ನೀವು ಮಾರ್ಕೆಟಲ್ಲೆಲ್ಲ ನೋಡಿರ್ತೀರ, ಆ ಕ್ಯಾಬೇಜ್ ಎಲ್ಲ ಕತ್ತರಿಸ್ಕೊಂಡು ಒಳಗಡೆ ಎಲ್ಲ ಮ್ಯಾಗಟ್ಸ್ ಇರ್ತವೆ, ಹುಳುಗಳೆಲ್ಲ ನೀವು ನೋಡ್ತೀರ. ಎದಕ್ಕಂದ್ರೆ ಇದು ಒಳಗಡೆ ಮೊಟ್ಟೆ ಇಟ್ಬಿಟ್ಟು ಹುಳುಗಳೆಲ್ಲ ಒಳಗಡೆ ತಿಂತಾ ಇರ್ತವೆ. ಅದೊಂದು ಜನಗಳಲ್ಲಿ ಏನಂದ್ರೆ ಹುಳ ಇದ್ಬಿಟ್ರೆ ಇದು ಸರಿ ಇಲ್ಲ ಅನ್ನೋ ಮನೋಭಾವನೆ. ಆಕ್ಚುಲಿ ಹುಳ ಇದ್ರೇನೆ ಅದು ಸರಿ ಇರೋದು ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂದ್ರೆ ಅಲ್ಲಿ ಕೀಟನಾಶಕಗಳ ಸಿಂಪರಣೆ ಜಾಸ್ತಿ, ಸ್ಪ್ರೇ ಆಗಿರಲ್ಲ, ಅದಕ್ಕೆ ಆ ಹುಳ ಸತ್ತಿರಲ್ಲ, ಬದುಕಿರುತ್ತೆ. ಎಲ್ಲಿ ನಿಮಗೆ ಮಿಂಚ್ತಾ ಇರೋ ಒಂದು ಕ್ಯಾಬೇಜ್ ಕಾಲಿಫ್ಲವರ್ ಇರೋದೆ ಅಂದ್ರೆ ಅದು ಒಳ್ಳೆ ಕ್ಯಾಬೇಜ್ ಕಾಲಿಫ್ಲವರ್ ಅಂತ, ಯಾಕಂದ್ರೆ ಅದರಲ್ಲಿ ಅತಿ ಹೆಚ್ಚು ಒಂದು ಕೀಟನಾಶಕ ಸಿಂಪರಣೆ ಆಗಿರುತ್ತೆ. ಅದೇ ತರ ಇನ್ನೂ ಮತ್ತೆ ಕೆಲವೊಂದಿಷ್ಟು ಏನಂದ್ರೆ ಕ್ಯಾಬೇಜ್ ಬಟರ್ಫ್ಲೈ ಅನ್ನೋದು ಒಂದು ಪಾತರಗಿತ್ತೆ, ಅದು ಕೂಡ ಇಲ್ಲಿ ಬಹಳ ಒಂದು ನಷ್ಟವನ್ನು ಉಂಟು ಮಾಡುತ್ತೆ. ಅದೇ ತರ ಇನ್ನೊಂದು ಎಫಿಡ್ ಅಂತೀವಿ ನಾವು, ರಸ ಇರುವ ಹೇನುಗಳು, ಇವು ಕೂಡ ಒಂದಿಷ್ಟು ಬಹಳ ಪ್ರಮಾಣದ ನಷ್ಟವನ್ನು ಉಂಟು ಮಾಡ್ತವೆ. ಇದಲ್ಲದೆ ರೋಗಗಳಲ್ಲ ಅಂತ ನೋಡಿದ್ರೆ ಈ ಬ್ಲ್ಯಾಕ್ ರಾಟ್ ಅಂತ ನಾವು ಕರಿತೀವಿ, ದುಂಡಾನಿಂದ ಬರುತ್ತೆ, ಕಪ್ಪು ಕೊಳೆ ರೋಗ ಅಂತ, ಇದು ಕೂಡ ಒಂದು ಅತಿ ದೊಡ್ಡ ಪ್ರಮಾಣದಲ್ಲಿ ನಾಶವನ್ನು ಉಂಟು ಮಾಡುತ್ತೆ. ಅದಕ್ಕೂ ಕೂಡ ಅತಿ ಹೆಚ್ಚು ರಾಸಾಯನಿಕಗಳನ್ನ ರೈತರು ಈ ಒಂದು ರೋಗವನ್ನು ನಿರ್ವಹಣೆಗೆ ಬಳಸ್ತಾರೆ. ಅದೇ ಇನ್ನೊಂದು ಡೌನಿ ಮಿಲ್ಡು ಅಂತೀವಿ, ಬೂಜು ತುಪ್ಪಟ ರೋಗ, ಇದು ಕೂಡ ತುಂಬಾ ಒಂದು ದೊಡ್ಡ ಪ್ರಮಾಣದಲ್ಲಿ ಬರುತ್ತೆ. ಏನಂದ್ರೆ ಚಳಿಗಾಲದಲ್ಲಿ ಸ್ವಲ್ಪ ಇದು ಮಳೆ ಆದಾಗೆಲ್ಲ ಜಾಸ್ತಿ ಬರುತ್ತೆ, ಅವಾಗ ಏನಾಗುತ್ತೆ ಅಂದ್ರೆ ಇದು ಲಾಸ್ ಕೂಡ ಇದು ಜಾಸ್ತಿ ಆಗುತ್ತೆ. ಇನ್ನೊಂದು
1: ಡಾಕ್ಟರ್ ಅಮೋಘ್ ಅವರೇ, ಈಗ ಈ ಎಲ್ಲ ರೋಗಗಳು ಪ್ರತಿ ಪ್ರದೇಶಕ್ಕೂ ಆಕ್ರಮಿಸ್ತವ ಅಥವಾ ಅಲ್ಲಲ್ಲಿ ಕೆಲವು ಪ್ರದೇಶದಲ್ಲಿ ಮಾತ್ರ?
0: ಈಗ
1: ನೋಡಿ, ಮಲೆನಾಡಿದೆ, ಈ ಕಡೆ ಉತ್ತರ ಕರ್ನಾಟಕದ ಇದೆ, ದಕ್ಷಿಣ ಕರ್ನಾಟಕ ಇದೆ, ಬೇರೆ ಬೇರೆ ಕಡೆ ವಾತಾವರಣ ಬದಲಾವಣೆ ಇರುತ್ತಲ್ಲ, ಅಲ್ಲಿ ಎಲ್ಲ ಈ ಕೀಟಗಳು ಈ ಒಂದು ರೋಗಗಳು ಆಕ್ರಮಿಸ್ತವ
0: ಸರ್? ಇದು ಟೈಮ್ ಬೇರೆ ಬೇರೆ ಆಗ್ಬೋದು ಬರೋದು, ಬಟ್ ಇವೆಲ್ಲ ಬಂದೇ ಬರ್ತವೆ ಸರ್. ಯಾಕಂದ್ರೆ ಇವೆಲ್ಲ ವಾತಾವರಣ ಏನಂದ್ರೆ, ಇವತ್ತು ನಿಮಗೆ ಸೆಕೆ ಇವತ್ತು ಇಲ್ಲಾಗ್ಬೋದು, ನಾಳೆ ಬೇರೆ ಊರಲ್ಲಿ ಆಗ್ಬೋದು, ನಾಳೆ ಇನ್ನೊಂದು ಊರಲ್ಲಿ ಆಗ್ಬೋದು, ಮಳೆ ಇವತ್ತು ಇಲ್ಲಿ ಬರುತ್ತೆ, ನಾಳೆ ಇನ್ನೊಂದೂರಲ್ಲಿ ಬರುತ್ತೆ. ಅದೇ ತರ
1: ಈ ತರಕಾರಿ ಬೆನ್ನತ್ತಿ
0: ಆಲ್ರೆಡಿ ಬಂದೇ ಬರ್ತವೆ. ಹೌದೌದು, ಬಂದೇ ಬರ್ತವೆ.
1: ಹಾಗಾಗಿ ಜನ ಕೂಡ ನೋಡಿ ತಿನ್ನೋದನ್ನ ಕಡಿಮೆ ಮಾಡ್ಬಿಡ್ತಾ ಇದ್ದಾರೆ. ನಮ್ಗೆ ಈ ಕಾಲಿಫ್ಲವರು, ಈ ಕ್ಯಾಬೇಜ್, ಕ್ಯಾಬೇಜ್ ತಿಲ್ದೇ ಚಪಾತಿ ತಿಂದವರೇ ಬಹಳ ಕಡಿಮೆ ಜನ. ಹಾಗಾಗಿ ಇವತ್ತು ಈ ಕ್ಯಾಬೇಜ್ ಪಲ್ಯ ತಿಂದ್ರೆ ಅದು ರುಚಿನೇ ಇರೋದಿಲ್ಲ ಅಂತ, ಹಾಗಾಗಿ ಅದು ಬೇಡ ಅಂತಾರೆ. ಅದ್ರ ಬದಲಿಯಾಗಿ ನಮಗೆ ಸೌತೆಕಾಯಿ ಕೊಡಿ, ಟೊಮ್ಯಾಟೊ ಕೊಡಿ, ಮತ್ತೆನೋ ಕೊಡಿ ಅಂತ ಹೇಳಿ ಜನರ ಈ ತರ ಒಂದು ಭಾವನೆ ಬಂದ್ಬಿಟ್ಟಿದೆ. ಆಗ್ಲೇ ಕ್ಯಾಬೇಜ್ ಅಂದ್ರೆ ಒಂಥರ ಮಕ್ಳು ಯಾರು ತಿಂದಿದ್ದಂಗೆ ಆಗಿದೆ. ಇದೇ ಒಂದು ಕಾರಣ, ಜಾಸ್ತಿ ಕೀಟನಾಶಕ ಬಳಸಲೇಬೇಕು, ಯಾಕಂದ್ರೆ ನೂರಾರು ಅಲ್ಲಿ ಇದಾವಾಗ ಕಾಯಿಲೆಗಳು ಬರುತ್ತೆ, ರೋಗ ಬಂದಿದೆ ಕೀಟಗಳ ನಿಯಂತ್ರಣಕ್ಕಾಗಿ, ಹಿಂಗಾಗಿ ಆಗಿದೆ. ಅದೇ ತರ ಕಾಲಿಫ್ಲವರ್ ಕೂಡ ಅಲ್ಲ
0: ಸರ್? ಹೌದು ಸರ್, ಅದರಲ್ಲೂ ಕೂಡ ಸೇಮ್ ಸರ್. ನೀವು ಹೇಳ್ದಂಗೆ ಇದು ಕ್ಯಾಬೇಜ್ ಕಾಲಿಫ್ಲವರ್ ಎರಡು ಒಂದೇ ಜಾತಿಗೆ ಸೇರೋದ್ರಿಂದ ಎರಡಕ್ಕೂ ಒಂದೇ ಪ್ರಭೇದವಾದ ಕೀಟಗಳು ಮತ್ತು ರೋಗಗಳು ಏನಂದ್ರೆ ದಾಳಿ ಮಾಡ್ತವೆ. ಸೊ ಹಂಗಾಗಿ ನಿಮ್ಗೆ ಏನು ಕ್ಯಾಬೇಜ್ ಅಲ್ಲಿ ಒಂದು ಪರಿಣಾಮ ಕಾಣಿಸುತ್ತೆ, ಅದು ಕಾಲಿಫ್ಲವರ್ ಅಲ್ಲೂ ಕಾಣಿಸುತ್ತೆ.
1: ಈಗ ಪ್ರವೀಣ್ ಅವ್ರಿ, ಈ ಎರಡು ತರಕಾರಿ ಹೊರತಾಗಿ ನೀವು ಈಗ ಒಂದು ಮೂರು ತರಕಾರಿ ಹೇಳಿದ್ರಿ, ಅಂದ್ರೆ ಈಗ ಈ ಕಾಲಿಫ್ಲವರ್ ಬೇಡ, ಈಗ ಕ್ಯಾಬೇಜ್ ಬೇಡ ಅಂದ್ರೆ ಪರ್ಯಾಯವಾಗಿ ನೀವು ಒಂದಿಷ್ಟು ತರಕಾರಿಗಳ ಬಗ್ಗೆ ಹೇಳಿದ್ರಿ. ಅದು ಗೋಬಿ ಮಂಚೂರಿ ಅಂದ್ರೂ ಕೂಡ ಜನರು ಬಹಳ ಸವಿಯುವಂತ ಒಂದು ಖಾದ್ಯ. ಇವತ್ತು ಗೋಬಿ ಮಂಚೂರಿ ಅಂದ್ರೆ ಬಹುಶಃ ವೆಜಿಟೇರಿಯನ್ ನಲ್ಲಿ ತುಂಬಾ ಪ್ರಾಮುಖ್ಯತೆ ಪಡ್ಕೊಂಡಂತ ಒಂದು ಖಾದ್ಯ, ಹಂಗಾಗಿ ಬಹಳ ಜನ ಅದನ್ನ ಲೈಕ್ ಮಾಡ್ತಾ ಇದ್ರು. ಈಗ ಅದ್ರದ್ದು ಏನು ಆ ಖಾದ್ಯ ಬೇರೆ ಪ್ರಮಾಣದಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ. ಅದು ತಾವು ಎಳೆ ಹಲಸಿನಕಾಯಿಯಿಂದ ತಯಾರು ಮಾಡದಂಥದ್ದು, ಮತ್ತೆ ಬೇಬಿ ಕಾರ್ನಿಂದ ತಯಾರು ಮಾಡಿದಂಥದ್ದು, ಮತ್ತೆ ಉಳಿದಿದ್ದಕ್ಕೆ ಇನ್ನೂ ಒಂದು ಕೆಲವೊಂದಿಷ್ಟು ವಿಷಯಗಳು ಇದರಲ್ಲಿ ಇದಾವೆ.
0: ಹೌದು ಸರ್. ಸರ್, ಇನ್ನೊಂದು, ಈಗ ಜನಗಳು ಈ ಒಂದು ಬೆಳೆಯಿಂದ ಸಂಪೂರ್ಣವಾಗಿ ವಿಮುಖವಾಗಬೇಕು ಅಂತ ಏನಿಲ್ಲ. ಏನಂದ್ರೆ ಕೆಲವೊಂದಿಷ್ಟು ನಾವು ಕ್ರಮಗಳನ್ನ ಅನುಸರಿಸೋದ್ರಿಂದ ಅದರಲ್ಲಿ ಏನು ನಾವು ಕೀಟನಾಶಕ ಅಥವಾ ಶಿಲೀಂದ್ರನಾಶಕ ಅಥವಾ ದುಂಡಾಣುನಾಶಕಗಳ ಏನು ಪ್ರಮಾಣ ಇರುತ್ತೆ ಅದನ್ನು ನಾವು ಕಡಿಮೆ ಮಾಡಬಹುದು. ಯಾವುದು ಅಂದ್ರೆ, ನಾವು ಯಾವುದೇ ಒಂದು ಮಾರ್ಕೆಟ್ಗೆ ಹೋಗ್ಬಿಟ್ಟು ನಾವು ಯಾವುದೇ ಒಂದು ಎಲೆಕೋಸು ಹೂಕೋಸು ಅಂದ ತಕ್ಷಣ ಮನೆಯಲ್ಲಿ ನಾವು ಏನು ಮಾಡಬೇಕು, ಅದು ಭಾಳ ಇಂಪಾರ್ಟೆಂಟ್. ಹಾಗೆ ಅಂದ್ರೆ ತಿನ್ನಕ್ಕಾಗಲ್ಲ, ಯಾಕಂದ್ರೆ ನಿಮಗೂ ಗೊತ್ತು ಈ ಪೆಸ್ಟಿಸೈಡ್ ಕೆಮಿಕಲ್ಸ್ ಎಷ್ಟು ಸ್ಪ್ರೇ ಮಾಡ್ತಿದ್ರೆ ಅಂದ್ರೆ ನಿಮಗೆ ಇಲ್ಲಿ ಸಿಟಿಲಿರೋರು ಗೊತ್ತಾಗಲ್ಲ, ಯಾರಾದರೂ ರೈತರಿದ್ರೆ ಅವ್ರಿಗೆ ಗೊತ್ತಾಗಿರ್ತಾರೆ ಎಷ್ಟು ಸ್ಪ್ರೇ ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ನಾವು ಮನೆಗೆ ತಂದ ತಕ್ಷಣ ಏನು ಮಾಡಬೇಕು ಅಂದ್ರೆ ಮೊದಲು ನಾವು ಅದನ್ನ ವಾಶ್ ಮಾಡಬೇಕು. ಅಡುಗೆ ಸೋಡಾ ತಗೋಬೇಕು 2 ಸ್ಪೂನು 1 ಲೀಟರ್ ನೀರಲ್ಲಿ, ಆಮೇಲೆ ಇಲ್ಲಾಂದ್ರೆ ವಿನೆಗರ್ ತಗೊಳ್ಳಿ 1:3 ನೀರು ಮತ್ತೆ ವಿನೆಗರು ಅದರಲ್ಲಿ ವಾಶ್ ಮಾಡಿ, ಇಲ್ಲಾಂದ್ರೆ ಉಪ್ಪು ಉಪ್ಪು ನೀರು, 2 ಸ್ಪೂನ್ 1 ಲೀಟರ್ ನೀರಿಗೆ 2 ಸ್ಪೂನ್ ಉಪ್ಪು ಹಾಕಿ ಅದರಲ್ಲೂ ಕೂಡ ನೀವು ವಾಶ್ ಮಾಡ್ಬೋದು. ಆಮೇಲೆ ರನ್ನಿಂಗ್ ಟ್ಯಾಪ್ ವಾಟರ್ ಅಂದರೆ ಏನು ನಳದಲ್ಲಿ ನೀರು ಹೋಗ್ತಾ ಇರ್ತದೆ ನಲ್ಲಿ, ಅಲ್ಲೂ ಕೂಡ ನೀವು ಅದನ್ನು ವಾಶ್ ಮಾಡಿಬಿಟ್ಟು ಇದನ್ನ ಯಾವುದೇ ಮೇಲೆ ಅಡುಗೆ ಸೋಡಾ ಇರ್ಬೋದು, ವಿನೆಗರ್ ಇರ್ಬೋದು ಅಥವಾ ಉಪ್ಪು ಇರ್ಬೋದು, ಇದರಲ್ಲಿ ನೀವು ಒಂದು ಸ್ವಲ್ಪ ವಾಶ್ ಮಾಡೋದ್ರಿಂದ ಅಥವಾ ನೆನೆ ಹಾಕಿ ತೆಗೆಯೋದ್ರಿಂದ ಏನಾಗುತ್ತೆ ಅಂದರೆ ಎಷ್ಟೊಂದು ನಮ್ಮ ಕೀಟನಾಶಕ ಇರ್ಬೋದು ಏನು ಅದರದ್ದು ಅವಶೇಷ ಇರುತ್ತೆ ಅದು ಕೂಡ ಸಂಪೂರ್ಣವಾಗಿ ಇಲ್ಲದೇ ಇದ್ರೂ ಅಟ್ಲೀಸ್ಟ್ ಒಂದು ಎಷ್ಟು

0: ದೊಡ್ಡ ಪ್ರಮಾಣದಲ್ಲಿ ಅದರಿಂದ ಬಿಟ್ಟು ಹೋಗುತ್ತೆ.
1: ಆದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ,
0: ಸ್ವಲ್ಪ ಪ್ರಮಾಣದಲ್ಲಿ. ನಾವು ಸರ್ ಇನ್ನೊಂದು, ನಮ್ದು ಆಹಾರ ಪದ್ಧತಿ ಭಾರತೀಯ ಆಹಾರ ಪದ್ಧತಿ ಪ್ರಕಾರ ಹೇಗಿದೆ ಅಂದ್ರೆ, ನಾವು ಮುಂಚೆಯಿಂದ ಬೇಯಿಸಿ ತಿನ್ನುವ ಅಭ್ಯಾಸ ಇರುವುದು.
1: ಹೌದು.
0: ಸೊ ಅವಾಗ ಏನಾಗುತ್ತಂದ್ರೆ, ನಾವು ಬೇಯಿಸಿದಾಗ ಯಾವುದೇ ಒಂದು ಏನು ಕೆಮಿಕಲ್ ಇರಲಿ ಏನೇ ಇರಲಿ ಅದು ಬರ್ನ್ ಆಗಿ ಹೋಗ್ಬಿಡುತ್ತೆ. ಬಟ್ ಈಗ ನಾವು ಪಾಶ್ಚಾತ್ಯ ದೇಶಗಳದೇನು ಗ್ರೀನ್ ಸಲಾಡ್ ಅಂತ ಏನು ಸ್ಟಾರ್ಟ್ ಮಾಡ್ಕೊಂಡಿದೀವಿ, ಅಲ್ಲಿ ಬೇಸಲ್ಲ ಏನೆಲ್ಲ ಹಂಗೆ ತಿನ್ನಕ್ ಸ್ಟಾರ್ಟ್ ಮಾಡ್ತೀವಿ. ಅವಾಗ ಹಂಗೆ ತಿನ್ನೋದ್ರ ಏನಾಗುತ್ತೆ ಅಂದ್ರೆ ಜಾಸ್ತಿಯಲ್ಲಿ ಏನಾಗುತ್ತೆ ಉಳ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ನಮ್ಮ ಹಿರಿಯರು ಮಾಡಿದ್ದು ಏನು ಪದ್ಧತಿ ಇದೆ, ಬೇಯಿಸ್ಕೊಂಡು ತಿನ್ನೋದ್ರಲ್ಲಿ ಬಹಳ ಒಂದು ಅಡ್ವಾಂಟೇಜ್ ಇದೆ. ಸೊ ಅದಕ್ಕೆ ಅದನ್ನ ನೀವು ಬಿಸಿನೀರಲ್ಲಾದ್ರೂ ಬೇಯಿಸಿ, ಸ್ವಲ್ಪ ಉಪ್ಪಲ್ಲಾದಕ್ಕಾದ್ರೂ ಬೇಯಿಸಿ, ಸ್ವಲ್ಪ ಏನಾದ್ರೂ ಕುದಿಸಿಬಿಟ್ಟು ತಿಂದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತ ನನ್ನ ಒಂದು ಅಭಿಪ್ರಾಯ.
1: ಈಗ ಹಸಿರು ತರಕಾರಿ ಮತ್ತೆ ಈಗ ಸಲಾದ ರೂಪ ಏನು ಪಾಶ್ಚಾತ್ಯದಲ್ಲಿ ಬಂದಿದೆಯಲ್ಲ ಅದು ಬೇಡ ಅಂತ.
0: ಅದು ಸರ್ ಅಂದ್ರೆ ಸ್ವಲ್ಪ ನಾನು ಹೇಳ್ದಂಗೆ ಬಿಸಿನೀರಲ್ಲಿ ಅಥವಾ ಉಪ್ಪು ನೀರಲ್ಲಿ ಸ್ವಲ್ಪ ವಾಶ್ ಮಾಡ್ಕೊಂಡ್ಬಿಟ್ಟು
1: ಅಥವಾ ಮೇಲ್ಗಡೆ ಇರಂತ ಹೊದಿಕೆನ
0: ತೆಗೆದ್ಬಿಟ್ಟು, ಸರ್ ಈಗ ಒಂದಿಷ್ಟು ಬೆಳೆ ಸೌತೆಕಾಯಿ ಆಗಿರ್ಬೋದು ಅಲ್ಲೆಲ್ಲ ಹೊದಿಕೆ ತೆಗಿಬಹುದು, ತೆಗೆದ್ಬಿಟ್ಟು ತಿನ್ಬೋದು. ಬಟ್ ಅದೇ ಎಲ್ಲಿ ನಿಮಗೆ ಹೊದಿಕೆ ತೆಗಿಯಕಾಗಲ್ಲ, ನೀವು ಈ ತರ ವಾಶ್ ಮಾಡ್ಬಿಟ್ಟು ಸ್ವಲ್ಪ ಟ್ರೀಟ್ಮೆಂಟ್ ಮಾಡ್ಬಿಟ್ಟು ತಿಂದ್ರೆ
1: ಉಪ್ಪು
0: ನೀರಲ್ಲಿ
1: ಸರ್
0: ಏನು ಮತ್ತೆ ಅಡುಗೆ ಸೋಡಾ ಏನಂತ ಇವೆಲ್ಲ ನೀವು ಮಾಡಿದ್ರೆ ಎಷ್ಟೋ ಒಂದು ಪ್ರಮಾಣದ ಅವಶೇಷನ ನಾವು ನಿರ್ಮೂಲನೆ ಮಾಡಬಹುದು ತರಕಾರಿಗಳಿಂದ.
1: ಆಯ್ತು ಅಮ್ಮಗೋರು, ಈಗ ಪರ್ಯಾಯ ತರಕಾರಿಗಳ ಬಗ್ಗೆ ಹೇಳಿದ್ರಿ, ಅವುಗಳ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಈಗ ಎಳೆ ಹಲಸಿನಕಾಯಿ ಖಾದ್ಯ ಯಾವ ಥರ ಮತ್ತೆ ಈಗ ಮಾಡಲಾಗುತ್ತೆ, ಎಲ್ಲೆಲ್ಲಿ ಮಾಡ್ತಾರೆ, ಮತ್ತೀಗ ತಮ್ಮ ಕಾಲೇಜು ಮತ್ತು ವಿಶ್ವವಿದ್ಯಾಲಯದ ಕಡೆಯಿಂದ ಯಾವ ಥರ ಪ್ರೋತ್ಸಾಹ ಪ್ರಾತ್ಯಕ್ಷಿಕೆ ಈಗಾಗಲೇ ಮಾಡಿದ್ದೀರಿ ಅದನ್ನು ಹೇಳಿ.
0: ಸರ್ ಈಗ ನಾನು ಪರ್ಯಾಯ ಬೆಳೆಗಳಂತಂದಾಗ ಮೂರನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದೆ. ಇನ್ನು ಯಾವುದಂದ್ರೆ ಎಳೆ ಹಲಸಿನಕಾಯಿ, ಬೇಬಿ ಕಾರ್ನು, ಮಶ್ರೂಮ್, ಮತ್ತೆ ಇನ್ನೊಂದಿದೆ ಸರ್ ಬ್ರೊಕೋಲಿ ಅಂತಾನು ಇದೆ, ಅದು ಕೂಡ ನೀವು ಇದ್ರ ಪರ್ಯಾಯವಾಗಿ ಬೆಳಿಬಹುದು. ಎಳೆ ಹಲಸಿನಕಾಯಿ ಅನ್ನೋದು ಇತ್ತೀಚೆಗೆ ನಮ್ಮ ಒಂದು ವಿಶ್ವವಿದ್ಯಾಲಯ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಿಂದ ತುಂಬಾ ಒಂದು ಏನಂದ್ರೆ ನಾವು ಒತ್ತು ಕೊಟ್ಟು ಬೆಳೀತಾರೋ ಬೆಳೆ ಆಗಿದೆ. ನಾವು
1: ಬೇರೆ ಹಲಸು ಅಂತ ಒಂದು ಬರ್ತದೆ,
0: ಹಾ ಸರ್,
1: ಅದು ಕೂಡ ತುಂಬಾ ಪ್ರಚಲಿತದಲ್ಲಿರುವಂತ ಒಂದು ತರಕಾರಿ, ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಈಗಿಂದ ಅಲ್ಲ, ಅದು ಪರಂಪರಾಗತವಾಗಿ ಅದು ಬಂದಿದೆ. ಅದು ಚಿಪ್ಸಿಗೆ ದೊಡ್ಡ ಪ್ರಮಾಣದಲ್ಲಿ ಉಪಯೋಗಿಸ್ತಾರೆ. ಅದು ಚಿಪ್ಸ್ ತಿಂದ ನಿಮ್ಗೆ ಇದು ಏನು ಬನಾನಾ ಚಿಪ್ಸ್ ತಿನ್ನಿಸ್ತದೆ, ಅದಕ್ಕಿಂತ ಟೇಸ್ಟ್ ರುಚಿನೇ ಜಾಸ್ತಿ.
0: ಹೌದು ಸರ್, ಕರೆಕ್ಟ್ ಸರ್. ಅದೇ ಈಗ ಎಳೆ ಹಲಸಿನಕಾಯಿ ಈಗ ಬೆಳೆಯೋದಕ್ಕೆ ತುಂಬಾ ಪ್ರೋತ್ಸಾಹ ಇದೆ. ಎಲ್ಲಾ ಎಷ್ಟೋ ಕಡೆ ರೈತರ ನೋಡಿದೀನಿ, ಒಂದು ಹಲಸಿನ ಬೆಳೆ ಬೆಳೆಯೋದಕ್ಕೆ ಮುಂದ್ ಬರ್ತಿದ್ದಾರೆ.
1: ಹೌದು.
0: ಮತ್ತೆ ಎಷ್ಟೋ ಒಂದು ಪ್ರೈವೇಟ್ ಆರ್ಗನೈಸೇಷನ್ ಕೂಡ ಅದನ್ನ ಮಾಡಿಕೊಡಕ್ಕೆ ಕಾರ್ಯನಿರತವಾಗಿದ್ದಾವೆ. ಆಮೇಲೆ
1: ಬೆಳೆಸ್ಕೊಡ್ತಾರೆ,
0: ಬೆಳೆಸ್ಕೊಡ್ತಾರೆ ಸರ್. ನೀವು ಅವರಿಗೆ ಎಕರೆ ಹಂಗೆ ಎಷ್ಟಾಗುತ್ತೆ ಅಂತ ನೀವು ತೋರಿಸಿದರೆ ಸರ್, ಎಷ್ಟು ಖರ್ಚಾಗುತ್ತೆ ಅವರೇ ಎಲ್ಲ ನೀವು ಖರ್ಚು ಕೊಟ್ಬಿಟ್ರೆ ಅವರೇ ಪ್ಲಾಂಟ್ ಮಾಡಿ ಅವರೇ ನೋಡಿಕೊಂಡು ಅವರೇ ಹಣ್ಣನ್ನು ಕತ್ತರಿಸ್ಕೊಂಡು ತಗೊಂಡು ಹೋಗ್ತಾರೆ.
1: ಓಹೋಹೋ, ಒಳ್ಳೆ ಪದ್ಧತಿ.
0: ಇದನ್ನ
1: ಕೆಲವು ರೈತ ಕುಟುಂಬಗಳಿಗೆ ಹೇಳಿ ಮಾಡಿಸಿದ್ದ.
0: ಹೌದೌದು ಸರ್, ಏನು ಜಾಸ್ತಿ ರಿಸ್ಕ್ ಇಲ್ಲ ಸರ್ ರೈತರಿಗೆ. ಇದರಲ್ಲಿ ಅವರೇ ಬರ್ತಾರೆ, ಅವರೇ ಲ್ಯಾಂಡ್ ಸೆಲೆಕ್ಟ್ ಮಾಡ್ತಾರೆ, ಅವರೇ ನಿಮ್ಗೆ ಎಲ್ಲಾ ಬೆಳೆಯನ್ನ ಹಾಕೊಟ್ಟು ಹೋಗ್ತಾರೆ, ಅವರೇ ಹಾರಿಸ್ ಮಾಡಿ ಅವರೇ ತಗೊಂಡು ಹೋಗ್ತಾರೆ ಪ್ರೊಡ್ಯೂಸ್. ನಿಮ್ದು ಏನು ಇದರಲ್ಲಿ ಜಾಸ್ತಿ
1: ಕೆಲವು ವರ್ಷ ಅವರೇ ನೋಡ್ಕೊಂಡು
0: ಅವರೇ
1: ನಿಮ್ಗೆ ಕೊಟ್ಟು ಹೋಗ್ತಾರೆ.
0: ಇಲ್ಲ, ಅವರು ಅವರಿಗೆ ಪ್ರೊಡ್ಯೂಸ್ ನೀವು ಕೊಡ್ತೀನಿ ಅಂದ್ರೆ ಕೊಡ್ಬೋದು, ಇಲ್ಲ ಸರ್ ನನಗೆ ರೇಟ್ ಕಡಿಮೆ ಸಿಗ್ತಾ ಇದೆ ನಾನು ಬೇರೆ ಕಡೆ ಮಾರ್ತೀನಿ ಅಂದ್ರೆ ಮಾರ್ಬೋದು.
1: ಅದೇ ಅದೇ ಅದೇ, ಒಟ್ಟಾರೆ ನಿಮ್ ಹೊಲದಲ್ಲಿ ಒಂದು ಬೆಳೆ ಬಂತಲ್ಲ, ನಿಮ್ಮ ಇರುವಿಕೆ ಇಲ್ದೇನೆ ಅಲ್ಲಿ ಬರುತ್ತಲ್ಲ.
0: ಹೌದೌದು,
1: ದೊಡ್ಡ ಒಂದು.
0: ಈಗ ಇತ್ತೀಚೆಗೆ ಸರ್ ನೀವು ನೋಡಿದ್ರ ಇಂಜಿನಿಯರ್ಗಳು ಡಾಕ್ಟರ್ಗಳೆಲ್ಲ ಕೃಷಿ ಮಾಡ್ತೀನಿ ಅಂತ ಮುಂದೆ ಬರ್ತಾರೆ.
1: ಇಲ್ಲಿ ಆತ್ಮತೃಪ್ತಿ ಸಿಗುತ್ತೆ.
0: ಹೌದು,
1: ಮತ್ತೆ ನೆಮ್ಮದಿಯ ಬದುಕು ಅವರಿಗೆ.
0: ಹೌದು ಸರ್.
1: ಹೌದಲ್ಲ.
0: ಹೌದು ಸರ್.
1: ಈಗ ಹೊಟ್ಟೆಗೆ ಎಷ್ಟು ಬೇಕು ಅದು ಆಗ್ಲೇ ಅವ್ರ ಹತ್ರ ಇದೆ, ಅದ್ರ ಬಗ್ಗೆ ಚಿಂತೆ ಇಲ್ಲ. ನೆಮ್ಮದಿಯ ಬದುಕು, ಪ್ರಾಣಿಗಳ ಜೊತೆಗೆ ಪಕ್ಷಿಗಳ ಜೊತೆ ಬದುಕು ಒಂದು ಅವಕಾಶ.
0: ಹೌದು ಸರ್.
1: ಎಲ್ಲಿ ಸಿಗುತ್ತೆ?
0: ಹೌದು ಸರ್. ಸರ್ ಈಗ ಎಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡಿದ್ಮೇಲೆ ಲಾಸ್ಟಿಗೆ ಅವರಿಗೆ ಹಳ್ಳಿಲಿ ಆ ಸುಖ ಸಿಗೋದು. ಹಂಗಾಗಿ ಎಲ್ಲರೂ ಕೆಲಸ ಎಷ್ಟೇ ಸಂಬಳ ಬಂದರೂ ಕೂಡ ಲಾಸ್ಟಿಗೆ ನೆಮ್ಮದಿಗೆ ಹುಡುಕಾಡ್ತಾರೆ.
1: ಅಲ್ಲ, ಅವ್ರು ಬಂದಿದ್ದೆ ಅಲ್ಲಿಂದ ಮತ್ತೆ ವಾಪಸ್
0: ಅಲ್ಲಿಗೆ ಕಷ್ಟಪಟ್ಟು ಬೆಂಗಳೂರಿಗೆ ಬರ್ತಾರೆ, ಮತ್ತೆ ಕಷ್ಟಪಟ್ಟು ಬೆಂಗಳೂರಿಗೆ ಊರು ಬಿಟ್ಟು ಹಳ್ಳಿಗೆ ಹೋಗ್ತಾರೆ.
1: ಯಾವಾಗ್ಲೂ ಈ ಬೆಂಗಳೂರು ಉದ್ದಾರ ಮಾಡಕ್ ಹೊರಗಡೆಯಿಂದ ಬಂದವರಿಂದಾನೇ ಇದು ಉದ್ದಾರ ಆಗಿದ್ದು, ಮತ್ತೆ ಇವರು ತಾವು ಉದ್ದಾರ ಆಗಿ ಮತ್ತೆ ಊರಿಗೆ ಹೋಗ್ಬೇಕಾಗುತ್ತೆ.
0: ಹೌದೌದೌದು, ಖಂಡಿತ ಸರ್, ಖಂಡಿತ.
1: ಹೀಗೆ ಹಲಸಿನಕಾಯಿ ಅಂತ ಹೇಳಿದ್ರಲ್ಲ, ಅದು ಯಾವ ತರ ಸಂಶೋಧನೆ ಆಗಿದೆ
0: ಸರ್? ನಮ್ಮಲ್ಲಿ ಕೃಷಿ ವಿಷಯದಲ್ಲಿ ಬೆಂಗಳೂರಿನಲ್ಲಿ ಹಲಸಿನ ಮೇಲೆ ಒಂದು ಏನಂದ್ರೆ ನಾವು ಸಂಶೋಧನೆ ಕೈಗೊಳ್ತಾ ಇದ್ದೀವಿ. ಮತ್ತೆ ಅದಕ್ಕೆ
1: ಇದರಲ್ಲಿ ಆ ಹಣ್ಣಿನ ಹಲಸಿನೂ ಬೇರೆ, ಅದ ಮತ್ತೆ ಈಗ ತರಕಾರಿ ಹಲಸು ಬೇರೆ.
0: ಸರ್, ಎಲ್ಲ ವಿವಿಧ ಏನು ನೀವು ಹೇಳ್ತಾ ಇದ್ರೆ ಎಲ್ಲ ವಿಧವಾದ ಹಲಸನ್ನು ಕೂಡ ನಾವು ಸಂಶೋಧನೆಯಲ್ಲಿ ಒಳಪಡಿಸಿದ್ದೇವೆ ಸರ್.
1: ಹೌದು,
0: ಒಳ್ಳೆ ಒಳ್ಳೆ ನಿಮ್ಗೆ ಅಲ್ಲಿ ಏನಾದರೂ ನಮ್ಮ ಕೃಷಿ ವಿಷಯದಲ್ಲಿ ಬಂದ್ರೆ ನಿಮಗೆ ವಿವಿಧವಾದ ಅದ್ರ ಏನು ವೆರೈಟೀಸ್ ಇರ್ತವೆ ಅವೆಲ್ಲ ನೀವು ನೋಡ್ಬೋದು. ಆಸಕ್ತರು ಯಾರಿದ್ರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು GKVK ಇಲ್ಲಿ

0: ನೀವು ಭೇಟಿ ಕೊಟ್ಬಿಟ್ಟು ಹಲಸಿನ ಬೆಳೆಗಳ ಬಗ್ಗೆ ಹೆಚ್ಚಿನ
1: ಭೇಟಿ ಕೊಡಬೇಕಾಗುತ್ತೆ
0: ಸರ್. ಅಲ್ಲಿ ತೋಟಗಾರಿಕೆ ವಿಭಾಗ ಇದೆ ಸರ್,
1: ತೋಟಗಾರಿಕಾ,
0: ಅವರು ನಿಮಗೆ ಒಳ್ಳೆ ಅಂದ್ರೆ ಮಾಹಿತಿಯನ್ನು ಒದಗಿಸ್ತಾರೆ.
1: ಓಕೆ, ಮುಂದೆ ಹೇಳಿ
0: ಸರ್. ಇನ್ನೊಂದು ಮಶ್ರೂಮ್. ಮಶ್ರೂಮ್ ಈಗ ಹೆಂಗಾಗಿದೆ ಅಂದ್ರೆ, ಜನಗಳು ಇತ್ತೀಚೆಗೆ ನಾನ್ ವೆಜ್ ತಿನ್ನಲ್ಲ ಅನ್ನೋ ಪ್ರವೃತ್ತಿಯಿಂದ ಮುಂದೆ ಬರ್ತಿದ್ದಾರೆ. ಪ್ರಾಣಿ ಹಿಂಸೆ ಮಾಡೋದು ಬೇಡ, ನಾವು ನಾನ್ ವೆಜ್
1: ತಿನ್ಕೊಂಡು
0: ಮಶ್ರೂಮ್ ಅದೇ ಒಂದು ಏನಂದ್ರೆ ಮಶ್ರೂಮ್ ನಿಮಗೆಲ್ಲ ನ್ಯೂಟ್ರಿಯನ್ಸ್ ಸಪ್ಲೈ ಮಾಡುತ್ತೆ. ಇನ್ನೊಂದು ಜನಕ್ಕೆ ತಪ್ಪು ಕಲ್ಪನೆ, ಮಶ್ರೂಮ್ ಕೂಡ ನಾನ್ ವೆಜಿಟೇರಿಯನ್ ಅಂತ ಆತರ ಒಂದು ಅಂದ ಏನೋ ಮನೋಭಾವನೆ ಇದೆ.
1: ಬಟ್
0: ಅಲ್ಲ, ಇದೊಂದು ಶಿಲೀಂಧ್ರ. ಇದು ಶಿಲೀಂಧ್ರ ಏನಂದ್ರೆ ಇದೊಂದು ಸಸ್ಯದ ತರಾನೇ, ಶಿಲೀಂಧ್ರ. ಸೊ ಇದು ಭೂಮಿಯಿಂದನೇ ಬೆಳೆಯುತ್ತೆ.
1: ನಾನ್ ವೆಜ್ ಅಂದ ತಕ್ಷಣ ಅದು ಬಯಾಲಜಿಕಲಿ ಅದು ಫರ್ಟೈಲ್ ಆದ್ರೆ ಮಾತ್ರ ಅದು ನಾನ್ ವೆಜ್.
0: ಹೌದು ಹೌದು,
1: ಇದು ಬಯಾಲಜಿಕಲಿ ಆಗದೇ ಇಲ್ಲ.
0: ಹೌದು ಖಂಡಿತ ಸರ್, ಖಂಡಿತ.
1: ಜೀವ ವೈವಿಧ್ಯನೇ ಇರಲ್ಲ ಅಲ್ಲಿ.
0: ಖಂಡಿತ ಸರ್, ಖಂಡಿತ, ನೀವು ಹೇಳಿದ್ದು ಕರೆಕ್ಟ್ ಇದೆ ಸರ್. ಅದೇ ಮಶ್ರೂಮ್ಗೆ ನಮ್ಮಲ್ಲಿ ಯೂನಿವರ್ಸಿಟಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಮಶ್ರೂಮ್ದು ಒಂದು ಏನು ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದಲ್ಲಿ ಇದನ್ನ ಸಂಶೋಧನೆ ನಡೀತಾ ಇದೆ. ಇದರದ್ದು ನಾವು ತರಬೇತಿನೂ ಕೊಡ್ತೀವಿ ಸರ್, ಮಶ್ರೂಮ್ ಕಲ್ಟಿವೇಷನ್ ಬಗ್ಗೆ. ಹಂಗಾಗಿ ಯಾರು ಆಸಕ್ತರು ಕೂಡ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಸಂಪರ್ಕಿಸಿ ಇದರ ಏನು ಕಲ್ಟಿವೇಷನ್ ಅಥವಾ ಏನು ಹೇಗೆ ಬೆಳಿಬೋದು ಅಂತ ಟ್ರೈನಿಂಗ್ ಸೇರ್ಕೊಂಡ್ಬಿಟ್ಟು ತಿಳ್ಕೊಬಹುದು.
1: ಇದರಲ್ಲಿ ಈಗ ಮತ್ತೀಗ ಇನ್ನೂ ತರಕಾರಿ ಈ ತರ ಬೆಳೆ
0: ಸರ್, ಇನ್ನೊಂದು ಬ್ರಕೋಲಿ ಅಂತ ಅಂದ್ವಿ. ಬ್ರಕೋಲಿ ಅಂದ್ರೆ ಸರ್, ಇದು ಇತ್ತೀಚೆಗೆ ನಮ್ಮಲ್ಲಿ ಒಂದು ಜಾಸ್ತಿ ಬೆಳೆಯೋದಕ್ಕೆ ನಾವು ಪ್ರೋತ್ಸಾಹ ನೀಡ್ತಾ ಇದ್ವಿ. ಮತ್ತೆ ಇದಕ್ಕೆ ಕೀಟಗಳು ಮತ್ತು ರೋಗಗಳು ಬಹಳ ಕಡಿಮೆ. ಯಾಕಂದ್ರೆ ಇದು ಇತ್ತೀಚೆಗೆ ನಾವು ಒಂದು ಇಂಟ್ರೊಡ್ಯೂಸ್ ಮಾಡಿರೋ ಬೆಳೆ ಆಗಿದ್ದು, ಹಂಗಾಗಿ ಇದಕ್ಕೆ ಬಾಧೆ ಪಡಿಸುವ ಏನಿರ್ತವೆ ರೋಗ ಕೀಟಗಳು ಇನ್ನೂ ಈ ಒಂದು ಏರಿಯಾದಲ್ಲಿ ಬಂದಿರಲ್ಲ. ಸೊ ನಾವು ಇಂಟ್ರೊಡ್ಯೂಸ್ಡ್ ಪೆಸ್ಟ್ ಅಂತ, ಇಂಟ್ರೊಡ್ಯೂಸ್ ಡಿಸೀಸ್ ಅಂತ, ಒಂದ್ ಯಾವ್ದೇ ಒಂದು ಕ್ರಾಪ್ ಬಂದ ಮೇಲೆ ಅದು ಬೇರೆ ಕಡೆ ಕೆಲವು ವರ್ಷ ತಗೊಳ್ಳುತ್ತೆ. ಒಂದು ಏನೋ ಒಂದಿಷ್ಟು ವರ್ಷ ಆದ್ಮೇಲೆ ಎಲ್ಲೋ ಒಂದ್ ಬೇರೆ ಕಡೆಯಿಂದ ಬಂದು ಅದು ಇಲ್ಲ ಅಲ್ಲಿರೋದು ಶಿಫ್ಟ್ ಆಗ್ಬೇಕು, ಅದರ ಒಂದು ಹೋಸ್ಟ್ ಇಲ್ಲಾಂದ್ರೆ ಬೇರೆ ಕಡೆಯಿಂದ ಬಂದ್ಬಿಟ್ಟು ಇಲ್ಲಿ ಸೆಟ್ಲ್ ಆಗ್ಬೇಕು.
1: ಇಲ್ಲಿ ಸೆಟ್ಲ್ ಆಗಿ ಇಲ್ಲಿ
0: ರೋಗ ಸ್ಪ್ರೆಡ್ ಮಾಡ್ತವೆ.
1: ಈಗ ಅದಕ್ಕಾಗಿ ಯಾವ್ದೇ ಒಂದು ರೋಗ ಆಗ್ಲಿ ಕೀಟ ಆಗ್ಲಿ ಅದಕ್ಕೆ ಇನ್ನೂ ಆಕ್ರಮಿಸ್ತಾ ಇಲ್ಲ.
0: ಹೌದು ಸರ್, ಯಾರಾದರೂ
1: ಕೀಟನಾಶಕ ಬಳಸೋ ಅವಶ್ಯಕತೆ ಇಲ್ಲ.
0: ಇಲ್ಲ ಇಲ್ಲ, ರೋಗನಾಶಕ ಕೀಟನಾಶಕ ತುಂಬಾ ಕಡಿಮೆ.
1: ಅದೇ
0: ನೀವು ಎಲೆಕೋಸು ಹೂಕೋಸು ಕಂಪೇರ್ ಮಾಡಿದ್ರೆ ಇದಕ್ಕೊಂದು 10% ಸಾಕಷ್ಟೇ.
1: ಇದು ಬೆಳೆಯೋದು ಕೂಡ ಸುಲಭ ಅಲ್ಲ
0: ಬೆಳೆಯೋದು ಸರ್? ನೀವು ಸೇಮ್
1: ಸ್ವಲ್ಪ ಹೇಳಿ
0: ಸರ್. ಇದು ಸೇಮ್ ನೀವು ಹೆಂಗೆ ಎಲೆಕೋಸು ಹೂಕೋಸು ಬೆಳಿತೀರ ಅದೇ ತರಾನೇ, ಏನು ಬದಲಾವಣೆ ಇಲ್ಲ. ಅದೇ ತರ ಸೇಮ್ ನಿಮ್ಗೆ ಅದೇ ತರ ಬರುತ್ತೆ, ಇಲ್ಲೂ ಕೂಡ ಅಷ್ಟೇ ಬರುತ್ತೆ ಅದ್ರ ತರಾನೇ.
1: ಆಮೇಲೆ ಈಗ ಕಾಲಿಫ್ಲವರ್ ಬೆಳೆಯೋರು ಈ ತರಕಾರಿನ ತಂದು ಅದೇ ಜಾಗದಲ್ಲಿ
0: ಹಾಕೋಬಹುದು. ಅದನ್ನ ಎಕ್ಸ್ಪೀರಿಯನ್ಸ್ ಇರೋರು ಇದನ್ನ ಸರಾಗವಾಗಿ ಬೆಳಿಬಹುದು.
1: ನೀವು ಅದನ್ನ ಬದಲಾಯಿಸಬಹುದು.
0: ಹೌದೌದು,
1: ಈಗ ಕಾಲಿಫ್ಲವರ್ ಕ್ಯಾಬೇಜ್ ಅನ್ನ ಕಿತ್ತೋಗದು ಇದನ್ನ ಇಡಬಹುದು.
0: ಹೌದು, ಅದರಿಂದ ರೈತರಿಗೆ ಇನ್ನೊಂದು ಲಾಭ ಇದೆ. ಈಗ ನೀವು ಪೆಸ್ಟಿಸೈಡ್ ಗಳಿಗೆ ಎಷ್ಟು ದುಡ್ಡು ಹಾಕ್ತೀರಾ,
1: ಹೌದು,
0: ಅದೆಲ್ಲ ಉಳಿತು
1: ಉಳಿತಾಯ.
0: ಒಂದ್ ಕಡೆಯಿಂದ ನಿಮ್ಗೆ ವರ್ಷಕ್ಕೆ ಏನಿಲ್ಲ ಅಂದ್ರು ಒಂದು ರೈತರು ಎಷ್ಟೋ ಸಾವಿರಾರು ಲಕ್ಷಾಂತರ ರೂಪಾಯಿಗಳಲ್ಲಿ ಖರ್ಚು ಮಾಡ್ತಾರೆ ಪೆಸ್ಟಿಸೈಡ್ ಗಳೆಲ್ಲ. ಸೊ ಅದು ಒಂದ್ ಕಡೆಯಿಂದ ಉಳಿತಾ. ಮತ್ತೆ ಇನ್ನೊಂದು ಸರ್ ಅಂದ್ರೆ ಅದು ಸ್ಪ್ರೇ ಮಾಡ್ಬೇಕಾದ್ರೆ ಒಂದ್ ಅಪಾಯ, ಸ್ಪ್ರೇ ನಮ್ಮ ಮೇಲೆ ಡ್ರಿಫ್ಟ್ ಬಿದ್ಬಿಟ್ಟು ಕ್ಯಾನ್ಸರ್ ಆಗೋ ಕಾರಣ ಎಲ್ಲ ಇರುತ್ತೆ. ಅದು ಕೂಡ ರೈತರು ಸ್ವಲ್ಪ ಆರೋಗ್ಯವಾಗಿ ಇದನ್ನ ಕಾಪಾಡ್ಕೋಬಹುದು.
1: ಗುಣಮಟ್ಟದ ತರಕಾರಿ ಸಿಗುತ್ತೆ.
0: ಹೌದೌದು,
1: ಒಳ್ಳೆ ಸಾಂಬಾರ್ ಮಾಡಬಹುದು, ಗೋಬಿ ಮಂಚೂರಿ ಮಾಡಬಹುದು, ಎಲ್ಲ ಮಾಡಬಹುದು.
0: ಖಂಡಿತ ಸರ್.
1: ಹಾಗಾಗಿ ಇದು ಪರ್ಯಾಯ ಬೆಳೆ. ಈಗ ಕಾಲಿಫ್ಲವರ್ ಕ್ಯಾಬೇಜ್ ಇದು ಬೇಕೇ ಆಗಿಲ್ಲ.
0: ಹೌದೌದು,
1: ಇವತ್ತು ಈ ಬೆಳೆ ನೀವು ಬ್ರೊಕೊಲಿ ಬೆಳಿಬಹುದು.
0: ಬ್ರೊಕೊಲಿ ಬೆಳಿಬಹುದು.
1: ಇದರಲ್ಲಿ ಈಗ ಬೇಬಿ ಕಾರ್ನ್ ಬಗ್ಗೆನು ತಾವು ಹೇಳಿದ್ರೆ ಅವಾಗ, ಇದರಲ್ಲೂ ಕೂಡ ಸಾಕಷ್ಟು ಸಂಶೋಧನೆ ಆಗಿದೆ. ಏನೇನಾಗಿದೆ ಇದ್ರ ಬಗ್ಗೆ ಹೇಳಿ. ಅನೇಕ ವರ್ಷಗಳಿಂದ ಇದಿದೆ, ಸುಮಾರು 40 ವರ್ಷಗಳಿಂದ ಇದು ನಮಗೆ ಗೊತ್ತಿದೆ.
0: ಹೌದೌದು ಸರ್. ಸರ್, ಬೇಬಿ ಕಾರ್ನ್ ಅನ್ನೋದು ಇದು ಮುಂಚೆ ನಮ್ಮ ದೇಶದಲ್ಲಿ ಅಷ್ಟು ಇಷ್ಟಪಟ್ಟು ತಿಂದ ಒಂದು ಖಾದ್ಯ ಅಲ್ಲ ಮುಂಚೆಯಿಂದನು. ಇದೆಲ್ಲ ನೀವು ಹೆಸರು ಕೇಳ್ಬೋದು. ಕಾರ್ನ್ ಅಂದ್ರೆ ನಾವು USA ಅಮೆರಿಕ ಹೆಸರು ಹೇಳ್ತೀವಿ. ಬಟ್ ಇದು ನಮ್ಮ ಒಂದು ಇತ್ತೀಚಿನ ಬದಲಾವಣೆಯಲ್ಲಿ ಏನಾಗಿದೆ ಅಂದ್ರೆ, ಜನರು ನೀವು ಹೇಳಿದಂಗೆ ಎಲ್ಲ ಫಾರಿನ್ ಅದ್ ಬೇಕು ಈಗ ಜನಕ್ಕೆ. ನೀವು ಇಂಡಿಯಾದ್ದು ಏನ್ ಕೊಡ್ತೀನೋ ತಿನ್ನಲ್ಲ, ಫಾರಿನ್ ದವ್ರು ಏನ್ ತಿಂತಾರೆ ಅದನ್ನ ಫಾಲೋ ಮಾಡ್ತೀವಿ ಅಂತಾರೆ. ಹಂಗಾಗಿ ನಮ್ಮಲ್ಲೂ ಕೂಡ ಬೇಬಿ ಕಾರ್ನ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ.
1: ಸರಿ, ಅದು ಇಲ್ಲಿ ಬಂದ್ಮೇಲೆ ಅದು ಫಾರಿನ್ ಆಗೋದಿಲ್ಲ.
0: ಅದಕ್ಕೆ ಈಗ ನಮ್ಮಲ್ಲಿ ಒಂದಿಷ್ಟು ಸಂಶೋಧನಾ ಕೇಂದ್ರಗಳಲ್ಲಿ ನಾವು ಇದು ಏನು ಮೆಕ್ಕೆಜೋಳ ಕಾರ್ನ್ ಮೇಲೆ ನಾವು ರಿಸರ್ಚ್ ಮಾಡ್ತಾ ಇದೀವಿ. ಒಳ್ಳೊಳ್ಳೆ ವೆರೈಟೀಸ್ಗಳ ಮೇಲೆ ಸ್ಟಡಿ ಮಾಡ್ತಾ ಇದೀವಿ. ಈ ಒಂದು ವಾತಾವರಣಕ್ಕೆ ಯಾವ್ದು ಸೂಟೇಬಲ್ ಇದೆ, ನೀವು ಧಾರವಾಡ ಕಡೆ ಹೋದ್ರೆ ಅಲ್ಲಿ ಸೂಟೇಬಲ್ಲೇ ಬೇರೆ ಇರುತ್ತೆ, ಇಲ್ಲಾದ್ರೆ ಬೇರೆ. ಯಾಕಂದ್ರೆ ಇದರಲ್ಲಿ ಒಂದಿಷ್ಟು ರೋಗಗಳು ಕೀಟಗಳು ಇದರಲ್ಲೂ ಬಹಳ ಇದಾವೆ. ಸೈನಿಕ ಹುಳು ಬಾಧೆ ಬಹಳ ಇದೆ, ಕೇಳಿರ್ತಾರೆ ಸೈನಿಕ ಹುಳು ಅಂತ. ಆಮೇಲೆ ಇದರಲ್ಲಿ ಡೌನಿ ಮಿಲ್ಡಿವ್ ಅಂತ ರೋಗ ಬರುತ್ತೆ. ಏನಂದ್ರೆ ಈಗ ವಿಂಟರ್ ಸ್ಟಾರ್ಟ್, ಚಳಿಗಾಲ ಸ್ಟಾರ್ಟ್ ಆದ ತಕ್ಷಣ ನವೆಂಬರ್ ಡಿಸೆಂಬರ್ ಇದು
1: ಬಹಳ ಲೈಟ್ ಇದೆ.
0: ಹೌದೌದು, ಡೌನಿ ಮಿಲ್ಡಿವ್ ಅಂತೀವಿ. ಆಮೇಲೆ ಇದೇ ಹೇಳ್ದಂಗೆ ಎರಡು ಮೇಜರ್ ಪ್ರಾಬ್ಲಮ್. ಅದು ಎರಡು ಏನಾದರೂ ಅದಕ್ಕೆ ನಾವು ರೆಸಿಸ್ಟೆಂಟ್ ಅಂದರೆ ಅದನ್ನು ತಡ್ಕೊಳ್ಳುವ ಸಾಮರ್ಥ್ಯ ಇರುವ ಒಂದು ಏನು

0: ವೆರೈಟೀಸ್ ಇದನ್ನು ನಾವು ಡೆವಲಪ್ ಮಾಡ್ತಾ ಇದ್ದೀವಿ ನಮ್ಮ ವಿಶ್ವವಿದ್ಯಾಲಯದಿಂದ.
1: ಈಗ ಈ ನಾಲ್ಕು ತರಕಾರಿಗಳ ಹೇಳಿದ್ರಿ ನೀವು, ಅಂದ್ರೆ ಈ ಬ್ರೊಕೊಲಿ, ಹಲಸಿನ ಕಾಯಿ, ಮತ್ತೆ
0: ಬೇಬಿಕಾರ್ನ್, ಮತ್ತೆ
1: ಮಶ್ರೂಮ್, ಇವು ರಾಜ್ಯದ ಯಾವ್ಯಾವ ಭಾಗಗಳಲ್ಲಿ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ನಮ್ಮ ರೈತರಿಗೆ?
0: ಸರ್, ಈಗ ಬೇಬಿಕಾರ್ನ್ ಬಗ್ಗೆ ಮಾತಾಡೋದಾದ್ರೆ, ನೀವು ಎಲ್ಲಿ ಯಾವ ಎಲ್ಲ ಪ್ರದೇಶದಲ್ಲಿ ಬೆಳೀತಾರೆ ಸರ್? ನೀವು ಧಾರವಾಡಕ್ಕೆ ಹೋಗಿ ಕಾರ್ನ್ ಬೆಳೀತಾರೆ, ರಾಯಚೂರಿಗೆ ಹೋಗಿ ಬೆಳೀತಾರೆ, ನೀವು ನಮ್ಮ ಮಂಡ್ಯ ಕಡೆ ಹೋಗಿ ಅಲ್ಲೂ ಬೆಳೀತಾರೆ, ದಾವಣಗೆರೆ ಸೈಡ್ ಅಂದ್ರೂ ಜಾಸ್ತಿ ಬೆಳೀತಾರೆ, ಶಿವಮೊಗ್ಗ ವಿಶ್ವವಿದ್ಯಾಲಯ ಏನು ಕೆಳಗಡೆ ಬರುತ್ತೆ ಅಲ್ಲಿ ಬೀದರ್ ಕಡೆ ಬೆಳೀತಾರೆ. ಸರ್, ನೀವು ಕಾರ್ನ್ ಅನ್ನೋದು ಕರ್ನಾಟಕದ ಯಾವ ಒಂದು ಉದ್ದಗಲ ಎಲ್ಲ ನೀವು ಮಲೆನಾಡು ಬಿಟ್ಟು ಎಲ್ಲ ಕಡೆ ಬೆಳೀತಾರೆ
1: ಬೆಳೀತಾರೆ,
0: ಯಾಕಂದ್ರೆ ಮಲೆನಾಡಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಆಗೋದ್ರಿಂದ ಇದು ತಡ್ಕೊಳ್ಳಲ್ಲ.
1: ಹೌದು.
0: ಬಟ್ ಬೇರೆ ಎಲ್ಲೇ ಸ್ವಲ್ಪ
1: ಅಲ್ಲಿ ಅವರು ಬ್ರೊಕೊಲಿ ಬೆಳ್ಕೋಬಹುದು,
0: ಬ್ರೊಕೊಲಿ ಬೆಳ್ಕೋಬಹುದು,
1: ಹೌದು
0: ಹೌದು, ಮಶ್ರೂಮ್ ಬೆಳಿಬಹುದು ಒಳಗಡೆ,
1: ಆಮೇಲೆ ಹಲಸಿನಕಾಯಿ,
0: ಹಲಸಿನಕಾಯಿ ಬೆಳೆದೇ ಬೆಳೀತಾರ. ನೀವು ಮಶ್ರೂಮ್ ಒಳಗಡೆ ಇಂಡೋರ್ ಅಲ್ಲಿ ಮಶ್ರೂಮ್ ಬೆಳಿಬಹುದು, ಇದೊಂದು ಅಲ್ಲಿ ಹೆಂಗಾದ್ರೂ ಟೆಂಪರೇಚರ್ ಕಡಿಮೆ ಇರುತ್ತೆ, ಸೊ ನಿಮಗೆ ಸುಲಭ ಮಶ್ರೂಮ್ ಬೆಳೆಯೋದು. ಅದೇ ತರ ಏನಂದ್ರೆ ಸರ್, ಈಗ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಸರ್ ನಿಮಗೆ ಬೇಬಿ ಕಾರ್ನು, ಹಲಸು, ಮತ್ತೆ ಮಶ್ರೂಮು, ಬ್ರೊಕೋಲಿ ಎಲ್ಲ ಒಂದು ಮಾಹಿತಿ ಎಲ್ಲ ಸಿಗುತ್ತೆ. ಎಲ್ಲಿ ಯಾವುದೇ ಒಂದು ವಿಶ್ವವಿದ್ಯಾಲಯಕ್ಕೆ ಹೋಗಿ ಇದರ ಏನಿದೆ ಸಂಬಂಧಪಟ್ಟ ವಿಜ್ಞಾನಿಗಳು ನಿಮಗೆ ಸಿಕ್ಕೇ ಸಿಗ್ತಾರೆ. ಸೊ ಎಲ್ಲ ವಿಶ್ವವಿದ್ಯಾಲಯಗಳು ಪರ್ಯಾಯ ಬೆಳೆಗಳಲ್ಲಿ ಹುಡುಕಾಟದಲ್ಲಿದ್ದಾವೆ. ಐಎಚ್ಆರ್ಲ್ಲಿ ಸರ್ ನಿಮಗೆ ಮಶ್ರೂಮ್ ಮೇಲೆ ಸಿಗುತ್ತೆ, ಬ್ರೊಕೋಲಿ ಮೇಲೆ ಸಿಗುತ್ತೆ, ಹಲಸಿನಕಾಯಿ ಮೇಲೆ ಸಿಗುತ್ತೆ. ಬೇಬಿ ಕಾರ್ನ್ ಮೇಲೆ ನೀವು ತಿಳ್ಕೊಬೇಕಂದ್ರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿಗೆ ಬರಬೇಕು.
1: ಸಾಕಷ್ಟು ಉಪಯುಕ್ತವಾದ ಮಾಹಿತಿ ತಾವು ಒದಗಿಸಿದ್ದೀರಿ ಡಾಕ್ಟರ್ ಅಮುಗವರೇ. ನಿಜ ಹೇಳಬೇಕಂದ್ರೆ ನಮ್ಮ ರೈತರಿಗೆ, ಅದು ರೈತ ಮಕ್ಕಳಿಗೆ ಇವತ್ತು ಒಳ್ಳೆ ಅವಕಾಶ ಕೂಡ ಇಲ್ಲಿದೆ. ಈ ಒಂದು ತರಕಾರಿಗಳನ್ನು ಬೆಳೆದು ಸಾಕಷ್ಟು ಆದಾಯವನ್ನು ಕೂಡ ಗಳಿಸ್ಬೋದು, ಉಪಕಸಬನ್ನು ಕೂಡ ತಾವು ಮಾಡ್ಬೋದು. ಈಗಾಗಲೇ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ, ಬ್ರೊಕೊಲಿ ಮತ್ತು ಇದು ಹಲಸಿನಕಾಯಿಯ ಒಂದು ಗೋಬಿ ಮಂಚೂರಿ ಮಾಡಿ ಅಥವಾ ಮಾಡೋ ಒಂದು ಅವಕಾಶ ಸಾಕಷ್ಟು ಜನ ಪಡ್ಕೊಂಡಿದ್ದಾರೆ. ಉತ್ತಮವಾದ ತಳಿಗಳನ್ನು ಕೂಡ ತಮ್ಮಂಥ ವಿಜ್ಞಾನಿಗಳು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಆಶ್ರಯದ ಅಲ್ಲಿ ಬರುವಂಥ ಯೋಜನೆಗಳಿಂದ ಯೂನಿವರ್ಸಿಟಿಗಳು ಹೊರತಂದಿದ್ದಾರೆ. ತುಂಬ ಖುಷಿಯಾದ ವಾತಾವರಣ ನಮ್ಮ ರೈತರು ಈ ಒಂದು ತರಕಾರಿ ಬೆಳೆಯೋದ್ರ ಮೂಲಕ ನಿರ್ಮಿಸ್ಕೊಳ್ಬೋದು. ತುಂಬ ಸಂತೋಷ ಡಾಕ್ಟರ್ ಅಮ್ಮಗೌರೇ ಆಕಾಶವಾಣಿ ಬೆಂಗಳೂರಿಗೆ ಬಂದು ನಮ್ಮ ರೈತರಿಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ನೀಡಿದಿರಿ. ಅದರಲ್ಲೂ ಕಾಲಿಫ್ಲವರ್ ಮತ್ತು ಕ್ಯಾಬೇಜಿಗೆ ಬರುವಂಥ ರೋಗಗಳು ಆ ಒಂದು ತರಕಾರಿಗಳ ಹೊರತಾಗಿ ತಾವು ಪರ್ಯಾಯವಾಗಿ ಯಾವ ತರಕಾರಿಗಳನ್ನು ಬೆಳ್ಕೋಬಹುದು ಅನ್ನೋದ್ರ ಕುರಿತು ಮಾಹಿತಿ ನೀಡಿದಿರಿ. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಅಮೋಘರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳಿ.
0: ಧನ್ಯವಾದ ಸರ್, ನಾನು ಆಕಾಶವಾಣಿ ಬೆಂಗಳೂರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ. ನನ್ನ ಒಂದು ದೂರವಾಣಿ ಸಂಖ್ಯೆನ ನೀವು ತಗೊಳ್ಳೋದಾದ್ರೆ 7795464662, 7795464662. ಆಸಕ್ತ ರೈತರು ನನ್ನನ್ನು ಈ ಒಂದು ನಂಬರ್ಗೆ ಸಂಪರ್ಕಿಸಿ ನಿಮಗೆ ಏನಾದರೂ ಮಾಹಿತಿ ಬೇಕಾದರೆ ಕೇಳ್ಬೋದು.
1: ಧನ್ಯವಾದಗಳು. ಧನ್ಯವಾದಗಳು.
0: ಥ್ಯಾಂಕ್ ಯು ಸರ್.
2: ಹೂಕೋಸು ಮತ್ತು ಎಲೆಕೋಸು ಬೆಳೆಗಳಿಗೆ ಬರುವ ರೋಗಗಳು ಕುರಿತು ಡಾಕ್ಟರ್ ಅಮೋಘ ವರ್ಷ ಚಿತ್ತರಗಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಇನ್ನೀಗ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಟಿ ಪರಮೇಶ್ವರಯ್ಯ ಮತ್ತು ಸಂಗಡಿಗರಿಂದ ತತ್ವಪದಗಳು.

0: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಕೆಟಿ ಪರಮೇಶ್ವರಯ್ಯ ಮತ್ತು ಸಂಗಡಿಗರಿಂದ ಇನ್ನೊಂದು ತತ್ವಪದ

0: ಆಕಾಶವಾಣಿ ಬೆಂಗಳೂರು, ಸಮಯ 7:33:45. 7:34 ಸರಿಯಾಗಿ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ.
1: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
2: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
3: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
4: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
3: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
2: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಭಾರತ್ ಇನ್ನೋವೇಟ್ಸ್ ವೇದಿಕೆಯು ದೇಶದ ಪ್ರತಿಭೆ ಮತ್ತು ಯುರೋಪಿಯನ್ ಬಂಡವಾಳದ ನಡುವಿನ ಸೇತುವೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಬಾಹ್ಯಾಕಾಶ ಆರ್ಥಿಕತೆ ಮುಂದಿನ ದಶಕದಲ್ಲಿ 40-45 ಶತಕೋಟಿ ಡಾಲರ್ ತಲುಪುವ ನಿರೀಕ್ಷೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಕರ್ನಾಟಕ ಗ್ಯಾರಂಟಿ ಯೋಜನೆಗಳಲ್ಲಿ ಅನರ್ಹರ ಪತ್ತೆಗೆ ಕ್ರಮ, ಯೋಜನೆ ಮುಂದುವರಿಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಟರ್ಕಿಯಲ್ಲಿ ನಡೆದ ಬಿಲ್ಲುಗಾರಿಕೆ ವಿಶ್ವಕಪ್ ಹಂತ 3 ಸ್ಪರ್ಧೆ ರಿಕರ್ವ್ ಮಿಶ್ರ ತಂಡ್ ವಿಭಾಗದಲ್ಲಿ ಭಾರತದ ಧೀರಜ್ ಬೊಮ್ಮದೇವರ ಮತ್ತು ಕುಂಕುಮ್ ಮೊಹೋದ್ಗೆ ಸ್ವರ್ಣ ಪದಕ. ವಾರ್ತೆಗಳ ವಿವರ. ಫ್ರಾನ್ಸ್ನ ನೀಸ್ನಲ್ಲಿರುವ ಪಲೇ ದೇ ಎಕ್ಸ್ಪೊಸಿಷನ್ಸ್ನಲ್ಲಿ ಇಂದು ನಡೆದ ಭಾರತ್ ಇನ್ನೋವೇಟ್ಸ್ ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಜಂಟಿಯಾಗಿ ಉದ್ಘಾಟಿಸಿದರು. ಭಾರತ ಫ್ರಾನ್ಸ್ ನವೋದ್ಯಮ ವರ್ಷದ ಭಾಗವಾಗಿ ನಡೆಯುತ್ತಿರುವ ಈ ಕಾರ್ಯಕ್ರಮವು ಭಾರತ ಫ್ರಾನ್ಸ್ ಹಾಗೂ ಇತರ ದೇಶಗಳ ಪ್ರಮುಖ ಸ್ಟಾರ್ಟ್ಅಪ್ಗಳನ್ನು ಒಂದುಗೂಡಿಸಿದ್ದು ವೆಂಚರ್ ಕ್ಯಾಪಿಟಲ್ ನಿಧಿಗಳ ಕ್ರೋಢೀಕರಣಕ್ಕೂ ವೇದಿಕೆಯಾಗಿದೆ. ಸುಧಾರಿತ ಕಂಪ್ಯೂಟಿಂಗ್, ಅರೆವಾಹಕಗಳು, ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಬಾಹ್ಯಾಕಾಶ ತಂತ್ರಜ್ಞಾನ, ಶುದ್ಧ ಇಂಧನ, ಜೈವಿಕ ತಂತ್ರಜ್ಞಾನ ಸೇರಿದಂತೆ 13 ಪ್ರಮುಖ ಕ್ಷೇತ್ರಗಳ ನವೀನ ಆವಿಷ್ಕಾರಗಳನ್ನು ಇಲ್ಲಿ ಪ್ರದರ್ಶಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ಮೋದಿ, ಭಾರತದ ಪ್ರತಿಭೆ ಮತ್ತು ಯುರೋಪಿಯನ್ ಬಂಡವಾಳದ ನಡುವಿನ ಸೇತುವೆಯಾಗಿ ಭಾರತ್ ಇನ್ನೋವೇಟ್ಸ್ ಹೊರಹೊಮ್ಮುತ್ತಿದ್ದು, ಯುವ ಸಮೂಹವು ಜಾಗತಿಕ ಪರಿಣಿತಿಯೊಂದಿಗೆ ಸಂಪರ್ಕ ಸಾಧಿಸಲು ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಎಂದು ಭಾರತದ ಸ್ಟಾರ್ಟ್ಅಪ್ ಕ್ರಾಂತಿಯ ಬಗ್ಗೆ ವಿವರಿಸಿದರು. ಭಾರತ ಫ್ರಾನ್ಸ್ ಬಾಂಧವ್ಯದ ಶಕ್ತಿಯನ್ನು ಪ್ರಸ್ತಾಪಿಸುತ್ತಾ, ಅನೇಕ ರಾಷ್ಟಗಳು ವ್ಯಾಪಾರ ಮತ್ತು ಕಾರ್ಯತಂತ್ರದ ಸಹಕಾರದಲ್ಲಿ ತೊಡಗಿದ್ದರೂ ಕೆಲವೇ ಕೆಲವು ರಾಷ್ಟಗಳ ಸಂಬಂಧಗಳು ಹಂಚಿಕೆ ಮಾಡಿಕೊಂಡಂತಹ ದೃಷ್ಟಿಕೋನ ಮತ್ತು ಸಾಮಾನ್ಯ ಹಿತಾಸಕ್ತಿಗಳಿಂದ ಕೂಡಿವೆ ಎಂದು ತಿಳಿಸಿದರು. ಭಾರತ ಫ್ರಾನ್ಸ್ ಸಹಭಾಗಿತ್ವವು ಪರಸ್ಪರ ವಿಶ್ವಾಸ

0: ಹಂಚಿಕೊಂಡಂತಹ ಮೌಲ್ಯಗಳು ಹಾಗೂ ಭವಿಷ್ಯದ ಕುರಿತ ಸಮಾನ ದೃಷ್ಟಿಕೋನದ ಮೇಲೆ ನಿರ್ಮಾಣಗೊಂಡ ದೀರ್ಘಕಾಲೀನ ಬಾಂಧವ್ಯವಾಗಿವೆ. ನವೋದ್ಯಮ, ತಂತ್ರಜ್ಞಾನ ಮತ್ತು ಭಾರತದ ಯುವಜನತೆಯ ಆಶಯಗಳು ದೇಶದ ಪರಿವರ್ತನೆಗೆ ಚಾಲನೆ ನೀಡುತ್ತಾ ಭವಿಷ್ಯವನ್ನು ರೂಪಿಸುತ್ತಿವೆ ಎಂದು ಪ್ರಧಾನಮಂತ್ರಿ ಪ್ರತಿಪಾದಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರನ್ ಮಾತನಾಡಿ, ವಿಶ್ವವು ಭಾರತವನ್ನು ಅಪಾರ ಪ್ರತಿಭೆಯ ದೇಶವಾಗಿ ಮಾತ್ರವಲ್ಲದೆ ತಂತ್ರಜ್ಞಾನ ವಲಯದಲ್ಲಿ ಪರಿವರ್ತಕ ಶಕ್ತಿಯ ರಾಷ್ಟವಾಗಿಯೂ ನೋಡುತ್ತಿದೆ ಎಂದು ಹೇಳಿದರು. ಮುಂಬೈನಲ್ಲಿ ಚಾಲನೆ ನೀಡಲಾದ ಭಾರತ ಫ್ರಾನ್ಸ್ ನವೋದ್ಯಮ ವರ್ಷವನ್ನು ಉಲ್ಲೇಖಿಸಿದ ಅವರು, ಭಾರತದ ಪ್ರಮುಖ ಸ್ಟಾರ್ಟ್ಅಪ್ಗಳು ಮತ್ತು ನವೋದ್ಯಮಿಗಳನ್ನು ಪರಿಚಯಿಸುವ ಪಾಲುದಾರ ರಾಷ್ಟವಾಗಿ ಆಯ್ಕೆಯಾಗಿರುವುದಕ್ಕೆ ಫ್ರಾನ್ಸ್ ಹೆಮ್ಮೆ ಪಡುತ್ತದೆ ಎಂದು ಹೇಳಿದರು. ಸ್ವಾತಂತ್ರ್ಯ ನಂತರ ಭಾರತದ ಅತಿ ದೀರ್ಘಾವಧಿಯ ಚುನಾಯಿತ ಪ್ರಧಾನಮಂತ್ರಿಯಾಗಿರುವ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಮಾತನಾಡಿ, ಜಾಗತಿಕ ಭೂ ರಾಜಕೀಯ ಮತ್ತು ತಂತ್ರಜ್ಞಾನ ಪರಿವರ್ತನೆಯ ಕಾಲಘಟ್ಟದಲ್ಲಿ ಭಾರತವು ವಿಶ್ವಾಸಾರ್ಹ ಪಾಲುದಾರ ರಾಷ್ಟವಾಗಿ ಹೊರಹೊಮ್ಮುತ್ತಿದೆ ಎಂದು ಹೇಳಿದರು. ದೇಶದಲ್ಲಿ 2.3 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳಿದ್ದು, ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ 120 ನವೋದ್ಯಮಿಗಳು ಒಟ್ಟು ನವೋದ್ಯಮಗಳ ಒಂದು ಭಾಗವನ್ನು ಮಾತ್ರ ಪ್ರತಿನಿಧಿಸಿವೆ ಎಂದು ಭಾರತದ ಸಾಮರ್ಥ್ಯದ ಬಗ್ಗೆ ತಿಳಿಸುತ್ತಾ, ಫ್ರಾನ್ಸ್ ಉದ್ಯಮ ವಲಯವು ಭಾರತದಲ್ಲಿ ಹೂಡಿಕೆ, ವಿನ್ಯಾಸ, ನವೋದ್ಯಮ ಹಾಗೂ ಉತ್ಪಾದನೆಯಲ್ಲಿ ಹೆಚ್ಚು ತೊಡಗಿಕೊಳ್ಳುವಂತೆ ಗೋಯಲ್ ಆಹ್ವಾನಿಸಿದರು. ಈ ಕಾರ್ಯಕ್ರಮದಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಪ್ರಧಾನ ವೈಜ್ಞಾನಿಕ ಸಲಹೆಗಾರ ಅಜಯ್ ಕುಮಾರ್ ಸೂದ್, ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ್ ಮೂರ್ತಿ ಸೇರಿದಂತೆ ಹಲವು ಉದ್ಯಮ ನಾಯಕರು ಉಪಸ್ಥಿತರಿದ್ದರು. ಫ್ರಾನ್ಸ್ನ ನೀಸ್ನಲ್ಲಿರುವ ಐತಿಹಾಸಿಕ ವಿಲ್ಲಾ ಕೆರಿಲೋಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ನಡುವೆ ನಿಯೋಗ ಮಟ್ಟದ ಮಾತುಕತೆ ಪ್ರಗತಿಯಲ್ಲಿದೆ. ಉಭಯ ದೇಶಗಳ ನಡುವಿನ ವಿಶೇಷ ಜಾಗತಿಕ ಕಾರ್ಯತಂತ್ರದ ಸಹಭಾಗಿತ್ವವನ್ನು ರಕ್ಷಣೆ, ತಂತ್ರಜ್ಞಾನ ಮತ್ತು ವ್ಯಾಪಾರ ವಲಯಗಳಲ್ಲಿ ವಿಸ್ತರಿಸುವ ಬಗ್ಗೆ ಪ್ರಮುಖವಾಗಿ ಚರ್ಚಿಸಲಾಗುತ್ತಿದೆ. ಭಾರತದ ಬಾಹ್ಯಾಕಾಶ ಆರ್ಥಿಕತೆಯು ಪ್ರಸ್ತುತ 8-9 ಶತಕೋಟಿ ಡಾಲರ್ಗಳಷ್ಟಿದ್ದು, ಮುಂದಿನ ದಶಕದಲ್ಲಿ ಸುಮಾರು 40-45 ಶತಕೋಟಿ ಡಾಲರ್ಗಳಿಗೆ ವೃದ್ಧಿಸುವ ನಿರೀಕ್ಷೆ ಇದೆ ಎಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ನೀತಿ ನಿರೂಪಣೆಯಲ್ಲಿನ ಸುಧಾರಣೆಗಳು, ಬೆಳೆಯುತ್ತಿರುವ ಖಾಸಗಿ ಪಾಲುದಾರಿಕೆ ಮತ್ತು ವೇಗವಾಗಿ ವಿಸ್ತರಿಸುತ್ತಿರುವ ನಾವೀನ್ಯತೆ ಪರಿಸರ ವ್ಯವಸ್ಥೆಯಿಂದಾಗಿ ಈ ಪ್ರಗತಿ ಸಾಧ್ಯವಾಗಲಿದೆ ಎಂದು ಹೇಳಿದ್ದಾರೆ. ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಆಗುತ್ತಿರುವ ಬದಲಾವಣೆಯು ದೇಶಾದ್ಯಂತ ಸಂಭವಿಸುತ್ತಿರುವ ದೊಡ್ಡ ಪರಿವರ್ತನೆಯ ಪ್ರತಿಬಿಂಬವಾಗಿದೆ. ಇಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಕೇವಲ ಪ್ರಯೋಗಾಲಯಗಳಿಗಷ್ಟೇ ಸೀಮಿತವಾಗದೆ ದೇಶದ ಪ್ರಜ್ಞೆಯ ಭಾಗವಾಗಿ ಮಾರ್ಪಟ್ಟಿವೆ ಎಂದು ಡಾ ಸಿಂಗ್ ವಿವರಿಸಿದ್ದಾರೆ. ವಿಜ್ಞಾನ ಮತ್ತು ಸಮಾಜದ ನಡುವೆ ಬೆಳೆಯುತ್ತಿರುವ ಸಂಪರ್ಕ ಇತ್ತೀಚಿನ ವರ್ಷಗಳ ಅತ್ಯಂತ ಮಹತ್ವದ ಸಾಧನೆಗಳಲ್ಲಿ ಒಂದಾಗಿದೆ ಎಂದು ಹೇಳಿರುವ ಅವರು, ಸಾರ್ವಜನಿಕ ಚರ್ಚೆಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಿಗುತ್ತಿರುವ ಅಭೂತಪೂರ್ವ ಪ್ರಾಮುಖ್ಯತೆಯು ವಿಜ್ಞಾನ ಆಧಾರಿತ ಉಪಕ್ರಮಗಳನ್ನು ನಿರಂತರವಾಗಿ ದೇಶದ ಮುಖ್ಯವಾಹಿನಿಗೆ ತರುತ್ತಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯನ್ನು ಪ್ರತಿಬಿಂಬಿಸುತ್ತದೆ ಎಂದಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಹಾಗೂ ಗೃಹಜ್ಯೋತಿ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವುದಿಲ್ಲ. ಈ ಬಗೆಗಿನ ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಇಂದು ಹೇಳಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ ಯೋಜನೆಯ ಲಾಭ ಪಡೆಯುತ್ತಿರುವ ಅನರ್ಹರನ್ನು ಗುರುತಿಸಲು ಕ್ರಮ ವಹಿಸಲಾಗಿದ್ದು ಗ್ಯಾರಂಟಿ ಯೋಜನೆ ಮುಂದುವರಿಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೆಲವರು ಮೃತಪಟ್ಟವರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಖಾತೆ ತೆರೆದು ಯೋಜನೆಯ ಲಾಭ ಪಡೆಯುತ್ತಿದ್ದು ಅರ್ಹರ ದೃಢೀಕರಣಕ್ಕಾಗಿ ಅವರ ಹೆಸರು, ವಿಳಾಸ, ಖಾತೆ ಸಂಖ್ಯೆ ಖಚಿತಪಡಿಸಿಕೊಳ್ಳಲು ಮತ್ತೆ ಅರ್ಜಿ ಸಲ್ಲಿಸಲು ಸೂಚಿಸಲಾಗಿದ್ದು ಯೋಜನೆ ನಿಲ್ಲಿಸುವ ಉದ್ದೇಶವಿಲ್ಲ ಎಂದು ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ರಾಷ್ಟೀಯ ವಿದ್ಯಾರ್ಥಿ ಲ್ಯಾಪ್ಟಾಪ್ ಯೋಜನೆ 2026 ಅಡಿಯಲ್ಲಿ ಉಚಿತ ಲ್ಯಾಪ್ಟಾಪ್ಗಳಿಗಾಗಿ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ ಎಂದು ವಾಟ್ಸ್ಆಪ್ನಲ್ಲಿ ಹರಿದಾಡುತ್ತಿರುವ ಸಂದೇಶ ಸತ್ಯಕ್ಕೆ ದೂರವಾಗಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ.

0: ವಾರ್ತಾ ಶಾಖೆ ಪಿಐಬಿಯ ಸತ್ಯಶೋಧನಾ ಘಟಕ ಈ ಮಾಹಿತಿ ಸುಳ್ಳು, ಸರ್ಕಾರ ಇಂತಹ ಯಾವುದೇ ಯೋಜನೆಯನ್ನು ಘೋಷಿಸಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಜನರ ವೈಯಕ್ತಿಕ ಅಥವಾ ಹಣಕಾಸು ಮಾಹಿತಿಯನ್ನು ಸಂಗ್ರಹಿಸಲು ಇಂತಹ ಸಂದೇಶ ಹರಿದಾಡಿರಬಹುದು ಎಂದು ಪಿಐಬಿ ಎಚ್ಚರಿಕೆ ನೀಡಿ ಅನುಮಾನಾಸ್ಪದ ಲಿಂಕ್ಗಳನ್ನು ಕ್ಲಿಕ್ ಮಾಡದಂತೆ ಮನವಿ ಮಾಡಿದೆ. ಭಾರತೀಯ ಧ್ವಜ ಹೊಂದಿದ್ದ ಯಾಂತ್ರೀಕೃತ ಹಡಗು ವಿರಾಟ್ 1 ಒಮಾನ್ ತೀರದಲ್ಲಿ ಎಂಜಿನ್ ಸಮಸ್ಯೆಗೆ ತುತ್ತಾಗಿದ್ದು ಎಲ್ಲಾ 14 ಸಿಬ್ಬಂದಿಯನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದೆ ಎಂದು ಒಮನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ತಿಳಿಸಿದೆ. ಭಾರತೀಯ ನೌಕಾಪಡೆಯ ಐಎನ್ಎಸ್ ಶಾರದಾ ಹಡಗು ಶ್ರೀಲಂಕಾದ ಕೊಲಂಬೋದಲ್ಲಿನ ಪಯಣವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ವಿವಿಧ ವೃತ್ತಿಪರ ತರಬೇತಿ ಹಾಗೂ ಕ್ರೀಡಾ ಕಾರ್ಯಕ್ರಮಗಳಿಂದ ಕೂಡಿದ್ದ ಈ ಭೇಟಿಯು ಭಾರತ ಮತ್ತು ಶ್ರೀಲಂಕಾ ನಡುವಿನ ಸಾಗರ ಸಹಕಾರ ಹಾಗೂ ಸ್ನೇಹವನ್ನು ಮತ್ತಷ್ಟು ಬಲಪಡಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಭಾರತ ಮತ್ತು ಶ್ರೀಲಂಕಾ ನಡುವಿನ ದೀರ್ಘಕಾಲೀನ ಸಾಗರ ಸಹಭಾಗಿತ್ವದಡಿ ಮಹಾಸಾಗರ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಪ್ರಾದೇಶಿಕ ಸಾಗರ ಸಹಕಾರ ಮತ್ತು ಭದ್ರತೆಯ ಮೇಲಿನ ಉಭಯ ರಾಷ್ಟಗಳ ಬದ್ಧತೆಯನ್ನು ಈ ಭೇಟಿ ಪುನರ್ ದೃಢೀಕರಿಸಿದೆ ಎಂದು ಸಚಿವಾಲಯ ತಿಳಿಸಿದೆ. ಟರ್ಕಿಯಲ್ಲಿ ಇಂದು ನಡೆದ ಬಿಲ್ಲುಗಾರಿಕೆ ವಿಶ್ವಕಪ್ ಹಂತ 3 ಸ್ಪರ್ಧೆಯ ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಧೀರಜ್ ಬೊಮ್ಮದೇವರ ಮತ್ತು ಯುವ ಬಿಲ್ಲುಗಾರ್ತಿ ಕುಮ್ಕುಮ್ ಮೊಹೋದ್ ಚಿನ್ನದ ಪದಕ ಗೆದ್ದಿದ್ದಾರೆ. ಫೈನಲ್ನಲ್ಲಿ ಭಾರತದ ಜೋಡಿ 5-1 ಅಂತರದಿಂದ ದಕ್ಷಿಣ ಕೊರಿಯಾದ ಒಎ ಜಿನ್ ಮತ್ತು ಕಿಮ್ ಜೆ ಡಿಯೋಕ್ ಜೋಡಿಯನ್ನು ಮಣಿಸಿ ಜಯ ಸಾಧಿಸಿತು. ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಧೀರಜ್ ಮತ್ತು ಕುಮ್ಕುಮ್ ಅವರಿಗೆ ಇದು ಮೊದಲ ವಿಶ್ವಕಪ್ ಚಿನ್ನದ ಪದಕವಾಗಿದೆ. ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಂನಲ್ಲಿ ನಡೆದ ಬಾಂಗ್ಲಾದೇಶ ಮತ್ತು ನೆದರ್ಲ್ಯಾಂಡ್ ನಡುವಣ ಐಸಿಸಿ ಟಿ20 ಮಹಿಳೆಯರ ವಿಶ್ವಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಬಾಂಗ್ಲಾದೇಶ ತಂಡ 6 ವಿಕೆಟ್ಗಳ ಗೆಲುವು ಸಾಧಿಸಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ನೆದರ್ಲ್ಯಾಂಡ್ ತಂಡ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 139 ರನ್ ಗಳಿಸಿತು. ಗುರಿ ಬೆನ್ನತ್ತಿದ್ದ ಬಾಂಗ್ಲಾದೇಶ ಇನ್ನು 5 ಎಸೆತ ಬಾಕಿ ಇರುವಂತೆಯೇ ಜಯ ಸಾಧಿಸಿದೆ. ಎ ಗುಂಪಿನಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಪಂದ್ಯ ಪ್ರಗತಿಯಲ್ಲಿದೆ. ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ್ ಇನೋವೇಟ್ಸ್ ವೇದಿಕೆಯು ದೇಶದ ಪ್ರತಿಭೆ ಮತ್ತು ಯುರೋಪಿಯನ್ ಬಂಡವಾಳದ ನಡುವಿನ ಸೇತುವೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಬಾಹ್ಯಾಕಾಶ ಆರ್ಥಿಕತೆ ಮುಂದಿನ ದಶಕದಲ್ಲಿ 40-45 ಶತಕೋಟಿ ಡಾಲರ್ ತಲುಪುವ ನಿರೀಕ್ಷೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಕರ್ನಾಟಕ ಗ್ಯಾರಂಟಿ ಯೋಜನೆಗಳಲ್ಲಿ ಅನರ್ಹರ ಪತ್ತೆಗೆ ಕ್ರಮ, ಯೋಜನೆ ಮುಂದುವರಿಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಟರ್ಕಿಯಲ್ಲಿ ನಡೆದ ಬಿಲ್ಲುಗಾರಿಕೆ ವಿಶ್ವಕಪ್ ಹಂತ 3 ಸ್ಪರ್ಧೆ ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಧೀರಜ್ ಬೊಮ್ಮದೇವರ್ ಮತ್ತು ಕುಮ್ಕುಮ್ ಮೊಹೋದ್ಗೆ ಸ್ವರ್ಣ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಬಸವಣ್ಣ ರೂಪಿಸಿದ ಭಾರತ ಈ ಕುರಿತು ಮಾತನಾಡಲಿದ್ದಾರೆ ಡಾಕ್ಟರ್ ಚಿನ್ನಸ್ವಾಮಿ ಸೋಸಲೆ.
2: ಕನ್ನಡ ನಾಡಿನ ಪ್ರಭುತ್ವ ಹಾಗೂ ಪ್ರಭುತ್ವ ನಿಯಂತ್ರಕರ ಚರಿತ್ರೆಗೆ ಸಾವಿರಾರು ವರ್ಷಗಳ ಚರಿತ್ರೆ ಇದೆ. ಈ ಚರಿತ್ರೆ ಯಾವ ಪ್ರಜ್ಞಾವಂತ ಪ್ರಜೆಯಲ್ಲಿಯೂ ಸಹ ಪ್ರಶ್ನೆಯನ್ನು ಹುಟ್ಟು ಹಾಕಲಿಲ್ಲ, ಬದಲಿಗೆ ಒಪ್ಪಿಸಿತು, ಆಜ್ಞೆಯನ್ನು ಪಾಲಿಸುವಂತೆ ಮಾಡಿತು. ಹೀಗೆ ಒಪ್ಪಿಸುವ ಹಾಗೂ ಪಾಲಿಸುವ ಪರಂಪರೆ ಹಾಗೂ ಇತಿಹಾಸವನ್ನು ಬದಲಾಯಿಸಿದ ಸಂದರ್ಭವೇ ಕನ್ನಡ ನೆಲದಲ್ಲಿ ಸಂಭವಿಸಿದ 12ನೇ ಶತಮಾನದ ವಚನ ಚಳುವಳಿ. ಈ ವಚನ ಚಳುವಳಿಯ ಆಧಾರ ಸ್ತಂಭವೇ ನಮ್ಮ ಬಸವಣ್ಣನವರು. ಅಂದು ಬಸವಣ್ಣನವರಿಗೆ ಹೆಗಲಿಗೆ ಹೆಗಲಾಗಿ ನಿಂತವರು ಇವರ ಸಮಕಾಲೀನರು ಹಾಗೂ ಬಸವಣ್ಣನವರ ತತ್ವ ಸಿದ್ಧಾಂತಗಳ ಹಿನ್ನೆಲೆಯ ಅನುಯಾಯಿಗಳೂ ಆದ ಶರಣರು ಹಾಗೂ ಶರಣೀಯರು. 12ನೇ ಶತಮಾನದ ಈ ಪ್ರಗತಿಪರ ಚಿಂತಕರ ಕಾಲ ಕನ್ನಡ, ಕನ್ನಡಿಗ ಹಾಗೂ ಕರ್ನಾಟಕವನ್ನು ಪ್ರಜ್ಞಾಪೂರ್ವಕವಾಗಿ ಎಚ್ಚರಿಸಿದ ಕಾಲಘಟ್ಟವೂ ಹೌದು. ಈ ಪ್ರಜ್ಞಾಪೂರ್ವಕ ಕಾಲಘಟ್ಟದ ನಾಯಕನೇ ಬಸವಣ್ಣ. ಬಸವಣ್ಣನಿಗೂ ಪೂರ್ವದ ಕಾಲಘಟ್ಟದಲ್ಲಿ ಸಾವಿರಾರು ವರ್ಷಗಳಿಂದ ಸಾಂಪ್ರದಾಯಿಕವಾಗಿ ಧರ್ಮದ ಕಾನೂನುಗಳಿಗೆ ತಲೆಬಾಗಿದ್ದ ಜನರನ್ನು ವಾಸ್ತವದೊಂದಿಗೆ ಮುಖಾಮುಖಿಗೊಳಿಸಿದ್ದೇ ಬಸವಣ್ಣ. ಬಸವಣ್ಣನವರ ಈ ವಾಸ್ತವ ಹಿನ್ನೆಲೆಯ ಪ್ರಯತ್ನ ಭಾರತದ ಚರಿತ್ರೆಯಲ್ಲಿ ಪ್ರಪ್ರಥಮವಾದದ್ದು ಎಂಬುದು ಚಾರಿತ್ರಿಕವಾಗಿ ಸತ್ಯ. ಬಸವಣ್ಣನವರ ವಾಸ್ತವತೆಯ ಪ್ರತಿಪಾದನೆಯಲ್ಲಿ ದೇವರು ದೇವಸ್ಥಾನದಲ್ಲಿ ಇಲ್ಲ, ದೇವರು ಕಲ್ಲಿನ ರೂಪದಲ್ಲಿ ಪೂಜೆಗೆ ಒಳಪಡುವುದಿಲ್ಲ, ಬದಲಿಗೆ ತನ್ನ ಸಮ ಹಾಗೂ ಶ್ರಮ ಸಿದ್ಧಾಂತದ ಮೂಲಕ ತನ್ನ ದೇಹವನ್ನೇ ದೇವಾಲಯವನ್ನಾಗಿ ಮಾಡಿಕೊಳ್ಳುವುದೇ ಬಸವಣ್ಣನವರ ದೇವರ ಮನುಷ್ಯತ್ವದ ಕಲ್ಪನೆ. ಅಂದರೆ ಮಾನವ ಸಹಜೀವನದ ವಿರೋಧಿ ಹಿನ್ನೆಲೆಯಿಂದ ಸೃಷ್ಟಿ ಮಾಡಿ ಸಮಾಜವನ್ನು ಒಡೆದು ಆಳುವವರ ವಿರುದ್ಧವಾಗಿತ್ತು ಬಸವಣ್ಣನವರ ಹೋರಾಟ ಹಾಗೂ ಸಿದ್ಧಾಂತ. ಈ ಶಿಸ್ತುಬದ್ಧ ಹೋರಾಟ ಹಾಗೂ ಸಿದ್ಧಾಂತವನ್ನು ಬಸವಣ್ಣನವರು ಯಾವುದೇ ಸಂದರ್ಭದಲ್ಲಿಯೂ ಬದಲಾಯಿಸಿಕೊಳ್ಳಲಿಲ್ಲ. ಅದು

ಸಾಂಸ್ಕೃತಿಕ ಬದ್ಧತೆಗೆ ಪ್ರಮುಖ ಕಾರಣವಾಗಿತ್ತು. ಭಾರತದಲ್ಲಿ ಸೃಷ್ಟಿಯಾಗಿದ್ದ ಕೆಲವೇ ಕೆಲವು ಜನರ ಸಾಂಪ್ರದಾಯಿಕ ಹಿನ್ನೆಲೆಯ ಧರ್ಮ ತಮ್ಮ ಸ್ವಾರ್ಥಕ್ಕಾಗಿಯೇ ಕಾಯಕ ಜನರನ್ನು ಸೇರಿಸಿಕೊಂಡು ವೃತ್ತಿ ಹಾಗೂ ಜಾತಿಯ ಹಿನ್ನೆಲೆಯಿಂದ ಅವೈಜ್ಞಾನಿಕವಾಗಿ ಏರಿದ್ದ ಕಟ್ಟುಪಾಡುಗಳನ್ನು ಕಾಯಕ ಧರ್ಮ ಪ್ರತಿಸ್ಥಾಪನೆಯ ಮೂಲಕ ಬಸವಣ್ಣನವರು ಮುಕ್ತಿಗೊಳಿಸಿದರು. ಈ ಕಾರ್ಯದಿಂದ ಬಸವಣ್ಣನವರು ಕರ್ನಾಟಕದಲ್ಲಿ ಜನಸಂಸ್ಕೃತಿಯ ಇತಿಹಾಸದಲ್ಲಿ ಪಡೆದುಕೊಂಡದ್ದು ಅಪಾರ, ಕಳೆದುಕೊಂಡದ್ದು ಏನೂ ಇಲ್ಲ. ಆದರೆ ಬಸವ ತತ್ವ ಸಿದ್ಧಾಂತದ ವಿರೋಧಿಗಳಿಗೆ ಇದು ಅಪಾರವಾಗಿ ಕಳೆದುಕೊಂಡ ಮನೋಭಾವನೆ ಮೂಡಿ ಬಸವ ಹಾಗೂ ಬಸವಾದಿ ತತ್ವ ಸಿದ್ಧಾಂತಗಳನ್ನು ನೆಪಾರ್ಥಕ್ಕೆ ಸರಿಸಿದರು. ಇದಕ್ಕೆ ಮುಖ್ಯ ಕಾರಣ ಭಾರತದಲ್ಲಿ ವಾಸ್ತವವನ್ನು ನಂಬದೆ ಪುರಾಣ ಸೃಷ್ಟಿಕರ್ತ ಧರ್ಮ ಪ್ರತಿಪಾದಕರು ಸೃಷ್ಟಿಸಿದ ಸ್ವರ್ಗ ನರಕಗಳ ಕಲ್ಪನೆ, ಸತ್ತ ನಂತರ ಪುನರ್ಜೀವನದ ಕಲ್ಪನೆ, ದೇವರು ಮತ್ತು ದೇವಸ್ಥಾನದ ಸೇವೆಯಿಂದ ಜೀವನದಲ್ಲಿ ಮುಕ್ತಿ ಪಡೆಯಬಹುದೆಂಬ ಕಲ್ಪನೆ, ಜಾತಿಯನ್ನು ನಿರಾಕರಿಸಿ ಕಾಯಕ ಸಿದ್ಧಾಂತಕ್ಕೆ ಹೆಚ್ಚು ಬೆಲೆ ಕೊಟ್ಟು ದುಡಿಯುವ ಜನರನ್ನೆಲ್ಲ ಸಮಾನವಾಗಿ ಕಂಡ ಕಲ್ಪನೆ, ಸಮಾಜದಲ್ಲಿನ ಅಸ್ಪೃಶ್ಯತೆ ಆಚರಣೆ ವಿರುದ್ಧ ಹೋರಾಡಿ ನಾವೆಲ್ಲರೂ ಮನುಷ್ಯರು, ನಾನು ನಿಮ್ಮವ ಎಂದು ಹೇಳಿದ ಹಿನ್ನೆಲೆಯಲ್ಲಿ ಕಂಡ ವಸ್ತುನಿಷ್ಠ ಚಿಂತನೆಯ ವಾಸ್ತವತೆ ಬಸವಣ್ಣನವರದಾಗಿತ್ತು. ಈ ವಸ್ತುನಿಷ್ಠ ವಾಸ್ತವತೆಯನ್ನು ಸಂಪೂರ್ಣವಾಗಿ ನಿರಾಕರಿಸಿ ತಮ್ಮ ಸ್ವಾರ್ಥದ ಉಜ್ವಲ ಬದುಕಿಗಾಗಿ ತಮ್ಮನ್ನು ತಾವೇ ಶ್ರೇಷ್ಠರು ಎಂದು ಹೇಳಿಕೊಂಡ ವರ್ಗದವರಿಗೆ ಬಸವಣ್ಣನವರ ಈ ಚಿಂತನೆ ಮತ್ತು ಹೋರಾಟ ಅಪತ್ಯವಾಯಿತು. ಅದಕ್ಕಾಗಿ ಬಸವಣ್ಣನವರ ಈ ವಾಸ್ತವ ಚಿಂತನೆಯ ಅಕ್ಷರದ ಹೋರಾಟಕ್ಕೆ ಅವೈಜ್ಞಾನಿಕ ಹಿನ್ನೆಲೆಯ ಪುರಾಣದ ಬಣ್ಣ ಬಣ್ಣದ ನಿರಕ್ಷರ ಹೋರಾಟದ ನಿಜಾರ್ಥದಲ್ಲಿ ಸಂಹಾರವನ್ನೇ ಮಾಡಿತು. ಭಾರತದ ನೆಲದ ಒಡಲಾಳದ ಜನಮುಖಿ ಚಿಂತನೆಯನ್ನು ಕಾಯಕ ಸಿದ್ಧಾಂತದ ಮೂಲಕ ಸಮಾಜದ ಹಿನ್ನೆಲೆಯಲ್ಲಿ ಪ್ರತಿಪಾದನೆ ಮಾಡಿದವರು ಗೌತಮ ಬುದ್ಧರು. ಗೌತಮ ಬುದ್ಧರು ಮಹಿಳಾ ಸಮಾಜಕ್ಕೆ ಪುರುಷರಷ್ಟೇ ಸಮಾನ ಹಕ್ಕು ಬಾಧ್ಯತೆಯನ್ನು ನೀಡಬೇಕೆಂದು ತಮ್ಮ ಉಪದೇಶದಲ್ಲಿ ಹೇಳಿದರು. ಇದರ ಆಧಾರದ ಮೇಲೆಯೇ ಭಾರತದ ನೆಲದಲ್ಲಿ ಅವರ ಅನುಯಾಯಿಗಳು ಸ್ಥಾಪಿಸಿದ್ದೇ ಬೌದ್ಧ ಧರ್ಮ. ಬುದ್ಧನ ತತ್ವಗಳನ್ನೇ ತನ್ನ ಸಿದ್ಧಾಂತಗಳೆಂದು ಬಸವಣ್ಣನ ಆದರ್ಶಗಳಾಗಿದ್ದವು ಹಾಗೂ ಬಸವಾದಿ ಶರಣೀಯರು ಪ್ರತಿಪಾದನೆ ಮಾಡಿದ ಕಾಯಕ ಸಿದ್ಧಾಂತದ ತತ್ವಗಳೇ ಅವರ ನಂತರ ದಯವೇ ಧರ್ಮದ ಮೂಲವೇಯ ಎಂಬ ತತ್ವ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಲಿಂಗಾಯತ ಧರ್ಮವಾಗಿ ಅವರ ಅನುಯಾಯಿಗಳಿಂದ ಸ್ಥಾಪನೆಗೊಂಡಿತು. ಈ ಇಬ್ಬರು ಜನಮುಖಿ ಚಿಂತಕರ ವಾರಸುದಾರರೇ ಇಂದು ಬುದ್ಧ ಬಸವರ ಆಶಯದಂತೆ ನಿರ್ಮಾಣ ಮಾಡಿದ ಭಾರತದ ಸಂವಿಧಾನ ಕರ್ತೃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸಮಸಂಸ್ಕೃತಿ ಪ್ರತಿಪಾದನೆ ಮಾಡಿದ ಭಾರತದ ಸರ್ವಶ್ರೇಷ್ಠ ಬುದ್ಧ ಬಸವ ಅಂಬೇಡ್ಕರ್ ಅವರು ಭಾರತ ದೇಶದ ಯುಗ ಪುರುಷರೇ ಆಗಿದ್ದಾರೆ. 12ನೇ ಶತಮಾನದಲ್ಲಿ ಸಂಪ್ರದಾಯವಾದಿಗಳ ವಿರುದ್ಧ ನಡೆದ ಬಸವಣ್ಣನ ನೇತೃತ್ವದ ಕಾಯಕ ಹಾಗೂ ಕಾಯಕ ಆಧಾರದ ಮೇಲಿನ ದಾಸೋಹದ ವೈಜ್ಞಾನಿಕ ಚಳುವಳಿಗೆ ಇಂದಿಗೆ 900 ವರ್ಷಗಳ ಸುದೀರ್ಘ ಇತಿಹಾಸವಿದೆ. ಈ ಇತಿಹಾಸವನ್ನು ಇಂದು ಬಸವ ತತ್ವ ಅನುಯಾಯಿಗಳು ಅಂತರಾಳದಿಂದ ಬೌದ್ಧಿಕವಾಗಿ ಅರ್ಥೈಸಿಕೊಳ್ಳಬೇಕಾಗಿದೆ. ಬಸವಣ್ಣನವರಿಗೆ ತಮ್ಮ ತತ್ವ ಸಿದ್ಧಾಂತದ ಅಚಲವಾದ ದಾರಿಯ ಗೋಚರವಿತ್ತು. ಆದರೆ ಇಂದು ಬಸವ ಹಾಗೂ ಬಸವಾದಿ ಶರಣೀಯರು ತೋರಿಸಿದ ಮನುಷ್ಯ ಸಹಜೀವನದ ದಾರಿಯ ಪರಿಜ್ಞಾನವೇ ಇಲ್ಲದಿರುವುದು ದುರಂತವಾಗಿದೆ. ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನು ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದೆ. ಹೌದು, ಬಸವಣ್ಣನವರು ಕನ್ನಡ ನಾಡಿನ ನಿಜ ಸಾಂಸ್ಕೃತಿಕ ನಾಯಕರು. ಏಕೆಂದರೆ ಬಸವ ಪೂರ್ವದಲ್ಲಿ ಕನ್ನಡ ನೆಲದಲ್ಲಿ ಮನೆ ಮಾಡಿದ ಕಟ್ಟುಪಾಡುಗಳನ್ನು ಧಿಕ್ಕರಿಸಿ ಜನಜೀವನದ ವಾಸ್ತವದ ಬದುಕನ್ನು ಅನಾವರಣಗೊಳಿಸಿದ ಪ್ರಪ್ರಥಮ ಸಮಾಜಮುಖಿ ಚಿಂತಕ ಬಸವಣ್ಣ. ಅದಕ್ಕಾಗಿ ಬಸವಣ್ಣ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ. ಮನುಷ್ಯ ಮನುಷ್ಯರಲ್ಲಿ ಸ್ಪೃಶ್ಯ ಅಸ್ಪೃಶ್ಯತೆಯನ್ನು ಸೃಷ್ಟಿ ಮಾಡಿದ ಜನರಿಗೆ ಶ್ರಮ ಹಾಗೂ ಸಮ ಸಿದ್ಧಾಂತದ ಕಾಯಕದ ಪ್ರತಿಪಾದನೆಯ ವಾಸ್ತವದ ಮೂಲಕ ಸ್ಪಷ್ಟವಾದ ಉತ್ತರವನ್ನು ನೀಡಿದ್ದಕ್ಕಾಗಿ ಬಸವಣ್ಣನವರು ಕನ್ನಡ ನಾಡಿನ ನಿಜವಾದ ಸಾಂಸ್ಕೃತಿಕ ನಾಯಕರು. ಪ್ರಭುತ್ವ ಹಾಗೂ ಪ್ರಭುತ್ವವನ್ನು ನಿಯಂತ್ರಣ ಮಾಡುತ್ತಿದ್ದ ಸಂವಿಧಾನವನ್ನು ನಿರಾಕರಿಸಿ ಪ್ರಭುತ್ವವನ್ನು ಜನಕೇಂದ್ರಿತ ಹಿನ್ನೆಲೆಯಿಂದ ಆಳ್ವಿಕೆ ಮಾಡುವ ಪ್ರಜ್ಞೆಯನ್ನು ಉಂಟು ಮಾಡಿದ್ದಕ್ಕಾಗಿ ಬಸವಣ್ಣ ಕನ್ನಡ ನೆಲದ ಸಾಂಸ್ಕೃತಿಕ ನಾಯಕರು. ನಾನು ಊರಿನ ವಾಸಿ, ಅದಕ್ಕಾಗಿ ನಾನು ಶ್ರೇಷ್ಠವಾದವನು. ನನ್ನ ದೇವರು ಶ್ರೇಷ್ಠ, ನನ್ನ ಕುಲ ಶ್ರೇಷ್ಠ, ನಾನು ನೆಲೆಸಿರುವ ಪ್ರದೇಶ ಶ್ರೇಷ್ಠ, ನನ್ನ ಭಾಷೆ ಶ್ರೇಷ್ಠ, ನನ್ನ ದೇವರು ಶ್ರೇಷ್ಠ ಎಂದು ಸೃಷ್ಟಿ ಮಾಡಿದ ಮಾನವ ವಿರೋಧಿ ನೀತಿಯ ವಿರುದ್ಧ ನಾನು ನಿಮ್ಮ ಮನೆಯ ಮಗ, ಮಾದವರ ಚೆನ್ನೆಯನ ಮನೆ ಮಗ, ಡೋಹರ ಕಕ್ಕಯ್ಯನ ಬೊಪ್ಪನ ಮಗ, ನಾವೆಲ್ಲರೂ ಒಂದೇ ಮನುಷ್ಯರು ಎಂಬ ತತ್ವವನ್ನು ಪ್ರತಿಪಾದನೆ ಮಾಡಿದ್ದಕ್ಕಾಗಿ ಬಸವಣ್ಣ ಕನ್ನಡ ನೆಲದ ಪ್ರಪ್ರಥಮ ಸಮಸಂಸ್ಕೃತಿ ಪ್ರತಿಪಾದನೆಯ ಸಾಂಸ್ಕೃತಿಕ ನಾಯಕ. ಕನ್ನಡದ ಪ್ರಥಮ ಶಾಸನ ಕದಂಬರ ಕಾಲದ ಅಲ್ಮಿಡಿ ಶಾಸನ. ಈ ಶಾಸನದ ಭಾವಾರ್ಥ ಸಂಸ್ಕೃತ, ಆದರೆ ಅಕ್ಷರಗಳು ಕನ್ನಡ. ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನ ಸಂಸ್ಕೃತ, ಅದರ ಭಾವಾರ್ಥ ಕನ್ನಡ. ಹೀಗೆ ಪ್ರಭುತ್ವವನ್ನು ಸಂಸ್ಕೃತ ತನ್ನ ಇಕ್ಕಳೆಯಲ್ಲಿ ಸಿಕ್ಕಿಸಿಕೊಂಡಿದ್ದಾಗ ಕನ್ನಡ ನೆಲದಲ್ಲಿ ಕನ್ನಡತನವನ್ನು ಪ್ರತಿಪಾದನೆ ಮಾಡಿದ ಬಸವಣ್ಣ ಕನ್ನಡಿಗರ ಸಾಂಸ್ಕೃತಿಕ ನಾಯಕ.
ನಿಜವಾದ ಕನ್ನಡ ನಾಡಿನ ಶಾಸ್ತ್ರೀಯತೆ ಕನ್ನಡತನದಿಂದ ಆರಂಭವಾದದ್ದೇ ಬಸವಣ್ಣನ ಕಾಲದಲ್ಲಿ ಎಂಬುದು ಸತ್ಯ. ಈ ಹಂತದಲ್ಲಿ

0: ಬಸವಣ್ಣ ಹಾಗೂ ಅವರ ಸಮಕಾಲೀನ ಎಲ್ಲ ವಚನಕಾರರು ಸಹ ಕನ್ನಡ ನಾಡಿನ ನಿಜವಾದ ಸಾಂಸ್ಕೃತಿಕ ನಾಯಕರು. ಬಸವಣ್ಣ ಹಾಗೂ ಬಸವಾದಿ ಶರಣ ಶರಣೆಯರು ಬರೆದ ನೆಲಮೂಲ ಚಿಂತನೆಯ ವಚನಗಳೇ ಕನ್ನಡ ಕನ್ನಡಿಗ ಹಾಗೂ ಕರ್ನಾಟಕದ ಅಸ್ಮಿತೆಗಳು. ಈ ಅಸ್ಮಿತೆಯನ್ನು ಸೃಷ್ಟಿ ಮಾಡಿದ ನಾಯಕರಾಗಿದ್ದ ಬಸವಣ್ಣನವರು ಕನ್ನಡ ನಾಡಿನ ನಿಜವಾದ ಸಾಂಸ್ಕೃತಿಕ ನಾಯಕರು. ವಿಶಾಲವಾದ ಧರ್ಮದ ಸಾರವನ್ನು ಜಾತಿಯ ಹಿನ್ನೆಲೆಯಿಂದ ಸಂಕುಚಿತಗೊಳಿಸಿದ ಸಂಪ್ರದಾಯವಾದಿಗಳ ವಿರುದ್ಧ ದಯವೇ ಧರ್ಮದ ಮೂಲವೇಯ ಎಂದು ಹೇಳಿ ಆ ಧರ್ಮದ ಆಧಾರದಲ್ಲಿ ಜನರನ್ನು ಕಂಡು ಹೆಣ್ಣು ಗಂಡನ್ನು ಮದುವೆ ಮಾಡಿಸಲು ಮುಂದಾದ ನಾಯಕನೇ ಬಸವಣ್ಣ. ಈ ಮಹತ್ ಕಾರ್ಯವನ್ನು ಕೈಗೊಂಡ ಬಸವಣ್ಣ ಕನ್ನಡ ನಾಡಿನ ನಿಜವಾದ ಜನಸಂಸ್ಕೃತಿಯ ಸಾಂಸ್ಕೃತಿಕ ನಾಯಕ. ದುಡಿಸಿಕೊಂಡು ಹೊಟ್ಟೆ ತುಂಬ ಉಂಡವರ ವಿರುದ್ಧ ದಿನವಿಡೀ ದುಡಿದು ಒಂದು ಇಡೀ ಅನ್ನವನ್ನು ತಿನ್ನಲಾಗದ ಜನರ ಪರವಾಗಿ ಪ್ರಜ್ಞಾಪೂರ್ವಕವಾಗಿ ಹೋರಾಡಿದ ಕಾಯಕ ಸಿದ್ಧಾಂತದ ಪ್ರತಿಪಾದಕ ಬಸವಣ್ಣ ನಿಜವಾಗಲೂ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ. ಬುದ್ಧನ ತತ್ವ ಪ್ರತಿಪಾದನೆಗಳಾದ ಸಾಮ್ರಾಟ ಅಶೋಕ ಆಳ್ವಿಕೆ ಮಾಡಿದ ದೇವನಾಂಪ್ರಿಯ ಪ್ರಿಯದರ್ಶಿನಿ ಎಂಬ ತತ್ವ ಸಿದ್ಧಾಂತದಂತೆ ಕನ್ನಡ ನೆಲದಲ್ಲಿ ನಾನು ದುಡಿಯಬೇಕು ನಾವು ಉಣ್ಣಬೇಕು ಎನ್ನುವ ಕಾಯಕ ಸಿದ್ಧಾಂತದ ದಾಸೋಹವನ್ನು ಪರಿಚಯಿಸಿದ ಬಸವಣ್ಣ ಕನ್ನಡ ನೆಲದ ನಿಜವಾದ ಸಾಂಸ್ಕೃತಿಕ ನಾಯಕ. ಇಂತಹ ಸಾಂಸ್ಕೃತಿಕ ನಾಯಕರ ಜನ್ಮ ದಿನಾಚರಣೆ ಇಂದು. ಕನ್ನಡ ನಾಡಿನ ಸಮಸ್ತ ಬಸವ ತತ್ವ ಅನುಯಾಯಿಗಳಿಗೆ ಹಾಗೂ ಬಸವ ತತ್ವ ಸಿದ್ಧಾಂತದಂತೆ ಜೀವನವನ್ನು ರೂಪಿಸಿಕೊಂಡಿರುವ ಎಲ್ಲ ಜನವರ್ಗದವರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಕಡೆಯದಾಗಿ, ಬುದ್ಧನ ಆದರ್ಶಗಳು ಅಶೋಕ ಸಾಮ್ರಾಟನ ಆಳ್ವಿಕೆಯ ಸಂವಿಧಾನವಾದರೆ, ಬಸವನ ಆದರ್ಶಗಳು ಇಂದು ಅಂಬೇಡ್ಕರ್ ಅವರು ಬರೆದು ಅಖಂಡ ಭಾರತವನ್ನು ಸಮ ಹಾಗೂ ಶ್ರಮ ಸಿದ್ಧಾಂತದ ಮೂಲಕ ಆಳ್ವಿಕೆ ಮಾಡಲು ಅರ್ಪಿಸಿರುವ ಸಂವಿಧಾನದ ಆಶಯಗಳು ಆಗಿವೆ. ಪ್ರಜಾಪ್ರಭುತ್ವ ಭಾರತದ ಸಂವಿಧಾನದ ಆಶಯವೇ ಅಂದು ಬಸವಣ್ಣ ಪ್ರತಿಪಾದನೆ ಮಾಡಿದ ಸಿದ್ಧಾಂತಗಳು ಅಂಬೇಡ್ಕರ್ ಅವರ ಮೂಲಕ ಮರುಜನ್ಮ ಪಡೆದಿವೆ. ಇದೇ ನಿಜವಾದ ವಾಸ್ತವ ಭಾರತದ ಸಂವಿಧಾನ, ಇದೇ ಬಸವಣ್ಣ ರೂಪಿಸಿದ ಭಾರತ. ಇಂತಹ ಮಹಾನ್ ಚಿಂತಕ ಬಸವಣ್ಣನವರಿಗೆ ಗೌರವಪೂರ್ವಕವಾಗಿ ಕನ್ನಡದ ವಂದನೆಗಳು.
1: ಇದುವರೆಗೆ ಬಸವಣ್ಣ ರೂಪಿಸಿದ ಭಾರತ ಈ ಕುರಿತು ಮಾತನಾಡಿದವರು ಡಾಕ್ಟರ್ ಚಿನ್ನಸ್ವಾಮಿ ಸೋಸಲೆ.
2: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ.
1: ಈ ಸಿನಿಮಾ ರಂಗಕ್ಕೆ ಹೋದ್ಮೇಲೆ ಬೇಡರ ಕಣ್ಣಪ್ಪನಿಂದ ನಮ್ಮ ಇದು ನಮ್ಮ ಜೀವನ ಪ್ರಾರಂಭ ಆಗಿದ್ದು.
0: ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಬನ್ನಿ ನೆನಪುಗಳ ಜೊತೆ ಮಾತಾಡೋಣ. ಆಕಾಶವಾಣಿಯ ಕಾರ್ಯಕ್ರಮಗಳು ಈಗ ಯೂಟ್ಯೂಬ್ನಲ್ಲಿ ಲಭ್ಯ.
2: ನಾವು ಚೆನ್ನಾಗಿ ಬದುಕೋದು ಮಾತ್ರ ದೊಡ್ಡದಲ್ಲ, ಆದರೆ ನಮ್ಮ ನಂತರದ ಸಂತತಿಯನ್ನು ಅತ್ಯುತ್ತಮವಾಗಿಸುವುದೇ ನಾವು ಈ ಲೋಕಕ್ಕೆ ಕೊಡುವ ನಿಜವಾದ ಬಾಡಿಗೆ, ದೇವರಿಗೆ ನೀಡುವ ದೇಣಿಗೆ.
0: ಆಕಾಶವಾಣಿ ಬೆಂಗಳೂರು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗಿಷ್ಟದ ಕಾರ್ಯಕ್ರಮಗಳನ್ನು ಆಯ್ಕೆ ಮಾಡಿ ಆಲಿಸಿ ಆನಂದಿಸಿ.

0: ಸಕಲ ಜೀವಿಗಳ ತಾಣ ಮಣ್ಣು,
1: ವಿಷಗಳಿಂದ ಆಗುತ್ತಿದೆ ಹುಣ್ಣು,
2: ಭೂಮಿ ಹಸಿರ ಸಂಪತ್ತಿನ ಆಗರ,
1: ಕುಂದದಿರಲಿ ನಮ್ಮ ಸಡಗರ,
3: ಹಸುರಿನ ಬನ್ನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು,
4: ಆಸೆಗಳಿಗೆ ಕಡಿವಾಣ ಇರಲಿ,
1: ಕಲ್ಮಶಗಳು ಸೇರದಂತಿರಲಿ,
3: ಕಾಣೋದೆಲ್ಲ

0: ಮಣ್ಣಿನಿಂದಲೇ ಆಹಾರ,
1: ಮಣ್ಣಿನಿಂದಲೇ ಆರೋಗ್ಯ,
2: ಮಣ್ಣಿನಿಂದಲೇ ಆನಂದ.
3: ಉಳುವ ಎತ್ತು ಬೆಳೆಯುವ ಭೂಮಿ, ನೇಗಿಲೆ ನಮಗೆ ಆಧಾರ.
1: ಮಣ್ಣೇ ಜೀವ, ಮಣ್ಣೇ

ವಿಶ್ವದ ವಿದ್ಯಮಾನಗಳನ್ನು ತಿಳಿಯಲು ನಮಗೆ ಇಂಗ್ಲಿಷ್ ಬೇಕೇ ಬೇಕು. ಆದರೆ ಮಾತೃಭಾಷೆಯ ಶಕ್ತಿ ಸತ್ವ ಭಿನ್ನವಾದುದು.

ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

ಆಕಾಶವಾಣಿ ಸಮಯ 8:05 ಚಿತ್ರಗೀತೆಗಳು. ಅನುರಾಗ ಸಂಗಮ ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಚಂದ್ರಿಕಾ ಗುರುರಾಜ್ ಅವರ ಧ್ವನಿಯಲ್ಲಿದೆ. ಗೀತ ರಚನೆ ಮತ್ತು ಸಂಗೀತ ನೀಡಿದ್ದಾರೆ ವಿ ಮನೋಹರ್.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ ನೇಷನ್.
1: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ,
2: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ,
1: ಜಡ ದಿನವ ಮುದಗೊಳಿಸೋ ಸಹಪಾಠಿ,
2: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ,
1: ನಿಮ್ಮ ಭಾವಲೋಕದ ರಾಯಭಾರಿ ಈಗ 90ರ ತಾರುಣ್ಯ, ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ.

ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಸಮಯ 8:10. ಇನ್ನು ಮುಂದೆ 12 ವರ್ಷಗಳು ಪೂರೈಸಿದ ಎನ್ಡಿಎ ಸರ್ಕಾರ ಕುರಿತಾದ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ.

ಆಕಾಶವಾಣಿ ಬೆಂಗಳೂರು. ಆರತಿ ಆನಂದ್ ಅವರಿಂದ ಭಾವಗೀತೆಗಳು. ಮೊದಲಿಗೆ ಯಾಕೆ ಕಾಡುತ್ತಿದೆ ಸುಮ್ಮನೆ ನನ್ನನು, ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಒಂದು ರಚನೆ.

ಆರತಿ ಆನಂದ್ ಅವರಿಂದ, ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಸುಬ್ರಾಯ ಚುಕ್ಕಾಡಿ ಮತ್ತು ಕುವೆಂಪು ಅವರ ರಚನೆಗಳನ್ನು ಕೇಳಿದ್ರಿ. ಭಾವಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ.

ಕಾರ್ಯಕ್ರಮಗಳ ಪರಿಚಯ. ಬೆಳಗ್ಗೆ 6:10 ವಂದನ ಭಕ್ತಿಗೀತೆಗಳು, 6:30 ಚಿಂತನ ರಾಧಾಕೃಷ್ಣ ಕಲ್ಚಾರ್ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸುಷ್ಮಾ, ರೈತರಿಗೆ ಸಲಹೆ 6:50, 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಸಂಗೀತ ಬಾಲಚಂದ್ರ ಮತ್ತು ಪುಷ್ಪಲತಾ ಚಂದ್ರಹಾಸ್ ಹಾಡಿರುವ ಭಾವಗೀತೆಗಳು, 7:45 ರಾಗರಂಜನಿ, 8:30 ಚಿತ್ರಗೀತೆಗಳು, 9:00 ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು, 9:20 ಹಿಂದಿ ಚಿತ್ರಗೀತೆಗಳು, 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ಎಸ್ಎಂಎಸ್ ಮೆಲೋಡೀಸ್, ಶ್ರೋತೃಗಳ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ, 11:00 ವನಿತಾ ವಾಣಿ ಕೂಟ ಮಹಾಜಗತ್ತು ಮಹಿಳಾ ವೇದಿಕೆ ಬೆಳ್ತಂಗಡಿ ಇಲ್ಲಿನ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ, 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆವಿ ಕೃಷ್ಣನ್ ಅವರ ಹಾಡುಗಾರಿಕೆ, 12:05 ವನಿತಾ ವಿಹಾರ, ಬೇಂದ್ರೆಯವರ ಕವಿತೆಗಳಲ್ಲಿ ಮಾತೃತ್ವದ ಕಲ್ಪನೆ ಈ ಕುರಿತು ಮಾತನಾಡುತ್ತಾರೆ ಸಿದ್ದಲಿಂಗಮ್ಮ ಹಿರೇಮಠ, ಬಳಿಕ ಎನರ್ಜಿ ಬೂಸ್ಟರ್ ಕಲ್ಪನಾ ಹೆಗಡೆ ಅವರಿಂದ ಪ್ರಬಂಧ ವಾಚನ, ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ, ಯೋಗವಾಣಿ ನಿತ್ಯ ಯೋಗ ಕುರಿತು ಬಾನುಲಿ ಸರಣಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವ ಈ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 11:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮದಲ್ಲಿ ಪಿಎಂ ಗ್ರಾಮ ಸಡಕ್ ಯೋಜನೆ ಕುರಿತು ವಿವೇಕಾದಿತ್ಯ ಕಣಿಯಾಲ ಅವರಿಂದ ಮಾಹಿತಿ ಕೇಳುವಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 11:20 ಸ್ವರಮಾಧುರ್ಯ, ಶಾಂತಾ ಜಯತೀರ್ಥ ಹಾಡಿರುವ ವಚನಗಳು. 11:30 ನನ್ನ ರಾಗ ತಾನ ಪಲ್ಲವಿ ಸರಣಿ ಕಾರ್ಯಕ್ರಮದ 21ನೇ ಸಂಚಿಕೆ, ಕೇಳುಗರೆ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ಕಾರ್ಯಕ್ರಮ, ಪ್ರಸ್ತುತಿ ಶ್ಯಾಮಲಾ ಜಗದೀಶ್ ಆಚಾರ್ಯ ಕುಲಶೇಖರ. 2:15 ಹಿಂದಿ ಚಿತ್ರಗೀತೆಗಳು, 2:40 ಚಿತ್ರಗೀತೆಗಳು. ಇನ್ನು ನಮ್ಮ ನಾಳಿನ ಸಾಯಂಕಾಲದ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಹಿಂದಿ ಪಾಠ, ಗುರುಗಳು ರೇವತಿ ಶೆಂಡೂರೆ, ವಿದ್ಯಾರ್ಥಿ ಶ್ರೇಯಾ ಭಟ್. 5:45 ಹಿಂದಿ ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿ ರಂಗ, ಪುತ್ತೂರಿನ ರಾಮಚಂದ್ರ ಜೋಯಿಸಾ ಅವರ ತಾರಸಿ ಕೃಷಿ ಅನುಭವ ಕುರಿತು ಸಂದರ್ಶನ, ಸಂದರ್ಶಕರು ರಜನಿ ಭಟ್, ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. 7:45 ಹಿಂದಿ ಚಿತ್ರಗೀತೆಗಳು, 8:00 ಕನ್ನಡ ಯುವವಾಣಿ, ವಿನೀತ್ ಪಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ, ಅನುರಾಧ ವಿ ಭಟ್ ಅವರಿಂದ ದೇವರ ನಾಮಗಳು, ಬಳಿಕ ನೇತ್ರಾ ಅವರಿಂದ ಭಾಷಣ, ಅಂತರಂಗದ ತೀರ್ಥಯಾತ್ರೆ ಅಕ್ಕಿಯಿಂದ ಅನ್ನದವರೆಗೆ. 8:30 ತುಳು ಕಾರ್ಯಕ್ರಮ, ದಿವಾಕೊಕ್ಕಡ ಅವರಿಂದ ಸ್ವರಚಿತ ಕವನ ವಾಚನ. 9:15 ಸ್ಪಾಟ್ಲೈಟ್, 9:30 ಚಿತ್ರಗೀತೆಗಳು, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಅಣ್ಣು ದೇವಾಡಿಕ ಮತ್ತು ಬಳಗದವರಿಂದ ನಾದಸ್ವರ ವಾದನ. 10:30 ಕೇಂದ್ರ ಸರ್ಕಾರವು 12 ಪೂರೈಸಿದ ಸುಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ, ವಿಷಯ ವಿದೇಶ ನೀತಿ. 11:05 ಇಂಗ್ಲಿಷ್ನಲ್ಲಿ ವಾರ್ತೆ, ಕೇಳುಗರೆ ಇವು ನಿಲಯದಿಂದ ನಾಳೆ ಪ್ರಸಾರ.

0: 20 overs. And that is the end of this news bulletin.
1: ಆಕಾಶವಾಣಿ ಮಂಗಳೂರು ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ಈಗ ಸಮಯ 11:10 ನಮ್ಮ ನಾಳೆಯ ಪ್ರಸಾರ 5:55 ಆರಂಭ. ಆತ್ಮೀಯ ಕೇಳುಗರಿಗೆಲ್ಲ ಪ್ರಮೀಳಾ ಮುರಳಿ ಕೋರುವ ಶುಭರಾತ್ರಿ. ಜೈ ಹಿಂದ್.